ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ.

ಶುಭೋದಯ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಶ್ರೀ ಪರಾಭವ ಸಂವತ್ಸರ, ಆಷಾಢ ಮಾಸ, ಆಷಾಢ ಶುದ್ಧ, ಯೋಗ ಸಾಧ್ಯ, ಭವಕರ್ಣ.

ದಿನಾಂಕ 22/7/2026 ಬುಧವಾರ. ಈ ದಿನದ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಇಂತಿವೆ. ಬೆಳಗ್ಗೆ 6:10 ದಿನದ ವಿಶೇಷತೆ, ಹೊಸ ದಿನ ಹೊಸ ಕ್ಷಣ ಹೊಸ ಹುರುಪನ್ನು ನೀಡಲು ಭಕ್ತಿಗೀತೆಗಳೊಂದಿಗೆ ಆರಂಭಗೊಳ್ಳಲಿದೆ ಅರುಣೋದಯ. ಈ ಕಾರ್ಯಕ್ರಮದಲ್ಲಿ ರಾಷ್ಟ್ರಧ್ವಜ ಅಂಗೀಕಾರದ ದಿನದ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ ಆರ್ಜೆ ಶ್ವೇತಾರವರು. ಬೆಳಗ್ಗೆ 6:45 ಗಾಂಧಿ ಹೋದು ಸರಣಿ ಪ್ರಸಾರವಾಗಲಿದೆ. ಇದನ್ನು ಮಿಂಚು ಐಡಿಯಾಸ್ ಬೆಂಗಳೂರು ಇದರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:00 12ನೇ ಶತಮಾನದ ಶಿವಶರಣರ ನಡೆನುಡಿಗಳ ಮೂಲಕ ಜಗತ್ತಿಗೆ ಬೆಳಕಾದ ವಚನಗಳ ಬಗ್ಗೆ ಬೆಳಕು ಚೆಲ್ಲಲು ಅವುಗಳನ್ನು ಅರ್ಥೈಸುವ ವಚನ ವಿಹಾರ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರ ದಿನೇಶ್ ರವರು ನಡೆಸಲಿದ್ದಾರೆ. ಇದರಲ್ಲಿ ದಾತ್ರಿರವರು ಬಸವಣ್ಣನವರ ವಚನಗಳನ್ನು ತಿಳಿಸಲಿದ್ದಾರೆ. ಬೆಳಗ್ಗೆ 7:30 ಬೆರಗು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಮುದಾಯದ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮ ಮೂಡಿಬರಲಿದ್ದು, ಶಿವಮೊಗ್ಗದ ವಿಜಯ ಗಣೇಶ್ ರವರು ಮಂಕುತಿಮ್ಮನ ಕಗ್ಗದ ವಾಚನ ಮತ್ತು ನಿರೂಪಣೆಯನ್ನು ಮಾಡಲಿದ್ದಾರೆ. ಶಿವಮೊಗ್ಗದ ಉಷಾ ನಟೇಶ್ ಕಾಸರವಳ್ಳಿ ಇವರು ನಡೆಸಿಕೊಡುವ ಪೊನ್ನಜ್ಜಿಯ ಕಥೆಗಳು, ಗಾದೆಗಳ ಮಹತ್ವದ ಬಗ್ಗೆ ಹೊಸನಗರದ ದಿನೇಶ್ ರವರು ತಿಳಿಸಲಿದ್ದಾರೆ. ಬೆಳಗ್ಗೆ 8:00 ದಿನದ ವಿಶೇಷ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಬೆಳಗ್ಗೆ 8:30 ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚೆಂದ, ಪರಿಸರಕ್ಕಾಗಿ ನಾವಲ್ಲ ನಮಗಾಗಿ ಪರಿಸರ, ಆ ಪರಿಸರದ ಹಲವು ವಿಷಯಗಳ ಬಗ್ಗೆ ಬೆಳಕು ಚೆಲ್ಲುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ಆರ್ಜೆ ಅರ್ಪಿತಾರವರು ನಡೆಸಲಿದ್ದಾರೆ. ಇದರಲ್ಲಿ ಅಡ್ವಾಂಟೇಜಸ್ ಆಫ್ ಟ್ರೀಸ್ ಬಗ್ಗೆ ತಿಳಿಸಲಿದ್ದಾರೆ. ಬೆಳಗ್ಗೆ 9:00 ಜಿಲ್ಲೆ, ರಾಜ್ಯ, ದೇಶ, ಪ್ರಪಂಚದ ಚಂದದ ಪ್ರವಾಸಿ ತಾಣಗಳ ಬಗ್ಗೆ, ಅಲ್ಲಿನ ವಿಶೇಷತೆ, ನಾವು ಆ ಸ್ಥಳಕ್ಕೆ ತಲುಪುವುದು ಹೇಗೆ ಎನ್ನುವ ವಿಷಯ ಹಂಚಿಕೊಳ್ಳುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಆರ್ಜೆ ರಕ್ಷಿತಾ ಹೊಳ್ಳರವರು ನಡೆಸಿಕೊಡಲಿದ್ದಾರೆ. ಇದರಲ್ಲಿ ಅರ್ಬಿ ಜಲಪಾತದ ವಿಶೇಷತೆ ಬಗ್ಗೆ ತಿಳಿಸಲಿದ್ದಾರೆ. ಬೆಳಗ್ಗೆ 9:30 ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮೀರವರು ನಡೆಸಲಿದ್ದಾರೆ. ಇದರಲ್ಲಿ ಶಿವಮೊಗ್ಗದ ಮಂಜುಳ ಆರಾಧ್ಯರವರು ತಿರಂಗದ ಮಾಹಿತಿಯನ್ನು ನೀಡಲಿದ್ದಾರೆ. ಬೆಳಗ್ಗೆ 10:00 ನೇರ ಫೋನ್ ಇನ್ ಲೈವ್ ಕಾರ್ಯಕ್ರಮ ಬಿಂದಾಸ್ ಮಾರ್ನಿಂಗ್ ಪ್ರಸಾರವಾಗಲಿದೆ. ಬೆಳಗ್ಗೆ 11:00 ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಆರ್ಜೆ ರಕ್ಷಿತಾ ಹೊಳ್ಳರವರು ನಡೆಸಲಿದ್ದಾರೆ. ಹೋಲಿಕೆ ಅನ್ನುವಂತಹ ಕಥೆಯನ್ನು ತಿಳಿಸಲಿದ್ದಾರೆ. ಬೆಳಗ್ಗೆ 11:30 ಚಲನಚಿತ್ರ ಗೀತೆಗಳು ಪ್ರಸಾರವಾಗಲಿವೆ. ಮಧ್ಯಾಹ್ನ 12:30 ಎಂದಿಗೂ ಮರೆಯದ ಭಾರತ ರತ್ನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಮಧ್ಯಾಹ್ನ 1:00 ಊಟದ ಸಮಯ, ಅನ್ನದೇವರ ಮುಂದೆ ಅನ್ಯದೇವರು ಉಂಟೆ ಎನ್ನುವಂತೆ ಊಟದ ಮಹತ್ವವನ್ನು ತಿಳಿಸುವ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮೀರವರು ನಡೆಸಲಿದ್ದಾರೆ. ಇದರಲ್ಲಿ ಕ್ಯಾಪ್ಸಿಕಂ ರೆಸಿಪಿಗಳನ್ನು ತಿಳಿಸಲಿದ್ದಾರೆ. ಮಧ್ಯಾಹ್ನ 1:30 ಸ್ಥಳೀಯ ಸುದ್ದಿಗಳನ್ನು ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿಬರಲಿದೆ. ಮಧ್ಯಾಹ್ನ 2:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯ ಮೂಡಿಬರಲಿದೆ. ಇದರಲ್ಲಿ ಕೊಳ್ಳೆಗಾಲದ ಶರ್ಮಾ ಅವರ ಜಾಣಸುದ್ದಿ, ಪರಿಸರದ ಕಾಳಜಿಯ ಮಾತುಗಳನ್ನು ಪ್ರೊಫೆಸರ್ ಡಿಆರ್ ಕುಮಾರಸ್ವಾಮಿ ಅವರು ನಡೆಸಿಕೊಡಲಿದ್ದಾರೆ ಮತ್ತು ಪೆರಾಜಯವರ ಪಂಪನ ಹೋದು ಹಾಗೂ ಶಿವಮೊಗ್ಗದ ವಿಜಯ ಗಣೇಶ್ ರವರು ಇಂಗ್ಲಿಷ್ ಲರ್ನಿಂಗ್ ಬಗ್ಗೆ ತಿಳಿಸಲಿದ್ದಾರೆ. ಮಧ್ಯಾಹ್ನ 3:00 ಚಲನಚಿತ್ರ ಗೀತೆಗಳು ಪ್ರಸಾರವಾಗಲಿವೆ. ಸಂಜೆ 4:00 ಸರಿಯಾಗಿ ಕಾಫಿ ವಿತ್ ಆರ್ಜೆಸ್ ನೇರ ಫೋನ್ ಇನ್ ಲೈವ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಂಜೆ 5:00 ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಸಂಜೆ 5:30 ಸಮಾಜದಲ್ಲಿ ಸಾರ್ವಜನಿಕವಾಗಿ ಇರುವ ಸಮಸ್ಯೆಗಳು ಕುಂದುಕೊರತೆಗಳನ್ನು ಅನಾವರಣ ಮಾಡಿ ಅದಕ್ಕೆ ಪರಿಹಾರ ನೀಡುವ ಪ್ರಯತ್ನದಲ್ಲಿ ನಮ್ಮ ನಡೆ ಪರಿಹಾರದ ಕಡೆ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತಾರವರು ನಡೆಸಲಿದ್ದಾರೆ. ಸಂಜೆ 6:00 ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ಅವರು ನಡೆಸಲಿದ್ದಾರೆ. ಇದರಲ್ಲಿ ಮರುಭೂಮಿಯ ಕುರಿತು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಬಗ್ಗೆ ತಿಳಿಸಲಿದ್ದಾರೆ. ಸಂಜೆ 6:30 ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ಆರ್ಜೆ ಅರ್ಪಿತಾರ್ ಅವರು ನಡೆಸಲಿದ್ದಾರೆ. ಇದರಲ್ಲಿ ಸುಮುಕ್ ಎಂಟರ್ಪ್ರೈಸಸ್ ಅವರ ಪರಿಚಯ ಇರಲಿದೆ. ಸಂಜೆ 7:00 ರೈತರೇ ನಮ್ಮ ದೇಶದ ಬೆನ್ನೆಲುಬು, ರೈತರು ಬೆಳೆ ಬೆಳೆಯುವ ವಿಧಾನ, ಕೃಷಿಯಲ್ಲಿ ಅನುಸರಿಸುವ ಪದ್ಧತಿ ಇವೆಲ್ಲವನ್ನು ರೈತರಿಂದಲೇ ಮಾಹಿತಿಯನ್ನು ತಿಳಿಸುವ ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ಅವರು ನಡೆಸಲಿದ್ದಾರೆ. ಇದರಲ್ಲಿ ನವೀನ್ ಅವರ ಕೋಳಿ ಸಾಕಾಣಿಕೆಯ ಬಗ್ಗೆ ಮಾಹಿತಿ ಇರಲಿದೆ. ರಾತ್ರಿ 7:45 ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ ಸಂಗತಿಗಳು, ಸಂಶೋಧನೆಗಳ ಬಗ್ಗೆ ತಿಳಿಸಲಿದ್ದಾರೆ ಶೇಖರ್ ಗೌಳೆರವರು. ರಾತ್ರಿ 7:57 ರೈತರ ನಿಸ್ವಾರ್ಥ ಸೇವೆಯನ್ನು ಕೊಂಡಾಡುವ ರೈತಗೀತೆ ಪ್ರಸಾರವಾಗಲಿದೆ. ರಾತ್ರಿ 8:00 ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ಇದರಲ್ಲಿ ಕನ್ನಡ ಸಿನಿಮಾ ಗೀತೆಗಳು, ಹರಿಕತೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರಲಿವೆ. ಈ ಎಲ್ಲ ಕಾರ್ಯಕ್ರಮಗಳು ನಿಮಗಾಗಿ. ಶುಭ ದಿನ. ಕೇಳ್ತಾ ಇರಿ ರೇಡಿಯೋ.

0: ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ಹಾಗೆ ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಿಮ್ ಮನೆಯ ಕಿಟಕಿಯಿಂದ ಬರ್ತಾ ಇರೋ ತಂಗಾಳಿ, ಕೈಯಲ್ಲೊಂದು ಬಿಸಿ ಬಿಸಿ ಫಿಲ್ಟರ್ ಕಾಫಿ, ಅದ್ರ ಜೊತೆಗೆ ನಿಮ್ಮ ನೆಚ್ಚಿನ ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ ನಾನು ನಿಮ್ಮ ಪ್ರೀತಿಯ ಸ್ಮೈಲಿಂಗ್ ಶ್ವೇತಾ ಮಾತಾಡ್ತಾ ಇದ್ದೀನಿ. ಈ ಚಂದದ ಬೆಳಕಿನ ಹೊತ್ತಿನಲ್ಲಿ ಕಾಫಿ ಹಬೆಯ ನಡುವೆ ನಿಮಗೊಂದು ಸಕ್ಕತ್ ಸ್ವೀಟ್ ಆದ ಸುದ್ದಿ ಹೇಳಬೇಕು. ಅದೇನ್ ಗೊತ್ತಾ, ಇವತ್ತು ಜುಲೈ 22. ಕ್ಯಾಲೆಂಡರ್ನಲ್ಲಿ ಬೇರೆ ಏನೇ ಇರಲಿ, ನಮ್ಮ ಭಾರತೀಯರ ಪಾಲಿಗೆ ಇವತ್ತು ಅತ್ಯಂತ ರುಚಿಕರವಾದ ದಿನ. ಯಾಕೆ ಅಂತಂದ್ರೆ ಇವತ್ತು ನ್ಯಾಷನಲ್ ಮ್ಯಾಂಗೋ ಡೇ, ಅಥವಾ ರಾಷ್ಟ್ರೀಯ ಮಾವಿನ ಹಣ್ಣಿನ ದಿನ. ಅಲ್ಲ, ಮಾವಿನ ಹಣ್ಣು ಅಂತಂದ್ರೆ ಬರೀ ಹಣ್ಣಲ್ಲ ಸ್ನೇಹಿತರೆ, ಅದೊಂದು ಎಮೋಷನ್. ನಾವು ಚಿಕ್ಕವರಿದ್ದಾಗ ಬೇಸಿಗೆ ರಜ ಬಂತು ಅಂತಂದ್ರೆ ಸಾಕು, ಅಜ್ಜಿ ಮನೆಗೆ ಓಡೋದು, ಅಲ್ಲಿ ಮರದ ಕೆಳಗೆ ಬಿದ್ದಿರೋ ಮಾವಿನಕಾಯಿ ಆರಿಸೋದು, ಅದಕ್ಕೆ ಉಪ್ಪು ಖಾರ ಸವರಿ ಕಚ್ಚಿ ತಿನ್ನೋ ಮಜಾನೇ ಬೇರೆ. ಇನ್ನು ಹಣ್ಣಾದ ಮೇಲಂತೂ ಆ ರಸಾಯನ, ಶೀಕರಣೆ, ಮಾವಿನ ಹಣ್ಣಿನ ಸಾಸಿವೆ, ಅಬಬಾ, ನೆನ್ಸ್ಕೊಂಡ್ರೆ ಬಾಯಲ್ಲಿ ನೀರು ಬರುತ್ತೆ ಅಲ್ವಾ? ನಮ್ಮ ಭಾರತದಲ್ಲಿ 1000ಕ್ಕೂ ಹೆಚ್ಚು ತಳಿಯ ಮಾವಿನ ಹಣ್ಣುಗಳಿವೆ ಅಂತ ಹೇಳ್ತಾರೆ. ಆದ್ರೆ ನಮ್ಮ ಮಲ್ನಾಡಿನ ಅಪ್ಪೆ ಮಿಡಿಯ ಉಪ್ಪಿನಕಾಯಿ ಘಮ ನೆನ್ಪಾದ್ರೆ ಸಾಕು, ಊಟಕ್ಕೆ 2 ತುತ್ತು ಅನ್ನ ಜಾಸ್ತಿನೇ ಬೀಳುತ್ತೆ ಅಂತಾನೆ ಹೇಳ್ಬಹುದು ಅಲ್ವಾ? ಸರಿ ಶ್ವೇತಾ, ಯಾಕೆ ಜುಲೈ 22ರಂದೇ ನ್ಯಾಷನಲ್ ಮ್ಯಾಂಗೋ ಡೇ ಅಂತ ಆಚರಿಸಲಾಗುತ್ತೆ ಅಂತ ನೀವು ಕೇಳ್ಬಹುದು. ಎಸ್, ರಾಷ್ಟ್ರೀಯ ಹಣ್ಣಿಗೆ ಗೌರವ. ಮಾವಿನ ಹಣ್ಣು ಬರೀ ಹಣ್ಣಲ್ಲ, ಅದು ಭಾರತದ ಅಧಿಕೃತ ರಾಷ್ಟ್ರೀಯ ಹಣ್ಣು. ನಮ್ಮ ದೇಶದ ಇತಿಹಾಸ, ಸಂಸ್ಕೃತಿ ಮತ್ತು ಕೃಷಿಯೊಂದಿಗೆ ಮಾವು ಶತಶತಮಾನಗಳಿಂದ ಬೆಸೆದುಕೊಂಡಿದೆ. ಅದಕ್ಕಾಗಿ ಈ ರಾಜಮರ್ಯಾದೆಯ ಹಣ್ಣಿಗೆ ಗೌರವ ಸಲ್ಲಿಸಲು ಒಂದು ವಿಶೇಷ ದಿನವನ್ನ ಮೀಸಲಿಡಲಾಗಿದೆ ಸ್ನೇಹಿತರೆ. ಜುಲೈ ತಿಂಗಳು ಭಾರತದಲ್ಲಿ ಮಾವಿನ ಹಣ್ಣಿನ ಸೀಸನಿನ ಕೊನೆಯ ಘಟ್ಟ. ಈ ಸಮಯದಲ್ಲಿ ದೇಶದ ಬಹುತೇಕ ಎಲ್ಲ ಭಾಗಗಳಲ್ಲೂ ವಿಧ ವಿಧದ ಮಾವಿನ ಹಣ್ಣುಗಳು ಸಂಪೂರ್ಣವಾಗಿ ಮಾಗಿ ಅತ್ಯಂತ ಸಿಹಿಯಾಗಿ ಸಿಗುತ್ತವೆ. ಈ ಸುಗ್ಗಿ ಹಾಗೂ ರುಚಿಯ ಉತ್ತುಂಗವನ್ನು ಸಂಭ್ರಮಿಸಲು ಜುಲೈ 22ರನ್ನ ಆರಿಸಿಕೊಳ್ಳಲಾಗಿದೆ ಅಂತಾನೆ ಹೇಳ್ಬಹುದು. ಸೊ ಸ್ನೇಹಿತರೆ, ವರ್ಷದಲ್ಲಿ 365 ದಿನಗಳು ನಮಗೆ ಸಿಗದಿದ್ರೂ ಬಂದಾಗ ಮಾತ್ರ ನಮ್ಮ ನಾಲಿಗೆಯನ್ನ ಅರಸನಂತೆ ಆಳುವ ಹಣ್ಣು ಅಂತಂದ್ರೆ ಅದು ಮಾವು. ಅದಕ್ಕೆ ಅಲ್ವಾ ಇದಕ್ಕೆ ಹಣ್ಣುಗಳ ರಾಜ ಅಂತ ಪಟ್ಟ ಕಟ್ಟಿರೋದು. ಸೊ ಇವತ್ತು ಜುಲೈ 22 ನಮ್ಮ ಭಾರತದ ರಾಷ್ಟ್ರೀಯ ಹಣ್ಣಿನ ದಿನ. ಇದರ ಇತಿಹಾಸ ನೋಡೋದಾದ್ರೆ, ಮೊಘಲ್ ದೊರೆ ಅಕ್ಬರ್ ಬಿಹಾರದ ದರ್ಬಾಂಗದಲ್ಲಿ 1000ಕ್ಕೂ ಹೆಚ್ಚು ಮಾವಿನ ಮರಗಳನ್ನ ನೆಡೆಸಿ ಲಕ್ಕಿಬಾಗ್ ಅಂತ ಹೆಸರಿಟ್ಟರಂತೆ. ಅಷ್ಟು ಹಳೆಯ ಇತಿಹಾಸ ಇರೋ ನಮ್ಮ ಹೆಮ್ಮೆಯ ಹಣ್ಣಿನ ದಿನ ಇವತ್ತು. ಸೊ ಇವತ್ತು ಡಯೆಟ್ ಎಲ್ಲ ಸೈಡಿಗಿರ್ಲಿ, ನಿಮ್ಮಿಷ್ಟದ ಮಾವಿನ ಹಣ್ಣನ್ನ ಮನಸ್ಸು ತುಂಬಿ ಸವಿಯಿರಿ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಗುರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ಒಂದು ಸಖತ್ ಇಂಟ್ರೆಸ್ಟಿಂಗ್ ಮತ್ತು ಮಜವಾದ ವಿಷಯದ ಬಗ್ಗೆ ಮಾತನಾಡ್ತಾ ಇದ್ದೀನಿ. ನೀವೆಲ್ಲ ಗಣಿತ ಅಂತ ಹೇಳಿದ ಕೂಡಲೇ ಅಬ್ಬಾ ಸಾಕು ಬೇಡಪ್ಪ ಅಂತ ಓಡ್ಬೇಡಿ. ಯಾಕಂದ್ರೆ ಇವತ್ತು ನಾವಿಲ್ಲಿ ಯಾವುದೇ ಕಷ್ಟದ ಫಾರ್ಮುಲಾ ಬಿಡಿಸ್ತಾ ಇಲ್ಲ. ಬದಲಿಗೆ ಇಡೀ ಪ್ರಪಂಚವೇ ಆಚರಿಸುವ ಒಂದು ವಿಶೇಷ ದಿನದ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಅದೇ ಪೈ ಅಪ್ರಾಕ್ಸಿಮೇಷನ್ ಡೇ. ಬನ್ನಿ ಸ್ನೇಹಿತರೆ, ಈ ದಿನದ ಹಿಂದಿರುವ ಮಜವಾದ ಸಂಗತಿಗಳೇನು, ಇದನ್ನ ಯಾಕೆ ಆಚರಿಸ್ತಾರೆ ಅನ್ನೋದನ್ನ ಒಂದಿಷ್ಟು ಮಾಹಿತಿ ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಏನಿದು ಪೈ ಅಂತ ನೀವು ಕೇಳಬಹುದು. ಎಸ್, ನೋಡಿ ಸ್ನೇಹಿತರೆ, ನಾವೆಲ್ಲ ಶಾಲೆಯಲ್ಲಿದ್ದಾಗ ಜಿಯೋಮೆಟ್ರಿ ಕ್ಲಾಸ್ನಲ್ಲಿ ಒಂದು ಸಿಂಬಲ್ ನೋಡ್ತಾ ಇರ್ತೀವಿ, ಅದೇ ಪೈ. ಸರಳವಾಗಿ ಹೇಳಬೇಕು ಅಂತಂದ್ರೆ ಯಾವುದೇ ಒಂದು ವೃತ್ತದ ಸುತ್ತಳತೆಯನ್ನು ಅದರ ವ್ಯಾಸದಿಂದ ಭಾಗಿಸಿದರೆ ಸಿಗುವ ಸ್ಥಿರ ಸಂಖ್ಯೆಯೇ ಈ ಪೈ. ವೃತ್ತ ಚಿಕ್ಕದಾಗಿರಲಿ ಅಥವಾ ಸೂರ್ಯ ಚಂದ್ರರ ತರಹ ಬೃಹತ್ ಆಗಿರಲಿ, ಈ ಅನುಪಾತ ಮಾತ್ರ ಎಂದಿಗೂ ಬದಲಾಗೋದಿಲ್ಲ. ಓಕೆ, ಹಾಗಾದ್ರೆ ಶ್ವೇತಾ, ಜುಲೈ 22ಕ್ಕೂ ಈ ಪೈಗೂ ಏನ್ ಸಂಬಂಧ ಅಂತ ನೀವು ಕೇಳಬಹುದು. ಇಲ್ಲೇ ಇರೋದು ನೋಡಿ ಅಸಲಿ ಟ್ವಿಸ್ಟ್. ಏನ್ ಗೊತ್ತಾ, ನಾವು ಗಣಿತದಲ್ಲಿ ಲೆಕ್ಕ ಮಾಡುವಾಗ ಪೈ ಮೌಲ್ಯವನ್ನ ಸುಲಭವಾಗಿಸೋದಕ್ಕೆ ಭಿನ್ನ ರಾಶಿಯಲ್ಲಿ ಬರೆಯುತ್ತೇವೆ. ಆ ಭಿನ್ನ ರಾಶಿ ಯಾವುದು ಗೊತ್ತಾ? 22/7. ಸೊ ಈಗ ಈ ದಿನವನ್ನು ಸೂಕ್ಷ್ಮವಾಗಿ ಗಮನಿಸಿ ಸ್ನೇಹಿತರೆ. 22 ಅಂತಂದ್ರೆ ತಾರೀಕು, 7 ಅಂತಂದ್ರೆ 7ನೇ ತಿಂಗಳು. ಹಾಗಾಗಿ ಪ್ರಪಂಚದಾದ್ಯಂತ ಪ್ರತಿ ವರ್ಷ ಜುಲೈ 22ರಂದು ಈ ಪೈ ಅಪ್ರಾಕ್ಸಿಮೇಷನ್ ಡೇ ಅಂತ ಸಖತ್ ಖುಷಿಯಿಂದ ಆಚರಿಸಲಾಗುತ್ತೆ. ಓಕೆ, ಹಾಗಾದ್ರೆ ಈ ಪೈ ದಿನ ಅಂದ್ರೆ ಪೈ ಡೇ ಮತ್ತು ಪೈ ಅಪ್ರಾಕ್ಸಿಮೇಷನ್ ದಿನ ಎರಡು ಒಂದೇನಾ ಅಂತ ನೀವು ಕೇಳಬಹುದು. ಖಂಡಿತ ಇಲ್ಲ, ಇಲ್ಲೊಂದು ಚಿಕ್ಕ ಕನ್ಫ್ಯೂಷನ್ ಇದೆ, ಅದನ್ನ ಕ್ಲಿಯರ್ ಮಾಡ್ತೀನಿ ಕೇಳಿ ಸ್ನೇಹಿತರೆ. ಇದನ್ನ ಪ್ರತಿ ವರ್ಷ ಮಾರ್ಚ್ 14ರಂದು ಆಚರಿಸಲಾಗುತ್ತೆ. ಯಾಕಂದ್ರೆ ಪೈನ ದಶಮಾಂಶ ಮೌಲ್ಯ 3.14. ಇಲ್ಲಿ 3 ಅಂತಂದ್ರೆ ಮಾರ್ಚ್ ತಿಂಗಳು, 14 ಅಂದ್ರೆ ತಾರೀಕು. ಸೊ ಪೈ ಅಪ್ರಾಕ್ಸಿಮೇಷನ್ ದಿನ ಇದನ್ನ ಇವತ್ತು ಅಂದ್ರೆ ಜುಲೈ 22ರಂದು ಆಚರಿಸಲಾಗುತ್ತೆ. ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಗೊತ್ತಾ, ಗಣಿತದ ದೃಷ್ಟಿಯಿಂದ ಮಾರ್ಚ್ 14ಕ್ಕಿಂತ ಜುಲೈ 22ರಂದು ಆಚರಿಸುವ ದಿನವೇ ಪೈ ಮೌಲ್ಯಕ್ಕೆ ಅತ್ಯಂತ ಹತ್ತಿರವಾಗಿದೆ. ಹಾಗಾಗಿ ಇವತ್ತಿನ ದಿನ ಗಣಿತ ಪ್ರೇಮಿಗಳಿಗೆ ತುಂಬಾನೇ ಸ್ಪೆಷಲ್. ಸೊ ಇವತ್ತಿನ ಈ ಇಂಟ್ರೆಸ್ಟಿಂಗ್ ಮಾಹಿತಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ಜುಲೈ 22, ಮತ್ತೇನ್ ಸ್ಪೆಷಲ್ ದಿನ ಇದೆ ಅಂತ ನೀವು ಕೇಳ್ಬೋದು. ಎಸ್, ಕೇವಲ ಮತ್ತೊಂದು ದಿನ ಅಲ್ಲ ಸ್ನೇಹಿತರೆ, ಇವತ್ತು ರಾಷ್ಟ್ರಧ್ವಜ ಅಂಗೀಕಾರ ದಿನ, ಅಂದ್ರೆ ನ್ಯಾಷನಲ್ ಫ್ಲಾಗ್ ಅಡಾಪ್ಟೇಷನ್ ಡೇ. ಹೌದು, ನಮ್ಮ ದೇಶದ ಹೆಮ್ಮೆಯ ಸಂಕೇತ, ನಮ್ಮ ಪ್ರಾಣಕ್ಕಿಂತಲೂ ಮಿಗಿಲಾದ ಈ ತ್ರಿವರ್ಣ ಧ್ವಜವನ್ನ ಅಧಿಕೃತವಾಗಿ ಭಾರತದ ರಾಷ್ಟ್ರಧ್ವಜ ಅಂತ ಒಪ್ಪಿಕೊಂಡ ದಿನ ಇದು. ಎಸ್, ಹೌದು ಸ್ನೇಹಿತರೆ, ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಆಗಸ್ಟ್ 15, 1947 ಅನ್ನೋದು ನಮಗೆಲ್ಲ ಗೊತ್ತಿರೋ ವಿಷಯ. ಆದ್ರೆ ಅದಕ್ಕೂ ಮುಂಚೆ, ಅಂದ್ರೆ ಬ್ರಿಟಿಷರಿಂದ ನಮಗೆ ಆಗಸ್ಟ್ 15ಕ್ಕೆ ಸ್ವಾತಂತ್ರ್ಯ ಸಿಗುತ್ತೆ ಅಂತ ಅಧಿಕೃತವಾಗಿ ಘೋಷಣೆಯಾದಾಗ, ಭಾರತಕ್ಕೆ ಅಂತ ಒಂದು ಸ್ವತಂತ್ರ ಅಸ್ಮಿತೆಯ ಧ್ವಜ ಬೇಕಾಗಿತ್ತು. ಅದಕ್ಕಾಗಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ನೇತೃತ್ವದಲ್ಲಿ ಒಂದು ವಿಶೇಷ ಸಮಿತಿಯನ್ನ ರಚಿಸಲಾಯಿತು. ಜುಲೈ 22ರಂದು ನಡೆದ ಸಂವಿಧಾನ ಸಭೆಯ ಮುಂದೆ ಪಂಡಿತ್ ಜವಾಹರಲಾಲ್ ನೆಹರು ಅವರು ಈ ಧ್ವಜವನ್ನ ಪ್ರಸ್ತುತಪಡಿಸಿದಾಗ ಅವರು ಆಡಿದ ಮಾತುಗಳು ಇವತ್ತಿಗೂ ರೋಮಾಂಚನ ತರಿಸುತ್ತೆ. ಈ ಧ್ವಜ ಕೇವಲ ನಮಗಷ್ಟೇ ಅಲ್ಲ, ಜಗತ್ತಿನಾದ್ಯಂತ ಯಾರಿಗೆಲ್ಲ ಸ್ವಾತಂತ್ರ್ಯದ ಹಸಿವಿದೆಯೋ ಅವರಿಗೆಲ್ಲರಿಗೂ ಇದು ಮುಕ್ತಾಯ ಸಂಕೇತ. ಯಾವುದೇ ವಿರೋಧವಿಲ್ಲದೆ ಇಡೀ ಸಭೆ ಎದ್ದು ನಿಂತು ಈ ಧ್ವಜವನ್ನ ಅಂಗೀಕರಿಸಿತು. ಸ್ನೇಹಿತರೆ, ನಾವು ಇವತ್ತು ನೋಡ್ತಾ ಇರೋ ಈ ಸುಂದರ ಧ್ವಜದ ಹಿಂದಿರೋದು ಒಬ್ಬ ಮಹಾನ್ ವ್ಯಕ್ತಿಯ ಪರಿಶ್ರಮ. ಅವರೇ ಆಂಧ್ರಪ್ರದೇಶದ ಸ್ವಾತಂತ್ರ್ಯ ಹೋರಾಟಗಾರರಾದ ಪಿಂಗಾಳಿ ವೆಂಕಯ್ಯನವರು. ಮಹಾತ್ಮ ಗಾಂಧೀಜಿಯವರ ಆಶಯದಂತೆ ಅವರು ದೇಶದ ವಿಭಿನ್ನ ಸಂಸ್ಕೃತಿ ಒಗ್ಗಟ್ಟನ್ನ ಬಿಂಬಿಸೋ ತರಹ ಈ ಧ್ವಜವನ್ನ ವಿನ್ಯಾಸಗೊಳಿಸಿದ್ರು. ಆರಂಭದಲ್ಲಿ ಚರಕ ಇದ್ದ ಜಾಗದಲ್ಲಿ ಆಮೇಲೆ ಧರ್ಮಚಕ್ರವನ್ನ ಸೇರಿಸಲಾಯಿತು. ಸ್ನೇಹಿತರೆ, ಹಾಗೆ ನಿಮಗೆ ಗೊತ್ತಾ, ನಮ್ಮ ಇಡೀ ದೇಶದಲ್ಲೇ ಅಧಿಕೃತವಾಗಿ ಬಿಸ್ನೆಸ್ ಸ್ಟ್ಯಾಂಡರ್ಡ್ಸ್ ಪ್ರಕಾರ ರಾಷ್ಟ್ರಧ್ವಜವನ್ನು ತಯಾರಿಸಿ ಸರಬರಾಜು ಮಾಡುವ ಏಕೈಕ ಸಂಸ್ಥೆ ಇರೋದು ನಮ್ಮ ಹೆಮ್ಮೆಯ ಕರ್ನಾಟಕದ ಧಾರವಾಡದ ಕರ್ನಾಟಕ ಖಾದಿ ಗ್ರಾಮೋದ್ಯೋಗ ಸಂಯುಕ್ತ ಸಂಘದಲ್ಲಿ. ನಮ್ಮ ಹೆಮ್ಮೆಯ ಧ್ವಜ ನಮ್ಮ ನೆಲದಲ್ಲೇ ತಯಾರಾಗುತ್ತೆ ಅನ್ನೋದು ಕನ್ನಡಿಗರಾದ ನಮಗೆ ಡಬಲ್ ಖುಷಿ ಅಲ್ವಾ? ಸೊ ಹಾಗಾಗಿ ಈ ಮೂರು ಬಣ್ಣಗಳ ಹಿಂದೆ ಕೋಟ್ಯಾಂತರ ಭಾರತೀಯರ ತ್ಯಾಗ, ಶ್ರಮ ಮತ್ತು ಸ್ವಾಭಿಮಾನ ಅಡಗಿದೆ. ಈ ಸುದೀರ್ಘ ಇತಿಹಾಸ ಇವತ್ತಿನ ತಲೆಮಾರಿಗೆ ತಲುಪಲಿ ಅನ್ನೋದೇ ನಮ್ಮ ಆಶಯ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಕುಡಿತಾ ಇರ್ತೀರಾ, ಹಾಗೆ ವಾಕಿಂಗ್ ಮಾಡ್ತಾ ಇರ್ತೀರಾ, ಇನ್ಫ್ಯಾಕ್ಟ್ ಆಫೀಸ್ಗೆ ರೆಡಿ ಆಗ್ತಾ ಇರ್ತೀರಾ ಅಂತಲೂ ಅನ್ಕೊಳ್ಳೋಣ. ಆದರೆ ಪ್ರತಿಯೊಬ್ಬರಿಗೂ ಒಂದು ಸಿಂಪಲ್ ಕ್ವೆಶನ್ ಕೇಳ್ತೀನಿ, ಏನ್ ಗೊತ್ತಾ? ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಬಾಡಿಯಲ್ಲಿ ಫಸ್ಟ್ ಅಲರ್ಟ್ ಆಗಿದ್ದು ಯಾವುದು ಸ್ನೇಹಿತರೆ, ಹಾರ್ಟ್ ಅಥವಾ ನಿಮ್ಮ ಬ್ರೈನ್? ಎಸ್, ಫಸ್ಟ್ ಅಲರ್ಟ್ ಆಗಿದ್ದು ನಿಮ್ಮ ಬ್ರೈನ್. ಹೌದು ಸ್ನೇಹಿತರೆ, ಇವತ್ತು ಜುಲೈ 22 ವಿಶ್ವ ಮೆದುಳಿನ ದಿನ, ವರ್ಲ್ಡ್ ಬ್ರೈನ್ ಡೇ. ನಾವೆಲ್ಲ ಜಿಮ್ಗೆ ಹೋಗ್ತೀವಿ, ಬಾಡಿ ಬಿಲ್ಡ್ ಮಾಡ್ತೀವಿ, ಡಯೆಟ್ ಮಾಡ್ತೀವಿ, ಆದ್ರೆ ತಲೆ ಒಳಗೆ ಕೂತು ಇಡೀ ಬಾಡಿಯನ್ನ ಕಂಟ್ರೋಲ್ ಮಾಡೋ ಆ 1.3 kg ತೂಕದ ಮಾಸ್ಟರ್ ಮೈಂಡ್ ಇದೆಯಲ್ಲ, ಅದನ್ನ ಎಷ್ಟು ಕೇರ್ ಮಾಡ್ತೀವಿ ಹೇಳಿ ಸ್ನೇಹಿತರೆ. ನಮಗೇನಾದ್ರೂ ತಲೆನೋವು ಬಂದ್ರೆ, ಓ ಇವತ್ತು ಸ್ಟ್ರೆಸ್ ಜಾಸ್ತಿ ಆಗಿದೆ ಅಂತ ಒಂದು ಟ್ಯಾಬ್ಲೆಟ್ ನುಂಗಿ ಸುಮ್ಮನಾಗ್ತೀವಿ. ಆದ್ರೆ ನರ ಸಂಬಂಧಿತ ಕಾಯಿಲೆಗಳು ಅಷ್ಟು ಸಿಂಪಲ್ ಅಲ್ಲ. ಹಾಗಾಗಿ ಇವತ್ತಿನ ದಿನ ನಾವೆಲ್ಲ ಒಂದು ಪಣವನ್ನ ತೊಡೋಣ. ನಮ್ಮ ಬ್ರೈನ್ ಹೆಲ್ತ್ ಚೆನ್ನಾಗಿರ್ಬೇಕು ಅಂತಂದ್ರೆ ಈ 3 ಸಿಂಪಲ್ ಸೂತ್ರಗಳನ್ನ ನೆನ್ಪಿಟ್ಕೊಳ್ಳಿ. ದಿನಕ್ಕೆ ಕನಿಷ್ಠ 7-8 ಗಂಟೆ ಪೀಸ್ಫುಲ್ ಆಗಿ ನಿದ್ದೆ ಮಾಡಿ. ಬ್ರೈನ್ಗೆ ಅದಕ್ಕಿಂತ ಬೆಸ್ಟ್ ರೀಚಾರ್ಜ್ ಮತ್ತೊಂದಿಲ್ಲ. ಸ್ಕ್ರೀನ್ ಟೈಮ್ಗೆ ಬ್ರೇಕ್ ಹಾಕಿ ಸ್ನೇಹಿತರೆ. ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡಿ ಬ್ರೈನ್ಗೆ ಸ್ಟ್ರೆಸ್ ಕೊಡಬೇಡಿ. ಸ್ವಲ್ಪ ಹೊತ್ತು ಪ್ರಕೃತಿ ಕಡೆ ಮುಖ ಮಾಡಿ. ಇನ್ನ ಬಾದಾಮಿ ತಿನ್ನೋದು ಒಂದು ಕಡೆಯಾದ್ರೆ, ಹೊಸ ಹೊಸ ವಿಷಯಗಳನ್ನ ಕಲಿಯೋದು, ಪಜಲ್ಸ್ ಸಾಲ್ವ್ ಮಾಡೋದು, ಪಾಸಿಟಿವ್ ಆಗಿ ಯೋಚನೆ ಮಾಡೋದು ಮೆದುಳಿಗೆ ಒಳ್ಳೆ ಎಕ್ಸಸೈಸ್ ಕೊಟ್ಟ ಹಾಗೆ ಆಗುತ್ತೆ. ಬಾಡಿ ಫಿಟ್ ಆಗಿದ್ರೆ ನೀವು ಗೆಲ್ಲಬಹುದು, ಆದ್ರೆ ಬ್ರೈನ್ ಫಿಟ್ ಆಗಿದ್ರೆ ಇಡೀ ಜಗತ್ತನ್ನೇ ಗೆಲ್ಲಬಹುದು. ಸೊ ಯಾರಾದ್ರೂ ತಲೆನೋವು, ಮರೆವು ಅಥವಾ ಅತಿಯಾದ ಸುಸ್ತನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ರೆ ಇವತ್ತೇ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ. ಹೆಲ್ದಿ ಬ್ರೈನ್, ಹ್ಯಾಪಿ ಲೈಫ್. ಸೊ ಈ ಒಂದು ಬ್ಯೂಟಿಫುಲ್ ಮೆಸೇಜ್ ಜೊತೆಗೆ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿರುವುದು ವಿಶೇಷ ಸರಣಿ ಕಾರ್ಯಕ್ರಮ ಗಾಂಧಿ ಓದು. ಮಹಾತ್ಮ ಗಾಂಧೀಜಿಯವರ ಚಿಂತನೆಗಳು ಮತ್ತು ಬರಹಗಳನ್ನು ಮರು ಓದುವ ಒಂದು ಪ್ರಯತ್ನ ಇದಾಗಿದೆ. ಈ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗ, ಮಿಂಚು ಐಡಿಯಾಸ್ ಬೆಂಗಳೂರು ಮತ್ತು ಸಿರಿ ಕ್ರಿಯೇಷನ್ಸ್ ಬೆಂಗಳೂರು ಇವರ ಸಹಯೋಗದಲ್ಲಿ ನಿರ್ಮಿಸಲಾಗಿದೆ. ಈಗ ಕೇಳಿ ಸರಣಿ ಕಾರ್ಯಕ್ರಮ ಗಾಂಧಿ ಓದು.

0: ನಮಸ್ಕಾರ. ಮಹಾತ್ಮ ಗಾಂಧೀಜಿ ಓದು ಸರಣಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರ ಬಗ್ಗೆ ಒಂದು ಓದು ಸರಣಿಯನ್ನು ಮಾಡಬೇಕೆಂದು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಈ ಸರಣಿಯಲ್ಲಿ ಕೇಳಬಹುದು.
1: ಮಹಾತ್ಮ ಗಾಂಧೀಜಿ ಓದು ಸರಣಿ ಓದುವವರು ಸಾನಾ ಶ್ರೀಲಕ್ಷ್ಮಿ, ಮಿಂಚು ಐಡಿಯಾಸ್, ಬೆಂಗಳೂರು. ಆತ್ಮಕಥೆ ಅಥವಾ ನನ್ನ ಸತ್ಯಾನ್ವೇಷಣೆ, ಭಾಗ 1, ಅಧ್ಯಾಯ 11, ವಿಲಾಯತಿಗೆ ಪ್ರಯಾಣ ಸಿದ್ಧತೆ. 1887 ಇಸವಿಯಲ್ಲಿ ನಾನು ಮೆಟ್ರಿಕ್ ಪರೀಕ್ಷೆಯಲ್ಲಿ ತೇರ್ಗಡೆಯಾದೆನು. ಮೆಟ್ರಿಕ್ ಪರೀಕ್ಷೆಗೆ ಬೊಂಬಾಯಿ ಮತ್ತು ಅಹಮದಾಬಾದ್ ಎರಡೂ ಕೇಂದ್ರಗಳಾಗಿದ್ದವು. ದೇಶದ ದಾರಿದ್ರ್ಯ ಮತ್ತು ತಮ್ಮ ಸ್ವಂತ ಆರ್ಥಿಕ ಪರಿಸ್ಥಿತಿಯ ಕಾರಣದಿಂದ ಕಾಥೇವಾಡದ ವಿದ್ಯಾರ್ಥಿಗಳು ಅಹಮದಾಬಾದ್ ಕೇಂದ್ರವನ್ನೇ ಆರಿಸಿಕೊಳ್ಳುತ್ತಿದ್ದರು. ನನ್ನ ಸ್ಥಿತಿಯೂ ಇದರಂತೆಯೇ ಇದ್ದುದರಿಂದ ನಾನು ಹತ್ತಿರದ ಅಹಮದಾಬಾದನ್ನೇ ಸ್ವಾಭಾವಿಕವಾಗಿ ಆರಿಸಿಕೊಂಡೆನು. ಆ ಮೊದಲನೇ ಬಾರಿ ರಾಜಕೋಟೆಯಿಂದ ಅಹಮದಾಬಾದಿಗೆ ನಾನು ಒಬ್ಬನೇ ಪ್ರಯಾಣ ಮಾಡಿದೆನು. ಮುಂದೆ ನಾನು ಕಾಲೇಜಿನಲ್ಲಿ ವ್ಯಾಸಂಗವನ್ನು ಮುಂದುವರಿಸಬೇಕೆಂಬುದು ಮನೆಯ ಹಿರಿಯರ ಇಚ್ಛೆಯಾಗಿತ್ತು. ಬೊಂಬಾಯಿ ಮತ್ತು ಭಾವನಗರಗಳಲ್ಲಿ ಕಾಲೇಜುಗಳಿದ್ದವು. ಭಾವನಗರದಲ್ಲಿ ವೆಚ್ಚ ಕಡಿಮೆ ಬೀಳುತ್ತಿದ್ದಿತು. ಆದುದರಿಂದ ಅಲ್ಲಿಯ ಶ್ಯಾಮಲದಾಸ್ ಕಾಲೇಜಿನಲ್ಲಿ ನಾನು ವ್ಯಾಸಂಗ ಮಾಡಬೇಕೆಂದು ನಿಶ್ಚಯವಾಯಿತು. ನಾನು ಅಲ್ಲಿಗೆ ಹೋದೆ. ನನಗೆ ಬಹಳ ಕಷ್ಟವಾಯಿತು. ಅಧ್ಯಾಪಕರ ವ್ಯಾಖ್ಯಾನಗಳಲ್ಲಿ ನನ್ನ ಮನಸ್ಸು ನಿಲ್ಲಲಿಲ್ಲ. ಅವು ನನಗೆ ತಿಳಿಯುತ್ತಲೂ ಇರಲಿಲ್ಲ. ಅದರಲ್ಲಿ ಅಧ್ಯಾಪಕರದೇನೂ ತಪ್ಪು ಇರಲಿಲ್ಲ, ನನ್ನ ವ್ಯಾಸಂಗವೇ ಸರಿಯಾಗಿರಲಿಲ್ಲ. ಶ್ಯಾಮಲದಾಸ್ ಕಾಲೇಜಿನ ಅಧ್ಯಾಪಕರು ಪ್ರಥಮ ದರ್ಜೆಯ ಅಧ್ಯಾಪಕರೆಂದು ಗಣಿಸಲ್ಪಟ್ಟಿದ್ದರು. ನನ್ನ ಬುದ್ಧಿ ಸರಿಯಾಗಿ ಕುದುರಿರಲಿಲ್ಲ. ಮೊದಲನೆಯ ವರ್ಷವನ್ನು ಮುಗಿಸಿ ಬಿಡುವಿನಲ್ಲಿ ಮನೆಗೆ ಬಂದೆ. ವ್ಯವಹಾರ ಕುಶಲರಾದ ವಿದ್ವಾಂಸರೂ ನಮಗೆ ಸಲಹೆಗಾರರೂ ಆಗಿದ್ದ ಮಾವಜಿ ದವೆ ಎಂಬ ಬ್ರಾಹ್ಮಣರು ಹಿಂದಿನಿಂದ ನಮ್ಮ ಸಂಸಾರದ ಮಿತ್ರರಾಗಿದ್ದರು. ನಮ್ಮ ತಂದೆ ಸ್ವರ್ಗಸ್ಥರಾದ ಮೇಲೆ ಸಹ ಅವರು ನಮ್ಮ ಸಂಸಾರದೊಂದಿಗೆ ಸಂಬಂಧವನ್ನು ಬಿಡದೇ ಇಟ್ಟುಕೊಂಡಿದ್ದರು. ನನ್ನ ರಜಾಕಾಲದಲ್ಲಿ ಅವರು ಒಮ್ಮೆ ಮನೆಗೆ ಬಂದರು. ನಮ್ಮ ತಾಯಿ ಮತ್ತು ದೊಡ್ಡ ಅಣ್ಣನೊಡನೆ ನಡೆದ ಚರ್ಚೆಯಲ್ಲಿ ನನ್ನ ವ್ಯಾಸಂಗದ ಮಾತು ಬಂದಿತು. ಶ್ಯಾಮಲದಾಸ್ ಕಾಲೇಜಿನಲ್ಲಿ ನಾನು ಓದುತ್ತಿದ್ದ ವಿಷಯ ಕೇಳಿ ಅವರು, ಈಗ ಕಾಲ ಬದಲಾಯಿಸುತ್ತಿದೆ, ಸರಿಯಾದ ವಿದ್ಯಾಭ್ಯಾಸವಿಲ್ಲದೆ ನಿಮ್ಮಲ್ಲಿ ಯಾರೂ ಕಬಾಗಾಂಧಿಯ ಗಾದಿಗೆ ಏರುವುದು ಸಾಧ್ಯವಿಲ್ಲ. ಈ ಹುಡುಗ ಇನ್ನೂ ಓದುತ್ತಿರುವುದರಿಂದ ನಿಮ್ಮ ಮನೆತನಕ್ಕೆ ಶಾಶ್ವತವಾಗಿ ಗಾದಿಯನ್ನುಳಿಸುವ ಭಾರ ಇವನ ಮೇಲೆ ಬೀಳುವುದಾಗುತ್ತದೆ. ಇವನಿಗೆ BA ಆಗಬೇಕಾದರೆ ಇನ್ನೂ 4-5 ವರ್ಷ ಬೇಕು. ಅಷ್ಟು ಓದಿದರೂ 50-60 ರೂಪಾಯಿನ ಕೆಲಸವೇ ಹೊರತು ದಿವಾನಗಿರಿ ದೊರೆಯುವುದಿಲ್ಲ. ಅಥವಾ ನನ್ನ ಮಗನಂತೆ ಇವನೂ ವಕೀಲಿ ಪರೀಕ್ಷೆಗೆ ಹೋಗುವುದಾದರೆ ಇನ್ನೂ ಹೆಚ್ಚು ಕಾಲ ಹಿಡಿಯುತ್ತದೆ. ಅಷ್ಟು ಹೊತ್ತಿಗೆ ದಿವಾನಗಿರಿಗಾಗಿ ಸಿದ್ಧರಾಗುವ ವಕೀಲರು ಎಷ್ಟು ಜನರೋ? ಇದೆಲ್ಲಕ್ಕಿಂತ ಇವನನ್ನು ನೀವು ವಿಲಾಯಿತಿಗೆ ಕಳುಹಿಸುವುದು ಉತ್ತಮವೆಂದು ನನಗೆ ತೋರುತ್ತದೆ. ಕೇವಲ ರಾಮನು, ಅಂದರೆ ಮಾವಜಿ ದವೆಯವರ ಮಗ, ಅಲ್ಲಿ ವ್ಯಾಸಂಗ ಸುಲಭವೆಂದು 3 ವರ್ಷ ಓದುವುದರೊಳಗೆ ಬ್ಯಾರಿಸ್ಟರ್ ಆಗಿ ಹಿಂದಿರುಗಬಹುದೆಂದೂ ಹೇಳುತ್ತಾನೆ. ಖರ್ಚು 4-5 ಸಾವಿರಕ್ಕಿಂತ ಹೆಚ್ಚು ಆಗುವುದಿಲ್ಲ. ಹೊಸದಾಗಿ ಬಂದಿರುವ ಬ್ಯಾರಿಸ್ಟರನ್ನು ನೋಡಿ, ಅವನ TV ಏನು? ಅವನು ಕೇಳಿದರೆ ಈಗಲೇ ದಿವಾನಗಿರಿ ಸಿಕ್ಕುತ್ತದೆ. ಈ ವರ್ಷವೇ ನೀವು ಮೋಹನದಾಸನನ್ನು ವಿಲಾಯಿತಿಗೆ ಕಳುಹಿಸಬೇಕೆಂಬುದು ನನ್ನ ಸಲಹೆ. ವಿಲಾಯಿತಿಯಲ್ಲಿ ಕೇವಲ ರಾಮನ ಅನೇಕ ಮಿತ್ರರಿದ್ದಾರೆ. ಅವನು ಅವರಿಗೆ ಪರಿಚಯ ಕಾಗದ ಕೊಡುತ್ತಾನೆ. ಮೋಹನದಾಸನಿಗೆ ಅಲ್ಲಿ ಏನೂ ಕಷ್ಟವಾಗುವುದಿಲ್ಲ ಎಂದು ಹೇಳಿದರು. ಜೋಶಿಯವರು, ಮಾವಜಿ ದವೆಯವರನ್ನು ನಾವು ಹಾಗೆ ಕರೆಯುತ್ತಿದ್ದೆವು. ಜೋಶಿಯವರು ನನ್ನ ಕಡೆಗೆ ತಿರುಗಿ, ನಿನಗೆ ಇಲ್ಲಿ ಓದುವುದಕ್ಕಿಂತ ವಿಲಾಯಿತಿಗೆ ಹೋಗಿ ಓದುವುದು ಹೆಚ್ಚು ಇಷ್ಟವಲ್ಲವೇ ಎಂದು ಕೇಳಿದರು. ನನ್ನ ಉತ್ತರವೇನೆಂಬುದು ಅವರಿಗೆ ಖಚಿತವಾಗಿ ಗೊತ್ತಾಗಿದ್ದಂತೆ ತೋರಿತು. ನನಗೆ ಅದಕ್ಕಿಂತ ಹೆಚ್ಚು ಪ್ರಿಯವಾದ ಸಲಹೆಯನ್ನು ಕೊಡುವುದು ಅವರಿಗೆ ಶಕ್ಯವಿರಲಿಲ್ಲ. ಕಾಲೇಜು ವ್ಯಾಸಂಗದ ಕಾಠಿಣ್ಯಕ್ಕೆ ನಾನು ಹೆದರಿದ್ದೆನು. ಆದುದರಿಂದ ನಾನು ಅವರ ಸೂಚನೆಗೆ ಒಡನೆಯೇ ಒಪ್ಪಿ ಎಷ್ಟು ಬೇಗ ನನ್ನನ್ನು ವಿಲಾಯಿತಿಗೆ ಕಳುಹಿಸಿದರೆ ಅಷ್ಟು ಉತ್ತಮ. ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದುವುದು ಸುಲಭವಾದ ಮಾತಲ್ಲ. ನನ್ನನ್ನು ವೈದ್ಯಕೀಯ ವ್ಯಾಸಂಗಕ್ಕೆ ಏಕೆ ಕಳುಹಿಸಬಾರದು ಎಂದು ಕೇಳಿದೆನು. ನಮ್ಮಣ್ಣ ನನ್ನ ಮಾತಿಗೆ ಅಡ್ಡಬಂದು, ನಮ್ಮ ತಂದೆ ಇದನ್ನು ಎಂದಿಗೂ ಒಪ್ಪಿರಲಿಲ್ಲ. ವೈಷ್ಣವರಾದ ನಾವು ಹೆಣಗಳನ್ನು ಕುಯ್ಯುವ ಗೋಜಿಗೆ ಹೋಗಬಾರದೆಂದು ಅವರು ಹೇಳಿದಾಗ ಅವರ ಮನಸ್ಸಿನಲ್ಲಿದ್ದುದು ನೀನೆ, ನೀನು ವಕೀಲನಾಗಬೇಕೆಂಬುದು ತಂದೆಯ ಉದ್ದೇಶವಾಗಿತ್ತು ಎಂದರು. ಜೋಶಿ ತಮ್ಮ ಧ್ವನಿಗೂಡಿಸಿ ಹೇಳಿದರು. ಗಾಂಧೀಯವರಿಗಿದ್ದಂತೆ ನಮ್ಮ ತಂದೆಗೆ ವೈದ್ಯ ವೃತ್ತಿಗೆ ವಿರೋಧವಾಗಿ ನನಗೆ ಯಾವ ಅಭಿಪ್ರಾಯವೂ ಇಲ್ಲ. ನಮ್ಮ ಶಾಸ್ತ್ರಗಳು ಇದನ್ನು ತಿರಸ್ಕರಿಸುವುದಿಲ್ಲ. ಆದರೆ ವೈದ್ಯಕೀಯ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದುವುದರಿಂದ ನೀನು ದಿವಾನನಾಗಲು ಶಕ್ಯವಿಲ್ಲ. ನಿನ್ನನ್ನು ದಿವಾನನನ್ನಾಗಿ ಮತ್ತು ಅದಕ್ಕಿಂತಲೂ ದೊಡ್ಡವನಾಗಿ ನೋಡಬೇಕೆಂಬುದು ನನ್ನ ಇಷ್ಟ. ಆಗ ಮಾತ್ರ ನಿನ್ನ ದೊಡ್ಡ ಸಂಸಾರದ ನಿರ್ವಹಣೆ ಸಾಧ್ಯ. ಕಾಲ ದಿನದಿನಕ್ಕೆ ಬದಲಾಯಿಸುತ್ತಿದೆ ಮತ್ತು ಕಷ್ಟವೂ ಆಗುತ್ತಿದೆ. ಆದ್ದರಿಂದ ಬ್ಯಾರಿಸ್ಟರ್ ಆಗುವುದೇ ಬುದ್ಧಿವಂತಿಕೆ. ನಮ್ಮ ತಾಯಿಯ ಕಡೆ ತಿರುಗಿ ಹೇಳಿದರು, ಈಗ ನಾನು ಹೊರಟೆ, ನನ್ನ ಮಾತನ್ನು ಕುರಿತು ಆಲೋಚಿಸಿ. ನಾನು ಮತ್ತೆ ಬಂದಾಗ ಇವನು ವಿಲಾಯಿತಿಗೆ ಹೋಗುವ ಸಿದ್ಧತೆಯ ಸಮಾಚಾರವನ್ನು ಕೇಳುತ್ತೇನೆಂದು ಆಶಿಸುತ್ತೇನೆ. ನನ್ನಿಂದ ಏನಾದರೂ ಸಹಾಯವಾಗುವುದಾದರೆ ಖಂಡಿತ ಹೇಳಿ. ಜೋಶಿ ಹೊರಟು ಹೋದರು. ನಾನು ಗಾಳಿಗೋಪುರ ಕಟ್ಟತೊಡಗಿದೆನು. ಭಾಗ 1 ಅಧ್ಯಾಯ 11 ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುತ್ತದೆ.
0: ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಇದುವರೆಗೆ

ಹೇಳಿದಿರಿ. ಪರಿಕಲ್ಪನೆ ಜಿಎಲ್ ಜನಾರ್ದನ್, ನಿರ್ದೇಶಕರು ರೇಡಿಯೋ ಶಿವಮೊಗ್ಗ ಹಾಗೂ ಸಾನಾ ಶ್ರೀಲಕ್ಷ್ಮಿ ಮಿಂಚು ಐಡಿಯಾಸ್ ಬೆಂಗಳೂರು. ಸಂಕಲನ ಹಾಗೂ ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡಬಾಗಿಲು ವಿಜಯಕುಮಾರ್. ವೈಷ್ಣವ ಜನತೋ ಗಾಯನ ಹಿರಿಯ ಗಾಯಕಿ ಪಿಆರ್ ಯಶೋಧ. ನಿರ್ಮಾಣ ಸಿರಿ ಕ್ರಿಯೇಷನ್ಸ್. ಈ ಕಾರ್ಯಕ್ರಮ ಬೆಂಗಳೂರಿನ ಮಿಂಚು ಐಡಿಯಾಸ್ ಹಾಗೂ ಸಿರಿ ಕ್ರಿಯೇಷನ್ಸ್ ಅವರ ಕೊಡುಗೆ.

0: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ? ನಿಲ್ಲಿ ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
1: ಹಾಗಾದ್ರೆ ನಾನು ಯಾವ ಹಾಲನ್ನ ಬಳಸಲಿ?
0: ಕೆಎಂಎಫ್ ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
2: ಬಳಸಿ ಪರಿಶುದ್ಧ ನಂದಿನಿ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಬಸವಣ್ಣನವರ ಒಂದು ವಚನ: ಉರಿಯೊಳಗಣ ಕರ್ಪೂರಕ್ಕೆ ಕರೆಯುಂಟೆ ಅಯ್ಯ, ಬಯಲು ಮರಿಚಿಗೆಯ ಜಲಕ್ಕೆ ಕೆಸರುಂಟೆ ಅಯ್ಯ, ವಾಯುವನಪ್ಪಿದ ಪರಿಮಳಕ್ಕೆ ನಿರ್ಮಲ್ಯ ಉಂಟೆ ಅಯ್ಯ, ನೀವು ನೆರೆಯೊಲಿದ ಬಳಿಕೆನಗೆ ಭವ ಉಂಟೆ, ಕೂಡಲ ಸಂಗಮ ದೇವ ಚರಣ ಕಮಲದೊಳಗೆನ್ನ ನಿಟ್ಟುಕೊಳ್ಳಯ್ಯ. ಇದು ಬಸವಣ್ಣನವರ ಒಂದು ಪ್ರಸಿದ್ಧವಾದಂತಹ ವಚನ. ಅಂದ್ರೆ ಉರಿಯೊಳಗೆ ಅಂದ್ರೆ ಬೆಂಕಿಯಲ್ಲಿರುವಂತಹ ಕರ್ಪೂರಕ್ಕೆ ಅಸ್ತಿತ್ವವೇ ಇರಲ್ಲ. ಯಾಕೆಂದ್ರೆ ಉರಿತಾ ಇರುವಾಗ ಕರ್ಪೂರ ಕರಗಿ ಹೋಗುತ್ತೆ. ಹಾಗೆ ಮರುಭೂಮಿಯಲ್ಲಿ ಇರುವಂತಹ ಜಲನಿಧಿ ಅಂದ್ರೆ ಮರುಭೂಮಿಯಲ್ಲಿ ಅಲ್ಲಲ್ಲಿ ಅಪರೂಪಕ್ಕೆ ಕಾಣುವಂತಹ ಜಲನಿಧಿ ಅಂದ್ರೆ ನೀರು ಚಿಮ್ತಾ ಇರುತ್ತೆ. ಆದ್ರೆ ಅದು ಯಾವಾಗ್ಲೂ ನಮಗೆ ಸಿಗಲ್ಲ, ಮರೀಚಿಕೆ ರೀತಿಯಲ್ಲಿಯೇ. ಹಾಗೆ ಗಾಡಿಯಲ್ಲಿ ಬೆರೆತು ಹೋದಂತಹ ಪರಿಮಳ ಕಾಣುವುದುಂಟೆ. ಗಾಡಿಯಲ್ಲಿರುವಂತಹ ಪರಿಮಳವನ್ನ ನಾವು ಕಣ್ಣಲ್ಲಿ ನೋಡ್ಲಿಕ್ಕೆ ಆಗಲ್ಲ. ಪರಿಮಳ ಇದೆ ಅಂತ ಹೇಳ್ಬೋದು, ವಿನ ಅದನ್ನ ನೋಡ್ಲಿಕ್ಕೆ ಸಿಗೋದಿಲ್ಲ. ಹಾಗೆ ನನಗೆ ನೀವು ಒಲಿದ ಬಳಿಕ ಚಿಂತೆ ಏತಕ್ಕೆ, ನನ್ನನ್ನ ನಿಮ್ಮೊಳಗೆ ಒಂದಾಗಿಸಿಕೊಳ್ಳಿ ಅಂತ ಹೇಳಿ ಬಸವಣ್ಣನವರು ಹೇಳ್ತಾ ಇರುವಂತಹ ಈ ವಚನದಲ್ಲಿ ಎಷ್ಟೋ ಒಂದು ಅರ್ಥ ಅಡಗಿದೆ. ಹಾಗಾದ್ರೆ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದ ಮೂಲಕ ಬಸವಣ್ಣನವರ ಇನ್ನಷ್ಟು ವಿಚಾರಧಾರೆಯನ್ನ ತಿಳಿಯೋಣ. ನಮ್ಮ ಜೊತೆಗೆ ಇವತ್ತು ಶಿವಮೊಗ್ಗದ ವಿಕಾಸ ಶಾಲೆಯಲ್ಲಿ 9ನೇ ತರಗತಿ ಓದ್ತಾ ಇರುವಂತಹ ದಾದ್ರಿ ನಮ್ಮ ಜೊತೆಗಿದ್ದಾರೆ. ಇವರು ಬಸವಣ್ಣನವರ ವಚನಗಳನ್ನ ಹೇಳುವ ಮೂಲಕ ಅದರ ಅರ್ಥ ವಿವರಣೆಯನ್ನ ಹೇಳ್ತಾರೆ, ಕೇಳೋಣ. ಬನ್ನಿ.
6: ಎಲ್ಲರಿಗೂ ನಮಸ್ಕಾರ. ನಾನು ದಾದ್ರಿ, 9ನೇ ತರಗತಿ ವಿಕಾಸ ಶಾಲೆಯಲ್ಲಿ ಓದುತ್ತಿದ್ದೇನೆ. ಈಗ ನಾನು ಬಸವಣ್ಣನವರ ವಚನಗಳನ್ನು ಹಾಡುತ್ತಿದ್ದೇನೆ.

0: ವಚನದ ಅರ್ಥವೇನೆಂದರೆ ಎನಗಿಂತ ಕಿರಿಯರಿಲ್ಲ ಎಂದು ಬಸವಣ್ಣನವರು ವಿನಯದಿಂದ ಹೇಳುತ್ತಾರೆ. ಅಂದರೆ ನನಗಿಂತ ಕಿರಿಯರು ಯಾರೂ ಇಲ್ಲ ಎಂದರೆ ನಾನು ಎಲ್ಲರಿಗಿಂತ ಕಿರಿಯನೆಂದು ಭಾವಿಸುತ್ತೇನೆ. ಆದರೆ ಶಿವಭಕ್ತಗಿಂತ ದೊಡ್ಡವರು ಯಾರೂ ಇಲ್ಲ. ಇದಕ್ಕೆ ನಿಮ್ಮ ಪಾದಗಳೇ ಸಾಕ್ಷಿ, ನನ್ನ ಮನಸ್ಸೇ ಸಾಕ್ಷಿ. ಸಂಪದ ಕೂಡಲ ಸಂಗಮ ದೇವ ನನ್ನ ದಿವ್ಯ ಎಂದರೆ ಈ ವಿನಯ ಮತ್ತು ಶಿವಭಕ್ತರ ಶ್ರೇಷ್ಠತೆಯನ್ನು ಅರಿತುಕೊಳ್ಳುವುದೇ ನನ್ನ ದೊಡ್ಡ ಭಾಗ್ಯ ಎಂದು ಅರ್ಥ.
1: ಈ ವಚನದಲ್ಲಿ ಬಸವಣ್ಣನವರು ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎಂದು ಹೇಳುವ ಮೂಲಕ ಪ್ರತಿಯೊಬ್ಬರ ಮಹತ್ವವನ್ನ ಈ ವಚನದಲ್ಲಿ ಬಸವಣ್ಣನವರು ಹೇಳ್ತಾ ಹೋಗಿದ್ದಾರೆಂದು ಇದೇ ವಿಚಾರವನ್ನ ವಿಕಾಸ ಶಾಲೆಯಲ್ಲಿ ಓದ್ತಾ ಇರುವಂತಹ ದಾದ್ರಿ ತಿಳಿಸ್ಕೊಟ್ರು. ನಂತರದಲ್ಲಿ ಸಹ ಬಸವಣ್ಣನವರ ಇನ್ನಷ್ಟು ವಿಚಾರಧಾರೆಯನ್ನ ಹೇಳ್ತಾರೆ, ಕೇಳೋಣ. ಅದಕ್ಕೂ ಮೊದಲು ಒಂದು ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು. ವಚನ ವಿಹಾರ

ವಿಹಾರ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ವಿಕಾಸ ಶಾಲೆಯಲ್ಲಿ 9ನೇ ತರಗತಿ ಓದ್ತಾ ಇರುವಂತಹ ದಾತ್ರಿ, ಇವರು ಬಸವಣ್ಣನವರ ಒಂದು ವಚನ, ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎಂಬ ವಚನವನ್ನ ಹಾಡುವ ಮೂಲಕ ಅದರ ಅರ್ಥ ವಿವರಣೆಯನ್ನ ತಿಳಿಸಿದ್ರು. ಈಗ ಬಸವಣ್ಣನವರ ಮತ್ತೊಂದು ವಚನವನ್ನ ಹಾಡ್ತಾರೆ, ಕೇಳೋಣ ಬನ್ನಿ.

ಒಲಿದಡೆ ಅಂದರೆ ಶಿವನು ಒಲಿದರೆ ಒಣಗಿದ ಕೊರಡು ಕೂಡ ಚಿಗುರುತ್ತದೆ. ಆ ಶಿವನು ಒಲಿದರೆ ಬರಡಾದ ಹಸು ಕೂಡ ಕರು ಹಾಕಬಹುದು, ವಿಷವು ಅಮೃತವಾಗಬಹುದು. ಇದು ತರ್ಕಕ್ಕೆ ನಿಲುಕದ ಅನುಭಾವಿಕ ಸತ್ಯ ಎಂದು ಬಸವಣ್ಣನವರು ಹೇಳುತ್ತಾರೆ. ಸಂಕ್ಷಿಪ್ತವಾಗಿ, ದೇವರ ಅನುಗ್ರಹದಿಂದ ಅಸಾಧ್ಯವೂ ಸಾಧ್ಯವಾಗುತ್ತದೆ.

0: ಇದರ ಅರ್ಥ ಜನರು ಶಿವನನ್ನು ಸಂಗೀತ ಅಂದರೆ ನಾದಪ್ರಿಯನೆಂದು ಕರೆಯುತ್ತಾರೆ, ಆದರೆ ನಿಜವಾಗಿ ಶಿವನು ನಾದಪ್ರಿಯನಲ್ಲ. ಅದೇ ರೀತಿ ಜನರು ಶಿವನನ್ನು ವೇದಗಳ ಪ್ರಿಯನೆಂದು ಹೇಳುತ್ತಾರೆ, ಆದರೆ ಶಿವನು ವೇದಗಳಿಗಾಗಿ ಕಾಯುವವನಲ್ಲ. ರಾವಣನು ವೀಣೆಯನ್ನು ನುಡಿಸಿ ಶಿವನನ್ನು ಒಲಿಸಲು ಪ್ರಯತ್ನಿಸಿದರೂ ಅಹಂಕಾರದಿಂದಾಗಿ ಅವನ ಆಯುಷ್ಯ ಅರ್ಧವಾಯಿತು. ಬ್ರಹ್ಮನು ವೇದಗಳನ್ನು ಪಠಿಸಿದ್ದರೂ ಅಹಂಕಾರದಿಂದಾಗಿ ಒಂದು ತಲೆ ಕಳೆದುಕೊಂಡನು. ಆದ್ದರಿಂದ ಶಿವನು ನಾದಕ್ಕೂ ವೇದಕ್ಕೂ ಒಲಿಯುವವನಲ್ಲ. ನಮ್ಮ ಕೂಡಲ ಸಂಗಮ ದೇವನಾದ ಶಿವನು ನಿಜವಾಗಿ ಭಕ್ತಿಗೆ ಒಲಿಯುತ್ತಾನೆ.
1: ಬಸವಣ್ಣನವರ ಒಂದು ವಚನ, ನೀನು ಒಲಿದರೆ ಕೊರಡು ಕೊನರುವುದಯ್ಯ ಎಂಬ ವಚನ. ಹಾಗೆ ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲವಯ್ಯ, ಈ ಎರಡು ವಚನಗಳನ್ನ ದಾದ್ರಿ ಹಾಡುವ ಮೂಲಕ ಅದರ ಅರ್ಥ ವಿವರಣೆಯನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟು

ನಂತರದಲ್ಲಿ ಸಹ ಬಸವಣ್ಣನವರ ಇನ್ನಷ್ಟು ವಿಚಾರಧಾರೆಯನ್ನ ತಿಳಿಯೋಣ. ಅದಕ್ಕೂ ಮೊದಲು ಒಂದು ವಚನ ಕೇಳಿಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ವಿಕಾಸ ಶಾಲೆಯಲ್ಲಿ 9ನೇ ತರಗತಿ ಓದ್ತಾ ಇರುವಂತಹ ದಾದ್ರಿ, ಇವರು ಬಸವಣ್ಣನವರ ಒಂದು ವಚನ, ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎಂಬ ವಚನವನ್ನ ಹಾಡುವ ಮೂಲಕ ಅದರ ಅರ್ಥ ವಿವರಣೆಯನ್ನ ತಿಳಿಸಿದ್ರು. ಈಗ ಬಸವಣ್ಣನವರ ಮತ್ತೊಂದು ವಚನವನ್ನ ಹಾಡ್ತಾರೆ, ಕೇಳೋಣ ಬನ್ನಿ.

0: ಇದರ ಅರ್ಥ ಸರ್ವಾಂಗ ಪರಿಪೂರ್ಣ ಹಾಗೂ ಪರಿಶುದ್ಧರಾದವರು ಬಸವಣ್ಣನವರು. ಅವರ ಕಣ್ಣೆದುರಲ್ಲಿಯೂ ಸಹ ಶಿವನ ಮೂರ್ತಿಯೇ ಕಾಣಬೇಕು. ಅವರ ಮನಸ್ಸಿನಲ್ಲಾದರೂ ಕೂಡಲ ಸಂಗಮ ದೇವನ ನೆನಪೇ ತುಂಬಿ ತುಳುಕುತ್ತದೆ. ಕಿವಿಯಲ್ಲೂ ಅವರ ಕೀರ್ತಿಯೂ ತುಂಬಿರುತ್ತದೆ. ಹೂವಿನ ಪರಿಮಳದಿಂದ ಆಕರ್ಷಿತವಾದ ಒಂದು ದುಂಬಿಯಂತೆ ಕೂಡಲ ಸಂಗಮ ದೇವನ ಚರಣಕಮಲದಲ್ಲಿ ಒಂದು ದುಂಬಿಯೇ ಆಗಿ ಪರಿಣಮಿಸುತ್ತಾರೆ. ಧನ್ಯವಾದಗಳು.
1: ಧನ್ಯವಾದಗಳು ದಾತ್ರಿ. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜಗಜ್ಯೋತಿ ಬಸವೇಶ್ವರರ ವಿಚಾರಧಾರೆಯನ್ನ ತಿಳಿಸಿಕೊಟ್ಟಿದ್ದೀರಾ. ನಿಮ್ಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಕೇಳುತ್ತಿರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ವಿಕಾಸ ಶಾಲೆಯಲ್ಲಿ 9ನೇ ತರಗತಿ ಓದ್ತಾ ಇರುವಂತ ದಾತ್ರಿ ಜೊತೆಗೆ ದಾತ್ರಿಯವರು ಶ್ರೀಸ್ಕಂದ ಮಾಧುರ್ಯ ಸಂಗೀತ ಶಾಲೆಯಲ್ಲಿ ಸಂಗೀತಾಭ್ಯಾಸವನ್ನು ಕೂಡ ಮಾಡ್ತಾ ಇರುವಂತಹ ದಾತ್ರಿ ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಇವರಿಗೆ ಧನ್ಯವಾದಗಳನ್ನು ಹೇಳ್ತಾ ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಏನಮ್ಮ ಇದು, ರೂಮ್ ತುಂಬಾ ಕಸ ಹರಡಿಸ್ಕೊಂಡಿದ್ಯಲ್ಲಮ್ಮ.
1: ಅದು ಪಾರ್ಸೆಲ್ ತರಿಸಿದ್ನಲ್ಲಪ್ಪ, ಅದ್ರದ್ದು ಇದು
0: ನೋಡು ಎಷ್ಟು ವೇಸ್ಟೇಜು. ನೀನೇ ಒಂದು ಹೆಜ್ಜೆ ಹೋಗಿ ಅಲ್ಲೇ ತಿಂದು ಬಂದಿದ್ರೆ ಇಷ್ಟೊಂದು ಕಸ ಕ್ರಿಯೇಟ್ ಆಗ್ತಿರ್ಲಿಲ್ಲ.
1: ಸಾರಿ ಅಪ್ಪ, ಗೊತ್ತಾಗ್ಲಿಲ್ಲ.
0: ಅಷ್ಟು ಮಾತ್ರ ಅಲ್ಲ ಮಗಳೇ, ನಾವು ಮಾರ್ಕೆಟ್ ಹೋದಾಗಲೇ ಒಟ್ಟಿಗೆ ಖರೀದಿಸಿ ತಂದಾಗ ಎಷ್ಟೊಂದು ವೇಸ್ಟೇಜ್ಗಳನ್ನ ಕಡಿಮೆ ಮಾಡಬಹುದು. ನಾವು ವೇಸ್ಟೇಜ್ ಕಡಿಮೆ ಮಾಡೋದನ್ನ ಮೊದಲು ನಮ್ಮಿಂದನೇ ಆರಂಭಿಸೋಣ.
1: ಸರಿಯಪ್ಪ.
2: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನು ನೀಡುತ್ತಿದೆ.
3: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
4: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
3: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
4: ಹಾಗಾದ್ರೆ ನಮ್ಮ ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
3: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
4: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
3: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
4: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
3: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ. ಬೆರಗು, ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
5: ನಮಸ್ಕಾರ, ಶ್ರೀಯುತ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಸಂದರ್ಭ ಸಹಜತೆ, ಸೌಂದರ್ಯ ದಾಲಯ ಬರಿ ದ್ವಂದ್ವವೇನಲ್ಲ, ದ್ವಂದ್ವದೊಳಗನುವು ಅದು ಪರಿಮಾಣದುಚಿತ, ಸಂಧಾನ ರೀತಿಯದು ಸಹಕಾರ ನೀತಿಯದು ಸಂದರ್ಭ ಸಹಜತೆಯೋ ಮಂಕುತಿಮ್ಮ. ಸೌಂದರ್ಯ ದಾಲಯ, ಸೌಂದರ್ಯದ ಆಲಯ ಮನೆ ಬರೀ ದ್ವಂದ್ವವೇನಲ್ಲ, ಬರಿಯ ದ್ವಂದ್ವವೂ ಏನೂ ಅಲ್ಲ. ದ್ವಂದ್ವದೊಳಗನುವು, ದ್ವಂದ್ವದ ಒಳಗೆ ಅನುವು, ಹೊಂದಾಣಿಕೆ ಅವಕಾಶ, ಅದು ಪರಿಮಾಣದುಚಿತ, ಅಳತೆಯ ಒಂದು ಉಚಿತವಾದ ಸರಿಯಾದದ್ದು. ಸಂಧಾನ ರೀತಿಯದು, ಸಂಧಾನವಾಗಿ ಇರುವಂತಹದ್ದು. ಸಹಕಾರ ನೀತಿಯದು, ಸಂದರ್ಭ ಸಹಜತೆಯೋ ಮಂಕುತಿಮ್ಮ. ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಸೌಂದರ್ಯ ದಾಲಯ ಬರಿ ದ್ವಂದ್ವವೇನಲ್ಲ, ದ್ವಂದ್ವದೊಳಗನುವು ಅದು ಪರಿಮಾಣದುಚಿತ, ಸಂಧಾನ ರೀತಿಯದು ಸಹಕಾರ ನೀತಿಯದು ಸಂದರ್ಭ ಸಹಜತೆಯೋ ಮಂಕುತಿಮ್ಮ. ಹಾಗಂದ್ರೆ ಏನಂತ ನೋಡೋಣ ಬನ್ನಿ. ಸೌಂದರ್ಯದ ನೆಲೆ ಬರೀ ದ್ವಂದ್ವಗಳ ಬೀಡಲ್ಲ, ದ್ವಂದ್ವವಿದ್ರೂ ಅದು ಅನುವು ಮಾಡಿ ಕೊಡುತ್ತೆ, ಕೂಡುವಲ್ಲಿ ಪ್ರಮಾಣದ ಉಚಿತತೆ ಕಾಣಬಹುದು. ಈ ಸಂಧಾನ ರೀತಿಯು ಸಹಕಾರ ನೀತಿಯಾಗಿದೆ, ಇಂತಹ ಸಂದರ್ಭ ಸಹಜ ಗುಣವೇ ಆಗಿದೆ ಅಂತಿದ್ದಾರಿಲ್ಲಿ ಗುಂಡಪ್ಪನವರು. ಹೌದಲ್ವಾ, ಬದುಕೊಂದು ಸೌಂದರ್ಯದ ತವರು ಮನೆ. ಆ ಸೌಂದರ್ಯದ ಘಟಕಗಳು ಏಕದ್ರವ್ಯ ಅಲ್ಲ, ಅದನೇಕ ಗುಣಗಳು ಪ್ರಭಾವಗಳ ಸಮ್ಮಿಶ್ರಣ. ಒಂದು ಹೂವಿನ ಗುಚ್ಛ ಇದ್ದ ಹಾಗೆ, ಬರೀ ಹಳದಿ ಬಣ್ಣದ ಗುಲಾಬಿ ಹೂಗಳ ಗುಚ್ಛ ಚಂದನ, ಆದರೆ ಅದರ ಮಧ್ಯದಲ್ಲೊಂದು ಕೆಂಪು ಗುಲಾಬಿ ಇದ್ರೆ ಅದಿನ್ನೂ ಚಂದ ಆಗತ್ತಲ್ವಾ, ಅದರ ಸೌಂದರ್ಯನ ವೃದ್ಧಿಸುತ್ತಲ್ವಾ. ಕಪ್ಪು ತಲೆಗೂದಲಿನ ಮಧ್ಯ ಬಿಳಿ ಬೈತಲೆ ಚಂದ, ಬಿಳಿ ಮರುಭೂಮಿಯ ಮಧ್ಯದ ಕಪ್ಪು ರಸ್ತೆ ಚಂದ, ಕಪ್ಪು ಬಂಡೆಗಳ ಮಧ್ಯ ತೂರಿ ಬರೋ ನೀರಿನ ಬಿಳಿಯ ನೊರೆ ಬಹಳ ಚಂದ, ಹೀಗೆ ಗುಣಭೇದ ರೂಪಭೇದಗಳ ನಡುವಿನ ಅನ್ಯೋನ್ಯತೆ ಸಹಕಾರ ಸೊಗಸಿನ ಕಾರಣ. ಯಾವುದೇ ಒಂದು ರೂಪ ಗುಣ ತಾನೊಂದೇ ಇದ್ದಾಗ ಸೊಗಸಾಗೋದಿಲ್ಲ. ಪ್ರತಿಯೊಂದು ರೂಪವು ತನ್ನ ನೆರೆಹೊರೆಯ ರೂಪ ಗುಣಗಳ ಜೊತೆ ಬೆರಿಬೇಕು, ತನ್ನ ಭಾವಚರ್ಯಗಳನ್ನು ಪರಿಷ್ಕಾರ ಮಾಡಿಕೊಂಡು ಒಟ್ಟಿನ ಸೊಗಸಿ

0: ವೈವಿಧ್ಯದ ಸಮ್ಮೇಳಿತತೆ, ಅದೇ ಸಮರಸತೆ, ಇದೇ ದ್ವಂದ್ವಗಳ ಸಮನ್ವಯತೆ. ಶ್ರೀರಾಮಕೃಷ್ಣರ ಬದುಕು ಇದಕ್ಕೊಂದು ಸುಂದರ ಉದಾಹರಣೆ. ಅದು ವೈರುಧ್ಯಗಳ ಸಂಗಮ. ಅತ್ಯಂತ ಶಕ್ತ ದೇಹದಲ್ಲಿ ದೃಢವಾದ ಮನಸ್ಸು. ಹೊಟ್ಟೆಪಾಡಿನ ವಿದ್ಯೆಯನ್ನು ನಿರಾಕರಿಸಿದ್ರೂ ಜ್ಞಾನ ಮತ್ತೆ ಸಾಮಾನ್ಯ ಜ್ಞಾನದ ಗಣಿ. ಮದುವೆ ಆದರೂ ಸಾಮಾನ್ಯರಂತೆ ಗಂಡನಾಗದೆ ಉಳಿದ್ರು. ಯಾವುದೇ ವೈಯಕ್ತಿಕ ಸುಖಕ್ಕೆ ನಿರ್ಲಕ್ಷ್ಯ ಭಾವದಿಂದ ಇದ್ದವರಿಗೆ ಜಿಲೇಬಿ ಮೀನಿನ ಬಗ್ಗೆ ಅಪಾರ ಪ್ರೀತಿ. ತಂತ್ರ ಸಾಧನೆ ಮಾಡಿದ್ರೂ ಭೋಗಿಯಾಗದೆ ಉಳಿದ್ರು. ಸನ್ಯಾಸ ಪಡೆದ್ರೂ ಸಂಸಾರ ತೊರೆದವರಲ್ಲ, ಕಾವಿ ಧರಿಸಿದವರಲ್ಲ. ನಿರಾಕಾರದ ನಿರ್ವಿಕಲ್ಪ ಸಮಾಧಿ ಪಡೆದ್ರೂ ಕಾಳಿ ಮಾತೆಯ ದರ್ಶನಕ್ಕೆ ಹಾತೊರೆದವರು. ಸಾಧನೆಯಲ್ಲಿ ದೈವಿಕತೆಯನ್ನ ಮುಟ್ಟಿದ್ರೂ ಮಾನವೀಯ ಸಂಬಂಧಗಳಲ್ಲಿ ಅತಿಯಾದ ಸಂವೇದನೆ. ರಾಜರು ಶ್ರೀಮಂತರ ಬಗ್ಗೆ ಅಲಕ್ಷ್ಯ ಇದ್ರೂ ಬಡಜನರ ಬಗ್ಗೆ ಶಿಷ್ಯರ ಬಗ್ಗೆ ಅಪಾರ ಪ್ರೀತಿ. ಈ ಹದವಾದ ವೈರುಧ್ಯಗಳ ಮಿಶ್ರಣವೇ ಅವರನ್ನ ದೈವದ ಸ್ಥಾನದಲ್ಲಿ ನಿಲ್ಲಿಸ್ತು. ನಾನಾತ್ವದಲ್ಲಿ ಏಕತ್ವದ ಅನುಸಂಧಾನ ಜ್ಞಾನಿಯ ವಿಶೇಷತೆ ಆಯಿತು. ಈ ವೈವಿಧ್ಯಮಯ ಜಗತ್ತಲ್ಲಿ ಎಲ್ಲಾನು ಇದೆ. ಪ್ರತಿಯೊಂದು ತನ್ನ ವೈಯಕ್ತಿಕ ಸ್ವರೂಪನ ಹೊಂದಿ ತಮ್ಮಷ್ಟಕ್ಕೆ ತಾವು ಸಮರ್ಪಕವಾಗೇ ಇದೆ. ಒಂದು ವಸ್ತು, ವಿಷಯ ಅಥವಾ ವ್ಯಕ್ತಿ ಮತ್ತೊಂದ್ರ ಜೊತೆ ಸೂಕ್ತ ಪ್ರಮಾಣ ಮತ್ತು ಪರಿಮಾಣಗಳೊಟ್ಟಿಗೆ ಹೊಂದ್ಕೊಂಡಾಗ ಆ ಮಿಶ್ರಣಕ್ಕೊಂದು ಸುಂದರತೆ ಉಂಟಾಗತ್ತೆ. ಆ ಸುಂದರತೆ ಆನಂದ ಮತ್ತು ಸಂತೋಷನ ಉಂಟು ಮಾಡತ್ತಲ್ವಾ? ಪಂಚಭೂತಗಳಿಂದಾದ ಪ್ರಕೃತಿಯಲ್ಲಿ ಎಲ್ಲವೂ ಪರಿಣಾಮದ ಔಚಿತ್ಯನ ಹೊಂದಿಕೊಂಡೇ ಇದೆ, ಒಂದಕ್ಕೊಂದು ಪೂರಕವಾಗೇ ಇದೆ. ಆದರೆ ಮನುಷ್ಯ ಮಾತ್ರ ತನ್ನ ಅಹಂಕಾರದಿಂದ ಇದಕ್ಕೆ ಹೊಂದಿಕೊಳ್ಳದ ಹಾಗಾಗಿದ್ದಾನೆ. ತಾನು ಯಾವುದಕ್ಕೂ ಹೊಂದಿಕೊಳ್ಳದಿದ್ರೂ ಬೇರೆ ಎಲ್ಲವೂ ತನಗೆ ಹೊಂದ್ಕೊಳ್ಬೇಕು ಅಂತ ಅಪೇಕ್ಷೆ ಮಾಡ್ತಾನೆ ಈ ಮನುಷ್ಯ. ವಿಪರ್ಯಾಸ ಅಂದರೆ ಎಲ್ಲ ವಿಷಯಗಳು, ಎಲ್ಲ ವಸ್ತುಗಳು ಮತ್ತು ಎಲ್ಲ ವ್ಯಕ್ತಿಗಳು ನಮಗನುಗುಣವಾಗಿಸಿಕೊಳ್ಳೋದಕ್ಕೆ ನಾವು ಯಾವಾಗಲೂ ಸತತವಾದ ಪ್ರಯತ್ನನ ಮಾಡ್ತಾ ಇರ್ತೀವಿ. ದುರಾಸೆ, ದುರ್ನಿರೀಕ್ಷೆಗಳಂತಹ ಭಾವನೆಗಳಿಂದ ತನ್ನನ್ನು ಹೊರತು ಮತ್ತೆಲ್ಲದರ ಪ್ರಮಾಣ ಪರಿಮಾಣನ ಭಗ್ನಗೊಳಿಸಿ ತನ್ನ ಸ್ವಾರ್ಥಕ್ಕೆ ಬಳಸಿಕೊಳ್ಳೋ ಈ ಮನುಷ್ಯನ ಹವಣಿಕೆಯಲ್ಲಿ ಎಲ್ಲವನ್ನ ಹಾಳುಗೆಡುತ್ತಾ ಇದ್ದಾನೆ. ಇದರಿಂದ ಮನುಷ್ಯನಿಗೆ ಖಂಡಿತ ಸುಖ ಸಿಕ್ಕಿಲ್ಲ ಅನ್ನೋದು ಸರ್ವವಿಧಿತ. ಪರಮಾತ್ಮನ ಸೃಷ್ಟಿಯಲ್ಲಿ ಮತ್ತೆಲ್ಲದರ ಹಾಗೆ ತಾನು ಒಂದು ಅಂತ ಎಲ್ಲದರೊಟ್ಟಿಗೆ ಸಮನ್ವಯದ ಬಾಳನ್ನು ನಾವು ಯಾವಾಗ ಅಳವಡಿಸಿಕೊಳ್ತೀವೋ ಆವತ್ತೇ ನಮಗೆ ನಿಜವಾದ ಸುಖ ಆನಂದ ಸಿಗುತ್ತೆ. ಇದನ್ನು ಅರಿತುಕೊಳ್ಳೋ ಪ್ರಯತ್ನನ ಮಾಡಿ ತನ್ನನ್ನು ತಾನು ಬದಲಾಯಿಸಿಕೊಂಡ್ರೆ ಸರ್ವರ ಹಿತವನ್ನು ಸಾಧಿಸಿದಂತೆ ಆಗತ್ತೆ ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 94.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ದಿನೇಶ್ ಹೊಸನಗರ್ ಇವರು ಸ್ವಾತಿ ಮಳೆಯ ಕುರಿತಾದಂತಹ ವಿಚಾರ, ಹಾಗೆ ಈ ಸ್ವಾತಿ ಮಳೆಗೆ ಇರುವಂತಹ ಗಾದೆ ಮಾತಿನ ಬಗ್ಗೆ ಮಾಹಿತಿ ಹೇಳ್ತಾರೆ, ಕೇಳೋಣ ಬನ್ನಿ.
5: ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ಕರಾವಳಿಯಿಂದ ಹಿಡಿದು ಬಯಲ್ನಾಡಿನವರೆಗಿನ ಎಲ್ಲರಿಗೂ ಅತ್ಯಂತ ಪ್ರಾಮುಖ್ಯತೆ ಪಡೆದಂತಹ ಸ್ವಾತಿ ಮಳೆ ಬಗ್ಗೆ ಹೇಳ್ತೇನೆ. ಇದು ಅಕ್ಟೋಬರ್ 26 ನವೆಂಬರ್ 8 ಬರುವಂತ ಒಂದ್ ಮಳೆ. ಇದು ಸಮುದ್ರದ ಚಿಪ್ಪಿಗೆ ಇದನ್ನ ಮುತ್ತು ಅಂತ ಹೇಳಿ ಕರೀತಾರೆ. ನಾಟಿ ವೈದ್ಯರಿಗೆ ಈ ಮಳೆ ಜೀವ ಸಂಜೀವಿನಿ, ರೈತರಿಗೆ ಬಂಗಾರ, ಜಾನುವಾರುಗಳಿಗೂ ಸಹ ಆಹಾರ, ಹೀಗೆ ಜನಸಾಮಾನ್ಯರಿಗೂ ಸಹ ಇದು ಬಹಳ ಒಳ್ಳೆಯ ಮಳೆ ಅಂತಾನೆ ಕರೀತಾರೆ. ಹಾಗಾಗಿ ಸ್ವಾತಿ ಮಳೆಗೆ ಭೂಲೋಕದಲ್ಲಿ ಬಹಳ ವಿಶೇಷವಾದಂತ ಒಂದು ಗೌರವ, ಆದ್ಯತೆ ಮತ್ತು ಪ್ರಾಮುಖ್ಯತೆ ಸಹ ಇದೆ. ಸ್ವಾತಿ ಮಳೆಗೆ ಸಂಬಂಧ ಗಾದೆಗಳು ಸಹ ಇದೆ. ಸ್ವಾತಿ ಮಳೆ ಮುತ್ತಿನ ಮಳೆ ಅಂತಾನೆ ಕರೀತಾರೆ. ಸ್ವಾತಿ ಮಳೆ ಮುತ್ತಿನ ಮಳೆ ಅಂತ ಯಾಕೆ ಕರೀತಾರೆ ಅಂದರೆ, ಇದು ಈ ಮಳೆ ಬರುವಾಗ ಸಮುದ್ರದ ಮೇಲ್ಗಡೆ ಚಿಪ್ಪುಗಳು ಬಂದು ಕಾಯ್ತವಂತೆ. ಆ ಮಳೆ ಹನಿ ಬಿದ್ದ ತಕ್ಷಣ ಅದು ಮುಚ್ಕೊಂಡು ಸೀದಾ ಸಮುದ್ರದ ಆಳಕ್ಕೆ ಹೋಗಿ ಕೆಲವು ತಿಂಗಳು ತಾಳ್ಮೆಯಿಂದ ಕಾದ ಮೇಲೆ ಅದು ಮುತ್ತಾಗುತ್ತೆ. ಅದಕ್ಕಾಗಿ ಇದನ್ನ ಸ್ವಾತಿ ಮಳೆನ ಮುತ್ತಿನ ಮಳೆ ಅಂತ ಕರೀತಾರೆ. ಇದಕ್ಕೊಂದು ಜಾನಪದ ಕಥೆನೂ ಇದೆ. ಒಮ್ಮೆ ಮಳೆರಾಜನ ಸಭೆಯಲ್ಲಿ ಎಲ್ಲ ಮಳೆಗಳು ಸೇರಿದಾಗ ಎಲ್ಲರೂ ಮಾತಾಡ್ಕೊಳ್ತಿದ್ದೇನಂತದೆ, ಸ್ವಾತಿ

0: ಈ ಮಳೆ ಬಹಳ ಮೃದು, ಬಹಳ ಸೌಮ್ಯದವಳು ಮತ್ತು ನಿಧಾನದವಳು ಅಂತ ಎಲ್ಲವೂ ಅವರು ನೆಗ್ಲೆಕ್ಟ್ ಮಾಡ್ತಾರೆ. ಇದು ಯಾವುದನ್ನು ಕೇಳಿಸ್ಕೊಂಡ್ರು ಅದ್ರ ಬಗ್ಗೆ ತಲೆ ಕೆಸ್ಕೊಂಡ್ರೆ ತುಂಬ ತಾಳ್ಮೆಯಿಂದ ಸ್ವಾತಿ ಮಳೆ ಉಂಟಲ್ಲ ಅದು ಅವ್ರನ್ನೆಲ್ಲ ನಿಭಾಯಿಸ್ತಾ ಇರುತ್ತೆ. ಆಗ ಇದನ್ನೆಲ್ಲ ಗಮನಿಸಿದಂಥ ಮಳೆ ರಾಜ ಅವಳ ಹತ್ರ ಬಂದು ಹೇಳ್ತಾನೆ, ನಿನ್ನ ತಾಳ್ಮೆನೆ ನಿನಗೆ ಮುಂದೊಂದು ದಿನ ಬಹಳ ದೊಡ್ಡ ಯೋಗ್ಯತೆಯನ್ನು ಕೊಡುತ್ತೆ ಅಂತ ಹೇಳ್ತಾರೆ. ಹೀಗಿರುವಾಗ ಈ ಭೂಲೋಕದಲ್ಲಿ ಒಬ್ಬ ದೈವಿಕ ಶಕ್ತಿ ಉಳ್ಳಂಥ ಮಹಾವೈದ್ಯ ಇರ್ತಾನೆ. ಅವನಿಗೆ ಎಲ್ಲ ಔಷಧಿಗಳನ್ನ ಕೊಡ್ತಾ ಕೊಡ್ತಾನೆ. ಅವನಿಗೆ ಒಂದ್ಸರಿ ಈ ಮಂತ್ರಜಲ ಬೇಕು ಅಂತ ಒಂದು ಆಲೋಚನೆ ಬರುತ್ತೆ. ಅದನ್ನ ಹುಡ್ಕೊಂತ ಸೀದಾ ಅವನು ಮಳೆ ರಾಜ್ಯಕ್ಕೆ ಬರ್ತಾನೆ. ಮಳೆರಾಯನ ರಾಜ್ಯಕ್ಕೆ ಬಂದು ಅಲ್ಲಿರೋ ಎಲ್ಲ ಮಳೆಗಳನ್ನು ಗಮನಿಸ್ತಾ ಇರ್ತಾನೆ. ಮಹಾನ್ ವೈದ್ಯ ಆದ್ರಿಂದ ಎಲ್ಲ ಮಳೆಗಳು ಸಹ ಅವನಿಗೆ ತುಂಬ ಗೌರವವನ್ನು ಕೊಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಅವನ ಕಣ್ಣು ಸ್ವಾತಿ ಮೇಲೆ ಬೀಳುತ್ತೆ. ಸ್ವಾತಿ ಮಳೆ ನೋಡಿದ ತಕ್ಷಣ ಅವನು ಓಡ್ ಬಂದು ಅವಳ ಕೈ ಮುಗಿದು ಹೇಳ್ತಾನೆ, ನನಗೆ ನಿನ್ನಂತಿರುವಂಥ ಒಂದು ಅದ್ಭುತವಾದಂಥ ತಾಳ್ಮೆ ಮತ್ತು ನಿನ್ನಂತಿರುವಂಥ ಒಂದು ಶಕ್ತಿನ ಗಮನಿಸ್ತಿದ್ದೆ, ನಾನು ನನಗೆ ನಿನ್ನ ಜಲ ಕೊಡು ಅಂತ. ಆಗ ಸ್ವಾತಿ ಹೇಳ್ತಾರೆ, ನಿನಗೊಬ್ಬನಿಗೆ ಜಲ ಕೊಟ್ಟರೆ ನಿನಗೊಬ್ಬನಿಗೆ ಆಗುತ್ತೆ, ನೀನು ಅದನ್ನು ಗುರುತಿಸಿದ್ರಿಂದ ನನಗೂ ಅದರಲ್ಲಿ ಇದೆ, ನನ್ನ ಹತ್ರ ಇದೆ ಅಂತ ಗೊತ್ತಾಯಿತು. ಹಾಗಾಗಿ ನಾನು ಮಳೆ ಆಗಿ ಬರ್ತೀನಿ ಭೂಲೋಕದಲ್ಲಿ, ಆಗ ನಿಂಗೆ ಅದನ್ನು ಕೊಡ್ತೀನಿ ಅಂಥೇಳಿ ನೀನು ಇನ್ನು ಬೇಕಾದ ಔಷಧಿ ವಸ್ತುಗಳನ್ನು ಸಮುದ್ರದ ಆಳದಲ್ಲಿದೆ ಅಲ್ಲೋಗಿ ತಗೊಂಬ ಅಂತ. ಸೀದಾ ಸಮುದ್ರದ ಆಳಕ್ಕೆ ಬರ್ತಾನೆ. ಆಳಕ್ಕೆ ಬಂದಾಗ ಅಲ್ಲೇನಾಗುತ್ತಂದರೆ ಕಡುಕತ್ತು, ಆಳಕ್ಕೆ ಹೋದಂಗೆ ಹೋದಂಗು ಭಾಳ ಕಡುಕತ್ತು. ಅವನು ತನ್ನ ಶಕ್ತಿನೆಲ್ಲ ಬಳಸಿ, ತನ್ನ ಆಧ್ಯಾತ್ಮಿಕ ಶಕ್ತಿನೆಲ್ಲ ಬಳಸಿ, ತನ್ನ ಆತ್ಮಶಕ್ತಿಗಳನ್ನು ಬಳಸಿ ಬೆಳಕು ಮುಡ್ಸಕ್ಕೆ ಮಾಡ್ತಾನೆ, ಏನು ಮಾಡಿದ್ರು ಸಾಧ್ಯ ಆಗೋದೇ ಇಲ್ಲ. ಆವಾಗ ಅಲ್ಲಿದ್ದೊಂದು ಹಳೇ ವಯಸ್ಸಾದೊಂದು ಚಿಪ್ಪಿ ಮಾತಾಡುತ್ತೆ, ನಾವು ಲಕ್ಷಾಂತರ ವರ್ಷಗಳಿಂದ ಈ ಅಂಧಕಾರದಲ್ಲೇ ಕಾಲ ಕಳೀತಿದ್ದೀವಿ, ನಮಗೊಂದು ಸರಿನಾದ್ರೂ ಇಲ್ಲಿ ಚೂರು ಬೆಳಕು ತರಬೇಕು ಅಂದರೆ ಸಾಧ್ಯ ಆಗಿಲ್ಲ, ಹಾಗಾಗಿ ನಿಮಗೂ ಇದು ಸಾಧ್ಯ ಆಗಲಿಲ್ಲಲ್ಲ, ನಾವು ನಿಮ್ಮದೊಂದು ನಿರೀಕ್ಷೆ ಇಟ್ಕೊಂಡು ನೀವು ಬಂದಾಗ ಚೂರು ಬೆಳಕು ಬರ್ತದೆ, ನಿಮ್ಮ ಹತ್ರನೂ ಸಾಧ್ಯ ಆಗಿಲ್ಲಲ್ಲ ಅಂತ. ಆಗ ಆ ಮಹಾನ್ ವೈದ್ಯ ಹೇಳ್ತಾನೆ, ಸ್ವಾತಿ ಮಳೆ ನನಗೆ ಭಾಷೆ ಕೊಟ್ಟಿದೆ, ಇನ್ನು ಸ್ವಲ್ಪ ದಿವಸದಲ್ಲಿ ಅದು ಬರುತ್ತೆ, ಆ ಬಂದಾಗ ನೀವು ಮೇಲಕ್ಕೆ ಹೋಗಿ ನಿಮ್ಮ ಚಿಪ್ಪಿನಲ್ಲಿ ಆ ಮುತ್ತನ್ನ ಹನಿ ಬೀಳುತ್ತೆ, ಅದನ್ನು ಗಟ್ಟಿಯಾಗಿ ಮುಚ್ಚಿಕೊಂಡು ಮತ್ತೆ ಯಾವ್ದು ನೀರು ಸೇರಿಸ್ದಂಗೆ ಬನ್ನಿ, ಸ್ವಲ್ಪ ದಿನ ತಾಳ್ಮೆಯಿಂದ ಕಾಯಿರಿ, ಅವು ನಿಮಗೆ ಇಲ್ಲಿ ಬೆಲಕು ಬರುವಂಥ ಕೆಲಸ ಮಾಡುತ್ತೆ ಅಂತ. ಸೊ ಅದು ಹಾಗೆ ಮಾಡುತ್ತೆ. ಹಾಗೆ ಮಾಡಿದ್ಮೇಲೆ ಒಂದು ಸ್ವಲ್ಪ ದಿವಸಕ್ಕೆ ಅದು ಒಳಗಡೆ ಮುತ್ತಾಗ್ಬಿಡುತ್ತೆ. ಅದು ಆ ಮುತ್ತು ಕಂಪ್ಲೀಟ್ ಆದಾಗ ಬಾಯಿ ತೆರೆದಾಗ ಆ ಇಡೀ ಅವರ ಅಂಧಕಾರದಲ್ಲಿ ಹೋಗ ಬೆಳಕಿನಲ್ಲಿ ಬೆಳಕು ಬಿಡುತ್ತೆ ಅಂತ. ಹಾಗಾಗಿ ಆ ಮಳೆನ ಅವರು ಸ್ವಾತಿ ಮಳೆ, ಮುತ್ತಿನ ಮಳೆ ಅಂತ ಕರೀತಾರೆ ಅಂತ ಒಂದು ಕಡೆ ಹೇಳ್ತಾರೆ. ಇತ್ತೀಚೆಗೆ ಇತ್ತಲಾಗ ಏನಾಗುತ್ತಂದರೆ ಈ ಮಳೆ ಮೇಲೆ ಬಂದಾಗ ಅನೇಕ ನಾಟಿ ವೈದ್ಯರು ಈ ಮಳೆಯ ನೀರನ್ನು ತಾಮ್ರ ಪಾತ್ರೆಯಲ್ಲಿ ಹಿಡಿದು, ಅಂದರೆ ನೇರವಾಗಿ ಮೇಲಿಂದ ಬೀಳುವಂಥ ನೀರನ್ನೇ ತಾಮ್ರ ಪಾತ್ರೆಯಲ್ಲಿ ಹಿಡಿದು ಅದನ್ನು ಆಮೇಲೆ ಗಾಜಿನ ಬಟ್ಟೆ ಸಂಗ್ರಹಿಸಿಟ್ಕೊಳ್ತಿದ್ದು ವರ್ಷವೆಲ್ಲ ಅದನ್ನು ಔಷಧಿಯಾಗಿ ಬಳಕೆ ಮಾಡಿಕೊಡ್ತಾರೆ. ಇವತ್ತಿಗೂ ಸಹ ಆ ಪದ್ಧತಿ ಇದೆ, ನಡೀತಾ ಇದೆ. ಹಾಗೆ ಕೆಲವರು ಈ ನಮ್ಮ ಉತ್ತರ ಕನ್ನಡ ಭಾಗದಲ್ಲಿ ಈ ಮಳೆ ಬಂದಾಗ ಈ ಹೆಪ್ಪು ಮೊಸರು ಹಾಕಿ ಅದು ಒಂದು ಕ್ವಾಲಿಟಿ ಕಳೆದೋಗಿರುತ್ತೆ, ಹಾಗಾಗಿ ಏನು ಮಾಡ್ತಾರೆ ಈ ಸ್ವಾತಿ ಮಳೆಗೆ ಹಾಲಿಗೆ ಈ ಸ್ವಾತಿ ಮಳೆ ಹಾಕಿ ಹೆಪ್ಪು ಮಾಡುವಂಥ ಒಂದು ಅದ್ಭುತವಾದಂಥ ಕೆಲಸವನ್ನು ಮಾಡ್ತಾರೆ. ಇವಾಗಲೂ ಸಹ ಅದು ಚಾಲ್ತಿದೆ. ಯಾವಾಗ ಈ ಸ್ವಾತಿ ಮಳೆ ನೀರನ್ನ ಆ ಮೊಸರಿಗೆ ಸೇರ್ತೋ ಅದ್ರ ಮೇಲೆ ಆ ಮೊಸರಿಗೆ ಹೆಚ್ಚು ಶಕ್ತಿ ಬರುತ್ತೆ, ಮತ್ತು ಕೈಕಾಲು ಗಂಟು ನೋವು ಆ ಥರ ನೋವಿನ ಶಮನ ಮಾಡುವಂಥ ಶಕ್ತಿ ಈ ಮೊಸರಿಗೆ ಆ ಸ್ವಾತಿ ಮಳೆ ನೀರಿನ ಮೊಸರಿಗಿದೆ ಅಂತ ಹೇಳ್ತಾರೆ. ಇನ್ನು ಕೆಲವು ಗಾದೆ ಇದೆ, ಸ್ವಾತಿ ಮಳೆ ಬಂದರೆ ಹುಲ್ಲು ಹೊಡೆ ಜಾಸ್ತಿ ಅಂತ. ಅಂದರೆ ಈ ಮಳೆ ಬಂದಾಗ ಹುಲ್ಲು ಹೊಡೆನೂ ಜಾಸ್ತಿ ಆಗುತ್ತೆ ಅನ್ನುವಂಥ ಮಾತು ಇದೆ. ಅಂದರೆ ಈ ಪ್ರಾಣಿ ಪಕ್ಷಿಗಳು ತುಂಬ ಸಮೃದ್ಧಿಯನ್ನು ಕೊಡುವಂಥ ಮಳೆ ಇದು, ಹಾಗೆ ಜಾಸ್ತಿ ಮಳೆ ಇದು ಬರುತ್ತೆ ಅಂತ. ಹಾಗೆ ಇನ್ನೊಂದು ಮಾತು ಏನಂತ ಹೇಳಿದ್ರೆ, ಹಾಗೆ ಇನ್ನೊಂದು ಮಾತಿದೆ, ಸ್ವಾತಿ ಮಳೆ ಚಾಪೆ ಕೆಳಗು ತೆನೆ ಅಂತ. ಅಂದರೆ ಈ ಸ್ವಾತಿ ಮಳೆ ಬಂದಾಗ ಏನು ಬಿತ್ತಿರ್ತಾರೋ ಅದು ರೈತನಿಗೆ ತುಂಬ ಸಮೃದ್ಧಿಯಾದ ಬೆಳೆಯನ್ನು ಕೊಡುತ್ತೆ ಅಂತ. ಎಷ್ಟು ಮಟ್ಟಿಗೆ ಅಂದರೆ ಎಲ್ಲೋ ಕಾಡನ್ನ ಹಾಕಿ ಬಿದ್ದಿರುತ್ತೆ, ಅದ್ರ ಮೇಲೆ ಚಾಪೆ ಬಿದ್ದಿರುತ್ತೆ, ಆ ಚಾಪೆ ಅಡಿಗಡಿರುವಂಥ ಈ ಕಾಳಿಗೆ ಸ್ವಾತಿ ಮಳೆಯ ಹಾನಿಯ ಸೋಂಕು ತೆಗ್ದಾಗ ಸಾಕು, ತೆಗೆದ್ದೆ ಅದು ರಪ್ಪ ಅಂತ ಹೊರಡೆ ಬಂದು ಚಾಪೆ ಕೂಡನೇ ಹೊರಗೆ ಬಂದು ಅದರಡಿಗೆ ತೆನೆ ಬಿಡುವಷ್ಟು ಅತ್ಯುತ್ತಮವಾದಂಥ ಶಕ್ತಿನ ಈ ಮಳೆ ಹೊಂದಿರುತ್ತೆ ಅನ್ನೋದು ಇದೆ. ಒಂದೊಂದು ಈಗ ಮನೆಗೆಲ್ಲ ನೆಂಟರು ಬಂದಿರ್ತಾರೆ, ಆ ವರ್ಷ ಅವರಿಗೆ ಸಿಕ್ಕಾಬಿಟ್ಟು ಬೆಳೆ ಬಂದಿರುತ್ತೆ, ಇಟ್ಕೊಳ್ಳೋಕೆ ಜಾಗ ಇರಲಿಲ್ಲ, ಹಾಗಾಗಿ ಮನೆ ಒಳಗಡೆ ಈ ಕಾಳುಗಳನ್ನು ಹಾಸಿರ್ತಾರಲ್ಲ ಅದ್ರ ಮೇಲೆ ಚಾಪೆ ಹಾಕಿ ನೆಂಟರು ಮಲಸ್ತಾರೆ ಅಂತ. ರಾತ್ರಿ ಬೆಳಗ್ಗೆ ನೆಂಟರು ಇದೇನು ಇಷ್ಟೊಂದು ಥರ ಮೆತ್ತಗಿದೆ ಅಂತ ಚಾಪೆ ತೆಗೆದು ನೋಡಿದಾಗ ಅದರಡಿ ತುಂಬ ತೆನೆ ಇತ್ತಂತೆ. ಅದಕ್ಕೆ ಮತ್ತೊಬ್ಬರು ನೆಂಟರು ಹೇಳಿದಂತೆ, ಈ ವರ್ಷ ಅವರಿಗೆ ಸ್ವಾತಿ ಮಳೆ ತುಂಬ ಬಂದಿದೆ, ಹಾಗಾಗಿ ಚಾಪೆ ಅಡಿಗೆಲ್ಲ ತೆನೆ ಇದೆ ಅಂತ ಹೇಳಿದಂಥದ್ದೇ ಗಾದೆ ಆಗ್ತು ಅಂತ. ಹೀಗೆ ಸಮೃದ್ಧಿಯ ಸಂಕೇತವಾಗಿ ಈ ಸ್ವಾತಿ ಮಳೆ ನಮಗೆ ಕಾಣಿಸ್ಕೊಳ್ತದೆ. ಅದೇ ಅದಕ್ಕೆ ಇನ್ನೂ ಸ್ವಾತಿ ಮಳೆ ಬಂದರೆ ರೈತನ ಕೈಗೆ ಬಂಗಾರದ ಬೆಳೆ ಅಥವಾ ಬಂಗಾರದ ಬಳೆ ಈ ಎರಡೂ ಹೌದು. ಯಾಕಂದರೆ ಸ್ವಾತಿ ಮಳೆ ಬಂದಾಗ ಆಟೋಮೆಟಿಕ್ಲಿ ಸಮೃದ್ಧಿ ಜಾಸ್ತಿ ಇದೆ, ಬಂಗಾರದ ಬೆಳೆ ಸಿಗುತ್ತೆ. ಬಂಗಾರದ ಬೆಳೆ ಬಂದಾಗ ಅವನ ಕೈಗೆ ಬಂಗಾರದ ಬಳೆ ಹಾಕ್ಕೊಳ್ಳಿ. ಸಾಮಾನ್ಯವಾಗಿ ರೈತ ಬಂಗಾರದ ಬಳೆ ಹಾಕ್ಕೊಳ್ಳೋದು ತುಂಬ ಕಮ್ಮಿ, ಮತ್ತು ಅಷ್ಟು ಅವನಿಗೆ ಆದಾಯ ಇದ್ದಾಗ ಮಾತ್ರ ಬಂಗಾರದ ಬಳೆ ಬರುತ್ತೆ ಅಂತ. ಒಟ್ಟಲ್ಲಿ ಸ್ವಾತಿ ಮಳೆ ಅಂತ ಹೇಳಿದ್ರೆ ಬೆಟ್ಟದ ಮೇಲಿಂದ ಸಮುದ್ರದ ಆಳದವರೆಗೂ ಸಹ ತುಂಬ ಪ್ರಾಮುಖ್ಯತೆಯನ್ನು ಪಡೆದಂಥ ಮಳೆ, ಮತ್ತು ಎಲ್ಲರಿಗೂ ಉಪಕಾರಿಯಾದಂಥ ಮಳೆ. ಹಾಗಾಗಿ ಜೊತೆಗೆ ಇನ್ನೊಂದು ಮಾತಿದೆ, ಸ್ವಾತಿ ಮಳೆ ಅಂದರೆ ತಾಳ್ಮೆಗೆ ಮೌಲ್ಯ ಕೊಟ್ಟಂಥ ಮಳೆ ಅಂತ. ಯಾರು ತಾಳ್ಮೆಯಿಂದ ಕಾಯ್ತಾರೋ ಆ ತಾಳ್ಮೆಗೆ ಎಂಥ ಶಕ್ತಿ ಇದೆ ಅಂತ ಹೇಳಿ ಈ ಮಳೆ ತೋರಿಸುತ್ತೆ ಅನ್ನುವಂಥ ಮಾತು ಹೇಳಿದೆ. ಇಲ್ಲಿವರೆಗೆ ನನ್ನ ಮಾತನ್ನು ಕೇಳಿಸ್ಕೊಂಡಂಥ ಎಲ್ಲರಿಗೂ ಸಹ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ನಾಳೆ ಇನ್ನೊಂದು ಮಳೆಯ ಮೂಲಕ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಧನ್ಯವಾದ.
1: ಕೇಳಿದ್ರಲ್ಲ ಸ್ನೇಹಿತರೆ, ಸ್ವಾತಿ ಮಳೆಗೆ ಇರುವಂತಹ ಗಾದೆ, ಹಾಗೆ ಈ ಸ್ವಾತಿ ಮಳೆಯ ವಿಶೇಷತೆ ಕುರಿತಾಗಿ ಮಾಹಿತಿಯನ್ನ ತಿಳಿಸ್ಕೊಟ್ಟಂತ ದಿನೇಶ್ ಹೊಸನಗರ್ ಅವರಿಗೆ ಧನ್ಯವಾದಗಳು.
2: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
3: ಪೊನ್ನಜ್ಜಿ ಕರುಣಾಧಾನ ಶೂರ ಒಳ್ಳೆ ಗುಣವಂತನಾಗಿದ್ರೂ ಕೂಡ ಅವನ ಜೀವನ ಚೆನ್ನಾಗೇ ಇರಲಿಲ್ಲ ಅಲ್ವಾ?
4: ಎಲ್ಲ ಕಡೆ ಬರೀ ಅವಮಾನನೇ ಅನುಭವಿಸ್ತಿದ್ದ.
5: ಯಾಕೆ ಹೀಗಾಯ್ತು ಪೊನ್ನಜ್ಜಿ?
6: ಹೌದು, ಅವನೊಬ್ಬ ದುರಂತ ನಾಯಕನಾಗಿದ್ದ. ಅವನ ಅಂತ್ಯ ಕೂಡ ಅಷ್ಟೇ ದಾರುಣವಾಗಿತ್ತು. ಬನ್ನಿ ಮಕ್ಕಳೇ, ಅವನ ಅಂತ್ಯ ಹೇಗಾಯಿತು, ಅವನ ಅಂತ್ಯ ಸಂಸ್ಕಾರವನ್ನು ಹೇಗೆ ಮಾಡಲಾಯಿತು ಅನ್ನೋದನ್ನು ಹೇಳ್ತೀನಿ ಇವತ್ತು.
7: ಕರ್ಣ ಒಬ್ಬ ಅಪ್ರತಿಮ ಯೋಧ, ಶ್ರೇಷ್ಠ ಧನುರ್ಧರ ಆಗಿದ್ದ. ಧನುರ್ಧರ ಅಂದರೆ ಬಿಲ್ಲು ವಿದ್ಯೆಯಲ್ಲಿ ಪರಿಣಿತ ಅಂತ ಅರ್ಥ. ಆತ ಮಹಾದಾನಶೂರ ಕೂಡ ಆಗಿದ್ದ. ಉತ್ತಮ ಗುಣಗಳು ಅವನ ಹುಟ್ಟಿನಿಂದಲೇ ಅವನಿಗೆ ಮೈಗೂಡಿಬಿಟ್ಟಿತ್ತು. ಆದರೆ ಕರ್ಣ ತನ್ನನ್ನು ಪರಿಸ್ಥಿತಿಯ ಕೈಗೊಂಬೆ ಆಗುವ ಹಾಗೆ ಮಾಡ್ಕೊಂಡು ಬಿಡ್ತಾನೆ. ತಾನು ಸೂತಪುತ್ರ ಅಂತ ತಪ್ಪಿಸ್ತಾನೆ. ದುಷ್ಟ ದುರ್ಯೋಧನನ ಗೆಳೆತನವನ್ನು ಮಾಡ್ತಾನೆ. ಆ ಗೆಳೆತನದ ಋಣದ ಭಾರಕ್ಕೆ ತನ್ನನ್ನು ತಾನು ಮಾರ್ಕೊಳ್ತಾನೆ. ಜೊತೆಗೆ ಹಲವು ಸಂಗತಿಗಳು, ಶಾಪಗಳು ಅವನ ಅಂತ್ಯವನ್ನು ಬಹಳ ದಾರುಣವನ್ನಾಗಿ ಮಾಡಿಬಿಡುತ್ತೆ. ಇಂದ್ರ ತನ್ನ ಪುತ್ರ ಅರ್ಜುನನನ್ನು ರಕ್ಷಿಸೋಕೆ ಕರ್ಣನಿಂದ ಕವಚ ಕುಂಡಲಗಳನ್ನು ದಾನವಾಗಿ ಪಡ್ಕೊಳ್ತಾನೆ. ಕುಂತಿ ತನ್ನ ಜ್ಯೇಷ್ಠ ಪುತ್ರನಾದ ಕರ್ಣನಲ್ಲಿ ಉಳಿದ ಪಾಂಡವರ ಪ್ರಾಣಭಿಕ್ಷೆಯನ್ನು ಬೇಡ್ತಾಳೆ. ಸಾರಥಿಯಾದ ಶಲ್ಯ ಯುದ್ಧ ಸಮಯದಲ್ಲಿ ಕರ್ಣನನ್ನು ಮೂದಲಿಸಿ ಅವನ ಆತ್ಮವಿಶ್ವಾಸವನ್ನೇ ಕಳೆದು ಬಿಡ್ತಾನೆ. ಅವನಿಗೆ ಬಂದಂತಹ ಮೂರು ಶಾಪಗಳು ಒಟ್ಟಿಗೆ ಕರ್ಣನ ಮೇಲೆ ಅಪ್ಪಳಿಸಿಬಿಡುತ್ತೆ. ಅಷ್ಟರಲ್ಲಿ ಅವನ ರಥದ ಚಕ್ರ ಕೆಸರಿನಲ್ಲಿ ಹೂತೋಗುತ್ತೆ. ಕರ್ಣ ರಥದ ಚಕ್ರವನ್ನು ಕೆಸರಿನಿಂದ ಮೇಲೆತ್ತೋಕೆ ಪ್ರಯತ್ನ ಮಾಡ್ತಾ ಇರಬೇಕಾದರೆ ಅರ್ಜುನ ಕೃಷ್ಣನ ಮಾತಿನ ಪ್ರಕಾರ ತನ್ನ ಬಾಣವನ್ನು ಪ್ರಯೋಗ ಮಾಡಿ ಕರ್ಣನನ್ನು ಧರಾಶಾಯಿಯನ್ನಾಗಿ ಮಾಡಿಬಿಡ್ತಾನೆ. ಕರ್ಣ ರಕ್ತದ ಮಡುವಿನಲ್ಲಿ ಬಿದ್ದುಬಿಡ್ತಾನೆ. ಅಪ್ರತಿಮ ಶೂರ ಆದರೂ ಕೂಡ ಇಂತಹ ದಾರುಣ ಸಾವಿಗೆ ಹತ್ತಿರ ಆಗ್ತಾ ಇರೋ ಕರ್ಣನನ್ನು ನೋಡಿ ಕೃಷ್ಣನಿಗೆ ತುಂಬ ಮರುಕ ಉಂಟಾಗುತ್ತೆ. ಅವನದ್ದು ಎಂತಹ ಘನ ವ್ಯಕ್ತಿತ್ವ ಅನ್ನೋದನ್ನು ಜಗತ್ತಿಗೆ ಪರಿಚಯ ಮಾಡಿಕೊಡ್ಬೇಕು ಅಂತ ಕೃಷ್ಣ ಒಂದು ತಂತ್ರವನ್ನು ಹುಡ್ತಾನೆ. ಅವನ ದಾನ ಶೂರತೆಯನ್ನು ಪರೀಕ್ಷೆ ಮಾಡೋಕ್ಕೆ ಸಿದ್ಧನಾಗ್ತಾನೆ. ಕೃಷ್ಣ ಒಬ್ಬ ಬ್ರಾಹ್ಮಣನ ವೇಷವನ್ನು ಧರಿಸಿ ಸಾವಿನ ಮಡುವಿನಲ್ಲಿದ್ದ ಕರ್ಣನ ಹತ್ರ ಬಂದು ಏನಾದರೂ ಶ್ರೇಷ್ಠವಾದದ್ದನ್ನು ನನಗೆ ದಾನ ಮಾಡು ಅಂತ ಕೇಳ್ತಾನೆ. ರಣರಂಗದಲ್ಲಿ ನಿಸ್ಸಹಾಯಕನಾಗಿ ಅಂತಿಮ ಗಳಿಗೆಯನ್ನು ಪ್ರತೀಕ್ಷೆ ಮಾಡ್ತಾ ಇದ್ದ ಕರ್ಣ ಏನು ಕೊಡೋಕ್ಕೆ ಸಾಧ್ಯ? ಆತ ಯೋಚನೆ ಮಾಡ್ತಾನೆ. ಥಟ್ ಅಂತ ಕರ್ಣನಿಗೆ ತನ್ನ ಜನ್ಮಜಾತ ಚಿನ್ನದ ಹಲ್ಲಿನ ನೆನಪಾಗುತ್ತೆ. ತಕ್ಷಣನೇ ಆತ ಕಲ್ಲೊಂದನ್ನು ತಗೊಂಡು ತನ್ನ ಚಿನ್ನದ ಹಲ್ಲಿಗೆ ಹೊಡೆದು ಮುರಿದು ಚಿನ್ನದ ಹಲ್ಲನ್ನು ಬ್ರಾಹ್ಮಣನಿಗೆ ಕೊಡೋಕ್ಕೆ ಬಯಸ್ತಾನೆ. ಕೃಷ್ಣ ಇನ್ನೂ ಅವನನ್ನು ಪರೀಕ್ಷೆ ಮಾಡಬೇಕು ಅಂತ, ಕರ್ಣ ನಿನ್ನ ಎಂಜಲ ಹಲ್ಲನ್ನು ನನಗೆ ದಾನ ಮಾಡ್ತಾ ಇದೆಯಾ? ಎಂಜಲ ಹಲ್ಲನ್ನು ನಾನು ದಾನವಾಗಿ ತಗೊಳ್ಳೋದಿಲ್ಲ ಅಂತ ಹೇಳ್ತಾನೆ. ಕಾರಣ ಆ ಅವಸ್ಥೆಯಲ್ಲೂ ಕೂಡ ತನ್ನ ಬಿಲ್ಲು ವಿಜಯ ಧನುಸ್ಸನ್ನ ಕೈಗೆ ಎತ್ಕೊಂಡು ಭೂಮಿಗೆ ಬಾಣ ಬಿಡ್ತಾನೆ. ನೀರು ಚಿಮ್ಮಿ ಮೇಲೆ ಹಾರಿದಾಗ ಆ ನೀರಿನಲ್ಲಿ ಹಲ್ಲನ್ನು ತೊಳೆದು ಬ್ರಾಹ್ಮಣನಿಗೆ ಚಿನ್ನದ ಹಲ್ಲಿನ ದಾನವನ್ನು ಮಾಡ್ತಾನೆ ಕರ್ಣ. ಪ್ರಸನ್ನನಾದ ಕೃಷ್ಣ ತನ್ನ ನಿಜ ರೂಪದಲ್ಲಿ ಕಾಣಿಸ್ಕೊಂಡು, ಕರ್ಣ ನೀನು ಜಗತ್ತಿನಲ್ಲೇ ಶ್ರೇಷ್ಠ ದಾನಿ, ಅಪ್ರತಿಮ ಶೂರ, ಧನುರ್ಧಾರಿಯಾಗಿ ನಿನ್ನ ಸರಿಸಾಟಿ ಯಾರೂ ಇಲ್ಲ, ಅಜೇಯ ನೀನು. ನಿನ್ನ ಈ ಗುಣಗಳು ನನ್ನನ್ನು ಪ್ರಸನ್ನಗೊಳಿಸಿದೆ. ಕೇಳು ಕೇಳು, ಮೂರು ವರಗಳನ್ನು ಕೊಟ್ಟು ಕೃತಾರ್ಥನಾಗುವೆ ಅಂತ ಕೃಷ್ಣ ಹೇಳ್ತಾನೆ. ಆಗ ಕರ್ಣ ಮೂರು ವರಗಳನ್ನು ಕೇಳ್ತಾನೆ. ಮೊದಲನೆಯದಾಗಿ, ಸೂತಪುತ್ರನಾದ ನಾನು ಅನೇಕ ಅಪಮಾನಕ್ಕೆ ಒಳಗಾಗಿದ್ದೀನಿ. ಮುಂದಿನ ಜನ್ಮದಲ್ಲಿ ನನ್ನ ಹಾಗೆ ಅನ್ಯಾಯಕ್ಕೆ ಒಳಗಾದವರ ಸಹಾಯವನ್ನು ಮಾಡಲಿಕ್ಕೆ ನಾನು ಬಯಸ್ತೀನಿ ಅಂತ ಕೇಳ್ತಾನೆ. ಎರಡನೇ ವರವಾಗಿ, ತನ್ನ ಮುಂದಿನ ಜನ್ಮದಲ್ಲಿ ಶ್ರೀಕೃಷ್ಣ ಅಂದರೆ ನೀನು ನನ್ನ ರಾಜ್ಯದಲ್ಲಿಯೇ ಜನಿಸಬೇಕು ಅಂತ ಕೇಳ್ತಾನೆ. ಇನ್ನು ಮೂರನೆಯ ವರವಾಗಿ, ಕುರುಕ್ಷೇತ್ರ ಯುದ್ಧದಲ್ಲಿ ನನ್ನ ಅವಸಾನದ ನಂತರ ನನ್ನ ಅಂತ್ಯ ಸಂಸ್ಕಾರ, ಈ ಭೂಮಿಯ ಮೇಲೆ ಎಲ್ಲಿ ಅಧರ್ಮ ಇರೋದಿಲ್ವೋ ಆ ಜಾಗದಲ್ಲಿ ನಡೀಬೇಕು ಅಂತ ಕೇಳ್ತಾನೆ. ಕೃಷ್ಣ ತಥಾಸ್ತು ಅಂತ ಹೇಳಿ ವರದಾನವನ್ನು ಮಾಡ್ತಾನೆ. ಕೃಷ್ಣ ಮೂರನೆಯ ವರದ ಬಗ್ಗೆ ಬಹಳ ಗೊಂದಲಕ್ಕೆ ಒಳಗಾಗ್ತಾನೆ. ಯಾಕಂದರೆ ಆಗಲೇ ದ್ವಾಪರ ಯುಗದಲ್ಲಿ ಕಲಿಯ ಪ್ರವೇಶ ಆಗ್ಬಿಟ್ಟಿತ್ತು. ಭೂಮಿಯ ಮೇಲೆ ಎಲ್ಲೆಲ್ಲೂ ಅಧರ್ಮ ನೆಲೆಸಿಬಿಟ್ಟಿತ್ತು. ಅಧರ್ಮ ಇಲ್ಲದ ಜಾಗ ಅವನಿಗೆ ಭೂಮಿಯ ಮೇಲೆ ಎಲ್ಲೂ ಸಿಗೋದೇ ಇಲ್ಲ. ಇದನ್ನು ತಿಳಿದ ಶ್ರೀಕೃಷ್ಣ ಕೊನೆಗೆ ತನ್ನ ಅಂಗೈಯಲ್ಲೇ ಕರ್ಣನ ಅಂತ್ಯ ಸಂಸ್ಕಾರವನ್ನು ಮಾಡ್ತಾನೆ. ಇಂತಹ ಮಹಾರಥಿಯ ಅಂತ್ಯ ಸಂಸ್ಕಾರ ಕರ್ಣನ ಕೈಯಲ್ಲಿ ಆಗಿದ್ದರಿಂದ ಕರ್ಣ ವಿಷ್ಣುವಿನ ವಾಸಸ್ಥಳ ವೈಕುಂಠಕ್ಕೆ ಸೇರ್ಕೊಳ್ತಾನೆ.
4: ಎಂಥ ಸ್ಥಿತಿ ಬಂತಲ್ಲ ಕರ್ಣನಿಗೆ.
8: ಒಳ್ಳೆಯದನ್ನು ಮಾಡಿದ್ರೆ ಒಳ್ಳೆಯದೇ ಆಗುತ್ತೆ ಅಂತ ಹೇಳ್ತಾರೆ, ಇವನಿಗೆ ಯಾಕೆ ಹಿಂಗಾಯ್ತು?
9: ಆದರೆ ಕೊನೆಗೆ ಕೃಷ್ಣ ಅಷ್ಟಾದರೂ ಕರುಣೆ ತೋರಿಸಿದ್ನಲ್ಲ.
7: ಹೌದು ಮಕ್ಕಳೇ, ಒಳ್ಳೆಯ ಗುಣ ನಡತೆ ಶೌರ್ಯ ಎಲ್ಲವೂ ನಮ್ಮದಾಗಿದ್ರೂ ಕೂಡ ನಾವು ಧರ್ಮದ ಜೊತೆ ಆಗದಿದ್ರೆ ಅದಕ್ಕೆ ಬೆಲೆನೇ ಇರೋದಿಲ್ಲ.
2: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಇವರಿಗೆ ಧನ್ಯವಾದಗಳು.
10: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಏ ನೋಡಲ್ಲಿ ಲೈಟ್ಗಳು ಆಫ್ ಮಾಡಿಲ್ಲ.
1: ಅಯ್ಯೋ ಬಿಡಜ, ಪವರ್ ಬಿಲ್ ನಾನ್ ತಾನೆ ಕಟ್ಟೋದು.
0: ಹಾಗಲ್ಲೋ, ದುಡ್ಡಿನ ಪ್ರಶ್ನೆ ಅಲ್ಲ ಅದು, ಪವರ್ ವೇಸ್ಟ್ ಯಾಕೆ ಮಾಡ್ತೀಯೋ, ಇದರಿಂದ ಜಗತ್ತಿಗೆ ಎಷ್ಟು ಸಮಸ್ಯೆ ಆಗ್ತಿದೆ ಅಂತ ನಿಂಗೆ ಗೊತ್ತಿಲ್ವೇನೋ?
1: ಹೌದೌದು, ನಾನು ಒಬ್ಬ ಲೈಟ್ ಆಫ್ ಮಾಡೋದ್ರಿಂದ ಜಗತ್ತಿನ ಪವರ್ ಸಮಸ್ಯೆ ಎಲ್ಲ ಬಗೆಹರುತ್ತೆ ಅಲ್ವಾ?
0: ಏ ನೋಡಪ್ಪ, ಈಗ ಅನ್ಕೋಬಾರ್ದು, ಎಲ್ಲರೂ ತಿಳ್ಕೊಂಡು ಪವರ್ ಯೂಸೇಜ್ ಕಡಿಮೆ ಮಾಡಿದ್ರೆ ಜಗತ್ತು ಪರಿಸರ ಎಷ್ಟು ಸುಂದರವಾಗುತ್ತೆ ಯೋಚಿಸು.
1: ಓ ಹೌದಲ್ವಾ ಅಜ್ಜ, ಇದ್ರ ಬಗ್ಗೆ ನಾನು ಯೋಚನೆ ಕೂಡ ಮಾಡಿರ್ಲಿಲ್ಲ. ಹೌದು, ಇನ್ಮೇಲೆ ಪವರ್ ಉಳಿಸಿ ಎಲ್ಲರಿಗೂ ಮಾದರಿ ಆಗ್ತೀನಿ.
2: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನ ನೀಡುತ್ತಿದೆ.
3: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
4: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
3: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
3: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
3: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
6: ಅಮ್ಮ, ನಾನ್ ದೊಡ್ಡಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
7: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
6: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
7: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
8: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
9: ನಂದಿನಿ, ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು. ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
10: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
11: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
12: ಹೂನೆ, ರೆಡಿ ಆಗ್ತಾ ಇದೆ.
11: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
13: ಯಾರು ಮಧ್ಯವರ್ತಿಗಳಿಲ್ಲದೇ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
14: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ದಿನದ ವಿಶೇಷ ಕಾರ್ಯಕ್ರಮ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಖಾಲಿ ಇರುವ 15 ಶುಶ್ರೂಷಾಧಿಕಾರಿ ಹುದ್ದೆಗಳನ್ನು 1 ವರ್ಷದ ಅವಧಿಗೆ ಗುತ್ತಿಗೆ ಆಧಾರದ ಮೇಲೆ ಭರ್ತಿ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅಭ್ಯರ್ಥಿಗಳು ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದ ಶಾಲೆ ಸಂಸ್ಥೆಗಳಲ್ಲಿ ನರ್ಸಿಂಗ್ ಶಿಕ್ಷಣ ಪೂರೈಸಿರಬೇಕು. ಕರ್ನಾಟಕ ನರ್ಸಿಂಗ್ ಕೌನ್ಸಿಲ್ನಲ್ಲಿ ಕಡ್ಡಾಯವಾಗಿ ನೋಂದಣಿಯಾಗಿರಬೇಕು. ಈ ನೇಮಕಾತಿಯ ನಿಯಮಾನುಸಾರ ಷರತ್ತುಗಳಿಗೆ ಒಳಪಟ್ಟಿರುತ್ತದೆ. ಅರ್ಜಿ ನಮೂನೆಯನ್ನು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಕಚೇರಿ, BH ರಸ್ತೆ, ಶಿವಮೊಗ್ಗ ಇಲ್ಲಿ ಪಡೆದು ಭರ್ತಿ ಮಾಡಿದ ಅರ್ಜಿಯನ್ನು ಅಗತ್ಯ ದಾಖಲಾತಿಗಳೊಂದಿಗೆ July 30 ಕಚೇರಿಗೆ ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಕಚೇರಿಯನ್ನು ಖುದ್ದಾಗಿ ಭೇಟಿ ಮಾಡಬಹುದು ಅಥವಾ ದೂರವಾಣಿ ಸಂಖ್ಯೆ 2222382 ಈ ಸಂಖ್ಯೆಯನ್ನ ಸಂಪರ್ಕಿಸಬಹುದೆಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳು ತಿಳಿಸಿರುತ್ತಾರೆ. ಮುಂದಿನ ವಿವರ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯು 2026-27 ಸಾಲಿನ ಸಾಮಾನ್ಯ, ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಗಳ ಉಪಯೋಜನೆಯಡಿ ವಿವಿಧ ಸಾಂಸ್ಕೃತಿಕ ಚಟುವಟಿಕೆಗಳು ಮತ್ತು ಕಲಾವಿದರಿಗೆ ಸಹಾಯಧನ ನೀಡಲು ಅರ್ಜಿಯನ್ನು ಆಹ್ವಾನಿಸಿದೆ. ನಾಡಿನ ಭಾಷಾ ಸಂವರ್ಧನೆ, ಕಲೆ, ಸಾಹಿತ್ಯ, ಸಂಗೀತ, ಜಾನಪದ ಮತ್ತು ನೃತ್ಯ ಕಲಾ ಪ್ರಕಾರಗಳನ್ನು ಉಳಿಸಿ ಬೆಳೆಸಲು ರಾಜ್ಯದಾದ್ಯಂತ ಹಾಗೂ ಹೊರ ರಾಜ್ಯಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೋಂದಾಯಿತ ಸಂಘ ಸಂಸ್ಥೆಗಳಿಗೆ ಧನ ಸಹಾಯ ನೀಡಲಾಗುವುದು. ಜೊತೆಗೆ ಕಲಾವಿದರಿಗೆ ವಾದ್ಯ ಪರಿಕರ ಹಾಗೂ ವೇಷಭೂಷಣ ಮತ್ತು ಚಿತ್ರಕಲೆ ಅಥವಾ ಶಿಲ್ಪ ಕಲಾಕೃತಿಗಳ ಪ್ರದರ್ಶನ ಆಯೋಜಿಸಲು ಸಹಾಯಧನ ಒದಗಿಸಲಾಗುತ್ತದೆ. ಅರ್ಜಿ ಸಲ್ಲಿಸಲು ಆಗಸ್ಟ್ 20 ಕೊನೆಯ ದಿನವಾಗಿದ್ದು ಸೇವಾ ಸಿಂಧು ಪೋರ್ಟಲ್ sevasindhu.karnataka.gov.in ಮೂಲಕ ಆನ್ಲೈನ್ನಲ್ಲಿ ಮಾತ್ರ ಅರ್ಜಿ ಸಲ್ಲಿಸಬೇಕು. ಇಲಾಖೆಯ ಕಚೇರಿಯಲ್ಲಿ ನೇರವಾಗಿ ಅರ್ಜಿಯನ್ನು ಸ್ವೀಕರಿಸಲಾಗುವುದಿಲ್ಲ. ನಿಗದಿತ ದಿನಾಂಕದ ನಂತರ ಬರುವ ಅರ್ಜಿಯನ್ನು ಪರಿಗಣಿಸಲಾಗುವುದಿಲ್ಲ. ಅರ್ಜಿ ಸಲ್ಲಿಸಲಿಕ್ಕೆ ಸಂಬಂಧಿಸಿದ ಮಾರ್ಗಸೂಚಿಯನ್ನು ಸೇವಾ ಸಿಂಧು ಪೋರ್ಟಲ್ ಹಾಗೂ ಇಲಾಖೆಯ ಅಧಿಕೃತ ವೆಬ್ಸೈಟ್ www.kannadasiri.karnataka.gov.in ಇಲ್ಲಿ ನೀಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 0802444-1574 ಅಥವಾ 0802221-530 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದೆಂದು ಶಿವಮೊಗ್ಗ ಜಿಲ್ಲಾ ಸಹಾಯಕ ನಿರ್ದೇಶಕರ ಕಚೇರಿ, ಕುವೆಂಪು ರಂಗಮಂದಿರ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಥವಾ ಆಯಾ ಜಿಲ್ಲಾ ಸೇವಾ ಸಿಂಧು ವ್ಯವಸ್ಥಾಪಕರನ್ನ ಸಂಪರ್ಕಿಸಬಹುದು ಎಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಉಮೇಶ್ ಹೆಚ್ ತಿಳಿಸಿದ್ದಾರೆ. ಮುಂದಿನ ವಿವರ. ಆತ್ಮವಿಶ್ವಾಸದಿಂದ ಕನಸುಗಳನ್ನು ಹಂಚಿಕೊಳ್ಳಿ ಎಂದು ರೋಟರಿ ಕ್ಲಬ್ ಶಿವಮೊಗ್ಗ ಅಧ್ಯಕ್ಷ ಎನ್ ಗೋಪಿನಾಥ್ ಹೇಳಿದರು. ಅವರು ನಗರದ ಆಚಾರ್ಯ ತುಳಸಿ ರಾಷ್ಟ್ರೀಯ ಕಾಮರ್ಸ್ ಕಾಲೇಜಿನಲ್ಲಿ ರೋಟರಿ ಕ್ಲಬ್ ಶಿವಮೊಗ್ಗ ಹಾಗೂ ಸ್ವೇದ ಮಹಿಳಾ ಉದ್ಯಮಿಗಳ ಸಂಘದಿಂದ ಆಯೋಜಿಸಿದ್ದ ಉದ್ಯಮಶೀಲತಾ ಅಭಿವೃದ್ಧಿಗಾಗಿ ಸರ್ಕಾರ ಹಾಗೂ ಸರ್ಕಾರೇತರ ಸಂಸ್ಥೆಗಳಿಂದ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಯರಿಗಾಗಿ ಇರುವ ಯೋಜನೆಗಳ ಕುರಿತು ಅರಿವು ಕಾರ್ಯಾಗಾರದಲ್ಲಿ ಮಾತನಾಡಿದರು. ಸ್ವೇದ ಮಹಿಳಾ ಉದ್ಯಮಿಗಳ ಸಂಘದ ಅಧ್ಯಕ್ಷರು ಹಾಗೂ ರೋಟರಿ ಕ್ಲಬ್ ಶಿವಮೊಗ್ಗದ ಮಾಜಿ ಅಧ್ಯಕ್ಷರೂ ಆದ ಡಾಕ್ಟರ್ ಬಿವಿ ಲಕ್ಷ್ಮೀದೇವಿ ಗೋಪಿನಾಥ್ ಯೋಜನೆಗಳ ಕುರಿತು ಸಮಗ್ರ ಮಾಹಿತಿ ನೀಡಿ ಉದ್ಯಮಿಗಳಾಗಲು ಉತ್ತೇಜಿಸಿದರು. ರೋಟರಿ ಕ್ಲಬ್ ಶಿವಮೊಗ್ಗದ ಕಾರ್ಯದರ್ಶಿ ಶ್ರೀ ಶೈಲೇನ್ ಬಾಬು, ಮಾಜಿ ಅಧ್ಯಕ್ಷರಾದ ವೀರಣ್ಣ ಹುಗ್ಗಿ, ಸಹಕಾರ ಕಾರ್ಯದರ್ಶಿ ವಿಜಯಕುಮಾರ್, ಶ್ರೀಮತಿ ಕಲಾಮೃತ, ಶ್ರೀಮತಿ ಸ್ಮಿತಾ ರೂಪೇಶ್ ಉಪಸ್ಥಿತರಿದ್ದರು. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ, ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ರೋಟರಿ ಕ್ಲಬ್ ಶಿವಮೊಗ್ಗ, ಸಹ್ಯಾದ್ರಿ ಹಾಗೂ ಕರ್ನಾಟಕ ರಾಜ್ಯ ಮಹಿಳಾ ಸೇವಾ ಸಂಘ ಇವರ ಸಹಯೋಗದಲ್ಲಿ ಪಿಳ್ಳಂಗೆರೆಯ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ವ್ಯಕ್ತಿತ್ವ ವಿಕಸನ ಎಂಬ ವಿಷಯದ ಬಗ್ಗೆ ಹಾಗೂ ಪರೀಕ್ಷೆ ತಯಾರಿ ಬಗ್ಗೆ ಚಿಂತನ ಮಂಥನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದ್ದ ಜೆಎನ್ಎನ್ ಸಿಇ

ಎಂಬಿಎ ವಿಭಾಗದ ನಿವೃತ್ತ ಪ್ರಾಧ್ಯಾಪಕರಾದ ಅನುರಾಧ ಗಿರಿಮಾಜಿ ಮಾತನಾಡಿ, ವಿದ್ಯಾರ್ಥಿಗಳಿಗೆ ಕಲಿಕೆಯ ಬಗ್ಗೆ, ವಿಷಯಗಳನ್ನು ಮನನ ಮಾಡಿಕೊಳ್ಳುವ ಬಗ್ಗೆ, ಪರೀಕ್ಷೆಗಳನ್ನು ತಯಾರಿ ಮಾಡಿಕೊಳ್ಳುವ ಬಗ್ಗೆ ವಿದ್ಯಾರ್ಥಿಗಳಿಗೆ ಮನ ಮುಟ್ಟುವ ಹಾಗೆ ವಿವರವಾಗಿ ತಿಳಿಸಿಕೊಟ್ಟರು. ಈ ಬಗ್ಗೆ ವಿದ್ಯಾರ್ಥಿಗಳಿಂದ ಉತ್ತಮ ಪ್ರತಿಕ್ರಿಯೆ ಕಂಡು ಬಂದಿತು. ಪ್ರೊಫೆಸರ್ ಸೈಯದ್ ಸನಾವುಲ್ಲಾ ಅವರು ಸಹ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ಸಭೆಯ ಅಧ್ಯಕ್ಷತೆ ವಹಿಸಿದ್ದ ರೋಟರಿ ಕ್ಲಬ್ ಸಹ್ಯಾದ್ರಿಯ ಅಧ್ಯಕ್ಷರಾದ ಹುಲಿರಾಜ್ ಗುಬ್ಬಿ ಅವರು ಸಹ ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ ರೋಟರಿ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಹಾಗೂ ವಿದ್ಯಾರ್ಥಿಗಳ ಕಲಿಕೆಯ ಬಗ್ಗೆ ಮಾತನಾಡಿದರು. ಈ ಮಧ್ಯೆ 6ನೇ ತರಗತಿ ಓದುತ್ತಿರುವ ಮಾಸ್ಟರ್ ಸಚಿತ್ ಗುಬ್ಬಿರವರು ಕ್ಯಾಲಿಫೋರ್ನಿಯಾದಿಂದ ಬಂದಿದ್ದು ಭಾರತೀಯ ಶಿಕ್ಷಣ ಹಾಗೂ ಅಮೆರಿಕದ ಶಿಕ್ಷಣದ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ನೀಡಿದರು. ಈ ಸಮಾರಂಭ ವಿದ್ಯಾರ್ಥಿಗಳಿಂದ ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾಯಿತು. ಡಾಕ್ಟರ್ ಬಿಯು ಕಣ್ಣಪ್ಪನವರು ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದರು. ಶಾಲೆಯ ಸಹಶಿಕ್ಷಕರಾದ ಧರ್ಮಪ್ಪ ಹಾಗೂ ಉಪಪ್ರಾಂಶುಪಾಲರಾದ ಶ್ರೀನಿವಾಸ್ರವರು ಪ್ರಾಸ್ತಾವಿಕವಾಗಿ ಶಾಲೆಯ ಕಾರ್ಯಕ್ರಮಗಳ ಬಗ್ಗೆ ಸಭೆಗೆ ತಿಳಿಸಿಕೊಟ್ಟರು. ಸಭೆಗೆ ಆಗಮಿಸಿದ್ದ ಅತಿಥಿಗಳನ್ನು ನಿವೃತ್ತ ಡಿಡಿಪಿ ಸುಮಂಗಳ ಕುಚಿನಾಡ್ ಅವರು ಆತ್ಮೀಯವಾಗಿ ಸ್ವಾಗತಿಸಿದರು. ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದ್ದ JNNCE MBA ವಿಭಾಗದ ನಿವೃತ್ತ ಪ್ರಾಧ್ಯಾಪಕರಾದ ಅನುರಾಧ ಗಿರಿಮಾಜಿ ಅವರ ಪರಿಚಯವನ್ನು ರಮಾ ಗುಬ್ಬಿಯವರು ಸಭೆಗೆ ಮಾಡಿಕೊಟ್ಟರು. ಕ್ಲಬ್ನ ಕಾರ್ಯದರ್ಶಿ ಡಾಕ್ಟರ್ ವೇಣುಗೋಪಾಲ್ ರೆಡ್ಡಿ ಅವರಿಂದ ವಂದನಾರ್ಪಣೆಯೊಂದಿಗೆ ಸಮಾರಂಭ ಮುಕ್ತಾಯವಾಯಿತು. ಕೊನೆಯಲ್ಲಿ ವಿದ್ಯಾರ್ಥಿಗಳಿಗೆ ಪೆನ್ನು ಮತ್ತು ಸಿಹಿಯನ್ನು ವಿತರಿಸಲಾಯಿತು. ಮುಂದಿನ ವಿವರ. ಶಿವಮೊಗ್ಗ ಜಿಲ್ಲೆಯ ಹಿರಿಯ ಪತ್ರಕರ್ತರಾದ ಜಿ ವಾದಿರಾಜ್ ಕಮರೂರು, ಪತ್ರಿಕೋದ್ಯಮಿ ಕಣ್ಣಪ್ಪ ಭದ್ರಾವತಿ ಅವರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ 2025ನೇ ಸಾಲಿನ ರಾಜ್ಯ ಮಟ್ಟದ ವಾರ್ಷಿಕ ದತ್ತಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. 2025ನೇ ಸಾಲಿನ ಶ್ರೀ ಎಂ ನಾಗೇಂದ್ರ ರಾವ್ ದತ್ತಿ ಪ್ರಶಸ್ತಿಗೆ ಹಿರಿಯ ಪತ್ರಿಕೋದ್ಯಮಿ ಭದ್ರಾವತಿಯ ಕಣ್ಣಪ್ಪ ಮತ್ತು SH ರಂಗಸ್ವಾಮಿ, ದತ್ತಿ ಪ್ರಶಸ್ತಿಗೆ ಹೊಸ ದಿಗಂತ ಶಿವಮೊಗ್ಗ ಆವೃತ್ತಿಯ ಸ್ಥಾನಿಕ ಸಂಪಾದಕರಾದ ಜಿ ವಾದಿರಾಜ್ ಕಮರೂರು ಅವರನ್ನು ಆಯ್ಕೆ ಮಾಡಲಾಗಿದೆ. ಮಿಂಚು ಶ್ರೀನಿವಾಸ್ ದತ್ತಿ ಪ್ರಶಸ್ತಿಗೆ ವಿಜಯವಾಣಿ ಪತ್ರಿಕೆಯ ಬೆಂಗಳೂರು ಮುಖ್ಯ ವರದಿಗಾರ ಶಿವಮೊಗ್ಗ ಮೂಲದ ಶ್ರೀಕಾಂತ್ ಭಟ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಶಿವಮೊಗ್ಗ ಜಿಲ್ಲೆಯ ಖ್ಯಾತ ಪತ್ರಕರ್ತರು, ಎಚ್ಚರಿಕೆ ಕನ್ನಡ ದಿನ ಪತ್ರಿಕೆ ಸ್ಥಾಪಕರು ಆಗಿದ್ದ ದಿವಂಗತ ಎಂ ನಾಗೇಂದ್ರ ರಾವ್, ನಾವಿಕ ಕನ್ನಡ ದಿನ ಪತ್ರಿಕೆಯ ಸಂಸ್ಥಾಪಕರಾದ ದಿವಂಗತ SH ರಂಗಸ್ವಾಮಿ ಹಾಗೂ ಖ್ಯಾತ ಹಿರಿಯ ಪತ್ರಕರ್ತರಾದ ಮಿಂಚು ಶ್ರೀನಿವಾಸ್ ಅವರ ಸ್ಮರಣಾರ್ಥ ಅವರ ಹೆಸರಿನಲ್ಲಿ ಪ್ರತಿ ವರ್ಷ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘವು ರಾಜ್ಯಮಟ್ಟದ ದತ್ತಿ ಪ್ರಶಸ್ತಿಯನ್ನು ನೀಡುತ್ತಾ ಬಂದಿದೆ. ಜಿ ವಾದಿರಾಜ್ ಕಮರೂರು ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ಶಿಕ್ಷಣದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದು, ಶಿವಮೊಗ್ಗ ಜಿಲ್ಲೆಯ ಖ್ಯಾತ ನಾವಿಕ ಕನ್ನಡ ದಿನ ಪತ್ರಿಕೆಯ ವರದಿಗಾರರಾಗಿ ಪತ್ರಿಕಾ ಕ್ಷೇತ್ರಕ್ಕೆ ಪಾದಾರ್ಪಣೆ. ಕಳೆದ 17 ವರ್ಷಗಳಿಂದ ಹೊಸ ದಿಗಂತ ಕನ್ನಡ ದಿನ ಪತ್ರಿಕೆಯ ವರದಿಗಾರರಾಗಿ, ಉಪಸಂಪಾದಕರಾಗಿ, ಶಿವಮೊಗ್ಗ ಆವೃತ್ತಿಯ ಸ್ಥಾನಿಕ ಸಂಪಾದಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಪತ್ರಿಕಾ ಕ್ಷೇತ್ರದಲ್ಲಿ ಅವರ ಸೇವೆ ಮತ್ತು ವೃತ್ತಿಪರತೆಯನ್ನು ಗುರುತಿಸಿ SH ರಂಗಸ್ವಾಮಿ ದತ್ತಿ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಶಿವಮೊಗ್ಗ ಜಿಲ್ಲೆಯಿಂದ ಪತ್ರಕರ್ತ ವೃತ್ತಿಯನ್ನು ಆರಂಭಿಸಿದ ಶ್ರೀಕಾಂತ್ ಭಟ್ ರಾಜ್ಯ ಮಟ್ಟದಲ್ಲಿ ಗಮನ ಸೆಳೆದ ಕ್ರಿಯಾಶೀಲ ಪತ್ರಕರ್ತ. ಜಿಲ್ಲೆಯ ಹಲವಾರು ದಿನ ಪತ್ರಿಕೆಗಳಲ್ಲಿ ವರದಿಗಾರರಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಬೆಂಗಳೂರಿನಲ್ಲಿ ಕನ್ನಡ ಪ್ರಭ ಸೇರಿದಂತೆ ಅನೇಕ ರಾಜ್ಯ ಮಟ್ಟದ ಪತ್ರಿಕೆಗಳಲ್ಲಿ ವೃತ್ತಿ ಕೌಶಲ್ಯ ತೋರಿದ್ದಾರೆ. ಪ್ರಸ್ತುತ ವಿಜಯವಾಣಿ ಪತ್ರಿಕೆಯಲ್ಲಿ ರಾಜಕೀಯ ವಿಭಾಗದ ಮುಖ್ಯ ವರದಿಗಾರರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರ ವೃತ್ತಿಬದ್ಧತೆ ಮತ್ತು ಸೇವೆಯನ್ನು ಪರಿಗಣಿಸಿ ಮಿಂಚು ಶ್ರೀನಿವಾಸ್ ದತ್ತಿ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಜಿಲ್ಲೆಯ ಕಂಠೀರವ ಕನ್ನಡ ದಿನ ಪತ್ರಿಕೆಯ ವರದಿಗಾರರಾಗಿ ಕಣ್ಣಪ್ಪ ಅವರು ವೃತ್ತಿ ಆರಂಭಿಸಿದ್ದು, ಕಳೆದ 35 ವರ್ಷಗಳಿಂದ ಪತ್ರಿಕಾ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ. ಪ್ರಸ್ತುತ ಉಷಾಮಹಿ ಕನ್ನಡ ದಿನ ಪತ್ರಿಕೆಯ ಸುದ್ದಿ ಸಂಪಾದಕರು ಆಗಿದ್ದಾರೆ. ಪತ್ರಿಕಾ ಸಂಘಟನೆಗಳಲ್ಲೂ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ಇವರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಭದ್ರಾವತಿ ಪ್ರೆಸ್ ಟ್ರಸ್ಟ್ನ ನಾಯಕತ್ವ ವಹಿಸಿಕೊಂಡು ಪತ್ರಕರ್ತರ ಕ್ಷೇಮಾಭಿವೃದ್ಧಿಗೆ ದುಡಿಯುತ್ತಾ ಬಂದಿದ್ದಾರೆ. ಸಾಮಾಜಿಕ ಸಂಘಟನೆಗಳಲ್ಲೂ ಇವರ ಸೇವೆ ಅನನ್ಯವಾದುದು. ಪತ್ರಿಕೋದ್ಯಮದಲ್ಲಿ ಇವರ ಸೇವೆಯನ್ನು ಗುರುತಿಸಿ ಎಂ ನಾಗೇಂದ್ರ ರಾವ್ ದತ್ತಿ ಪ್ರಶಸ್ತಿಗೆ ಇವರನ್ನು ಆಯ್ಕೆ ಮಾಡಲಾಗಿದೆ. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ದಿನದ ವಿಶೇಷ ಕಾರ್ಯಕ್ರಮ. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಶಿವಮೊಗ್ಗ ಇವರ ವತಿಯಿಂದ ಜುಲೈ 23ರಂದು ಬೆಳಗ್ಗೆ 10 ಗಂಟೆಗೆ ಉದ್ಯೋಗಾಕಾಂಕ್ಷಿಗಳಿಗಾಗಿ ನೇರ ಸಂದರ್ಶನವನ್ನ ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಶನದಲ್ಲಿ ಡೆಲಿವರಿ ಅಭಯ್ ಪ್ರೈವೇಟ್ ಲಿಮಿಟೆಡ್ ಭಾಗವಹಿಸಲಿದ್ದು, ಖಾಲಿ ಇರುವ ಹುದ್ದೆಗಳಿಗಾಗಿ ಅಭ್ಯರ್ಥಿಯನ್ನ ನೇರ ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳಲಿದ್ದಾರೆ. ಎಸ್ಎಸ್ಎಲ್ಸಿ, ಪಿಯುಸಿ ಮತ್ತು ಯಾವುದೇ ಪದವಿ ಪೂರೈಸಿದ 18ರಿಂದ 30 ವರ್ಷದೊಳಗಿನ ಪುರುಷ ಅಭ್ಯರ್ಥಿಗಳು ಭಾಗವಹಿಸಬಹುದಾಗಿದೆ. ಸಂದರ್ಶನಕ್ಕೆ ಬರುವವರು ತಮ್ಮ ಬಯೋಡೇಟಾ ಮತ್ತು ಆಧಾರ್ ಕಾರ್ಡ್ ಪ್ರತಿಗಳೊಂದಿಗೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ, ಗುತ್ಯಪ್ಪ ಕಾಲೋನಿ, ಪಂಪನಗರ, 2ನೇ ಕ್ರಾಸ್, ಸಾಗರ ರಸ್ತೆ, ಶಿವಮೊಗ್ಗ ಇಲ್ಲಿ ಹಾಜರಾಗಬೇಕು. ನೇರ ಸಂದರ್ಶನಕ್ಕೆ ಪ್ರವೇಶ ಉಚಿತವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9380663606 ಅಥವಾ 9108235132 ಈ ಸಂಖ್ಯೆಯನ್ನ ಸಂಪರ್ಕಿಸಬಹುದೆಂದು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಪಿಎಂ ಶ್ರೀ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಸೂಳೆಬೈಲು ಇವರ ಸಂಯುಕ್ತಾಶ್ರಯದಲ್ಲಿ ಪರಿಸರ ಮಾಹಿತಿ ಶಿಬಿರ ಹಾಗೂ ಸಸಿ ನೆಡುವ ಕಾರ್ಯಕ್ರಮವನ್ನು ಶಾಲಾ ಆವರಣದಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಉಪನಿರ್ದೇಶಕರ ಕಚೇರಿ ಶಿವಮೊಗ್ಗದ ದೈಹಿಕ ಶಿಕ್ಷಣಾಧಿಕಾರಿಗಳಾದ ಪ್ರಕಾಶ್ ಹಾಗೂ ವಿಶೇಷ ಪರಿವೀಕ್ಷಕರಾದ ನಬಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಪರಿಸರ ಸಂರಕ್ಷಣೆ, ವೃಕ್ಷಾರೋಪಣೆಯ ಮಹತ್ವ ಮತ್ತು ವಿದ್ಯಾರ್ಥಿಗಳು ಪ್ರಕೃತಿ ಸಂರಕ್ಷಣೆಯಲ್ಲಿ ಭಾಗವಹಿಸಬೇಕಾದ ಪಾತ್ರದ ಕುರಿತು ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಲೆಯ ಮುಖ್ಯ ಶಿಕ್ಷಕರಾದ ಎಂ ಶಿವರಾಮ್ ವಹಿಸಿ ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದ್ದು, ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕನಿಷ್ಠ ಒಂದು ಸಸಿಯನ್ನು ನೆಟ್ಟು ಅದನ್ನು ಪೋಷಿಸುವ ಸಂಕಲ್ಪ ಮಾಡಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೇಲ್ವಿಚಾರಕರಾದ

ಪಲ್ಲವಿ, ಕೃಷಿ ಮೇಲ್ವಿಚಾರಕರಾದ ಸತೀಶ್ ಹಾಗೂ ಯೋಜನೆಯ ಸಿಬ್ಬಂದಿ ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಅಂಗವಾಗಿ ಶಾಲಾ ಆವರಣದಲ್ಲಿ ವಿವಿಧ ಜಾತಿಯ ಸಸಿಯನ್ನ ನೆಟ್ಟು ಪರಿಸರ ಸಂರಕ್ಷಣೆಯ ಕುರಿತು ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಲಾಯಿತು. ಕಾರ್ಯಕ್ರಮದಲ್ಲಿ ವಿದ್ಯಾಧರ್ ಅವರು ಅತಿಥಿಯನ್ನ ಸ್ವಾಗತಿಸಿದರು. ರಾಜಕುಮಾರ ಶಿಕ್ಷಕರು ವಂದನಾರ್ಪಣೆ ಸಲ್ಲಿಸಿದರು. ರವಿಕುಮಾರ್ ಅವರು ಕಾರ್ಯಕ್ರಮವನ್ನ ನಿರೂಪಿಸಿದರು. ಶಾಲೆಯ ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿ ಉತ್ಸಾಹದಿಂದ ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದರು. ಮುಂದಿನ ವಿವರ. ಶಿವಮೊಗ್ಗ ಜಿಲ್ಲಾ ನ್ಯಾಯಾಂಗ ಘಟಕದಲ್ಲಿ ಖಾಲಿ ಇರುವ 6 ಪ್ರೊಸೆಸ್ ಜಾರಿಕಾರ ಹಾಗೂ 56 ಜವಾನ ಹುದ್ದೆಯನ್ನು ನೇರ ನಾಮಕಾತಿ ಮೂಲಕ ಭರ್ತಿ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಅರ್ಜಿ ಆಹ್ವಾನಿಸಿದೆ. ಆಸಕ್ತರು shivamogga.dcourts.gov.in ಮೂಲಕ ಆಗಸ್ಟ್ 24ರೊಳಗೆ ಅರ್ಜಿ ಸಲ್ಲಿಸುವಂತೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಮಂಜುನಾಥ್ ಜಿಎ ಅವರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಡಿಸ್ಟ್ರಿಕ್ಟ್ ಕೋರ್ಟ್ ಶಿವಮೊಗ್ಗ ವೆಬ್ಸೈಟ್ ಹಾಗೂ ದೂರವಾಣಿ ಸಂಖ್ಯೆ 0828227271 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದೆಂದು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಕುವೆಂಪು ವಿಶ್ವವಿದ್ಯಾಲಯವು 2026-27 ಸಾಲಿನ ವಿವಿಧ ಸ್ನಾತಕೋತ್ತರ ಪದವಿ, ಸ್ನಾತಕೋತ್ತರ ಡಿಪ್ಲೊಮಾ ಹಾಗೂ ಸರ್ಟಿಫಿಕೇಟ್ ಕೋರ್ಸ್ಗಳ ಪ್ರವೇಶಾತಿಗೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕವನ್ನು ಜುಲೈ 31ರವರೆಗೆ ವಿಸ್ತರಿಸಿದೆ. ಸ್ನಾತಕೋತ್ತರ ಪದವಿ ರಿಪೀಟರ್ಸ್ ಪರೀಕ್ಷಾ ಫಲಿತಾಂಶಗಳು ಹಾಗೂ ರಾಜ್ಯದ ವಿವಿಧ ವಿಶ್ವವಿದ್ಯಾಲಯಗಳ ಪರೀಕ್ಷಾ ಫಲಿತಾಂಶ ಪ್ರಕಟಣೆ ವಿಳಂಬವಾಗುತ್ತಿರುವ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಕುಲಪತಿಗಳ ಅನುಮೋದನೆ ಪಡೆದು ಅರ್ಜಿ ಸಲ್ಲಿಕೆಯ ವೇಳಾಪಟ್ಟಿಯನ್ನ ಮರು ನಿಗದಿಪಡಿಸಲಾಗಿದೆ. ಜುಲೈ 31 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವಾಗಿದ್ದು ಮೆರಿಟ್ ಪಟ್ಟಿ ಪ್ರಕಟ ಆಗಸ್ಟ್ 10. ಅರ್ಹ ಹಾಗೂ ಆಸಕ್ತ ವಿದ್ಯಾರ್ಥಿಗಳು ನಿಗದಿತ ದಿನಾಂಕದೊಳಗೆ ಅರ್ಜಿ ಸಲ್ಲಿಸಿ ಇದರ ಪ್ರಯೋಜನ ಪಡೆದುಕೊಳ್ಳಬಹುದಾಗಿದೆ ಎಂದು ವಿಶ್ವವಿದ್ಯಾಲಯದ ಕುಲಸಚಿವರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಇಲ್ಲಿಗೆ ಇವತ್ತಿನ ದಿನದ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಇಂತಹ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರೇಡಿಯೋ ಕೇಳಕ್ಕೆ ಈಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ಮ ಮೊಬೈಲ್ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ಕೇಳಿರಿ ಪ್ರತಿ ಕ್ಷಣ ಕ್ಷಣದೂ, ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
3: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
4: ಸರ್, ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಈ ನಿಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
5: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
6: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
7: ನಂದಿನಿ ಪರಿಶುದ್ಧತೆಯ ಪ್ರತೀಕ.
8: ನಮಸ್ತೆ ಕೇಳುಗರೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ಕಾಫಿ ಟೀ ಆಯ್ತಾ? ಏನ್ ಸಮಾಚಾರ? ಸೊ ನಾನಂತೂ ಕಾಫಿ ಕುಡ್ಕೊಂಡು ಟಿಫನ್ ಮಾಡಿಕೊಂಡು ಕಾರ್ಯಕ್ರಮವನ್ನ ನಡೆಸ್ಕೊಡೋಣ ಅಂತ ಬಂದಿದ್ದೀನಿ. ನಿಮ್ದು ಕೂಡ ಟಿಫನ್ ಆಗಿದೆ ಅಂತ ಅನ್ಕೊಳ್ತೀನಿ. ಹಾಗೆ ಯಾರು ಇನ್ನೂ ಟಿಫನ್ ಮಾಡಿಲ್ವೋ, ಟಿಫನ್ನ ಬೇಗ ಮಾಡಿಬಿಡಿ. ಯಾಕಂದ್ರೆ ಟೈಮ್ ಟೈಮಿಗೆ ಊಟ ತಿಂಡಿ ಮಾಡಬೇಕು, ಆವಾಗ ಮಾತ್ರ ನಾವು ಹೆಲ್ತಿಯಾಗಿ ಹ್ಯಾಪಿಯಾಗಿ ಇರ್ಬೋದು. ಸೊ ಪರಿಸರ ಪರಿಚಯ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಬೇಕು, ಯಾಕಂದ್ರೆ ಹೆಸರು ಹೇಳೋ ಹಾಗೆಯೇ ಪರಿಸರದ ಬಗ್ಗೆ ಒಂದಿಷ್ಟು ಪರಿಚಯವನ್ನ ಮಾಡಿಕೊಡುವಂತ ಪ್ರಯತ್ನ ಈ ಒಂದು ಕಾರ್ಯಕ್ರಮದಲ್ಲಿ ಆಗುತ್ತೆ. ಇನ್ನು ಪರಿಸರ ಅನ್ನುವಾಗ ನಮ್ಮ ಕಣ್ಣ ಮುಂದೆ ಪ್ರಾಣಿ ಪಕ್ಷಿ ನದಿ ಬೆಟ್ಟ ಗುಡ್ಡ ಜಲಪಾತಗಳು ಸರೋವರಗಳು ಜಲಪಾತಗಳು ಎಲ್ಲವೂ ಕೂಡ ಕಾಣುವಂಥದ್ದು. ಹಾಗೆ ನಾವೆಲ್ಲರೂ ಆರಾಮಾಗಿದ್ದೀವಿ, ಚೆನ್ನಾಗಿ ಉಸಿರಾಡ್ತಿದ್ದೀವಿ ಅಂದರೆ ಬಹುಶಃ ಮರಗಳು ತುಂಬಾನೇ ಮುಖ್ಯ ಆಗುತ್ತೆ. ಇವತ್ತಿಗೆ ನಮ್ಮ ಕಾರ್ಯಕ್ರಮದಲ್ಲಿ ಸ್ವಲ್ಪ ಮರಗಳ ಬಗ್ಗೆ ಮಾತನಾಡಬಾರ್ದು ಅಂತ ಅನ್ನಿಸ್ತು. ಯಾವುದೋ ಒಂದು ಇಂಡಿವಿಜುವಲ್ ಮರ ಅಂತ ಅಲ್ಲ, ಎಲ್ಲಾ ಮರಗಳ ಕುರಿತು ಒಂದಿಷ್ಟು ಮಾಹಿತಿನ ನೀಡೋಣ ಅಂತ. ಯಾಕಂದ್ರೆ ಮರಗಳಿದ್ರೇನೆ ನಾವು, ನಮ್ಮಿಂದ ಮರಗಳಿಗೇನು ಪ್ರಯೋಜನ ಇಲ್ಲ, ಆದ್ರೆ ಮರಗಳಿಂದ ನಮಗೆ ಸಿಕ್ಕಾಪಟ್ಟೆ ಪ್ರಯೋಜನ ಇದೆ ಅಲ್ವಾ? ಈ ಮರಗಳು ನಮ್ಮ ಭೂಮಿಯ ಒಂದು ಅವಿಭಾಜ್ಯ ಅಂಗ. ನಾವು ಉಸಿರಾಡುವಾಗ ಗಾಳಿಯನ್ನ ಶುದ್ಧೀಕರಿಸುತ್ತೆ, ಜೊತೆಗೆ ಮಾಲಿನ್ಯ ಕಾರಕಗಳನ್ನ ತೆಗೆದು ಹಾಕೋಕೆ ಸಹಾಯ ಮಾಡುತ್ತೆ. ಏನು ಬೇಸಿಗೆ ದಿನದಂದು ಸುಂದರವಾದ ನೆರಳನ್ನ ಕೂಡ ನೀಡುತ್ತೆ. ವಾಸ್ತವವಾಗಿ ನೋಡೋದಾದ್ರೆ ಈ ಭೂಮಿಯ ಮೇಲೆ ಮರಗಳ ಅವಶ್ಯಕತೆ ತುಂಬಾನೇ ಇದೆ. ಮರಗಳ ಹತ್ರ ವಾಸಿಸೋ ಮನುಷ್ಯ ಆರೋಗ್ಯವಾಗಿ ಸಂತೋಷವಾಗಿರ್ಬೇಕು ಅಂದ್ರೆ ಮರಗಳು ಅವನ ಜೊತೆಲಿ ಇರಬೇಕು. ನೀವು ಮರಗಳನ್ನ ಉಳಿಸೋಕೆ ಬಯಸ್ತಾ ಇದ್ದೀರಾ ಅಂದ್ರೆ ಕಾಡು ನಾಶ ಮಾಡೋದನ್ನ ಮೊದಲು ತಡೆಗಟ್ಟಬೇಕು, ಹಾಗೆ ಇರುವಂತಹ ಗಿಡ ಮರಗಳನ್ನ ಸಂರಕ್ಷಿಸಬೇಕಾಗಿದೆ. ಹಾಗಿದ್ರೆ ಕೇಳುಗರೆ, ಮರಗಳಿಂದ ಸಾಕಷ್ಟು ಉಪಯೋಗಗಳಿದೆ, ಜೊತೆಗೆ ಅವುಗಳನ್ನ ಉಳಿಸ್ಕೊಳ್ಳೋದು ಕೂಡ ನಮ್ಮೆಲ್ಲರ ಜವಾಬ್ದಾರಿ ಕೂಡ ಹೌದು. ಇನ್ನು ಮುಖ್ಯವಾಗಿ ಮರಗಳಿಂದ ಏನೆಲ್ಲ ಪ್ರಯೋಜನ ಇದೆ, ಯಾಕೆ ನಾವು ಮರಗಳನ್ನ ಉಳಿಸ್ಕೋಬೇಕು ಅಂತ ನೋಡೋದಾದ್ರೆ ಅದರಲ್ಲಿ ಕೆಲವೊಂದು ವಿಷಯ. ಮೊದಲನೇದಾಗಿ, ಮರಗಳು ನಮಗೆ ಆಹಾರವನ್ನ ಕೂಡ ನೀಡುತ್ತೆ, ಹೌದಲ್ವಾ? ಮರಗಳಿಂದ ಬಿಡುವಂತ ಎಷ್ಟು ಹಣ್ಣುಗಳನ್ನ ನಾವು ಸೇವಿಸ್ತಾ ಇದೀವಲ್ವಾ, ಅದು ಕೂಡ ನಮಗೆ ಆಹಾರ ನೀಡ್ತಾ ಇದೆ. ಹಾಗೆ ಗಾಳಿಯನ್ನ ಶುದ್ಧ ಮಾಡುತ್ತೆ, ಇದು ತುಂಬಾನೇ ವಿಶೇಷ. ಮರಗಳಿಗೆ ಇರುವಂತ ಶಕ್ತಿ, ಹಾಗೆ ಅವುಗಳು ನಮ್ಮ ಜೊತೆ ಇರೋದು ನಮಗೆ ಸಿಕ್ಕಿರುವಂತ ವರ ಅಂತಾನೆ ಹೇಳ್ಬೋದು. ಈ ಪರಿಸರದಲ್ಲಿ ಗಾಳಿ ಏನಾದ್ರೂ ಹಾಳಾಗಿದ್ದಾಗ ಮಲಿನವಾಗಿದ್ದಾಗ ಮರಗಳು ಇದನ್ನ ಶುದ್ಧೀಕರಿಸೋಕೆ ಮುಖ್ಯ ಪಾತ್ರ ವಹಿಸುತ್ತೆ. ಇನ್ನು ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ತಾಣವಾಗಿದೆ ಈ ಮರಗಳು, ಹೌದಲ್ವಾ? ಈಗ ನಾವೇನೋ ಮನುಷ್ಯರು ಮನೆಯಲ್ಲಿ ಬೆಚ್ಚಗಿರ್ತೀವಿ, ಆದ್ರೆ ಪ್ರಾಣಿ ಪಕ್ಷಿಗಳು ಎಲ್ಲಿರ್ಬೇಕು? ನೀವು ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಕೇಳಿರ್ತೀರಾ, ಎಷ್ಟೋ ಪ್ರಾಣಿ ಪಕ್ಷಿಗಳು ಮರದಲ್ಲೇನೆ ತಮ್ಮ ಮನೆಯನ್ನ ಕಟ್ಕೊಂಡು ಜೀವನವನ್ನ ಸಾಗಿಸ್ತಾ ಇರುತ್ತೆ. ಹಾಗಾಗಿ ಎಷ್ಟೋ ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ತಾಣವಾಗಿದೆ ಈ ಮರಗಳು. ಇನ್ನು ಮಳೆ ಬರೋಕೆ ಕೂಡ ಮರಗಳು ತುಂಬಾನೇ ಮುಖ್ಯವಾಗಿದೆ. ಹೌದಲ್ವಾ? ಚಿಕ್ಕ ವಯಸ್ಸಿಂದ ಕೂಡ ಎಲ್ಲರೂ ಹೇಳ್ತಾ ಇದ್ರೆ ಗಿಡ ಮರಗಳನ್ನ ಬೆಳೆಸಿ ನಾಡನ್ನ ಉಳಿಸಿ, ಮರಗಳಿದ್ರೆ ಮಳೆ ಬರುತ್ತೆ ಅಂತೆಲ್ಲ ಹೇಳ್ತಾರೆ. ಅದು ಸತ್ಯವಾದ ಮಾತು ಕೇಳುಕರೆ. ನಾವೆಲ್ಲರೂ ಚೆನ್ನಾಗಿರ್ಬೇಕು ಅಂದ್ರೆ ಖಂಡಿತವಾಗ್ಲೂ ಮರಗಳನ್ನ ಉಳಿಸ್ಬೇಕು. ಯಾಕಂದ್ರೆ ಮಳೆ ಇದ್ದಾಗ, ನೀರಿದ್ದಾಗ ನಾವೆಲ್ಲರೂ ಆರೋಗ್ಯವಾಗಿರ್ಬೋದು. ನೀರೇ ಇಲ್ಲ, ಮಳೆನೇ ಇಲ್ಲ ಅನ್ವಾಗ ಬರಗಾಲ ಬಂದ್ರೆ ಹೇಗಿರುತ್ತೆ? ಒಂದ್ ಕ್ಷಣ ಅದನ್ನ ನೆನಪು ಮಾಡ್ಕೊಳ್ಳೋದು ಕೂಡ ತುಂಬಾನೇ ಕಷ್ಟ ಆಗುತ್ತೆ. ಹಾಗಿದ್ರೆ ಮರದಿಂದ ಏನೆಲ್ಲ ಪ್ರಯೋಜನಗಳಿದೆ, ಜೊತೆಗೆ ಮರಗಳನ್ನ ನಾವು ಹೇಗೆ ಸಂರಕ್ಷಿಸಬಹುದು ಅನ್ನೋದರ ಬಗ್ಗೆ ಕೂಡ ಮಾಹಿತಿಯನ್ನ ನೀಡ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನ ತೆಗೆದುಕೊಂಡು ಒಂದು ಸೂಪರ್ ಆಗಿರೋ ಸಾಂಗ್ ಅನ್ನ ಕೇಳ್ಕೊಂಡು ವಾಪಸ್ ಬನ್ನಿ. ಸೋ ನೀವ್ ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಹಾಗೇನೆ ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಮರಗಳ ಬಗ್ಗೆ ಸ್ವಲ್ಪ ವಿಷಯವನ್ನ ತಿಳ್ಕೊಳ್ಳೋಣ ಅಂತ. ಯಾಕಂದ್ರೆ ಮರಗಳಿದ್ರೇನೆ ನಾವು, ಸುತ್ತಲೂ ಮರಗಿಡಗಳು ಇದ್ದಾಗ ಹಸಿರಿನ ಪ್ರಪಂಚ ನೋಡೋಕೇನೆ ಎಷ್ಟು ಖುಷಿಯಾಗುತ್ತೆ, ಜೊತೆಗೆ ಮನಸ್ಸಿಗೆ ಒಂದ್ ರೀತಿ ನೆಮ್ಮದಿಯನ್ನ ಕೂಡ ತರುತ್ತೆ. ಅದಕ್ಕಾಗಿ ಮರಗಳನ್ನ ಉಳಿಸ್ಬೇಕು, ಗಿಡಗಳನ್ನ ಬೆಳೆಸ್ಬೇಕು ಅಂತ ಹೇಳುದು. ಹಾಗೆ ಮೇಲೆ ಮರಗಳಿಂದ ಏನೆಲ್ಲ ಉಪಯೋಗ ಇದೆ ಅಂತ ನೀವು ಕೇಳೋದಾದ್ರೆ, ಇದುವರೆಗೂ ಒಂದಿಷ್ಟು ಉಪಯೋಗಗಳನ್ನ ಹೇಳಿದೆ, ಇನ್ನೊಂದಿಷ್ಟು ಉಪಯೋಗಗಳು ಹೇಳೋದು ಬಾಕಿ ಇದೆ. ಹೇಳ್ತೀನಿ ಕೇಳಿ. ಏನಪ್ಪಾ ಅಂದ್ರೆ, ಮರಗಳು ವಾತಾವರಣವನ್ನ ತಂಪಾಗಿರಿಸುತ್ತೆ. ಈಗ ನೀವೇ ನೋಡ್ಬೋದು, ಹಿಂದೆ ಎಲ್ಲ ಹೆಚ್ಚಾಗಿ ಮರಗಳಿತ್ತು, ಬಿಸಿಲು ಬಂದ್ರೂ ಕೂಡ ನಮ್ಗೆ ಅದು ತಾಕ್ತಾನೆ ಇರಲಿಲ್ಲ. ಸಿಕ್ಕಾಪಟ್ಟೆ ಬಿಸಿಲಿದೆ ಅನ್ನುವ ಕೂಡ ಮರದ ಕೆಳಗೆ ಹೋಗಿ ಕೂತಾಗ ನಮ್ಗೆ ತಂಪಾಗುವಂತ ಅನುಭವ ಸಿಗ್ತಾ ಇತ್ತು. ಯಾಕಂದ್ರೆ ಮರಗಳು ಅಷ್ಟು ತಂಪನ್ನ ನೀಡುತ್ತೆ, ಯಾಕಂದ್ರೆ ಅವು ನೀರನ್ನ ಹೀರ್ಕೊಂಡು ತಮ್ಮ ಸುತ್ತಲಿನ ವಾತಾವರಣವನ್ನ ಕೂಡ ತಂಪಾಗಿ ಇರಿಸುತ್ತೆ. ಅದಕ್ಕಾಗಿ ಮರಗಳು ಹೆಚ್ಚಾಗಿದ್ದಾಗ ವಾತಾವರಣ ಕೂಡ ತಂಪಾಗಿರುತ್ತೆ. ಇನ್ನು ಎಷ್ಟೋ ಮರಗಳಿಂದ ಔಷಧಿಯನ್ನ ಕೂಡ ತಯಾರಿಸ್ತಾರೆ. ಹೌದು ಕೇಳುಗರೆ, ನೀವು ಕೇಳಿರ್ಬೋದು ಈಗಲೂ ಕೂಡ ಆಯುರ್ವೇದದಲ್ಲಿ ಮರಗಿಡಗಳಿಂದ ಔಷಧಿಗಳನ್ನ ತಯಾರು ಮಾಡಿ ಎಷ್ಟೋ ಕಾಯಿಲೆಗಳನ್ನ ವಾಸಿ ಮಾಡ್ತಾರೆ. ಅದಕ್ಕಾಗಿ ಮರಗಳನ್ನ ಔಷಧಿಗೆ ಕೂಡ ಉಪಯೋಗಿಸ್ಕೊಳ್ತಾರೆ. ನಮಗೆ ನೆರಳನ್ನ ಕೂಡ ನೀಡುತ್ತೆ ಮರ. ಇನ್ನು ಪ್ರಕೃತಿಯ ಸೌಂದರ್ಯವನ್ನ ಹೆಚ್ಚಿಸೋಕೆ ಮರಗಳು ಬಹುಮುಖ್ಯ ಪಾತ್ರವನ್ನ ವಹಿಸುತ್ತೆ. ಅಲಂಕಾರಕ್ಕಾಗಿ ಕೂಡ ಮರಗಳನ್ನ ಬಳಸ್ತಾರೆ. ಅರೆ, ಅಲಂಕಾರಕ್ಕಾಗಿ ಮರಗಳನ್ನ ಹೇಗೆ ಬಳಸ್ತಾರೆ ಅಂತ ಹೇಳೋದಾದ್ರೆ, ಉದಾಹರಣೆಗೆ ಮಾವಿನ ಮರದ ಎಲೆಗಳಿರ್ಬೋದು, ಈ ಎಲೆಗಳನ್ನ ತೋರಣದ ಮುಖಾಂತರ ಬಳಸುವಂತದ್ದು. ಇನ್ನು ಬಾಳೆ ಮರವನ್ನ ಅಲಂಕಾರಕ್ಕಾಗಿ ಕೂಡ ಬಳಸ್ತಾರೆ. ಈಗ ಬಾಳೆ ಗಿಡವನ್ನ ಅಲಂಕಾರಕ್ಕಾಗಿ ಬಳಸ್ತಾರೆ. ಈಗಂತೂ ಬಾಳೆ ಎಲೆಗಳನ್ನ ಅಲಂಕಾರಕ್ಕೆ ಬಳಸುವಂತ ಒಂದು ಟ್ರೆಂಡ್ ಹೆಚ್ಚು ಆಗ್ಬಿಟ್ಟಿದೆ. ಈ ರೀತಿ ಕೂಡ ಅಲಂಕಾರಕ ವಸ್ತುಗಳಿಗಾಗಿ ಮರಗಳನ್ನ ಬಳಸ್ತಾರೆ. ಹಾಗೆ ಮರಗಳಿಂದ ಪೀಠೋಪಕರಣಗಳು ಕೂಡ ತಯಾರಿಸ್ತಾರೆ. ಹಾಗೆ ಒಂದೊಂದು ಮರದಿಂದ ಕೂಡ ಒಂದೊಂದು ವಿಶೇಷತೆ ಇರುತ್ತೆ. ಇನ್ನು ರಬ್ಬರ್ ಮರಗಳಿಂದ ರಬ್ಬರ್ ನ ತಯಾರಿಸಿದ್ರೆ, ಇನ್ನು ಶ್ರೀಗಂಧದ ಮರಗಳಿಂದ ಹೆಚ್ಚು ಅಲಂಕಾರಿಕ ವಸ್ತುಗಳನ್ನಾಗಿರ್ಬೋದು, ಹೆಚ್ಚು ದ್ರವ್ಯಗಳನ್ನ ಕೂಡ ತಯಾರು ಮಾಡ್ತಾರೆ. ನಾನಾಗ್ಲೇ ಹೇಳಿದೆ, ಒಂದೊಂದು ಮರದಲ್ಲೂ ಕೂಡ ಒಂದೊಂದು ವಿಶೇಷತೆ ಇದೆ ಅಂತ. ಮರಗಳನ್ನ ನಾವೆಲ್ಲರೂ ಪ್ರೀತಿಸಬೇಕು, ಆಗ ಅವುಗಳು ಕೂಡ ನಮ್ಮನ್ನ ಪ್ರೀತಿಸುತ್ತೆ. ಸರಿ ಅರ್ಪಿತಾ, ಮರದಿಂದ ಇಷ್ಟೊಂದೆಲ್ಲ ಪ್ರಯೋಜನ ಇರುವಾಗ ಯಾಕೆ ಕಾಡು ನಾಶ ಮಾಡ್ತಾರೆ, ಯಾಕೆ ಮರಗಳನ್ನ ನಾಶ ಮಾಡ್ತಾರೆ ಅಂತ ಕೂಡ ನೀವು ಕೇಳ್ಬೋದು. ಹೌದು, ಇತ್ತೀಚಿನ ದಿನಗಳಲ್ಲಿ ನಗರಾಭಿವೃದ್ಧಿ ಅಂತನೂ ಅಥವಾ ಎಷ್ಟೋ ಅಭಿವೃದ್ಧಿ ಕೆಲಸಗಳಿಗಾಗಿ ಈ ಒಂದು ಮರಗಳನ್ನ ಕಡಿತ ಮಾಡ್ತಾ ಇದ್ದಾರೆ. ಆದ್ರೆ ಅದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಬಹುಶಃ ಅವರೇ ತೀರ್ಮಾನಿಸಬೇಕಾಗಿದೆ. ಹಾಗಿದ್ರೆ ನಾವು ಮರಗಳನ್ನ ಹೇಗೆಲ್ಲ ಉಳಿಸಬಹುದು ಅನ್ನೋದಾದ್ರೆ, ಅದಕ್ಕೆ ಕೂಡ ಕೆಲವೊಂದು ನಿಯಮಗಳಿದೆ, ಅದನ್ನ ಕೂಡ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಏನಪ್ಪಾ ಅಂದ್ರೆ, ಕೇಳುಗರೆ, ಮೊದಲನೇದಾಗಿ ನಾವು ನಮ್ಮಲ್ಲಿ ಒಂದಿಷ್ಟು ಬದಲಾವಣೆಗಳನ್ನ ಮಾಡ್ಕೋಬೇಕಾಗತ್ತೆ. ಅದರಲ್ಲಿ ತಾಳೆ ಎಣ್ಣೆಯಿಂದ ತಯಾರಿಸಿದಂತಹ ಉತ್ಪನ್ನಗಳನ್ನ ಬಳಕೆ ಮಾಡೋದನ್ನ ಕಡಿಮೆ ಮಾಡಬೇಕು. ತಾಳೆ ಎಣ್ಣೆಗೂ ಮರ ಉಳಿಸೋದಕ್ಕೂ ಏನ್ ಸಂಬಂಧ ಅಂತ ನೀವು ಕೇಳೋದಾದ್ರೆ, ಅಲ್ಲೂ ಕೂಡ ಒಂದು ಸಂಬಂಧ ಇದೆ. ಏನಪ್ಪಾ ಅಂದ್ರೆ, ತಾಳೆ ಎಣ್ಣೆ ಕೃಷಿಗೆ ಸಾಕಷ್ಟು ಭೂಮಿಯ ಅಗತ್ಯವಿದೆ. ಸರಿಸುಮಾರು 27 ಮಿಲಿಯನ್ ಹೆಕ್ಟರ್ ಭೂಮಿಯನ್ನ ತಾಳೆ ಎಣ್ಣೆ ಉತ್ಪಾದನೆಗೆ ಬಳಸಲಾಗುತ್ತೆ. ಮತ್ತೆ ಆ ಭೂಮಿಯ ಬಹುಪಾಲು ಆರೋಗ್ಯಕಾರಿ ನೈಸರ್ಗಿಕ ಕಾಡುಗಳನ್ನ ಹೊಂದೋಕೆ ಬಳಸಲಾಗುತ್ತೆ. ನೀವು ಖರೀದಿಸುವಂತಹ ಉತ್ಪನ್ನಗಳಲ್ಲಿ ಯಾವುದೇ ತಾಳೆ ಎಣ್ಣೆ ಇಲ್ಲ ಅಂತ ಖಚಿತಪಡಿಸಿಕೊಳ್ಳಿ. ತಾಳೆ ಎಣ್ಣೆಗಳನ್ನ ಬಳಸೋದನ್ನ ಆದಷ್ಟು ಕಡಿಮೆ ಮಾಡಿ. ನೀವು ಗಮನಿಸಿರ್ಬೋದು, ತಾಳೆ ಎಣ್ಣೆ ಹೆಚ್ಚಾಗಿ ಮೇಕಪ್ ಆಗಿರ್ಬೋದು, ಶಾಂಪೂ, ನ್ಯೂಡಲ್ಸ್, ಚಾಕ್ಲೇಟ್, ಲಾಂಡ್ರಿ ಡಿಟರ್ಜೆಂಟ್, ಐಸ್ ಕ್ರೀಮ್, ಬೇಯಿಸಿದ ಸರಕು, ಸೋಪು, ಬ್ರೆಡ್ ನಲ್ಲಿ ಕೂಡ ಕಂಡು ಬರುತ್ತೆ. ಅದಕ್ಕಾಗಿ ಇದನ್ನ ಒಂದಿಷ್ಟು ಅವಾಯ್ಡ್ ಮಾಡೋದು ಒಳ್ಳೇದು. ಹಾಗೆ ಕಡಿಮೆ ಕಾಗದ ಬಳಸೋದು. ನಿಮ್ಗೆ ಗೊತ್ತು, ಮರಗಳಿಂದ ಕಾಗದಗಳನ್ನ ತಯಾರು ಮಾಡ್ತಾರೆ ಅಂತ. ಕಾಗದದ ಉತ್ಪಾದನೆಗೆ ನಿರಂತರವಾಗಿ ಮರಗಳನ್ನ ನೆಡೋದ್ ಕೂಡ ಅಷ್ಟೇ ಅಗತ್ಯ ಇದೆ. ಕಾಗದವನ್ನ ತಯಾರಿಸೋಕೆ ವಹಿಸುವಂತಹ ಶಕ್ತಿ ಹಾಗೆ ಸಂಪನ್ಮೂಲಗಳು ಪರಿಸರಕ್ಕೆ ಅಷ್ಟೇನು ಒಳ್ಳೇದಲ್ಲ. ಸಾಧ್ಯವಾದಾಗ್ಲೆಲ್ಲ ನೀವು ಬಳಸುವಂತಹ ಕಾಗದದ ಪ್ರಮಾಣವನ್ನ
3: ಕಡಿಮೆ ಮಾಡೋಕೆ ಪ್ರಯತ್ನಿಸಿ. ಅದು ಕಾರ್ಡ್ಬೋರ್ಡ್ ಆಗಿರಲಿ ಅಥವಾ ಪ್ರಿಂಟರ್ ಪೇಪರ್ ಆಗಿರಲಿ ಅಥವಾ ಯಾವುದೇ ಪೇಪರ್ ಕಪ್ಗಳಾಗಿರಲಿ, ಸಾಮಾನ್ಯವಾಗಿ ಬಳಸುವ ಪೇಪರ್ ಉತ್ಪನ್ನಗಳಿಗೆ ಪರ್ಯಾಯವಾಗಿ ಬೇರೆ ಏನಾದರೂ ಸಿಗಬಹುದಾ ಅಂತ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಕಾಗದವನ್ನು ಹೆಚ್ಚಾಗಿ ಬಳಸೋದ್ರಿಂದ ಕೂಡ ಮರಗಳ ಕಡಿತ ಹೆಚ್ಚಾಗ್ತಾ ಇದೆ. ಅದಕ್ಕಾಗಿ ನಮ್ಮ ಕೈಯಲ್ಲಿ ಆದಷ್ಟು ಈ ಒಂದು ಕಾಗದಗಳನ್ನು ಕಡಿಮೆ ಬಳಸುವಂತಹ ಪ್ರಯತ್ನ ಮಾಡೋಣ. ಅದಕ್ಕೆ ಒಂದು ಚಿಕ್ಕ ಉದಾಹರಣೆ ಅಂದ್ರೆ, ಈಗ ಕಾಫಿ ಶಾಪ್ಗೆ ಮರುಬಳಕೆ ಮಾಡಬಹುದಾದಂತಹ ಮಗ್ ಅನ್ನ ತಂದಿಟ್ಕೋಬಹುದು. ಇನ್ನು ಕಚೇರಿಗಳಲ್ಲಿ ಕೂಡ ಆದಷ್ಟು ಕಾಗದದ ಬಳಕೆಯನ್ನ ಕಡಿಮೆ ಮಾಡಿ. ಮರುಬಳಕೆ ಮಾಡೋಕೆ ಸಾಧ್ಯ ಇದ್ರೆ ಖಂಡಿತವಾಗ್ಲೂ ಅದನ್ನ ಮರುಬಳಕೆ ಮಾಡಿ. ಈಗ ಎಷ್ಟು ಸಾರಿ ಒಂದು ಸೈಡ್ ಮಾತ್ರ ನಾವು ಕಾಗದವನ್ನ ಬಳಸ್ಕೊಂಡಿರ್ತೀವಿ ಅಂದ್ರೆ ಉಪಯೋಗಿಸಿರ್ತೀವಿ, ಒಂದ್ ಕಡೆ ಮಾತ್ರ ಬರ್ದಿರ್ತೀವಿ, ಮತ್ತೊಂದ್ ಕಡೆ ಖಾಲಿರುತ್ತೆ, ಮತ್ತೆ ಹೊಸ ಕಾಗದ ತೆಗೆದುಕೊಳ್ಳೋ ಬದಲು ಆ ಕಾಗದದ ಮತ್ತೊಂದು ಬದಿ ಕೂಡ ಖಾಲಿ ಇರುತ್ತಲ್ವಾ, ಆ ಒಂದು ಬದಿಯನ್ನ ಕೂಡ ಉಪಯೋಗ ಮಾಡ್ಕೊಳ್ಳಿ. ಈ ರೀತಿ ಚಿಕ್ಕ ಚಿಕ್ಕ ವಿಷಯದಲ್ಲಿ ನಾವು ಬದಲಾವಣೆ ಕಂಡಾಗ ಮರಗಿಡಗಳನ್ನ ಉಳಿಸುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಹಾಗಿದ್ರೆ ಕೇಳುಗರೆ, ಈ ಒಂದು ವಿಷಯದ ಬಗ್ಗೆ ಮಾತಾಡೋಕೆ ಇನ್ನೊಂದಿಷ್ಟು ವಿಷಯಗಳಿದೆ, ಖಂಡಿತವಾಗ್ಲೂ ಮಾತಾಡ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮವನ್ನ ತೆಗೆದುಕೊಂಡು ಬನ್ನಿ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಮರಗಳ ರಕ್ಷಣೆ ಬಗ್ಗೆ ಮಾತಾಡ್ತಾ ಇದ್ದೆ. ಜೊತೆಗೆ ಎಷ್ಟೊತ್ತಂಕ ಮರಗಳಿಂದ ಏನೆಲ್ಲ ಉಪಯೋಗ ಇದೆ, ಹಾಗೆ ಅದನ್ನ ಹೇಗೆಲ್ಲ ರಕ್ಷಣೆ ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿನ ಹೇಳ್ತಾ ಇದ್ದೆ. ಮತ್ತೊಂದಿಷ್ಟು ಮಾಹಿತಿ ಕೂಡ ಹೇಳೋದು ಬಾಕಿ ಇದೆ. ಏನಪ್ಪಾ ಅಂದ್ರೆ, ನಾನಾಗಲೇ ಹೇಳಿದೆ, ಕಡಿಮೆ ಕಾಗದವನ್ನ ಬಳಸೋದ್ರಿಂದ ಕೂಡ ನಾವು ಮರಗಳನ್ನ ಸಂರಕ್ಷಿಸಬಹುದು ಅಂತ. ಹಾಗೆ ಮರುಬಳಕೆಯ ಕಾಗದ ಉತ್ಪನ್ನಗಳನ್ನ ಹೆಚ್ಚಾಗಿ ಖರೀದಿ ಮಾಡಬಹುದು. ಮರುಬಳಕೆ ಕಾಗದವನ್ನ ಬಳಸುವಂತ ತಯಾರಕರನ್ನ ನಾವು ಬೆಂಬಲಿಸಬೇಕಾಗಿದೆ. ಜೊತೆಗೆ ಸಾಧ್ಯವಾದ್ರೆ ಹೆಚ್ಚಾಗಿ ಕಾಗದದ ಬದಲು ಬಟ್ಟೆಯ ಪರ್ಯಾಯಗಳನ್ನ ಬಳಸಬಹುದಾ ಅಂತ ಸ್ವಲ್ಪ ಯೋಚನೆ ಮಾಡ್ಬೇಕಾಗತ್ತೆ. ಈಗ ಬಟ್ಟೆಯನ್ನು ಕಾಗದಕ್ಕಿಂತ ಯಾವಾಗ್ಲೂ ಯೋಗ್ಯವಾಗಿರುತ್ತೆ. ಈಗ ಬಟ್ಟೆ ಬ್ಯಾಗ್ ಅನ್ನ ಹೆಚ್ಚಾಗಿ ಬಳಸಬಹುದು, ಯಾಕಂದ್ರೆ ನಾವು ಅದನ್ನ ತೊಳೆದು ಮರುಬಳಕೆ ಮಾಡಬಹುದು. ಆದ್ರೆ ಪೇಪರ್ ಬ್ಯಾಗ್ ಅನ್ನ ನಾವು ಆ ರೀತಿ ಮಾಡ್ಲಿಕ್ಕೆ ಆಗಲ್ಲ. ನಿಮಗೊಂದು ವಿಷಯ ಗೊತ್ತಾ ಕೇಳುಗರೆ, 1 ಟನ್ ಪೇಪರ್ ಟವಲ್ ತಯಾರಿಸೋಕೆ ಸುಮಾರು 17 ಮರಗಳು ಬೇಕಾಗತ್ತೆ. ಆದ್ರೆ ನಾವು ಯಾವಾಗ್ಲೂ ಬಟ್ಟೆಯ ನ್ಯಾಪ್ಕಿನ್ಗಳನ್ನ ಬಳಸಬಹುದು ಅಲ್ವಾ? ಆಗ 17 ಮರಗಳನ್ನ ನಾಶ ಮಾಡೋದನ್ನ ತಪ್ಪಿಸಬಹುದು. ಇನ್ನು ಟಿಶ್ಯೂ ಪೇಪರ್ ಅನ್ನ ಮರದ ತಿರುಳಿನಿಂದ ತಯಾರಿಸಲಾಗುತ್ತೆ. ಆದ್ರೆ ತೊಳೆಯಬಹುದಾದಂತಹ ಕರವಸ್ತ್ರಗಳನ್ನ ಹೆಚ್ಚಾಗಿ ಬಳಸಬಹುದು. ಹಾಗೆ ಮತ್ತೊಂದು ವಿಷಯ ಏನಪ್ಪಾ ಅಂದ್ರೆ, ಈಗ ಮಕ್ಕಳಿಗೆ ಬಳಸುವಂತಹ ಡೈಪರ್ಗಳನ್ನ ಕೂಡ ಮರದಿಂದನೇ ತಯಾರಿಸ್ತಾರೆ. ಅದಕ್ಕಾಗಿ ಆದಷ್ಟು ಬಟ್ಟೆಯ ಡೈಪರ್ಗಳನ್ನ ಬಳಸೋದಕ್ಕೆ ಸ್ವಲ್ಪ ಪ್ರಯತ್ನ ಪಡಿ. ಇನ್ನು ಹೆಚ್ಚಾಗಿ ಗಿಡಗಳನ್ನ ನೆಡುವಂತಹ, ಜೊತೆಗೆ ಮರಗಳನ್ನ ಉಳಿಸುವಂತಹ ಸಂದೇಶಗಳನ್ನ ಈ ಒಂದು ಸಾಮಾಜಿಕ ತಾಣಗಳಲ್ಲಿ ನೀವು ಕೂಡ ಹಾಕೊಂಡಾಗ ಎಲ್ಲರಿಗೂ ಕೂಡ ಒಂದು ಆಸಕ್ತಿ ಬರುತ್ತೆ. ಬಹುಶಃ ಎಷ್ಟೋ ಜನ ನಿಮ್ಮಿಂದ ಸ್ಫೂರ್ತಿಯಾಗಿ ಮರಗಳನ್ನ ಉಳಿಸುವಂತಹ ಕಾರ್ಯಕ್ರಮಗಳಿಗೆ ಮುಂದಾಗಬಹುದು ಅಲ್ವಾ? ವಿಶೇಷ ಏನಪ್ಪಾ ಅಂದ್ರೆ, ಈಗ ನಾವು ಬಳಸುವಂತಹ ಪೀಠೋಪಕರಣಗಳಿಗೆ FSC ಪ್ರಮಾಣೀಕೃತ ಮರಗಳನ್ನ ಖರೀದಿ ಮಾಡಿ, ಆಗ ಕೂಡ ನಾವು ಮರಗಳನ್ನ ಉಳಿಸಬಹುದು. ಸೊ ಯಾವುದೇ ಒಂದು ಪೀಠೋಪಕರಣಗಳ ತಯಾರಿಕೆಗೆ FSC ಅನುಮೋದನೀಯ ಮುದ್ರೆಯನ್ನ ಹೊಂದಿರುವಂತಹ ಮರಗಳನ್ನೇ ಖರೀದಿ ಮಾಡಿ. ಮನೆಯ ಸುತ್ತಮುತ್ತ ಹೆಚ್ಚಾಗಿ ಗಿಡಗಳನ್ನ ನೆಡೋದಾಗಿರ್ಬೋದು. ಗಿಡಗಳನ್ನ ನೆಡೋದು ದೊಡ್ಡದಲ್ಲ, ಅದನ್ನ ಬೆಳೆಸೋದು ಮುಖ್ಯ ಆಗತ್ತೆ. ಈಗ ಪರಿಸರ ದಿನಾಚರಣೆ ದಿನ ಎಲ್ಲರೂ ಕೂಡ ತುಂಬಾ ಕಡೆ ಗಿಡಗಳನ್ನ ನೆಡ್ತಾರೆ, ಆದ್ರೆ ಮುಂದಿನ ವರ್ಷಕ್ಕೆ ಗಿಡಗಳು ಯಾವುದು ಕೂಡ ಜೀವಂತವಾಗಿರೋದಿಲ್ಲ. ಅದಕ್ಕಾಗಿ ಗಿಡಗಳನ್ನ ನೆಡೋದರ ಜೊತೆಗೆ ಅದನ್ನ ಮೇಂಟೈನ್ ಮಾಡೋದು ಕೂಡ ಅಷ್ಟೇ ಮುಖ್ಯ ಆಗತ್ತೆ. ಅದಕ್ಕೆ ನೀರು ಹಾಕೋದಾಗಿರ್ಬೋದು, ಒಂದಿಷ್ಟು ಗೊಬ್ಬರವನ್ನ ಹಾಕೋದು, ಈ ರೀತಿಯ ಕೆಲಸಗಳನ್ನ ಮಾಡಬೇಕಾಗಿದೆ. ಆಗ ಮಾತ್ರ ಗಿಡಗಳು ಮರಗಳಾಗಿ ನಮ್ಮ ಸುತ್ತಮುತ್ತಲೂ ನಮಗೆ ಒಳ್ಳೆಯ ಗಾಳಿಯನ್ನ ನೀಡೋದಕ್ಕಾಗಿ ಸಹಾಯ ಆಗತ್ತೆ. ಹಾಗಿದ್ರೆ ಕೇಳುಗರೆ, ಈ ಒಂದು ಕಾರ್ಯಕ್ರಮದಲ್ಲಿ ಮರಗಳ ಸಂರಕ್ಷಣೆ ಬಗ್ಗೆ ಕೊಟ್ಟಂತಹ ಒಂದಿಷ್ಟು ಮಾಹಿತಿ ನಿಮಗೂ ಕೂಡ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಈ ಒಂದು ಕಾರ್ಯಕ್ರಮದ ಮುಖಾಂತರನಾದ್ರೂ ಎಷ್ಟೋ ಮರಗಳನ್ನ ಸಂರಕ್ಷಿಸುವಂತಹ ಆಲೋಚನೆ ನಮ್ಮ ತಲೆಗೆ ಬಂದ್ರೆ ಖಂಡಿತವಾಗ್ಲೂ ಎಲ್ಲೋ ಒಂದ್ ಕಡೆ ಮರಗಳ ಸಂರಕ್ಷಣೆ ಆಗಬಹುದು. ಹಾಗಿದ ಮೇಲೆ ಕಾರ್ಯಕ್ರಮ ಹೇಗನ್ನಿಸ್ತು? ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಒಂದು ಸಂಖ್ಯೆಗೆ ಕಳಿಸಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಸಿಗ್ತೀನಿ. ನಾನು ಹೋಗಿ ಬರ್ತೀನಿ. ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
3: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
2: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
3: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
2: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
3: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
2: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
3: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449-8467-98. ಸಂಖ್ಯೆ ಮತ್ತೊಮ್ಮೆ 9449-8467-98.
4: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
0: ಬೆಳ್ಳಂ ಬೆಳಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡ್ ಹೋದ್ರು ಏನು, ಅಲ್ಲಿ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
4: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538-97698 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
5: ಹಾಯ್, ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟ್ರಾವೆಲಿಂಗ್ ಅಂದರೆ ಯಾರಿಗೆ ತಾನೇ ಇಷ್ಟ ಎಲ್ಲ ಹೇಳಿ, ಎಲ್ರಿಗೂ ಕೂಡ ಟ್ರಾವೆಲಿಂಗ್ ಅಂದರೆ ಇಷ್ಟ ಆಗೇ ಆಗುತ್ತೆ. ಹಾಗೆ ಒಬ್ಬೊಬ್ಬರು ಒಂದೊಂದು ರೀತಿಯ ಪ್ಲೇಸ್ಗಳಿಗೆ ಟ್ರಾವೆಲ್ ಮಾಡ್ತಾ ಇರ್ತೀವಿ ಅಲ್ವಾ. ಇನ್ನು ಟ್ರಾವೆಲಿಂಗ್ ಅನ್ನೋದು ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಎಲ್ಲರೂ ಕೂಡ ಖುಷಿ ಖುಷಿಯಾಗಿ ಹೋಗೋದು ಅಂತ ಹೇಳಿದ್ರೆ, ಎಂಜಾಯ್ ಮಾಡೋದು ಅಂತ ಹೇಳಿದ್ರೆ ಈ ಟ್ರಾವೆಲಿಂಗ್ನ ಅಂತಲೇ ಹೇಳಬಹುದು. ಹಾಗೆ ನೀವೇನಾದರೂ ತುಂಬ ಸ್ಟ್ರೆಸ್ಸಲ್ಲಿದ್ದರೆ, ಯಾವುದಾದ್ರೂ ನಿಸರ್ಗದತ್ತ ತಾಣಗಳಿಗೆ ನೀವು ಭೇಟಿಯನ್ನು ನೀಡಿದ್ರೆ ನಿಮ್ಮ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ. ಹಾಗೆ ನಿಮ್ಮ ಒಂದು ಲೈಫ್ನ ಹೊಸದಾಗಿ ರಿಫ್ರೆಶ್ ಆಗಿ ಸ್ಟಾರ್ಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳಬಹುದು. ಹಾಗೆ ಹೊಸ ಹೊಸ ಎಕ್ಸ್ಪೀರಿಯನ್ಸ್ ನಿಮ್ಮ ಲೈಫಲ್ಲಿ ಸಿಗುತ್ತೆ. ಹಾಗೆ ನಿಮ್ಮ ನಾಲೆಡ್ಜ್ ಕೂಡ ಇಂಪ್ರೂವ್ ಆಗುತ್ತೆ, ನಿಮ್ಮ ಕಾನ್ಫಿಡೆನ್ಸ್ ಕೂಡ ಜಾಸ್ತಿ ಆಗುತ್ತೆ ಅಂತಲೇ ಹೇಳಬಹುದು. ಇಷ್ಟೇ ಅಲ್ಲದೆ ಹೆಲ್ತ್ ಬೆನಿಫಿಟ್ ಕೂಡ ಇದೆ. ಏನಪ್ಪ ಅಂತ ಹೇಳಿದ್ರೆ, ನೀವು ಟ್ರಾವೆಲಿಂಗ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಮ ಮಾನಸಿಕ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ, ಜೊತೆಗೆ ದೈಹಿಕ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ನೀವು ಯಾವುದೋ ಒಂದು ಹಿಲ್ ಸ್ಟೇಷನ್ಗೆ ಹೋಗ್ತೀರಾ, ಅಥವಾ ನೇಚರ್ ರಿಲೇಟೆಡ್ ಪ್ಲೇಸಿಗೆ ಹೋಗ್ತೀರಾ, ಅಥವಾ ಯಾವುದೋ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗ್ತೀರಾ ಅಂದಾಗ ಅಲ್ಲಿನ ಒಂದು ಪಾಸಿಟಿವ್ ಎನರ್ಜಿ ನಿಮಗೆ ಬರುತ್ತೆ ಅಂತಲೇ ಹೇಳಬಹುದು. ಹಾಗೆ ನಿಮ್ಮ ಒಂದು ದೈಹಿಕ ಹಾಗೆ ಮಾನಸಿಕ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಈ ಒಂದು ಟ್ರಾವೆಲಿಂಗ್ ಮಾಡೋದ್ರಿಂದ. ಸೊ ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಒಂದು ಅದ್ಭುತವಾಗಿರುವಂತಹ ಟ್ರಾವೆಲಿಂಗ್ ಪ್ಲೇಸ್ನ ಬಗ್ಗೆ ಪರಿಚಯಿಸಬೇಕು ಅಂತ ಹೊರಟಿದ್ದೀನಿ. ನನ್ನ ಜೊತೆ ಟ್ರಾವೆಲಿಂಗ್ ಮಾಡೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ನಾನು ಇವತ್ತು ನಿಮಗೆ ಪರಿಚಯಿಸ್ತಾ ಇರುವಂತಹ ಒಂದು ಟ್ರಾವೆಲಿಂಗ್ ಪ್ಲೇಸ್ ಯಾವುದಪ್ಪ ಅಂತ ಹೇಳಿದ್ರೆ, ಹಾಗೇನೆ ನಾನಿವತ್ತು ನಿಮಗೆ ಪರಿಚಯಿಸ್ತಾ ಇರುವಂತಹ ಒಂದು ಜಾಗ, ಸ್ಥಳ ಯಾವುದಪ್ಪ ಅಂತ ಹೇಳಿದ್ರೆ, ಹಾಗೆ ನಾನಿವತ್ತು ನಿಮ್ಮನ್ನ ಒಂದು ಅದ್ಭುತವಾಗಿರುವಂತಹ ಜಲಪಾತಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೌದು, ನಾನಿವತ್ತು ನಿಮ್ಮನ್ನ ಎಲ್ಲಿಗಪ್ಪ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ರುದ್ರ ರಮಣೀಯ ನೋಟವನ್ನ ಹೊಂದಿರುವಂತಹ ಅರ್ಬಿ ಜಲಪಾತಕ್ಕೆ. ಹೌದು, ಎಲ್ಲಿದೆ ಈ ಅರ್ಬಿ ಜಲಪಾತ, ಇದರ ವಿಶೇಷತೆ ಏನು, ಇದರ ಸೊಬಗು ಹೇಗಿದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಮಳೆ ಚೆನ್ನಾಗಿ ಸುರಿದು ಜಲಾಶಯ ಜಲಪಾತ ನದಿಯೆಲ್ಲ ಮೈ ತುಂಬಿ ಹರಿಯುತ್ತೆ. ಈ ಸಮಯದಲ್ಲಿ ಜಲಪಾತ ನೋಡುವುದೇ ಒಂದು ರೀತಿಯ ಸೋಜಿಗ. ಭೂಲೋಕದ ಸ್ವರ್ಗವಾಗಿರುವ ಅರ್ಬಿ ಜಲಪಾತದ ಸೌಂದರ್ಯವನ್ನ ನೀವು ಖಂಡಿತವಾಗ್ಲೂ ಮಿಸ್ ಮಾಡಿಕೊಳ್ಳೇಬಾರದು. ಹೌದು, ಬೆಂಗಳೂರಿನಿಂದ ಸುಮಾರು 350 ಕಿಲೋಮೀಟರ್ ದೂರದಲ್ಲಿರುವ ಈ ಅರ್ಬಿ ಜಲಪಾತವು ಅತ್ಯಂತ ಆಹ್ಲಾದಕರವಾದ ತಾಣವಾಗಿ ಮಾರ್ಪಟ್ಟಿದೆ. ಈ ಅರ್ಬಿ ಜಲಪಾತವನ್ನ ಸ್ಥಳೀಯರು ಬಂಡಾಜೆ ಜಲಪಾತ ಅಂತಲೂ ಕೂಡ ಕರೀತಾರೆ. ಹಾಗಿದ್ರೆ ಈ ಅರ್ಬಿ ಜಲಪಾತ ಅಥವಾ ಬಂಡಾಜೆ ಜಲಪಾತ ಎಲ್ಲಿದೆ ಅಂತ ನೀವು ಕೇಳೋದಾದ್ರೆ, ಈ ಆಹ್ಲಾದಕರವಾದಂತಹ ಬಂಡಾಜೆ ಜಲಪಾತ ಧರ್ಮಸ್ಥಳದಿಂದ ಸುಮಾರು 25 ಕಿಲೋಮೀಟರ್ ದೂರದಲ್ಲಿದೆ. ಇದು ಪಶ್ಚಿಮ ಘಟ್ಟಗಳ ನಡುವೆ ನೆಲೆಸಿರುವ ಶ್ರೀಮಂತ ಪ್ರಕೃತಿಯ ಸೌಂದರ್ಯವಾಗಿದೆ. ಟ್ರಕ್ಕಿಂಗ್ ಮಾಡಲು ಇದೊಂದು ಅತ್ಯುತ್ತಮ ಸ್ಥಳವೂ ಕೂಡ. ಹೌದು, ಈ ಜಲಪಾತವು ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಚಾರ್ಮಡಿ ಘಾಟ್ನಲ್ಲಿ ಇದೆ. ಈ ಅರ್ಬಿ ಜಲಪಾತವು ಮಳೆಗಾಲದ ಸಮಯದಲ್ಲಿ ಹಾಲ್ನೊರೆಯಂತೆ ಧುಮ್ಮಿಕ್ಕುತ್ತೆ. ಸುಮಾರು 200 ಅಡಿ ಎತ್ತರದಿಂದ ಕೆಳಗೆ ಬೀಳುವ ದಟ್ಟವಾದ ನೀರಿನ ನೋಟವು ಮೈಜುಮ್ ಎನಿಸುತ್ತದೆ. ಅಲ್ಲದೆ ಇದು ಸಮುದ್ರ ಮಟ್ಟದಿಂದ ಸುಮಾರು 700 ಮೀಟರ್ ಎತ್ತರದಲ್ಲಿ ನೆಲೆಸಿದ್ದು ಹೊಳೆಯಂತೆ ಹರಿಯುತ್ತೆ. ನೀವು ಟ್ರಕ್ಕಿಂಗ್ನಲ್ಲಿ ಆಸಕ್ತಿ ಹೊಂದಿದ್ರೆ ದಟ್ಟವಾದ ಕಾಡುಗಳು ಮತ್ತೆ ಹುಲ್ಲಿನ ಭೂಮಿಯಲ್ಲಿ ಚಾರಣವನ್ನ ಮಾಡಬಹುದಾಗಿದೆ. ಹಾಗಿದ್ರೆ ಇಷ್ಟು ಅದ್ಭುತವಾಗಿರುವ ಜಲಪಾತದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ನಿಮ್ಗೆ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಎಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ಅದ್ಭುತವಾಗಿರುವಂತಹ ಒಂದು ಜಲಪಾತದ ಬಗ್ಗೆ ಹೇಳ್ತಾ ಇದ್ದೆ. ಅದೇ ಬಂಡಾಜೆ ಜಲಪಾತ. ಹೌದು, ಇದು ಇರೋದು ಧರ್ಮಸ್ಥಳದ ಸಮೀಪದಲ್ಲಿ ಅನ್ನೋದಾಗಿ ಹೇಳ್ತಾ ಇದ್ದೆ. ದಟ್ಟವಾದ ಕಾಡುಗಳ ಮೂಲಕ ಹಾದು ಹೋಗಬೇಕು, ಇಲ್ಲಿಗೆ ಹೋಗಬೇಕು ಅಂದರೆ. ಹಾಗೆಯೇ ನೋಡೋದಕ್ಕೆ ತುಂಬ ಅದ್ಭುತವಾಗಿರುವಂತಹ ಸ್ಥಳ ಇದಾಗಿದೆ ಎನ್ನುವುದಾಗಿ ಹೇಳ್ತಾ ಇದ್ದೆ. ಹಾಗಿದ್ರೆ ಈ ಬಂಡಾಜೆ ಜಲಪಾತದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಾದರೆ, ಈ ಜಲಪಾತ ಸುಮಾರು 200 ಅಡಿ ಎತ್ತರದಿಂದ ಧುಮ್ಮಿಕ್ಕುತ್ತೆ. ಮಳೆಗಾಲದಲ್ಲಿ ವಿಶೇಷವಾಗಿ ಎಂಥವರನ್ನು ಕೂಡ ತನ್ನತ್ತ ಸೆಳೆಯುವಂತಹ ಶಕ್ತಿ ಈ ಜಲಪಾತಕ್ಕಿದೆ. ಈ ಜಲಪಾತವನ್ನು ನೋಡ್ತಾ ಇದ್ರೆ ಮನಸ್ಸಿಗೆ ಮುದ ನೀಡುತ್ತೆ ಅಂತಲೇ ಹೇಳಬಹುದು. ಈ ಜಲಪಾತಗಳೇ ಹಾಗೆ ಅಲ್ವಾ, ಯೂಶ್ವಲಿ ಜಲಪಾತಗಳು ಕಾಡುಗಳ ಮಧ್ಯದಲ್ಲೇ ಇರುತ್ತೆ, ಚಾರಣ ಸ್ವಲ್ಪ ಕಷ್ಟವಾಗೆ ಇರುತ್ತೆ. ಆದರೆ ಜಲಪಾತ ನೋಡ್ತಿದ್ದ ಹಾಗೆ ನಾವು ನಡೆದು ಬಂದ ಹಾದಿ, ಆ ಕಷ್ಟದ ದಾರಿ ಎಲ್ಲವೂ ಕೂಡ ಮರೆತು ಹೋಗುತ್ತೆ. ಜಲಪಾತದಲ್ಲಿ ಎಂಜಾಯ್ ಮಾಡ್ತೀವಿ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಬಂಡಾಜೆ ಜಲಪಾತ ಅಥವಾ ಅರ್ಬಿ ಜಲಪಾತವೂ ಅಷ್ಟೇ. ಹಾಗೆ ಇಲ್ಲಿಗೆ ಹೋಗಬೇಕು ಅಂದರೆ 14-16 ಕಿಲೋಮೀಟರ್ ರೌಂಡ್ ಟ್ರಿಪ್ ಮಾಡಬೇಕಾಗುತ್ತೆ. ಇಲ್ಲಿಗೆ ಚಾರಣವನ್ನು ಮಾಡಲಿಕ್ಕೆ 1-5 ಗಂಟೆಗಳೇ ಬೇಕಾಗುತ್ತೆ ಅಂತಲೇ ಹೇಳಬಹುದು. ಹಾಗೆ ಸ್ವಲ್ಪ ಇಲ್ಲಿಗೆ ಟ್ರಕ್ ಮಾಡೋದು ಕೂಡ ಅಷ್ಟು ಈಸಿ ಆಗಿರುವುದಿಲ್ಲ, ತುಂಬಾ ಕಷ್ಟವಾಗಿ ಇರುತ್ತೆ ಇಲ್ಲಿ ಒಂದು ಜಲಪಾತಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಅಲ್ಲಿನ ರೂಟು. ಸೊ ಹಾಗಾಗಿ ನೀವು ಜಲಪಾತದ ಬಗ್ಗೆ ಇಲ್ಲಿಗೆ ಹೋಗ್ತೀರಾ ಅಂದರೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಂಡು, ಹಾಗೆ ಸರಿಯಾದಂತಹ ರೂಟ್ ಗೊತ್ತಿರೋರು ನಿಮಗೆ ಗೊತ್ತಿದ್ರೆ ಅವ್ರ ಜೊತೆ ಹೋಗಬಹುದು, ಅಥವಾ ಗೈಡ್ನ ಕರ್ಕೊಂಡು ಹೋಗೋದು ಅಷ್ಟೇ ಮುಖ್ಯವಾಗುತ್ತೆ ಅಂತಲೇ ಹೇಳಬಹುದು. ಹಾಗೆ ಇದು ಉಜರೆಯಿಂದ ಸುಮಾರು 6-7 ಕಿಲೋಮೀಟರ್ ದೂರದಲ್ಲಿದೆ. ಪಶ್ಚಿಮ ಘಟ್ಟಗಳ ನಡುವಿನಲ್ಲೇ ಈ ಒಂದು ಸ್ಥಳ ಬರುತ್ತೆ. ಇನ್ನು ಇದು ಜೀವ ವೈವಿಧ್ಯತೆಗೆ ಹೆಸರುವಾಸಿಯಾದ ಚಾರ್ಮಡಿ ಘಾಟ್ ಪ್ರದೇಶದಲ್ಲಿ ಇದೆ. ಈ ಪ್ರದೇಶವು ದೊಡ್ಡ ಪಶ್ಚಿಮ ಘಟ್ಟಗಳ ಪರ್ವತ ಶ್ರೇಣಿಯ ಭಾಗವಾಗಿದೆ. ಇದು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ. ಇನ್ನು ನೀವು ಹೋಗಬೇಕು, ಹೇಗೆ ಹೋಗಬೇಕಪ್ಪ ಅಂತ ಹೇಳಿದ್ರೆ, ಉಜುರೆಗೆ ಹೋಗಬೇಕು. ಅಲ್ಲಿಂದ ಬಂಡಾಜೆ ಗ್ರಾಮಕ್ಕೆ ಸುಮಾರು 6-7 ಕಿಲೋಮೀಟರ್ ಇದೆ. ಸ್ಥಳೀಯ ಜೀಪ್ ಅಥವಾ ಆಟೋ ಬಾಡಿಗೆಗೆ ಪಡೆದು ಹೋಗಬಹುದು, ಅಥವಾ ಖಾಸಗಿ ವಾಹನಗಳನ್ನು ಹಳ್ಳಿಯವರೆಗೆ ಅಂದರೆ ಬಂಡಾಜೆವರೆಗೆ ತೆಗೆದುಕೊಂಡು ಅಲ್ಲಿಂದ ನೀವು ಟ್ರಕ್ ಮಾಡಿಕೊಂಡು ಹೋಗಬೇಕಾಗಿದೆ. ಇನ್ನು ಬಂಡಾಜೆ ಗ್ರಾಮಕ್ಕೆ ಹೋಗುವ ರಸ್ತೆ ಕಾಫಿ ತೋಟಗಳ ಮೂಲಕ ಹಾದು ಹೋಗುತ್ತೆ, ಮತ್ತು ವಿಶೇಷವಾಗಿ ಮಳೆಗಾಲದಲ್ಲಿ ಅದು ಕಾರುಗಳಲ್ಲಿ ಹೋಗೋದು ಕಷ್ಟ. ಆದ್ದರಿಂದ ಜೀಪ್ಗಳು ನಿಮಗೆ ಉತ್ತಮವಾದಂತಹ ಆಯ್ಕೆಯಾಗಿದೆ. ಹಾಗಿದ್ರೆ ಸ್ನೇಹಿತರೆ, ಈ ಜಲಪಾತದ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸ್ತೀನಿ. ಆದರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನಿವತ್ತು ನಿಮಗೆ ಪರಿಚಯಿಸ್ತಾ ಇದ್ದಂತಹ ತಾಣ ಅರ್ಬಿ ಜಲಪಾತ. ಹೌದು, ಪಶ್ಚಿಮ ಘಟ್ಟಗಳಲ್ಲಿ ಮಳೆ ಬೀಳೋದು ನೋಡೋದಕ್ಕೆ ಒಂದು ಅದ್ಭುತ ದೃಶ್ಯ. ಮಳೆಗಾಲದಲ್ಲಿ ಇಲ್ಲಿಗೆ ಮತ್ತೆ ಜಲಪಾತಗಳು ಜೀವಂತವಾಗಿರುತ್ತೆ. ಹಾಗಿದ್ರೆ ಇಷ್ಟು ಅದ್ಭುತವಾಗಿರುವ ಅರ್ಬಿ ಜಲಪಾತಕ್ಕೆ ಹೋಗುವುದು ಹೇಗೆ, ಜಲಪಾತದ ವೀಕ್ಷಣೆಯನ್ನ ಮಾಡುವುದು ಹೇಗೆ ಅಂತ ನೀವು ಕೇಳಿದ್ರೆ, ಜಲಪಾತ ಕಾಡಿನ ಮಧ್ಯದಲ್ಲಿರೋದ್ರಿಂದ ನಿಮ್ಮ ದಾರಿಯನ್ನ ಕಂಡುಕೊಳ್ಳೋದು ಅಷ್ಟು ಸುಲಭವಾಗಿ ಇರೋದಿಲ್ಲ. ಆದ್ರಿಂದ ಇಲ್ಲಿಗೆ ಹೋಗ್ಬೇಕು ಅಂದ್ರೆ ಯಾರಾದ್ರೂ ಟ್ರಕ್ ಗೈಡ್ ನ ಇಟ್ಕೊಂಡು ಹೋಗೋದು ತುಂಬಾನೇ ಮುಖ್ಯವಾಗುತ್ತೆ. ಇನ್ನು ಬೆಂಗಳೂರಿನಿಂದ ಹಲವಾರು ಚಾರಣ ಗುಂಪುಗಳು ಅರ್ಬಿ ಜಲಪಾತಕ್ಕೆ ಚಾರಣವನ್ನ ಮಾಡ್ತಾರೆ. ಹೆಚ್ಚಿನ ಚಾರಣ ಗುಂಪುಗಳು ಅರ್ಬಿ ಜಲಪಾತವನ್ನ ಬಲ್ಲಾಳರಾಯನ ದುರ್ಗಾ ಕೋಟೆಯ ಹಾದಿಯೊಂದಿಗೆ ಹೋಗೋದನ್ನ ನೋಡಬಹುದಾಗಿದೆ. ಇನ್ನು ಇಲ್ಲಿಗೆ ಭೇಟಿಯನ್ನು ನೀಡೋದಕ್ಕೆ ಜೂನ್ ನಿಂದ ಅಕ್ಟೋಬರ್ ಉತ್ತಮವಾದ ಸಮಯವಾಗಿದೆ. ಹಾಗೆ ಇಲ್ಲಿ ಮಳೆ ಕಮ್ಮಿ ಇದ್ರೆ ಇಲ್ಲಿ ನೀವು ಆಟವಾಡಬಹುದು. ಮಳೆ ಜಾಸ್ತಿ ಇದ್ದು ನೀರಿನ ಹರಿವು ಜಾಸ್ತಿ ಇದ್ದಾಗ ಇಲ್ಲಿ ನೀರಿನಲ್ಲಿ ಈಜುವುದಕ್ಕಾಗ್ಲಿ ಆಟವನ್ನು ಆಡುವುದಕ್ಕಾಗ್ಲಿ ಖಂಡಿತವಾಗ್ಲೂ ಸಾಧ್ಯವಾಗುವುದಿಲ್ಲ. ಸೊ ಹಾಗಾಗಿ ನೀವು ತುಂಬಾ ಎಚ್ಚರಿಕೆಯಿಂದ ಇರೋದು ತುಂಬಾನೇ ಮುಖ್ಯವಾಗುತ್ತೆ. ಹಾಗಾಗಿ ನೀವು ಇಲ್ಲಿಗೆ ಹೋಗುವಾಗ ತುಂಬಾ ಎಚ್ಚರಿಕೆಯಿಂದ ಹೋಗ್ಬೇಕು. ಹಾಗೆ ಮಳೆಗಾಲದಲ್ಲಿ ನೀವು ಹೋಗ್ತೀರಾ ಅಂದ್ರೆ ತುಂಬಾನೇ ಸ್ಲಿಪ್ಪರಿ ಆಗಿರುವಂತಹ ಸಾಧ್ಯತೆಗಳು ಇರುತ್ತೆ ಇಲ್ಲಿನ ದಾರಿ. ಹಾಗಾಗಿ ನೀವು ಹೋಗುವಾಗ ಸುರಕ್ಷಿತವಾದಂತಹ ಟ್ರಕ್ಕಿಂಗ್ ಶೂಸ್ಗಳನ್ನ ಉಪಯೋಗಿಸೋದು ತುಂಬಾನೇ ಮುಖ್ಯವಾಗುತ್ತೆ. ಸ್ನೇಹಿತರೆ, ಇದಿಷ್ಟು ಕೂಡ ಅರ್ಬಿ ಜಲಪಾತದ ಕುರಿತಾದಂತಹ ಒಂದಿಷ್ಟು ಮಾಹಿತಿಯಾಗಿತ್ತು. ಈ ಎಲ್ಲಾ ಮಾಹಿತಿ ನಿಮ್ಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ಸಂಖ್ಯೆ 9686296860962799 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ ನ ಕಳಿಸುವುದರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಜೊತೆಗೆ ನೀವು ಕೂಡ ಟ್ರಾವೆಲಿಂಗ್ ಮಾಡ್ತಾ ಇದ್ದು, ನೀವು ಕೂಡ ಯಾವ್ದಾದ್ರೂ ಟ್ರಾವೆಲಿಂಗ್ ಪ್ಲೇಸ್ ಗೆ ವಿಸಿಟ್ ಮಾಡಿದ್ರೆ ನಿಮ್ಮ ಟ್ರಾವೆಲಿಂಗ್ ಎಕ್ಸ್ಪೀರಿಯನ್ಸ್ ನ ಎಕ್ಸ್ಪ್ಲೋರ್ ಮಾಡಬಹುದಾಗಿದೆ. ಹಾಗೆಯೇ ನೀವು ನಿಮ್ಮ ಟ್ರಾವೆಲಿಂಗ್ ಎಕ್ಸ್ಪೀರಿಯನ್ಸ್ ನ ನಮ್ಮ ಜೊತೆ ಹಂಚಿಕೊಳ್ಬೇಕು ಅಂದ್ರೆ ನೀವು ಮಾಡಬೇಕಾಗಿರುವುದಿಷ್ಟೇ. ನಮ್ಮ ಸಂಖ್ಯೆ 9686896260269 ಈ ಸಂಖ್ಯೆಗೆ ಮೆಸೇಜ್ ಮಾಡಿದ್ರೆ ನಾನು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ. ನೀವು ಕೂಡ ನಮ್ಮ ಟ್ರಾವೆಲಿಂಗ್ ಡೈರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಹಾಗೆಯೇ ನೀವು ಭೇಟಿ ನೀಡಿದಂತಹ ಹೈಡನ್ ಪ್ಲೇಸ್ ಇರ್ಬೋದು, ನಿಮ್ಮ ಮನೆಯ ಸುತ್ತಮುತ್ತಲು ಯಾವ್ದಾದ್ರು ಪ್ಲೇಸ್ ಇದ್ರೆ ಅದ್ರ ಬಗ್ಗೆ, ಅಥವಾ ನೀವು ಭೇಟಿ ನೀಡಿದ ತಾಣದ ಬಗ್ಗೆ ಕೂಡ ಮಾಹಿತಿಯನ್ನ ತಿಳಿಸಬಹುದಾಗಿದೆ ಅಂತ ಹೇಳ್ತಾ, ನಾನು ಯಾವಾಗ್ಲೂ ಹೇಳೋ ಹಾಗೆ ಆದಷ್ಟು ಟ್ರಾವೆಲಿಂಗ್ ಮಾಡ್ತಾ ಲೈಫ್ ನ ಎಂಜಾಯ್ ಮಾಡಿ ಖುಷಿ ಖುಷಿಯಾಗಿರಿ ಅಂತ ಹೇಳ್ತಾ ನಾನೀಗ ಹೊರಡ್ತಾ ಇದ್ದೀನಿ. ಮುಂದಿನ ಕಾರ್ಯಕ್ರಮಗಳಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಕೂಡ ಟಟಾ, ಬೈ ಬೈ, ಹ್ಯಾವ್ ಎ ನೈಸ್ ಡೇ. ನೀವಿಷ್ಟೊತ್ತು ಕೇಳಿದ್ದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಯಾವಾಗ್ಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
6: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
0: ಹೂನೆ, ರೆಡಿ ಆಗ್ತಾ ಇದೆ.
6: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
0: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಏನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
7: ಎಲ್ರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ಆಗಸ್ಟ್ 15, ಜನವರಿ 26 ಅಂತ ಬಂದಾಗ ನಮಗೆ ಎಲ್ಲಿಲ್ಲದ ಸಂಭ್ರಮ. ಆ ದಿನ ಸ್ನೇಹಿತರೆ, ಬಾನೆತ್ತರಕ್ಕೆ ಹಾರಾಡುವ ರಾಷ್ಟ್ರಧ್ವಜವನ್ನು ನೋಡುವುದೇ ಒಂದು ಸಂಭ್ರಮ ಸಡಗರ. ಆ ರಾಷ್ಟ್ರಧ್ವಜಕ್ಕೆ ಗೌರವ ಸಲ್ಲಿಸುವುದೇ ಒಂದು ಸಾರ್ಥಕ ಭಾವ. ಇವತ್ತು ಇಡೀ ದೇಶದಲ್ಲೇ ಈ ಜಾತಿ ಧರ್ಮ ಪಂಗಡ ಲಿಂಗ ಭೇದವಿಲ್ಲದೆ ಎಲ್ಲರನ್ನ ಒಂದುಗೂಡಿಸ್ತಾ ಇರೋದು, ಎಲ್ಲರನ್ನ ಒಟ್ಟುಗೂಡಿಸ್ತಾ ಇರೋದು ಈ ನಮ್ಮ ರಾಷ್ಟ್ರಧ್ವಜ. 3 ಬಣ್ಣಗಳ ನಡುವೆ ಅಶೋಕ ಚಕ್ರವನ್ನು ಹೊಂದಿರುವಂತಹ ಈ ಧ್ವಜ ವಿಶ್ವದ ಎಲ್ಲ ರಾಷ್ಟ್ರಗಳಿಗಿಂತಲೂ ಸುಂದರವಾಗಿದೆ ಅನ್ನೋದು ಸುಳ್ಳಲ್ಲ ಅಲ್ವಾ ಸ್ನೇಹಿತರೆ? ನೋಡ್ಲಿಕ್ಕೆ ತುಂಬಾ ಖುಷಿಯಾಗತ್ತೆ ನಮ್ಮ ರಾಷ್ಟ್ರಧ್ವಜವನ್ನು. ಅಂದಾಗೆ ಸ್ನೇಹಿತರೆ, ಈ ರಾಷ್ಟ್ರಧ್ವಜದ ಬಗ್ಗೆ ಒಂದಿಷ್ಟು ಇತಿಹಾಸವನ್ನು ತಿಳಿಯೋದಾದರೆ, ಈ ಧ್ವಜವನ್ನು ರೂಪಿಸಿದವರು ಯಾರು, ಈ ಧ್ವಜವನ್ನು ರೂಪಿಸ್ಲಿಕ್ಕೆ ಹಿಡಿದದ್ದು ಆಗಿದ್ದು ಎಷ್ಟು ವರ್ಷ, ಈ ತ್ರಿವರ್ಣ ಧ್ವಜಕ್ಕೂ ಮೊದಲು ಇದ್ದಂತಹ ನಮ್ಮ ರಾಷ್ಟ್ರಧ್ವಜ ಯಾವುದು, ಈ ಧ್ವಜವನ್ನು ರೂಪಿಸುವುದರ ಹಿಂದೆ ಕೆಲಸ ಮಾಡಿದವರು ಯಾರು, ರಾಷ್ಟ್ರಧ್ವಜಕ್ಕೆ ವಂದನೆಯನ್ನ, ರಾಷ್ಟ್ರಧ್ವಜಕ್ಕೆ ಗೌರವವನ್ನು ಸಲ್ಲಿಸುವ ನಮಗೆಲ್ಲರಿಗೂ ಕೂಡ ಅದರ ಒಂದು ಇತಿಹಾಸದ ಬಗ್ಗೆ ಕೂಡ ತಿಳಿದಿರಬೇಕು ಅಲ್ವಾ ಸ್ನೇಹಿತರೆ? ಹಾಗಾದ್ರೆ ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ರಾಷ್ಟ್ರಧ್ವಜದ ಇತಿಹಾಸದ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅದರಲ್ಲೂ ಈ ದಿನ ತುಂಬಾ ವಿಶೇಷವಾಗಿರುವಂತಹ ದಿನ ಕೂಡ ಸ್ನೇಹಿತರೆ. ಅದೇ ಜುಲೈ 22 ರಾಷ್ಟ್ರಧ್ವಜವನ್ನು ಅಂಗೀಕಾರ ಮಾಡಿದ ದಿನ. ಈ ವಿಶೇಷತೆ ದಿನದಂದು ರಾಷ್ಟ್ರಧ್ವಜದ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ನಾವು ನೀವೆಲ್ಲರೂ ತಿಳ್ಕೊಳ್ಳೇಬೇಕು. ಸ್ನೇಹಿತರೆ, ಧ್ವಜ ಅನ್ನುವಂಥದ್ದು ನಮ್ಮ ಭಾರತಕ್ಕೆ ಹೊಸತೇನಲ್ಲ. ಮಹಾಭಾರತದ ಕಾಲದಲ್ಲಿ ಅರ್ಜುನ ಕಪಿಧ್ವಜವನ್ನ ಹೊಂದಿದ್ದ, ಸುಯೋಧನದ್ದು ರಗಪತಾಕ ಆಗಿತ್ತು. ಅಷ್ಟೇ ಏಕೆ, ಬುಡಕಟ್ಟು ಸಮುದಾಯಗಳು ಕೂಡ ತಮ್ಮದೇ ಆದಂತಹ ಬಾವುಟಗಳನ್ನು ಕೂಡ ಹೊಂದಿದ್ವು. ಜೊತೆಗೆ ರಾಜರ ಕಾಲದಲ್ಲೂ ಕೂಡ ಒಬ್ಬೊಬ್ಬ ರಾಜ ತಮ್ಮದೇ ಆದಂತಹ ಬಾವುಟಗಳನ್ನು ಕೂಡ ಹೊಂದಿದ್ರು. ಹಾಗೆ ಮುಂದುವರಿಸ್ತಾ ಸ್ನೇಹಿತರೆ, ನಮ್ಮ ದೇಶಕ್ಕೆ ಬ್ರಿಟಿಷರು ಬಂದ್ಮೇಲೆ ಇಡೀ ದೇಶ ಏಕಚಕ್ರಾಧಿಪತ್ಯಕ್ಕೆ ಒಳಪಡುತ್ತೆ. ಆಗ ಕೂಡ ಇಡೀ ದೇಶವನ್ನ ಬ್ರಿಟಿಷರು ಮಾತ್ರ ಆಳ್ಲಿಲ್ಲ, ಇಲ್ಲಿ ಫ್ರೆಂಚರ ಹೊಸಾತು ಕೂಡ ಇತ್ತು, ಇವರಿಬ್ಬರ ಹಿಡಿತದಲ್ಲಿತ್ತು ಕೂಡ. ಅಷ್ಟೇ ಅಲ್ಲದೆ ಬಹುತೇಕ ಭಾಗ ಬ್ರಿಟಿಷರ ಹಿಡಿತದಲ್ಲಿತ್ತು ನಮ್ಮ ಭಾರತ ದೇಶ. ಆವತ್ತಿಗೆ ಯೂನಿಯನ್ ಜಾಕ್ ಅಂತ ಕರೆಸಿಕೊಳ್ಳಲ್ಪಡುವ ಬ್ರಿಟಿಷ್ ಧ್ವಜವನ್ನು ಇಡೀ ದೇಶದ ತುಂಬ ಹಾರಾಟ ಮಾಡಿದ್ರು. ಹಾಗೆ ಬ್ರಿಟಿಷ್ ವಸಾಹತುಶಾಹಿ ಆಡಳಿತಗಾರರು ತಮ್ಮದೇ ಆದಂತಹ ಬಾವುಟಗಳನ್ನು ಕೂಡ ಹೊಂದಿದ್ರು. ಹೀಗಾಗಿ ಒಂದು ದೇಶಕ್ಕೆ ಒಂದೇ ಧ್ವಜ ಇರಲಿ ಅಂತ ಅಪ್ಪಣೆ ಕೊಡುತ್ತೆ ಬ್ರಿಟಿಷ್ ಸರ್ಕಾರ. ಹಾಗೆ ಮುಂದುವರಿಸಿದ ಸ್ನೇಹಿತರೆ, ಈ ರೀತಿಯಲ್ಲಿ ನಿರ್ಧಾರ ತೆಗೆದುಕೊಳ್ಳುತ್ತೆ ಬ್ರಿಟಿಷ್ ಸರ್ಕಾರ. ಆದರೆ ಭಾರತಕ್ಕೆ ಅಂತ ಯಾವುದೇ ಧ್ವಜ ಇರಲಿಲ್ಲ. ಹಾಗಾಗಿ ನಮ್ಮ ಭಾರತಕ್ಕೆ ಅಂತಲೇ ಒಂದು ಧ್ವಜವನ್ನು ಮಾಡಲಿಕ್ಕೆ ನಿಂತವರು ಕೂಡ, ರೂಪಿಸ್ಲಿಕ್ಕೆ ನಿಂತವರು ಕೂಡ ಬ್ರಿಟಿಷರೇ. ಹೀಗಾಗಿ ಭಾರತಕ್ಕೆ ಒಂದು ಧ್ವಜವನ್ನು ರೂಪಿಸ್ಕೊಡ್ತಾರೆ ಬ್ರಿಟಿಷರು. ಈ ಧ್ವಜ ನೀಲಿ ಬಣ್ಣದಾಗಿರುತ್ತೆ. ಸೊ ಈ ನೀಲಿ ಬಣ್ಣದ ಬಾವುಟದಲ್ಲಿ ಎಡಭಾಗದಲ್ಲಿ ಬ್ರಿಟಿಷರ ಬಾವುಟದ ಚಿತ್ರ ಇದ್ರೆ, ಬಲಭಾಗದ ಮಧ್ಯದಲ್ಲಿ ಬ್ರಿಟಿಷ್ ರಾಣಿಯ ಚಿನ್ನದ ಕಿರೀಟ ಇರುತ್ತೆ. ಆದರೆ ಈ ಧ್ವಜ ನಮ್ಮ ಭಾರತೀಯ ರಾಜರಿಗೆ ಸಾಕಷ್ಟು

ಶುರುವಾಗಿರುತ್ತೆ. ಬ್ರಿಟಿಷ್ ಆಡಳಿತದ ಮೂಲಕ ಇಲ್ಲಿನ ಪ್ರಜೆಗಳಿಗೆ ಕೂಡ ಅಧಿಕಾರ ಕೊಡುವ ಮೂಲಕ ಪ್ರಜಾಪ್ರಾತಿನಿಧಿಕ ಆಡಳಿತ ಕೂಡ ನಡೀತಾ ಹೋಗುತ್ತೆ. ಇಂತಹ ಸಂದರ್ಭದಲ್ಲಿ ರಾಜರ ವಿರೋಧವನ್ನು ಕಟ್ಕೊಳ್ಳಿಕ್ಕೆ ಇಷ್ಟಪಡ್ತಿರ್ಲಿಲ್ಲ ಬ್ರಿಟಿಷ್ ಅಧಿಕಾರಿಗಳು. ಹೀಗಾಗಿ ಬ್ರಿಟಿಷ್ ಆಡಳಿತ ರಾಜರಿಗೂ ಕೂಡ ಪ್ರಾತಿನಿಧ್ಯ ಕೊಡಲಿಕ್ಕೆ ಶುರು ಮಾಡಿದರು. ಇದರ ಪರಿಣಾಮ ಏನಾಗತ್ತೆ ಗೊತ್ತಾ ಸ್ನೇಹಿತರೆ? ಭಾರತದಲ್ಲಿ 8 ಧ್ವಜಗಳು ಅಸ್ತಿತ್ವಕ್ಕೆ ಬರ್ತವೆ. ಅದರಲ್ಲಿ ಬ್ರಿಟಿಷರ ಭಾರತ ಹಾಗೇ ಇರುತ್ತೆ. ಅದರೊಟ್ಟಿಗೆ ಸ್ಥಳೀಯ ರಾಜರುಗಳ ಲಾಂಛನಗಳನ್ನು ಬಳಸ್ಕೊಳ್ಳಿಕ್ಕೆ ಒಪ್ಪಿಗೆ ಕೊಡಲಾಗತ್ತೆ. ಆದರೆ ಒಂದೇ ದೇಶಕ್ಕೆ 8 ಬಾವುಟಗಳ, ಇದು ಸರಿಯಾಗಲ್ಲ ಅಂತ ಮತ್ತೆ ಅವರಿಗೆ ಗೊತ್ತಾಯ್ತಾ ಹೋಯಿತು. ಇದು ರಾಷ್ಟ್ರದ ಸಮಗ್ರತೆಯನ್ನು ಪ್ರತಿನಿಧಿಸೋದಿಲ್ಲ ಅನ್ನೋದು ಅವರಿಗೆ ಕೂಡ ತಿಳಿತಾ ಹೋಯಿತು. ಹೀಗಾಗಿ ನಮ್ಮ ದೇಶಕ್ಕೆ ಒಂದೇ ಒಂದು ಧ್ವಜ ಇರಬೇಕು ಅನ್ನುವಂತಹ ತೀರ್ಮಾನವನ್ನು ರಾಷ್ಟ್ರೀಯವಾದಿಗಳು ಮಾಡ್ತಾರೆ. ಈ ಮಧ್ಯೆ ಸ್ವಾಮಿ ವಿವೇಕಾನಂದರ ಅನುಯಾಯಿಯಾಗಿದ್ದ ಸೋದರಿ ನಿವೇದಿತರವರು 1904 ಒಂದು ಧ್ವಜವನ್ನು ರೂಪಿಸಿಕೊಡ್ತಾರೆ. ಸೋದರಿ ನಿವೇದಿತರವರು ಕೆಂಪು ಬಣ್ಣದ ಆ ಧ್ವಜದ ಮೇಲೆ ಹಳದಿ ಚಿಹ್ನೆ ಕೂಡ ಇತ್ತು. ಕೆಂಪು ಬಣ್ಣ ಹೋರಾಟದ ಸಂಕೇತವಾದರೆ ಹಳದಿ ಬಣ್ಣ ದಿಗ್ವಿಜಯದ ಸಂಕೇತವಾಗಿರುತ್ತೆ. ಅದರ ಮೇಲೆ ಬೆಂಗಾಳಿ ಭಾಷೆಯಲ್ಲಿ ವಂದೇ ಮಾತರಂ ಅಂತ ಕೂಡ ಬರೆದಿರುತ್ತೆ. ಅದರೊಟ್ಟಿಗೆ ಇಂದ್ರನ ವಜ್ರಾಯುಧ ಮತ್ತು ಕಮಲದ ಹೂವಿನ ಚಿಹ್ನೆಗಳು ಕೂಡ ಇದ್ವು. ಅದ್ಯಾಕೋ ಮುಂದುವರಿತ ಈ ಧ್ವಜಕ್ಕೂ ಕೂಡ ಅಷ್ಟಾಗಿ ಒಮ್ಮತ ಬರಲಿಲ್ಲ. ಸಾಕಷ್ಟು ಜನರು ಕೂಡ ಸಾಕಷ್ಟು ಪಕ್ಷಗಳು ಇದನ್ನು ಒಪ್ಪಲಿಲ್ಲ. ಇದ್ರ ಮಧ್ಯೆ ಬ್ರಿಟಿಷ್ ಅಧಿಕಾರಿ ಲಾರ್ಡ್ ಲ್ಯಾಂಪ್ಟಿನ್ ಅವರು ಬ್ರಿಟಿಷ್ ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೀತಾರೆ. ಬ್ರಿಟಿಷ್ ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೆದು ಧ್ವಜವೇ ಇಲ್ಲದ ದೇಶ ಎಂದು ವ್ಯಂಗ್ಯ ಹಾಡ್ತಾರೆ. ಇದರ ಪರಿಣಾಮವಾಗಿ ದೇಶಕ್ಕೊಂದು ರಾಷ್ಟ್ರಧ್ವಜ ಬೇಕೇ ಬೇಕು ಅಂತ ಆಗಿನ ನಾಯಕರುಗಳು ಒಂದು ಗಟ್ಟಿ ನಿರ್ಧಾರವನ್ನು ಮಾಡ್ತಾರೆ. ಇದರ ಫಲವಾಗಿ 1906 ಸಭೆಯಲ್ಲಿ ತೀವ್ರವಾಗಿ ಧ್ವಜದ ಪ್ರಸ್ತಾಪ ಆಗತ್ತೆ. ಅದೇ ಹಸಿರು ಹಳದಿ ಕೆಂಪು ಬಣ್ಣಗಳ ಧ್ವಜ ಅದು. ಆ ಧ್ವಜದ ಮೇಲ್ಗಡೆ 8 ಕಮಲಗಳ ಚಿತ್ರ ಇರುತ್ತೆ. ಕೆಳಗಡೆ ಸೂರ್ಯ ಮತ್ತು ಚಂದ್ರರ ಚಿತ್ರ ಇದ್ದಂತಹ ಆ ಧ್ವಜದಲ್ಲಿ ಮಧ್ಯದಲ್ಲಿ ವಂದೇ ಮಾತರಂ ಅಂತ ಹಿಂದಿಯಲ್ಲಿ ಬರೆಯಲಾಗಿರುತ್ತೆ. ಆದರೆ ಸ್ನೇಹಿತರೆ, ಅದೇ ವರ್ಷ ಬಂಗಾಳದ ವಿಭಜನೆ ಕೂಡ ಆಗತ್ತೆ. ಆ ಕಾರಣದಿಂದ ಹೀಗಾಗಿ ಅದೇ ಬಣ್ಣದ ಬೇರೆ ಧ್ವಜವೊಂದು ಸಭೆಯಲ್ಲಿ ಹಾರಾಡೋದಕ್ಕೆ ಶುರು ಆಗತ್ತೆ. ಈ ಎರಡೂ ಬಾವುಟಗಳನ್ನು ಮತ್ತೆ ಆ ಸಭೆಯವರು ಕೈಬಿಡ್ತಾರೆ. ಹೀಗೆ ಮುಂದುವರಿತ 1907 ಕಾಮ ಅವರು ತಾವೇ ರೂಪಿಸಿದ ಧ್ವಜವನ್ನು ಸಭೆಯ ಮುಂದೆ ತಂದಿಡ್ತಾರೆ. ಈ ಧ್ವಜ ಕೇಸರಿ ಹಳದಿ ಮತ್ತು ಹಸಿರು ಬಣ್ಣಗಳಿಂದ ಕೂಡಿರುತ್ತೆ. ಈ ಧ್ವಜವನ್ನು ರೂಪಿಸಲಿಕ್ಕೆ ಸಾರ್ವರ್ಕರ್ ಮತ್ತು ಶ್ಯಾಮ್ಜಿ ಕೃಷ್ಣವರ್ಮರು ಕೂಡ ಕೈಜೋಡಿಸಿರ್ತಾರೆ. ಇವರು ಕೂಡ ಸಹಾಯ ಮಾಡಿರ್ತಾರೆ. ಎಲ್ಲ ಚಿಹ್ನೆಗಳು ಕೂಡ ಈ ಧ್ವಜದಲ್ಲಿ ಇದ್ದರೂ ಕೂಡ ಸಭೆಯಲ್ಲಿ ಇದಕ್ಕೆ ಮನ್ನಣೆ ಸಿಗೋದಿಲ್ಲ. ಸಭೆಯಲ್ಲಿ ಯಾರೂ ಇದನ್ನು ಇಷ್ಟಪಡೋದಿಲ್ಲ. ಇಷ್ಟೆಲ್ಲ ಆದಮೇಲೆ ಸ್ನೇಹಿತರೆ, ಇನ್ನೂ 4-6 ಧ್ವಜಗಳ ನಿರ್ಮಾಣ ಆಗತ್ತೆ. ಧ್ವಜದ ಮಧ್ಯೆ ಚರಕ ಇರಬೇಕು ಅಂತ ಗಾಂಧೀಜಿ ಕೂಡ ಆಸೆ ಪಟ್ಟಿದ್ರು. ಆದರೆ ಆ ಯಾವ ಧ್ವಜಗಳಿಗೂ ಕೂಡ ಆ ಸಭೆ ಒಮ್ಮತ ನಿರ್ಧಾರ ಕೊಡೋದಿಲ್ಲ. ಈ ಮಧ್ಯೆ ಬಾಲಗಂಗಾಧರ್ ತಿಲಕ್ರವರು ಹೊಸದೊಂದು ಧ್ವಜವನ್ನು ತಯಾರು ಮಾಡ್ತಾರೆ. ಅದು ಓಮ್ ರೂಲ್ ಲೀಗನ್ನು ನೇರವಾಗಿ ಸೂಚಿಸ್ತಿದ್ದಂತಹ ಧ್ವಜವಾಗಿರುತ್ತೆ. ಕೆಂಪು ಮತ್ತು ಹಸಿರು ಬಣ್ಣವನ್ನು ಹೊಂದಿದ್ದಂತಹ ಆ ಧ್ವಜದ ಒಂದು ಮೂಲೆಯಲ್ಲಿ ಬ್ರಿಟಿಷ್ ಆಧಿಪತ್ಯದ ಸಂಕೇತ ಇದ್ರೆ ಇನ್ನೊಂದು ಕಡೆ ಅರ್ಧ ಚಂದ್ರಾಕೃತಿ ಇರುತ್ತೆ. ಅದರ ಮೇಲಿದ್ದಂತಹ ಸಪ್ತ ನಕ್ಷತ್ರಗಳು ಸಪ್ತ ಋಷಿಗಳನ್ನು ಸೂಚಿಸುವಂತಹ ಒಂದು ಚಿಹ್ನೆಗಳಾಗಿರ್ತವೆ. ಈ ರೀತಿಯ ಒಂದು ವಿವರಣೆಯನ್ನ ತಿಲಕರು ಕೊಡ್ತಾರೆ. ಆದರೆ ಈ ಧ್ವಜವು ಕೂಡ ಸಭೆಯಲ್ಲಿ ಒಪ್ಪಿಗೆಯನ್ನ ಪಡೆಯೋದಿಲ್ಲ. ಅರೆ, ಇಷ್ಟೆಲ್ಲ ಬುದ್ಧಿಜೀವಿಗಳಿದ್ದಾರೆ, ಹಿರಿಯರಿದ್ದಾರೆ, ಮೇಧಾವಿಗಳಿದ್ದಾರೆ, ಒಬ್ರಿಗಿಂತ ಒಬ್ರು ತುಂಬಾನೇ ಬುದ್ಧಿವಂತರಿದ್ದಾರೆ, ಆದರೆ ಈ ದೇಶಕ್ಕೊಂದು ಧ್ವಜ ರೂಪಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಹೇಗೆ ಅನ್ನುವಂತಹ ಚಿಂತೆ ಕೂಡ ಕಾಡ್ತಾ ಇತ್ತು. ಇವ್ರು ಮಾಡೋದನ್ನು ಅವ್ರು ಒಪ್ತಿಲ್ಲ, ಅವ್ರು ಮಾಡೋದನ್ನು ಇವ್ರು ಒಪ್ತಿಲ್ಲ, ಇವರಿಗಿಷ್ಟ ಆದರೆ ಅವರಿಗಿಷ್ಟ ಆಗ್ತಾ ಇರಲಿಲ್ಲ, ಅವರಿಗಿಷ್ಟ ಆದರೆ ಇವರಿಗಿಷ್ಟ ಆಗ್ತಾ ಇರಲಿಲ್ಲ, ಇದೇ ಗೊಂದಲಗಳು ನಡೀತಾ ಹೋದ್ವು. ಇದು

0: ಫಜೀತಿ ಆಯ್ತಲ್ಲ ಅಂತ ಎಲ್ಲರೂ ಕೂಡ ತಲೆ ಮೇಲೆ ಕೈ ಹೊತ್ತು ಕುಳಿತಿರುವಾಗಲೇ ಈ ದೇಶಕ್ಕೊಂದು ಧ್ವಜವನ್ನ ರೂಪಿಸಿಕೊಡ್ಲಿಕ್ಕೆ ಬಂದವರೇ ಈ ಮಹಾನ್ ವ್ಯಕ್ತಿ. ಅವರೇ ಪಿಂಗಳಿ ವೆಂಕಯ್ಯ. ಇವರು ಮೂಲತಃ ಆಂಧ್ರಪ್ರದೇಶದವರು. ಆಂಧ್ರಪ್ರದೇಶದವರಾದ ಪಿಂಗಳಿ ವೆಂಕಯ್ಯ ಹುಟ್ಟಿದ್ದು 2, 1876. ಆಂಧ್ರಪ್ರದೇಶದ ಮಚಲಿಪಟ್ಟಣಂ ಸಮೀಪದಲ್ಲಿ ಸಣ್ಣ ಹಳ್ಳಿ ಇವರದು. ಬಾಲ್ಯದಿಂದಲೂ ಅತ್ಯಂತ ಪ್ರತಿಭಾವಂತರಾಗಿರ್ತಾರೆ ಪಿಂಗಳಿ ವೆಂಕಯ್ಯರವರು. ಯೌವನದ ದಿನಗಳಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ಮಹಾತ್ಮ ಗಾಂಧೀಜಿಯವರ ಸಂಪರ್ಕ ಸಿಗತ್ತೆ ಪಿಂಗಳಿ ವೆಂಕಯ್ಯರವರಿಗೆ. ಗಾಂಧೀಜಿಯವರ ಅಹಿಂಸಾ ಚಳುವಳಿಗಳಲ್ಲಿ ಭಾಗವಹಿಸ್ತಾರೆ. ಗಾಂಧೀಜಿಯವರ ಅಹಿಂಸಾ ಚಳುವಳಿಗಳಲ್ಲಿ ಭಾಗವಹಿಸಿದ ವೆಂಕಯ್ಯರವರು ಮಹಾತ್ಮ ಗಾಂಧೀಜಿಯವರ ತತ್ವಗಳಿಗೆ ತುಂಬಾ ಕಟಿಬದ್ಧರಾಗಿರ್ತಾರೆ. ಅವರ ತತ್ವಗಳನ್ನು ತುಂಬ ಚೆನ್ನಾಗಿ ಒಪ್ಕೊಳ್ತಾರೆ. ಮುಂದೆ ಭಾರತಕ್ಕೆ ಬಂದು ರೈಲ್ವೆ ಇಲಾಖೆಯಲ್ಲಿ, ಅದರಲ್ಲೂ ಬೆಂಗಳೂರಿನಲ್ಲಿ ಸ್ವಲ್ಪ ದಿನ ಕೆಲಸ ಮಾಡ್ತಾರೆ. ಆನಂತರ ಆ ಕೆಲಸ ಬಿಟ್ಟು ಸೀದಾ ಲಾಹೋರ್ಗೆ ಹೋಗ್ತಾರೆ. ಅಲ್ಲಿ ಆಂಗ್ಲೋ ವೇದಿಕ್ ಕಾಲೇಜನ್ನು ಸೇರಿಕೊಂಡು ಜಪನೀಸ್, ಉರ್ದು ಮತ್ತು ಸಂಸ್ಕೃತ ಭಾಷೆಗಳಲ್ಲಿ ಪಾಂಡಿತ್ಯವನ್ನು ಪಡಿತಾರೆ. ಇದಾದ ಮೇಲೆ ಕೃಷಿಯಲ್ಲಿ ವಿಶೇಷ ಆಸಕ್ತಿಯನ್ನು ಬೆಳೆಸಿಕೊಂಡಂತಹ ವೆಂಕಯ್ಯರವರು ಕಾಂಬೋಡಿಯಾದ ಹತ್ತಿ ಬಗ್ಗೆ ಅಧ್ಯಯನ ನಡೆಸ್ತಾರೆ ಸ್ನೇಹಿತರೆ. ಅಂದರೆ ಕಾಟನ್ ಅಂತ ಏನು ಹೇಳ್ತೀವಿ ಅದ್ರ ಬಗ್ಗೆ ಅಧ್ಯಯನ ನಡೆಸ್ತಾರೆ ವೆಂಕಯ್ಯರವರು. ಅಧ್ಯಯನ ನಡೆಸಿದ ಮೇಲೆ ಅದ್ರ ಮೇಲೆ ಡಾಕ್ಟರೇಟ್ ಪದವಿಯನ್ನು ಕೂಡ ಪಡ್ಕೊಳ್ತಾರೆ. ಇವರ ಒಂದು ಹತ್ತಿಯ ಸಂಶೋಧನೆಯಿಂದಾಗಿ, ಅಂದರೆ ಕಾಟನ್ ರಿಸರ್ಚ್ ಸಲುವಾಗಿ ಇವರನ್ನ ಪತ್ತಿ ವೆಂಕಯ್ಯ ಅಂತ ಕರೀತಾರೆ ಆಂಧ್ರದೇಶದವರು. ತೆಲುಗಲ್ಲಿ ಪತ್ತಿ ಅಂದರೆ ಹತ್ತಿ ಅಂತ ಅರ್ಥ ಆಗತ್ತೆ ಕೂಡ. ಅಷ್ಟೇ ಅಲ್ಲದೆ ವೆಂಕಯ್ಯನವರಿಗೆ ಭೂವಿಜ್ಞಾನದಲ್ಲಿ ಅಗಾಧವಾದಂತಹ ಜ್ಞಾನ ಕೂಡ ಇತ್ತು ಸ್ನೇಹಿತರೆ. ಹೀಗಾಗಿ ಅವರನ್ನ ಆಂಧ್ರದ ವಜ್ರಗಳ ಗಣಿಯ ಉಸ್ತುವಾರಿಕೆಗೆ ಸೇರಿಸ್ಕೊಳ್ತಾರೆ. ಆ ಕೆಲಸಕ್ಕೆ ಕುರಿತಾಗಿ ನೇಮಕ ಮಾಡತ್ತೆ ಅಂದಿನ ಸರ್ಕಾರ. ಇದು ಅವರ ಹೆಸರನ್ನ ವಜ್ರಾಲಯ ವೆಂಕಯ್ಯ ಅಂತ ಕರೆಯೋ ಹಾಗೆ ಕೂಡ ಮಾಡತ್ತೆ. ಇಂತಹ ಪಿಂಗಳಿ ವೆಂಕಯ್ಯ ಮಹಾತ್ಮ ಗಾಂಧೀಜಿಯವರ ಸಲಹೆ ಮೇರೆಗೆ ರಾಷ್ಟ್ರಧ್ವಜವನ್ನು ರೂಪಿಸುವ ಪವಿತ್ರ ಕಾರ್ಯಕ್ಕೆ ಮುಂದಾಗ್ತಾರೆ. ಈ ಕಾರ್ಯಕ್ಕಾಗಿ ಪಿಂಗಳಿ ವೆಂಕಯ್ಯರವರು ಸ್ನೇಹಿತರೆ 30 ದೇಶಗಳ ಬಾವುಟಗಳ ಬಗ್ಗೆ ಅಧ್ಯಯನ ಮಾಡ್ತಾರೆ. ಒಂದಲ್ಲ ಎರಡಲ್ಲ 5 ವರ್ಷಗಳ ನಿರಂತರ ಶ್ರಮದ ಫಲವಾಗಿ ಪಿಂಗಳಿ ವೆಂಕಯ್ಯರವರು ರೂಪಿಸಿದ್ದು ನಾವಿವತ್ತು ನೋಡ್ತಾ ಇದ್ದೀವಲ್ವ ಸ್ನೇಹಿತರೆ, ತ್ರಿವರ್ಣ ಧ್ವಜ, ಅದನ್ನ ಹೋಲುತ್ತಿದ್ದಂತಹ ಮತ್ತೊಂದು ಧ್ವಜವನ್ನ. ಆಗ ವೆಂಕಯ್ಯರವರು ರೂಪಿಸಿದ್ದು ಕೇಸರಿ ಮತ್ತು ಹಸಿರು ಬಣ್ಣದ ಧ್ವಜವನ್ನ. ಅದರ ಮಧ್ಯೆ ಒಂದು ಚಿಹ್ನೆ ಇದ್ರೆ ಚಂದ ಅಂತ ಸಲಹೆ ಕೊಟ್ಟಿದ್ದು ಅಂದಿನ ಶಿಕ್ಷಣ ತಜ್ಞ ಹೋರಾಟಗಾರ ಲಾಲಾ ಹನ್ಸ್ರಾಜ್ರವರು. ಹೀಗಾಗಿ ಆ ಧ್ವಜದ ಮಧ್ಯೆ ಅಶೋಕ ಚಕ್ರ ಸ್ಥಾನ ಪಡ್ಕೊಳತ್ತೆ. ಮುಂದೆ ಗಾಂಧೀಜಿಯವರು ಹಸಿರು ಮತ್ತು ಕೇಸರಿ ನಡುವೆ ಬಿಳಿ ಬಣ್ಣ ಇದ್ರೆ ಚಂದ ಅಂತ ಸಲಹೆಗಳನ್ನು ಕೂಡ ಕೊಡ್ತಾರೆ. ಆಗ ರೂಪುಗೊಂಡಿದ್ದೇ ಈಗ ನಾವು ನೋಡ್ತಾ ಇರುವಂತಹ ಈ ತಿರಂಗ ಸ್ನೇಹಿತರೆ. ಇದೇ ಧ್ವಜವನ್ನ 1947 ಜುಲೈ 22 ರಾಷ್ಟ್ರೀಯ ಧ್ವಜ ಅಂತ ಅಂಗೀಕರಿಸಲಾಗತ್ತೆ. ದೇಶಕ್ಕೆ ಸ್ವಾತಂತ್ರ್ಯ ಬರುವ ಹೊತ್ತಿಗೆ ಇದೇ ಧ್ವಜವೇ ಮುಗಿಲೆತ್ತರಕ್ಕೆ ಹಾರಾಡತ್ತೆ. ಸ್ನೇಹಿತರೆ, ಈ ಪಿಂಗಳಿ ವೆಂಕಯ್ಯ ಹತ್ತಿ ಬಗ್ಗೆ ಸಂಶೋಧನೆ ಮಾಡಿದ್ರು, ವಜ್ರಗಳ ಗಣಿಯ ಉಸ್ತುವಾರಿಯನ್ನ ಕೂಡ ನೋಡ್ಕೊಂಡ್ರು, ಸ್ವಾತಂತ್ರ್ಯ ಹೋರಾಟದಲ್ಲಿ ಕೂಡ ಭಾಗಿಯಾಗಿದ್ರು, ದೇಶಕ್ಕೆ ಅತ್ಯಂತ ಅದ್ಭುತವಾದ ಧ್ವಜವನ್ನ ರೂಪಿಸಿಕೊಟ್ರು ಕೂಡ. ಆದ್ರೆ ಸ್ನೇಹಿತರೆ, ಆರ್ಥಿಕವಾಗಿ ಇವರು ಶ್ರೀಮಂತರಾಗಿರಲಿಲ್ಲ. ಜೀವನದ ಕಡೆಯ ಕ್ಷಣದವರೆಗೂ ಬಡತನದಲ್ಲೇ ಬದುಕಿದಂಥವರು. ಜುಲೈ 4, 1963 ತಮ್ಮ ದೇಹವನ್ನು ಕೂಡ ತೊರೀತಾರೆ ಪಿಂಗಳಿ ವೆಂಕಯ್ಯರವರು. ದೇಶಕ್ಕೆ ಐತಿಹಾಸಿಕ ಕೊಡುಗೆಯನ್ನು ಕೊಟ್ಟಂತಹ ವೆಂಕಯ್ಯನವರ ನೆನಪಿನಲ್ಲಿ ಸರ್ಕಾರ 2009 ಸ್ಟ್ಯಾಂಪ್ ಮಾಡುತ್ತೆ ಸ್ನೇಹಿತರೆ. ಸ್ಟ್ಯಾಂಪ್ಗಳನ್ನು ಮುದ್ರಿಸುವುದರ ಮೂಲಕ ಅವರ ಹೆಸರನ್ನು ಅಜರಾಮರಗೊಳಿಸುತ್ತೆ. ಸ್ನೇಹಿತರೆ, ಇದು ನಮ್ಮ ತ್ರಿವರ್ಣ ಧ್ವಜ ರೂಪುಗೊಂಡ ಕತೆ ಸ್ನೇಹಿತರೆ. ಇದು ಇಡೀ ಭಾರತದ ದೇಶದ ಜನರನ್ನ ಒಟ್ಟುಗೂಡಿಸುವಂತಹ ಅತ್ಯದ್ಭುತವಾದ ಸಂಕೇತ ಕೂಡ ಹೌದು. ತುಂಬಾನೇ ಅದ್ಭುತ ಅನ್ಸತ್ತೆ ಅಲ್ವಾ ಸ್ನೇಹಿತರೆ? ದೇಶದ ಏಕತೆ, ಸೌಹಾರ್ದತೆ, ವೈವಿಧ್ಯತೆ, ಸ್ವದೇಶಿ ತತ್ವ ಹಾಗೂ ಸ್ವಾತಂತ್ರ್ಯ ಹೋರಾಟದ ಪ್ರತೀಕ ಈ ನಮ್ಮ ರಾಷ್ಟ್ರಧ್ವಜ. ಜೊತೆಗೆ ಆ ರಾಷ್ಟ್ರಧ್ವಜವನ್ನು ನೋಡಿದಾಗ ಎಲ್ಲಿಲ್ಲದ ಖುಷಿ ಕೂಡ ನಮ್ಮೆಲ್ಲರಿಗೂ ಕೂಡ ಹಾಗೆ ಆಗತ್ತೆ. ಸೊ ಈ ದಿನ ಸ್ನೇಹಿತರೆ, ಜುಲೈ 22 ರಾಷ್ಟ್ರಧ್ವಜವನ್ನು ಅಂಗೀಕರಿಸಿದ ದಿನ. ಈ ದಿನದಲ್ಲಿ ಈ ವಿಶೇಷ ಮಾಹಿತಿಯನ್ನು ನಿಮಗೆಲ್ಲ ತಿಳಿಸಿದ್ದು ತುಂಬ ಉಪಯುಕ್ತ ಆಯಿತು, ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಹಾಗೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಈ ದಿನ ರಾಷ್ಟ್ರಧ್ವಜ ಅಂಗೀಕರಿಸಿದ ದಿನದ ಬಗ್ಗೆ ಪ್ರಬಂಧವನ್ನು ತಿಳಿಸ್ಲಿಕ್ಕೆ ನಮ್ಮೊಟ್ಟಿಗಿದ್ದಾರೆ ಮಂಜುಳಾ ಆರಾಧ್ಯ ಮೇಡಮ್ ಅವರು. ಮಂಜುಳಾ ಆರಾಧ್ಯ ಮೇಡಮ್ ಅವರಿಂದ ರಾಷ್ಟ್ರಧ್ವಜದ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ತಿಳಿಯೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಓ, ಯಾವ್ದೋ ಮೆಸೇಜ್ ಬಂತು.
2: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
1: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
2: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
1: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ RJ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಮಂಜುಳಾ ಆರಾಧ್ಯ ಮೇಡಮ್ ಅವರು ರಾಷ್ಟ್ರಧ್ವಜದ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತಿಳಿಸ್ಕೊಡ್ಲಿಕ್ಕೆ ನಮ್ಮೊಟ್ಟೆಗಿದ್ದಾರೆ. ತಡ ಮಾಡೋದು ಬೇಡ, ಜುಲೈ 22 ರಾಷ್ಟ್ರಧ್ವಜ ಅಂಗೀಕಾರದ ದಿನದ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ಮಂಜುಳಾ ಆರಾಧ್ಯ ಮೇಡಮ್ ಅವರಿಂದ ಕೇಳೋಣ. ಮೇಡಮ್ ನಮಸ್ತೆ.
5: ನಮಸ್ಕಾರ, ಎಲ್ಲರಿಗೂ ಶುಭೋದಯ. ನಾನು ಮಂಜುಳಾ ಆರಾಧ್ಯ ಅಂತ. ಈ ದಿನ ನಾನು ರಾಷ್ಟ್ರಧ್ವಜ ಅಂಗೀಕರಿಸಿದ ದಿನ ನಮಗೆ ಎಷ್ಟು ಮುಖ್ಯ ಅನ್ನೋದನ್ನು ಹೇಳ್ತಾ ಇದ್ದೀನಿ. ರಾಷ್ಟ್ರಧ್ವಜವು ಒಂದು ಬಟ್ಟೆಯ ತುಂಡಲ್ಲ, ಅದು ದೇಶದ ಗೌರವ, ಸ್ವಾಭಿಮಾನ, ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಮತ್ತು ಪ್ರತಿಯೊಬ್ಬ ಭಾರತೀಯನ ಆತ್ಮಗೌರವದ ಪ್ರತೀಕವಾಗಿದೆ. ಭಾರತದ ಇತಿಹಾಸದಲ್ಲಿ 1947 ಜುಲೈ 22 ಒಂದು ಚಿರಸ್ಮರಣೀಯ ದಿನ. ಈ ದಿನ ಭಾರತದ ಸಂವಿಧಾನ ಸಭೆಯು ನಮ್ಮ ತ್ರಿವರ್ಣ ರಾಷ್ಟ್ರಧ್ವಜವನ್ನು ಅಧಿಕೃತವಾಗಿ ಅಂಗೀಕರಿಸಿತು. ಇದಾದ ನಂತರ 1947 ಆಗಸ್ಟ್ 15 ಭಾರತ ಸರ್ಕಾರ ರಾಷ್ಟ್ರವಾಗಿ ಉದಯಿಸಿದಾಗ ಇದೇ ತ್ರಿವರ್ಣ ಧ್ವಜವು ಕೆಂಪು ಕೋಟೆಯ ಮೇಲೆ ಮೊದಲ ಬಾರಿಗೆ ಅಧಿಕೃತವಾಗಿ ಹರಡಿತು. ಆದ್ದರಿಂದ ಜುಲೈ 22 ಮತ್ತು ಆಗಸ್ಟ್ 15 ಎರಡು ದಿನಗಳು ಪರಸ್ಪರ ಸಂಬಂಧ ಹೊಂದಿರುವ ಐತಿಹಾಸಿಕ ದಿನಗಳಾಗಿವೆ. ರಾಷ್ಟ್ರಧ್ವಜದ ವಿನ್ಯಾಸವನ್ನು ಪಿಂಗಳಿ ವೆಂಕಯ್ಯ ಅವರು ರೂಪಿಸಿದರು. ಅವರ ವಿನ್ಯಾಸವನ್ನು ಆಧರಿಸಿ ಅಂತಿಮ ರೂಪವನ್ನು ಸಂವಿಧಾನ ಸಭೆ ಅಂಗೀಕರಿಸಿತು. ರಾಷ್ಟ್ರಧ್ವಜದ ಉದ್ದ ಅಗಲದ ಅನುಪಾತ 3:2 ಆಗಿರುತ್ತದೆ. 3 ಸಮಾನ ಪಟ್ಟಿಗಳಿರುವ ಈ ಧ್ವಜವು ಭಾರತದ ಮೌಲ್ಯಗಳನ್ನು ಪ್ರತಿಬಿಂಬಿಸುತ್ತದೆ. ಮೇಲಿನ ಕೇಸರಿ ಬಣ್ಣ ಧೈರ್ಯ, ತ್ಯಾಗ, ನಿಸ್ವಾರ್ಥ ಸೇವೆ ಮತ್ತು ರಾಷ್ಟ್ರಕ್ಕಾಗಿ ಬದುಕುವ ಮನೋಭಾವವನ್ನು ಸೂಚಿಸುತ್ತದೆ. ಗಡಿಯಲ್ಲಿ ನಮ್ಮ ಸೈನಿಕರು ದೇಶದ ರಕ್ಷಣೆಗೆ ನಿಂತಿರುವ ಸಾಹಸ ಇದೇ ಬಣ್ಣದ ಅರ್ಥವನ್ನು ನಮಗೆ ನೆನಪಿಸುತ್ತದೆ. ಮಧ್ಯದ ಬಿಳಿ ಬಣ್ಣ ಶಾಂತಿ, ಸತ್ಯ, ಪ್ರಾಮಾಣಿಕತೆ ಮತ್ತು ಪಾರದರ್ಶಕತೆಯ ಸಂಕೇತವಾಗಿದೆ. ಮಹಾತ್ಮ ಗಾಂಧೀಜಿ ತೋರಿದ ಸತ್ಯ ಮತ್ತು ಅಹಿಂಸೆಯ ಮಾರ್ಗವನ್ನು ಈ ಬಣ್ಣ ಪ್ರತಿಬಿಂಬಿಸುತ್ತದೆ. ಕೆಳಗಿನ ಹಸಿರು ಬಣ್ಣ ಪ್ರಕೃತಿ, ಕೃಷಿ, ಸಮೃದ್ಧಿ, ಪರಿಸರ ಸಂರಕ್ಷಣೆ ಮತ್ತು ದೇಶದ ಅಭಿವೃದ್ಧಿಯನ್ನು ಸೂಚಿಸುತ್ತದೆ. ರೈತನ ಪರಿಶ್ರಮ, ಹಸಿರು ಹೊಲಗಳು ಮತ್ತು ನಮ್ಮ ನೈಸರ್ಗಿಕ ಸಂಪತ್ತಿನ ಮಹತ್ವವನ್ನು ಈ ಬಣ್ಣ ನೆನಪಿಸುತ್ತದೆ. ಧ್ವಜದ ಮಧ್ಯದಲ್ಲಿರುವ ಅಶೋಕ ಚಕ್ರ ಸಾರನಾಥದ ಅಶೋಕ ಸ್ತಂಭದಿಂದ ಪ್ರೇರಿತವಾಗಿದೆ. ಇದರಲ್ಲಿ 24 ಕಡ್ಡಿಗಳಿವೆ. ಈ 24 ಕಡ್ಡಿಗಳು ದಿನದ 24 ಗಂಟೆಗಳಂತೆ ನಿರಂತರ ಕಾರ್ಯ, ನ್ಯಾಯ, ಧರ್ಮ ಮತ್ತು ಪ್ರಗತಿಯ ಸಂದೇಶವನ್ನು ನೀಡುತ್ತವೆ. ನಿಂತ ನೀರು ಕೊಳೆಯುತ್ತದೆ, ಹರಿಯುವ ನೀರು ಶುದ್ಧವಾಗಿರುತ್ತದೆ ಎಂಬಂತೆ ದೇಶವು ಸದಾ ಅಭಿವೃದ್ಧಿಯ ಕಡೆಗೆ ಸಾಗಬೇಕು ಎಂಬ ಸಂದೇಶವನ್ನು ಅಶೋಕ ಚಕ್ರ ಸಾರುತ್ತದೆ. ರಾಷ್ಟ್ರಧ್ವಜವನ್ನು ಅಂಗೀಕರಿಸಿದ ದಿನವನ್ನು ನೆನಪಿಸಿಕೊಳ್ಳುವುದು ಕೇವಲ ಇತಿಹಾಸದ ಸ್ಮರಣೆ ಅಲ್ಲ, ಇದು ನಮ್ಮ ಜವಾಬ್ದಾರಿಯನ್ನು ಅರಿತುಕೊಳ್ಳುವ ದಿನವೂ ಹೌದು.
0: ಖಂಡಿತವಾಗ್ಲೂ ನಮ್ಮ ರಾಷ್ಟ್ರಧ್ವಜ ತುಂಬಾ ವಿಶೇಷತೆಯನ್ನು ಹೊಂದಿರುವಂತಹ ಧ್ವಜವಾಗಿದೆ. ಕೇಸರಿ ಶಕ್ತಿ ಮತ್ತು ತ್ಯಾಗಕ್ಕೆ ಹೆಸರಾದರೆ ಬಿಳಿ ಸತ್ಯ ಮತ್ತು ಶಾಂತಿಯನ್ನು ಸೂಚಿಸುತ್ತೆ. ಇನ್ನು ಹಸಿರು ಸಮೃದ್ಧಿ ಮತ್ತು ಬೆಳವಣಿಗೆಯ ಸಂಕೇತವಾಗಿದೆ. ಇಷ್ಟೆಲ್ಲ ವಿಶೇಷತೆಗಳನ್ನು ಒಳಗೊಂಡಿದೆ ಪಿಂಗಲಿ ವೆಂಕಯ್ಯ ಅವರು ವಿನ್ಯಾಸ ಮಾಡಿದಂತಹ ಈ ತ್ರಿವರ್ಣ ಧ್ವಜ. ಸೊ ಇಂತಹ ತ್ರಿವರ್ಣ ಧ್ವಜದ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ಮಂಜುಳಾ ಆರಾಧ್ಯ ಮೇಡಮ್ ಅವರಿಂದ ತಿಳಿತಾ ಹೋಗೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
6: ಈ ಜನುಮವೇ ಆ ದೊರಕಿದೆ ರುಚಿ ಸವಿಯಲು.
1: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
7: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
8: ನಿಮ್ಮ ಮನೆ ಮನದ ಕೈರುಚಿ.
2: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಮಂಜುಳಾ ಆರಾಧ್ಯ ಮೇಡಮ್ ಅವರು ರಾಷ್ಟ್ರಧ್ವಜದ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತುಂಬ ಚೆನ್ನಾಗಿ ತಿಳಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಾಗೆ ಮತ್ತಷ್ಟು ಮಾಹಿತಿಗಳನ್ನು ಮಂಜುಳಾ ಆರಾಧ್ಯ ಮೇಡಮ್ ಅವರಿಂದ ಕೇಳೋಣ.
5: ರಾಷ್ಟ್ರಧ್ವಜವನ್ನು ಅಂಗೀಕರಿಸಿದ ದಿನವನ್ನು ನೆನಪಿಸಿಕೊಳ್ಳುವುದು ಕೇವಲ ಇತಿಹಾಸದ ಸ್ಮರಣೆ ಅಲ್ಲ, ಇದು ನಮ್ಮ ಜವಾಬ್ದಾರಿಯನ್ನು ಅರಿತುಕೊಳ್ಳುವ ದಿನವೂ ಹೌದು. ಸ್ವಾತಂತ್ರ್ಯಕ್ಕಾಗಿ ಭರತ್ ಸಿಂಗ್, ನೇತಾಜಿ ಸುಭಾಷ್ ಚಂದ್ರ ಬೋಸ್, ರಾಣಿ ಲಕ್ಷ್ಮೀಬಾಯಿ, ಮಹಾತ್ಮ ಗಾಂಧೀಜಿ, ಸರ್ದಾರ್ ವಲ್ಲಭಾಯಿ ಪಟೇಲ್ ಹಾಗೂ ಸಾವಿರಾರು ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಜೀವನವನ್ನೇ ದೇಶಕ್ಕೆ ಅರ್ಪಿಸಿದರು. ಅವರ ಕನಸಿನ ಭಾರತವನ್ನು ಕಟ್ಟುವ ಹೊಣೆ ಇಂದು ನಮ್ಮ ಮೇಲಿದೆ. ರಾಷ್ಟ್ರಧ್ವಜಕ್ಕೆ ಗೌರವ ನೀಡುವುದು ಎಂದರೆ ಕೇವಲ ಧ್ವಜಾರೋಹಣದ ಮೇಲೆ ನಿಲ್ಲುವುದು ಮಾತ್ರವಲ್ಲ, ದೇಶದ ಕಾನೂನುಗಳನ್ನು ಪಾಲಿಸುವುದು, ತೆರಿಗೆ ಪಾವತಿಸುವುದು, ಮತದಾನ ಮಾಡುವುದು, ಪರಿಸರವನ್ನು ರಕ್ಷಿಸುವುದು, ಭ್ರಷ್ಟಾಚಾರವನ್ನು ವಿರೋಧಿಸುವುದು, ಮಹಿಳೆಯರಿಗೆ ಗೌರವ ನೀಡುವುದು, ಸಾರ್ವಜನಿಕ ಆಸ್ತಿಯನ್ನು ಕಾಪಾಡುವುದು, ಸಾರ್ವಜನಿಕ ಆಸ್ತಿ ಕಾಪಾಡುವುದರ ಜೊತೆಗೆ ಸೌಹಾರ್ದದಿಂದ ಬದುಕುವುದು ರಾಷ್ಟ್ರಧ್ವಜಕ್ಕೆ ಸಲ್ಲಿಸುವ ನಿಜವಾದ ಗೌರವವಾಗಿದೆ. ಶಾಲೆಗಳಲ್ಲಿ ರಾಷ್ಟ್ರಧ್ವಜದ ಮಹತ್ವವನ್ನು ಮಕ್ಕಳಿಗೆ ತಿಳಿಸಬೇಕು. ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣ ಪಡೆದು ದೇಶದ ಅಭಿವೃದ್ಧಿಗೆ ಕೊಡುಗೆ ನೀಡಬೇಕು. ವಿಜ್ಞಾನ, ಕೃಷಿ, ವೈದ್ಯಕೀಯ, ಶಿಕ್ಷಣ, ಕಲೆ, ಸಾಹಿತ್ಯ, ಕ್ರೀಡೆ ಮತ್ತು ತಂತ್ರಜ್ಞಾನ ಯಾವ ಕ್ಷೇತ್ರದಲ್ಲೇ ಸಾಧನೆ ಮಾಡಿದರೂ ಅದು ರಾಷ್ಟ್ರಧ್ವಜದ ಗೌರವವನ್ನು ಹೆಚ್ಚಿಸುತ್ತದೆ. ವಿದೇಶಗಳಲ್ಲಿ ಭಾರತೀಯರು ಸಾಧನೆ ಮಾಡಿದಾಗ ಅಥವಾ ಒಲಿಂಪಿಕ್ಸ್, ವಿಶ್ವಕಪ್ ಮೊದಲಾದ ಸ್ಪರ್ಧೆಗಳಲ್ಲಿ ಭಾರತದ ರಾಷ್ಟ್ರಧ್ವಜ ಹಾರಾಡುವ ಕ್ಷಣ ಪ್ರತಿಯೊಬ್ಬ ಭಾರತೀಯನಿಗೂ ಹೆಮ್ಮೆಯ ಕ್ಷಣವಾಗುತ್ತದೆ. ಆ ಕ್ಷಣಗಳಲ್ಲಿ ನಾವು ಭಾರತೀಯರೆಂಬ ಹೆಮ್ಮೆ ಇನ್ನಷ್ಟು ಹೆಚ್ಚುತ್ತದೆ. ಇಂದು ಹರ್ ಘರ್ ತಿರಂಗಾ ಅಭಿಯಾನದಂತಹ ಕಾರ್ಯಕ್ರಮಗಳ ಮೂಲಕ ಜನರಲ್ಲಿ ರಾಷ್ಟ್ರಧ್ವಜದ ಬಗ್ಗೆ ಗೌರವ ಮತ್ತು ದೇಶಭಕ್ತಿ ಮೂಡಿಸಲಾಗುತ್ತಿದೆ. ಆದರೆ ಧ್ವಜದ ಗೌರವವು ಕೇವಲ ಒಂದು ದಿನಕ್ಕೆ ಸೀಮಿತವಾಗಿರದೆ ಪ್ರತಿದಿನವೂ ನಮ್ಮ ನಡೆನುಡಿಯಲ್ಲಿ ಕಾಣಿಸಬೇಕು. ಕೊನೆಯಲ್ಲಿ, ರಾಷ್ಟ್ರಧ್ವಜ ಅಂಗೀಕರಿಸಿದ ದಿನವು ನಮಗೆ ದೇಶದ ಇತಿಹಾಸ, ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ, ರಾಷ್ಟ್ರೀಯ ಏಕತೆ ಮತ್ತು ನಮ್ಮ ಕರ್ತವ್ಯಗಳನ್ನು ನೆನಪಿಸುವ ಪವಿತ್ರ ದಿನವಾಗಿದೆ. ನಾವು ತ್ರಿವರ್ಣ ಧ್ವಜದ ಗೌರವವನ್ನು ಸದಾ ಕಾಪಾಡಿ ದೇಶದ ಅಭಿವೃದ್ಧಿಗೆ ನಮ್ಮ ಶಕ್ತಿ ಮೀರಿ ಸೇವೆ ಸಲ್ಲಿಸುವ ಸಂಕಲ್ಪ ಮಾಡೋಣ. ರಾಷ್ಟ್ರಧ್ವಜವು ಹಾರುವುದು ಕೇವಲ ಗಾಳಿಯಲ್ಲಿ ಅಲ್ಲ, ಅದು ಪ್ರತಿಯೊಬ್ಬ ಭಾರತೀಯನ ಹೃದಯದಲ್ಲಿ ಹಾರಬೇಕು. ಆಗ ಮಾತ್ರ ನಮ್ಮ ಸ್ವಾತಂತ್ರ್ಯದ ನಿಜವಾದ ಅರ್ಥ ಸಾರ್ಥಕವಾಗುತ್ತದೆ. ಹೀಗೆ ಜೈ ಹಿಂದ್ ಎಂದು ಹೇಳುತ್ತಾ ನಮ್ಮ ರಾಷ್ಟ್ರಧ್ವಜದ ಅಂಗೀಕರಿಸಿದ ದಿನ ಜುಲೈ 22 ಆಗಿರೋದ್ರಿಂದ ಈ ಒಂದು ಲೇಖನವನ್ನು ನಾನು ತಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ಈ ಒಂದು ಅವಕಾಶ ಕೊಟ್ಟಂಥ FM ರೇಡಿಯೋ ಹಾಗೂ RJ ಮಹಾಲಕ್ಷ್ಮಿಯವರಿಗೆ ನನ್ನ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸ್ತೇನೆ. ಥ್ಯಾಂಕ್ ಯು.
0: ನಿಮಗೂ ಕೂಡ ಧನ್ಯವಾದಗಳು ಮಂಜುಳಾ ಆರಾಧ್ಯ ಮೇಡಮ್. ಸ್ನೇಹಿತರೆ, ಈ ಧ್ವಜದ ಬಗ್ಗೆ ಕವಿಪುಂಗವರು ಕೂಡ ತಮ್ಮ ಅನಿಸಿಕೆಗಳನ್ನು ತುಂಬ ಚೆನ್ನಾಗಿ ತಿಳಿಸಿದ್ದಾರೆ. ಕವಿಗಳ ಕಣ್ಣಲ್ಲಿ ಧ್ವಜ ಕೇವಲ ಬಟ್ಟೆಯಲ್ಲ, ಅದು ದೇಶದ ಆತ್ಮ, ರಕ್ತ, ಉಸಿರು ಅಂತಲೇ ಹೇಳ್ತಾರೆ. ಕುವೆಂಪವರ ದೃಷ್ಟಿಯಲ್ಲಿ ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಕುವೆಂಪು ಅವರಿಗೆ ತ್ರಿವರ್ಣ ಅಂದರೆ ಕನ್ನಡ ನಾಡು, ಭಾರತ ದೇಶದ ಏಕತೆ ಕೂಡ ಆಗಿತ್ತು. ಇನ್ನು ಗೋಪಾಲಕೃಷ್ಣ ಅಡಿಗರ ಮಾತಿಗೆ ಬಂದರೆ, ಅಡಿಗರು ಧ್ವಜವನ್ನು ಇದು ಸ್ವಾತಂತ್ರ್ಯದ ಸಂಕೇತ, ಆದರೆ ಜವಾಬ್ದಾರಿಯ ನೆನಪು ಅಂತ ಹೇಳಿದರು. ಧ್ವಜ ಹಾರಾಡತ್ತೆ ಅಂದರೆ ನಾವು ಗೆದ್ದಿದ್ದೇವೆ ಅಂತ ಮಾತ್ರ ಅಲ್ಲ, ಅದನ್ನು ಉಳಿಸಿಕೊಳ್ಳೋ ಜವಾಬ್ದಾರಿ ನಮ್ಮದು ಇದೆ ಅಂತಲೇ ಹೇಳ್ತಾ ಇದ್ರು ಗೋಪಾಲಕೃಷ್ಣ ಅಡಿಗರು. ಇನ್ನು DVJ ಅವರು ನಾಡು ಗೆದ್ದರೆ ಮಣ್ಣು ಬಂಗಾರ ಅಂತಲೇ ಹೇಳಿರ್ತಾರೆ. DVJ ಅವರಿಗೆ ತ್ರಿವರ್ಣ ಧ್ವಜ ಅಂದರೆ ನೈತಿಕ ಮೌಲ್ಯದ ಬಗ್ಗೆ ತಿಳಿಸ್ತಾರೆ. ಬಿಳಿ ಬಣ್ಣದಲ್ಲಿ ಅವರು ನೋಡಿದ್ದು ಸತ್ಯ ಮತ್ತು ನೀತಿಯನ್ನು. ಬಣ್ಣ ಮೂರು ಇದ್ದರೂ ಭಾವ ಒಂದು ಅನ್ನೋದು ಅವರ ತತ್ವವಾಗಿತ್ತು. ಇನ್ನು ಬೇಂದ್ರೆಯವರು ಇಳಿದು ಬಾ ತಾಯಿ ಇಳಿದು ಬಾ, ಭಾರತಾಂಬೆ ಇಳಿದು ಬಾ ಅಂತಲೇ ಹಾಡಿದರು. ಬೇಂದ್ರೆ ಅವರಿಗೆ ಧ್ವಜ ಅಂದರೆ ಭಾರತ ಮಾತೆಯ ಸೀರೆಯ ಅಂಚು, ಕೇಸರಿಯವಳ ಕುಂಕುಮ, ಬಿಳಿಯವಳ ನಗು, ಹಸಿರು ಅವಳ ಸೀರೆಯ ಬಣ್ಣ ಅಂತಲೇ ವರ್ಣನೆ ಮಾಡಿದರು. ಈ ರೀತಿಯಲ್ಲಿ ಒಬ್ಬೊಬ್ಬರಿಗೂ ಒಂದೊಂದು ರೀತಿಯ ಪ್ರೀತಿಯನ್ನು ಕೊಡುತ್ತೆ ನಮ್ಮ ರಾಷ್ಟ್ರಧ್ವಜ. ಸೊ ಇಂತಹ ರಾಷ್ಟ್ರಧ್ವಜ ದೇಶದ ಏಕತೆ, ಸೌಹಾರ್ದತೆ, ವೈವಿಧ್ಯತೆ, ಸ್ವದೇಶಿ ತತ್ವ ಹಾಗೂ ಸ್ವಾತಂತ್ರ್ಯ ಹೋರಾಟದ ಪ್ರತೀಕ ಕೂಡ. ಈ ದಿನ ಜುಲೈ 22 ರಾಷ್ಟ್ರಧ್ವಜ ಅಂಗೀಕರಿಸಿದ ದಿನದ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದು ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಮತ್ತೊಮ್ಮೆ ಮಂಜುಳಾ ಆರಾಧ್ಯ ಮೇಡಮ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
9: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
10: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
9: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
11: ಹೌದು, ಪ್ರಾರಂಭ ಆಗಿ 8 ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
9: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
11: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
10: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
12: ಸೇಫ್ ಪ್ರಣಾಳ ಶಿಶು ಕೇಂದ್ರ ಆರ್ಎಂಆರ್ ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042. ಮೊಬೈಲ್ ಸಂಖ್ಯೆ 9535191545.
13: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
14: ಬ್ರೋ, ಅವನಿಗಿನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
15: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
16: ಹಲೋ, ಗುಡ್ ಮಾರ್ನಿಂಗ್, ಶುಭೋದಯ ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ, ಹಾಗೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಕೇಳುಗರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಹಾಗೆ ಮಳೆ ತುಂಬ ಚೆನ್ನಾಗಿ ಬರ್ತಾ ಇದೆ, ನಾನಂತೂ ಫುಲ್ ಖುಷಿಯಾಗಿ ಬಂದಿದ್ದೀನಿ, ತುಂಬ ವಾತಾವರಣ ತುಂಬ ಚೆನ್ನಾಗಿದೆ ಅಂತ. ಸೊ ಇವತ್ತಿನ ನಮ್ಮ ಟಾಪಿಕ್ನಲ್ಲಿ ಏನಪ್ಪ ಶ್ವೇತಾ, ಏನು ತಂದಿದ್ದೆ ಟಾಪಿಕ್ಕು ಅಂತ? ಒಳ್ಳೆ ತಿಂಡಿ ತಿಂಡಿ ಆಯ್ತನ್ನಂತೂ ನೀವು ಕೇಳ್ತೀರಾ, ಹಾಗೆ ಟಾಪಿಕ್ ಏನು ಅಂತಲೂ ನೀವು ಕೇಳ್ತೀರಾ ಅಂತ ಗೊತ್ತು. ಸೊ ಇವತ್ತಿನ ನಮ್ಮ ಶೋನಲ್ಲಿ ಒಂಥರ ಮೈಂಡ್ ಬ್ರೇಕಿಂಗ್ ನಾಸ್ಟಲಿಯಾ ಅಂತಲೇ ಹೇಳ್ಬೋದು. ಯಾಕಂದರೆ ಇವತ್ತು ನಮ್ಮ ಶೋನಲ್ಲಿ ಬರೀ ಹಾಡುಗಳಷ್ಟೇ ಅಲ್ಲ, ಕನ್ನಡ ಕಿರುತೆರೆಯ ಮೇರು ಧಾರಾವಾಹಿಗಳ ಅದ್ಭುತ ಶೀರ್ಷಿಕೆ ಗೀತೆಗಳನ್ನು ನೀವು ಹಾಡ್ಬೋದು. ಧಾರಾವಾಹಿ ಅಂತ ಹೇಳಿದ ಕೂಡಲೇ ಒಂದು ಕಾಲದಲ್ಲಿ ನಿಮ್ಮ ಬೆಳಗಿನ ಜೊತೆಯಲ್ಲಿ ಶುರುವಾದಂತಹ ಧಾರಾವಾಹಿ ಇರ್ಬೋದು, ಹಾಗೆ ಸಂಜೆ ಆದ ಕೂಡಲೇ ನಮ್ಮ ಮನೆಯ ಹೆಣ್ಮಕ್ಕಳೆಲ್ಲ ಧಾರಾವಾಹಿ ನೋಡಲಿಕ್ಕೆ ಖುಷಿಯಿಂದ ಕಾಯ್ತಾ ಇರ್ತಾರೆ. ಸೊ ಇವತ್ತಿನ ಟಾಪಿಕ್ ಅಷ್ಟೇ, ಕನ್ನಡ ಸೀರಿಯಲ್ ಕನ್ನಡದ್ದು ಏನು ಟೈಟಲ್ ಟ್ರ್ಯಾಕ್ ಅಂತ ಹೇಳ್ತೀವಿ, ಸೊ ಆ ಒಂದು ಗೀತೆಯನ್ನು ನೀವು ಹಾಡ್ಬೋದು ಅಂತ ಹೇಳ್ತಾ. ಈಗ ಮೊದಲನೇ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ಹಲೋ
17: ಮೇಡಮ್, ನಮಸ್ತೆ.
16: ನಮಸ್ತೆ.
17: ಹಾ ಮೇಡಮ್,
16: ನಮಸ್ತೆ. ಸೋಮಶೇಖರ್ ಸರ್, ಊಟ ಆಯ್ತಾ?
17: ನಂದು ಆಗಿದೆ ಮೇಡಮ್, ಫಾದರ್ ಮಾಡಿಸ್ಬೇಕು, ಅಷ್ಟೊಳಗೆ ನಾನು ಕಾರ್ಯಕ್ರಮ ಮುಗಿಸಿ ಹೋಗೋಣ ಅಂತ.
16: ಓಕೆ ಓಕೆ ಓಕೆ ಸರ್. ಯಾವ ಧಾರಾವಾಹಿಯ ಹಾಡನ್ನ ಹಾಡ್ಲಿಕ್ಕೆ ಇಷ್ಟಪಡ್ತೀರಾ?
17: ಆ ಧಾರಾವಾಹಿ ಗೊತ್ತಾಗ್ಬಿಡುತ್ತೆ ಮೇಡಮ್, ನೀವು ಹಾಡು ಹಾಡಿದ್ರೆ.
16: ಓಕೆ ಓಕೆ,
17: ಹಾಡ್ತೀನಿ ಮೇಡಮ್.
16: ಓಕೆ.

0: Oh,
1: ओता है तो लम्बा नहीं तारो आई
0: जोते ये ले हेल्प की तो
1: जोते जोते
0: ये ले जोते जोते ये ले सुपर सुपर सर इधर लिरिक्स तुम्बा चना किधे अद्भुत वाला किधे इतने हेड बदल वां
1: खंडित है मैडम ओके वाले उन कॉन्सेप्ट मैडम इधर आगे की इन तर्तर तरह नहीं वो
0: ओके ओके थैंक यू
1: धन्यवाद
0: ತುಂಬ ಚೆನ್ನಾಗಿ ಹಾಡಿದರು ಸೋಮಶೇಖರ್ ಸರ್ ಅವರು ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಕನ್ನಡ ಸೀರಿಯಲ್ಲಿನ ಟ್ರ್ಯಾಕ್ ಹಾಡಿದ್ದಾಯಿತು ನಮ್ಮ ಸೋಮಶೇಖರ್ ಸರ್ ಅವರು. ಈಗ ನೆಕ್ಸ್ಟ್ ಕಾಲರ್ ಯಾರು ಇಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ
2: ಹಲೋ ಗುಡ್ ಮಾರ್ನಿಂಗ್.
0: ಗುಡ್ ಮಾರ್ನಿಂಗ್ ಶುಭ ಮೇಡಮ್, ಆಯ್ತಾ ತಿಂಡಿ?
2: ಹೌದು ಅಲ್ಲ, ಏನ್ ಗೊತ್ತಾ, ನಾವ್ ಈಗೆಲ್ಲ ಧಾರಾವಾಹಿಗಳನ್ನ ಬಿಟ್ಟು ರೇಡಿಯೋ ಕಡೆ ವಾಲಿದ್ದೀವಿ, ನಮ್ಮ ಹಳೆ ಧಾರಾವಾಹಿ ನೆನಪು ಮಾಡ್ತಾ ಇದ್ದೀರಾ?
0: ಹೌದು, ಮತ್ತೆ ನೀವು ಅದನ್ನ ಮರ್ತ್ ಬಿಟ್ರೆ ಹೆಂಗೆ
2: ಅಲ್ವಾ?
0: ಅಲ್ವಾ,
2: ನನ್ ಮೆಚ್ಚಿನ ಧಾರಾವಾಹಿ ಅಂದ್ರೆ ಮೊಟ್ಟ ಮೊದಲನೇ ಸಾರಿ ಪ್ರಾರಂಭ ಆಯ್ತಲ್ಲ ಮಾಯಾಮೃಗ, ಟಿ ಎನ್ ಸೀತಾರಾಮ್ ಅವರು, ತುಂಬಾ ಚೆನ್ನಾಗಿತ್ತು. ಅದನ್ನಂತೂ ಒಂದ್ ಎಪಿಸೋಡ್ ಕೂಡ ಬಿಡದೆ ನೋಡಿದ್ದೆ. ಹಾಡು ನನಗೆ ತುಂಬಾ ಇಷ್ಟ, ಅದನ್ನೇ ಹೇಳ್ತೀನಿ.
0: ಹಾಡಿ ಮಾ ಹಾಡಿ.
2: ಮಾಯಾಮೃಗ ಮಾಯಾಮೃಗ

0: ಹುಟ್ಟಿದೆ ಕಣ್ಣಂತೂ ಬಿಡಿವಚ್ಚದ ಹಾಗೆ. ಮಾಯಾ ಮೃಗ ಮಾಯಾ ಮೃಗ ಮಾಯಾ ಮೃಗವೆಲ್ಲಿ ಶರವೇಗದಿ ಚಲಿಸುತ್ತಿದೆ. ಮಾಯಾ ಮೃಗವೆಲ್ಲಿ ಶರವೇಗದಿ ಚಲಿಸುತ್ತಿದೆ. ಮಾಯಾ ಮೃಗವೆಲ್ಲಿ ಮಾಯಾ ಮೃಗ ಮಾಯಾ ಮೃಗ ಮಾಯಾ ಮೃಗವೆಲ್ಲಿ.
1: ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
2: ಧನ್ಯವಾದಗಳು.
1: ಎಸ್, ನಮ್ಮ ಶುಭ ಮೇಡಮ್ ಅವರು ಮಾಯಾ ಮೃಗ ಹಾಡನ್ನ ತುಂಬ ಚೆನ್ನಾಗಿ ಸೊಗಸಾಗಿ ಹಾಡಿದ್ದಾಯ್ತು. ಎಸ್, ನಮ್ಮ ಆಗಿನ ಒಂದು ಕಾಲದಲ್ಲಿ ಟಿ ಎನ್ ಸೀತಾರಾಮ್ ಅವರು ಹಾಗೆ ಪಿ ಶೇಷಾದ್ರಿ ಮತ್ತು ನಾಗೇಂದ್ರ ಶಾ ಜಂಟಿಯಾಗಿ ನಿರ್ದೇಶಿಸಿದ್ದಾರೆ ಈ ಒಂದು ನಮ್ಮ ಒಂದು ಸೀರಿಯಲ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುವಂತಹ ಸೀರಿಯಲ್ಲು. ಆದಷ್ಟು ಮತ್ತೆ ಏನೋ ರಿಪೀಟ್ ಹಾಕಿದ್ರು, ಮತ್ತೊಮ್ಮೆ ಹಾಕಿದ್ರೆ ಈಗಲೂ ಕೂಡ ನಾನು ಕೂಡ ಕೂತ್ಕೊಂಡು ನೋಡುವಂತಹ ಧಾರಾವಾಹಿ ಅಂತಲೇ ಹೇಳ್ಬೋದು. ಮತ್ತೊಂದು ಕರೆ ಸ್ವೀಕರಿಸೋಣ. ಓಹೋ, ಸೂಪರ್ ಸೂಪರ್, ಬನ್ನಿ ಬನ್ನಿ. ಹಲೋ, ನಮಸ್ತೆ. ಹಲೋ
3: ಹಲೋ,
1: ನಮಸ್ತೆ.
3: ನಮಸ್ತೆ, ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್, ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಮೇಡಮ್ ನಿಮಗೆ.
3: ಧನ್ಯವಾದಗಳು, ಧನ್ಯವಾದಗಳು.
1: ಓಕೆ, ಹೀಗೆ ಸದಾ ನಿಮ್ಮ ಜೀವನದಲ್ಲಿ ನೀವು ಕಂಡ ಎಲ್ಲಾ ಕನಸುಗಳು ಈಡೇರ್ಲಿ, ಆರೋಗ್ಯ ಮತ್ತು ಸಮೃದ್ಧಿಯ ವರ್ಷ ನಿಮ್ದಾಗ್ಲಿ. ಓಕೆನಾ? ಐ ಮೀನಾ ಮೇಡಮ್, ಎಲ್ಲೋದ್ರಿ, ಎಲ್ಲಿ ಕಳ್ದೋದ್ರಿ?
3: ಎಲ್ಲ ಕಳೆದೋಗ್ಬಿಟ್ಟಿವಿ. ಕೇಳಿ.
1: ಓಕೆ ಮಾ, ಬರ್ಡೇ ಸ್ಪೆಷಲ್ ಏನ್ ಮಾಡಿದಿರಿ?
3: ತಾನೇ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ.
1: ಓಕೆ, ಸೂಪರ್ ಸೂಪರ್. ಓಕೆ, ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ?
3: ಗೊತ್ತಾಯ್ತು.
1: ಓಕೆ, ರೆಡಿನಾ? ಹಾಡಿಪ.
3: ರೆಂಬೆ ಕೊಂಬಿಯ ಮೇಲೆ ಗೂಡು ಕಟ್ಟಿದವರಕ್ಕೆ ಬಲಿತ ಹಕ್ಕಿ, ಗೂಡಿನಾಗ ಮಲಿಗಾವ ಮರಿ ಹಕ್ಕಿ, ದೂರ ದೇಶದ ವಲಸಿಗ ಹಕ್ಕಿಗೂ.

0: ನೀರಿನ ಘಾಸದಿಗೆ ಹಸಿರು ಜಿಗಿತಾವ, ಬೇರಿನ ಮೊಳಕೆ ಒಡಿತಾವ, ಮರದಾಗ ಕರಗ ಕುಣಿತಾವ, ಮರದಯಲ್ಲಿ ನೆರಳು ಮನೆಯ ಗೋಡಿ ಮೇಲೆ ಆಡತಾವ ಆಡ, ಮೂಡ್ಯಾವ ತಗೊಲ ಗೊಂಬಿ ಕರುಳ ಬಳ್ಳಿಯ ಕಥೆಯ ಹೇಳತಾವ, ನೋಡ್ರಿ ಶಾಂತ ಚಿತ್ತ ನಾವು ನೀವು ಅದರ ಭಾಗ. ಮೂಡಲ್ಲ ಮನೆ
1: ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಮತ್ತೊಮ್ಮೆ ನಿಮ್ಮ ಜನ್ಮದಿನದ ಹಾರ್ದಿಕ ಶುಭಾಶಯಗಳು.
2: ಧನ್ಯವಾದ, ಧನ್ಯವಾದಗಳು. ಶುಭಕೋರ ಎಲ್ಲರಿಗೂ ನನ್ನ ಧನ್ಯವಾದಗಳು.
1: ಹಾಗೆ ನಮ್ಮ ರೇಡಿಯೋ ತಂಡದಿಂದ ಕೂಡ ನಿಮಗೆ ವಿಶಸ್ನ ತಿಳಿಸ್ತಾ ಇದ್ದೀವಿ ಮ್ಯಾಮ್. ಥ್ಯಾಂಕ್ ಯು, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ, ನಮ್ಮ ಮೀನಾ ಮೇಡಮ್ ಅವರು ಇವತ್ತು ಜನ್ಮದಿನವನ್ನು ಆಚರಿಸ್ಕೊಳ್ತಾ ಇದ್ದಾರೆ. ಸೊ ಅವರಿಗೆ ಮತ್ತೊಮ್ಮೆ ನಮ್ಮ ರೇಡಿಯೋ ತಂಡದ ಪರವಾಗಿ ವಿಶಸ್ನ ಕೋರ್ತಾ ಈಗ ಮತ್ತೊಂದು ಕರೆಯನ್ನು ಸ್ವೀಕರಿಸೋಣ. ಹಲೋ, ಹಲೋ.
3: ನಮಸ್ತೆ ಮೇಡಮ್.
1: ನಮಸ್ತೆ ಸೌಮ್ಯ ಅವರೇ. ಆಯ್ತಾ ನಾಷ್ಟ?
3: ನಾಷ್ಟ ಆಯ್ತರಿ, ಇವತ್ತು ದೋಸೆ ಇದ್ದು ಮನ್ಯಾಗ.
1: ಓಕೆ,
3: ದೋಸೆ ಇತ್ತು ಕುಂತೇವ್ರಿ.
1: ಓಕೆ, ಸೂಪರ್ ಸೂಪರ್.
3: ನಿಮ್ದು ಅಷ್ಟ ಆಯ್ತ್ರಿ?
1: ಹಾ, ನಮ್ದು ಆಯ್ತು ಇವತ್ತು.
3: ಏನು ಧಾರಾವಾಹಿಗಳು ಹೇಳ್ಬೇಕ್ರಿ, ನಮ್ಗ ಹಾಡುಗಳು ಯಾವ ಬರಂಗಿಲ್ಲ.
1: ಯಾವ ಧಾರಾವಾಹಿ ನೋಡೋದಿಲ್ವಾ ನೀವು?
3: ಈಗಂತೂ ಲಕ್ಷ್ಮೀ ನಿವಾಸ ಅಂತ ಹೇಳಿ ಬಹಳ ಚೆನ್ನಾಗಿದ್ದಂತ ಧಾರಾವಾಹಿ ರೀ ಅದು.
1: ಓಕೆ,
3: ಅದೇನ್ ನೋಡ್ತಿರ್ತೇವ, ಆದ್ರೆ ಆತರ ಹಾಡ ಗೊತ್ತಿಲ್ಲ. ಹೇಳ್ತೇನ್ರಿ, ಮುಂದಿನ ಯಾರಾದ್ರೂ ಹಾಡ ಹೇಳ್ತಾರೆ.
1: ಆಯ್ತು, ಓಕೆ.
3: ನಮಸ್ಕಾರ.
1: ನಮಸ್ಕಾರ, ಥ್ಯಾಂಕ್ ಯು. ಓಕೆ, ಇವಾಗ ಲಕ್ಷ್ಮೀ ಶ್ರೀನಿವಾಸ ಒಂದು ಧಾರಾವಾಹಿ ನಾನು ನೋಡ್ತೀನಿ, ಬಟ್ ಹಾಡ್ ಹೇಳಲಿಕ್ಕೆ ನಂಗೆ ಬರೋದಿಲ್ಲ ಅಂತ ತಿಳಿಸಿದ್ರು ನಮ್ಮ ಸೌಮ್ಯ ಅವರು. ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ಹಲೋ,
4: ಹಲೋ. ನಮಸ್ತೆ ಮೇಡಮ್.
1: ನಮಸ್ತೆ.
4: ನಮಸ್ತೆ.
1: ನಮಸ್ತೆ ಕಲ್ಪನಾ ಅವರೇ, ತಿಂಡಿ ಆಯ್ತಾ?
4: ತಿಂಡಿ ಆಗ್ತಾ ಇತ್ತು ಮೇಡಮ್.
1: ಓಕೆ, ಇವತ್ತಿನ ಕಾನ್ಸೆಪ್ಟ್ ಗೊತ್ತಾಯ್ತಲ್ವಾ?
4: ಗೊತ್ತಾಯ್ತು ಮೇಡಮ್. ನಾನ್ ಸೆಲೆಕ್ಟ್ ಮಾಡ್ಕೊಂಡಿದ್ ಸೋಮಶೇಖರ್ ಅವ್ರ ಸರ್ ಆಡಿದ್ದಾರೆ, ಅವ್ರು ಅಷ್ಟ್ ಚೆನ್ನಾಗಿ ಆಡಕ್ ಬರಲ್ಲ.
1: ಓಕೆ, ಓಕೆ.
4: ಆದ್ರು ನಾನ್ ನಿನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಲ್ಲೇ, ಬೇರೆ ನೆನಪಾಗ್ತಿಲ್ಲ. ನಾವು ಧಾರಾವಾಹಿ ಸ್ವಲ್ಪ ಕಡಿಮೆ, ರೇಡಿಯೋನೆ ಜಾಸ್ತಿ. ಭದ್ರಾವತಿ ತಪ್ಪಿದ್ರೆ ಶಿವಮೊಗ್ಗ ಎಫ್ ಎಂ, ಶಿವಮೊಗ್ಗ ಎಫ್ ಎಂ ತಪ್ಪಿದ್ರೆ ಭದ್ರಾವತಿ.
1: ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.
4: ಆರೂವರೆಯಿಂದ ಭದ್ರಾವತಿ.
1: ಸರಿ, ಈಗ ಯಾವ ಹಾಡನ್ನ ಹಾಡ್ತಾ ಇದ್ದೀರಾ?
4: ಮೇಡಮ್ ಜೊತೆ ಜೊತೆಯಲ್ಲಿ ಸೀರಿಯಲ್ಲಿಂದೆ ಮೇಡಮ್.
1: ಓಕೆ, ಓಕೆ.
4: ನೂರು ಜನ್ಮ ಕೂಡಿ ಬಾಳುವ ಜೋಡಿ ನಮ್ಮದು, ಎಲ್ಲೆ ಎಲ್ಲಿ ಮೀರಿದಾಗಲೇ ಪಯಣ ನಿಲ್ಲದು. ಜರಿವ ಜನರೆದುರಿನಲ್ಲಿ ನಿನ್ನ ನೆರಳಾಗಿ ನಿಲ್ಲುವೆ, ಜಗದ ಕೊನೆಯ ತಿರುವವರೆಗೂ ಬೆರಳ ಹಿಡಿದು ನಡೆಯುವೆ. ಅತಿಯಾದರೂ ಹಿತವಾಗಿದೆ ನಿನ್ನ ಈ ನೆನಪಿನ ಪಯಣ, ನಿನ್ನ ಬಾಳಿಗೆ ಮರೆಯಾಗದು ನಿನ್ನ ಪ್ರೀತಿಯ ತುಂತುರು. ಇತಿಹಾಸದಲ್ಲಿ ಹಿಂದೆ
1: ಆಯ್ತು. ಓಕೆ, ಓಕೆ, ಥ್ಯಾಂಕ್ ಯು. ಮತ್ತೆ
4: ಚೆನ್ನಾಗಿತ್ತು ಮೇಡಮ್, ಸೀರಿಯಲ್ ಗಿಂತ ತುಂಬಾ ಚೆನ್ನಾಗಿತ್ತು.
1: ಎಸ್, ಹೌದು.
4: ಮದ್ವೆ ಪ್ರೀ ವೆಡ್ಡಿಂಗ್ ಶೂಟಿಗೆಲ್ಲ ಹಾಕೊಳ್ತಿದ್ರ ವಾರ್ಡ್.
1: ಹೌದು, ಕರೆಕ್ಟ್. ಓಕೆ, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ ಧನ್ಯವಾದಗಳು.
4: ಥ್ಯಾಂಕ್ ಯು ಮೇಡಮ್.
1: ಓಕೆ, ಕಲ್ಪನಾ ಅವರು ಜೊತೆ ಜೊತೆಯಲ್ಲಿ ಚಿತ್ರದ ಒಂದು ಸೀರಿಯಲ್ನ ಟ್ರ್ಯಾಕ್ ಅನ್ನ ಹಾಡಿದ್ದಾಯ್ತು. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ,
5: ಹಲೋ.
1: ನಮಸ್ತೆ.
5: ನಮಸ್ಕಾರ ಮೇಡಮ್, ಗುಡ್ ಮಾರ್ನಿಂಗ್. ನಾನು ಬ್ರಹ್ಮಾನಂದ್ರ ಆನಡೆ, ವಿದ್ಯಾನಗರ, ಶಿವಮೊಗ್ಗ ಮಾತಾಡ್ತೀನಿ.
1: ತಿಂಡಿ ಆಯ್ತಾ ಮೇಡಮ್? ತಿಂಡಿ ಆಯ್ತು, ನಿಮ್ದು ಆಯ್ತಾ?
5: ನಂದು ಆಯ್ತು ಮೇಡಮ್. ಶ್ವೇತಾ ಮೇಡಮ್ ಅಲ್ಲ?
1: ಹೌದು, ನಾನೇ.
5: ನಮ್ದು ಇವತ್ತು ಪೇಪರ್ ಪುಳಿಯೋಗರೆ.
1: ಓಹೋ, ಸೂಪರ್.
5: ನಿಮ್ದು ಮೇಡಮ್?
1: ನಮ್ದು ಇವತ್ತು ಅಕ್ಕಿ ರೊಟ್ಟಿ ಕಳಲೆ ಪಲ್ಯ.
5: ಓಕೆ, ಓಕೆ. ನಾವು ಈಗ ಧಾರಾವಾಹಿ ನೋಡೋದೆಲ್ಲ ಬಿಟ್ಟು ಬಿಟ್ಟಿದ್ದೀವಿ. ಈಗ ನಿಮ್ಮ ಕಾಂಪಿಟೇಷನ್ ಗೆ ರೆಡಿ ಆಗ್ಬೇಕಂದ್ರೆ ಮತ್ತೆಲ್ಲ ಧಾರಾವಾಹಿಗಳು ನೋಡಕ್ ಶುರು ಮಾಡ್ಬೇಕು.
1: ಓಹೋ,
5: ಹೌದು ಮೇಡಮ್. ನನಗ್ ಸದ್ಯಕ್ಕೆ ಒಂದ್ ಎರಡ್ ಲೈನ್ ಬರ್ತಾ ಇದೆ, ಒಂದ್ ಎರಡ್ ಧಾರಾವಾಹಿ ಹಳೇದು. ಈಗ ನಾನ್ ನೋಡ್ತಾ ಇಲ್ಲ,
1: ಹಳೇದು
5: ಕಡಿಮೆ ಮೇಡಮ್. ಒಂದು ದಂಡಪಿಂಡಗಳು, ಇನ್ನೊಂದು ಮಹಾಭಾರತದ.
1: ಒಂದೇಳಿ
5: ಮಹಾಭಾರತದ ದಂಡಪಿಂಡಗಳು ಹೇಳಿದ್ದಾರೆ ಯಾರು?
1: ಇಲ್ಲ, ಇಲ್ಲ,
5: ಅದನ್ನೇ ಹೇಳ್ತೀನಿ. ದಂಡ ಪಿಂಡಗಳು ಇವರು, ದಂಡ ಪಿಂಡಗಳು, ದಂಡ ಪಿಂಡಗಳು ಇವರು, ದಂಡ ಪಿಂಡಗಳು. ಬಿ ಎ ಬಿಗೆ ಸಿಬಿ ಕಾಮಾಡಿ, ಬಿ ಎ ಬಿಗೆ ಸಿಬಿ ಕಾಮಾಡಿ, ಕೆಲಸವು ಸಿಗದೆ ದಿನ ಅಲೆದಾಡಿ, ಎಲ್ಲರ ಕೈಲು ಉಗಿಸಿಕೊಳ್ಳುವ ವೇಸ್ಟು ಬಾಡಿಗಳು. ದಂಡ ಪಿಂಡಗಳು ಇವರು ದಂಡ ಪಿಂಡಗಳು ತೂ ತೂ ತೂ.
1: ಸೂಪರ್ ಸೂಪರ್, ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
5: ಥ್ಯಾಂಕ್ ಯು ಸೋ ಮಚ್.
1: ಎಸ್, ಬ್ರಹ್ಮಾನಂದ ಸರ್ ಅವರು ಒಂದು ಧಾರಾವಾಹಿಯ ಟ್ರ್ಯಾಕ್ ಅನ್ನ ಹಾಡಿದ್ದಾಯ್ತು. ಆ ಧಾರಾವಾಹಿಯ ಹೆಸರು ದಂಡಪಿಂಡಗಳು ಅಂತ. ಇದು ಕನ್ನಡದ ಜನಪ್ರಿಯ ಹಾಸ್ಯ ಭರಿತ ಧಾರಾವಾಹಿ ಆಗಿತ್ತು ಅಂತಾನೆ ಹೇಳ್ಬೋದು. ಹೆಚ್ ಎಸ್ ಫಣಿ ರಾಮಚಂದ್ರ ಅವರು ನಿರ್ದೇಶಿಸಿದ್ದು ಉಂಟು ಅಂತಾನೆ ಹೇಳ್ಬೋದು. ಅವರು ಡೈರೆಕ್ಟ್ ಮಾಡಿದ್ರು ಈ ಒಂದು ಧಾರಾವಾಹಿನ. ಸರಣಿಯ ಒಂದು ಉದಯ ಟಿವಿಯಲ್ಲಿ ಈ ಒಂದು ಧಾರಾವಾಹಿ ಪ್ರಸಾರವಾಗಿತ್ತು ನನ್ನ ಒಂದು ನೆನಪಿನಲ್ಲಿ. ಸೊ ಈ ಧಾರಾವಾಹಿಯಲ್ಲಿ ಹೇಮಶ್ರೀ ಹಾಗೆ ಸುನೀಲ್ ಪುರಾಣಿಕ್ ಅವರು ಹಾಗೆ ವಿ ಮನೋಹರ್ ಅವರು ಮುಂತಾದವರು ನಡೆಸ್ತಾ ಇದ್ರು. ತುಂಬ ಚೆನ್ನಾಗಿತ್ತು ಧಾರಾವಾಹಿ. ನಂಗೆ ನೆನಪಿರೋದ್ರಿಂದ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಓಕೆನಾ, ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ
6: ಹಲೋ,
1: ನಮಸ್ತೆ
6: ಶ್ವೇತಾ.
1: ನಮಸ್ತೆ ಬೀನಾ ಮೇಡಮ್. ತಿಂಡಿ ಆಯ್ತಾ? ಥ್ಯಾಂಕ್ ಯು ಥ್ಯಾಂಕ್ ಯು. ತಿಂಡಿ ಆಯ್ತಾ?
6: ಆಯ್ತಮ್ಮ. ಚಪಾತಿನೂ ಅಲ್ಲ, ರೊಟ್ಟಿ, ಜೋಳದ ರೊಟ್ಟಿನೂ, ಬದನೆಕಾಯಿ ಚಟ್ನಿ.
1: ಚಟ್ನಿ, ಓಕೆ, ಸೂಪರ್ ಸೂಪರ್. ಯಾವ ಹಾಡಿಗೆ ರೆಡಿ ಇದೀರಾ
6: ಇವತ್ತು? ರಾಘವೇಂದ್ರ ಮಹಿಮೆದು ಬರ್ತಾ ಇದೆಲ್ಲ ಧಾರಾವಾಹಿ.
1: ಹೌದು ಹೌದು,
6: ಅದರದ್ದೇ ಹಾಡ್ತಾ ಇದೀನಿ.
1: ಓಕೆ ಮಾ, ಓಕೆ.
6: ನೀನಲ್ಲವೇ ಪೂಜಾಯ, ನೀನಲ್ಲವೇ ರಾಘವೇಂದ್ರ, ಧರ್ಮದ ಪರಿಹಾರ, ಧರ್ಮದ

0: ಧನ್ಯವಾದಗಳು.
1: ಧನ್ಯವಾದಗಳು ಕರೆ ಮಾಡಿದಕ್ಕೆ.
0: ನಾನು ಎಲ್ಲ ಧಾರಾವಾಹಿ ನೋಡ್ತಾ ಇರ್ತೀನಿ. ಅದು ಈ ಟಿ ಎನ್ ಸೀತಾರಾಮ್ ಅವರ ಧಾರಾವಾಹಿಗಳಂದ್ರೆ ತುಂಬಾ ಇಷ್ಟ. ಮಾಯಾ ಮೃಗ, ಆಮೇಲೆ ಮುಕ್ತ ಮುಕ್ತ, ಅವೆಲ್ಲ ಇಷ್ಟನೇ.
1: ಖಂಡಿತ.
0: ಸದ್ಯಕ್ಕೆ ರೀಸೆಂಟ್ ಆಗಿ ಇದು ಬರ್ತಾ ಇದೆ
1: ರಾಘವೇಂದ್ರ ಮಹಿಮೆ.
0: ಓಕೆ,
1: ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಧನ್ಯವಾದಗಳು.
0: ಥ್ಯಾಂಕ್ ಯು.
1: ಓಕೆ, ಎಸ್, ಶ್ರೀ ರಾಘವೇಂದ್ರ ಮಹಿಮೆಯ ಒಂದು ಸೀರಿಯಲ್ ಟ್ರ್ಯಾಕ್ ಅನ್ನ ನಮ್ಮ ಬೀನಾ ಮೇಡಮ್ ಅವರು ಹಾಡಿದ್ದಾಯ್ತು. ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವಂತ ಜನಪ್ರಿಯ ಪೌರಾಣಿಕ ಧಾರಾವಾಹಿಯ ಒಂದು ಟ್ರ್ಯಾಕ್ ಅನ್ನ ಬೀನಾ ಮೇಡಮ್ ಹಾಡಿದ್ದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ ಹಲೋ,
2: ಶುಭ ಮುಂಜಾನೆ ಮೇಡಮ್.
1: ಶುಭ ಮುಂಜಾನೆ ಶಿರಾಕ್ಷರಿ ಸರ್. ತಿಂಡಿ ಆಯ್ತಾ? ರೆಡಿ ಆಗಿದೆ,
2: ಮಾಡ್ಬೇಕಿದೆ.
1: ಇವತ್ತಿನ ಸೀರಿಯಲ್ ಟ್ರ್ಯಾಕ್ ಹಾಡ್ಬಹುದು ಕನ್ನಡ.
2: ಇನ್ನೊಂದು ವಿಚಾರ ಮೇಡಮ್, ಏನಂದ್ರೆ ಕರೆಕ್ಟ್ ಇವತ್ತಿ ವರ್ಷ ಆಗಿರ್ಬಹುದು, ನೀವು ಜಾಹೀರಾತಿನ ತಂದಿದ್ರಿ ಟಿವಿಯಲ್ಲಿ ಬರತಕ್ಕಂತ ಜಾಹೀರಾತು ಕಾರ್ಯಕ್ರಮ.
1: ಹೌದಾ?
2: ಹೌದು,
1: ಪರವಾಗಿಲ್ಲ, ನೆನ್ಪಿಟ್ಕೊಂಡಿರಿ.
2: ಯಾಕೆಂದ್ರೆ ನಾಳೆ ನಾವು ಹುಟ್ಟಿದ ದಿನ.
1: ಓಕೆ,
2: ಆದ್ರಿಂದ ಅದ್ರ ಹಿಂದಿನ ದಿವಸ ನೀವು ಈ ತರ ಕಾರ್ಯಕ್ರಮ ಕೊಟ್ಟಿದ್ರಿ.
1: ಅರೆರೆ,
2: ಆದ್ರಿಂದ ನನಗೆ ನೆನಪಿದೆ.
1: ಓ ಸೂಪರ್ ಸೂಪರ್. ಹಾಡಿ ಸರ್, ಇವಾಗ ಟ್ರ್ಯಾಕ್ ಇನ್ನೋ ಸೀರಿಯಲ್ ಟ್ರ್ಯಾಕ್.
2: ಆಮೇಲೆ ಆಮೇಲೆ ಇವರಿಗೆ ಮೀನಾ ಮೇಡಮ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು.
1: ಓಕೆ ಸರ್, ನಿಮ್ ಕಡೆಯಿಂದ ಅವ್ರಿಗೂ
2: ದೇವರ ಅವರ ನೂರಾರು ವರ್ಷ ಚೆನ್ನಾಗಿಟ್ಟಿರ್ಲಿ ಅಂತ ಹಾರೈಸ್ತೀನಿ.
1: ಓಕೆ ಸರ್, ಓಕೆ, ಖಂಡಿತ. ಓಕೆ ಸರ್, ಯಾವ ಹಾಡನ್ನ ಹಾಡ್ತೀರಿ?
2: ಇನ್ನ ವಿಷಯಕ್ಕೆ ಬಂದ್ರೆ, ಒಂದು ಧಾರಾವಾಹಿಕೆ ನೋಡಿದ್ವಿ, ಏನಂದ್ರೆ ಇದು ಪಣಿ ರಾಮಚಂದ್ರ ಅವ್ರದ್ದು. ಯಾರು ಹೇಳಿರ್ಬೋದು, ಏನೋ ಗೊತ್ತಿಲ್ಲ, ಕೇಳಿಲ್ಲ.
1: ನಮ್ಮ ಬ್ರಹ್ಮಾನಂದ ಅವರು ಹಾಡಿದ್ರು ಆ ಸಾಂಗ್.
2: ಹಾಡಿದಾರಲ್ಲಯ್ಯಾ,
1: ಖಂಡಿತ.
2: ಪಿಂಡಗಳು ಇವರು ದಂಡ ಪಿಂಡಗಳು, ದಂಡ ಪಿಂಡಗಳು ಇವರು ದಂಡ ಪಿಂಡಗಳು, ಬಿ ಎ ಬಿ ಎಸ್ ಸಿ
1: ಬಿ ಕಾಂ ಮಾಡಿ
2: ಪಾಸ್ ಮಾಡಿ ಕೆಲಸವು ಸಿಗದೆ ದಿನ ಅಲೆದಾಡಿ. ಆಮೇಲೆ ಟ್ರಿನ್ ಟ್ರಿನ್ ಅಂತ ಒಂದ್ ಬಂದಿತ್ತು, ಅದು ಚೆನ್ನಾಗಿತ್ತು. ಅವ್ರ ಒಳಗ್ ಚೆನ್ನಾಗಿದ್ದು ಧಾರಾವಾಹಿ,
1: ಖಂಡಿತ
2: ಹಾಸ್ಯಮಯವಾಗಿ ಚೆನ್ನಾಗಿದ್ದು.
1: ಹೌದು ಸರ್, ಹೌದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ.
2: ಧನ್ಯವಾದ.
1: ಓಕೆ, ಷಡಾಕ್ಷರಿ ಸರ್ ಅವರು ನಮ್ಮಿಂದ ಕರೆ ಮಾಡಿ ದಂಡ ಪಿಂಡಗಳು ಹಾಡನ್ನ ಹಾಡಿದಾಯ್ತು. ತುಂಬಾ ಫೇಮಸ್ ಆಗಿರುವಂತಹ ಸೀರಿಯಲ್ ಅಂತಾನೆ ಹೇಳ್ಬೋದು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ ಹಲೋ ಹಲೋ
3: ಹಲೋ,
1: ನಮಸ್ತೆ.
3: ನಮಸ್ತೆ ಮೇಡಮ್, ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ ಮೇಡಮ್.
1: ಓಕೆ ಸುಬ್ರಹ್ಮಣ್ಯ ಸರ್, ತಿಂಡಿ ಆಯ್ತಾ?
3: ತಿಂಡಿ ಆಯ್ತು ಮೇಡಮ್, ಇಡ್ಲಿ ಚಟ್ನಿ.
1: ಓಕೆ ಓಕೆ, ಇವತ್ತು ಕನ್ನಡದ ಸೀರಿಯಲ್ ಟ್ರ್ಯಾಕ್ ಅನ್ನ ಹಾಡ್ಬೋದು.
3: ಹ್ಞೂ ಮೇಡಮ್, ಆಯ್ತು ಮೇಡಮ್, ಒಂದ್ ಹೇಳ್ತೀನಿ ಮೇಡಮ್. ಇದು ನನ್ಗೆ ತುಂಬಾ ಇಷ್ಟವಾದ ಧಾರಾವಾಹಿ. ಕೊನ್ಕೊನೆನಲ್ಲಿ ಯಾಕೋ ನಂಗೆ ತುಂಬಾ ಇಷ್ಟ ಆಗ್ಲಿಲ್ಲ ಮೇಡಮ್. ಈ ಅನಂತ ವೇಲ್ ಅವರು ಡಬಲ್ ಆಕ್ಟಿಂಗ್ ಆಗಿ ಅದೇನೋ ಸತ್ತಿರೋದು, ಮತ್ತೆ ಅದೇನೋ ಕೊನ್ಕೊನೆಗೆ ಇಷ್ಟ ಆಗಿಲ್ಲ. ಮೊದ್ಲೆಲ್ಲ ತುಂಬಾ ಚೆನ್ನಾಗಿ ಬಂತು ಮೇಡಮ್.
1: ಹೌದು, ಓಕೆ.
3: ಸರಿ ಮೇಡಮ್. ಗಟ್ಟಿ ಮೇಳಕ್ಕಿಂತ ಬಟ್ಟು, ಹೂವಿಗಿಂತ ಕಟ್ಟ ತಾಳಿ ಮೊದಲು, ಎತ್ತ ತಾಯಿಗಿಂತ ಹೊತ್ತ, ಭೂಮಿಗಿಂತ ತನ್ನ ತಾಳಿ ಮೊದಲು. ಇದು ಬಂದು ಹೋಗ ಬಂದುವೆಲ್ಲ, ಬಂದ ಮೇಲೆ ಹೋಗಲಾರದು. ಮಾಂಗಲ್ಯ ಮಾಂಗಲ್ಯ ನಮ್ಮ ಜೀವಕ್ಕಿಂತ ಮೌಲ್ಯ, ಮಾಂಗಲ್ಯ ಮಾಂಗಲ್ಯ ನಮ್ಮ ಜೀವಕ್ಕಿಂತ ಮೌಲ್ಯ.
1: ಓಕೆ ಸೂಪರ್ ಸೂಪರ್ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಧನ್ಯವಾದಗಳು.
3: ಥ್ಯಾಂಕ್ ಯು ಸೋ ಮಚ್ ಮೇಡಮ್.
1: ಓಕೆ, ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಸರ್ ಅವರು ಕರೆ ಮಾಡಿ ಮಾಂಗಲ್ಯ ಚಿತ್ರದ ಒಂದು ಸೀರಿಯಲ್ ಟ್ರ್ಯಾಕ್ ಅನ್ನ ಹಾಡಿದ್ದಾಯ್ತು. ತುಂಬಾ ಚೆನ್ನಾಗಿ ಹಾಡಿದಾಯ್ತು ಅಂತಾನೆ ಹೇಳ್ಬೋದು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ, ಅರೆ ಹಲೋ,
4: ನಮಸ್ತೆ ಮೇಡಮ್.
1: ನಮಸ್ತೆ ಪ್ರೇಮ ಮೇಡಮ್. ಆಯ್ತಾ ತಿಂಡಿ? ಇವತ್ತಿನ ಕಾರ್ಯಕ್ರಮದಲ್ಲಿ ಏನು ನಮ್ಮ ಸೀರಿಯಲ್
4: ಸೀರಿಯಲ್ ಹಾಡುಗಳು ಮೇಡಮ್, ಸೀರಿಯಲ್ಸ್ ಅಂತ ಇದೊಂದು ಹಾಡ್ತೀನಿ ಮೇಡಮ್. ಸೂರ್ಯ ವಂಶದ ಮುದ್ದು ಸೊಸೆ ಇದುವೇ ನನ್ನ ಯಾತ್ರೆ, ಶ್ರೀದೇವಿ ಮಹಾತ್ಮೆ ನಿನ್ನ ಜ್ಯೋತಿ ನನ್ನ ಕಥೆ, ಶ್ರೀರಸ್ತು ಶುಭಮಸ್ತು ಇದುವೇ ಜಾನಕಿ ಸಂಸಾರ, ಎಂದೆಂದೂ ಜೊತೆಯಿರುವ ನಲ್ಮೆಯ ಗೌರಿ ಶಂಕರ, ಉದೋ ಉದೋ ಶ್ರೀ ರೇಣುಕ ಎಲ್ಲಮ್ಮ, ತಾಯೇ ನಮ್ಮಮ್ಮ ನೀನೇ ಅನುಪಮ.

0: ಭಾಗ್ಯ ಲಕ್ಷ್ಮಿ ನನ್ನ ಬಾಳಿಗೆ ಭಾರ್ಗವಿ, ಸ್ನೇಹದ ಕಡಲಲ್ಲಿ ಸಾರಥಿಯಾದಳು ಶಾಂಭವಿ. ಇಷ್ಟು ಮೇಡಮ್ ಎಲ್ಲ ಧಾರವಾಹಿದು ಸೀರಿಯಲ್ಸ್ ಅಂತ.
1: ಪರವಾಗಿಲ್ಲ ಪರವಾಗಿಲ್ಲ, ಅದೇ ಅನ್ಕೊಳ್ತೀನಿ ಆ ಹಾಡನ್ನ ನೀವು ಹಾಡಿದಕ್ ನಂಗೆ ಖುಷಿ ಆಯ್ತು. ಹೌದು ಹೌದು, ಎಸ್ ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ, ಧನ್ಯವಾದಗಳು. ಓಕೆ, ನಾನು ಸ್ಟಾರ್ಟಿಂಗ್ ಗೊತ್ತಾಗಿಲ್ಲ ಯಾವ ಹಾಡು ಹೇಳ್ತಿದ್ದಾರೆ ಇವರು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸೀರಿಯಲ್ಸ್ ಅಂತೆಯ ಟ್ರ್ಯಾಕ್ ಇದು, ಸೊ ಎಲ್ಲ ಸೀರಿಯಲ್ ಸೇರಿದಾಗ ಒಂದು ಮೂಡಿ ಬಂದಂತಹ ಸೀರಿಯಲ್ಸ್ ಅಂತೆ ಟ್ರ್ಯಾಕನ್ನು ನಮ್ಮ ಪ್ರೇಮ ಅವರು ಹಾಡಿದ್ದಾಯಿತು. ಎಸ್, ತುಂಬ ಚೆನ್ನಾಗಿ ಹಾಡ್ತಾ ಇದ್ದಾರೆ ನಮ್ಮ ಕೇಳುಗರು, ಪರವಾಗಿಲ್ಲ ಸೀರಿಯಲ್ಸ್ನ ನೋಡ್ತಾರೆ ಅಂತ ಆಯಿತು ಅಲ್ಲಿಗೆ. ಓಕೆನಾ, ಹಾಗಾದರೆ ಇವತ್ತಿನ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನು ತಗೊಂಡು ಮತ್ತು ವಾಪಸ್ ಬರ್ತೀನಿ ಅಂತ ಹೇಳ್ತಾ, ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ವಿದ್ಯುತ್ ಗ್ರಾಹಕರೇ ಗಮನಿಸಿ, ಇದು ಮೆಸ್ಕಾಂ ಪ್ರಕಟಣೆ. ಗೃಹ ಜ್ಯೋತಿಯ ಅರ್ಹ ಫಲಾನುಭವಿಗಳನ್ನ ಗುರುತಿಸಿ ಪರಿಶೀಲಿಸಿ ಸೌಲಭ್ಯವನ್ನು ಮುಂದುವರಿಸಲು ಮೆಸ್ಕಾಂನ ಮೀಟರ್ ರೀಡರ್ಗಳು ಖುದ್ದಾಗಿ ನಿಮ್ಮ ಮನೆ ಬಾಗಿಲಿಗೆ ಬಂದು ಅಗತ್ಯ ದಾಖಲೆಯನ್ನು ಪಡೆದು ಅಲ್ಲಿಯೇ ನಿಮ್ಮ ಅರ್ಜಿಯನ್ನು ತುಂಬಲು ಸಹಕರಿಸಲಿದ್ದಾರೆ. ಈ ನಿಟ್ಟಿನಲ್ಲಿ ನಿಮ್ಮ ಸಹಕಾರ ಅತ್ಯಗತ್ಯ. ಗೃಹ ಜ್ಯೋತಿ ಸೌಲಭ್ಯ ಮುಂದುವರಿಸಲು ಬೇಕಾದ ದಾಖಲಾತಿಗಳ ಪಟ್ಟಿ ಹೀಗಿದೆ: ಆಧಾರ್ ಕಾರ್ಡ್, ವೋಟರ್ ಐಡಿ, ರೇಷನ್ ಕಾರ್ಡ್, ಪಾನ್ ಕಾರ್ಡ್, ಪಾಸ್ಪೋರ್ಟ್ ಸೈಜ್ನ ಫೋಟೋ, ಜಾತಿ ಪ್ರಮಾಣ ಪತ್ರ. ಬಾಡಿಗೆದಾರರಾಗಿದ್ದಲ್ಲಿ ರೆಂಟಲ್ ಅಗ್ರಿಮೆಂಟ್ ಅನ್ನ ಕಡ್ಡಾಯವಾಗಿ ನೀಡಬೇಕಾಗುತ್ತದೆ. ಸಮೀಕ್ಷೆಯ ದಿನದಂದು ಗೃಹ ಜ್ಯೋತಿ ಫಲಾನುಭವಿಗಳು ಕಡ್ಡಾಯವಾಗಿ ತಮ್ಮ ಮನೆಯಲ್ಲಿ ಹಾಜರಿದ್ದು ಅಗತ್ಯ ದಾಖಲೆಗಳನ್ನ ಹಾಗೂ ಮಾಹಿತಿಯನ್ನ ಮೆಸ್ಕಾಂ ಸಿಬ್ಬಂದಿಗೆ ನೀಡಿ ಸಮೀಕ್ಷೆಗೆ ಸಹಕರಿಸಬೇಕಾಗಿ ಕೋರಲಾಗಿದೆ. ಈ ಪರಿಶೀಲನಾ ಪ್ರಕ್ರಿಯೆಗೆ ಮೆಸ್ಕಾಂ ಗ್ರಾಹಕರು ದಯವಿಟ್ಟು ಸ್ಪಂದಿಸಿ ಈ ಕಾರ್ಯವನ್ನ ಯಶಸ್ವಿಗೊಳಿಸಲು ಸಹಕರಿಸಬೇಕಾಗಿ ವಿನಂತಿಸಲಾಗಿದೆ. ಇದು ಮೆಸ್ಕಾಂ ಪ್ರಕಟಣೆ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
6: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
5: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
6: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
5: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
6: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
7: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
1: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ನಮ್ಮ ಟಾಪಿಕ್ನಲ್ಲಿ ಕನ್ನಡದ ಸೀರಿಯಲ್ ಹಾಡುಗಳನ್ನು ನೀವು ಹಾಡ್ಬೋದು ಅಂತ ನಾನು ನಿಮಗೆ ಹೋಮ್ವರ್ಕ್ ಕೊಟ್ಟಿದ್ದೆ. ಸೊ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಆ ಹಾಡನ್ನು ಹಾಡ್ತಾ ಇದ್ದೀರಿ. ಹಾಗೆ ನಮ್ಮ ಕೇಳುಗರಾದ ಅರ್ಚನಾ ಮಂಜುನಾಥ್ ಅವರು ಒಂದು ಮೆಸೇಜ್ ಕಳಿಸಿದ್ದಾರೆ. ನಮ್ಮ ಸದಾ ಸಂಚರಿಪ ನಗು ಮೊಗದ ಸ್ನೇಹಜೀವಿ ಮಾತೃ ಹೃದಯಿ ಮೀನಮ್ಮನವರಿಗೆ ರೇಡಿಯೋ ಸ್ನೇಹಿತರ ಬಳಗದಿಂದ ಹುಟ್ಟುಹಬ್ಬದ ಅನಂತ ಅನಂತ ಶುಭಾಶಯಗಳು ಅಂತ ನಮ್ಮ ಅರ್ಚನಾ ಮಂಜುನಾಥ್ ಅವರು ಈ ಒಂದು ವಿಶಸ್ನ ತಿಳಿಸಿದ್ದಾರೆ. ಸೊ ಮೀನಮ್ಮ

0: ನಮ್ಮವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಈಗ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಬನ್ನಿ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ ಸುಧಾ ಮೇಡಮ್.
1: ತುಂಬಾ ಒಳ್ಳೆ ಟಾಪಿಕ್ ತಗೊಂಡ್ಬಂದಿದ್ದೀರಾ. ಅಂದ್ರೆ ಈಗಿನ ಸೀರಿಯಲ್ ಹೇಳ್ತಿದ್ರು, ಹಳೆ ಸೀರಿಯಲ್ ಗಳದೆಲ್ಲ ಅವಾಗೆಲ್ಲ ಒಂಥರ ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ.
0: ಖಂಡಿತ
1: ಅದೇ ಈಗ ಒಬ್ರು ಹೇಳಿದ್ರು ನೋಡಿದ್ರೆ, ಅವಾಗ ಅಡ್ವರ್ಟೈಸ್ಮೆಂಟ್ ಎಲ್ಲ ಮಾಡಿದ್ರ ಅದು ಕೂಡ ಅಷ್ಟು ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ತಿದ್ವಿ. ಸೊ ಅದೇ ತಲೆ ಒಳಗಿರುತ್ತೆ
0: ಈಗಿನ
1: ಸಿಂಧ. ಬಟ್ ನಾನು ಅನ್ಕೊಂಡಿದ್ದು ಎರಡು ಹೇಳಿದ್ರು ದಂಡ ಪಿಂಡಗಳದ್ದು, ಈಗ ರಾಘವರಲ್ಲ ಸಿಂಧ ಒಂಚೂರು ಟ್ರೈ ಮಾಡ್ತೀನಿ. ಒಳ್ಳೆ ಪ್ರೋಗ್ರಾಮ್ ನಿಮ್ಗೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ತರ್ತಾ ಇದೆ,
0: ತುಂಬಾ
1: ಚೆನ್ನಾಗಿದೆ.
0: ಪ್ರೀತಿ

0: ಭಾವಗೀತೆನು ಕೂಡ.
1: ಹೌದು ಹೌದು, ಎಸ್,
0: ತುಂಬಾ ಖುಷಿ ಆಯ್ತು.
1: ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು, ಧನ್ಯವಾದಗಳು. ಓಕೆ, ಪ್ರೀತಿ ಇಲ್ಲದ ಮೇಲೆ ಧಾರಾವಾಹಿ ನನಗೆ ಅಲ್ಲಿ ಸ್ವಲ್ಪ ನೆನಪಾಗ್ತಾ ಇದೆ. ಅನಂತ ಸರ್ ಅವರು ನಟಿಸಿದರು, ಹಾಗೆ ಯಶ್ ಅವರು, ರಾಧಿಕಾ ಪಂಡಿತ್ ಅವರು ಇವರೆಲ್ಲ ಇದ್ದರು ನಮ್ಮೊಂದು ಸೀರಿಯಲಲ್ಲಿ, ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ಹಲೋ,
2: ಹಲೋ,
1: ನಮಸ್ತೆ.
2: ನಮಸ್ತೆ ಮೇಡಮ್.
1: ನಮಸ್ತೆ ತನುಜಾ ಅವರೇ.
2: ಆಯ್ತಾ
1: ತಿಂಡಿ? ಇವತ್ತಿನ ಕಾನ್ಸೆಪ್ಟ್ ಏನಪ್ಪ ಅಂದ್ರೆ ಕನ್ನಡ ಸೀರಿಯಲ್ ಹಾಡುಗಳನ್ನ ಹಾಡ್ಬೋದು.
2: ಮಾಯಾಮೃಗ ಒಂದು ಹಾಡು ಒಂದಿದೆ ಹಳೆಯದು, ಅದ್ ಹೇಳೋಣ ಅಂತ ತೆಗೆದಿಟ್ಕೊಂಡಿದೀನಿ.
1: ಹಾಡಿ ಹಾಡಿ ಹಾಡಿ.
2: ಮಾಯಾಮೃಗ ಮಾಯಾಮೃಗ ಮಾಯಾಮೃಗವೆಲ್ಲಿ, ಮಾಯಾಮೃಗ ಮಾಯಾಮೃಗ ಮಾಯಾಮೃಗವೆಲ್ಲಿ, ಬದುಕು ಹೊಳೆಯುತ್ತಿವೆ ಬಾಣೀಲಿಯ ಕೆಳಗೆ ಹೊಳೆಯುತ್ತಿವೆ, ಕಣ್ಣಂತೂ ಬಿಡಿ ವಸ್ತ್ರದ ಹಾಗೆ ಗದಿ ಚಲಿಸುತ್ತಿದೆ.

0: ಮನುಷ್ಯ ಬೆನ್ನೆಟ್ಟುವ ಮರಿಕೀಕೆಯ ಬದುಕಿನ ಆಸೆಯನು ಮಾಯಾ ಮೃಗ ಆಯಾ ಮೃಗ ಮಾಯಾ ಮೃಗವೆಲ್ಲಿ.
1: ಓಕೆ ಸೂಪರ್ ಸೂಪರ್ ತನುಜ ಅವರೇ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ ಎಸ್ ತನುಜ ಅವರು ಮಾಯಾ ಮೃಗ ಸೀರಿಯಲ್ ಟ್ರ್ಯಾಕ್ ಅನ್ನು ಹಾಡಿದ್ದಾಯ್ತು, ತುಂಬ ಚೆನ್ನಾಗಿ ಹಾಡಿದ್ರು. ನೆಕ್ಸ್ಟ್ ಕಾಲರ್ ಈಗ ರೆಡಿ ಇದ್ದಾರೆ, ಬನ್ನಿ ಯಾರೋ ಇಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ
2: ಹಲೋ
1: ನಮಸ್ತೆ.
2: ನಮಸ್ತೆ ಮೇಡಮ್.
1: ನಮಸ್ತೆ ಉಲ್ಲಾಸ್ ಅವರೇ, ತಿಂಡಿ ಆಯ್ತಾ? ನಮ್ದು ಆಯ್ತು, ಅಕ್ಕಿ ರೊಟ್ಟಿ. ಹೌದು ಓಕೆ ಉಲ್ಲಾಸ್ ಅವರೇ, ಇವತ್ತು ಸೀರಿಯಲ್ ಕನ್ನಡ ಕನ್ನಡ ಸೀರಿಯಲ್ ಟ್ರ್ಯಾಕ್ ಅನ್ನ ಹಾಡಬಹುದು.
2: ರಾಘವೇಂದ್ರ ಮಹಾತ್ಮೆ ಹೇಳ್ತೀನಿ ಮೇಡಮ್.
1: ಹಾ ಹಾಡಿಪ್ಪ.

0: भरताय च भजतां कल्पवृक्षाय नमतां कामधेनवे महात्मे महात्मे श्रीराघवेन्द्र महात्मे.
1: ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಉಲ್ಲಾಸ್ ಅವರೇ. ಹೌದು ಹೌದು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ಉಲ್ಲಾಸ್ ಅವರು ರಾಘವೇಂದ್ರ ಮಹಿಮೆ ಚಿತ್ರದ ಒಂದು ಸೀರಿಯಲ್ ಟ್ರ್ಯಾಕ್ ಅನ್ನು ಹಾಡಿದಾಯ್ತು. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ, ಹಲೋ,
2: ಹಲೋ,
1: ನಮಸ್ತೆ.
2: ನಮಸ್ತೆ ಶ್ವೇತಾ.
1: ನಮಸ್ತೆ ಶಾಂತಾ ಮೇಡಮ್.
2: ಹೇಳಿ,
1: ತಿಂಡಿ ಆಯ್ತಾ?
2: ಕೆಂಪು ಚಟ್ನಿ, ಕಾಯಿ ಚಟ್ನಿ.
1: ಓಕೆ, ಸೂಪರ್.

0: ಮಾರ್ನಿಂಗ್ ನಮ್ಮ ಕೇಳುವ ಮಿತ್ರರಿಗೂ ಮತ್ತು ಎಫ್ಎಂ ಬಾನುಲಿ ಕೇಂದ್ರ ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್.
1: ಓಕೆ ಮಾ, ಓಕೆ. ಇವತ್ತು ಸೀರಿಯಲ್ ಟ್ರ್ಯಾಕ್, ನಿಮ್ಮ ಇಷ್ಟವಾದ ಕನ್ನಡ ಸೀರಿಯಲ್ ಟ್ರ್ಯಾಕ್ ನ ಹಾಡಬಹುದು.
0: ಹೌದು. ಕಾರ್ಮೋಡ ಮಳೆಯಾಗಿ ಸುರಿದಾಗ ಕಣ್ಣ ಹನಿಗೆ ಮುಕ್ತಿ ಮರದ

0: ಸುತ್ತಮುತ್ತ ಮುಕ್ತ ಸೀರಿಯಲ್ ತುಂಬಾ ನೋಡ್ತಾ ಇದ್ವಿ, ತುಂಬಾ
1: ಓಕೆ.
0: ಇಷ್ಟವಾದ ಸೀರಿಯಲ್ ಅದು, ಹಂಗಾಗಿ ಇದು ಇಷ್ಟ ಆಯ್ತು.
1: ಓ ಸೂಪರ್ ಸೂಪರ್,
0: ಥ್ಯಾಂಕ್
1: ಯು ಮಾ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ, ನಮ್ಮ ಶಾಂತಾ ಮೇಡಮ್ ಅವರು ಮುಕ್ತ ಸೀರಿಯಲ್ ಟ್ರ್ಯಾಕನ್ನು ಹಾಡಿದಾಯಿತು, ಅಚ್ಚುಮೆಚ್ಚಿನ ಧಾರಾವಾಹಿ ಎಲ್ಲರಿಗೂ. ಸೊ ಆ ಒಂದು ಟ್ರ್ಯಾಕನ್ನು ಹಾಡಿದಾಯಿತು ಅಂತ ಹೇಳ್ತಾ ಈಗ ನೆಕ್ಸ್ಟ್ ಕಾಲರ್ ಯಾರು ಇಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ, ಎಸ್ ಕರೆ ಕಟ್ ಆಯಿತು. ಸ್ನೇಹಿತರೆ, ನೀವು ಕೂಡ ಕರೆ ಮಾಡಿ ನಿಮ್ಮ ಇಷ್ಟವಾದಂತಹ ಕನ್ನಡ ಸೀರಿಯಲ್ ಅಂದರೆ ಕನ್ನಡ ಧಾರಾವಾಹಿಯ ಹಾಡುಗಳನ್ನು ನೀವು ಹಾಡ್ಬೋದು, ಸೀರಿಯಲ್ ಟ್ರ್ಯಾಕ್ ಅಂತ ಇರುತ್ತೆ ಆ ಒಂದು ಗೀತೆಯನ್ನು ಹಾಡ್ಬೋದು ಅಂತ ಹೇಳ್ತಾ ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ನಮಸ್ತೆ.
0: ನಮಸ್ತೆ ಶ್ವೇತಾ ಮೇಡಮ್.
1: ನಮಸ್ತೆ ಸರೋಜಾ ಮ್ಯಾಮ್, ತಿಂಡಿ ಆಯ್ತಾ?
0: ಸೌಂಡ್ ಕಡಿಮೆ ಕೇಳಿಸ್ತಾ ಇದೆಯಲ್ಲ ಮೇಡಮ್.
1: ಓಕೆ, ಈಗ
0: ಹೌದಾ
1: ಕೇಳಿಸ್ತಾ ಈಗ?
0: ಅದು ಪರವಾಗಿಲ್ಲ, ಸ್ವಲ್ಪ
1: ಮೋಸ್ಟ್ಲಿ ನಿಮ್ಮ ಫೋನಿನ ವಾಲ್ಯೂಮ್ ಬಟನ್ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ, ಕೇಳಿಸ.
0: ವಾಲ್ಯೂಮ್ ಪೂರ್ತಿ ಕೊಟ್ಟಿದ್ದೀನಿ, ಇಲ್ಲೇ ಬಿಡಿ ಮೇಡಮ್, ಪರವಾಗಿಲ್ಲ.
1: ಆಯ್ತು,
0: ಇದು ಇವತ್ತು ನಮ್ ಮಗ ದೀಪಕುಮಾರ್ ಆರಾಧ್ಯಂದು ಬರ್ತ್ಡೇ, ವಿಶ್ ಮಾಡಿ ಮೇಡಮ್. ಆಮೇಲೆ ಇದನ್ನೊಂದು ಶೀರ್ಷಿಕೆ ಹಾಡು ಹೇಳ್ತೀನಿ, ಧಾರಾವಾಹಿ.
1: ಓಕೆ, ದೀಪಕ್ ಕುಮಾರ್ ಅವರಿಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು.
0: ಥ್ಯಾಂಕ್ಸ್ ಮೇಡಮ್.
1: ಓಕೆ,
0: ಈಗ ಹೇಳ ಹಾಡು ಹೇಳ ಮೇಡಮ್.
1: ಹಾಡಿ ಮಾ ಹಾಡಿ.

0: ಹೋಗಲ್ಲ ಅಲ್ಲೋ ಇಲ್ಲ ಎಲ್ಲೋ ಇಲ್ಲ ವೇಸ್ಟ್ ಬಾಡಿಗಳು ಥೂ ಥೂ ದಂಡ ಪಿಂಡಗಳು ಇವರು ದಂಡ ಪಿಂಡಗಳು ಪೂರ್ತಿ ಬರಲ್ಲ ಮೇಡಮ್.
1: ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ಅವಕಾಶಕ್ಕೆ ಧನ್ಯವಾದಗಳು ಮೇಡಮ್.
1: ಓಕೆ ಎಸ್ ಓಕೆ. ನಮ್ಮ ಸರೋಜಾ ಮೇಡಮ್ ಅವರು ದಂಡಪಿಂಡಗಳು ಸಾಂಗನ್ನು ಹಾಡಿದಾಯಿತು, ತುಂಬ ಚೆನ್ನಾಗಿ ಹಾಡ್ತಾ ಇದ್ರು. ಹಾಗೆ ಅವರ ಮಗ ದೀಪಕ್ ಕುಮಾರ್ ಅವರ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ಲಿಕ್ಕೆ ಹೇಳಿದ್ರು. ಮತ್ತೊಮ್ಮೆ ಅವರಿಗೆ ಶುಭಾಶಯಗಳನ್ನು ಕೋರ್ತಾ ನಮ್ಮ ಮಂಡ್ಯದಿಂದ ಕೆಂಡೇಗೌಡ ಅವರು ಕೂಡ ಮೀನಾ ಮೇಡಮ್ ಅವರಿಗೆ ಬರ್ತ್ಡೇ ವಿಶಸ್ನ ತಿಳಿಸ್ಬಿಡಿ ಅಂತ ತಿಳಿಸಿದ್ದಾರೆ. ಸೊ ಕನ್ವೈ ಟು ಮೀನಾ ಮೇಡಮ್, ನಿಮಗೂ ಕೂಡ ಮತ್ತೊಮ್ಮೆ ಹಾರ್ದಿಕ ಶುಭಾಶಯಗಳು, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಈಗ ಮತ್ತೊಂದು ಕರೆಯನ್ನು ಸ್ವೀಕರಿಸೋಣ. ಹಲೋ ಹಲೋ, ಎಸ್ ಕರೆ ಕಟ್ ಆಯಿತು. ಓಕೆ ಸ್ನೇಹಿತರೆ, ನೀವು ಕೂಡ ಕರೆ ಮಾಡಿ ಕನ್ನಡ ಸೀರಿಯಲ್ ಟ್ರ್ಯಾಕನ್ನು ಹಾಡ್ಬೋದು, ನಿಮಗೆ ಇಷ್ಟವಾದಂತಹ ಕನ್ನಡ ಸೀರಿಯಲ್ ಟ್ರ್ಯಾಕನ್ನು ಹಾಡ್ಬೋದು ಅಂತ ಹೇಳ್ತಾ ಮತ್ತೊಂದು ಕರೆಯನ್ನು ಸ್ವೀಕರಿಸೋಣ. ಹಲೋ, ಓಕೆ ಕರೆ ಕಟ್ ಆಯಿತು. ಈಗ ನಿಮಗೋಸ್ಕರ ಒಂದು ಸುಂದರವಾದ ಹಾಡನ್ನು ಪ್ಲೇ ಮಾಡ್ತಾ ಇದ್ದೀನಿ, ಕೇಳಿಸ್ಕೊಂಡು ಎಂಜಾಯ್ ಮಾಡಿ.

0: ಎಸ್, ಒಂದ್ ಸೂಪರ್ ಆಗಿರುವಂತಹ ಟ್ರ್ಯಾಕ್ ನ ನೀವು ಕೇಳಿಸ್ಕೊಂಡ್ರಿ. ಹೇಗ್ ಅನಿಸ್ತಾ ಇದೆ ಮತ್ತೆ ನಿಮ್ಮ ಒಂದು ಏನು ಎನರ್ಜಿ ಮತ್ತೆ ಫುಲ್ ಗ್ಲೋ ಆಯ್ತು ಅಂತ ಅನ್ಕೊಳ್ತೀನಿ. ಓಕೆನಾ, ತುಂಬ ಚೆನ್ನಾಗಿರುವಂತಹ ಹಾಡನ್ನು ಟ್ರ್ಯಾಕನ್ನು ಪ್ಲೇ ಮಾಡಿದೆ ಅಂತ ಕೆಲವರು ಮೆಸೇಜ್ ಆಗ್ತಿದ್ದಾರೆ, ತುಂಬ ಚೆನ್ನಾಗಿದೆ ಅಂತ. ಎಸ್ ಎಸ್, ಥ್ಯಾಂಕ್ ಯು ಅಂತ ಹೇಳ್ತಾ ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹೆಲೋ. ಓಕೆ, ಕರೆ ಕಟ್ಟಾಯಿತು. ಸೊ ಸ್ನೇಹಿತರೆ, ಏನಪ್ಪ ಅಂತಂದರೆ ನಮಗೆ ಸೀರಿಯಲ್ ಅಂದ ಕೂಡಲೇ ನನಗಂತೂ ನೆನಪಾಗೋದು ಸಂಜೆ ಆಗಿನ ಒಂದು 40-30 ಇಯರ್ಸ್ ಕೆಳಗಡೆ ರಾತ್ರಿ 7 ಗಂಟೆ ಆಯಿತು ಅಂತಂದರೆ ಸಾಕು, ನಮ್ಮ 90 ಮತ್ತು 2000 ಇಸವಿಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಟಿವಿ ಮುಂದೆ ಯುದ್ಧನೇ ನಡೀತಾ ಇತ್ತು. ಏ ಕರೆಂಟ್ ಹೋಯ್ತಾ, ಅಯ್ಯಯ್ಯೋ ಮ್ಯಾಚ್ ಹೋಯ್ತಲ್ಲಪ್ಪ ಕ್ರಿಕೆಟ್ ಮ್ಯಾಚು ಅಂತ ಹೇಳ್ತಾ ಇದ್ರು. ಇನ್ನು ಕೆಲವರು ರಿಮೋಟ್ ಎಲ್ಲಿ ಇಟ್ಟೆ ಅಂತ ಹೀಗೆ ಗಂಡ ಹೆಂಡತಿ ಬೈತಾ ಇದ್ರು. ಹಾಗೆ ಮಕ್ಕಳು ಕೂಡ ಅಯ್ಯೋ ಆ ಚಾನಲ್ ಹಾಕು ಈ ಚಾನಲ್ ಹಾಕು, ನನಗೆ ಆ ಸೀರಿಯಲ್ ಬೇಕಿತ್ತು ಅಂತ ಸುಮಾರು ಜನ ಕಿತ್ತಾಡ್ಕೊಳ್ತಾ ಇದ್ರು. ಈ ಸೀರಿಯಲ್ ಅಂದರೆ ತುಂಬ ಮಕ್ಕಳಿಗೆ ಇಷ್ಟ, ಕೆಲವರಿಗೆ ದೊಡ್ಡವರಿಗೆ ಒಂದು ಸ್ವಲ್ಪ ಈ ಪೌರಾಣಿಕ ಕಥೆಗಳು ನೋಡಲಿಕ್ಕೆ ಇಷ್ಟ. ಸೊ ಈ ಥರದಲ್ಲಿ ಇದ್ದಾಗೂ ಒಂದೇ ಟಿ ವಿಲಿ ಎಲ್ಲ ಥರದ ಧಾರಾವಾಹಿಗಳನ್ನು ಎಲ್ಲರೂ ಕೂಡ ಮಕ್ಕಳಿಂದ ಹಿಡಿದು ಹಿರಿಯರಿಂದ ಹಿಡಿದು ಎಲ್ಲರೂ ಕುತ್ಕೊಂಡು ನೋಡ್ತಾ ಇರುವಂತಹ ಧಾರಾವಾಹಿ ಇವಾಗ ನೆನೆಸ್ಕೊಳ್ಳೋಕೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಇವತ್ತು. ಸೊ ನಾವು ಮಾತಾಡ್ತಾ ಇರೋದು ನಮ್ಮೆಲ್ಲರ ಬದುಕಿನ ಭಾಗವೇ ಆಗಿ ಹೋದ ನಮ್ಮ ಕನ್ನಡ ಕಿರುತೆರೆ ಹಾಗೂ ಧಾರಾವಾಹಿಗಳ ಬಗ್ಗೆ. ಓಕೆನಾ, ಸೊ ಈಗ ಮತ್ತೊಂದು ಕರೆ ಸ್ವೀಕರಿಸೋಣ. ಹಲೋ ಹಲೋ, ನಮಸ್ತೆ ನಮಸ್ತೆ ಮಹೇಶ್ ಅವರೇ.
1: ತಿಂಡಿ
0: ಆಯ್ತು ನಿಮ್ದಾಯ್ತಾ?
1: ಓಕೆ
0: ಮಹೇಶ್ ಅವರೇ, ಸೀರಿಯಲ್ಸ್ ನೋಡ್ತಾ ಇದ್ರಾ?
1: ನೀವು
0: ಯಾವ ಗೀತೆಯನ್ನ ಹಾಡ್ತಾ ಇದ್ದೀರಿ?
1: ನಾನು ಈಗ ಶ್ರೀ ಅಶ್ವಥ್ ಅವರೊಂದು ಸಾಂಗ್ ನೆನಪಾಯ್ತು ಮೇಡಮ್. ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ದೇವ ಅಗೆವ ಸವಿಗಾನದ ಹಕ್ಕಿ ಹಾಡಿ ಮುಕ್ತ ಮುಕ್ತ ದೇವ ಅಗೆವ ಸವಿಗಾನದ ಹಕ್ಕಿ ಹಾಡಿ ಮುಕ್ತ ಮುಕ್ತ ಹಸಿರ ತೋಳಿನಲ್ಲಿ ಬೆಂಕಿಯ ಕೂಸ ಹೊರವುದು ತಾಯಿಯ ಹೃದಯ ಹಸಿರ

0: ಹೊರವುದು ತಾಯಿಯ ಹೃದಯ, ಮರೆಯುವುದುಂಟೆ ಮನೆಯಲ್ಲಿ ನಿಂತೆ ಕಾಯುವ ಕರುಣಾಮಯ್ಯ. ಇದು ತುಂಬಾ ಚೆನ್ನಾಗಿದೆ ಮೇಡಮ್.
1: ಓಕೆ, ಮುಕ್ತ ಹಾಡು. ಓಕೆ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು.
0: ಥ್ಯಾಂಕ್ ಯು.
1: ಓಕೆ, ಮಹೇಶ್ ಅವರು ಮುಕ್ತ ಸೀರಿಯಲ್ ಟ್ರ್ಯಾಕ್ ಅನ್ನ ಹಾಡಿದ್ದಾಯ್ತು. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋದಕ್ಕಿಂತ ಮುಂಚೆ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಮತ್ತೊಂದು ಪುಟ್ಟ ವಿರಾಮವನ್ನ ತಗೊಂಡು ವಾಪಸ್ ಬರ್ತೀನಿ ಅಂತ ಹೇಳ್ತಾ, ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
5: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
4: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
6: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
1: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಓಕೆ ಸ್ನೇಹಿತರೆ, ಇವತ್ತಿನ ನಮ್ಮ ಟಾಪಿಕ್ನಲ್ಲಿ ಕನ್ನಡ ಧಾರಾವಾಹಿಯ ಸೀರಿಯಲ್ ಅಂದರೆ ಸೀರಿಯಲ್ ಟ್ರ್ಯಾಕನ್ನು ನಾನು ಹಾಡಲಿಕ್ಕೆ ಕೊಟ್ಟಿದ್ದಾಯಿತು. ಸೊ ನಮ್ಮ ಕೇಳುಗರು ತುಂಬ ಚೆನ್ನಾಗಿ ಹಾಡನ್ನು ಹಾಡ್ತಾ ಇದ್ದಾರೆ. ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
7: ಹಲೋ,
1: ನಮಸ್ತೆ.
7: ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್ ಆಶಾ ಮೇಡಮ್, ತಿಂಡಿ ಆಯ್ತಾ?
7: ಈಗ ಈಗ ತಿಂದ್ಬಿಟ್ಟು ಕೈ ತೊಳೆದ್ಬಿಟ್ಟು ಸ್ವಲ್ಪ ನಮ್ ತಂಗಿ ಗಲಾಟೆ ಮಾಡೋಣ ಅಂತ ರೆಡಿ ಆಗ್ತಾ ಇದ್ದೀನಿ.
1: ರೆಡಿ ಆಗ್ತಾ ಇದ್ರಾ? ಓಕೆ, ಸೂಪರ್. ಯಾವ ಹಾಡಿ ತಯಾರಾಗಿದ್ದೀರಿ? ಧಾರಾವಾಹಿ ನೀವು ನೋಡಿದಲ್ಲ, ನಾನ್ ಹೆಂಗ್
7: ನೋಡ್ಲಿಕ್ಕೆ?
1: ಧಾರಾವಾಹಿ ಯಾವ್ದಾದ್ರು ಧಾರಾವಾಹಿಯ ಹಾಡನ್ನ.
7: ಧಾರಾವಾಹಿ ಹಾಡ್ಗಳ? ಹಂಗಂದ್ರೆ ಏನಮ್ಮ ಧಾರಾವಾಹಿ ಹಾಡು ಅಂದ್ರೆ?
1: ಧಾರಾವಾಹಿ ಟ್ರ್ಯಾಕ್ ಗೊತ್ತಲ್ವಾ ನಿಮಗೆ? ಒಂದು ಧಾರಾವಾಹಿ ನೋಡ್ತೀರಾ ಅಂದ್ರೆ ಅದಕ್ಕೆ ಒಂದು ಟೈಟಲ್ ಸಾಂಗ್ ಅಂತ ಇರುತ್ತೆ ಅಲ್ವಾ? ಆ ಹಾಡನ್ನ ಹಾಡ್ಲಿಕ್ಕೆ ಹೇಳಿದ್ದು.
7: ಹಂಗಾದ್ರೆ ಯಾವ್ದೇ ಇಲ್ಲಪ್ಪ.
1: ಯಾವ್ದು ನೆನಪಾಗ್ತಿದೆ? ಮುಕ್ತ ನೋಡ್ತಾ ಇದ್ರ ನೀವು? ಮಾಯಾ ಮೃಗ ನೋಡ್ತಾ ಇದ್ರ?
7: ಅಯ್ಯೋ, ಸೀರಿಯಲ್ ಟಿವಿನೇ ನೋಡಲ್ಲ.
1: ಆಯ್ತು, ಹಂಗಾರೆ ಬೇರೆಯವ್ರಿಗೆ ಚಾನ್ಸ್ ಕೊಡೋಣ. ಯಾವ್ದು ಜೊತೆ ಜೊತೆಯಲ್ಲಿ ಸುಮಾರಿದೆ, ಜೊತೆ ಜೊತೆಯಲ್ಲಿ ಅದಿದೆ, ಆ ಟ್ರ್ಯಾಕ್ ಇದೆ. ಈಗ ತಾನೇ ಸೀರಿಯಲ್ ಹಾಡಿದ್ರಲ್ಲ.
7: ಮಾಯಾ ಮೃಗವಿದು, ಮಾಯಾ ಮೃಗವಿದು, ಮಾಯಾ ಮೃಗ ಇದು,
1: ಮಾಯಾ ಮೃಗ,
7: ಮಾಯಾ ಮೃಗ ಅಂತ ಹೇಳಿದೆ.
1: ಆಯ್ತು, ಸೂಪರ್, ಥ್ಯಾಂಕ್ ಯು ಕರೆ
7: ಮಾಡಿದ್ದಕ್ಕೆ. ಇವತ್ತು ವೇಸ್ಟ್ ಆಗೋಯ್ತು ನಂದು ಟೈಮು.
1: ಅನ್ಕೋಬೇಡಿ ಹಂಗೆ, ಮತ್ತೆ ಮತ್ತೆ ನಾಳೆ ಸಿಗುತ್ತೆ. ಓಕೆನಾ?
7: ಸರಿ, ನಾಳೆ ಇರೋಲ್ಲ ಕಣೋ, ನಾರಾಯಣ ನೇತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ.
1: ಸೂಪರ್ ಸೂಪರ್. ಓಕೆ ಮಾ,
7: ಕೇಳಿಸ್ತಾ?
1: ಕೇಳಿಸ್ತು ಕೇಳಿಸ್ತು.
7: ನಾಳೆ ಐ ಟೆಸ್ಟ್ ಇದೆ, ಕ್ಯಾಟ್ರಾಕ್ಟ್ ಆಗಿತ್ತಲ್ಲ,
1: ಅದೊಂದು
7: ಸ್ವಲ್ಪ ತೋರ್ಸ್ಕೊಂಡು ಬರೋಣ ಅಂದ್ಬಿಟ್ಟು ನಾಳೆ ಬೆಳಗ್ಗೆ ಹೋಗ್ತಿದ್ದೀನಿ.
1: ಸರಿ, ಓಕೆ ಮಾ, ಥ್ಯಾಂಕ್ ಯು.
7: ತಗೊಂಡು
1: ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು.
7: ನಿಂದಾಯ್ತು ಅದ ತಿಂಡಿ?
1: ತಿಂಡಿ ಇಲ್ಲ, ಆಯ್ತಮ್ಮ ಆಯ್ತು, ಥ್ಯಾಂಕ್ ಯು.
7: ಏನ್ ತಿಂದಪ್ಪ?
1: ರೊಟ್ಟಿ ರೊಟ್ಟಿ. ಓಕೆ, ಥ್ಯಾಂಕ್ ಯು.
7: ಸರಿನಮ್ಮ, ಸರಿ
1: ಕಣ. ಓಕೆ, ನಮ್ಮ ಆಶಾ ಪ್ರಕಾಶ್ ಅವರು ಸೀರಿಯಲ್ ಟ್ರ್ಯಾಕ್ ಹಾಡ್ಲಿಕ್ಕೆ ನಂಗೆ ಅಯ್ಯೋ ನಾನು ನೋಡೋದೇ ಇಲ್ಲ ಅಂತಂದ್ರು. ಸೊ ಈಗ ಮತ್ತೊಂದು ಕರೆಯನ್ನು ಸ್ವೀಕರಿಸೋಣ. ಹಲೋ, ಹಲೋ, ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ತಿಂಡಿ ಆಯ್ತು?
8: ಗುಡ್ ಮಾರ್ನಿಂಗ್. ಹಾ, ಆಯ್ತಪ್ಪ. ಏನು ಗೊತ್ತು, ಧಾರಾವಾಹಿಗಳೆಲ್ಲ
1: ಅಲ್ವಾ?
8: ಏನ್ ಗೊತ್ತಾ, ಚಿಕ್ಕ ವಯಸ್ಸಲ್ಲಿ ಸಖತ್ ಕ್ರೈಸ್, ಅಲ್ಲೆಲ್ಲ ಬರ್ತಿತ್ತಲ್ಲ ಚಂದನದಲ್ಲಿ, ಸಖತ್ ನೋಡ್ತಾ ಇದ್ವಿ. ಈಗ ಕಡಿಮೆ ಆಗಿದೆ ಧಾರಾವಾಹಿಗಳು ನೋಡೋದು. ಏನಿದ್ರು ನಾವು ರೇಡಿಯೋ ಲಿಸನರ್ಸ್ ಇವಾಗ, ಅದ್ರಲ್ಲೂ ಇವ್ರದ್ದು ಸೀತಾರಾಮ್ ಸೀರಿಯಲ್ ಒಂದು ಮಿಸ್ ಮಾಡಿಲ್ಲ ಬಿಡಿ. ಇದರಿಂದ ಮಾಯಾಮೃಗರಿಂದ ಮಗಳು ಜಾನಕಿವರೆಗೂ ಎಲ್ಲಾ ಸೀರಿಯಲ್ ನಂಗೆ ಇಷ್ಟ. ಹೌದು, ಒಂದ್ ಚಿಕ್ಕ ವಯಸ್ಸಲ್ಲಿ ಒಂದ್ ನೋಡಿದ್ದು, ಒಂದ್ ಹಾಡ್ತೀನಿ. ಕ್ಷಮಾ ದೇವತ್ರಿ ಅಂದ್ಬಿಟ್ಟು ನಿಮ್ಗೆ ಗೊತ್ತಿರಕ್ ಸಾಧ್ಯ ಇಲ್ಲ ಬಿಡಿ, ನಾನೇ ಚಿಕ್ಕವಳಿದ್ದೆ ಆಗ. ನೀವಿನ್ನು ಪಾಪ ಇರ್ತೀರಾ, ಯಾಕೆಂದ್ರೆ ಅದು ವೈಶಾಲಿ ಕಾಸರವಳ್ಳಿಯವ್ರದ್ದು ಬಹಳ ಚೆನ್ನಾಗಿ ಬರ್ತಾ ಇತ್ತು ಸೀರಿಯಲ್ ಕ್ಷಮೆಯ ಧರಿತ್ರಿ ಅಂದ್ಬಿಟ್ಟು. ಅದು ಚಂದ್ರಿಕಾ ಗುರುರಾಜ್ ಟೈಟ್ಲ್ ಸಾಂಗ್ ಆಡಿದ್ರು, ನಂಗೆ ಸಖತ್ ಇಷ್ಟ ಆಗ್ಬಿಟ್ಟು. ಹಿಂಗೆ ಅಂದ್ರೆ ಸಿನಿಮಾ ಸಂಸಾರ ಕಲ್ತ್ಕೊಂಡ್ಬಿಡ್ತಿದ್ವಿ ಆಗಿನ ಧಾರಾವಾಹಿ ಹಾಡುಗಳು
1: ಅಂದ್ರೆ
8: ದಿನ ಬರ್ತಿದ್ವಲ್ಲ, ಭಯಪಟ್ಟೆ ಆಗ್ಬಿಡೋದು, ನಾವು ಕಲಿಯೋದೇ ಬೇಡ ಆ ತರ ಇತ್ತು.
1: ಖಂಡಿತ
8: ನಾನು ಹಾಡ್ತೀನಿ.

0: ಇಷ್ಟ ಬರೋದು ಇನ್ನೂ ಇದೆ, ಮರ್ತೋಗಿದೆ, ತುಂಬಾ ವರ್ಷ ಆಯ್ತಲ್ಲ. ನಂಗೆ ಸಾಂಗ್ ಇದು ಮತ್ತೆ ಸೀರಿಯಲ್ ಎರಡು ಇಷ್ಟ ಆಗಿತ್ತು ಅವಾಗ, ಬಹಳ ಇಷ್ಟಪಟ್ಟು ನೋಡ್ತಾ ಇದೀವಿ ನೋಡಿ. ಎಷ್ಟೊಂದ್ ಸೀರಿಯಲ್ ನೋಡಿದೀವಿ ಬಟ್ ಎಲ್ಲ ಸ್ವಲ್ಪ ಸ್ವಲ್ಪ ಬರುತ್ತೆ ಹಾಡುಗಳು, ಅಷ್ಟು ಪೂರ್ತಿ ಬರಲ್ಲ. ಅದ್ರ ಮುಕ್ತ ಮಾಯಂಬ್ರಿಗದೆಲ್ಲ ಚೆನ್ನಾಗ್ ಬರುತ್ತೆ, ಈಗೆಲ್ಲ ಹಾಡ್ಬಿಟ್ಟಿದ್ದಾರೆ ಆಲ್ರೆಡಿ ಅವರು.
1: ಓಕೆ ಓಕೆ, ಥ್ಯಾಂಕ್ ಯು,
0: ಥ್ಯಾಂಕ್ ಯು, ಥ್ಯಾಂಕ್ ಯು.
1: ಓಕೆ, ಹಾಸನದಿಂದ ಮೋನಿಕಾ ಅವರು ಕರೆ ಮಾಡಿ ಕ್ಷಮೆಯಾಧರಿತ್ರಿ ಚಿತ್ರದ ಸೀರಿಯಲ್ ಟ್ರ್ಯಾಕ್ ಅನ್ನ ಹಾಡಿದ್ದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
2: ಹಲೋ,
1: ನಮಸ್ತೆ. ನಮಸ್ತೆ ರೇಖಾ ಮ್ಯಾಮ್. ಆಯ್ತಾ ತಿಂಡಿ?
2: ಶುಭೋದಯ ಮ್ಯಾಮ್.
1: ಶುಭೋದಯ. ನಮ್ದು ಇವತ್ತು ರೊಟ್ಟಿ, ಅಕ್ಕಿ ರೊಟ್ಟಿ.
2: ಅಕ್ಕಿ ರೊಟ್ಟಿ ಆಯ್ತರಾ? ಶಾವ್ಗೆ ಉಪ್ಪಿಟ್ಟು ಆಯ್ತಾ ಮ್ಯಾಮ್?
1: ಐ ಸೂಪರ್ ಸೂಪರ್. ಓಕೆ, ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ?
2: ಹಾ ಗೊತ್ತಾಯ್ತು ಮ್ಯಾಮ್, ಈಗ ನೋಡ್ತಾ ಇದ್ದೆ, ಈಗ ಕೇಳ್ತಾ ಇದ್ದೆ.
1: ಓಕೆ, ಸೀರಿಯಲ್ ಟ್ರ್ಯಾಕ್ ಅನ್ನ ಹಾಡ್ಬಹುದು.
2: ಸರಿ ಮ್ಯಾಮ್. ಇದು ಮ್ಯಾಮ್ ಮಗಳ ಜಾನಕಿ ಇದು ಹೇಳಿದ್ರ ಯಾರಾದ್ರು?
1: ಇಲ್ಲ ಇಲ್ಲ, ಹಾಡಿ.
2: ಹೌದ್ರಾ? ಊರ ಸೇರಬಹುದೇ ನೀನು ದಾರಿ ಮುಗಿಯದೆ, ಒಂದು ದೊರೆಯಬಹುದೇ ಹೇಳು ಮಣ್ಣು ಬಗೆಯದೆ, ಬಾಳ ದಾರಿಯಲ್ಲಿರುಳು ಕವಿದ ಹೊತ್ತಲಿ, ಪ್ರೀತಿ ಕಣ್ಣು ತೆರೆದ ದೀಪ ಮಗಳು ಜಾನಕಿ, ಮಗಳು ಜಾನಕಿ. ಬಹಳ ಅಪರೂಪಕ್ಕೆ ಮಾಡಿದೀನಿ ಮ್ಯಾಮ್ ಫೋನು, ವಾಯ್ಸ್ ಇದಾಗ್ತಾ ಇರ್ತ ನನಗೆ, ಕೇಳ್ತಾ ಇರ್ತೀನಿ ಡೈಲಿ, ಕೇಳ್ತಾ ಇರ್ತೀನಿ, ಮಾಡೋದಿಲ್ಲ ಸ್ವಲ್ಪ ಹಾಗೆ ಬಿಸಿ ಇರ್ತೀನಿ ಅಂತ ಸುಮ್ಮನೆ, ಮತ್ತೆ ಅದಕ್ಕೆ ನೋಡೋಣ ಅಂತ ಮಾಡಿದೆ. ಇನ್ನೊಂದು ಮೂಡಲ್ಲ ಮನೆ.
1: ದಾವಣಗೆರೆ ಹೇಗಿದೆ?
2: ದಾವಣಗೆರೆ ಇಲ್ಲ ಮ್ಯಾಮ್, ನಾನು ಗೋವಾದಲ್ಲಿ ಇರೋದು.
1: ಓ ಸೂಪರ್ ಸೂಪರ್. ಓಕೆ,
2: ದಾವಣಗೆರೆಗೆ ಕಡಿಮೆ ಹೋಗಿ ಬರೋದು.
1: ಓಕೆ,
2: ಬರ್ತಾ ಇರ್ತೀನಿ. ಇನ್ನೊಂದು ಮ್ಯಾಮ್ ಮೂಡಲ್ಲ ಮನೆ ಬಂದು ಹೇಳಲಾ?
1: ಹಾಡಿಪ.
2: ರೆಂಬೆ ಕೊಂಬಿಯ ಮೆಲೆದು ಗೂಡು ಕಟ್ಟಿದವರಕ್ಕೆ ಬಲಿತ ಹಕ್ಕಿ ಮಲೆಗವ ಮರೆ ಹಕ್ಕಿ, ರೆಂಬೆ ಕೊಂಬಿಯ ಮೇಲೆ ಗೂಡು ಕಟ್ಟಿದವ ರೆಕ್ಕೆ ಬಲಿತ ಹಕ್ಕಿ, ಗೂಡಿನಗ ಮಲೆಗವ ಮರೆ ಹಕ್ಕಿ, ದೂರ ದೇಶದ ವಲಸಿಗ ಹಕ್ಕಿಗೂ ಐತಿ ನಮ್ಮ ಬಳಗ ಕೇಳಿರಿ. ಅಪರೂಪಕ್ಕೆ ಸಿಕ್ಕಿದೆ ಕಾಲ್, ಖುಷಿ ಆಯ್ತು ಮ್ಯಾಮ್.
1: ಓಕೆ ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದ.
2: ಥ್ಯಾಂಕ್ ಯು, ಧನ್ಯವಾದಗಳು.
1: ಓಕೆ, ನಮ್ಮ ರೇಖಾ ಅವರು ಗೋವಾದಿಂದ ಕರೆ ಮಾಡಿ ಮಗಳ ಜಾನಕಿ ಹಾಗೆ ಮೂಡಲ ಮನೆ ಸೀರಿಯಲ್ ಟ್ರ್ಯಾಕ್ ಅನ್ನ ಹಾಡಿದಾಯ್ತು. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ, ಹಲೋ,
3: ಹಲೋ ಮೇಡಮ್, ನಮಸ್ತೆ.
1: ನಮಸ್ತೆ. ಓಕೆ, ಶಾಂತಲಾ ಮೇಡಮ್. ನಮ್ದಾಯ್ತು, ನಿಮ್ದಾಯ್ತಾ? ಇವತ್ತು ಯಾವ ಸೀರಿಯಲ್ ಟ್ರ್ಯಾಕ್ ನ ಹಾಡ್ತಾ ಇದ್ದೀರಾ?
3: ನಾನು ಕನ್ನಡದಲ್ಲಿ ಮಹಾಭಾರತ ಪ್ರಸಾರ ಆಗ್ತಿತ್ತಲ್ಲ,
1: ಅದ್ರದ್ದು ಹಾಡು ಹಾಡಿ. ಹಾಡಿಪ್ಪ.

0: ಯುಗ ಯುಗದ ಕಣ ಕಣದಿ ಸೃಷ್ಟಿಯ ದರ್ಪಣದಿ ವೇದಗಳ ಪಾಠ ಅಪಾರವು ಧರ್ಮದ ಚರಿತ್ರೆ ಇದು ದೇವರ ಭಾಷೆ ಇದು ಬಾಳಗಳ ಇತಿಹಾಸದ ಪರಮಾನವಿದು ಕೃಷ್ಣನ ಮಹಿಮೆ ಇದು ಗೀತೆಯ ಗರಿಮೆ ಇದು ಗ್ರಂಥಗಳ ಗ್ರಂಥವಿದು ಶ್ರೇಷ್ಠವು ಮಹಾಭಾರತ ಮಹಾಭಾರತ.
1: ಸೂಪರ್ ಸೂಪರ್ ಓಕೆ ಮಾ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ಧನ್ಯವಾದ.
1: ಓಕೆ ಎಸ್, ಶಾಂತಾ ಅವರು ಶಿವಮೊಗ್ಗದಿಂದ ಕರೆ ಮಾಡಿ ಮಹಾಭಾರತ ಸೀರಿಯಲ್ ಟ್ರ್ಯಾಕ್ ಅನ್ನ ಹಾಡಿದಾಯ್ತು. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ ಹಲೋ
2: ಹಲೋ
1: ನಮಸ್ತೆ.
2: ನಮಸ್ತೆ ಮೇಡಮ್.
1: ನಮಸ್ತೆ ಅನಂತರಾಜು ಅವರೇ, ತಿಂಡಿ ಆಯ್ತಾ?
2: ಆಯ್ತು ಮೇಡಮ್, ಊಟ ಮಾಡಿ ಈಗ ಹೊಲ ಕಡೆ ಹೋಗ್ತಾ ಇದೀನಿ ಮೇಡಮ್.
1: ಓಕೆ ಸೂಪರ್ ಸೂಪರ್. ಯಾವ ಸೀರಿಯಲ್ ಟ್ರ್ಯಾಕ್ ಅನ್ನ ಹಾಡ್ತಾ ಇದ್ದೀರಾ?
2: ನಾನು ಆಗ್ಲೇ ಜ್ಞಾಪಿಸಿ ಅಂತ ಇದ್ದೆ ಸೀರಿಯಲ್ ಹಾಡುಗಳು ಅಂದ್ರೆ. ಆಗ್ಲೇ ನಮ್ ಮೇಡಮ್ ಯಾರೋ ಒಬ್ರು ಹೇಳಿದ್ರು, ದಂಡ ಪಿಂಡಗಳು ಇವರು, ದಂಡ ಪಿಂಡಗಳು ಬಿಎಸ್ಸಿ ಮಾಡಿ ಕೆಲಸ ಬೇಸಿಗದೆ ದಿನ ಹರೆದಾಡಿ, ಅಲ್ಲೋ ಇಲ್ಲ ಇಲ್ಲೋ ಇಲ್ಲದ ಬೇಸು ಬಾರಿಗಳು ಅಂತ. ಇನ್ನಷ್ಟೇ ಹೇಳ್ತೀನಿ ಮೇಡಮ್, ದಿವಾಂಚಾಕರಿ ಇವರಿಗೆ ಸಿಗಲ್ಲ, ದಿವಾಂಚಾಕರಿಗೆ ಇವರೇ ಓದಲ್ಲ, ಇಲ್ಲೋ ಇಲ್ಲ ಅಲ್ಲೋ ಇಲ್ಲದ ಬೇಸು ಬಾರಿಗಳು ಅಂತ ಜ್ಞಾಪಿಸ್ಕೊಟ್ರು ಮೇಡಮ್ ಅವ್ರಿಗೆ. ಧನ್ಯವಾದ ಮೇಡಮ್.
1: ಓಕೆ ಸರ್, ಓಕೆ ಥ್ಯಾಂಕ್ ಯು.
2: ನನಗೆ ಅದು ಸಾಹಿತ್ಯ ಸಾಹಿತ್ಯನೇ ಮರ್ತೋಗಿತ್ತು ಮೇಡಮ್.
1: ಓಕೆ ಓಕೆ
2: ಮೇಡಮ್,
1: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
2: ಥ್ಯಾಂಕ್ ಯು ಮೇಡಮ್.
1: ಓಕೆ ಎಸ್ ಸರ್, ತುಂಬಾ ಚೆನ್ನಾಗಿ ನಮ್ಮ ಅನಂತರಾಜ್ ಅವರು ಕರೆ ಮಾಡ್ತಾ ಹಾಡನ್ನ ಹೇಳ್ತಾ ಇದ್ರು, ದಂಡಪಿಂಡಗಳು ಹಾಡನ್ನ. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಯಾರು ಇಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ
3: ಹಲೋ
1: ನಮಸ್ತೆ.
3: ನಮಸ್ತೆ, ನಮಸ್ತೆ.
1: ಸೂಪರ್ ಆಗಿದ್ದೀವಿ ನಂದಿತಾ ಅವರೇ.
3: ಬಹಳ
1: ದಿನದ ನಂತರ ಕರೆ
3: ಮಾಡ್ತಾ
1: ಇದ್ದೀವಿ. ತಿಂಡಿ ಆಯ್ತಾ? ನಮ್ದು ಆಯ್ತು. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಕನ್ನಡ ಸೀರಿಯಲ್ ಹಾಡುಗಳನ್ನ ನೀವು ಹಾಡಬಹುದು.
3: ಇದು ನಾವ್ ಸಣ್ಣವರಿದ್ದಾಗ ತುಂಬಾ ನೋಡ್ತಾ ಇದ್ವಿ ಸೀರಿಯಲ್, ಆಕ್ಚುಲಿ ಕಾವ್ಯಾಂಜಲಿ ಅಂತ ಹೇಳಿ. ಅದ್ರದೊಂದು ಸ್ವಲ್ಪ
1: ಹಾಡಿ.
3: ಚಂದದಲ್ಲಿ ಚಂದವು, ಅಂದದಲ್ಲಿ ಅಂದವು, ಬಂದಗಳ ಚಂದವೇ ಕಾವ್ಯಾಂಜಲಿ. ಆಸೆಗಳ ಹೂಗಳಲ್ಲಿ, ಭಾವನೆಯ ರಾಗದಲ್ಲಿ ಪೋಣಿಸಿದ ಸರೆಮಾನೆ ಕಾವ್ಯಾಂಜಲಿ. ಎಸ್ ಮ್ಯಾಮ್.
1: ಸೂಪರ್ ಸೂಪರ್, ಪರವಾಗಿಲ್ಲ ನಂದಿತಾ ಅವರೇ. ಕಾವ್ಯಾಂಜಲಿ ಧಾರಾವಾಹಿ ನೋಡ್ತಾ ಇದ್ರಿ ಅಂತ ಆಯ್ತು.
3: ಹೌದು.
1: ಓಕೆ ಮಾ, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
3: ಥ್ಯಾಂಕ್ ಯು.
1: ಓಕೆ ಎಸ್, ಬೆಂಗಳೂರಿನಿಂದ ನಂದಿತಾ ಅವರು ಕರೆ ಮಾಡಿ ಕಾವ್ಯಾಂಜಲಿ ಸೀರಿಯಲ್ ಟ್ರ್ಯಾಕ್ ಅನ್ನ ಹಾಡಿದಾಯ್ತು. ಎಸ್, ನಮ್ಮ ಇವತ್ತಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಸಾಕಷ್ಟು ನಮ್ಮ ಕೇಳುಗರು ಅವರವರ ಇಷ್ಟವಾದಂತಹ ಕನ್ನಡ ಸೀರಿಯಲ್ ಟ್ರ್ಯಾಕ್ಗಳನ್ನ ತುಂಬ ಚೆನ್ನಾಗಿ ಹಾಡ್ತಾ ಇದ್ರು ಅಂತ ಹೇಳ್ಬೋದು. ಸೊ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋ ಟೈಮ್ ಆಗಿದೆ. ಹಾಗೆ ಇವತ್ತು ಮೀನಾ ಮೇಡಮ್, ನಮ್ಮ ಅಚ್ಚುಮೆಚ್ಚಿನ ಕೇಳುಗರಲ್ಲಿ ಒಬ್ಬರಾದ ಮೀನಾ ಮೇಡಮ್ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಶಾಂತಿನಿ ಮೇಡಮ್ ಅವರು, ಮತ್ತೆ ಯಾರು, ಕೆಂಡೇಗೌಡ ಅವರು, ಹಾಗೆ ಅರ್ಚನಾ ಮಂಜುನಾಥ್ ಅವರು, ಇವರು ಎಲ್ಲರೂ ಕೂಡ ಮೀನಾ ಮೇಡಮ್ ಅವರಿಗೆ ನಮ್ಮ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸಿ ಅಂತ ತಿಳಿಸಿದ್ದಾರೆ. ಎಸ್, ಹಾಗೆ ಮೀನಾ ಮೇಡಮ್ ಅವರು ಕೂಡ ನನ್ನ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ ರೇಡಿಯೋ ಬಂಧುಗಳಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಅಂತ ತಿಳಿಸಿದ್ದಾರೆ. ಎಸ್, ಥ್ಯಾಂಕ್ ಯು ಮೇಡಮ್ ಅಂತ ಹೇಳ್ತಾ, ಯಾ ಇವತ್ತು ನನಗೂ ಕೂಡ ನೀವು ಒಂದು ಹಾಡು ಹಿಡಿ ಅಂತ ಹೇಳ್ಬಿಟ್ಟು ನನಗೆ ಕೆಲವೊಂದು ಆಪ್ಷನ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಆ ಹಾಡು ನಂಗೆ ಬರುತ್ತೆ ಬಟ್ ಲಿರಿಕ್ಸ್ ಎಲ್ಲ ಮರ್ತೋಗ್ಬಿಟ್ಟಿದೆ, ಸಾರಿ. ಸೊ ನಾನು ಒಂದು ಎರಡು ಲೈನ್ ಹಾಡಿ ಅದನ್ನು ಹಾಡನ್ನು ನಾನು ಪ್ಲೇ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಓಕೆನಾ? ಈ ಲೋಕ ಸುಂದರ ನಗುವ ಕಣ್ಣುಗಳಿಗೆ, ಈ ಹಾಡು ಸುಂದರ ಮಿಡಿವ

ಮನದ ಮಿಡಿತದೊಳಗೆ ಅಂತ ಹೇಳ್ತಾ ಇವತ್ತಿನ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಿನ್ನೆ ರಾತ್ರಿ ಒಂದ್ 10 ಗಂಟೆ ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆನೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಥೆಗಳು ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಕಥೆಗಳು ಇಷ್ಟ ಆಗೇ ಆಗುತ್ತೆ ಅಲ್ವಾ? ಸೊ ಹಾಗೆ ಕಥೆಗಳು ಅಂತಿದ್ದ ಹಾಗೆ ನಮ್ಮ ಅಜ್ಜಿ ಹೇಳಿದ ಕಥೆಗಳಿರ್ಬೋದು, ಅಪ್ಪ ಅಮ್ಮ ಹೇಳಿದ ಕಥೆಗಳಿರ್ಬೋದು, ಸ್ಕೂಲಲ್ಲಿ ಟೀಚರ್ಸ್ ಹೇಳಿರೋ ಕಥೆಗಳಿರ್ಬೋದು, ಹೀಗೆ ನಮಗೆ ಅನೇಕ ಕಥೆಗಳು ನೆನಪಾಗ್ತಾ ಇರ್ತವೆ. ಹಾಗೆ ಕೆಲವರಿಗೆ ಕಥೆಯನ್ನ ಓದುವಂತಹ ಹವ್ಯಾಸ ಕೂಡ ಇರುತ್ತೆ. ಸೊ ಹಾಗೇನೆ ಹಾಗೀಗ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ನಾವಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಕಥೆಗಳು ಬರ್ತಾ ಇರುತ್ತೆ. ಹಾಗೆ ಕಥೆಯನ್ನ ಬರೆಯೋದಕ್ಕೆ, ಕಥೆಯನ್ನ ಓದೋದಕ್ಕೆ ಅಂತಾನೆ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇರೋದನ್ನ ಕೂಡ ನೋಡ್ತಾ ಇರ್ತೀವಿ ಅಲ್ವಾ? ಅದರಲ್ಲಿ ಕೂಡ ಅದ್ಭುತವಾಗಿರುವಂತಹ ಕಥೆಗಳು ಬರ್ತಾ ಇರುತ್ತೆ, ಒಳ್ಳೆಯ ಮೆಸೇಜಸ್ ಇರುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ. ಹಾಗೆ ಎಲ್ರಿಗೂ ಕೂಡ ಮನರಂಜನೆಯನ್ನ ನೀಡುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಈ ಕಥೆಗಳಂತೂ ನಮ್ಮ ಜೀವನದ ಮೌಲ್ಯವನ್ನ ನಮಗೆ ತಿಳಿಸುತ್ತೆ. ನಾವು ಜೀವನದಲ್ಲಿ ಹೇಗೆ ಬದುಕಬೇಕು, ಹೇಗೆ ಇರಬೇಕು ಅನ್ನುವಂತಹ ತಿಳಿಸುವಂತಹ ನೀತಿ ಕಥೆಗಳು ಇರುತ್ತೆ. ಹಾಗೆ ನಾವು ಜೀವನದಲ್ಲಿ ಏನೋ ಸ್ವಲ್ಪ ಕುಗ್ಗಿದೀವಿ ಅಂದಾಗ ನಮ್ಮಲ್ಲಿ ವಿಶ್ವಾಸವನ್ನ ತುಂಬುವಂತಹ, ನಮ್ಮಲ್ಲಿ ಸ್ಫೂರ್ತಿಯನ್ನ ತುಂಬುವಂತಹ ಅನೇಕ ಕಥೆಗಳು ಕೂಡ ಇರುತ್ತೆ ಅಲ್ವಾ? ಸೊ ಹಾಗಾಗಿ ಈ ಕಥೆಯನ್ನ ಓದೋದು ಒಂದು ಒಳ್ಳೆಯ ಹವ್ಯಾಸ ಅಂತಾನೆ ಹೇಳ್ಬೋದು. ಇನ್ನು ಈ ಕಥೆಗಳು ನಮ್ಮ ಕಲ್ಪನಾ ಶಕ್ತಿಯನ್ನ ಹೆಚ್ಚಿಸುತ್ತೆ ಅಲ್ವಾ? ಯಾವುದೋ ಒಂದು ಊರಲ್ಲಿ ಒಬ್ಬ ರಾಜ ಇದ್ನಂತೆ ಅಂದ್ರೆ ಆ ಒಂದು ಇಮ್ಯಾಜಿನೇಷನ್ ನಮಗ್ ಬರುತ್ತೆ. ಹಾಗೆ ಒಂದಾನೊಂದು ಕಾಲದಲ್ಲಿ ಒಂದು ಅಜ್ಜಿ ಇದ್ರು ಅಂದ್ರೆ ಆ ಅಜ್ಜಿಯ ಕಲ್ಪನೆ ನಮಗ್ ಬರುತ್ತೆ. ಹೀಗೆ ಕಥೆಯನ್ನ ಹೇಳ್ತಾ ಹೋದ ಹಾಗೆ ಆ ಕಥೆಯಲ್ಲಿ ಬರುವಂತಹ ಪಾತ್ರಗಳನ್ನ ನಾವೇ ಇಮ್ಯಾಜಿನ್ ಮಾಡ್ಕೊಳ್ತಾ ಇರ್ತೀವಿ ಅಲ್ವಾ? ಸೊ ಇದು ಕಥೆಗಳಿಗೆ ಇರುವಂತಹ ಶಕ್ತಿ ಅಂತಾನೆ ಹೇಳ್ಬಹುದು. ಹಾಗೆ ಇತ್ತೀಚಿನ ದಿನಗಳಲ್ಲಂತೂ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಸಾಕಷ್ಟು ಕಥೆಯನ್ನ ಓದ್ತಾ ಇರ್ತೀನಿ. ಹಾಗೆ ಆ ಕಥೆಯಲ್ಲಿ ಒಂದಿಷ್ಟು ಕಥೆ ನನಗೆ ಇಷ್ಟ ಆದಂತಹ ಕಥೆಗಳನ್ನ ಈ ಒಂದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ಕೂಡ ಹೇಳ್ತಾ ಇರ್ತೀನಿ. ಅದೇ ರೀತಿಯಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಥೆಯನ್ನ ಓದ್ತಾ ಇದ್ದೆ. ಆ ಕಥೆ ನನಗಂತೂ ತುಂಬಾನೇ ಇಷ್ಟ ಆಯ್ತು. ಸೊ ಹಾಗೆ ಆ ಕಥೆಯನ್ನ ನಿಮ್ಗೆ ಕೂಡ ಹೇಳೋಣ, ನಿಮ್ ಜೊತೆ ಕೂಡ ಕಥೆಯನ್ನ ಹೇಳಿ ಎಂಜಾಯ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಹಾಗಿದ್ರೆ ಕಥೆಯನ್ನ ಕೇಳೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ 2 ಕಥೆಯನ್ನ ಹೇಳ್ತಾ ಇದ್ದೀನಿ. ಕಥೆ ಯಾವುದು, ಹೇಗಿರುತ್ತೆ ಕಥೆ ಅಂತೆಲ್ಲ ತಿಳ್ಕೊಳ್ಳೋ ಕುತೂಹಲ ನಿಮಗೂ ಇದೆ ಅಲ್ವಾ? ಸೊ ಹಾಗಿದ್ರೆ ಕಥೆ ಏನು, ಎತ್ತ, ಕಥೆಯ ಶೀರ್ಷಿಕೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಆದ್ರೆ ನಿಮಗೋಸ್ಕರ ಒಂದು ಬ್ಯೂಟಿಫುಲ್ ಆಗಿರೋ ಸಾಂಗ್ ನ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ ನ ಎಂಜಾಯ್ ಮಾಡ್ಕೊಂಡು ಮತ್ತೆ ಬನ್ನಿ. ನಿಮಗಾಗಿ ಕಥೆಯನ್ನ ಹೇಳೋದಕ್ಕೆ ನಾನ್ ರೆಡಿ ಇದ್ದೀನಿ. ಕಥೆ ಕೇಳೋದಕ್ಕೆ ನೀವು ಕೂಡ ರೆಡಿಯಾಗಿ ಬನ್ನಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಕಥೆಯನ್ನು ಹೇಳೋದಕ್ಕೆ ಬಂದಿದ್ದೀನಿ. ಹಾಗೆ ನಾನಿವತ್ತು ನಿಮಗಾಗಿ ಹೇಳ್ತಾ ಇರುವಂತಹ ಕಥೆ ಯಾವುದಪ್ಪ ಅಂತ ಹೇಳಿದ್ರೆ, ಇವತ್ತು ನಾನು ನಿಮಗಾಗಿ ಒಂದು ಸ್ಫೂರ್ತಿದಾಯಕ ಕಥೆಯನ್ನು ಹೇಳ್ತಾ ಇದ್ದೀನಿ. ಕಥೆಯ ಶೀರ್ಷಿಕೆ ಮೊದಲು ಚಿಂದಿ ಈಗ ಮಾಯಿ. ಇಂದಿನ ಎಷ್ಟೋ ಅಮ್ಮಂದಿರಿಗೆ ಇಬ್ಬರು ಮಕ್ಕಳನ್ನು ಸುಧಾರಿಸುವುದು ಕಷ್ಟದ ಕೆಲಸ. ಅವರನ್ನು ಬೇಬಿ ಸಿಟ್ಟಿಂಗ್, ಅಜ್ಜಿ ಮನೆ ಎಂದೆಲ್ಲ ಬಿಟ್ಬಿಡ್ತಾರೆ. ಆದರೆ ಮರಾಠಿಗರ ಪಾಲಿಗೆ ಅನಾಥ ಮಕ್ಕಳ ತಾಯಿ ಎಂದೇ ಕರೆಸಿಕೊಂಡವರು ಸಿಂಧು ತಾಯಿ ನಪ್ಕಾಲ್. ಬೀದಿಯಲ್ಲಿ ಭಿಕ್ಷೆ ಬೇಡುತ್ತಿದ್ದ ಅನಾಥ ಮಕ್ಕಳಿಗಾಗಿ ತನ್ನ ಕರುಳ ಕುಡಿಯನ್ನೇ ಅನಾಥಾಶ್ರಮಕ್ಕೆ ಸೇರಿಸಿದವರು. ಇದುವರೆಗೆ 1,442 ಅನಾಥ ಮಕ್ಕಳನ್ನು ದತ್ತು ತೆಗೆದುಕೊಂಡು ಮದುವೆ ಮಾಡಿ ಮೊಮ್ಮಕ್ಕಳೊಂದಿಗೆ ತುಂಬು ಸಂಸಾರ ಸಾಗಿಸುತ್ತಿರುವ ಇವರು ನಡೆದು ಬಂದ ಹಾದಿ ಎಂಥವರಿಗೂ ಆದರ್ಶನೀಯ. ಅವರಿಗೆ ಇದುವರೆಗೆ ಏನಿಲ್ಲವೆಂದರೂ 250 ಪ್ರಶಸ್ತಿ ಬಂದಿದೆ. ಪ್ರಶಸ್ತಿಯ ಹಣದಲ್ಲಿ ತಾನು ಸಾಕಿದ ಮಕ್ಕಳಿಗೆ ಸೈಡ್ ತೆಗೆದುಕೊಂಡು ಬಹುತೇಕರಿಗೆ ಶಾಶ್ವತ ನೆಲೆಯನ್ನು ಕೂಡ ಕಲ್ಪಿಸಿಕೊಟ್ಟಿದ್ದಾರೆ ಇವರು. ಕೇವಲ ಬೇರೆಯವರಿಗಾಗಿಯೇ ಬದುಕು ಸವಿಸಿದ ಸಿಂಧು ತಾಯಿ ಅವರನ್ನ ಮಹಾ ತಾಯಿ ಅಂತಲೇ ಅನ್ನಬಹುದು. ಅಪ್ಪ ಅಮ್ಮನಿಗೆ ಬೇಡದ ಮಗುವಾಗಿ ಹುಟ್ಟಿದ ಆಕೆಗೆ ಬಾಲ್ಯದಿಂದಲೂ ಓದುವ ಹಂಬಲ. ಹೆಣ್ಣು ಮಕ್ಕಳು ಶಾಲೆಗೆ ಹೋಗಬಾರದೆಂದು ಅಲಿಖಿತ ನಿಯಮವಿದ್ದ ಕಾಲವದು. ಹಾಗೋ ಹೀಗೋ ಮನೆಯಲ್ಲಿ ಒಪ್ಪಿಸಿ

ಶಾಲೆಗೆ ಸೇರಿದ ಆಕೆಗೆ ಎಲ್ಲರೂ ಚಿಂದಿ ಎಂದು ಕರೆಯುತ್ತಿದ್ರು. ಇದರರ್ಥ ಹರಿದು ಹೋದ ಬಟ್ಟೆಯ ತುಂಡು. ಇನ್ನೇನು, ನಾಲ್ಕನೇ ತರಗತಿ ಓದು ಮುಗಿದಿತ್ತು. ಅಷ್ಟರಲ್ಲೇ ಆಕೆ ಮೈನರದ ಕಾರಣ ಶಾಲೆ ಬಿಡಬೇಕಾಯಿತು. ಹತ್ತನೇ ವರ್ಷಕ್ಕೆ ಮದುವೆಯೂ ಆಗಿ ಹೋಯಿತು. ತನಗಿಂತ 20 ವರ್ಷ ದೊಡ್ಡವನಾಗಿದ್ದ ಗಂಡನ ಮನೆಯಲ್ಲಿ ಆ ಎಳೆ ಬಾಲಿಗೆ ಕಿಂಚಿತ್ತೂ ಪ್ರೀತಿ ಸಿಗಲಿಲ್ಲ. ಮದುವೆ ಅಂದರೆ ಏನೆಂದು ಅರ್ಥವಾಗುವಷ್ಟರಲ್ಲಿ ಗರ್ಭವು ತುಂಬಿತ್ತು ಎಂದು ಹಳೆಯ ದಿನಗಳನ್ನು ಮೆಲುಕು ಹಾಕುವ ಸಿಂಧೂ ತಾಯಿ, ಅವರಿಗೀಗ 67 ವರ್ಷ, ಬೆರಣಿ ತಟ್ಟುವ ಕಸುಬಿನವರಾದ ಸಿಂಧೂ ತಾಯಿ ಅರಣ್ಯ ಇಲಾಖೆಯವರೊಂದಿಗೆ ತಾವು ಸಂಗ್ರಹಿಸುವ ಸಗಣಿಯ ಮೊತ್ತದ ಹಕ್ಕಿಗಾಗಿ ವಾದಕ್ಕಿಳಿತವಳು. ಆಗ ಆಕೆ ತುಂಬು ಗರ್ಭಿಣಿ. ಜಯವೇನೋ ಗ್ರಾಮಸ್ಥರ ಕಡೆಗೆ ಆಯಿತು. ಆದರೆ ಹೆಂಡತಿಯ ನಡವಳಿಕೆಯಿಂದ ಕೋಪಗೊಂಡ ಗಂಡ ಆಕೆಯನ್ನ ರಾತ್ರೋರಾತ್ರಿ ಮನೆಯಿಂದ ಹೊರಹಾಕಿದ. ಸುತ್ತಲೂ ದಟ್ಟ ಕತ್ತಲು. ಎಲ್ಲಿ ಹೋಗುವುದೆಂದು ದಾರಿ ತಿಳಿಯದೆ ಊರಾಚೆಗೆ ಯಾರದೋ ಮನೆಗೆ ಕೊಟ್ಟಿಗೆಯಲ್ಲಿ ಮಲಗಿದ ಸಿಂಧೂ ತಾಯಿಗೆ ಅಲ್ಲೇ ಹೆರಿಗೆಯಾಯಿತು. ಹುಟ್ಟಿದ ಹೆಣ್ಣು ಮಕ್ಕಳನ್ನ ಒಂದು ಕೈಲಿ ಹಿಡಿದು ಪಕ್ಕದಲ್ಲೇ ಇದ್ದ ಚೂಪಾದ ಕಲ್ಲಿಂದ ಕರುಳ ಬಳ್ಳಿಯನ್ನ ಕತ್ತರಿಸಿಕೊಂಡಳು. ತವರಿಗೂ ಆಕೆ ಬೇಡವಾಗಿದ್ದಳು. ತನ್ನವರು ಎಂದು ಯಾರೂ ಉಳಿದಿರಲಿಲ್ಲ. ಸಿಕ್ಕ ಸಿಕ್ಕ ದೇವಸ್ಥಾನದ ಮುಂದೆ ಹೊಟ್ಟೆ ಪಾಡಿಗಾಗಿ ಭಿಕ್ಷೆ ಎತ್ತುತ್ತಿದ್ದಳು. 2-3 ದಿನ ಭಿಕ್ಷೆ ಬೇಡಿದಳು. ಹೊಟ್ಟೆಯೇನೋ ತುಂಬುತ್ತಿತ್ತು. ರೈಲ್ವೆ ಸ್ಟೇಷನ್ನತ್ತ ಹೋದ್ಲು. ಸುತ್ತಲೂ ಹಲವಾರು ಚಿಕ್ಕ ಮಕ್ಕಳು ಭಿಕ್ಷೆ ಎತ್ತುತ್ತಾ ಇದ್ರು. ಯಾಕೋ ಬ್ರೆಡ್ ಗಂಟಲೊಳಗೆ ಇಳಿಯುತ್ತಿರಲಿಲ್ಲ. ನನ್ನ ರೀತಿಯಲ್ಲೇ ಅನಿವಾರ್ಯತೆಗೆ ಸಿಕ್ಕವರು 100+ ಜನರಿದ್ದಾರೆ. ಅವರಿಗೇನಾದರೂ ಮಾಡಬೇಕಲ್ಲ ಎನ್ನಿಸಿದ್ದೇ ತಡ. ಆ ಮಕ್ಕಳನ್ನ ಕರೆದುಕೊಂಡು ಹೋಗಿ ಒಂದು ಜೋಪಡಿಯಲ್ಲಿಟ್ಟರು ಸಿಂಧೂ ತಾಯಿ. ದತ್ತು ಪಡೆದ ಮಕ್ಕಳ ಮೇಲೆ ಎಲ್ಲಿ ಪ್ರೀತಿ ಕಡಿಮೆಯಾಗುತ್ತದೋ ಎಂದು ತನ್ನ ಕರುಳ ಕುಡಿಯನ್ನ ಚಿಕ್ಕಲ್ಧಾರಾದ ಅನಾಥಾಶ್ರಮದಲ್ಲಿ ಬಿಟ್ಟು ಬಂದ ಕ್ಷಣ ಅನಾಥಾಶ್ರಮದಲ್ಲಿ ಬಿಟ್ಟು ಬಂದರು. ತನ್ನನ್ನು ನಂಬಿ ಬಂದಿದ್ದ ಮಕ್ಕಳಿಗಾಗಿ ಸತತ 7 ವರ್ಷ ಭಿಕ್ಷೆ ಬೀಳಿದ್ರು. ಯಾರ್ಯಾರದು ಮನೆಯ ಚಾಕರಿ ಮಾಡಿದ್ರು. ಜೋಪಡಿಯಿಂದ ಶುರುವಾದ ಅನಾಥಾಶ್ರಮ ಇದೀಗ ಮಹಾರಾಷ್ಟ್ರದಲ್ಲಿ 4 ಅನಾಥಾಶ್ರಮಗಳಾಗಿ ಬದಲಾಗಿದೆ. 1,500ಕ್ಕೂ ಅಧಿಕ ಜನರಿಗೆ ಆಶ್ರಯ ನೀಡಿದೆ. ರೋಟಿಗಾಗಿ ಚಿಕಂಧಾರಕ್ಕೆ ಹೋದ ಸಿಂಧೂ ತಾಯಿ ಇದುವರೆಗೂ ಅಲ್ಲಿನ 1,000+ ಅನಾಥ ಮಕ್ಕಳಿಗೆ ದಾರಿ ತೋರಿದ್ದಾರೆ. ಸರ್ಕಾರ ಮಾಡಲಾಗದ್ದನ್ನ ಈಕೆ ಮಾಡಿ ತೋರಿಸಿದ್ದಾರೆ. ಹಾಗಿದ್ರೆ ಸ್ನೇಹಿತರೆ, ಈ ಸಿಂಧೂ ತಾಯಿಯ ಕಥೆಯನ್ನ ಹಾಗೆ ಈಕೆಯ ಯಶೋ ಗಾಧೆಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ತಿಳಿಸ್ತೀನಿ, ಕಥೆಯನ್ನ ಮುಂದುವರಿಸೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM. ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಹೇಳ್ತಾ ಇರುವ ಕಥೆ ಮೊದಲು ಚಿಂದಿ, ಈಗ ಮಾಯಿ. ಕಥೆಯನ್ನು ಮುಂದುವರಿಸೋಣ ಅಲ್ವಾ? ಬೀದಿಗೆ ಬಿದ್ದವಳ ತುಂಬ ಸಂಸಾರ. ಅಂದ್ಹಾಗೆ ಸಿಂಧು ತಾಯಿಯವರಿಗೆ 1442 ಮಕ್ಕಳು, 249 ಅಳಿಯಂದಿರು, 48 ಸೊಸೆಯಂದಿರು, ಬರೋಬ್ಬರಿ 964 ಮೊಮ್ಮಕ್ಕಳು. ಇವರೆಲ್ಲರಿಂದ ಮಾಯಿ ಎಂದೇ ಕರೆಸಿಕೊಳ್ಳುವ ಇವರು ದತ್ತು ಪಡೆದವರಲ್ಲಿ ಯಾರು ಅನಕ್ಷರಸ್ಥರಾಗಿಲ್ಲ, ನಿರುದ್ಯೋಗಿಗಳಾಗಿ ಕುಳಿತಿಲ್ಲ. ಇಬ್ಬರು ಮಕ್ಕಳನ್ನ ಓದಿಸಿ ಉದ್ಯೋಗ ಪಡೆಯುವಂತೆ ಮಾಡುವಲ್ಲಿ ಸೋಲುತ್ತಿರುವ ಪೋಷಕರ ನಡುವೆ ಮಾಯಿ ಅದ್ಭುತ ಶಕ್ತಿಯಾಗಿ ಕಾಣುವುದು ಇದೇ ಕಾರಣಕ್ಕೆ. ತಾನು ಶಿಕ್ಷಣ ಪಡೆಯಲಾಗದಿದ್ದರೂ ಈಕೆಯ ಸಂಸ್ಕಾರದಲ್ಲಿ 16 ಡಾಕ್ಟರ್ಗಳಿದ್ದಾರೆ, ಇಂಜಿನಿಯರ್ಗಳಿದ್ದಾರೆ, ಸಮಾಜ ಸೇವಕರಿದ್ದಾರೆ, ಬಹಳಷ್ಟು ಜನ ಅನಾಥಾಶ್ರಮ ಕಟ್ಟಿ ನಡೆಸುತ್ತಿದ್ದಾರೆ, 100 ಶಿಕ್ಷಕರಿದ್ದಾರೆ. ಹಾಗೆ ಯಾರದು ತೀಟೆಗೆ ಹುಟ್ಟಿ ತನ್ನದಲ್ಲದ ತಪ್ಪಿಗೆ ತಿಪ್ಪೆಗೆ ಬಿದ್ದ ಅಮಾಯಕ ಹಸುಗೂಸುಗಳು ಇವೆ. ಮಾಯಿಯ ಅನಾಥಾಶ್ರಮದಲ್ಲೇ ಬೆಳೆದು ದೊಡ್ಡವಳಾದ ಹುಡುಗಿಯೊಬ್ಬಳು ತನ್ನ PhDಗೆ ಮಾಯಿಯ ಜೀವನವನ್ನೇ ಆಯ್ಕೆ ಮಾಡಿಕೊಂಡಿದ್ದಾಳೆ. ಹಿಂದಿಯಲ್ಲಿ ಇವರ ಜೀವನವನ್ನಾಧರಿಸಿ ಸಿನಿಮಾ ಸಹ ಚಿತ್ರಿತವಾಗಿದೆ. ಅದೆಷ್ಟೋ ಜನ ಈಕೆಯನ್ನ ಸಂದರ್ಶಿಸಿದ್ದಾರೆ. ಚಿಂದಿ ಎಂದು ಕರೆಯುತ್ತಿದ್ದ ತವರಿನವರೆಲ್ಲ ಮಾಯಿಯನ್ನ ಟಿವಿಯಲ್ಲಿ ನೋಡಿ ಶಭಾಷ್ ಎನ್ನುತ್ತಿದ್ದಾರೆ. ಕಥೆ ಇಲ್ಲಿಗೆ ಮುಗಿಯುವುದಿಲ್ಲ. 50 ವರ್ಷಗಳು ತನ್ನ ಹೆಂಡತಿಯನ್ನ ನಡುರಾತ್ರಿ ಬೀದಿಗೆ ನೂಕಿದ್ದ ಗಂಡ ಶ್ರೀಹರಿ ಸಪ್ಕಲ್ ಕೊನೆಗೆ ತನ್ನ ತಪ್ಪನ್ನ ಅರಿತು ಹೆಂಡತಿಯ ಬಳಿ ಮರಳಿದ್ದಾರೆ. ನಾನಿನ್ನು ನಿನ್ನ ಹೆಂಡತಿಯಾಗಲು ಸಾಧ್ಯವೇ ಇಲ್ಲ ಎಂದು ಮಾಯಿ 80 ವರ್ಷದ ಆತನಿಗೂ ತಾಯಿಯಾಗಿ ತನ್ನ ಆಶ್ರಮದಲ್ಲಿ ಮಗುವಿನಂತೆ ನೋಡಿಕೊಳ್ತಿದ್ದಾರೆ. ಹೆಣ್ಣು ಸಹನಾಮೂರ್ತಿ ಎಂಬ ಮಾತಿಗೆ ನಿದರ್ಶನವೆಂಬಂತೆ ಸಿಂಧು ತಾಯಿ ನಿಲ್ಲುತ್ತಾರೆ. ಈ ಕಾರಣದಿಂದಾಗಿಯೇ ಆಕೆಯನ್ನ ಚಿಕಲ್ಧಾರಾ ಮಾತ್ರವಲ್ಲದೆ ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶದ ಗಡಿಭಾಗದ ಎಲ್ಲರೂ ಪ್ರೀತಿಯಿಂದ ಮಾಯಿ ಅಥವಾ ಅಮ್ಮ ಎಂದು ಕರೆಯುತ್ತಾರೆ. ತನ್ನ ಹಸಿವೆ ನನಗೆ ಮಾತನಾಡಲು ಕಲಿಸಿತು, ಬದುಕು ಕಲಿಸಿತು ಎನ್ನುವ ಮಾಯಿಯ ಮುಖದಲ್ಲಿ ಮತ್ತದೆ ಅಮ್ಮನ ಮಮತೆ ಮಾತಿನಲ್ಲೇ ಬೆಸೆಯುತ್ತದೆ. ಇಂತಹ ಸ್ಫೂರ್ತಿದಾಯಕ ಮಹಿಳೆ ಇವರಾಗಿದ್ದಾರೆ ಅಲ್ವಾ? ನಿಜವಾಗ್ಲೂ ಈ ಕಥೆ ಕೇಳಿದಾಗ ಎಷ್ಟೋ ಜನರ ಜೀವನಕ್ಕೆ ಇವರು ಮಾದರಿಯಾಗಿದ್ದಾರೆ ಅಂದ್ರೆ ಖಂಡಿತವಾಗ್ಲೂ ತಪ್ಪಾಗುವುದಿಲ್ಲ. ನನಗಂತೂ ಇವರ ಜೀವನಾಧಾರಿತ ಸ್ಫೂರ್ತಿದಾಯಕ ಕಥೆ ತುಂಬಾನೇ ಇಷ್ಟ ಆಯ್ತು. ಹಾಗೆ ನಿಮ್ಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ಸಂಖ್ಯೆ 9 6 7 6 0 9 6 2 7 9 ಈ ಸಂಖ್ಯೆಗೆ ಮೆಸೇಜ್ ಮಾಡೋದ್ರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೇಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM. ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.

0: ಗೆಳೆಯರೆ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
5: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
6: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮಹಾಲಕ್ಷ್ಮಿ ಸ್ವೀಟ್ಸ್.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
4: Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common and march in a cooperative way on that road which is bound to lead us to you.

ಜೈ ಭೀಮ್. ಅಂಬೇಡ್ಕರ್ ಓದು ಸರಣಿಗೆ ಸ್ವಾಗತ. 1936 ಮೇ 31 ಅಂಬೇಡ್ಕರ್ ಮುಂಬೈಯಲ್ಲಿ ಮಾಡಿದ ನಾವೇಕೆ ಧರ್ಮಾಂತರ ಮಾಡಲು ಇಚ್ಛಿಸುತ್ತೇವೆ ಭಾಷಣದ ಕೊನೆಯ ಭಾಗ. ನಾಮಾಂತರ ಹಾಗೂ ಧರ್ಮಾಂತರ. ಇಲ್ಲಿಯವರೆಗೆ ಧರ್ಮಾಂತರದ ಬಗ್ಗೆ ವಿಚಾರ ಮಂಡನೆ ಮಾಡಿರು. ಇದು ನಿಮ್ಮ ವಿಚಾರ ಶಕ್ತಿಗೆ ಚಾಲನೆ ಕೊಡಬಹುದು. ಧರ್ಮಾಂತರದಿಂದ ಹೇಗೆ ಮುಸಲ್ಮಾನರು ಹಾಗೂ ಕ್ರಿಶ್ಚಿಯನ್ನರು ಹಿಂದೂಗಳ ಕೂಡ ಭಿನ್ನವಾಗಿರುತ್ತಾರೋ ಹಾಗೆ ನೀವು ಸಹ ಹಿಂದೂಗಳಿಂದ ಭಿನ್ನವಾಗಿರುತ್ತೀರಿ. ಅಸ್ಪೃಶ್ಯ ಹಾಗೂ ಹಿಂದೂಗಳು ಎರಡು ಬೇರೆ ಬೇರೆ ಸಮಾಜಗಳಾಗಿರುತ್ತವೆ. ನಿಮ್ಮ ಧರ್ಮಾಂತರದಿಂದ ಒಂದು ಸಮಾಜವನ್ನು ಎರಡು ಭಾಗಗಳನ್ನಾಗಿ ಮಾಡಲಾಯಿತೆಂದು ಯಾರೂ ಹೇಳಲಾರರು.

ಎಂದು ಗೊತ್ತಿರದಿದ್ದರೆ ಸವರ್ಣೀಯರು ನಿಮ್ಮ ಕೂಡ ಬಾಂಧವರಂತೆ ವರ್ತಿಸುತ್ತಾರೆ. ಆದರೆ ನೀವು ಅಸ್ಪೃಶ್ಯರು ಎಂದು ತಿಳಿದ ತಕ್ಷಣ ನಿಮ್ಮ ಕೂಡ ಅವರ ವ್ಯವಹಾರವೇ ಬೇರೆ ಆಗುತ್ತದೆ. ಇದಕ್ಕೆ ಕಾರಣ ನಿಮ್ಮ ಕೂಡ ಸಂಬಂಧಿಸಿದ ಜಾತಿಯ ಹೆಸರು. ನೀವು ಹೊಲೆಯ, ಮಾದಿಗ, ಚಮಗಾರ ಅಂತ ಹೇಳಲು ನಾಚಿಕೆ ಪಡುತ್ತೀರಿ. ಆದ್ದರಿಂದಲೇ ನೀವು ಹರಿಜನ ಅಂತ ಹೇಳಲು ಇಚ್ಛೆ ಪಡುತ್ತೀರಿ. ಆದರೆ ಹರಿಜನ ಅಂದರೆ ಹೊಲೆಯ, ಮಾದಿಗ, ಚಮಗಾರ ಮುಂತಾದವರೇ ಅಂತ ಎಲ್ಲರಿಗೂ ಗೊತ್ತು. ಆದರೂ ನೀವು ನಾಮಾಂತರ ಬಯಸುತ್ತೀರಿ. ಅದಕ್ಕಾಗಿ ನೀವು ಧರ್ಮಾಂತರ ಮಾಡುವುದು ಯೋಗ್ಯ ಅಂತ ನನ್ನ ಅನಿಸಿಕೆ. ಧರ್ಮಾಂತರ ವಿರೋಧಿಗಳಿಗೆ ಬಲವಾದ ಪೆಟ್ಟು. ಧರ್ಮಾಂತರದ ಚಳುವಳಿ ಪ್ರಾರಂಭವಾದ ಕೂಡಲೇ ಅನೇಕರು ಅದನ್ನು ವಿರೋಧಿಸಿದ್ದಾರೆ ಹಾಗೂ ಆಕ್ಷೇಪಣೆ ಎತ್ತಿದ್ದಾರೆ. ಈ ಆಕ್ಷೇಪಣೆಗಳಲ್ಲಿ ಎಷ್ಟು ಸತ್ಯಾಂಶವಿದೆ ಎಂಬುದನ್ನು ವಿಚಾರಿಸೋಣ. ಕೆಲವರು ಧರ್ಮ ಎಂದರೆ ಒಂದು ಉಪಭೋಗದ ವಸ್ತುವಲ್ಲವೆಂದು ಹೇಳಬಯಸುತ್ತಾರೆ. ಅಂದರೆ ಬಟ್ಟೆಯನ್ನು ದಿನಾನು ಹೇಗೆ ಬದಲಾಯಿಸಬಹುದು, ಹಾಗೆ ಧರ್ಮ ಬದಲಾಯಿಸುವುದು ಸಾಧ್ಯವಿಲ್ಲ, ಅದಕ್ಕಾಗಿ ಧರ್ಮ ವಸ್ತು ಅಲ್ಲ ಎಂದು ಹೇಳಬಯಸುತ್ತಾರೆ. ನನ್ನ ಪ್ರಕಾರ ಇದರಲ್ಲಿ ಅರ್ಥವಿಲ್ಲ. ಕೇವಲ ಪೂರ್ವಜರ ಧರ್ಮವೆಂದು ಅದಕ್ಕೆ ಜೋತು ಬೀಳುವುದರಲ್ಲಿ ಅರ್ಥವಿಲ್ಲ. ಅಂಥವರು ಇತಿಹಾಸ ಓದಿರಲಿಕ್ಕಿಲ್ಲ. ಪೂರ್ವಜರ ಧರ್ಮ ಬಿಡಬಾರದೆಂದಿದ್ದರೆ ನಮ್ಮ ಪೂರ್ವಜರು ಬೌದ್ಧ ಧರ್ಮ ಏಕೆ ಸ್ವೀಕರಿಸಿದರು? ವೈದಿಕ ಧರ್ಮದಲ್ಲಿ ನಮ್ಮ ಪೂರ್ವಜರು ಇದ್ದಿರಬಹುದು, ಆದರೆ ಅವರು ಸಂತೋಷದಿಂದ ವೈದಿಕ ಧರ್ಮದಲ್ಲಿ ಇದ್ದಾರೆಂದು ಹೇಳಲು ಬಾರದು. ಕಾರಣ ವೈದಿಕ ಧರ್ಮದಲ್ಲಿ ಚಾತುರ್ವರ್ಣಗಳಿವೆ. ಅಂದರೆ ಬ್ರಾಹ್ಮಣರು ವಿದ್ಯೆ ಕಲಿಯಬೇಕು, ಕ್ಷತ್ರಿಯರು ಯುದ್ಧ ಮಾಡಬೇಕು, ವೈಶ್ಯರು ವ್ಯಾಪಾರ ಮಾಡಬೇಕು, ಶೂದ್ರರು ಎಲ್ಲರ ಸೇವೆ ಮಾಡಬೇಕು. ಈ ರೀತಿಯ ನಿಯಮವಿರುವುದರಿಂದ ವೈದಿಕ ಧರ್ಮದಲ್ಲಿ ಶೂದ್ರರು ಎಂದೂ ಸಂತೋಷದಿಂದ ಇರಲು ಸಾಧ್ಯವಿಲ್ಲ. ಶೂದ್ರನೆಂದರೆ ಗುಲಾಮ. ಈ ಗುಲಾಮಗಿರಿಯಿಂದ ಹೊರಬರಲು ಸಾಧನಗಳು ಇಲ್ಲದಿದ್ದರೆ ಗುಲಾಮಗಿರಿಯಾಗಿಯೇ ಉಳಿಯಬೇಕಾಗುತ್ತದೆ. ಆದರೆ ಇಂದಿಗೆ ನಾವೆಲ್ಲರೂ ಸುಶಿಕ್ಷಿತರಾಗಿದ್ದೇವೆ. ನಾವು ಗುಲಾಮರಾಗಿ ಉಳಿಯಲು ಇಚ್ಛಿಸುವುದಿಲ್ಲ. ಆದ್ದರಿಂದ ನಮಗೆ ಧರ್ಮಾಂತರದ ಅವಶ್ಯಕತೆ ಇದೆ. ಮಾನವ ಪಶುಗಳಲ್ಲಿನ ಭಿನ್ನತೆ. ಪೂರ್ವಜರ ಧರ್ಮವೆಂದು ನಾವು ಅಂಟಿಕೊಂಡು ಕುಳಿತರೆ ಮೂರ್ಖತನವಾಗಬಹುದು. ಇಂತಹ ಪರಿಸ್ಥಿತಿಯಲ್ಲಿಯೇ ಮುಂದುವರೆಯುವುದು ಪಶುಗಳ ಲಕ್ಷಣವಾಗಬಹುದು. ಮನುಷ್ಯ ಹಾಗೂ ಪಶುಗಳಲ್ಲಿನ ಅಂತರವೆಂದರೆ ಪಶುಗಳು ತಮ್ಮ ಪ್ರಗತಿಯನ್ನು ಸಾಧಿಸಲಾರವು, ಆದರೆ ಮನುಷ್ಯ ತನ್ನ ಪ್ರಗತಿಯನ್ನು ತಾನು ಸಾಧಿಸಬಹುದು. ಸ್ಥಿತ್ಯಂತರದ ಹೊರತು ಪ್ರಗತಿಯಾಗಲಾರದು. ಮತ್ತೊಂದು ವಿಚಾರವೆಂದರೆ ಹೀಗೆ ಸಮಾಜ ಸುಧಾರಕರು ಹಿಂದೂ ಧರ್ಮದ ಸುಧಾರಣೆಗೆ ಪ್ರಯತ್ನಿಸುತ್ತಿದ್ದಾರೆ. ಈ ಸುಧಾರಣೆಗೆ ಸ್ವಲ್ಪ ಕಾಲಾವಕಾಶ ಬೇಕು. ಇಂತಹ ಪರಿಸ್ಥಿತಿಯಲ್ಲಿ ಧರ್ಮಾಂತರವು ಯೋಗ್ಯವೆನಿಸಲಾರದೆಂದು ಕೆಲವರ ವಾದ. ಇಂತಹವರ ಬಗ್ಗೆ ನನಗೆ ನಂಬಿಕೆಯಿಲ್ಲ. ಇವರು ಯಾವ ಸುಧಾರಣೆ ಮಾಡಬಹುದು ಎಂಬುದರ ಬಗ್ಗೆ ಸ್ಪಷ್ಟ ಚಿತ್ರವಿಲ್ಲ. ಹಿಂದೂ ಸಮಾಜ ಸುಧಾರಕರೇ ತಮ್ಮ ತಮ್ಮ ಜಾತಿಯಲ್ಲಿಯೇ ಲಗ್ನ ಮಾಡುತ್ತಾರೆ. ಅವರು ತಮ್ಮ ಜಾತಿಯಲ್ಲಿಯೇ ಇದ್ದು ಅದರಲ್ಲಿಯೇ ಸಾಯಲು ಸಿದ್ಧರಿದ್ದಾರೆ. ಅಂತಹವರು ಜಾತಿ ಭೇದ ಹೋಗಲಾಡಿಸುವುದು ಅಸಾಧ್ಯ. ಹಿಂದೂ ಸಮಾಜ ಸುಧಾರಕರ ಪ್ರಯತ್ನ ನೀಗ್ರೋ ಜನರ ಸುಧಾರಣೆಯ ಬಗ್ಗೆ ಅಮೆರಿಕನ್ನರು ಪ್ರಯತ್ನಿಸಿದಂತಿದೆ. ಅಮೆರಿಕೆಯಲ್ಲಿ ನೀಗ್ರೋಗಳು ಗುಲಾಮಗಿರಿಯಿಂದ ಬಿಡುಗಡೆಯಾಗಿ ಆಂತರಿಕ ಯುದ್ಧದ ಮಟ್ಟಿಗೆ ಹೋಗಿ ತಲುಪಿದರು. ಅದರಂತೆ ಭಾರತದಲ್ಲಿ ಆಗುವುದು ಸಾಧ್ಯವಿಲ್ಲ. ಹಿಂದೂ ಸಮಾಜ ಸುಧಾರಕರಲ್ಲಿ ಮಹಾತ್ಮ ಗಾಂಧೀಜಿ ಒಬ್ಬರು. ಗಾಂಧೀಜಿಯವರು ನಿಶಸ್ತ್ರರಾಗಿ ಬ್ರಿಟಿಷರ ವಿರುದ್ಧ ಯುದ್ಧ ಸಾರಿದ್ದಾರೆ. ಆದರೆ ಸವರ್ಣೀಯರು ಅಸ್ಪೃಶ್ಯರ ಮೇಲೆ ಮಾಡುತ್ತಿರುವ ಅನ್ಯಾಯದ ವಿರೋಧಿಯಾಗಿ ಸವರ್ಣೀಯರ ಮನಸ್ಸು ನೋಯಿಸಲು ಅವರು ಸಿದ್ಧರಿಲ್ಲ. ಸವರ್ಣೀಯರು ಅಸ್ಪೃಶ್ಯರ ಮೇಲೆ ಮಾಡುತ್ತಿರುವ ದೌರ್ಜನ್ಯದ ವಿರುದ್ಧ ಸತ್ಯಾಗ್ರಹ ಮಾಡಲು ಅವರು ಸಿದ್ಧರಿಲ್ಲ. ಇಷ್ಟೇ ಅಲ್ಲ,

0: ಅಂತಹವರ ವಿರುದ್ಧ ಕಾಯ್ದೆ ಪ್ರಕಾರ ಕ್ರಮ ತೆಗೆದುಕೊಳ್ಳಲೂ ಸಿದ್ಧರಿಲ್ಲ. ಅಂದ ಮೇಲೆ ಅಂಥವರಿಂದ ನಮಗಾಗುವ ಪ್ರಯೋಜನವೇನು? ಕೆಲವು ಸ್ಪೃಶ್ಯ ಜನರು ಅಸ್ಪೃಶ್ಯ ಜನರ ಸಭೆಗೆ ಬಂದು ಸವರ್ಣೀಯರನ್ನು ತೆಗಳಬಹುದು. ಅಲ್ಲದೆ ಅವರು ನಿಮಗೆ, ನೀವು ಸ್ವಚ್ಛವಾಗಿರಿ, ದಿನಾಲು ಸ್ನಾನ ಮಾಡಿರಿ, ನೀವು ಶಿಕ್ಷಣ ಹೊಂದಿರಿ, ನಿಮ್ಮ ಕಾಲ ಮೇಲೆ ನೀವು ನಿಲ್ಲಲು ಪ್ರಯತ್ನಿಸಿ ಎಂದು ಉಪದೇಶ ಮಾಡಬಹುದು. ನೀವು ಹಿಂದೂ ಧರ್ಮದಲ್ಲಿಯೇ ಇದ್ದು ಯುದ್ಧ ಸಾರಿರಿ, ಅದಕ್ಕೆ ನಾವು ಸಹಾಯ ಮಾಡುತ್ತೇವೆ ಎಂದೂ ಹೇಳಬಹುದು. ಇಂತಹ ಸುಧಾರಕರಿಗೆ ನಾನು ಎರಡು ಮಾತು ಕೇಳಬಯಸುತ್ತೇನೆ. ಕಳೆದ ಮಹಾಯುದ್ಧದಲ್ಲಿ ಅಮೆರಿಕೆಯ ಯೋಧ ಹಾಗೂ ಇಂಗ್ಲಿಷ್ ಯೋಧರಲ್ಲಿ ಯುದ್ಧದ ಸಂಬಂಧ ನಡೆದ ಸಂವಾದ ನನ್ನ ವಾಚನಾಲಯದಲ್ಲಿ ಉಪಲಬ್ಧವಿದೆ. ಯುದ್ಧದ ಅವಧಿಯ ಬಗ್ಗೆ ಅಮೆರಿಕೆಯವನು ಕೇಳಿದ್ದಕ್ಕೆ ಇಂಗ್ಲಿಷ್ನವನು ಕೊನೆಯ ಪ್ರೆಂಚನ ಹತ್ಯೆಯಾಗುವವರೆಗೆ ಯುದ್ಧವು ಸಾಗುವುದೆಂದು ಹೇಳುತ್ತಾರೆ. ಅಂದರೆ ಸವರ್ಣೀಯರು ಅಸ್ಪೃಶ್ಯತೆಯ ಬಗ್ಗೆ ನಾವು ಕೊನೆಯವರೆಗೆ ಯುದ್ಧ ಮಾಡೋಣವೆಂದು ಹೇಳುವುದೆಂದರೆ ಹಿಂದೂ ಸಮಾಜದಲ್ಲಿ ಕೊನೆಯ ಅಸ್ಪೃಶ್ಯನು ಸಾಯುವವರೆಗೆ ನಾವು ಯುದ್ಧ ಮಾಡುವ ಎಂದು ಹೇಳಿದ ಹಾಗೆ ನನಗೆ ಅನ್ನಿಸುತ್ತದೆ. ಅಂದರೆ ಹಿಂದೂ ಸಮಾಜ ಸುಧಾರಣೆ ನಮ್ಮ ಧ್ಯೇಯವಲ್ಲ, ಕಾರ್ಯವಲ್ಲ. ನಮ್ಮ ಸ್ವಾತಂತ್ರ್ಯ ಪಡೆಯುವುದೇ ನಮ್ಮ ಧ್ಯೇಯವಾಗಿದೆ. ಧರ್ಮಾಂತರ ಮಾಡುವುದರಿಂದ ನಮಗೆ ಸ್ವಾತಂತ್ರ್ಯ ಸಿಗುವುದಾದರೆ ನಾವು ಧರ್ಮಾಂತರ ಮಾಡಲು ಸಿದ್ಧರಿರಬೇಕು. ಹಿಂದೂ ಧರ್ಮದ ಸುಧಾರಣೆಗಾಗಿ ಅಸ್ಪೃಶ್ಯತೆ ನಿವಾರಣೆಯ ಚಳುವಳಿಯು ಮುಖ್ಯ ಎಂದು ಯಾರೂ ತಪ್ಪಾಗಿ ಭಾವಿಸಬಾರದು. ಅಸ್ಪೃಶ್ಯತೆ ನಿವಾರಣೆಯ ಚಳುವಳಿಯ ಮುಖ್ಯ ಉದ್ದೇಶ ಅಸ್ಪೃಶ್ಯರಿಗೆ ಸಾಮಾಜಿಕ ಸ್ವಾತಂತ್ರ್ಯ ದೊರಕಿಸಿಕೊಡುತ್ತದೆ. ಅಂದರೆ ಧರ್ಮಾಂತರದ ಹೊರತು ಅಸ್ಪೃಶ್ಯರಿಗೆ ಸಾಮಾಜಿಕ ಸ್ವಾತಂತ್ರ್ಯ ದೊರಕಲಾರದು. ಸಮಾನತೆ ಹೊಂದಲು ಎರಡು ಮಾರ್ಗಗಳು. ಹಿಂದೂ ಧರ್ಮದಲ್ಲಿಯೇ ಇದ್ದು ಸಮಾನತೆ ಪಡೆಯುವುದಾದರೆ ಕೇವಲ ಒಬ್ಬರನ್ನೊಬ್ಬರು ಮುಟ್ಟಿಸಿಕೊಳ್ಳುವುದರಲ್ಲಿಯೇ ಸಮಾಧಾನ ಪಡಬಹುದು. ಊಟ, ಉಪಚಾರ, ವರೋಪಚಾರ ನಡೆಯಲಿಕ್ಕಿಲ್ಲ. ಇವೆಲ್ಲ ನಡೆಯಬೇಕಾದರೆ ಬ್ರಾಹ್ಮಣತ್ವದ ನಾಶವಾಗಬೇಕು. ಇದು ಅಸಾಧ್ಯ. ಅಂದರೆ ಹಿಂದೂ ಧರ್ಮದಲ್ಲಿದ್ದು ನಾವು ಸಮಾನತೆ ಹೊಂದುವುದು ಅಸಾಧ್ಯ. ಆದ್ದರಿಂದ ಧರ್ಮಾಂತರವೇ ಸುಲಭ ಸಾಧ್ಯ. ಹಿಂದೂಗಳು ಕ್ರಿಶ್ಚಿಯನ್ ಮುಸಲ್ಮಾನರ ಕೂಡ ಸಮಾನತೆಯಿಂದ ನಡೆದುಕೊಳ್ಳುತ್ತಾರೆ. ಅಂದರೆ ಧರ್ಮಾಂತರದಿಂದ ಸಹಜಗತಿಯಿಂದ ಸಾಮಾಜಿಕ ಸಮಾನತೆ ಹೊಂದಬಹುದು. ಇಂತಹ ಸುಲಭ ಮಾರ್ಗ ನಾವು ಅನುಸರಿಸುವುದು ಯೋಗ್ಯ. ಇದರಿಂದ ನಮ್ಮ ಹಾಗೂ ಹಿಂದೂಗಳ ಮಧ್ಯೆ ಇರುವ ವೈರತ್ವವನ್ನು ಹೋಗಲಾಡಿಸಬಹುದು. ನೀವು ಹಿಂದೂ ಸಮಾಜದಲ್ಲಿ ಮುಂದುವರೆದಷ್ಟು ಕಾಲ ಸಾಮಾಜಿಕ ಹಾಗೂ ಧಾರ್ಮಿಕ ಸಮಾನತೆಗಾಗಿ ಹಿಂದೂಗಳ ಕೂಡ ಜಗಳವಾಡಬೇಕಾಗುತ್ತದೆ. ಧರ್ಮಾಂತರದಿಂದ ಈ ಎಲ್ಲ ಸಮಸ್ಯೆಗಳ ಪರಿಹಾರವಾಗುತ್ತದೆ. ಹಾಗೂ ಹಿಂದೂಗಳು ಅನ್ಯ ಧರ್ಮೀಯರ ಕೂಡ ಹೇಗೆ ಸಮಾನತೆಯಿಂದ ನಡೆದುಕೊಳ್ಳುತ್ತಾರೋ ಹಾಗೆ ನಿಮ್ಮ ಕೂಡ ನಡೆದುಕೊಳ್ಳಬಹುದು. ಅದಕ್ಕಾಗಿ ನಮಗೆ ಧರ್ಮಾಂತರದ ಅವಶ್ಯಕತೆ ಇದೆ. ಕೆಲವೊಂದು ಹಿಂದೂ ಸಮಾಜ ಜಾತಿ ಭೇದದ ಕಾರಣ ಧರ್ಮಾಂತರ ಮಾಡುವುದು ಯೋಗ್ಯವಲ್ಲವೆಂದು ತಿಳಿ ಹೇಳುತ್ತಾರೆ. ಅದು ಅಲ್ಲದೆ ಅನ್ಯ ಧರ್ಮೀಯರಲ್ಲಿಯೂ ಜಾತಿ ಭೇದವಿದೆ ಎಂದು ಹೇಳುತ್ತಾರೆ. ಕ್ರಿಶ್ಚಿಯನ್ನರಲ್ಲಿ ಹಾಗೂ ಮುಸಲ್ಮಾನರಲ್ಲಿ ಜಾತಿ ಭೇದವಿದ್ದರೂ ಅದು ಹಿಂದೂಗಳಲ್ಲಿಯ ಜಾತಿ ಭೇದದಂತೆ ಇರುವುದಿಲ್ಲ. ಹೇಗೆಂದರೆ ಮುಸಲ್ಮಾನರಿಗೆ ಹಾಗೂ ಕ್ರಿಶ್ಚಿಯನ್ನರಿಗೆ ನೀನು ಯಾರು ಎಂದು ಕೇಳಿದರೆ ನಾನು ಮುಸಲ್ಮಾನ, ನಾನು ಕ್ರಿಶ್ಚಿಯನ್ ಎಂದು ಹೇಳಿದರೆ ಸಾಕು. ಆದರೆ ಹಿಂದೂಗಳಿಗೆ ಕೇಳಿದಾಗೆ ನಾನು ಹಿಂದೂ ಎಂದು ಹೇಳಿದರೆ ನಮಗೆ ಸಮಾಧಾನವಾಗುವುದಿಲ್ಲ. ಮುಂದುವರಿದು ಯಾವ ಜಾತಿ ಎಂದು ಕೇಳುತ್ತೆ. ಅದಕ್ಕಾಗಿ ಹಿಂದೂಗಳಲ್ಲಿಯ ಜಾತೀಯತೆಗೂ ಹಾಗೂ ಕ್ರಿಶ್ಚಿಯನ್ ಮುಸಲ್ಮಾನರಲ್ಲಿಯ ಜಾತೀಯತೆಗೂ ಬಹಳ ಅಂತರವಿದೆ. ಹಿಂದೂ ಧರ್ಮ ಜಾತೀಯತೆಯ ಮೇಲೆ ಅವಲಂಬಿಸಿದ್ದರೆ ಅನ್ಯ ಧರ್ಮಗಳು ಅವುಗಳ ತತ್ವಗಳ ಮೇಲೆ ಅವಲಂಬಿಸಿರುತ್ತವೆ. ಕೇವಲ ಧರ್ಮಾಂತರದಿಂದ ಏನಾಗುತ್ತದೆ? ಮೊದಲು ನೀವು ಶೈಕ್ಷಣಿಕ ಹಾಗೂ ಆರ್ಥಿಕ ಸ್ಥಿತಿಯ ಸುಧಾರಣೆಗೆ ಪ್ರಯತ್ನಿಸಿ ಎಂದು ಕೆಲ ಹಿಂದೂಗಳು ಉಪದೇಶಿಸುತ್ತಾರೆ. ಅಂದರೆ ನಮ್ಮ ಶೈಕ್ಷಣಿಕ ಹಾಗೂ ಆರ್ಥಿಕ ಸ್ಥಿತಿಯ ಸುಧಾರಣೆಗಾಗಿ ನೀವು ಪ್ರಯತ್ನಿಸುವುದು ಅವಶ್ಯವೋ ಅಥವಾ ಆಗ ಉಪದೇಶಿಸುವ ಹಿಂದೂಗಳು ಪ್ರಯತ್ನಿಸಬೇಕೋ ಅರ್ಥವಾಗುತ್ತಿಲ್ಲ. ಹಿಂದೂಗಳು ನಿಮ್ಮ ಬಗ್ಗೆ ಸಹಾನುಭೂತಿ ತೋರಿಸುವುದು ಕೇವಲ ಮಾತಿನಿಂದ ಮಾತ್ರ. ಸರ್ಕಾರದ ಸವಲತ್ತು ಪಡೆಯಲು ಎಲ್ಲ ಜಾತಿಯವರು ತಮ್ಮ ಜಾತಿಯ ಬಗ್ಗೆ ಸತತ ಪ್ರಯತ್ನ ಪಡುತ್ತಿದ್ದಾರೆ. ಆದ್ದರಿಂದ ನಿಮ್ಮ ಪ್ರಗತಿಯನ್ನು ನೀವೇ ಮಾಡಿಕೊಳ್ಳಬೇಕು. ಅನ್ಯರ್ಯಾರು ನಿಮಗೆ ಸಹಾಯ ಮಾಡಲಾರರು. ಉಪದೇಶಗಳನ್ನು ಧಾರಾಳವಾಗಿ ಕೊಡುವಂತೆ ಹಿಂದೂಗಳು ನಮಗೆ ಬೇರೆ ಏನನ್ನೂ ಕೊಡಲಾರರು. ಕೇವಲ ಧರ್ಮಾಂತರದಿಂದ ನೀವು ಏನನ್ನು ಸಾಧಿಸಲಾರಿರಿ ಎಂದು ಹಿಂದೂಗಳು ಹೇಳುವುದನ್ನು ಕೇಳಿ ನನಗೆ ಆಶ್ಚರ್ಯವಾಗುತ್ತದೆ. ಭಾರತದಲ್ಲಿಯ ಕ್ರಿಶ್ಚಿಯನ್, ಮುಸಲ್ಮಾನ ಹಾಗೂ ಸಿಖ್ ಬಾಂಧವರಲ್ಲಿ ಮೊದಲು ಬಹಳಷ್ಟು ಜನರು ಹಿಂದೂಗಳಾಗಿದ್ದರು. ಅವರ ಧರ್ಮಾಂತರದ ನಂತರ ಅವರು ಪ್ರಗತಿ ಸಾಧಿಸಿಲ್ಲವೇ? ಅವರು ಪ್ರಗತಿ ಸಾಧಿಸಿದ್ದಾರೆಂದು ಯಾರಾದರೂ ಹೇಳಬಹುದು. ಹಾಗಾದರೆ ಧರ್ಮಾಂತರದಿಂದ ಅಸ್ಪೃಶ್ಯರ ಕಲ್ಯಾಣವಾಗಲಾರದೆ ಸಾಧ್ಯವಿದೆ? ಹೀಗೆ ಹಿಂದೂಗಳು ಅಸ್ಪೃಶ್ಯರಿಗೆ ಧರ್ಮಾಂತರದಿಂದ ನೀವು ಏನನ್ನು ಸಾಧಿಸಲು ಸಾಧ್ಯ ಎಂದು ಕೇಳುವ ಹಾಗೆ ನಾವು ಹಿಂದೂಗಳಿಗೆ ಸ್ವಾತಂತ್ರ್ಯದಿಂದ ಲಾಭವೇನು ಎಂದು ಕೇಳಬಹುದೇ? ಮೊದಲು ಶೈಕ್ಷಣಿಕ ಹಾಗೂ ಆರ್ಥಿಕ ಸ್ಥಿತಿಯಲ್ಲಿ ಪ್ರಗತಿ ಸಾಧಿಸುವುದು ಅವಶ್ಯವೆಂದು ಹೇಳಿದರೆ ಕೇವಲ ಸ್ವಾತಂತ್ರ್ಯದಿಂದ ಏನು ಉಪಯೋಗ? ಸ್ವಾತಂತ್ರ್ಯದಿಂದ ದೇಶದ ಪ್ರಗತಿ ಆಗುವುದಾದರೆ ಧರ್ಮಾಂತರದಿಂದ ಅಸ್ಪೃಶ್ಯರ ಪ್ರಗತಿಯೂ ಸಾಧ್ಯ. ಭಾರತೀಯರಿಗೆ ಸ್ವಾತಂತ್ರ್ಯದ ಅವಶ್ಯಕತೆ ಎಷ್ಟೆಂದು ಇದೆಯೋ ಅಷ್ಟೇ ಅಸ್ಪೃಶ್ಯರಿಗೆ ಧರ್ಮಾಂತರದ ಅವಶ್ಯಕತೆ ಇದೆ. ಸ್ವಾತಂತ್ರ್ಯದ ಮಹತ್ವ ದೇಶಕ್ಕೆ ಎಷ್ಟೊಂದು ಇದೆ ಅಷ್ಟೇ ಮಹತ್ವ ಅಸ್ಪೃಶ್ಯರಿಗೆ ಧರ್ಮಾಂತರದ ಮಹತ್ವ ಇದೆ. ಸ್ವಾತಂತ್ರ್ಯ ಮನುಷ್ಯರಿಗೆ ಅವಶ್ಯವಿದ್ದರೆ ಹಾಗೂ ಧರ್ಮಾಂತರದಿಂದ ಅಸ್ಪೃಶ್ಯರಿಗೆ ಸ್ವಾತಂತ್ರ್ಯ ದೊರಕುವುದಾದರೆ ಧರ್ಮಾಂತರ ನಿರರ್ಥಕವಾಗಲಾರದು. ಮೊದಲು ಉನ್ನತಿಯೋ ಅಥವಾ ಧರ್ಮಾಂತರವೋ? ಆರ್ಥಿಕ ಉನ್ನತಿ ಮೊದಲೋ ಅಥವಾ ಧರ್ಮಾಂತರ ಮೊದಲೋ ವಿಚಾರಿಸುವ. ಆರ್ಥಿಕ ಉನ್ನತಿ ಮೊದಲಾಗಬೇಕೆಂದು ಹೇಳುವವರಿದ್ದಾರೆ, ಅದು ನಮಗೆ ಮಾನ್ಯವಿಲ್ಲ. ಮೊದಲು ಧರ್ಮಾಂತರ, ನಂತರ ಆರ್ಥಿಕ ಉನ್ನತಿ. ಮೊದಲು ರಾಜಕೀಯ ಉನ್ನತಿಯೋ ಅಥವಾ ಸಾಮಾಜಿಕ ಉನ್ನತಿಯೋ ಎಂಬ ವಾದ ಅರ್ಥವಿಲ್ಲದ ವಾದ. ಸಾಮಾಜಿಕ ಉನ್ನತಿಗೆ ಅನೇಕ ಸಾಧನೆಗಳ ಅವಶ್ಯಕತೆ ಇದೆ. ಎಲ್ಲಿಯವರೆಗೆ ಅಸ್ಪೃಶ್ಯರೆಂಬ ಕಳಂಕ ಹೋಗುವುದಿಲ್ಲವೋ ಅಲ್ಲಿಯವರೆಗೆ ನೀವು ಯಾವುದೇ ಉದ್ಯೋಗ ಮಾಡಲು ಸಾಧ್ಯವಿಲ್ಲ. ಕಾರಣ, ನೀವು ಮುಟ್ಟಿದ ವಸ್ತು ಯಾರೂ ಕೊಂಡುಕೊಳ್ಳಲಾರರು. ಅಸ್ಪೃಶ್ಯರಾದ ಕಾರಣ ನಿಮಗೆ ನೌಕರಿ ಸಿಗಲಾರದು. ಜಮೀನು ಮುಂತಾದವುಗಳನ್ನು ಖರೀದಿಗೆ ಕೊಡುವಾಗೆ ನೀವು ಅಸ್ಪೃಶ್ಯರಾದರೆ ನಿಮಗೆ ಯಾರೂ ಖರೀದಿಗೆ ಕೊಡಲಾರರು. ಅಸ್ಪೃಶ್ಯತೆಯು ನಿಮಗೆ ಯಾವಾಗಲೂ ಕಳಂಕವಾಗಿ ಬೆಂಬತ್ತಿರುತ್ತದೆ. ನಿಮಗೆ ಅಸ್ಪೃಶ್ಯರೆಂಬ ಕಳಂಕ ಹೊಡೆದೋಡಿಸಲು ಧರ್ಮಾಂತರದ ಅವಶ್ಯಕತೆ ಇದೆ. ಇಂದಿನ ತರುಣರು ಉನ್ನತ ಶಿಕ್ಷಣಕ್ಕಾಗಿ ಬಹಳಷ್ಟು ತ್ಯಾಗ ಮಾಡಲು ಸಿದ್ಧರಾಗಿದ್ದಾರೆ. ಆದರೆ ಅವರು ಶಿಕ್ಷಣ ಪಡೆದ ನಂತರ ಅವರ ಶಿಕ್ಷಣಕ್ಕೆ ಯೋಗ್ಯವಾದ ಸರ್ಕಾರಿ ನೌಕರಿಯೂ ಸಿಗದಿದ್ದಲ್ಲಿ ಆ ಶಿಕ್ಷಣದ ಉಪಯೋಗವೇನು? ಅದರಿಂದ ನಿರುದ್ಯೋಗಿಗಳ ಸಂಖ್ಯೆ ಹೆಚ್ಚಾಗಬಹುದು. ಅಸ್ಪೃಶ್ಯತೆಯು ಒಂದು ಶಾಪ. ಅಸ್ಪೃಶ್ಯತೆಯನ್ನು ತೊರೆಯದ ಹೊರತು ಆರ್ಥಿಕ ಉನ್ನತಿ ಆಗಲಾರದು. ಅದಕ್ಕಾಗಿ ಧರ್ಮಾಂತರದ ಅವಶ್ಯಕತೆ ಇದೆ. ಧರ್ಮಾಂತರದ ಬಗ್ಗೆ ಕೆಲವು ಸಂಶಯಗಳು. ಇಲ್ಲಿಯವರೆಗೆ ಧರ್ಮಾಂತರದ ವಿರೋಧಿಗಳ ಬಗ್ಗೆ ವಿಚಾರ ಮಾಡಿದೆ. ಈಗ ಧರ್ಮಾಂತರದ ಬಗ್ಗೆ ಸಹಾನುಭೂತಿ ಇದ್ದವರ ಬಗ್ಗೆ ವಿಚಾರ ಮಾಡು. ಮೊಟ್ಟ ಮೊದಲನೆಯದಾಗಿ, ಧರ್ಮಾಂತರದಿಂದ ಮಹಾರಕಿ ವತನ ಏನಾಗಬಹುದು? ಅನೇಕರಲ್ಲಿ ಶಂಕೆ ಇದೆ. ಹೊಲೆಯರು ಧರ್ಮಾಂತರ ಮಾಡಿದರೆ ಅವರ ಮಹಾರಕಿ ವತನ ಹೋಗಬಹುದೆಂಬ ಭೀತಿಯನ್ನು ಹಿಂದೂಗಳು ಹಳ್ಳಿ ಹಳ್ಳಿಯಲ್ಲಿ ಸುದ್ದಿ ಹಬ್ಬಿಸುತ್ತಿದ್ದಾರೆ. ಆದರೆ ಹೊಲೆಯರನ್ನು ಅಧೋಗತಿಗೆ ಒಯ್ಯುವುದೇ ಮಹಾರಕಿ ವತನ? ಯಾವ ದಿವಸ ನೀವು ಈ ಮಹಾರಕಿ ವತನದ ಶೃಂಖಲೆಯಿಂದ ಬಿಡುಗಡೆ ಹೊಂದುತ್ತೀರೋ ಅಂದೇ ನಿಮ್ಮ ಉದ್ಧಾರದ ಆದಿ ತೆರೆಯಿತೆಂದು ತಿಳಿಯಬಹುದು. ಆದರೂ ಧರ್ಮಾಂತರದಿಂದ ನಿಮ್ಮ ಮಹಾರಕ್ಕೆ ವತನದ ಮೇಲೆ ಯಾವುದೇ ಪರಿಣಾಮ ಆಗಲಾರದು. 1950 ಕಾಯ್ದೆ ಪ್ರಕಾರ ಯಾವುದೇ ಮನುಷ್ಯ ಕೇವಲ ಧರ್ಮಾಂತರ ಮಾಡಿದಾಗ್ಗೆ ವಾರಸ ಅಥವಾ ಆಸ್ತಿ ಪಾಸ್ತಿಗೆ ಯಾವುದೇ ತರಹದ ಅವನ ಹಕ್ಕಿಗೆ ಬಾಧೆ ಬರಲಾರದು. ನಗರ ಜಿಲ್ಲೆಯ ಬಹಳಷ್ಟು ಹೊಲೆಯರು ಕ್ರಿಶ್ಚಿಯನ್ನರಾಗಿದ್ದಾರೆ, ಆದರೂ ಅವರ ಮಹಾರಕ್ಕಿ ವತನದ ಹಕ್ಕು ನಷ್ಟವಾಗಿರುವುದಿಲ್ಲ. ಆದ್ದರಿಂದ ಧರ್ಮಾಂತರದಿಂದ ಮಹಾರಕ್ಕಿ ವತನ ರದ್ದಾಗಬಹುದೆಂಬ ಭೀತಿ ನಿಮಗೆ ಬೇಡ. ಎರಡನೇ ಸಂಶಯ ರಾಜಕೀಯ ಹಕ್ಕಿನದ್ದಾಗಿದೆ. ರಾಜಕೀಯ ಹಕ್ಕುಗಳಿಗಾಗಿ ನಾನು ಅನೇಕ ಕಷ್ಟ ನಷ್ಟಗಳನ್ನು ಅನುಭವಿಸಿರುವೆ. ಇದರ ಮಹತ್ವ ನನಗೆ ಚೆನ್ನಾಗಿ ಗೊತ್ತು. ಆದರೂ ಈ ರಾಜಕೀಯ ಹಕ್ಕುಗಳು ಅಚಂದ್ರಾರ್ಕವೇನಲ್ಲ, ಅವುಗಳ ಮುಕ್ತಾಯ ಒಂದಲ್ಲ ಒಂದು ದಿನ ಆಗಲೇಬೇಕು. ಅದಕ್ಕಾಗಿ ನಾವು ಇಂದಿನ ವಿಚಾರ ಮಾಡದೆ ಮುಂದಿನ ಪೀಳಿಗೆಗಾಗಿ ಸ್ವಲ್ಪ ತ್ಯಾಗ ಮಾಡಬೇಕಾಗುತ್ತದೆ. ಧರ್ಮಾಂತರದಿಂದಲೇ ನಮ್ಮ ಪ್ರಗತಿಯ ಮಾರ್ಗ ತೆರೆಯಬಹುದಾಗಿದ್ದರೆ ರಾಜಕೀಯ ಹಕ್ಕುಗಳು ನಿಮ್ಮ ಕೂಡ ಇದ್ದೇ ಇರುತ್ತವೆ. ಉದಾಹರಣೆಗೆ, ನೀವು ಮುಸಲ್ಮಾನರಾದರೆ ಮುಸಲ್ಮಾನರಿಗಾಗಿ ಇರುವ ರಾಜಕೀಯ ಹಕ್ಕು ದೊರೆಯುತ್ತದೆ. ಕ್ರಿಶ್ಚಿಯನ್ನರಾದರೆ ಕ್ರಿಶ್ಚಿಯನ್ನರಿಗೆ ಇರುವ ರಾಜಕೀಯ ಹಕ್ಕು ದೊರೆಯುತ್ತದೆ. ಸಿಖ್ಖರಾದರೆ ಸಿಖ್ಖರಿಗೆ ಇರುವ ರಾಜಕೀಯ ಹಕ್ಕು ದೊರೆಯುತ್ತದೆ. ಜಾತಿಯ ಜನಸಂಖ್ಯೆ ಹೆಚ್ಚಿದಂತೆ ಅವರ ರಾಜಕೀಯ ಹಕ್ಕು ಸಹ ಹೆಚ್ಚಾಗುತ್ತದೆ. ಹೊರತು ನಾವು ಹಿಂದೂಗಳಾಗಿಯೇ ಮುಂದುವರೆದರೆ ನಮಗೆ ಈಗ ದೊರೆತ ರಾಜಕೀಯ ಹಕ್ಕು ಶಾಶ್ವತವಾಗಿ ದೊರೆಯಲಾರದು. ಅಸ್ಪೃಶ್ಯತೆಯನ್ನು ಕಾಯ್ದೆಯಿಂದ ತೆಗೆದು ಹಾಕಲಾಗಿದೆ. ಈಗ ನೀವು ಬಡವರು ಹಾಗೂ ಅಜ್ಞಾನಿಗಳಾಗಿರುವುದರಿಂದ ರಾಜಕೀಯ ಹಕ್ಕು ಬೇಕೆಂದು ಹೇಳುವುದಕ್ಕಿಂತ ಧರ್ಮಾಂತರದ ನಂತರ ನಮ್ಮ ಧರ್ಮ ಬೇರೆ ಇದೆ, ಅದಕ್ಕಾಗಿ ನಮಗೆ ರಾಜಕೀಯ ಹಕ್ಕು ಬೇಕೆಂದು ಹೇಳಬಹುದು. ಅದಕ್ಕಾಗಿ ಧರ್ಮಾಂತರದ ಅವಶ್ಯಕತೆ ಇದೆ. ನೀವು ಹಿಂದೂ ಧರ್ಮದಲ್ಲಿ ಇರುವುದರಿಂದ ನಿಮ್ಮ ರಾಜಕೀಯ ಹಕ್ಕು ಒಂದಲ್ಲ ಒಂದು ದಿನ ಹೋಗಬಹುದು. ನಿಮಗೆ ರಾಜಕೀಯ ಹಕ್ಕು ಕಳೆದುಕೊಳ್ಳಬಾರದಾಗಿದ್ದರೆ ನೀವು ಧರ್ಮಾಂತರ ಮಾಡಬೇಕು. ಇದರಿಂದ ಶಾಶ್ವತ ರಾಜಕೀಯ ಹಕ್ಕು ಪಡೆಯಬಹುದು. ಧರ್ಮಾಂತರ ಮಾಡಲು ನಾನು ನಿಶ್ಚಯಿಸಿದ್ದೇನೆ. ನನ್ನ ಧರ್ಮಾಂತರ ಯಾವುದೇ ಐಹಿಕ ಲಾಭಕ್ಕಾಗಿ ಅಲ್ಲ, ಆಧ್ಯಾತ್ಮಿಕ ಭಾವನೆಯ ಹೊರತು ಬೇರೆ ಯಾವುದೇ ಭಾವನೆ ಧರ್ಮಾಂತರದ ಬಗ್ಗೆ ನನ್ನಲ್ಲಿ ಇಲ್ಲ. ಹಿಂದೂ ಧರ್ಮ ನನ್ನ ಬುದ್ಧಿಗೆ ಯೋಗ್ಯವೆನಿಸಿಲ್ಲ ಹಾಗೂ ನನ್ನ ಸ್ವಾಭಿಮಾನಕ್ಕೆ ಒಗ್ಗಿಲ್ಲ. ಹೀಗಾಗಿ ನಾನು ಧರ್ಮಾಂತರ ಮಾಡಲು ನಿರ್ಧರಿಸಿದ್ದೇನೆ. ಮನುಷ್ಯನು ಧರ್ಮಕ್ಕಾಗಿ ಅಲ್ಲ, ಹೊರತು ಧರ್ಮ ಮನುಷ್ಯನಿಗಾಗಿ ಇದೆ. ಮನುಷ್ಯತ್ವ ಹೊಂದಬೇಕಾದರೆ ಧರ್ಮಾಂತರ ಮಾಡಿರಿ. ಸಂಘಟನೆ ಹೊಂದಬೇಕಾಗಿದ್ದರೆ ಧರ್ಮಾಂತರ ಮಾಡಿರಿ. ಸಂಸಾರದಲ್ಲಿ ಸುಖ ಪಡಬೇಕಾದರೆ ಧರ್ಮಾಂತರ ಮಾಡಿರಿ. ಯಾವ ಧರ್ಮದಲ್ಲಿ ನಿಮ್ಮ ಮನುಷ್ಯತ್ವಕ್ಕೆ ಬೆಲೆ ಇಲ್ಲವೋ ಆ ಧರ್ಮದಲ್ಲಿ ಮುಂದುವರೆದರೆ ಯಾವುದೇ ಅರ್ಥವಿಲ್ಲ. ಯಾವ ಧರ್ಮದಲ್ಲಿ ದೇವಸ್ಥಾನ ಪ್ರವೇಶಿಸಲು ನಿರ್ಬಂಧವಿದೆಯೋ, ಕುಡಿಯಲು ನೀರು ಕೊಡುತ್ತಿಲ್ಲವೋ, ಶಿಕ್ಷಣ ಹೊಂದಲು ಅವಕಾಶ ಕೊಡುತ್ತಿಲ್ಲವೋ, ಯಾವ ಧರ್ಮ ಹೆಜ್ಜೆ ಹೆಜ್ಜೆಗೆ ನಿಮ್ಮನ್ನು ಅಪಮಾನ ಮಾಡುತ್ತಿದೆಯೋ ಆ ಧರ್ಮದಲ್ಲಿ ಇರಲು ನೀವು ಏಕೆ ಬಯಸುತ್ತೀರಿ? ಯಾವ ಧರ್ಮದಲ್ಲಿ ಮನುಷ್ಯತ್ವಕ್ಕೆ ಬೆಲೆ ಇಲ್ಲವೋ ಅದು ಧರ್ಮವಾಗಿರದೆ ಒಂದು ರೋಗವಾಗಿರುತ್ತದೆ, ಅದು ಧರ್ಮವಾಗಿರದೆ ಒಂದು ಶಿಕ್ಷೆಯಾಗಿರುತ್ತದೆ. ಇಲ್ಲಿಯವರೆಗೆ ಧರ್ಮಾಂತರದ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿದೆ. ನನ್ನ ಜನರ ಹಿತ ಕಾಯುವುದರಲ್ಲಿ ಇದೆ ಎಂದು ನಾನು ತಿಳಿದಿರುವೆನೋ ಅದನ್ನು ನೇರವಾಗಿ ನಿಮಗೆ ಹೇಳಿದ್ದೇನೆ. ನನ್ನ ಕರ್ತವ್ಯವನ್ನು ನಾನು ಮಾಡಿದ್ದೇನೆ. ಧರ್ಮಾಂತರದ ಬಗ್ಗೆ ಬಹಳಷ್ಟು ಅಭ್ಯಾಸಿಸಿ ಅದರಲ್ಲಿ ಎರಡು ಭಾಗ ಮಾಡಿದ್ದೇನೆ. ಮೊದಲನೆಯದ್ದು ಹಿಂದೂ ಧರ್ಮದ ತ್ಯಾಗ ಮಾಡುವುದು, ಎರಡನೆಯದು ನಾವು ಯಾವ ಧರ್ಮ ಸ್ವೀಕರಿಸಬೇಕು ಅಥವಾ ಯಾವ ಧರ್ಮಕ್ಕೆ ಶರಣಾಗಬೇಕೆಂಬುದು. ಇಂದು ಕೇವಲ ನಾನು ಮೊದಲನೇ ಪ್ರಶ್ನೆಯ ಬಗ್ಗೆ ವಿಚಾರ ಮಾಡಿದ್ದೇನೆ. ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಗದೆ ಎರಡನೇ ಪ್ರಶ್ನೆಯ ಉತ್ತರ ಹುಡುಕಲು ಹೋಗುವುದು ಸಮಂಜಸವಲ್ಲ. ಅದಕ್ಕಾಗಿ ಮೊದಲನೇ ಪ್ರಶ್ನೆಯ ಬಗೆಗೆ ನಿಮ್ಮ ನಿರ್ಣಯಕ್ಕಾಗಿ ನಾನು ಕಾಯುತ್ತಿರುವೆ. ಈ ಕೂಡಲೇ ನೀವು ನಿಮ್ಮ ನಿರ್ಣಯ ಹೇಳಬೇಕಾಗಿದೆ. ಕಾಲಾವಕಾಶ ಕೊಡಲು ಸಮಯವಿಲ್ಲ. ನಿಮ್ಮ ನಿರ್ಣಯದಂತೆ ಮುಂದೆ ಸಾಗೋಣ. ನೀವು ಧರ್ಮಾಂತರದ ಬಗ್ಗೆ ನಿರ್ಣಯ ತೆಗೆದುಕೊಂಡರೆ ಸರಿ, ಇಲ್ಲದೆ ಹೋದರೆ ನನ್ನ ಮಾರ್ಗ ನನಗಿದೆ. ನೀವು ನನ್ನ ಕೂಡ ಬರಬೇಕೆಂದು ನನ್ನ ಇಚ್ಛೆ. ಆದರೆ ನಾನು ಹೇಳುತ್ತೇನೆಂದು ನೀವು ಧರ್ಮಾಂತರ ಮಾಡಬೇಡಿ. ಧರ್ಮಾಂತರ ಮಾಡಿದರೆ ಕಷ್ಟ ಜೀವಿಗಳಾಗಲು ನೀವು ಸಿದ್ಧರಿರಬೇಕು. ಇದನ್ನು ಹೇಳುವಾಗೆ ಇದೇ ತೆರನಾದ ವಿಚಾರ ವಿನಿಮಯದ ಕಾಲಕ್ಕೆ ಭಗವಾನ್ ಬುದ್ಧ ತಮ್ಮ ಶಿಷ್ಯಗಣಕ್ಕೆ ಹೇಳಿದ್ದು ನೆನಪಿಗೆ ಬರುತ್ತಿದೆ. ಒಮ್ಮೆ ಭಗವಾನ್ ಬುದ್ಧ ಬಾವಿಯ ಹತ್ತಿರ ಕುಳಿತಾಗ್ಗೆ ಆತನ ಶಿಷ್ಯ ಆಯುಷ್ಯಮಾನ್ ಆನಂದ ಬುದ್ಧನೆಡೆಗೆ ಬಂದು, ನಾನು ಸುಖದಲ್ಲಿದ್ದಾಗಲೂ ನೀವು ನನ್ನನ್ನು ನೋಡಿದ್ದೀರಿ, ದುಃಖದಲ್ಲಿದ್ದಾಗಲೂ ನನ್ನನ್ನು ನೋಡಿದ್ದೀರಿ, ರೋಗಿಯಾಗಿದ್ದಾಗಲೂ ನೋಡಿದ್ದೀರಿ, ಆದರೆ ನನಗೆ ಈಗ ದಿಶಾಭ್ರಮೆಯಾಗಿದೆ, ಯಾವುದು ಧರ್ಮ ಎಂದು ತಿಳಿಯದಾಗಿದೆ ಎಂದು ಹೇಳಿದ. ಆಗ ಬುದ್ಧ, ಆನಂದ, ಯಾವುದನ್ನೂ ಮರೆಯಿಡದೆ ನಾನು ಉಪದೇಶ ಮಾಡಿರುವೆ, ಆದ್ದರಿಂದ ನೀವು ಸ್ವಯಂ ಪ್ರಕಾಶಿತರಾಗಬೇಕು. ಭೂಮಿಯ ಹಾಗೆ ಪರ ಪ್ರಕಾಶಿತರಾಗಬೇಡಿ. ನಿಮ್ಮ ಮೇಲೆ ನೀವು ಸಂಪೂರ್ಣ ವಿಶ್ವಾಸ ಇಡಿರಿ. ಬೇರೆ ಯಾರದೋ ಒಬ್ಬರ ಆಳಾಗಬೇಡಿರಿ. ಸತ್ಯದಿಂದ ನಡೆಯಿರಿ, ಸತ್ಯದ ಆಶ್ರಯ ಹೊಂದಿರಿ, ಬೇರೆ ಯಾರಿಗೂ ಶರಣು ಹೋಗಬೇಡಿ ಎಂದು ಉಪದೇಶಿಸಿದ. ನಾನು ಸಹ ಬುದ್ಧನ ಈ ಶಬ್ದಗಳನ್ನೇ ತೆಗೆದುಕೊಂಡು ಈ ತೆರನಾಗಿ ಉಪದೇಶಿಸುವೆ. ನೀವೇ ನಿಮ್ಮ ಆಧಾರ ಸ್ತಂಭಗಳಾಗಿರಿ, ಸ್ವಂತ ಬುದ್ಧಿಗೆ ಶರಣು ಹೋಗಿರಿ, ಸತ್ಯಕ್ಕೆ ಶರಣು ಹೋಗಿರಿ, ಬೇರೆ ಯಾರಿಗೂ ಶರಣು ಹೋಗಬೇಡಿ. ಈ ತೆರನಾದ ಬುದ್ಧನ ಉಪದೇಶ ಈ ಸಂದರ್ಭದಲ್ಲಿ ನೆನಪಿನಲ್ಲಿಟ್ಟುಕೊಂಡು ನಿರ್ಣಯ ತೆಗೆದುಕೊಂಡರೆ ನಿಮ್ಮ ನಿರ್ಣಯ ತಪ್ಪಾಗಲಾರದೆಂದು ನಾನು ಭಾವಿಸುತ್ತೇನೆ. ನಮಸ್ಕಾರ.
1: ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
3: ಹೌದು, ನಾನು ಕ್ಯಾನ್ಸರ್ನ ಸೋಲಿಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
2: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
3: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
5: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್.ಜೆ. ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಸ್ಪೆಷಲ್ ಆಗಿರುವಂತಹ ರೆಸಿಪಿಗಳನ್ನು ತಿಳಿಸ್ತಾ ಇದ್ದೀನಿ. ಅದೇ ಕ್ಯಾಪ್ಸಿಕಮ್ಮನ್ನು ಬಳಸಿ ಮಾಡಬಹುದಾದಂತಹ ರೆಸಿಪಿಗಳು. ಸ್ನೇಹಿತರೆ, ಈ ಕ್ಯಾಪ್ಸಿಕಮ್ಮನ್ನು ಬಳಸಿ ಸಾಕಷ್ಟು ರೆಸಿಪಿಗಳನ್ನು ಮಾಡ್ಬೋದು. ಈ ಕ್ಯಾಪ್ಸಿಕಮ್ ಬೇಸನ್ ಕಡಿ, ಸ್ಟಫ್ ಕ್ಯಾಪ್ಸಿಕಮ್ ಬೋಂಡ, ಕ್ಯಾಪ್ಸಿಕಮ್ ಟೊಮೊಟೊ ಗ್ರೇವಿ, ಹಾಗೆ ಕ್ಯಾಪ್ಸಿಕಮ್ ಪೀನಟ್ ಮಸಾಲ, ಜೊತೆಗೆ ಕ್ಯಾಪ್ಸಿಕಮ್ ಪುಳಿಯೋಗರೆ, ಇನ್ನು ಕ್ಯಾಪ್ಸಿಕಮ್ ಪಲಾವ್, ಈ ರೀತಿಯಲ್ಲಿ ಒಂದಲ್ಲ ಎರಡಲ್ಲ ಸಾಕಷ್ಟು ರೆಸಿಪಿಗಳನ್ನು ಮಾಡ್ಬೋದು ಕ್ಯಾಪ್ಸಿಕಮ್ಮನ್ನು ಬಳಸಿ. ಅದರಲ್ಲೂ ಫ್ರೈಡ್ ರೈಸಿಗಂತೂ ಕ್ಯಾಪ್ಸಿಕಮ್ಮನ್ನು ಬಳಸೇ ಬಳಸ್ತಾರೆ. ಈ ಕ್ಯಾಪ್ಸಿಕಮ್ಮನ್ನು ಬಳಸಿ ಯಾವೆಲ್ಲ ರೆಸಿಪಿಗಳನ್ನು ಮಾಡ್ಬೋದು ಅನ್ನೋದನ್ನು ತಿಳಿಯೋದಕ್ಕಿಂತ ಮುಂಚೆ ಈ ಕ್ಯಾಪ್ಸಿಕಮ್ಮಿಂದ ಆಗುವಂತಹ ಎಲ್ತ್ ಬೆನಿಫಿಟ್ಸ್ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ. ಇದು ಪೋಷಕಾಂಶಗಳ ಆಗರ ಸ್ನೇಹಿತರೆ. ಇದರಲ್ಲಿ ವಿಟಮಿನ್ ಸಿ ಮತ್ತು ಎ ಸಮೃದ್ಧವಾಗಿರೋದ್ರಿಂದ ದೇಹದ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡುತ್ತೆ, ಅಂದರೆ ಬಲಪಡಿಸುತ್ತೆ. ಹಾಗೆ ಶುಗರ್ ಕಂಟ್ರೋಲಿಗೆ ಬರುತ್ತೆ ಕ್ಯಾಪ್ಸಿಕಮ್ ಅನ್ನು ತಿನ್ನೋದ್ರಿಂದ. ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಣ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಜೊತೆಗೆ ಬ್ಯಾಡ್ ಕೊಲೆಸ್ಟ್ರಾಲ್ ಅಂದರೆ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುವ ಮೂಲಕ ಹೃದಯದ ಆರೋಗ್ಯಕ್ಕೆ ಒಳ್ಳೆಯದಿದು, ಹೃದಯದ ಆರೋಗ್ಯವನ್ನು ಸುಧಾರಿಸುತ್ತೆ. ಜೊತೆಗೆ ಕಣ್ಣಿನ ದೃಷ್ಟಿಗೆ ಬೆಸ್ಟ್ ಅಂತಲೇ ಹೇಳ್ಬೋದು. ಇದರಲ್ಲಿ ವಿಟಮಿನ್ ಎ ಮತ್ತು ಲುಟಿನ್ ಅಂಶಗಳು ಕಣ್ಣಿನ ಆರೋಗ್ಯಕ್ಕೆ ಮತ್ತು ದೃಷ್ಟಿ ಹೆಚ್ಚಿಸ್ಲಿಕ್ಕೆ ದಿ ಬೆಸ್ಟ್ ಅಂತಲೇ ಹೇಳ್ತಾರೆ. ಇದರಲ್ಲಿರುವಂತಹ ಆಂಟಿ ಆಕ್ಸಿಡೆಂಟ್ಗಳು ಕ್ಯಾನ್ಸರ್ ಕೋಶಗಳ ಬೆಳವಣಿಗೆಯನ್ನು ತಡಿಲಿಕ್ಕೆ ಹೆಲ್ಪ್ ಮಾಡುತ್ತೆ, ಅಂದರೆ ಸಹಾಯ ಮಾಡುತ್ತೆ ಅಂತಲೇ ಹೇಳ್ತಾರೆ. ಸೊ ಕ್ಯಾನ್ಸರ್ ವಿರೋಧಿ ಗುಣಗಳನ್ನು ಹೊಂದಿದೆ ಈ ಕ್ಯಾಪ್ಸಿಕಮ್. ಇದರಲ್ಲಿ ಒಂದು ಸ್ಪೆಷಾಲಿಟಿ ಏನಪ್ಪ ಅಂದರೆ ಈ ತರಕಾರಿಲಿ ಕಲರ್ ಕಲರ್ ಆಗಿ ಸಿಗತ್ತೆ ಈ ಕ್ಯಾಪ್ಸಿಕಮ್, ಅಂದರೆ ರೆಡ್ ಕಲರ್ ಕ್ಯಾಪ್ಸಿಕಮ್, ಗ್ರೀನ್ ಕಲರ್, ಜೊತೆಗೆ ಯೆಲ್ಲೋ ಕಲರ್. ಕಲರ್ಫುಲ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಕೂಡ, ಖಾರ ಇರೋದಿಲ್ಲ. ತುಂಬ ವಿಭಿನ್ನವಾಗಿರುವಂತಹ ರೆಸಿಪಿಗಳನ್ನು ಮಾಡ್ಬೋದು ಇದನ್ನು ಬಳಸ್ಕೊಂಡು. ಮತ್ತೊಂದು ವಿಷಯ ಏನಪ್ಪ ಅಂದರೆ ಇದನ್ನು ರೆಸಿಪಿ ಮಾಡಲಿಕ್ಕೆ ಬಳಸೋದಕ್ಕಿಂತ ಅಲಂಕಾರಕ್ಕಾಗಿ ಅಂದರೆ ಗಾರ್ನಿಷ್ಗಾಗಿ ಹೆಚ್ಚಾಗಿ ಬಳಸೋದು ಉಂಟು ಇದನ್ನು. ಇಷ್ಟೆಲ್ಲ ಉಪಯೋಗ ಇದೆ ಕ್ಯಾಪ್ಸಿಕಮ್ನಿಂದ. ಸೊ ಈ ದಿನ ಸ್ನೇಹಿತರೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಈ ಕ್ಯಾಪ್ಸಿಕಮನ್ನು ಬಳಸಿ ಯಾವೆಲ್ಲ ರೆಸಿಪಿಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂದರೆ ಕ್ಯಾಪ್ಸಿಕಮ್ ಬೇಸನ್ ಕಡಿ, ಕ್ಯಾಪ್ಸಿಕಮ್ ಟೊಮೊಟೊ ಗ್ರೇವಿ, ಕ್ಯಾಪ್ಸಿಕಮ್ ಪೀನಟ್ ಮಸಾಲ. ಸೊ ಈ ಮೂರು ರೆಸಿಪಿಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ತಡ ಮಾಡೋದು ಬೇಡ, ಮೊದಲನೆಯದಾಗಿ ಕ್ಯಾಪ್ಸಿಕಮ್ ಬೇಸನ್ ಕಡಿ ಬಗ್ಗೆ ತಿಳಿಸ್ತೀನಿ. ಸ್ನೇಹಿತರೆ ಈ ಕ್ಯಾಪ್ಸಿಕಮ್ ಬೇಸನ್ ಕಡಿ ಮಾಡ್ಕೊಳ್ಲಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ತಿಳಿಸ್ತೀನಿ, ನೋಟ್ ಮಾಡ್ಕೊಳ್ಳಿ. ಈ ಬೇಸನ್ ಕಡಿ ಮಾಡ್ಕೊಳ್ಲಿಕ್ಕೆ ಏನೆಲ್ಲ ಬೇಕು ಅಂದರೆ ಕ್ಯಾಪ್ಸಿಕಮ್ ಬೇಕಾಗತ್ತೆ, ಟೊಮೆಟೊ, ಈರುಳ್ಳಿ, ಕಡಲೆ ಹಿಟ್ಟು, ಇಂಗು, ಇಂಗು ಚಿಟಿಕೆ, ಉಪ್ಪು ರುಚಿಗೆ ತಕ್ಕಷ್ಟು ಅರಿಶಿನ ಪುಡಿ, ಜೀರಿಗೆ ಪುಡಿ, ಹಾಗೆ ನಿಂಬೆ ರಸ, ಗರಂ ಮಸಾಲ, ಮೆಣಸಿನಕಾಯಿ ಪುಡಿ, ಒಗ್ಗರಣೆಗೆ ಎಣ್ಣೆ, ಜೀರಿಗೆ, ಕರಿಬೇವು, ಒಣಮೆಣಸು, ಸಾಸಿವೆ. ಇನ್ನು ಮಾಡ್ಕೊಳ್ಳುವ ವಿಧಾನಕ್ಕೆ ಬಂದರೆ ತುಂಬಾ ಸುಲಭ ಸ್ನೇಹಿತರೆ. ಸಾಮಗ್ರಿಗಳು ಹೆಚ್ಚನ್ಸ್ಬೋದು, ಆದರೆ ಮಾಡುವಾಗ ತುಂಬಾ ಸುಲಭ ಅನಿಸುತ್ತೆ. ಮೊದಲಿಗೆ ನೀವು ಈರುಳ್ಳಿ, ಟೊಮೆಟೊ, ಕ್ಯಾಪ್ಸಿಕಮನ್ನು ಸಣ್ಣಾಗಿ ಹೆಚ್ಚಿಟ್ಕೊಳ್ಳಿ. ಒಂದು ಬೌಲಿಗೆ ಕಡಲೆ ಹಿಟ್ಟನ್ನು ಹಾಕಿ ಒಂದು ಲೋಟ ನೀರಾಕಿ ಆ ಕಡಲೆ ಹಿಟ್ಟು ಗಂಟಿಲ್ದಾಗೆ ಕಲಸ್ಕೊಳ್ಬೇಕು. ಅದು ನೀರಾಕಿದ ತಕ್ಷಣ ಒಂದು ರೀತಿಯಲ್ಲಿ ಸಣ್ಣ ಸಣ್ಣ ಸಣ್ಣ ಉಂಡೆಗಳಾಗತ್ತೆ, ನೈಸಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಅದನ್ನು ನೀಟಾಗಿ ಗಂಟಿಲ್ದಂತೆ ಸ್ಪೂನಲ್ಲಿ ಅಥವಾ ಕೈಯಲ್ಲೇ ಚೆನ್ನಾಗಿ ಕಲಸ್ಕೊಂಡು ಇಟ್ಕೊಳ್ಳಿ. ಈಗ ಒಂದು ಬಾಣಲೆಗೆ ಎಣ್ಣೆ ಹಾಕಿ ಒಗ್ಗರಣೆಯನ್ನು ತಯಾರು ಮಾಡಬೇಕು. ಅದಕ್ಕೆ ಈರುಳ್ಳಿ, ಟೊಮೆಟೊ, ಕ್ಯಾಪ್ಸಿಕಮ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಅದಕ್ಕೆ ಉಪ್ಪು, ಅರಿಶಿನ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ ಪೌಡ್ರು, ಮೆಣಸಿನ ಪೌಡ್ರು, ಈ ಎಲ್ಲ ಸಾಮಗ್ರಿಗಳನ್ನು ಒಗ್ಗರಣೆಗೆ ಹಾಕಿ ಕಲಸ್ಕೊಳ್ಳಿ. ನಂತರ ಆ ಕಡಲೆ ಹಿಟ್ಟಿನ ಮಿಶ್ರಣವನ್ನು ಕಲಸಿಟ್ಕೊಂಡಿರ್ತಿರಲ್ಲ ಸ್ನೇಹಿತರೆ, ಅದನ್ನು ಕೂಡ ಈ ಬಾಣಲೆಗೆ ಒಗ್ಗರಣೆ ಕೊಟ್ಟಿರ್ತಿರಲ್ವ ಅದಕ್ಕೆ ಹಾಕಿ ಚೆನ್ನಾಗಿ ಕಲಸಿ ಕಲಸಿ ನಿಮ್ಗೆ ಎಷ್ಟು ಬೇಕೋ ಆ ಹದದಲ್ಲಿ ನೀರನ್ನು ಹಾಕಿ ಕಲಸ್ಕೊಳ್ಳಿ. ಒಂದು ಕುದಿ ಬರೋವರೆಗೂ ಮಾತ್ರ ಕುದಿಸ್ಕೊಳ್ಳಿ, ಜಾಸ್ತಿ ಏನು ಕುದಿಸೋದು ಬೇಡ. ಯಾಕಂದರೆ ಒಗ್ಗರಣೆಲ್ಲೇ ಕ್ಯಾಪ್ಸಿಕಮ್ಮು, ಈರುಳ್ಳಿ, ಟೊಮೊಟೊ, ಆ ಮಸಾಲೆ ಪದಾರ್ಥಗಳೆಲ್ಲ ಚೆನ್ನಾಗಿ ಬೆಂದಿರುತ್ತೆ. ತದನಂತರ ನೀವು ಕಡಲೆ ಹಿಟ್ಟು ಹಾಕಿ ಕಲಸಿದ ತಕ್ಷಣ ಅದು ಗಟ್ಟಿ ಆಗುತ್ತೆ. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತಿಳುವೂ ಇರಬಾರ್ದು. ಸಾಗು ಮಾಡ್ತಿರಲ್ವಾ ಆ ರೀತಿಯಲ್ಲಿದ್ದರೆ ಸಾಕು ಈ ಪಲ್ಯ. ಅದಕ್ಕೆ ತಕ್ಕಂತೆ ನೀರನ್ನು ಹಾಕಿ ಕೊನೆಗೆ ನಿಂಬೆ ರಸ ಹಿಂಡಿದ್ರೆ ಕ್ಯಾಪ್ಸಿಕಮ್ ಬೇಸನ್ ಕಡಿ ರೆಡಿ ಆಗುತ್ತೆ. ತುಂಬಾ ಸುಲಭ ಸ್ನೇಹಿತರೆ. ಈರುಳ್ಳಿ, ಟೊಮೊಟೊ, ಕ್ಯಾಪ್ಸಿಕಮನ್ನು ಹೆಚ್ಚಿಟ್ಕೊಳ್ಬೇಕು. ಮತ್ತೊಂದು ಬೌಲಲ್ಲಿ ಕಡಲೆ ಹಿಟ್ಟನ್ನು ಕಲಸ್ಕೊಂಡು ಇಟ್ಕೋಬೇಕು. ತದನಂತರ ಬಾಣಲೆಗೆ ಈ ಜೀರಿಗೆ, ಕರಿಬೇವು, ಸಾಸಿವೆ, ಇಂಗನ್ನು ಹಾಕಿ ಒಗ್ಗರಣೆ ಕೊಟ್ಟು ಹೆಚ್ಚಿಟ್ಕೊಂಡಂತಹ ಪದಾರ್ಥಗಳನ್ನು ಒಗ್ಗರಣೆ ಕೊಟ್ಕೊಳ್ಬೇಕು. ಟೊಮೊಟೊ, ಈರುಳ್ಳಿ, ಕ್ಯಾಪ್ಸಿಕಮನ್ನು ಅದಕ್ಕೆ ಮಸಾಲ ಪುಡಿ, ಖಾರದ ಪುಡಿ ಎಲ್ಲ ಹಾಕಿ ಕಲಸಿ ಕಲಸಿಟ್ಕೊಂಡಂತಹ ಕಡಲೆ ಹಿಟ್ಟನ್ನು ಅದಕ್ಕೆ ಕಲಸಿ ನೀರಾಕಿ ಕೊನೆಗೆ ಉಪ್ಪು ಹಾಕಿದರೆ ಕ್ಯಾಪ್ಸಿಕಮ್ ಬೇಸನ್ ಕಡಿ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಮತ್ತೆರಡು ವಿಶೇಷ ರೆಸಿಪಿಗಳನ್ನು ತಿಳಿಸ್ತೀನಿ. ಕ್ಯಾಪ್ಸಿಕಮ್ ಟೊಮೊಟೊ ಗ್ರೇವಿ ಮತ್ತು ಕ್ಯಾಪ್ಸಿಕಮ್ ಪೀನಟ್ ಮಸಾಲ. ಆ ಎರಡು ರೆಸಿಪಿಗಳನ್ನು ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಕ್ಯಾಪ್ಸಿಕಮ್ಮನ್ನು ಬಳಸ್ಕೊಂಡು ಕ್ಯಾಪ್ಸಿಕಮ್ ಬೇಸನ್ ಕಡೆ ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ದೆ. ತುಂಬಾ ಸಿಂಪಲಾಗಿ ಮಾಡ್ಕೊಳ್ಬಹುದಾದಂತಹ ಕಡಿ ಇದಾಗಿದೆ ಸ್ನೇಹಿತರೆ. ಈರುಳ್ಳಿ, ಟೊಮೆಟೊ, ಕ್ಯಾಪ್ಸಿಕಮ್ಮನ್ನು ಸಣ್ಣದಾಗಿ ಹೆಚ್ಚಿಟ್ಕೊಳ್ಬೇಕು. ಮತ್ತೊಂದು ಬಟ್ಲಿಗೆ ಕಡಲೆ ಹಿಟ್ಟನ್ನು ಕಲಸ್ಕೊಂಡು ಇಟ್ಕೊಳ್ಬೇಕು. ನೀರಾಕಿ ಗಂಟಿಲ್ದಂಗೆ ನೈಸಾಗಿ ಕಲಸ್ಕೊಂಡು ಇಟ್ಕೊಳ್ಬೇಕು. ತದನಂತರ ಬಾಣಲೆಗೆ ಒಗ್ಗರಣೆಗೆ ಜೀರಿಗೆ, ಸಾಸಿವೆ, ಇಂಗನ್ನು ಹಾಕಿ ನಂತರ ಹೆಚ್ಚಿಟ್ಕೊಂಡಂತಹ ಈರುಳ್ಳಿ, ಟೊಮೆಟೊ, ಕ್ಯಾಪ್ಸಿಕಮ್ಮನ್ನು ಹಾಕಿ ಒಗ್ಗರಣೆ ಕೊಟ್ಕೊಳ್ಬೇಕು. ಆ ಒಗ್ಗರಣೆಗೇ ಗರಂ ಮಸಾಲ ಪೌಡರ್, ಖಾರದ ಪುಡಿ ಹಾಕಿ ಮತ್ತಷ್ಟು ಬಾಡಿಸ್ಕೊಳ್ಬೇಕು. ತದನಂತರ ಬೌಲಲ್ಲಿ ಕಲಸಿಟ್ಕೊಂಡಿರ್ತಿರಲ್ವ ಕಡಲೆ ಹಿಟ್ಟನ್ನು ಹಾಕಿ ಅದಕ್ಕೆ ಕಲಸಿ ಎಷ್ಟು ಬೇಕೋ ಅಷ್ಟು ನೀರನ್ನು ಬಳಸ್ಕೊಂಡು ಒಂದು ಕುದಿ ಬರೋವರೆಗೂ ಕುದಿಸಿದ್ರೆ ಕ್ಯಾಪ್ಸಿಕಮ್ ಕಡಿ ರೆಡಿ ಆಗುತ್ತೆ. ನಂತರ ನಿಮಗೆ ಬೇಕಾದರೆ ನಿಂಬೆಣ್ ರಸವನ್ನು ಕೂಡ ಹಿಂಡ್ಕೊಳ್ಬೋದು. ಅದು ಆಪ್ಷನಲ್ ಸ್ನೇಹಿತರೆ, ಬೇಕೇ ಬೇಕು ಅಂತ ಇಲ್ಲ. ಸೊ ಸುಲಭವಾಗಿ ಕ್ಯಾಪ್ಸಿಕಮ್ ಬೇಸನ್ ಕಡೆಯನ್ನು ಬೇಗನೆ ಮಾಡ್ಕೊಳ್ಬೋದು ಒಂದು ಅರ್ಧ ಗಂಟೆಯೊಳಗೆ. ಚಪಾತಿ, ದೋಸೆ, ರೊಟ್ಟಿಗೆ ತುಂಬಾ ಚೆನ್ನಾಗಾಗತ್ತೆ. ಸೊ ಇದೇ ರೀತಿಯಲ್ಲಿ ಮತ್ತೊಂದು ಗ್ರೇವಿ ಬಗ್ಗೆ ತಿಳಿಸ್ತೀನಿ ಸ್ನೇಹಿತರೆ, ಕ್ಯಾಪ್ಸಿಕಮ್ ಟೊಮೆಟೊ ಗ್ರೇವಿ. ಈ ಕ್ಯಾಪ್ಸಿಕಮ್ ಟೊಮೆಟೊ ಗ್ರೇವಿ ಮಾಡ್ಕೊಳ್ಲಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಕ್ಯಾಪ್ಸಿಕಮ್, ಟೊಮೆಟೊ, ಈರುಳ್ಳಿ, ಗೋಡಂಬಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಖಾರದ ಪುಡಿ, ಜೀರಿಗೆ ಒಂದು ಚಮಚ, ಗರಂ ಮಸಾಲ, ಅರಿಶಿನ ಪುಡಿ, ನಿಂಬೆ ರಸ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ, ಇಷ್ಟೆಲ್ಲ ಸಾಮಗ್ರಿಗಳು ಬೇಕು ಕ್ಯಾಪ್ಸಿಕಮ್ ಟೊಮೆಟೊ ಗ್ರೇವಿ ಮಾಡ್ಕೊಳ್ಲಿಕ್ಕೆ. ಇನ್ನು ಮಾಡ್ಕೊಳ್ಳುವ ವಿಧಾನಕ್ಕೆ ಬಂದರೆ ಸ್ನೇಹಿತರೆ, ಒಂದು ಬಾಣಲೆಗೆ ಎಣ್ಣೆ ಹಾಕಿ ಹೆಚ್ಚಿಟ್ಟಂತಹ ಕ್ಯಾಪ್ಸಿಕಮ್ಮನ್ನು ಫ್ರೈ ಮಾಡ್ಕೊಳ್ಬೇಕು. ಅದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡಿಕೊಂಡು ಒಂದು ತಟ್ಟೆಲೆ ಎತ್ತಿಟ್ಕೊಳ್ಳಿ. ಈಗ ಅದೇ ಬಾಣಲೆಗೆ ಎಣ್ಣೆ ಹಾಕಿ ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಟೊಮೆಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನಂತರ ನೀರಲ್ಲಿ ನೆನೆಸಿಟ್ಟಂತಹ ಗೋಡಂಬಿ ಜೊತೆಗೆ ಮಿಕ್ಸಿಯಲ್ಲಿ ರುಬ್ಕೋಬೇಕು. ಈ ಫ್ರೈ ಮಾಡ್ಕೊಂಡಿರ್ತಿರಲ್ವ ಈರುಳ್ಳಿ, ಟೊಮೆಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು, ಅದ್ರ ಜೊತೆಗೆ ನೀರಲ್ಲಿ ನೆನೆಸಿಟ್ಟಂತಹ ಗೋಡಂಬಿಯನ್ನು ಕೂಡ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೊಳ್ಬೇಕು. ನಂತರ ಆ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೊಂಡಂತಹ ಮಸಾಲೆಯನ್ನು ಅದೇ ಬಾಣಲೆಗೆ ಹಾಕಿ ಎಣ್ಣೆ, ಜೀರಿಗೆ, ಸಾಸಿವೆ ಹಾಕಿ ಚೆನ್ನಾಗಿ ಒಂದು ಕುದಿ ಬರೋವರೆಗೂ ಕುದಿಸ್ಕೊಳ್ಬೇಕು. ಅದಕ್ಕೇ ಗರಂ ಮಸಾಲ, ಮೆಣಸಿನ ಪುಡಿ, ಉಪ್ಪು ಹಾಕಿ ಒಂದೆರಡು ನಿಮಿಷ ಕುದಿಸ್ಕೊಳ್ಳಿ. ನಂತರ ಆರಂಭದಲ್ಲೇ ಫ್ರೈ ಮಾಡಿ ಇಟ್ಕೊಂಡಿರ್ತಿರಲ್ವ ಕ್ಯಾಪ್ಸಿಕಮನ್ನು, ಅದನ್ನು ಹಾಕಿ ಒಂದು 5-10 ನಿಮಿಷ ಕುದಿಸಿದ್ರೆ ಕ್ಯಾಪ್ಸಿಕಮ್ ಗ್ರೇವಿ ರೆಡಿ ಆಗುತ್ತೆ. ನಿಮಗೆ ಬೇಕಾದರೆ ನಿಂಬೆ ರಸ ಉಪಯೋಗ ಮಾಡ್ಕೊಳ್ಬೋದು. ಈ ರೀತಿಯಲ್ಲಿ ಕೂಡ ಕ್ಯಾಪ್ಸಿಕಮ್ ಟೊಮೆಟೊ ಗ್ರೇವಿಯನ್ನು ಮಾಡ್ಕೊಳ್ಬೋದು ಸ್ನೇಹಿತರೆ. ತುಂಬಾ ಸುಲಭ, ಮತ್ತೊಮ್ಮೆ ಶಾರ್ಟಾಗಿ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಮೊದಲು ಎಣ್ಣೆ ಹಾಕಿ ಕ್ಯಾಪ್ಸಿಕಮನ್ನು ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡ್ಕೊಂಡಂಥ ಕ್ಯಾಪ್ಸಿಕಮನ್ನು ಒಂದು ಬಟ್ಲಲ್ಲಿ ಎತ್ತಿಟ್ಕೊಳ್ಳಿ. ನಂತರ ಅದೇ ಬಾಣಲೆಗೆ ಈರುಳ್ಳಿ, ಟೊಮೆಟೊ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಫ್ರೈ ಮಾಡಿ. ಫ್ರೈ ಮಾಡ್ಕೊಂಡಂಥ ಮಿಶ್ರಣಕ್ಕೆ ನೆನೆಸಿಟ್ಕೊಂಡಂತಹ ಗೋಡಂಬಿಯನ್ನು ಹಾಕ್ಕೊಳ್ಳಿ. ಗೋಡಂಬಿ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ, ರಿಚ್ ಟೇಸ್ಟ್ ಕೊಡುತ್ತೆ, ಜೊತೆಗೆ ಥಿಕ್ನೆಸ್ ಕೊಡುತ್ತೆ ಸ್ನೇಹಿತರೆ. ಮಸಾಲೆ ಗಟ್ಟಿ ಆಗತ್ತೆ ಈ ಗೋಡಂಬಿಯನ್ನು ಹಾಕಿದರೆ, ಜೊತೆಗೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈ ರೆಸ್ಟೋರೆಂಟ್, ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಈ ಗ್ರೇವಿಗೆ ಹೆಚ್ಚಾಗಿ ಗೋಡಂಬಿಯನ್ನು ಬಳಸ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಅದನ್ನು ಹಾಕಿ ಮಿಕ್ಸಿ ಮಾಡ್ಕೊಳ್ಳಿ. ಮಿಕ್ಸಿ ಮಾಡ್ಕೊಂಡಂಥ ಪೇಸ್ಟನ್ನು ಒಗ್ಗರಣೆ ಕೊಟ್ಕೊಳ್ಬೇಕು. ಒಗ್ಗರಣೆಗೆ ಸಾಸಿವೆ, ಜೀರಿಗೆ ಹಾಕಿ ಆ ಮಿಕ್ಸಿ ಮಾಡ್ಕೊಂಡಂಥ ಪೇಸ್ಟನ್ನು ಹಾಕಿ ಚೆನ್ನಾಗಿ ಕಲಸಿ ಒಂದು ಕುದಿ ಬರೋವರೆಗೂ ಕುದಿಸ್ಕೊಳ್ಳಿ. ಅದೇ ಮಸಾಲೆಗೆ ಗರಂ ಮಸಾಲ ಖಾರದ ಪುಡಿ ಹಾಕಿ ಮತ್ತೊಮ್ಮೆ ಒಂದೆರಡರಿಂದ ಮೂರು ನಿಮಿಷ ಕುದಿಸ್ಕೊಳ್ಳಿ. ಕೊನೆಗೆ ಫ್ರೈ ಮಾಡಿಟ್ಕೊಂಡಂಥ ಕ್ಯಾಪ್ಸಿಕಮನ್ನು ಹಾಕಿ ಕಲಸಿ ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಕ್ಯಾಪ್ಸಿಕಮ್ ಟೊಮೆಟೊ ಗ್ರೇವಿ ರೆಡಿಯಾಗತ್ತೆ. ನಿಮಗೆ ಬೇಕಾದರೆ ನಿಂಬೆ ಹಣ್ಣಿನ ರಸವನ್ನು ಬಳಸ್ಕೊಳ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಎಸ್ಪೆಷಲಿ ರೊಟ್ಟಿ ಚಪಾತಿ ಮತ್ತು ಪರೋಟಕ್ಕೆ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಈ ಗ್ರೇವಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ಮತ್ತೊಂದು ಕ್ಯಾಪ್ಸಿಕಮ್ ಪೀನಟ್ ಮಸಾಲ ಬಗ್ಗೆ ತಿಳಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಕ್ಯಾಪ್ಸಿಕಮ್ ಸವಿರುಚಿ ಬಗ್ಗೆ ತಿಳಿಸ್ತಾ ಇದ್ದೆ. ಕ್ಯಾಪ್ಸಿಕಮನ್ನು ಬಳಸ್ಕೊಂಡು ಸಾಕಷ್ಟು ರೆಸಿಪಿಗಳನ್ನು ಮಾಡ್ಬೋದು ಅಂತ ನಾನು ಆಗಲೇ ತಿಳಿಸ್ದೆ ಸ್ನೇಹಿತರೆ. ಕ್ಯಾಪ್ಸಿಕಮ್ ಬೇಸನ್ ಕಡಿ, ಕ್ಯಾಪ್ಸಿಕಮ್ ಬೋಂಡಾ, ಕ್ಯಾಪ್ಸಿಕಮ್ ಟೊಮೆಟೋ ಗ್ರೇವಿ, ಕ್ಯಾಪ್ಸಿಕಮ್ ಪುಳಿಯೋಗ್ರೆ, ಕ್ಯಾಪ್ಸಿಕಮ್ ಕರಿ, ಜೊತೆಗೆ ಕ್ಯಾಪ್ಸಿಕಮ್ ರೈಸು, ಕ್ಯಾಪ್ಸಿಕಮ್ ಪಲಾವು, ಈ ರೀತಿಯಲ್ಲಿ ಸಾಕಷ್ಟು ರೆಸಿಪಿಗಳನ್ನು ಮಾಡ್ಬೋದು ಕ್ಯಾಪ್ಸಿಕಮನ್ನು ಬಳಸ್ಕೊಂಡು. ಸೊ ಅದರಲ್ಲಿ ಈ ದಿನ ಕ್ಯಾಪ್ಸಿಕಮ್ ಬೇಸನ್ ಕಡಿ, ಕ್ಯಾಪ್ಸಿಕಮ್ ಟೊಮೆಟೊ ಗ್ರೇವಿ ಬಗ್ಗೆ ತಿಳ್ಕೊಂಡ್ವಿ. ಅದೇ ರೀತಿಯಲ್ಲಿ ಮತ್ತೊಂದು ಸ್ಪೆಷಲ್ ಮಸಾಲ ಬಗ್ಗೆ ತಿಳಿಸ್ತೀನಿ, ಅದೇ ಕ್ಯಾಪ್ಸಿಕಮ್ ಪೀನಟ್ ಮಸಾಲ. ಸೊ ಈ ಕ್ಯಾಪ್ಸಿಕಮ್ ಪೀನಟ್ ಮಸಾಲ ಮಾಡ್ಕೊಳ್ಳಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ತಿಳಿಸ್ತೀನಿ, ನೋಟ್ ಮಾಡ್ಕೊಳ್ಳಿ. ಮೊದಲನೆಯದಾಗಿ ಮುಖ್ಯವಾಗಿ ಕ್ಯಾಪ್ಸಿಕಮ್ ಬೇಕೇ ಬೇಕು. ನಂತರ ಕಡಲೆಬೀಜ ಅಂದರೆ ಶೇಂಗಾ ಬೀಜ, ಕೊಬ್ಬರಿ ತುರಿ, ಎಳ್ಳು, ಒಣಮೆಣಸು, ಕರಿಬೇವು, ಕೊತ್ತಂಬರಿ ಬೀಜ ಅಂದರೆ ಕೊತ್ತಂಬರಿ ಕಾಳು, ಜೀರಿಗೆ, ದಾಲ್ಚಿನ್ನಿ, ಈರುಳ್ಳಿ, ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಹುಣಸೆ ಹಣ್ಣು, ಬೆಲ್ಲ, ಹಾಗೆ ಎಣ್ಣೆ, ಒಗ್ಗರಣೆಗೆ ಸಾಸಿವೆ, ಕರಿಬೇವು, ಉದ್ದಿನಬೇಳೆ, ಇಷ್ಟು ಸಾಮಗ್ರಿಗಳು ಬೇಕು ಕ್ಯಾಪ್ಸಿಕಮ್ ಪೀನಟ್ ಮಸಾಲ ಮಾಡ್ಕೊಳ್ಳಿಕ್ಕೆ. ಇನ್ನು ಮಾಡುವಂತಹ ವಿಧಾನಕ್ಕೆ ಬಂದರೆ, ಒಂದು ಬಾಣಲೆಗೆ ಶೇಂಗಾ ಬೀಜವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸಿಪ್ಪೆ ತೆಗೆದು ಎತ್ತಿಟ್ಕೊಳ್ಳಿ. ನಂತರ ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಕೊತ್ತಂಬರಿ ಬೀಜ, ಜೀರಿಗೆ, ಒಣಮೆಣಸು, ಕಾಯಿ ತುರಿ, ದಾಲ್ಚಿನ್ನಿ, ಎಳ್ಳು, ಈರುಳ್ಳಿ, ಬೆಳ್ಳುಳ್ಳಿ ಈ ಎಲ್ಲ ಸಾಮಗ್ರಿಗಳನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ. ಈ ಫ್ರೈ ಮಾಡ್ಕೊಂಡಿರ್ತಿರಲ್ವ, ಈ ಸಾಮಗ್ರಿಗಳ ಜೊತೆಯಲ್ಲೇ ಶೇಂಗಾ ಬೀಜವನ್ನು ಹಾಕಿ ನೈಸಾಗಿ ರುಬ್ಕೊಳ್ಳಿ. ನಂತರ ಬಾಣಲೆಗೆ ಎಣ್ಣೆ ಹಾಕಿ ಒಗ್ಗರಣೆಗೆ ಸಾಸಿವೆ, ಉದ್ದಿನಬೇಳೆ, ಕರಿಬೇವನ್ನು ಹಾಕಿ ಹೆಚ್ಚಿಟ್ಕೊಂಡಂಥ ಕ್ಯಾಪ್ಸಿಕಮನ್ನು ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಅದು ಹಸೆ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು, ನಂತರ ಕ್ಯಾಪ್ಸಿಕಮನ್ನು ಹಾಕಿ ಒಗ್ಗರಣೆ ಕೊಟ್ಟಿರ್ತೀರಲ್ವ ಸ್ನೇಹಿತರೆ, ಅದೇ ಬಾಣಲೆಗೆ ರುಬ್ಬಿದಂತಹ ಮಿಶ್ರಣವನ್ನು ಹಾಕಿ ಕಲಸಿ. ಅದೇ ಮಿಶ್ರಣಕ್ಕೆ ಉಪ್ಪು, ಬೆಲ್ಲ, ಹುಣಸೆ ರಸ ಸೇರಿಸಿ 10-15 ನಿಮಿಷ ಕುದಿಸಿದ್ರೆ ಕ್ಯಾಪ್ಸಿಕಮ್ ಪೀನಟ್ ಮಸಾಲ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಕಡಲೆ ಬೀಜ ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ, ಎಕ್ಸ್ಟ್ರಾ ರುಚಿ ಕೊಡುತ್ತೆ ಕಡಲೆ ಬೀಜ. ಕ್ಯಾಪ್ಸಿಕಮ್ ಮಸಾಲವನ್ನು ಮಾಡ್ಕೊಳ್ಳುವಾಗ ಎಲ್ಲ ಸಾಮಗ್ರಿಗಳನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀವಿ. ಈ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ, ರುಚಿ ಜಾಸ್ತಿ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಈ ದಿನ ತಿಳಿಸಿದಂತಹ ಕ್ಯಾಪ್ಸಿಕಮ್ ಬೇಸನ್ ಕಡಿ, ಕ್ಯಾಪ್ಸಿಕಮ್ ಟೊಮೆಟೊ ಗ್ರೇವಿ ಜೊತೆಗೆ ಕ್ಯಾಪ್ಸಿಕಮ್ ಪೀನಟ್ ಮಸಾಲವನ್ನು ಮಾಡ್ಕೊಳ್ಳಿ. ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ರೆಸಿಪಿಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಂದಾಗೆ ಸ್ನೇಹಿತರೆ, ನೀವು ಕೂಡ ಈ ರೀತಿಯಲ್ಲಿ ಸ್ಪೆಷಲ್ ರೆಸಿಪಿಗಳನ್ನು ಮಾಡ್ತಾ ಇದ್ದೀರಾ, ಹಾಗಾದರೆ ಮತ್ತೆ ಆಗ್ತಡ 9688279 ಈ ಸಂಖ್ಯೆಗೆ ಮೆಸೇಜ್ ಮಾಡಿ ತಿಳಿಸಿದರೆ ನಾನು ಕೂಡ ನೀವು ತಿಳಿಸಿದಂತಹ ಸ್ಪೆಷಲ್ ರೆಸಿಪಿಗಳನ್ನು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತೀನಿ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ರೆಸಿಪಿಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ. ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೇ ಆಡ್ಲಿಲ್ಲ.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಟೋಲ್ ಫ್ರೀ ಸಂಖ್ಯೆ 1800 300 90 309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ. ನಮಸ್ತೆ, ಗುಡ್ ಆಫ್ಟರ್ನೂನ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಬಾಲಭವನ ಸೊಸೈಟಿ ಬೆಂಗಳೂರು, ಜಿಲ್ಲಾಡಳಿತ, ಜಿಲ್ಲಾ ಬಾಲಭವನ, ಶಾಲಾ ಶಿಕ್ಷಣ ಇಲಾಖೆಯಿಂದ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಸೃಜನಾತ್ಮಕ ಕಲೆ ವಿಭಾಗದಲ್ಲಿ ಆರ್ ಖುಷಿ ಅವರಿಗೆ ಕಲಶ್ರೀ ಪುರಸ್ಕಾರ ನೀಡಲಾಯಿತು. ಈಕೆ ಗಾಂಧಿ ಬಜಾರ್ ನಿವಾಸಿ ರವಿ ಮತ್ತು ನೇತ್ರಾವತಿ ದಂಪತಿಯ ಪುತ್ರಿಯಾಗಿದ್ದಾರೆ. ಇವರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಮುಂದಿನ ವಿವರ. ಯುವಜನತೆಯಲ್ಲಿ ಕ್ರೀಡೆ, ವೈಜ್ಞಾನಿಕ ಮನೋಭಾವ, ಸಂಸ್ಕೃತಿ, ಸಾಮಾಜಿಕ ಸಾಮರಸ್ಯ, ಸಂವಿಧಾನದ ಮೌಲ್ಯಗಳು, ನಾಯಕತ್ವ ಗುಣಗಳನ್ನು ಬೆಳೆಸುವ ಉದ್ದೇಶದಿಂದ ರಾಜ್ಯಾದ್ಯಂತ 10,000 ಭಾರತ್ ಜೋಡೋ ಯುವಕ ಸಂಘಗಳನ್ನು ಸ್ಥಾಪಿಸಲು ಸರ್ಕಾರ ಮುಂದಾಗಿದೆ. ಇದಕ್ಕೆ ಪೂರಕವಾಗಿ ಜಿಲ್ಲೆಯಲ್ಲೂ ಸಂಘಗಳ ರಚನೆಯಾಗಲಿದೆ ಎಂದು ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಕಟ್ಟಿ ತಿಳಿಸಿದರು. ಜಿಲ್ಲಾಡಳಿತ ಕಚೇರಿಯಲ್ಲಿ ನಿನ್ನೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು, ಕನಿಷ್ಠ 16 ಗರಿಷ್ಠ 35 ವರ್ಷದೊಳಗಿನ ಯುವಕ ಯುವತಿಯರು ಸದಸ್ಯರಾಗಬಹುದು. ಪ್ರತಿ ಸಂಘದಲ್ಲಿ ಕನಿಷ್ಠ 100 ಯುವ ಸದಸ್ಯರು ಇರಬಹುದು ಎಂದು ಹೇಳಿದರು. ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ 1 ಹಾಗೂ ನಗರ ಪ್ರದೇಶಗಳಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ 4,000 ಮಂದಿಗೆ ಒಂದು ಸಂಘ ರಚಿಸಬಹುದು. ಪ್ರತಿ ಸಂಘಕ್ಕೆ ಸರ್ಕಾರದಿಂದ ವಾರ್ಷಿಕ 10 ಲಕ್ಷ ರೂಪಾಯಿ ಅನುದಾನವನ್ನು 3 ಕಂತುಗಳಲ್ಲಿ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಿದೆ. ಈ ಯೋಜನೆಯನ್ನು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಮೂಲಕ ಅನುಷ್ಠಾನಗೊಳಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ಮುಂದಿನ ವಿವರ. ಈ ಬಾರಿ ಮಹಾರಾಜ ಟ್ರೋಫಿ ಕ್ರಿಕೆಟ್ ಪಂದ್ಯಾವಳಿಯ ವಿಜೇತ ತಂಡ ಶಿವಮೊಗ್ಗ ಯೋಧಾಸ್ಗೆ ತವರು ಜಿಲ್ಲೆ ಶಿವಮೊಗ್ಗದಲ್ಲಿ ಅದ್ದೂರಿ ಸ್ವಾಗತ ದೊರೆಯಿತು. ಕೆಎಸ್ಸಿಎ ಶಿವಮೊಗ್ಗ ವಲಯದಿಂದ ವಿಜೃಂಭಣೆಯ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಬೆಕ್ಕಿನ್ ಕಲ್ಮಠದಿಂದ ನವುಲೆ ಕೆಎಸ್ಸಿಎ ಕ್ರೀಡಾಂಗಣದವರೆಗೆ ವಿಜಯೋತ್ಸವ ನಡೆಸಲಾಯಿತು. ಬಳಿಕ ಕ್ರೀಡಾಂಗಣದಲ್ಲಿ ವಿಜೇತ ತಂಡವನ್ನು ಸನ್ಮಾನಿಸಲಾಯಿತು. ವಿಜಯೋತ್ಸವ ರ್ಯಾಲಿಗೆ ಕೆಎಸ್ಸಿಎ ಶಿವಮೊಗ್ಗ ವಲಯ ಸಂಚಾಲಕ, ವಿಧಾನ ಪರಿಷತ್ ಸದಸ್ಯ ಡಿಎಸ್ ಅರುಣ್ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಯೋಧಾಸ್ ಆಟಗಾರರು, ತರಬೇತುದಾರರನ್ನು ಸನ್ಮಾನಿಸಲಾಯಿತು. ಶಾಸಕ ಎಸ್ಎನ್ ಚನ್ನಬಸಪ್ಪ, ವಿಧಾನ ಪರಿಷತ್ ಸದಸ್ಯ ಡಾ ಧನಂಜಯ ಸರ್ಜಿ, ಜಿಲ್ಲಾ ಪಂಚಾಯತ್ ಸಿಇಒ ಎನ್ ಹೇಮಂತ್, ಶಿವಮೊಗ್ಗ ಯೋಧಾಸ್ ತಂಡದ ಮಾಲೀಕ ಮಿಥುನ್, ಸುಡಾ ಅಧ್ಯಕ್ಷ ಎಚ್ಎಸ್ ಸುಂದರೇಶ್, ಕೆಎಸ್ಸಿಎ ಶಿವಮೊಗ್ಗ ವಲಯ ಅಧ್ಯಕ್ಷ ನಾಗೇಂದ್ರ ಪಂಡಿತ್, ವಲಯ ಮಾಜಿ ಸಂಚಾಲಕ ಸದಾನಂದ್, ಪ್ರಮುಖರಾದ ಡಿಆರ್ ನಾಗರಾಜ್ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ನೀವು ಕೇಳ್ತಾ ಇದ್ದೀರಾ ಸುತ್ತಮುತ್ತ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ರೋಗ ನಿಯಂತ್ರಣಕ್ಕಾಗಿ ವಿವಿಧ ಶಿಲೀಂಧ್ರನಾಶಕ ಔಷಧಗಳನ್ನು ಖರೀದಿಸಿದ ಜಿಲ್ಲೆಯ ರೈತರಿಗೆ ಸಹಾಯಧನ ನೀಡಲು ತೋಟಗಾರಿಕೆ ಇಲಾಖೆ ಅರ್ಜಿ ಆಹ್ವಾನಿಸಿದೆ. ಮಾರ್ಗಸೂಚಿಯಂತೆ ರೈತರು 1 ಎಕರೆಗೆ ಕನಿಷ್ಠ 2,000 ರು ಮೌಲ್ಯದ ಶಿಲೀಂಧ್ರನಾಶಕ ಖರೀದಿಸಬಹುದು. ಖರೀದಿ ವೆಚ್ಚಕ್ಕೆ 30%, ಪ್ರತಿ ಎಕರೆಗೆ ಗರಿಷ್ಠ 600 ರು ಸಹಾಯಧನ ಸಿಗಲಿದೆ. ಪ್ರತಿ ಫಲಾನುಭವಿಯು ಗರಿಷ್ಠ 5 ಎಕರೆವರೆಗೆ 30%, ಅಂದರೆ ಗರಿಷ್ಠ 3,000 ರು ಸಹಾಯಧನ ಪಡೆಯಲು ಅರ್ಹರಾಗಿರುತ್ತಾರೆ. ಯೋಜನೆಯ ಲಾಭ ಪಡೆಯಲು ಇಚ್ಛಿಸುವ ರೈತರು ತಾಲೂಕಿನ ತೋಟಗಾರಿಕೆ ಇಲಾಖೆಯಲ್ಲಿ ಪಹಣಿ, ಆಧಾರ್ ಕಾರ್ಡ್, ಜಿಎಸ್ಟಿ ಬಿಲ್, ಜಾತಿ ಪ್ರಮಾಣ ಪತ್ರದೊಂದಿಗೆ ಅರ್ಜಿ ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗೆ ಶಿವಮೊಗ್ಗ 0818227 279415 ಮೊಬೈಲ್ ಸಂಖ್ಯೆ 9980004 38, ಭದ್ರಾವತಿ 0828229029, ಶಿಕಾರಿಪುರ 0818722354 44, ಸೊರಬ 0818429215112, ಸಾಗರ 0818329154, ಹೊಸನಗರ 0818529356, ತೀರ್ಥಹಳ್ಳಿ 0818122815. ಈ ಸಂಖ್ಯೆಗಳನ್ನು ಸಂಪರ್ಕಿಸಬಹುದು ಎಂದು ತೋಟಗಾರಿಕೆ ಜಂಟಿ ನಿರ್ದೇಶಕರ ಪ್ರಕಟಣೆ ತಿಳಿಸಿದೆ. ಮುಂದಿನ ವಿವರ. ನಗರಸಭೆ ವ್ಯಾಪ್ತಿಯಲ್ಲಿ 86% ಎಸ್ಐಆರ್ ಪ್ರಕ್ರಿಯೆ ಮುಗಿದಿದೆ. 50,396 ಮತದಾರರ ಪೈಕಿ 7,639 ಮತದಾರರು ಈ ತನಕ ಎಸ್ಐಆರ್ ಅರ್ಜಿ ಭರ್ತಿ ಮಾಡಿಲ್ಲ. ಅವರನ್ನು ಸಂಪರ್ಕಿಸಿ ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರಿಸಲು ಬಿಎಲ್ಒಗಳ ತಂಡ ನಿರಂತರ ಪ್ರಯತ್ನಿಸುತ್ತಿದೆ ಎಂದು ಪೌರಾಯುಕ್ತ ಎಚ್ಕೆ ನಾಗಪ್ಪ ಹೇಳಿದರು. ಶಿವಮೊಗ್ಗ ಜಿಲ್ಲೆಯ ಸಾಗರ ಪಟ್ಟಣದಲ್ಲಿ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಕುರಿತು ಸಮಾಲೋಚನಾ ಸಭೆಯಲ್ಲಿ ಮಾತನಾಡಿದ ಅವರು, 100% ಜನರು ಎಸ್ಐಆರ್ ಫಾರ್ಮ್ ಪಡೆದಿದ್ದಾರೆ. ಅವರು ತಕ್ಷಣ ಬಿಎಲ್ಎ ಅಥವಾ ಬಿಎಲ್ಒಗಳಿಗೆ ಅರ್ಜಿ ಹಿಂದಿರುಗಿಸಬೇಕು ಎಂದು ಮನವಿ ಮಾಡಿದರು. ಕೆಲವರು ಮತದಾರರ ಪಟ್ಟಿಯಿಂದ ನಮ್ಮ ಹೆಸರನ್ನು ಕೈಬಿಡುವುದಿಲ್ಲ ಎಂಬ ವಿಶ್ವಾಸದಲ್ಲಿದ್ದಾರೆ. ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇಲ್ಲದೆ ಹೋದರೆ ಸರ್ಕಾರಿ ಸೌಲಭ್ಯಗಳಿಂದ ವಂಚಿತರಾಗಬೇಕಾಗುತ್ತದೆ. ಎಸ್ಐಆರ್ ಬಗ್ಗೆ ಯಾರೂ ತಾತ್ಸಾರ ಮಾಡಬೇಡಿ. ಕೆಲವು ಮನೆಗಳಿಗೆ ಬಿಎಲ್ಒಗಳು ಭೇಟಿ ನೀಡಿದಾಗ ಬೀಗ ಹಾಕಿರುವುದು ಸೇರಿ ಬೇರೆ ಬೇರೆ ಕಾರಣಗಳಿಂದ ಮತದಾರರು ನುಣುಚಿಕೊಳ್ಳುತ್ತಿರುವುದು ನಮ್ಮ ಗಮನಕ್ಕೆ ಬಂದಿದೆ. ಮತದಾನ ನಿಮ್ಮ ಹಕ್ಕು ಎಂದು ಪ್ರತಿಪಾದಿಸುವವರು ಪಟ್ಟಿಯಲ್ಲಿ ನಿಮ್ಮ ಹೆಸರು ಉಳಿಸಿಕೊಳ್ಳುವುದು ನಿಮ್ಮ ಕರ್ತವ್ಯ ಅನ್ನುವುದನ್ನು ಮರೆಯಬೇಡಿ ಎಂದು ಸಲಹೆ ನೀಡಿದರು. 8 August ಮತದಾರರ ಪಟ್ಟಿ ಪರಿಷ್ಕರಣೆ ನಡೆಯುತ್ತದೆ. ಒಂದೊಮ್ಮೆ ಈ ಪರಿಷ್ಕರಣೆ ಸಂದರ್ಭದಲ್ಲಿ ಹೆಸರು ಬಿಟ್ಟು ಹೋದರೆ ಉಪವಿಭಾಗಾಧಿಕಾರಿಗೆ ಅರ್ಜಿ ನೀಡಿ ಸೇರಿಸಲು ಒಂದು ಅವಕಾಶ ಇರುತ್ತದೆ. ಎಸ್ಐಆರ್ ಪರಿಷ್ಕರಣೆ ಸಂದರ್ಭದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಸಹಕಾರ ನೀಡಿವೆ ಎಂದು ಹೇಳಿದರು. 100% ಎಸ್ಐಆರ್ ಪ್ರಕ್ರಿಯೆ ಪೂರೈಸಿದ ಬಿಎಲ್ಒ ಜ್ಯೋತಿ ಹಾಗೂ ಮತಗಟ್ಟೆ ಅಧಿಕಾರಿ ನಿಕ್ಸನ್ ಗೊನ್ಸಾಲ್ವಿಸ್ ಅವರನ್ನು ಸನ್ಮಾನಿಸಲಾಯಿತು. ಬಿಎಲ್ಒ ಸದಾನಂದ ಸ್ವಾಮಿ, ಸಮಾಜ ಕಲ್ಯಾಣಾಧಿಕಾರಿ ಸುರೇಶ್ ಸಹಾನೆ, ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ಬಿಎಲ್ ಶಿವಪ್ರಕಾಶ್, ಪ್ರಮುಖರಾದ ಫರ್ನಾಂಡಿಸ್, ಮದನ್, ಡಾ ಅನ್ನಪೂರ್ಣ, ಪ್ರತಿಭಾ, ಕೆಎಸ್ ಮಮತಾ, ಪ್ರಶಾಂತ್ ವರ್ಣಿಕರ್, ಡಾ ಅರುಣ್ ಇತರರಿದ್ದರು. ಮುಂದಿನ ವಿವರ. ಶಿವಮೊಗ್ಗ ಜಿಲ್ಲೆಯ ಕಾರ್ಗಲ್ನಲ್ಲಿ ಮಳೆಗಾಲ ಆರಂಭವಾದೊಡನೆ ಸೃಷ್ಟಿಯಾಗುವ ಮಾವಿನಗುಂಡಿ ಜಲಪಾತ ಬಂಡೆಗಳ ನಡುವೆಯಿಂದ ಜಾರಿ ನಿಧಾನವಾಗಿ ಪ್ರಪಾತಕ್ಕೆ ಬೀಳುವ ಜಲರಾಶಿ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಜೋಗ ಜಲಪಾತದ ಸನಿಹದಲ್ಲೇ ಹಸಿರು ಒದ್ದ ಬೆಟ್ಟದ ಸಾಲಿನ ಬಂಡೆಗಳಿಂದ ಹೊರಹೊಮ್ಮುವ ಜಲಧಾರೆ ಮಳೆಗಾಲದಲ್ಲಿ ಕಣ್ಮನ ಸೆಳೆಯುತ್ತದೆ. ಮಾವಿನಗುಂಡಿ ಜಲಪಾತ ಮೂಲತಃ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಮಾವಿನಗುಂಡಿ ಪ್ರದೇಶದ ಸುತ್ತಮುತ್ತ ಬೀಳುವ ಮಳೆಯ ನೀರು ಪ್ರದೇಶಗಳ ಮೂಲಕ ಹಾದು ಬಂಡೆಗಳ ಮೇಲೆ ಬಿದ್ದು ಜಾರುತ್ತದೆ. ಜೋಗ ಜಲಪಾತದ ಕಣಿವೆಯ ಬಲಭಾಗದ ಸನಿಹದಲ್ಲಿ ಸುರಿಯುವ ನೀರು ಪ್ರವಾಸಿಗರ ದೃಷ್ಟಿ ಎಡಭಾಗದ ಬೆಟ್ಟದ ಸಾಲುಗಳ ಮೇಲೆ ಚಲಿಸಿದಾಗ ಈ ಜಲಪಾತ ಗೋಚರಿಸುತ್ತದೆ. ಮುಂದಿನ ವಿವರ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯ ಕುಪ್ಪಳ್ಳಿಯಲ್ಲಿ 8 August and 9 ಖ್ಯಾತ ಕಲಾವಿದ ಕೆಟಿ ಶಿವಪ್ರಸಾದ್ ಸ್ಮರಣೆ ಅಂಗವಾಗಿ ವಿಚಾರ ಸಂಕಿರಣ ಹಮ್ಮಿಕೊಳ್ಳಲಾಗಿದೆ. 50 ಜನರಿಗೆ ಪಾಲ್ಗೊಳ್ಳಲು ಅವಕಾಶ ಇದೆ. ಜುಲೈ 28 ಅರ್ಜಿ ಸಲ್ಲಿಸುವಂತೆ ರಾಷ್ಟ್ರಕವಿ ಕುವೆಂಪು ಪ್ರತಿಷ್ಠಾನದ ಸಮಕಾರ್ಯದರ್ಶಿ ಕಡಿದಾಳ್ ಪ್ರಕಾಶ್ ತಿಳಿಸಿದ್ದಾರೆ. ಚಿತ್ರಕಲೆ, ಫೋಟೋಗ್ರಫಿ, ವಾಸ್ತುಶಿಲ್ಪ ಮತ್ತು ಹೋರಾಟದ ಬದುಕಿನ ವಿವರಣೆಗಳಿಗೆ ಚರ್ಚಿಸಲು
ನಾಲ್ಕು

ಬಹುತೇಕ ಗೋಷ್ಠಿ ಹಮ್ಮಿಕೊಳ್ಳಲಾಗಿದೆ. ಶಿಬಿರಾರ್ಥಿಗಳಿಗೆ ಉಚಿತ ಊಟ ವಸತಿ ವ್ಯವಸ್ಥೆ ಕಲ್ಪಿಸಲಾಗುತ್ತದೆ. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜಿ ಅರ್ಪಿತಾ. ಜಿಲ್ಲಾ ನ್ಯಾಯಾಂಗ ಘಟಕದಲ್ಲಿ ಖಾಲಿ ಇರುವ 6 ಪ್ರೊಸೆಸ್ ಜಾರಿಕಾರ ಹಾಗೂ 56 ಜವಾನ ಹುದ್ದೆಗಳನ್ನು ನೇರ ನೇಮಕ ಮೂಲಕ ಭರ್ತಿಗೆ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಿದೆ. ಆಸಕ್ತರು ಈ ಮೂಲಕ ಆಗಸ್ಟ್ 24 ಒಳಗೆ ಅರ್ಜಿ ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ ಡಿಸ್ಟ್ರಿಕ್ಟ್ ICT ಕೋಡ್ ಶಿವಮೊಗ್ಗ ಅಥವಾ ದೂರವಾಣಿ ಸಂಖ್ಯೆ 0818227720312 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ಮುಂದಿನ ವಿವರ. ಜಿಲ್ಲೆಯಲ್ಲಿ ವಿಶೇಷಚೇತನರು ಹಾಗೂ ಹಿರಿಯ ನಾಗರಿಕರ ಸಬಲೀಕರಣಕ್ಕಾಗಿ ಕೆಲಸ ಮಾಡುತ್ತಿರುವ ಎಲ್ಲಾ ಸ್ವಯಂ ಸೇವಾ ಸಂಸ್ಥೆಗಳು ಕಡ್ಡಾಯವಾಗಿ ನೋಂದಣಿ ಮಾಡಿಕೊಳ್ಳಬೇಕು. ಅವಧಿ ಮುಗಿದಿರುವ ಸಂಸ್ಥೆಗಳು ನವೀಕರಣಕ್ಕೆ ಅರ್ಜಿ ಸಲ್ಲಿಸಬೇಕು ಎಂದು ಜಿಲ್ಲಾ ವಿಶೇಷಚೇತನರ ಕಲ್ಯಾಣಾಧಿಕಾರಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಅಂಗವಿಕಲರ ಅಧಿನಿಯಮ 2016 ಸೆಕ್ಷನ್ 51-52 ಮತ್ತು ಪೋಷಕರ ಪೋಷಣೆ ಸಂರಕ್ಷಣೆ ಹಾಗೂ ಹಿರಿಯ ನಾಗರಿಕರ ರಕ್ಷಣಾ ಕಾಯ್ದೆ 2007 ಅಡಿಯಲ್ಲಿ ಸಂಸ್ಥೆಗಳು ನೋಂದಣಿಯಾಗುವುದು ಕಡ್ಡಾಯವಾಗಿದೆ. ಅರ್ಹ ಸ್ವಯಂ ಸೇವಾ ಸಂಸ್ಥೆಗಳು ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸಿ ನೋಂದಣಿ ಪ್ರತಿ ಸಲ್ಲಿಸಬೇಕು. ಈಗಾಗಲೇ ನೋಂದಣಿಯಾಗಿದ್ದು ಅವಧಿ ಮುಕ್ತಾಯವಾಗಿದ್ದರೆ ನವೀಕರಣಕ್ಕೆ ಅರ್ಜಿ ಸಲ್ಲಿಸಿ ಅದರ ಪ್ರತಿಯ ಜೊತೆಗೆ ಕಚೇರಿಗೆ ಮಾಹಿತಿ ನೀಡಬೇಕು. ಹೆಚ್ಚಿನ ಮಾಹಿತಿಗೆ ದೂರವಾಣಿ ಸಂಖ್ಯೆ 0818227520576 ಅಥವಾ ಮೊಬೈಲ್ ಸಂಖ್ಯೆ 9538905242 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ಮುಂದಿನ ವಿವರ. ರಾಜ್ಯ ಕಾರಾಗೃಹಗಳ ಇತಿಹಾಸದಲ್ಲೇ ಮೊದಲ ಬಾರಿಗೆ ಶಿವಮೊಗ್ಗ ಕೇಂದ್ರ ಕಾರಾಗೃಹದ 65 ಸಜಾಬಂದಿಗಳು ರಕ್ತದಾನ ಮಾಡಿದರು. ಕೇಂದ್ರ ಕಾರಾಗೃಹದ ಸಂಜೀವಿನಿ ಸಭಾಂಗಣದಲ್ಲಿ ನಿನ್ನೆ ಶಿವಮೊಗ್ಗ ಮಿಡ್ಟೌನ್ ರೋಟರಿ ಚಾರಿಟಿ ಫೌಂಡೇಶನ್, ರೋಟರಿ ರಕ್ತನಿಧಿ ಕೇಂದ್ರ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಸುಬ್ಬಯ್ಯ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಭಾರತೀಯ ದಂತ ವೈದ್ಯಕೀಯ ಸಂಘದ ಸಹಯೋಗದಲ್ಲಿ ನಡೆದ ಶಿಬಿರದಲ್ಲಿ ಸಜಾಬಂದಿಗಳು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಿದರು. ಸಜಾಬಂದಿಗಳಲ್ಲದೆ 21 ಅಧಿಕಾರಿ ಮತ್ತು ಸಿಬ್ಬಂದಿ ಸಹ ರಕ್ತದಾನ ಮಾಡಿದ್ದು ಒಟ್ಟಾರೆ 86 ಯೂನಿಟ್ ರಕ್ತ ಸಂಗ್ರಹಿಸಲಾಯಿತು. ರಕ್ತದಾನ ಮಾಡಿದ ಸಜಾಬಂದಿಗಳಿಗೆ ಪ್ರಮಾಣ ಪತ್ರ ವಿತರಿಸಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಮತ್ತು ನ್ಯಾಯಾಧೀಶರಾದ ಎಂಎಸ್ ಸಂತೋಷ್ ಅವರು, ರಕ್ತದಾನ ಜೀವ ಉಳಿಸುವ ಪುಣ್ಯ ಕಾರ್ಯಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿದೆ. ಶಿವಮೊಗ್ಗ ಕಾರಾಗೃಹದಲ್ಲಿ ಪ್ರಪ್ರಥಮ ನಡೆದ ಈ ರಕ್ತದಾನ ಶಿಬಿರವು ರಾಜ್ಯದ ಕಾರಾಗೃಹಗಳ ಇತಿಹಾಸದ ಪುಟಗಳಲ್ಲಿ ಹೊಸ ಅಧ್ಯಯನವೊಂದನ್ನು ಸೃಷ್ಟಿಸಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಅಧ್ಯಕ್ಷತೆ ವಹಿಸಿದ್ದ ಕೇಂದ್ರ ಕಾರಾಗೃಹದ ಮುಖ್ಯ ಅಧೀಕ್ಷಕ ಡಾ ಪಿ ರಂಗನಾಥ್, ಜೈಲಿಗೆ ಬಂದವರು ತಾವು ಕೆಟ್ಟವರು, ತಪ್ಪು ಮಾಡಿದವರು ಎಂಬ ಹಣೆಪಟ್ಟಿ ಹೊತ್ತು ಬಾಳಬೇಕಿಲ್ಲ. ಬಂದಿಗಳಿಗೂ ಜೀವ ಉಳಿಸುವ ಶಕ್ತಿ ಇದೆ. ಮಾನವೀಯ ಕಳಕಳಿ ಮತ್ತು ಸಾಮಾಜಿಕ ಜವಾಬ್ದಾರಿ ಇರುತ್ತದೆ ಎಂಬುದನ್ನು ಸಾಬೀತುಪಡಿಸಲು ಇದು ಪೂರಕವಾಗಿದೆ ಎಂದರು. ಮುಂದಿನ ವಿವರ. ಕುವೆಂಪು ವಿಶ್ವವಿದ್ಯಾಲಯವು 2026-27 ಸಾಲಿನ ಸ್ನಾತಕೋತ್ತರ ಪದವಿ, ಸ್ನಾತಕೋತ್ತರ ಡಿಪ್ಲೊಮೊ ಹಾಗೂ ಸರ್ಟಿಫಿಕೇಟ್ ಕೋರ್ಸ್ಗಳ ಪ್ರವೇಶಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವನ್ನು ಜುಲೈ 31 ವಿಸ್ತರಿಸಿದೆ. ಸ್ನಾತಕ ಪದವಿಯ ರಿಪೀಟರ್ಸ್, ಪರೀಕ್ಷಾ ಫಲಿತಾಂಶಗಳು ಹಾಗೂ ರಾಜ್ಯದ ವಿವಿಧ ವಿಶ್ವವಿದ್ಯಾಲಯಗಳ ಪರೀಕ್ಷಾ ಫಲಿತಾಂಶ ಪ್ರಕಟಣೆ ವಿಳಂಬವಾಗಿರುವ ಹಿನ್ನೆಲೆ ಕುಲಪತಿಗಳು ಅನುಮೋದನೆ ಪಡೆದು ಅರ್ಜಿ ಸಲ್ಲಿಕೆಯ ವೇಳಾಪಟ್ಟಿ ಮರು ನಿಗದಿಪಡಿಸಿದೆ. ಆಗಸ್ಟ್ 10 ಮೆರಿಟ್ ಪಟ್ಟಿ ಪ್ರಕಟಣೆ, ಆಗಸ್ಟ್ 13 ಪ್ರವೇಶಾತಿ ಕೌನ್ಸಿಲಿಂಗ್, ಆಗಸ್ಟ್ 14 ಕೊನೆಯ ದಿನವಾಗಿದೆ ಎಂದು ವಿವಿಯ ಕುಲಸಚಿವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇದರೊಂದಿಗೆ ಇವತ್ತಿನ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಗಲಿದ್ದು, ನಿಮಗೆ ಇಷ್ಟೋ ತನಕ ಮಾಹಿತಿಯನ್ನ ಕೊಟ್ಟಿದ್ದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಈಗ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ಪ್ರಸಾರ ಮುಂದುವರಿಯಲಿದ್ದು, ವಂದನೆಗಳೊಂದಿಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
4: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
6: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
7: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ?
6: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
7: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
6: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
7: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
6: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
7: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
6: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
2: ಈಗ ನೀವು ಕೇಳಲಿದ್ದೀರಿ ಜಾಣಸುದ್ದಿ. ಇದು ಹಿರಿಯ ವಿಜ್ಞಾನಿ ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮಾ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.
8: ನಮಸ್ಕಾರ. ಜಾಣಸುದ್ದಿ, ವಿಜ್ಞಾನ ನಾಟಕ, ಡಸ್ಟ್ಬಿನ್ ಮತ್ತು ಡಾರ್ವಿನ್.
9: ಪಾತ್ರಗಿತ್ತಿ ಪಕ್ಕ ಗೊತ್ತಿದೆಯೇನೇ ಅಕ್ಕ? ಪಾತ್ರಗಿತ್ತಿ ಪಕ್ಕ ಗೊತ್ತಿದೆಯೇನೇ ಅಕ್ಕ? ಹಸಿರು ಹಚ್ಚಿ ಚುಚ್ಚಿ, ಹಸಿರು ಹಚ್ಚಿ ಚುಚ್ಚಿ, ಮೇಲ ಕರಿಸಿನ ಹಚ್ಚಿ, ಮೇಲ ಕರಿಸಿನ ಹಚ್ಚಿ, ಪಾತ್ರಗಿತ್ತಿ ಪಕ್ಕ ನೋಡಿದೆಯೇನೇ ಅಕ್ಕ? ಅಕ್ಕ ಅಕ್ಕ, ಇನ್ನೂ ಎಷ್ಟೊತ್ತಕ್ಕ? ಬೇಗ ಬಾ ಅಕ್ಕ.
10: ಇರೋ ಪುಟ್ಟ, ಇನ್ನೊಂದ್ 5 ನಿಮಿಷ ಅಷ್ಟೇ, ಬಂದ್ಬಿಡ್ತೀನಿ.
9: ಹೋಗಕ್ಕ, ಲೇಟ್ ಆಗ್ತಾ ಇದೆ, ಲೈಬ್ರರಿ ಮುಚ್ಚಾಕ್ಬಿಡ್ತಾರೆ ಅಷ್ಟೇ. ನಂಗೆ ನಾಳೆಗೆ 2 ಪೂರ್ತಿ ಬರ್ಕೊಂಡು ಹೋಗ್ಬೇಕು.
10: ಅದ್ಯಾಕೋ?
9: ಇನ್ನೇನಿಲ್ಲ ಅಕ್ಕ, ಪರಿಸರ ದಿನಕ್ಕೆ ಒಂದು ಡ್ಯಾನ್ಸ್ ಮಾಡೋಣ, ಅದಕ್ಕೆ ಹಾಡು ಹುಡುಕಿ ಕೊಡಿ ಅಂತ ಟೀಚರ್ ಹೇಳಿದ್ರು. ನೀನು ಹೇಳ್ತಾ ಇದೆಯಲ್ಲ, ಈ ಹಾಡು ಚೆನ್ನಾಗಿದೆ ಅನ್ಸ್ತು. ಅದಕ್ಕೆ ನನಗೆ ಪೂರ್ತಿ ಹಾಡು ಗೊತ್ತಿಲ್ಲ, ಲೈಬ್ರರಿಲಿ ಹೋಗಿ ಹುಡುಕಿದ್ರೆ ಸಿಕ್ಬಹುದು. 9ನೇ ಕ್ಲಾಸ್ ಪುಸ್ತಕದಲ್ಲೂ ಇದೆಯಂತೆ, ನೋಡಿ ಬರ್ಕೊಂಡ್ ಬರೋಣ ಅಂತ. ಬೇಗ ಬಾ ಅಕ್ಕ.
10: ಇನ್ನೊಂದೇ ಒಂದ್ ನಿಮಿಷ ಕಣೋ, ಬಂದ್ಬಿಟ್ಟೆ.

0: ಇದೆಯಾ? ಪುಸ್ತಕ ಎಲ್ಲ ಬೀಳ್ಸ್ಬಿಟ್ಟಲ್ಲೋ.
1: ಸಾರಿ ಅಕ್ಕ, ಪುಸ್ತಕ ಮೇಲಿನ ಸೆಲ್ಫಲ್ಲಿತ್ತು, ತಗೊಳ್ಳೋಣ ಅಂತ ಹೋದೆ, ಕೈ ತಪ್ತು. ಸಾರಿ ಅಕ್ಕ, ಜೋಡಿಸಿಟ್ಬಿಡ್ತೀನಿ.

0: ಸರಿ ಇರು, ನಾನು ಹೆಲ್ಪ್ ಮಾಡ್ತೀನಿ. ಪುಸ್ತಕ ಎಲ್ಲ ಎಲ್ಲೆಲ್ಲಿತ್ತೋ ಅಲ್ಲೇ ಜೋಡಿಸ್ಬೇಕು, ಗೊತ್ತಾಯ್ತಾ?
1: ಹ್ಞೂ ಅಕ್ಕ, ಗೊತ್ತು, ಹಾಗೆ ಮಾಡ್ತೀನಿ.
0: ಅದ್ ಸರಿ, ಹಾಡು ಸಿಕ್ತಾ?
1: ಇಲ್ಲ ಅಕ್ಕ.
0: ಯಾಕೆ, ಪುಸ್ತಕ ಸಿಗ್ಲಿಲ್ವಾ? ಯಾರಾದ್ರೂ ತಗೊಂಡು ಹೋಗಿರ್ಬೇಕು.
1: ಇಲ್ಲ ಅಕ್ಕ, ಪುಸ್ತಕ ಸಿಕ್ತು, ಆದ್ರೆ ಪದ್ಯನೇ ಸಿಗ್ಲಿಲ್ಲ. ಪದ್ಯ ಇರೋ ಪೇಜೇ ಇಲ್ಲ. ಯಾರು ಅದನ್ನ ಹರಿದಾಕ್ಬಿಟ್ಟಿದ್ರು.
0: ಹರಿದಾಕ್ಬಿಟ್ಟಿದಾರ? ಛೇ, ಇದೆಂತ ಕೆಲ್ಸ ಆಯ್ತು?
1: ಹೌದಲ್ವಾ ಅಕ್ಕ, ಒಂದ್ ಹಾಳೆ ಇಲ್ದೇ ಇದ್ರೆ ಇಡೀ ಪುಸ್ತಕನೇ ವೇಸ್ಟು. ಯಾಕಂದ್ರೆ ಪೂರ್ತಿ ಪಾಠ ಗೊತ್ತೇ ಆಗಲ್ಲಲ್ವಾ.
0: ಹ್ಞೂ ಕಣೋ, ಆದ್ರೂ ಇನ್ನೊಂದ್ಸರಿ ಚೆನ್ನಾಗ್ ನೋಡು, ಎಲ್ಲಾದ್ರೂ ಪೇಜು ಅಂಟ್ಕೊಂಡಿರ್ಬೇಕು.
1: ಇಲ್ಲ ಅಕ್ಕ, ತಗೋ ನೀನೇ ನೋಡು. ಪದ್ಯ ಈ ಪೇಜ್ ಅಲ್ಲಿ ಆರಂಭ ಆಗಿದೆ, ಆದ್ರೆ ಮುಂದಿನ ಪೇಜು ಇಲ್ವೇ ಇಲ್ಲ. ಒಂದೋ ಎರಡೋ ಪೇಜ್ ಅಷ್ಟೇ ಮಿಸ್ ಆಗಿರ್ಬೇಕು ಅಕ್ಕ.
0: ಎಲ್ಲಿ ಕೊಡು, ನಾನು ಹುಡುಕ್ತೀನಿ. ಹ್ಞೂ ಕಣೋ, ಪೇಜ್ ನಂಬರ್ 40ರಲ್ಲಿ ಪದ್ಯ ಇದೆ. ಅಯ್ಯೋ, ಪೇಜ್ 41 42 ಇಲ್ವೇ ಇಲ್ಲ. ಆದ್ರೆ ಈ ಪದ್ಯವನ್ನ ಯಾಕ್ ಯಾರಾದ್ರೂ ಹರಿದಾಕ್ತಾರೆ? ಇದೆಷ್ಟು ಚೆನ್ನಾಗೈತೆ
1: ಅಲ್ವಾ ಅಕ್ಕ. ಪುಸ್ತಕ ಹರಿಯುವುದು ಅನ್ಯಾಯ, ಅದರಲ್ಲೂ ಲೈಬ್ರರಿ ಪುಸ್ತಕ ಹರಿಯುವುದು ತಪ್ಪು. ಎಷ್ಟೊಂದು ಜನಕ್ಕೆ ಮೋಸ ಮಾಡಿದ ಹಾಗೆ ಅಲ್ವಾ.
0: ಹೌದು, ಎಲ್ಲರಿಗೂ ಮೋಸ ಮಾಡಿದ ಹಾಗೆ. ಆದ್ರೆ ಆತರ ಯಾಕ್ ಮಾಡಿದ್ರು? ಅದರಿಂದ ಅವ್ರಿಗೆ ಏನ್ ಸಿಗುತ್ತೋ?
1: ಯಾರಿಗ್ ಗೊತ್ತಕ್ಕ, ಅದು ಕಷ್ಟದ ಪದ್ಯ ಅಂತ ಹರಿದಾಕಿರ್ಬೋದು.
0: ಅಲ್ವೋ, ಈ ಪದ್ಯ ಎಷ್ಟು ಚೆನ್ನಾಗೈತೆ, ಇದನ್ನ ಯಾರಾದ್ರೂ ಕಷ್ಟ ಅಂತ ಹರಿದಾಕ್ತಾರಾ? ಅದು ಕಾರಣ ಆಗಿರಲ್ಲ ಬಿಡು. ಬಹುಶಃ ಬೇರೆ ಪೇಜ್ ಹರಿದಿರ್ಬೇಕು, ಆಗ ಇದು ಹರಿದಿರುತ್ತೆ.
1: ಇರ್ಬಹುದು ಅಕ್ಕ.
0: ಇರ್ಬಹುದು ಏನು, ಅದೇ ನಿಜ. ನೋಡು, ಪುಸ್ತಕದಲ್ಲಿ 159 160 ಪೇಜು ಕಾಣೆ. ಈ ಕಡೆ ಪೇಜ್ ಕಿತ್ರೆ ಆ ಕಡೆ ಪೇಜು ಕಿತ್ತೋಗುತ್ತಲ್ವಾ, ಅದಕ್ಕೆ ಈ ಪೇಜ್ಗಳು ಕಿತ್ತೋಗಿವೆ. ಯಾರೋ ಬೇಕಂತಲೇ ಮಾಡಿರೋದು.
1: ಹೌದಕ್ಕ, ಅಂದ್ರೆ ಅವರು ಈ ಪದ್ಯ ಕಿತ್ತಾಕ್ಬೇಕು ಅಂತ ಮಾಡಿಲ್ಲ. 159 160 ಪೇಜ್ ಅಲ್ಲಿರೋ ಪಾಠ ಕಿತ್ತಾಕಕ್ಕೆ ಹೋಗಿರ್ಬೇಕು, ಅದರ ಜೊತೆಗೆ ಇದು ಕಿತ್ತೋಗಿದೆ ಅಷ್ಟೇ.
0: ಹೌದು, ಹಾಗೆ ಅನ್ಸುತ್ತೆ. ಆದ್ರೆ ಈ 159 ಪೇಜ್ ನಲ್ಲಿ ಏನಿತ್ತು ಗೊತ್ತಾಗ್ತಾನೆ ಇಲ್ಲ.
1: ಕೊಡಿಲಿ. ಓ, ನೋಡಿಲಿ ಅಕ್ಕ, ಇದ್ಯಾವ್ದೋ ಬಯಾಲಜಿ ಪಾಠ.
0: ಬಯಾಲಜಿನ? ಓಹೋ, ಸರಿ ಬಿಡು, ಅದಕ್ಕೆ ಯಾರೋ ಅದನ್ನ ಕಿತ್ತಾಕಿರ್ಬೇಕು ಕಷ್ಟ ಅಂತ.
1: ಕಷ್ಟನಾ? ಅಂತದ್ದು ಯಾವ ಪಾಠ ಅಕ್ಕ? ಇರು ನೋಡ್ತೀನಿ. ಹ್ಞೂ, ಈ ಪೇಜ್ ಅಲ್ಲಿ ಯಾವುದೋ ಬಯಾಲಜಿ ಹೆಸರು ಇದೆ. ಆಂತ್ರಪೋಪಿತೆ ಕಸ.
0: ಓ, ಆಂತ್ರಪೋಪಿತೆಕಸ್ ಅಂದ್ರೆ ಮನುಷ್ಯನ ವಿಕಾಸದ ಪಾಠ.
1: ಮನುಷ್ಯನ ವಿಕಾಸ ಅಂದ್ರೆ?
0: ಮನುಷ್ಯ, ಕೋತಿ, ಚಿಂಪಾಂಜಿ ಇವುಗಳೆಲ್ಲ ನೆಂಟ್ರಿದ್ದಂಗೆ, ಇವೆಲ್ಲ ಒಂದೇ ಜೀವಿಯಿಂದ ಬೆಳೆದು ಬಂದವು ಅಂತ ಒಂದು ವಾದ ಇದೆ. ಚಾರ್ಲ್ಸ್ ಡಾರ್ವಿನ್ ಹೀಗೆ ಊಹೆ ಮಾಡಿದ್ದು. ಆ ಪಾಠ ಇರ್ಬೇಕು.
1: ಅದು ಕಷ್ಟನಾಕ?
0: ನಂಗಂತದು ಕಷ್ಟ ಅನ್ಸ್ಲಿಲ್ಲ, ಆದ್ರೆ ಎಷ್ಟೋ ಜನಕ್ಕೆ ಅದು ಅರ್ಥ ಮಾಡ್ಕೊಳ್ಳಕ್ಕೆ ಆಗಲ್ಲ. ಅಂತವ್ರು ಯಾರು ಅದನ್ನ ಕಿತ್ತಾಕಿರ್ಬೇಕು. ಬಿಡು, ಬೇರೆ ಯಾರನ್ನಾದ್ರೂ ಕೇಳಿ ಪದ್ಯ ಹುಡ್ಕೋಣ.
1: ಅಲ್ಲ ಅಕ್ಕ, ಪೇಜ್ ಕಿತ್ತಾಕ್ದವ್ರಿಗಂತೂ ಒಳ್ಳೇದಾಗಲ್ಲ. ನೋಡು, ಅವರು ಈ ಪಾಠ ಬೇಡ ಅಂತ ಕಿತ್ ಹಾಕಿದ್ದಾರೆ. ಆದರೆ ನಷ್ಟ ನನಗೆ, ನನಗೆ ಪಾತ್ರಗಿತ್ತಿ ಪದ್ಯ ಸಿಗ್ಲೇ ಇಲ್ಲ. ಯಾರೋ ಮಾಡಿದ ತಪ್ಪಿಗೆ ನನಗೆ ಶಿಕ್ಷೆ ಯಾಕೆ? ನೋಡು, ನಾನು ನಾಳೆ ತಿರ್ಗಾ ಆಟ ಬಿಟ್ಟು ಓದಕ್ಕೆ ಹೋಗ್ಬೇಕು.
0: ಹೋಗ್ಲಿ ಬಿಡು ಪುಟ್ಟ, ನಾಳೆ ಪದ್ಯ ಹುಡ್ಕೋಣ.
1: ಪಾತ್ರಗಿತ್ತಿ ಪಕ್ಕ ನೋಡಿದೀಯೇನೆ ಅಕ್ಕ? ನಿನ್ನೆ ಆ ಪುಸ್ತಕ ಎಲ್ಲಿತ್ತು? ಓ, ಅದು ಆ ಮೂಲೆ ಕಪಟಿನಲ್ಲಿ ಮೇಲ್ಗಡೆ ಶೆಲ್ಫಲ್ಲಿ ಇತ್ತು ಅಲ್ವಾ. ಇದು ಸಿಕ್ತು, ಪೇಜ್ ನಂಬರ್ 41. ಅಯ್ಯೋ, ಈ ಪುಸ್ತಕದಲ್ಲೂ ಆ ಪುಟ ಕಾಣ್ತಾನೆ ಇಲ್ವಲ್ಲ. ಅಕ್ಕ ಅಕ್ಕ, ಇಲ್ಲೋಗ್ಬಿಟ್ಲು ಈ ಅಕ್ಕ. ಇರಲಿ, ಪೇಜ್ ನಂಬರ್ 155 156 157 158. ಓ, 159 159 159 ಕಾಣ್ತಾನೆ ಇಲ್ವಲ್ಲ. 163 ಇದೆ. ಅಂದ್ರೆ ಈ ಪುಸ್ತಕದಲ್ಲೂ ಅಕ್ಕ ಹೇಳಿದ್ಲಲ್ಲ ಆ ಪಾಠ ಇಲ್ಲ, ಪಾತ್ರಗಿತ್ತಿ ಪಕ್ಕ ಪದ್ಯನೂ ಇಲ್ಲ. ಛೇ, ಅಕ್ಕ ಹೇಳಿದ್ಲಲ್ಲ ವಿಕಾಸವಾದ, ಅದು ಅಷ್ಟು ಕಷ್ಟನಾ? ಅದನ್ನ ಕಿತ್ತಿ ಹಾಕ್ಬಿಟ್ಟಿದ್ದಾರಲ್ಲ.
2: ಏನಂದೇ, ವಿಕಾಸವಾ? ಏನಾಯ್ತು ವಿಕಾಸಕ್ಕೆ?
1: ಯಾರು ನೀವು? ಯಾರು?
2: ಯಾಕೆ ಗಾಬರಿ ಆಗ್ತೀಯ ಮಗು? ನಾನು ಯಾವಾಗ್ಲೂ ಇಲ್ಲೇ ಇದ್ದೆ. ನೀನ್ ಗಮನಿಸ್ಲಿಲ್ಲ ಅಷ್ಟೇ.
1: ಎಲ್ಲಿದ್ರಿ? ನಾನು ಬಂದಾಗ ನೀವು ಇರ್ಲೇ ಇರ್ಲಿಲ್ಲ. ಈಗ ಹೇಗ್ ಬಂದ್ರಿ?
2: ಇದೋ ಇಲ್ಲೇ ಈ ಕುರ್ಚಿ ಮೇಲೆ.
1: ಓ, ನಾನು ಅದನ್ನ ಬೊಂಬೆ ಅಂತ ಅನ್ಕೊಂಡಿದ್ದೆ. ಅದು ನೀವಾ?
2: ನಾನು ಈಗ ಬೊಂಬೆಯೇ. ಆಟ ಆಡೋರ್ಗೆ ಅವರಿಷ್ಟಕ್ ತಕ್ಕ ಹಾಗೆ ಆಡೋ ಬೊಂಬೆ.
1: ಅಜ್ಜ, ನಾನು ನಿಮ್ಮನ್ನ ಅಜ್ಜ ಅಂತ ಕರಿಬೋದಾ?
2: ಓಹೋ, ಖಂಡಿತ.
1: ಅಜ್ಜ, ಅದೇನೋ ಬೊಂಬೆ ಅಂತಿದ್ರಲ್ಲ, ಏನು ಅಂತ ಕೇಳ್ಬೋದಾ?
2: ಅಯ್ಯೋ ಮಗು, ಅದು ಅಜ್ಜನ ಅರಳು ಮರಳು. ಏನೇನೋ ಮಾತಾಡ್ತಿರ್ತೀನಿ, ಈಗ ನೀನ್ ಹೇಳು. ಅದೇನೋ ವಿಕಾಸ ಅಂತಿದ್ಯಲ್ಲ, ಅದ್ರ ಬಗ್ಗೆ ಓದಕ್ ಬಂದ್ಯಾ?
1: ಅಯ್ಯೋ ಇಲ್ಲ ಅಜ್ಜ, ಪಾತ್ರಗಿತ್ತಿ ಬಗ್ಗೆ ಓದಕ್ ಬಂದೆ.
2: ಓ, ಪಾತ್ರಗಿತ್ತಿ ಅಂದ್ರೆ ಚಿಟ್ಟೆ ಅಲ್ವಾ?
1: ಹೌದಂತೆ ಅಜ್ಜ, ಅಕ್ಕ ಹಾಗಂತಿದ್ಲು. ಆದ್ರೆ ನಾನು ಚಿಟ್ಟೆ ಬಗ್ಗೆ ಓದಕ್ ಬರ್ಲಿಲ್ಲ, ಅದ್ರ ಬಗ್ಗೆ ಒಂದು ಪದ್ಯ ಇತ್ತು, ಪಾತ್ರಗಿತ್ತಿ ಪಕ್ಕ ನೋಡಿದೇನೆ ಅಕ್ಕ ಅಂತ, ಅದನ್ನ ಹುಡುಕ್ತಿದ್ದೆ.
2: ಪಾತ್ರಗಿತ್ತಿ ಪಕ್ಕ ನೋಡಿದೇನೆ ಅಕ್ಕ, ನೀನ್ ನೋಡಿದ್ಯಾ ಮಗು ಪಾತ್ರಗಿತ್ತಿ ಪಕ್ಕನ?
1: ಓ, ಎಷ್ಟೊಂದು ಚೆನ್ನಾಗಿರುತ್ತೆ, ಎಷ್ಟೊಂದು ಬಣ್ಣ, ಒಂದೊಂದು ಚಿಟ್ಟೆಯದು ಒಂದೊಂದು ರೀತಿ. ಅಜ್ಜ, ಒಂದು ವಿಷಯ ಗೊತ್ತಾ, ನಂಗೆ ಚಿಟ್ಟೆ ಹಿಡಿಯೋದು ಅಂದ್ರೆ ಬಹಳ ಆಸೆ. ಆದ್ರೆ ಅಮ್ಮ ಅಕ್ಕ ಬೈತಾರೆ. ಅಕ್ಕ ಅಂತೂ ಯಾವಾಗ್ಲೂ ನನ್ನ ಬಗ್ಬಾಯ್ ಬಗ್ಬಾಯ್ ಅಂತ ಕೀಟ್ಲೆ ಮಾಡ್ತಾ ಇರ್ತಾಳೆ. ಅವಳಿಗೆ ಇರುವೆ ಕಂಡ್ರು ಭಯ ಗೊತ್ತಾ?
2: ಓಹೋ ಹೌದಾ, ದುಂಬಿ ಕಂಡ್ರೆ ಹೆದರ್ತಾಳ?
1: ಮೊನ್ನೆ ಏನಾಯ್ತು ಗೊತ್ತಾ, ಮೊನ್ನೆ ಒಂದು ದುಂಬಿ ಸಿಕ್ಕಿತ್ತು, ಅದನ್ನ ತೋರ್ಸೋಣ ಅಂತ ಅವಳ ಟೇಬಲ್ ಮೇಲೆ ಇಟ್ಟಿದ್ದೆ. ಓದೋಕೆ ಅಂತ ಹೋದವಳು ಗಿಟಾರ್ ಅಂತ ಕಿರ್ಚ್ಕೊಂಡು ಬಂದಿದ್ಲು. ಇರುವೆ ದುಂಬಿ ಒಟ್ಟಾರೆ ಯಾವ ಕೀಟ ಹುಳು ಕಂಡ್ರು ಅವಳಿಗೆ ಭಯ, ಬಗ್ಸ್ ಬಗ್ಸ್ ಅಂತಿರ್ತಾಳೆ.
2: ಹೌದಾ, ನಾನು ಚಿಕ್ಕವನಿದ್ದಾಗ ನಿನ್ನ ಹಾಗೆ ದುಂಬಿ ಚಿಟ್ಟೆ ಹಲ್ಲಿ ಹಾವು ಎಲ್ಲ ಹಿಡಿದು ಖುಷಿ ಪಡ್ತಿದ್ದೆ.
1: ಹೌದಾ ಅಜ್ಜ, ನಮ್ಮಅಮ್ಮ ಅಂತೂ ಮನೇಲಿ ಒಂದು ಹುಳು ಇಟ್ಕೊಳ್ಳೋಕ್ಕೂ ಬಿಡಲ್ಲ. ನೀನು ಹಿಡಿದಿದ್ದು ಎಲ್ಲ ಈಗ್ಲೂ ಇದೀವಿ ಅಜ್ಜ, ನಾನು ನೋಡ್ಬಹುದಾ?
2: ಹ್ಮ್, ಈಗ್ಲೂ ಇವೆ ಇಂಗ್ಲೆಂಡ್ ನಲ್ಲಿ.
1: ಇಂಗ್ಲೆಂಡ್ ನಲ್ಲ?
2: ಹೌದು, ಅಲ್ಲಿ ಮ್ಯೂಸಿಯಂ ನಲ್ಲಿ ಅವೆಲ್ಲ ಇವೆ. ಅದನ್ ನೋಡಿ ಎಷ್ಟೋ ಜನ ತಾವ್ ಹಿಡಿದಿರೋ ದುಂಬಿನೋ ಚಿಟ್ಟೆನೋ ಯಾವುದೋ ಇರಬಹುದು ಅಂತ ಗುರುತು ಹಿಡಿತಾರೆ. ಆದ್ರೆ ಈಗ ಹಾಗೆಲ್ಲ ಚಿಟ್ಟೆ ದುಂಬಿ ಹಿಡಿಯಾಗಿಲ್ವಂತೆ.
1: ಹೌದು ಅಜ್ಜ, ಅಮ್ಮ ಬೈತಾರೆ, ಅದು ಪ್ರಾಣಿ ಹಿಂಸೆ ಅಂತೆ. ಅಕ್ಕ ಅದು ಅಸಹ್ಯ ಅಂತಾಳೆ. ಅಪ್ಪ ಹಾಗೆಲ್ಲ ಮಾಡಿದ್ರೆ ನಾಳೆ ಚಿಟ್ಟೆ ದುಂಬಿ ಯಾವುದೂ ಇರಲ್ಲ, ಅದು ತಪ್ಪು ಅಂತಾರೆ. ಆದ್ರೆ ಅಜ್ಜ, ಆ ದುಂಬಿ ಚಿಟ್ಟೆ ಇವೆಯಲ್ಲ, ನೋಡೋಕೆ ಎಷ್ಟು ಚೆನ್ನ ಅಲ್ವಾ?
2: ನಿಜ, ಅಮ್ಮ ಅಕ್ಕ ಅಪ್ಪ ಹೇಳೋದು ಎಲ್ಲಾನು ನಿಜಾನೆ. ನಮ್ ಕಾಲದಲ್ಲಿ ಪ್ರಾಣಿಗಳೇ ಬೇರೆ ಮನುಷ್ಯರೇ ಬೇರೆ ಅಂತ ಅನ್ಕೊಂಡಿದ್ದು. ಮನುಷ್ಯರಿಗೆ ಲಾಭ ಆಗುತ್ತೆ ಅಂದ್ರೆ ಪ್ರಾಣಿಯನ್ನ ಕೊಲ್ಲಬಹುದು ಅಂತಿದ್ವು. ಈಗ ಕಾಲ ಬದಲಾಗಿದೆ.
1: ಅಜ್ಜ ಅಜ್ಜ, ನೀನು ದುಂಬಿ ಹಿಡಿತಿದ್ಯಾ?
2: ಹ್ಮ್, ಒಂದಾನೊಂದು ಕಾಲದಲ್ಲಿ. ನಿನಗ್ ಗೊತ್ತಾ, ನನ್ನ ದುಂಬಿ ಪಂಡಿತ ಅಂತಾನೇ ಕರೀತಾ ಇದ್ರು. ಈ ಪ್ರಪಂಚದಲ್ಲಿ ದುಂಬಿಯಲ್ಲಿ ಕಾಣುವಷ್ಟು ವಿಧಗಳು ಬೇರೆ ಯಾವ ಕೀಟದಲ್ಲೂ ಕಾಣಲ್ಲ ಗೊತ್ತಾ.
1: ದುಂಬಿ ಪಂಡಿತನ, ಚೆನ್ನಾಗಿದೆ ಹೆಸರು. ಅಜ್ಜ, ನಾನು ಒಂದು ದುಂಬಿ ಹಿಡಿದಿದ್ದೆ, ಅದು ಯಾವುದು ಅಂತ ಗುರುತಿಸ್ತೀಯಾ?
2: ಓಹೋ, ಅದಕ್ಕೇನಂತೆ, ಎಲ್ಲಿ ತೋರ್ಸು.
1: ಒಂದ್ ನಿಮಿಷ ಇರು. ಆ ಬೆಂಕಿ ಪೊಟ್ಟಣ ಇಲ್ಲೇ ಎಲ್ಲೋ ಇಟ್ಟಿದ್ದೆ. ಈ ಜೇಬಲ್ಲಿ ಇಲ್ಲ, ಈ ಜೇಬಲ್ಲೂ ಇಲ್ಲ, ಎಲ್ಲಿ ಹೋಯ್ತು?
2: ಸಿಕ್ಲಿಲ್ವಾ? ಹಾರೋಗಿರ್ಬೇಕು ಬಿಡು.
1: ಸಿಕ್ತು ನೋಡು ಇಲ್ಲಿ ಅಜ್ಜ, ಅದು ಹಾರಕ್ಕೆ ಸಾಧ್ಯನೇ ಇಲ್ಲ. ಸತ್ತಿರೋ ದುಂಬಿ ಹೇಗ ಹಾರುತ್ತೆ ಹೇಳು? ಅದು ಇದೋ ಇಲ್ಲಿ, ಇಲ್ಲೇ ಟೇಬಲ್ ಮೇಲೆ ಇದೆ. ಇರು ತೋರಿಸ್ತೀನಿ, ಇದನ್ನ ನೋಡು, ಎಷ್ಟು ವಿಚಿತ್ರವಾಗಿದೆ ಅಲ್ವಾ? ಇಂಥದ್ದನ್ನ ನೋಡಿದ್ಯಾ?
2: ಇಲ್ಲಪ್ಪ ಇಲ್ಲ, ನಾನಂತೂ ಇಂಥದನ್ನ ನೋಡೇ ಇರ್ಲಿಲ್ಲ. ಹ, ಇದಕ್ಕೆ ಹಾರಕ್ಕೆ ಆಗೋದೇ ಇಲ್ಲ ನೋಡು. ಈ ರೆಕ್ಕೆ ಇದೆಯಲ್ಲ, ಇದು ದುಂಬಿದಲ್ಲ, ಚಿಟ್ಟೆದು. ಇದು ನೋಡು ಅದರ ಕಾಲು, ಇದು ಜಿರ್ಲೇದು. ಆದ್ರೆ ಮೂತಿಲಿರೋ ಈ ಕೊಂಬಿದೆಯಲ್ಲ, ಅದು ಮಾತ್ರ ದುಂಬಿದೆ.
1: ಇದರ ಹೆಸರು ಗೊತ್ತಾ ಅಜ್ಜ?
2: ಇದು ನಂಗೆ ಗೊತ್ತಾಗಲ್ಲ ಅನ್ಕೊಂಡ್ಯಾ? ಇದರ ಹೆಸರು ಯಾಮಾರ್ ದುಂಬಿ, ಹಂಬಗ್. HUMBUG, ಹಂಬಗ್.
1: ಹಂಗಂದ್ರೆ?
2: ಲೇ ಕಳ್ಳ, ಅಕ್ಕ ನಿನ್ನ ಬಗ್ಬಾಯ್ ಅಂತ ಕರೆಯೋದು ತಮಾಷೆಗಲ್ಲ ಅನ್ನೋ. ಇದು
3: ಯಾಮಾರ್ ದುಂಬಿ
2: ಹಂಬಗ್ ಅಂದ್ರೆ ಮೋಸ ಅಂತ. ಕಳ್ಳ ನೀನು, ಜಿರ್ಲೆ ಕಾಲು ಚಿಟ್ಟೆ ರೆಕ್ಕೆ ಅಂಟಿಸ್ಕೊಂಡು ತಂದಿದೀಯ. ಯಾಕೆ ಅಕ್ಕನ ಎದರ್ಸೋಕ?
1: ಜಾಣ ನೀನು, ಪತ್ತೆ ಮಾಡ್ಬಿಟ್ಟೆ. ಅಕ್ಕಂಗೆ ಇದು ಗೊತ್ತೇ ಆಗಲ್ಲ ನೋಡು. ಅದಿರ್ಲಿ, ಇದು ಹಾರಲ್ಲ ಅಂತ ಅಂತಿದ್ಯಲ್ಲ, ಅದು ಹೇಗೆ ಗೊತ್ತಾಯ್ತು?
2: ಹ್ಮ್, ದುಂಬಿದು ಕಾಲು ರೆಕ್ಕೆ ಕೊಂಬು ಎಲ್ಲಕ್ಕೂ ಒಂದೊಂದು ಕೆಲ್ಸ ಅಂತ ಇರುತ್ತೆ. ಆ ಕೆಲ್ಸ ಅಷ್ಟೇ ಅವಕ್ ಸಾಧ್ಯ. ಈ ಚಿಟ್ಟೆ ರೆಕ್ಕೆ ನೋಡು ಎಷ್ಟು ತೆಳವಾಗಿದೆ. ಇದು ದುಂಬಿಯ ಭಾರ ಎತ್ಕೊಂಡು ಹಾರಕ್ಕಾಗಲ್ಲ. ಪ್ರತಿ ಪ್ರಾಣಿನೂ ಅಷ್ಟೇ, ಅದು ಬದುಕೋದಕ್ಕೆ ಬೇಕಾದ ಹಾಗೆ ಅದರ ಆಕಾರ ಇರುತ್ತೆ. ಪ್ರಕೃತಿ ಜೊತೆಗೆ ಹೀಗೆ ಹೊಂದ್ಕೊಳ್ಳೋ ಹಾಗಿದ್ರೆ ಮಾತ್ರ ಅದು ಬದುಕುತ್ತೆ. ಇಲ್ದಿದ್ರೆ ಈ ಭೂಮಿ ಮೇಲೆ ಇರೋದೇ ಇಲ್ಲ.
1: ಓ, ಇದು ನಂಗೆ ಗೊತ್ತೇ ಇರಲಿಲ್ಲ.
2: ನಂಗೂ ಗೊತ್ತಿರ್ಲಿಲ್ಲ. ನಾನು ದಕ್ಷಿಣ ಅಮೆರಿಕಾ, ಆಸ್ಟ್ರೇಲಿಯಾ, ಉತ್ತರ ಅಮೆರಿಕಾ, ಆಫ್ರಿಕಾ ಎಲ್ಲಾ ಕಡೆ ಸುತ್ತಿದೆ. ಆಗ್ಲೇ ಗೊತ್ತಾಗಿದ್ದು. ಅಲ್ಲಿರೋ ದುಂಬಿಗಳನ್ನೆಲ್ಲಾ ನೋಡಿದೀನಿ. ಒಂದೊಂದು ಕಡೆನೂ ಒಂದೊಂದು ವಿಧ. ಎಲ್ಲಕ್ಕೂ ರೆಕ್ಕೆ ಅಂತ ಇರುತ್ತೆ, ಕೊಂಬು ಅಂತ ಇರುತ್ತೆ. ಆದ್ರೆ ಒಂದೊಂದು ಪ್ರದೇಶದಲ್ಲಿಯೂ ಬೇರೆ ಬೇರೆ ರೀತಿ ಇರ್ತವೆ. ಅಂದ್ರೆ ಆ ಜಾಗಕ್ಕೆ ಹೇಗ್ ಬೇಕೋ ಹಾಗೆ ಇವು ಬೆಳೆದಿರುತ್ತವೆ.
1: ಅಂದ್ರೆ ನಮ್ಮೂರಿನ ಚಿಟ್ಟೆ ಆಫ್ರಿಕಾದಲ್ಲಿ ಸಿಗಲ್ಲ ಅಂತಲ್ಲ?
2: ಹೌದು ಪುಟ್ಟ, ನಿಮ್ಮೂರಿನ ಚಿಟ್ಟೆ ಆಫ್ರಿಕಾದಲ್ಲಿ ಕಾಣಲ್ಲ. ಯಾಕಂದ್ರೆ ಅವಕ್ಕೆ ಮೊಟ್ಟೆ ಇಡಕ್ಕೆ ಬೇಕಾದ ಗಿಡ, ಅದರ ಹುಳುಗೆ ಆಹಾರವಾಗುವಂತ ಗಿಡ ಅಲ್ಲಿರ್ಬೇಕಲ್ಲ.
1: ಹ್ಮ್, ಒಂದೊಂದು ಕಡೆ ಒಂದೊಂದು ವಿಧ. ಅಂದ್ರೆ ಎಷ್ಟೊಂದು ದುಂಬಿ ಇರ್ಬೇಕು ಅಲ್ವಾ? ಅಚ್ಚರಿ ಅಜ್ಜ, ಅಷ್ಟೆಲ್ಲ ದೇಶ ಸುತ್ತಿದ್ದೆ ಅಂತ ಅಂತಿದ್ಯಲ್ಲ, ವೀಸಾ ಸಿಕ್ಕಿತ್ತಾ? ಮೊನ್ನೆ ನಮ್ಮ ಮಾವ ಅಮೆರಿಕಾಗೆ ಅಂತ ಹೋಗ್ತಿದ್ದು, ಫ್ಲೈಟ್ ಹತ್ತಲೇ ಇಲ್ಲ, ವೀಸಾ ಸಿಗ್ಲೇ ಇಲ್ವಂತೆ.
2: ಅದೇನು ಅದು ವೀಸಾ, ಅದೇನದು ಫ್ಲೈಟ್?
1: ಯಾಕಜ್ಜ ತಮಾಷೆ ಮಾಡ್ತಿದ್ಯಾ? ವೀಸಾ ಅಂದ್ರೆ ಆ ದೇಶದವರು ಬಾ ಅಂತ ಕೊಡುವ ಪತ್ರ. ಆಮೇಲೆ ಫ್ಲೈಟ್ ಗೊತ್ತಿಲ್ವಾ? ವಿಮಾನ, ಅದೇ ಗಾಳಿಯಲ್ಲಿ ಹಾರಕೊಂಡು ಹೋಗುವ ವಿಮಾನ. ನಮ್ಮಮ್ಮ ಅದನ್ನ ಹಾರುವ ಜಹಾಜು ಅಂತಿದ್ರು.
2: ಓ, ಜಹಾಜು ಗಾಳಿಯಲ್ಲಿ ಹಾರೋದಾ? ಅದೇನೋ ನಂಗೆ ಗೊತ್ತಿಲ್ಲಪ್ಪ. ನಮ್ ಕಾಲದಲ್ಲಿ ಬರೀ ಹಾಯಿ ಜಹಾಜುಗಳಷ್ಟೇ ಇದ್ವು. ಗಾಳಿ ಬಂದ್ರೆ ಮಾತ್ರ ಮುಂದಕ್ಕೆ ಹೋಗೋವು, ಇಲ್ದಿದ್ರೆ ಹುಟ್ಟು ಹಾಕಬೇಕಿತ್ತು.
1: ಹೌದಾ? ನೀನು ವಿಮಾನ ನೋಡೇ ಇಲ್ವಾ? ಮತ್ತೆ ಅಮೆರಿಕಾ, ಆಫ್ರಿಕಾ, ಆಸ್ಟ್ರೇಲಿಯಾಗೆಲ್ಲ ಹೇಗೆ ಹೋಗ್ತಿದ್ದೆ?
2: ಜಹಾಜು ಸಮುದ್ರದಲ್ಲಿ ತೇಲುವ ಹಡಗು, ಅದ್ರಲ್ಲಿ ಹೋಗಿದ್ದೆ.
1: ಹಡಗು ಬಹಳ ನಿಧಾನ ಅಲ್ವಾ ಅಜ್ಜ?
2: ಹ್ಮ್, ಎಷ್ಟೋ ಸರಿ ತಿಂಗಳಾನ್ಗಟ್ಲೆ ಸಮುದ್ರದ ಮೇಲೆ ಇರ್ತಿದ್ವಿ. ಹೀಗೆ ಆರೇಳು ವರ್ಷ ಸುತ್ತಿದ್ದೀನಿ. ದಕ್ಷಿಣ ಅಮೆರಿಕಾದಲ್ಲಿ ಚಿನ್ನದ ಗಣಿಗಳು, ಆಸ್ಟ್ರೇಲಿಯಾದ ಕಾಂಗರು ಎಲ್ಲ ನೋಡಿದ್ದೆ. ಬೇಕಾದಷ್ಟು ದುಂಬಿಗಳನ್ನು ಹಿಡಿದು ನಿನ್ನ ಹಾಗೆ ಡಬ್ಬಿಲ್ ಹಾಕಿಟ್ಟಿದ್ದೆ.
1: ಹಾಗಾದ್ರೆ ಅದೆಲ್ಲ ಕತೆ ಹೇಳು ಅಜ್ಜ.
2: ಓ, ಇಂಥ ಕತೆ ಬಹಳಷ್ಟು ಹೇಳಿದ್ದೀನಿ. ಒಂದ್ಸರಿ ಲೈಬ್ರರಿಗೆ ಹೋದ್ರೆ ನನ್ನ ಪುಸ್ತಕಗಳಲ್ಲಿ ಸಿಗುತ್ತೆ. ಆದ್ರೆ ಅದೆಲ್ಲದರಲ್ಲೂ ನನಗೆ ವಿಶೇಷ ಅನಿಸಿದ್ದು ಗ್ಯಾಲಪಗೋಸ್ ದ್ವೀಪಗಳು. ದಕ್ಷಿಣ ಅಮೆರಿಕದ ಹತ್ತಿರ ಸಮುದ್ರದಲ್ಲಿ ಪುಟ್ಟ ಪುಟ್ಟ ನೂರಾರು ದ್ವೀಪಗಳಿವೆ. ಒಂದರಿಂದ ಇನ್ನೊಂದು ಒಂದ್ 50-60 ಮೈಲಿ ದೂರದಲ್ಲಿರಬಹುದು. ವಿಶೇಷ ಅಂದ್ರೆ ನಾನು ಹೋದಾಗ ಎಲ್ಲ ದ್ವೀಪಗಳಲ್ಲಿಯೂ ಫಿಂಚ್ ಹಕ್ಕಿಗಳು ಇದ್ದದನ್ನ ನೋಡಿದೆ.
1: ಫಿಂಚ್ ಅಂದ್ರೆ
2: ಕುಬ್ಬಚ್ಚಿ ತರದ ಹಕ್ಕಿ. ಇರ್ಲಿ, ಆ ದ್ವೀಪಗಳು ಎಲ್ಲವೂ ಹೊಸವು. ಅಂದಮೇಲೆ ಈ ಹಕ್ಕಿಗಳು ಕೂಡ ಅಲ್ಲಿಗೆ ಬೇರೆ ಎಲ್ಲಿಂದಲೋ ಬಂದು ನೆಲೆಸಿದಾವೆ ಅಂದ್ಕೊಂಡಿದ್ದೆ. ಆದ್ರೆ ಗಮನ ಇಟ್ಟು ನೋಡಿದ್ರೆ ಒಂದು ವಿಚಿತ್ರ ಕಾಣಿಸ್ತು.
1: ಏನು ವಿಚಿತ್ರ ಅಜ್ಜ?
2: ಒಂದೊಂದು ದ್ವೀಪದ ಹಕ್ಕಿಯ ಕೊಕ್ಕು ಬೇರೆ ಬೇರೆ ತರ ಇತ್ತು. ಇನ್ನೂ ಸ್ವಲ್ಪ ಗಮನಿಸಿದಾಗ ಅವು ತಿನ್ನೋ ಆಹಾರನೂ ಬೇರೆ ಬೇರೆ. ಎಲ್ಲಾ ದ್ವೀಪಗಳಲ್ಲಿ ಒಂದೇ ತರದ ಗಿಡ ಮರ ಬೆಳೆಯಲ್ವಲ್ಲ, ಅದಕ್ಕೆ ಆಗಿರ್ಬೇಕು ಅನ್ನಿಸ್ತು. ಅಂದ್ರೆ ಈ ಹಕ್ಕಿಗಳೆಲ್ಲ ಒಂದೇ ಜಾತಿಯವಾದ್ರೂ ಈ ದ್ವೀಪಕ್ಕೆ ಬಂದು ಬೇರೆ ಬೇರೆ ರೀತಿ ಬದಲಾಗಿರ್ಬೇಕು ಅನ್ನಿಸ್ತು. ಒಂದೇ ಮೂಲ, ಆದ್ರೆ ಎಷ್ಟೊಂದು ವೈವಿಧ್ಯ. ನಾವು ಮನುಷ್ಯರು ಹೀಗೆ ಇರ್ಬೇಕಲ್ವಾ? ಒಂದೊಂದು ದೇಶದಲ್ಲಿ ಒಂದೊಂದು ತರ ಅನ್ನಿಸ್ತು.
1: ಆದ್ರೆ ನಮ್ಮ ಮುಖ, ಎತ್ತಿರ, ಕಣ್ಣು ಎಲ್ಲ ಆಫ್ರಿಕಾದವರಿಗಿಂತ ತುಂಬಾ ಬೇರೆ ಅನ್ಸುತ್ತಲ್ಲ ಅಜ್ಜ? ಅದು ಹೇಗೆ ಎಲ್ಲಾರು ಒಂದೇ ರೀತಿ ಅಂತೀರಾ?
2: ನೋಡು ಪುಟ್ಟ, ಅದನ್ನೇ ನಾವು ವಿಕಾಸ ಅನ್ನೋದು. ಈಗ ಈ ಹಕ್ಕಿ ದುಂಬಿಗಳಲ್ಲಿ ಬೇರೆ ಬೇರೆ ತರ ಇರೋ ರೀತಿನೇ ನಾವು ಮನುಷ್ಯರು ಬೇರೆ ಬೇರೆ ಆಗಿರಬೇಕು. ಅದೇ ಆ ಗ್ಯಾಲಪಗೋಸ್ ದ್ವೀಪಗಳಲ್ಲಿ ಒಂದೊಂದರಲ್ಲೂ ಒಂದೊಂದು ರೀತಿಯ ಕೊಕ್ಕಿನ ಪಕ್ಷಿಗಳು ಇವೆ. ಅವೆಲ್ಲವೂ ಒಂದೇ ಮೂಲದಿಂದ ಬಂದಿವೆ ಅಂತ ಹೇಳಿದ್ರೆ ನಾವು ಮನುಷ್ಯರು ಎಲ್ಲೋ ಒಂದು ಕಡೆಯಿಂದ ಪ್ರಪಂಚದ ಬೇರೆ ಬೇರೆ ಕಡೆ ಹೋಗಿರಬಹುದಲ್ವಾ? ಅಲ್ಲಿ ಬೇರೆ ಬೇರೆ ರೀತಿ ಬೆಳೆದಿರಬಹುದಲ್ವಾ? ಒಬ್ಬರಿಂದ ಇನ್ನೊಬ್ರು ಬೇರೆ ಬೇರೆ ಅನ್ನಿಸಬಹುದಲ್ವಾ?
1: ಇರಬಹುದು ಅನ್ಸುತ್ತೆ. ಆದ್ರೆ ಇದನ್ನ ಹೇಗಜ್ಜ ನಂಬೋದು?
2: ನಮ್ಗೆ ಸುಲಭವಾಗಿ ನಂಬೋಕ್ ಆಗಲ್ಲ. ಅದಕ್ಕೆ ನಾನು ಇನ್ನೂ ಬೇರೆ ಬೇರೆ ಪ್ರಾಣಿಗಳನ್ನ ನೋಡಿದೆ, ಮನುಷ್ಯರು, ಮಂಗಗಳು, ಎಲ್ಲವನ್ನ ಗಮನಿಸಿದೆ. ನನಗಂತೂ ಎಲ್ಲಾ ಮಂಗಗಳು, ಮನುಷ್ಯರು ಒಂದೇ ಮೂಲದಿಂದ ಬಂದಿರಬೇಕು ಅನ್ನಿಸ್ತು. ಅದನ್ನೇ ಬರದೆ.
1: ಆದ್ರೆ ಅಜ್ಜ, ಈಗ್ಲೂ ಕೋತಿಗಳು ಮಂಗಗಳು ಇವೆ ಅಲ್ಲ, ಅವು ಆಮೇಲೆ ಮನುಷ್ಯರಾಗ್ತಾವಾ? ನಾನು ಹಠ ಮಾಡಿದ್ರೆ ಅಮ್ಮ ನೀನು ಹೀಗೆ ಮಂಗನ ಆಗಿ ಆಡ್ತಾ ಇರೋ, ಒಂದಲ್ಲ ಒಂದು ದಿನ ಮಂಗ ಆಗ್ಬಿಡ್ತೀಯ ಅಂತ ಬೈತಾರೆ. ಹಾಗೂ ಆಗ್ಬಹುದ ಅಜ್ಜ?
2: ಓಹೋ ಪುಟ್ಟ,
1: ಹೋಗಿ ಅಜ್ಜ, ಉತ್ತರ ಹೇಳ್ತೀರಾ ಅಂದ್ರೆ ತಮಾಷೆ ಮಾಡ್ತಿರಲ್ಲ, ಹೋಗಿ.
2: ಸಾರಿ ಸಾರಿ ಪುಟ್ಟ, ನಿನ್ನ ತಮಾಷೆ ಮಾಡಬೇಕು ಅಂತ ನಗಲಿಲ್ಲ. ನಿನ್ನ ಹಾಗೆ ಈ ಪ್ರಶ್ನೆನ ತುಂಬಾ ಜನ ಕೇಳ್ತಾರೆ. 150 ವರ್ಷ ಆದ್ರೂ ಇನ್ನೂ ಅದೇ ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ನಗು ಬಂತು. ಅವತ್ತಿನಿಂದ ಇವತ್ತವರೆಗೆ ಎಷ್ಟೆಲ್ಲಾ ನಮಗ್ ಗೊತ್ತಾಗಿದೆ, ಆದ್ರೂ ಈ ಪ್ರಶ್ನೆ ಕೇಳ್ತಾರೆ ಅಂದ್ರೆ ನಗು ಬರಲ್ವಾ ಹೇಳು?
1: ಹೌದಾ ಅಜ್ಜ, ಮಂಗನಿಂದ ಮನುಷ್ಯ ವಿಕಾಸ ಆದ ಅನ್ನೋದಕ್ಕೆ ಪ್ರೂಫ್ ಇದೆಯಾ ತಾತ? ಆ ಪುಸ್ತಕ ಸಿಗುತ್ತಾ? ಲೈಬ್ರರಿಲಿ ಎಲ್ಲಿ ಇದೆ ಅಜ್ಜ? ಹೇಗೆ ಹುಡುಕ್ಲಿ?
2: ಚಾರ್ಲ್ಸ್ ಡಾರ್ವಿನ್ ಅಂತ ಇರುತ್ತೆ, ಹುಡುಕು. ಒಂದಲ್ಲ ತುಂಬಾ ಪುಸ್ತಕ ಬರೆದಿದ್ದೀನಿ.
1: ಓ ಹೌದಾ, ಇರಿ ಈಗ್ಲೇ ಹೋಗಿ ತರ್ತೀನಿ.
0: ನನ್ ಪುಸ್ತಕದ ಮೇಲೆ ದುಂಬಿ! ಲೋ ಪುಟ್ಟ ಬೇಗ ಬಾರೋ, ಇಲ್ಲೊಂದು ದುಂಬಿ ಇದೆ, ವಿಚಿತ್ರ ದುಂಬಿ, ಬೇಗ ಬಾರೋ.
1: ಹೋಗಕ್ಕ, ಎಷ್ಟು ಜೋರಾಗಿ ಕಿರಿಸ್ತೀಯ! ಓ ಇದಾ, ಇದು ನಾನೇ ಇಟ್ಟಿದ್ದು, ಸತ್ತಿದೆ, ಏನು ಮಾಡಲ್ಲ. ಒಳ್ಳೇದ್ರು ಪುಕ್ಲಿ.
0: ಓಹೋ, ಇದು ನಿನ್ ಕೆಲ್ಸನಾ? ತಡಿ, ಅಮ್ಮಂಗ್ ಹೇಳ್ತೀನಿ, ಎದ್ರು ಪುಕ್ಲಿ ಅಂತ ಎದ್ರು ಪುಕ್ಲಿ, ತಾಳು ಮಾಡ್ತೀನಿ ನಿನಗೆ.
1: ಅಯ್ಯೋಯ್ಯೋ ಅಕ್ಕ, ಇದು ಏನು ಮಾಡಲ್ಲ ಅನ್ನಲ್ಲ, ಇದು ಸತ್ತೋಗಿದೆ. ಒಂದು ವೇಳೆ ಬದುಕಿದ್ರು ಇದಕ್ಕೆ ಹಾರಕ್ಕೆ ಆಗಲ್ವಂತೆ, ಹಾಗಂತ ಅಜ್ಜ ಹೇಳಿದ್ರು.
0: ಅಜ್ಜನ? ಯಾವ ಅಜ್ಜನೋ?
1: ಅದೇ ತುಂಬಾ ಪುಸ್ತಕ ಬರೆದಿದ್ದಾರಲ್ಲ ಅವರು, ಅದೇ ಹಕ್ಕಿಗಳು, ಮನುಷ್ಯ, ಕೋತಿ ಅಂತೆಲ್ಲ ಬರ್ದಿದಾರಂತಲ್ಲ ಅವರೇ, ಡಾರ್ ಡಸ್ಟ್ಬಿನ್ ಅಂತ.
0: ಡಸ್ಟ್ಬಿನ್ ಪುಸ್ತಕ?
1: ಡಾ ಇಂದ ಹೆಸರು ಶುರುವಾಗುತ್ತೆ. ನಾನು ಕೇಳಿಸ್ಕೊಳ್ಳೋದಕ್ಕೆ ನೀನು ಕಿರ್ಚ್ ಬಿಟ್ಟಲ್ಲ.
0: ಓಹೋ, ತಿರ್ಗ ಕನ್ಸ್ ಕಾಣ್ತಿದ್ಯಾ? ಅದ್ಯಾರು ಅಜ್ಜ?
1: ಅದೇ ಅಕ್ಕ, ಲೈಬ್ರರಿಲಿ ಆ ಮೂಲೆಯಲ್ಲಿ ಕಪಟಿನ ಹತ್ರ ಒಂದು ದೊಡ್ಡ ಚಿತ್ರ ಇತ್ತಲ್ಲ, ಅದ್ರಲ್ಲಿರೋರು.
0: ಓಹೋ, ಡಾರ್ವಿನ್ ಅನ್ನು ಡಸ್ಟ್ಬಿನ್ ಅಂತೆ, ಡಸ್ಟ್ಬಿನ್.
1: ಹ್ಞೂ, ಅದೇ ಅವರೇ ಅಕ್ಕ, ಡಾರ್ವಿನ್ ಅಜ್ಜ. ಎಷ್ಟು ಚೆನ್ನಾಗಿ ಕತೆ ಹೇಳಿದ್ರು ಗೊತ್ತಾ? ದುಂಬಿ ರೆಕ್ಕೆ ಯಾಕೆ ಹೀಗಿರಲ್ಲ, ಹಕ್ಕಿಗಳ ಕೊಕ್ಕು ಯಾಕೆ ಬೇರೆ ಬೇರೆ ತರ ಇರುತ್ತೆ, ನಾವು ಮನುಷ್ಯರೆಲ್ಲ ಒಂದೇ, ಕೋತಿ ಮಂಗಗಳ ಸಂಬಂಧಿಗಳು ಅಂತ ಎಲ್ಲ ಹೇಳಿದ್ರು.
0: ಓಹೋ, ಕನ್ಸಲ್ಲೂ ಪಾಠ ಕೇಳ್ತಿದ್ಯಾ ಅಂತಾಯ್ತು.
1: ಪಾಠನ? ಅದೇನ್ ಪಾಠ ಅಕ್ಕ?
0: ಅದೇ ಕಣೋ, ಯಾರೋ ಪುಸ್ತಕದಿಂದ ಕಿತ್ತಾಕ್ಬಿಟ್ಟಿದ್ರಲ್ಲ ವಿಕಾಸವಾದ ಅಂತ, ಅದರ ವಿಷಯವನ್ನೇ ನೀನು ಕನ್ಸಲ್ಲಿ ಕೇಳಿದ್ದು. ಚಾರ್ಲ್ಸ್ ಡಾರ್ವಿನ್ ರನ್ನ ವಿಕಾಸವಾದದ ಜನಕ ಅಂತಾರೆ.
1: ಹೌದಾ?
0: ಹೌದು, ಅವರು 150 ವರ್ಷಗಳ ಹಿಂದೆ ಒಂದು ಪುಸ್ತಕ ಬರೆದಿದ್ರು, ಒರಿಜಿನ್ ಆಫ್ ಸ್ಪೀಸೀಸ್ ಅಂತೇನೋ ಅದ್ರ ಹೆಸರು. ಅದರಲ್ಲಿ ಈ ಭೂಮಿಯ ಮೇಲೆ ಇರುವ ಜೀವಿಗಳು ಎಲ್ಲವೂ ಒಂದಕ್ಕೊಂದು ಸಂಬಂಧ ಇರುವಂತವು, ಒಂದು ಇನ್ನೊಂದ್ರಿಂದ ವಿಕಾಸ ಆದಂತವು ಅಂತಾನು ಹೇಳಿದ್ರು. ಇದನ್ನೇ ವಿಕಾಸ ಅಂತಾರೆ.
1: ಆಮೇಲೆ
0: ಇನ್ನೂ ಒಂದು ಪುಸ್ತಕ ಬರೆದಿದ್ರು, ಡಿಸೆಂಟ್ ಆಫ್ ಮ್ಯಾನ್ ಅಂತ. ಅದರಲ್ಲಿ ನಮ್ಮ ನಡವಳಿಕೆ, ಭಾವನೆಗಳು, ಕೈಕಾಲಿನ ಸ್ವರೂಪ ಎಲ್ಲ ಹೇಗೆ ಕೋತಿ, ಮಂಗ, ವಾನರಗಳಿಗೆ ಹೋಲ್ತವೆ ಅಂತ ತೋರಿಸಿ, ನಾವು ಅಂದ್ರೆ ಮನುಷ್ಯ ಅನ್ನುವ ಪ್ರಾಣಿ ಈ ವಾನರಗಳು ವಿಕಾಸ ಆದಂತಹ ಪ್ರಾಣಿ, ಯಾವುದರಿಂದಲೂ ವಿಕಾಸ ಆಗಿರ್ಬೇಕು ಅಂತ ವಾದಿಸಿದ್ರು. ಅದಕ್ಕೆ ತುಂಬಾ ಜನ ಅವರನ್ನ ಬೈದಿದ್ರಂತೆ.
1: ಬೈದಿದ್ರ? ಯಾಕೆ?
0: ನಾವು ಮನುಷ್ಯರು ಪ್ರಾಣಿಗಳಿಗಿಂತ ಬೇರೆ, ಯಾಕಂದ್ರೆ ನಾವು ಮಾತಾಡ್ತೀವಿ, ಎರಡು ಕಾಲಲ್ಲಿ ನಡಿತೀವಿ, ಬರಿತೀವಿ, ಓದ್ತೀವಿ, ಇವೆಲ್ಲವನ್ನು ಪ್ರಾಣಿಗಳು ಮಾಡಲ್ಲ ಅಲ್ವಾ? ಅದರಿಂದ ಮನುಷ್ಯರು ವಿಶೇಷ, ಪ್ರಾಣಿಗಳು ನಿಕೃಷ್ಟ ಅಂತ ಬಹಳ ಜನ ಅನ್ಕೊಂಡಿದ್ರು
1: ಅಲ್ವಾ. ಮತ್ತೆ ನಮ್ ಟಾಮಿಗೆ ಮಾತಾಡಕ್ಕೆ ಬರಲ್ವಲ್ಲ?
0: ಹೂ, ಟಾಮಿಗೆ ಮಾತಾಡಕ್ಕೆ ಬರದೇ ಇರ್ಬೋದು, ಆದ್ರೆ ಬಿಸ್ಕೆಟ್ ಕೊಡಿ ಅಂತ ಕೇಳುತ್ತಲ್ಲ ಬಾಲ ಅಲಾಡ್ಸ್ಕೊಂಡು, ಅದು ನಮ್ಗೆ ಗೊತ್ತಾಗುತ್ತೆ ತಾನೆ, ಅದು ಬೇರೆ ಪ್ರಾಣಿ. ಮನುಷ್ಯ ಬೇರೆ ಪ್ರಾಣಿ ಅಷ್ಟೇ, ಮನುಷ್ಯ ಏನು ವಿಶೇಷ ಅಲ್ಲ ಅಂತ ಡಾರ್ವಿನ್ ಹೇಳಿದ್ರು. ಅದಕ್ಕೆ ತುಂಬಾ ಜನ ಅವರ ಮೇಲೆ ಕೋಪ.
1: ಅದಕ್ಕೆ ಯಾಕೆ ಕೋಪ ಮಾಡ್ಕೋಬೇಕು?
0: ನಿಜ, ಕೋಪ ಮಾಡ್ಕೋಬಾರ್ದು. ಆದ್ರೆ ಡಾರ್ವಿನ್ ಅಜ್ಜ ಹೇಳಕ್ಕೂ ಮೊದಲು, ಮನುಷ್ಯ ಅಂದ್ರೆ ದೇವರಿಗೆ ಬಹಳ ಪ್ರೀತಿ, ಅದಕ್ಕೆ ಅವನನ್ನ ವಿಶೇಷವಾಗಿ ಹೀಗೆ ಸೃಷ್ಟಿಸಿದ್ದಾರೆ ಎಂದಿದ್ರು. ಜೊತೆಗೆ ಕೆಲವರು ಮನುಷ್ಯನನ್ನ ದೇವರು 7 ದಿನಗಳಲ್ಲಿ ಹುಟ್ಟಿಸಿದ ಅಂದ್ರು. ಇನ್ನು ಕೆಲವರು ಮನುಷ್ಯ ದೇವರದ್ದೇ ಒಂದು ಭಾಗ ಅಂತ ನಂಬಿದ್ರು. ಡಾರ್ವಿನ್ ಹೇಳಿದ್ದನ್ನ ನಂಬಿದ್ರೆ ಇವೆಲ್ಲ ಸುಳ್ಳಾಗುತ್ತೆ ಅಲ್ವಾ?
1: ಹೌದಕ್ಕ, ಅವೆಲ್ಲ ಸುಳ್ಳು ಅನ್ಸುತ್ತೆ. ಅವು ಸುಳ್ಳು ಅಂತ ಆದ್ರೆ ದೇವರು ಕೂಡ ಸುಳ್ಳು ಅನ್ಬೇಕಾಗುತ್ತೆ ಅಲ್ವಾ?
0: ಕರೆಕ್ಟ್ ಕಣೋ, ನೀನು ಜಾಣ. ಅದಕ್ಕೆ ಜನರಿಗೆ ಕೋಪ, ಯಾಕಂದ್ರೆ ಇಡೀ ಪ್ರಪಂಚದಲ್ಲಿ ದೇವರು ಎನ್ನುವರನ್ನು ನಂಬುವವರು ಜಾಸ್ತಿ. ಅದರ ಬಗ್ಗೆ ಪ್ರಶ್ನಿಸಿದ್ರೆ ಕೋಪ ಮಾಡ್ಕೋತಾರೆ ತಾನೆ, ಯಾಕಂದ್ರೆ ದೇವರು ಇದ್ದಾನೆ ಅನ್ನೋದಕ್ಕೆ ಪುರಾವೆಗಳು ತೋರಿಸ್ಬೇಕಲ್ವಾ?
1: ಹಾಗಿದ್ರೆ ವಿಕಾಸ ಆಗಿದೆ ಅನ್ನೋದಕ್ಕೆ ಪುರಾವೆ ಇದೆಯಕ್ಕ?
0: ಹೂ, ಅದಕ್ಕೆ ಡಾರ್ವಿನ್ ಹೆಸರು ಈಗಲೂ ಪ್ರಸಿದ್ಧ. ಡಾರ್ವಿನ್ ಸತ್ ಮೇಲೂ ಬೇರೆ ಬೇರೆ ವಿಜ್ಞಾನಿಗಳು ಬೇರೆ ಬೇರೆ ತರದಲ್ಲಿ ವಿಕಾಸ ಆಗಿತ್ತು, ವಿಕಾಸ ಆಗ್ತಾ ಇದೆ ಅಂತ ಪುರಾವೆಗಳನ್ನ ಕೊಟ್ಟಿದ್ದಾರೆ.
1: ಮತ್ತೆ ಕೋಪ ಯಾಕೆ?
0: ನಂಬಿಕೆ ಅಂದ್ರೇನೆ ಹಾಗೆ ಅಲ್ವಾ? ಈಗ ನಮ್ಮ ಅಮ್ಮನ್ನ ಯಾರಾದ್ರೂ ಬೈದ್ರೆ ನಿಂಗೆ ಕೋಪ ಬರುತ್ತೆ ತಾನೆ? ಅಮ್ಮನ ಬಗ್ಗೆ ಪ್ರೀತಿ, ನಂಬಿಕೆ, ವಿಶ್ವಾಸ ಇರೋದ್ರಿಂದ ಹಾಗೆ ಅನ್ಸುತ್ತೆ. ಅದೇ ರೀತಿ ಧರ್ಮ ದೇವರನ್ನು ನಂಬು ಅನ್ನತ್ತೆ, ಅದನ್ನ ನಂಬಿದವರಿಗೆ ಡಾರ್ವಿನ್ ಹೇಳಿದ್ದು ತಪ್ಪು ಅನ್ಸುತ್ತೆ.
1: ನೀನು ಹೇಳಿದ್ದು ಸತ್ಯಕ್ಕ, ನಂಬಿಕೆಯನ್ನ ಪ್ರಶ್ನಿಸಿದ್ರೆ ಕೋಪ ಬರುತ್ತೆ. ಬಹುಶಃ ಅಂತವರು ಯಾರೋ ಪುಸ್ತಕದಲ್ಲಿ ಪಾತ್ರಗಿತ್ತಿ ಪೇಜ್ ಹರಿದಿರ್ಬೇಕು, ವಿಕಾಸವಾದದ ಬಗ್ಗೆ ಕೋಪ ಮಾಡ್ಕೊಂಡಿರ್ಬೇಕು, ಆದರೆ ಚಿಟ್ಟೆಯ ಕತೆ ಹಾಳಾಯ್ತು.
0: ಹೌದು, ಪ್ರಪಂಚದಲ್ಲಿ ಆಗ್ತಾ ಇರೋದು ಹಾಗೆ. ವಿಕಾಸ ಆಗಿದೆ ಅಂತ ನಂಬಿದ್ರೆ ಈ ದುಂಬಿ, ಚಿಟ್ಟೆ, ಹಾವು, ಹಲ್ಲಿ ಕೂಡ ಫ್ರೆಂಡ್ ತರ ಆಗ್ಬಿಡುತ್ತೆ. ನಮ್ದೆ ಹೋದಾಗ ಅವು ನಮ್ಮ ಬಳಕೆಗೆ ಇರುವ ವಸ್ತು ಅನ್ಸ್ಬಿಡುತ್ತೆ. ಅವು ಸತ್ರು ಪರವಾಗಿಲ್ಲ, ನಾಶವಾದ್ರೂ ಪರವಾಗಿಲ್ಲ ಅಂತ ನಡ್ಕೊಳ್ತೀವಿ. ಈಗ ನೀನು ದುಂಬಿ ಕೊಂದಲ್ಲ ಹಂಗೇನೆ?
1: ಇಲ್ಲ ಅಕ್ಕ, ಇನ್ಮೇಲೆ ದುಂಬಿನೂ ಕೊಲ್ಲಲ್ಲ, ಚಿಟ್ಟೆನೂ ಹಿಡಿಯಲ್ಲ. ಆದ್ರೂ ಒಂದು ಅನುಮಾನ, ಪ್ರಾಣಿಗಳು ಇಲ್ಲದೆ ಹೋದ್ರೆ ನಮ್ಗೇನ್ ತೊಂದ್ರೆ ಅಕ್ಕ?
0: ಹೂ, ನೀನು ಎಲ್ರ ಹಾಗೆ ಕೇಳ್ತಿದ್ಯಾ?
1: ಏನಕ್ಕ, ನೀನು ಅಜ್ಜನ ಹಾಗೆ ಹೇಳ್ತಿದ್ಯ, ಅವನು ಕೂಡ ಇದೇ ರೀತಿ ಹೇಳ್ದ. ನೀನು ಹಾಗೆ ತುಂಬಾ ಜನ ಮಂಗ ಇನ್ನೂ ಇದೆಯಲ್ಲ, ಅವೆಲ್ಲ ನಾಳೆ ಮನುಷ್ಯರಾಗ್ತಾವ ಅಥವಾ ಮನುಷ್ಯರು ಮಂಗ ಆಗ್ತಾರ ಅಂತ. ಈಗ ನೋಡಿದ್ರೆ ನೀನು ಹಂಗೆ ಹೇಳ್ತಿದ್ಯ.
0: ಓಹೋ, ಕನಸರಲ್ಲೂ ತರಳೆ ಪ್ರಶ್ನೆ ಕೇಳ್ತೀಯಾ ಅಂತಾಯ್ತು. ಆಹಾಹಾ, ಪರವಾಗಿಲ್ಲ ನೀನು ಇರ್ಲಿ. ಅಜ್ಜ ಯಾಕೆ ನಕ್ಕಿದ್ದು ಗೊತ್ತಾ? ನೋಡು, ವಿಕಾಸ ಅಂದ್ಮೇಲೆ ಒಂದು ಪ್ರಾಣಿ ಇನ್ನೊಂದ್ರಿಂದ ವಿಕಾಸ ಆಗಿರ್ಬೇಕು ಅನ್ನೋದು ನಿಜ. ಆದ್ರೆ ಅದು ಈಗ್ಲೇ ತಕ್ಷಣವೇ ಆಗೋ ಮ್ಯಾಜಿಕ್ ಅಲ್ಲ, ಸಾವಿರಾರು ವರ್ಷ ಬೇಕು. ಅಂದ್ರೆ ಈಗ ಇಲ್ಲಿ ನೂರಾರು ಬಗೆಯ ಚಿಟ್ಟೆಗಳು ಇವೆ ಅನ್ನು, ಇವೆಲ್ಲ ಹೊಸದೊಂದು ಕಾಡಿಗೆ ಹೋಗ್ತಾವೆ ಅಂತ ಇಟ್ಕೋ. ಅಲ್ಲಿ ಎಲ್ಲಾ ಚಿಟ್ಟೆಗಳು ಉಳಿಯುತ್ತಾ ಹೇಳು.
1: ಅದು ಹೆಂಗಕ್ಕ? ಎಲ್ಲದಕ್ಕೂ ಬೇಕಾಗಿರೋ ಗಿಡಗಳು, ಎಲೆಗಳು ಅಲ್ಲಿ ಇರ್ಬೇಕಲ್ವಾ? ಅಲ್ಲಿರೋ ಆಹಾರ ತಿನ್ನೋಕೆ ಆಗೋ ಚಿಟ್ಟೆಗಳಷ್ಟೇ ಉಳಿತಾವಲ್ವಾ?
0: ಪ್ರಾಣಿಗಳು ಇದ್ರೆ ವಿಕಾಸ ಆಗಕ್ಕೆ ಸಾಧ್ಯ, ಹಾಗೆ ಇವೆ ಇಲ್ದೆ ಹೋದ್ರೆ ವಿಕಾಸ ಆಗಲ್ಲ. ಅದಕ್ಕೆ ಆ ಕೆಲವು ಚಿಟ್ಟೆಗಳು ಮಾತ್ರ ಉಳಿತವೆ, ಬದ್ಲಾಗ್ತವೆ. ಇನ್ಯಾವತ್ತೋ ಇನ್ಯಾರೋ ಹೋಗಿ ಚಿಟ್ಟೆ ಹಿಡಿದಾಗ ನೀನು ಹಿಡಿದ ಚಿಟ್ಟೆ ತರ ಇರೋದೇ ಇಲ್ಲ, ಅದನ್ನೇ ವಿಕಾಸ ಅಂತೀವಿ. ಅದಕ್ಕೆ ಎಷ್ಟು ಬಗೆ ಬಗೆ ಇರುತ್ತೋ ಅಷ್ಟು ವಿಕಾಸ ಆಗುತ್ತೆ. ಗಿಡ ಇದ್ರೆ ಚಿಟ್ಟೆ, ಚಿಟ್ಟೆ ಇದ್ರೆ ಗಿಡ.
1: ಹೌದಕ್ಕ, ಇದೊಂಥರ ಪುಸ್ತಕದ ಹಾಗೆ, ಒಂದು ಪುಟ ಹರಿದ್ರೆ ಇನ್ನೊಂದು ಸಡಿಲ ಆಗುತ್ತೆ, ಒಂದು ಹರಿದ್ರೆ ಇಡೀ ಪಾಠ ಗೊತ್ತಾಗಲ್ಲ, ಹಾಗೆ ಅಲ್ವಾ?
0: ಎಷ್ಟು ಚೆನ್ನಾಗಿ ಹೇಳಿದ್ಯೋ, ವಿಕಾಸ ಹಾಗೆ ಅಂದ್ಕೋ. ಅದನ್ನ ಕರೀದೇ ಇದ್ರೆ ಇನ್ನೂ ಹಲವು ವಿಷಯಗಳು ಅರ್ಥ ಆಗೋದೇ ಇಲ್ಲ, ನಾವು ಹೀಗೆ ಉಳ್ದು ಬಿಡ್ತೀವಿ. ಅಚ್ಚರಿ, ನಿಂದು ಪಾತ್ರಗಿತ್ತಿ ಪದ್ಯ ಏನಾಯ್ತು?
1: ಓಹ್, ಸಿಕ್ತು ಅಕ್ಕ, ಮೂಲೆ ಮನೆ ಸುಮಿತ್ರಕ್ಕನ ಹತ್ರ ಇತ್ತು. ಪಾತ್ರಗಿತ್ತಿ ಪಕ್ಕ ನೋಡಿದ್ಯೇನೆ ಅಕ್ಕ, ಹಸಿರು ಹಚ್ಚಿ ಚುಚ್ಚಿ, ಹಸಿರು ಹಚ್ಚಿ ಚುಚ್ಚಿ, ಮೇಲಕ್ಕೆ ಅರಿಶಿಣ ಹಚ್ಚಿ. ಪಾತ್ರಗಿತ್ತಿ ಪಕ್ಕ ನೋಡಿದ್ಯೇನೆ ಅಕ್ಕ, ಹೊನ್ನಿನ ಚಿಕ್ಕಿ ಚಿಕ್ಕಿ, ಇಟ್ಟು ಬೆಳ್ಳಿ ಅಕ್ಕಿ, ಹೊನ್ನಿನ ಚಿಕ್ಕಿ ಚಿಕ್ಕಿ, ಇಟ್ಟು ಬೆಳ್ಳಿ ಅಕ್ಕಿ, ಸುತ್ತೋ ಕುಂಕುಮದೇಳಿ, ಎಳೆದು ಕಾಡಿಗೆ ಸುಳಿ, ಸುತ್ತು ಕುಂಕುಮದೇಳಿ, ಎಳೆದು ಕಾಡಿಗೆ ಸುಳಿ, ಪಾತ್ರಗಿತ್ತಿ ಪಕ್ಕ ನೋಡಿದ್ಯೇನೇ ಅಕ್ಕ, ಪಾತ್ರಗಿತ್ತಿ ಪಕ್ಕ ನೋಡಿದ್ಯೇನೇ ಅಕ್ಕ, ಪಾತ್ರಗಿತ್ತಿ ಪಕ್ಕ ನೋಡಿದ್ಯೇನೇ ಅಕ್ಕ, ಪಾತ್ರಗಿತ್ತಿ ಪಕ್ಕ ನೋಡಿದ್ಯೇನೇ ಅಕ್ಕ.
3: ಇದುವರೆಗೆ ನೀವು ಕೇಳಿದಿರಿ ವಿಜ್ಞಾನ ನಾಟಕ ಡಸ್ಟ್ಬಿನ್ ಮತ್ತು ಡಾರ್ವಿನ್. ರಚನೆ ಕೊಳ್ಳೇಗಾಲ ಶರ್ಮಾ, ಪಾತ್ರಗಳು ಅಕ್ಕ ಕುಮಾರಿ ನಿವೇದಿತ, ಪುಟ್ಟ ಮಾಸ್ಟರ್ ಕಾರ್ತಿಕ್ ಹಾಗೂ ಡಾರ್ವಿನ್ ಶ್ರೀ ಎಸ್ಎನ್ ಲಿಂಗರಾಜು. ಪ್ರಸ್ತುತಿ ಜಾಣಸುದ್ದಿ.

0: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
1: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
2: 459ನೆಯ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾಟರ್ ಪೊಲ್ಯೂಟೆಂಟ್ಸ್, ಜಲ ಮಲಿನಕಾರಕಗಳು. ನೀರನ್ನು ಬಳಕೆಗೆ ಅನುಪಯುಕ್ತಗೊಳಿಸುವ ಜೈವಿಕ, ರಾಸಾಯನಿಕ ಅಥವಾ ಭೌತಿಕ ಪದಾರ್ಥಗಳು. ಸಾಮಾನ್ಯವಾಗಿ ರೋಗಕಾರಿ ಸೂಕ್ಷ್ಮ ಜೀವಿ ಅಥವಾ ರಾಸಾಯನಿಕ ನೀರಿನಲ್ಲಿ ಈ ಮಲಿನಕಾರಿಗಳು ಪ್ರಮಾಣ ಬಹಳ ಮುಖ್ಯವಾಗುತ್ತದೆ. ಕೆಲವೊಂದು ರಾಸಾಯನಿಕ ಅಲ್ಪ ಪ್ರಮಾಣದಲ್ಲಿ ಜೀವಿಗಳ ಆರೋಗ್ಯದ ಮೇಲೆ, ವಿಶೇಷವಾಗಿ ಮಾನವರ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮಗಳನ್ನು ಬೀರುತ್ತವೆ. ಜಲ ಮಲಿನಕಾರಕಗಳು ವಿಧ ಹಾಗೂ ಪ್ರಮಾಣಗಳು ಆಧಾರದ ಮೇಲೆ ನೀರು ಬಳಕೆಗೆ ಸೂಕ್ತವೇ ಅಲ್ಲವೇ ಎಂಬುದನ್ನು, ಸೂಕ್ತವಾದರೆ ಎಂತಹ ಬಳಕೆಗೆ, ಕುಡಿಯಲು, ಕೃಷಿಗೆ ಸೂಕ್ತ ಎಂಬುದನ್ನು ನಿರ್ಧರಿಸುತ್ತಾರೆ. ಇದಕ್ಕಾಗಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಸುಸಜ್ಜಿತವಾದ ಸುಮಾರು 1 ಕೋಟಿಗೂ ಹೆಚ್ಚು ರೂಪಾಯಿಯನ್ನು ವಿನಿಯೋಗ ಮಾಡಿ ಅತ್ಯಂತ ಸುಸಜ್ಜಿತವಾದ ನೀರಿನ ಟೆಸ್ಟ್ ಮಾಡಲು ಒಂದು ಲ್ಯಾಬೋರೇಟರಿ ಅಥವಾ ಪ್ರಯೋಗಶಾಲೆಯನ್ನು ಸ್ಥಾಪಿಸಲಾಗಿದೆ. ಇದೇ ರೀತಿ ಕರ್ನಾಟಕದಾದ್ಯಂತ ಸುಮಾರು 8 ಪ್ರಯೋಗಶಾಲೆಗಳನ್ನು ಅವರು ಸ್ಥಾಪಿಸಿ ಜಲ ಮಾಲಿನ್ಯದ ಮಾಲಿನ್ಯವನ್ನು ಅಳತೆ ಮಾಡುತ್ತಿದ್ದಾರೆ ಅಥವಾ ವಿಶ್ಲೇಷಿಸುತ್ತಿದ್ದಾರೆ. ಇದರಲ್ಲಿ ಜಲ ಮಾಲಿನ್ಯಕಾರಿಗಳಲ್ಲಿ ಮುಖ್ಯವಾದವೆಂದರೆ 1 ಬ್ಯಾಕ್ಟೀರಿಯಾ, ವೈರಸ್ ಮತ್ತು ಇತರ ರೋಗಕಾರಿ ಸೂಕ್ಷ್ಮ ಜೀವಿಗಳು. ಇವು ಜೀವಿಗಳು ವಿಶೇಷವಾಗಿ ಮಾನವರಲ್ಲಿ ವಿವಿಧ ರೋಗಗಳನ್ನು ಹರಡುತ್ತವೆ. ಪೊಟಾಷಿಯಂ ಮತ್ತು ಸಾರಜನಕ ಸಂಯುಕ್ತಗಳು, ಇವು ಜಲ ಆಕಾರಗಳನ್ನು, ಕಳೆಗಳನ್ನು ಹೆಚ್ಚಿಸುತ್ತವೆ, ಪಾಚಿ ಅರಳುವುದನ್ನು ಹೆಚ್ಚಿಸುತ್ತವೆ. ನೀರಿನಲ್ಲಿ ಈ ಲವಣಗಳು ಪ್ರಮಾಣ ಹೆಚ್ಚಾಗಿದ್ದರೆ ಅಂತಹ ನೀರು ಗೃಹ ಕೃತ್ಯಗಳಿಗೆ ಬೆಳೆಸಲು ಯೋಗ್ಯವಾಗಿರುವುದಿಲ್ಲ. 3 ತೈಲ ಪದಾರ್ಥಗಳು, ಮೀನು ಮುಂತಾದ ಜಲಚರಗಳಿಗೆ ಸಾಕಷ್ಟು ಆಮ್ಲಜನಕ ದೊರೆಯದಂತೆ ಇವು ಅಡ್ಡಿಯನ್ನುಂಟು ಮಾಡುತ್ತವೆ. ನೀರಿನ ಆಮ್ಲಜನಕದ ಮರುಪೂರಣ ಕ್ರಿಯೆಗೆ ತೊಂದರೆಯನ್ನುಂಟು ಮಾಡುತ್ತವೆ. 4 ವಿಷಕರ ಪದಾರ್ಥಗಳಿಂದ ಲೋಹ ಲವಣಗಳು, ಭಾರಲೋಹಗಳು, ಇತರ ಸಂಶ್ಲೇಷಿತ ರಾಸಾಯನಿಕಗಳು, ಇವು ಮಾನವರಲ್ಲಿ ಕ್ಯಾನ್ಸರ್ ಮುಂತಾದ ರೋಗಗಳನ್ನು ತರುತ್ತವೆ. 5 ಕೈಗಾರಿಕೆಗಳ ಬಿಸಿಯಾದ ದ್ರವ ತ್ಯಾಜ್ಯ, ಇವು ಜಲ ಆಕಾರಗಳ ಉಷ್ಣತೆಯನ್ನು ಹೆಚ್ಚಿಸುವುದರಿಂದ ಜಲಚರಗಳು ಅಸ್ತವ್ಯಸ್ತಗೊಳ್ಳುತ್ತವೆ. ಬಿಸಿಯಾದ ನೀರಿನಲ್ಲಿ ಕರಗಿದ ಆಮ್ಲಜನಕ ಕಡಿಮೆಯಾಗುತ್ತಾ ಹೋಗಿ ಮೀನುಗಳು ಸಾಯುವ ಸಾಧ್ಯತೆ ಇರುತ್ತದೆ. 6 ಅಧಿಕ ಪ್ರಮಾಣದ ಹೂಳು, ಇದು ಜಲ ಆಕಾರಗಳ ತಳದಲ್ಲಿ ವಾಸಿಸುವ ಜೀವಿಗಳ ದೇಹದ ಭಾಗಗಳನ್ನು ಸಂಗ್ರಹವಾಗುತ್ತದೆ. ಇದರಿಂದ ಅನಿಲ ವಿನಿಮಯ ಕಷ್ಟವಾಗಿ ಜೀವಿಗಳು ಸಾಯುತ್ತವೆ. ಹೂಳು ನೀರನ್ನು ರಾಡಿಗಾಗಿಸಿ ಸೂರ್ಯನ ಬೆಳಕು ನೀರಿನ ಒಳಗೆ ತೂರಲು ಅಡೆತಡೆಯನ್ನು ಉಂಟು ಮಾಡುತ್ತದೆ. ಇದರಿಂದ ಜಲಜೀವಿಗಳಿಗೆ, ವಿಶೇಷವಾಗಿ ದ್ಯುತಿ ಸಂಶ್ಲೇಷಣ ನಡೆಸುವ ಸಸ್ಯಗಳಿಗೆ ಆಹಾರ ತಯಾರಿಸಲು ಅಡೆತಡೆಯಾಗುತ್ತದೆ. ವಾಟರ್ ಪಲ್ಯೂಷನ್, ಜಲ ಮಾಲಿನ್ಯ. ನೀರಿನ ರಚನೆ ಅಥವಾ ಸ್ಥಿತಿಯಲ್ಲುಂಟಾಗುವ ಪ್ರತಿಕೂಲ ಬದಲಾವಣೆ. ನೈಸರ್ಗಿಕ ಸ್ಥಿತಿಯಲ್ಲಿ ನೀರು ಯಾವ ಉದ್ದೇಶಕ್ಕಾಗಿ ಬಳಕೆಯಾಗಬೇಕಿತ್ತೋ ಆ ಉದ್ದೇಶಕ್ಕೆ ಸೂಕ್ತವಾದಂತಹ ಸ್ಥಿತಿಯನ್ನು ಅದು ತಲುಪಿರುತ್ತದೆ. ಈ ಬದಲಾವಣೆ ನೀರಿನ ಸ್ವಚ್ಛತೆಯನ್ನು ಕಡಿಮೆ ಮಾಡುತ್ತದೆ. ಭೌತಿಕ, ರಾಸಾಯನಿಕ ಇಲ್ಲವೇ ಜೈವಿಕ ಪದಾರ್ಥಗಳು ನೀರಿನ ಸ್ಥಿತಿಯನ್ನು ಬದಲಾಯಿಸಬಹುದು. ಸಾಮಾನ್ಯವಾಗಿ ಇವು ಮಲಿನಕಾರಕಗಳು, ಉಷ್ಣ ವಿಕಿರಣಗಳು, ಭೌತಿಕ ಮಲಿನಕಾರಕಗಳು, ಕಾರ್ಬನಿಕ್ ಜೈವಿಕ ಮತ್ತು ಅಕಾರ್ಬನಿಕ್ ಅಜೈವಿಕ ರಾಸಾಯನಿಕಗಳು, ರಾಸಾಯನಿಕ ಮಲಿನಕಾರಕಗಳು, ವೈರಸ್, ಬ್ಯಾಕ್ಟೀರಿಯಾ ಹಾಗೂ ಇತರ ರೋಗಕಾರಿ ಜೀವಿಗಳು ಜೈವಿಕ ಮಲಿನಕಾರಕಗಳು. ಮಲಿನಕಾರಕಗಳು ನೈಸರ್ಗಿಕ ಆಕಾರಗಳಿಂದ ನೀರಿಗೆ ತಲುಪಬಹುದು ಇಲ್ಲವೇ ಮಾನವರ ಚಟುವಟಿಕೆಗಳಿಂದ ಉಂಟಾಗಬಹುದು. ಭೂಚಿಪ್ಪಿನಲ್ಲಿ ನೈಸರ್ಗಿಕ ಆಕಾರಗಳಿಂದ ಹೊರಬರುವ ಪಾದರಸ ನೈಟ್ರೇಟ್ಗಳು ನೀರನ್ನು ಮಲಿನಗೊಳಿಸುತ್ತವೆ. ಇತ್ತೀಚೆಗೆ ಮಾನವರ ಚಟುವಟಿಕೆಗಳಿಂದ ಉಂಟಾಗುವ ಮಲಿನತೆಯ ಪ್ರಮಾಣ ಅತಿ ಹೆಚ್ಚಾಗಿದೆ ಹಾಗೂ ಹೆಚ್ಚಾಗುತ್ತಲೂ ಇದೆ. ಮಾನವರ ಅನೇಕ ಚಟುವಟಿಕೆಗಳಿಂದ ಜಲ ಮಲಿನಕಾರಕಗಳು ಉತ್ಪತ್ತಿಯಾಗುತ್ತವೆ. ಕೈಗಾರಿಕಾ, ಕೃಷಿ, ಗೃಹಕೃತ್ಯ ಹೀಗೆ ಹಲವು ಕ್ಷೇತ್ರಗಳಲ್ಲಿ ಉತ್ಪತ್ತಿಯಾಗುವ ಮಲಿನಕಾರಕಗಳು ನೀರಿನ ಆಕಾರಗಳನ್ನು ಸೇರಿ ಜಲಮಾಲಿನ್ಯವನ್ನು ಉಂಟುಮಾಡುತ್ತಿವೆ. ಜಲಮಾಲಿನ್ಯಕಾರಕಗಳು ಆಕಾರಗಳನ್ನು ಎರಡು ವಿಧವಾಗಿ ವರ್ಗೀಕರಿಸಬಹುದು. ನಿರ್ದಿಷ್ಟ ಮಲಿನ ಆಕಾರಕಗಳು ಪಾಯಿಂಟ್ ಪೊಲ್ಯೂಷನ್ ಸೋರ್ಸಸ್, ಅನಿರ್ದಿಷ್ಟ ಮಾಲಿನ್ಯ ಆಕಾರಕಗಳು ಸೊ ನಾನ್ ಪಾಯಿಂಟ್ ಪೊಲ್ಯೂಷನ್ ಸೋರ್ಸಸ್. ನಿರ್ದಿಷ್ಟ ಮಲಿನ ಆಕಾರಕಗಳು ಸ್ಥಳಗಳನ್ನು ಗುರುತಿಸುವುದು ಸುಲಭ. ಕೈಗಾರಿಕೆಗಳ ತ್ಯಾಜ್ಯಗಳು ಹೊರಬರುವ ಕಾಲುವೆಗಳು, ತ್ಯಾಜ್ಯ ಜಲವನ್ನು ಹೊರಚೆಲ್ಲುವ ಕೊಳವೆಗಳು ಮುಂತಾದ ನಿರ್ದಿಷ್ಟ ಮಲಿನ ಆಕಾರಕಗಳು ನಿರ್ದಿಷ್ಟ ಗೊತ್ತಿರುವ ಮಾರ್ಗಗಳಿಂದ ಕೆಲವು ಮಲಿನಕಾರಕಗಳು ನೀರನ್ನು ಸೇರುತ್ತವೆ. ಅನಿರ್ದಿಷ್ಟ ಮಾಲಿನ್ಯ ಆಕಾರಗಳನ್ನು ಗುರುತಿಸುವುದು ಕಷ್ಟ. ಕೃಷಿ ಭೂಮಿಗಳು, ವಿಸ್ತಾರವಾದ ಗಣಿಗಾರಿಕೆ ಪ್ರದೇಶಗಳು ಮುಂತಾದ ಸ್ಥಳಗಳಿಂದ ಮಲಿನಕಾರಕಗಳು ಹರಿದು ಜಲ ಆಕಾರಗಳನ್ನು ಸೇರುವುದರಿಂದ ಈ ಮಲಿನಕಾರಕಗಳು ಉಗಮವನ್ನು ಪಥವನ್ನು ಗುರುತಿಸುವುದು ಸುಲಭವಲ್ಲ. ಮಣ್ಣಿನ ಸವಕಳಿಗೆ ಅನಿರ್ದಿಷ್ಟ ಮಲಿನ್ಯ ಆಕಾರಗಳಿಗೆ ಮುಖ್ಯ ಕಾರಣವೆಂದು ನಂಬಲಾಗಿದೆ. ಜಲಮಾಲಿನ್ಯಕಾರಕಗಳು ಐದು ಗುಂಪುಗಳನ್ನಾಗಿ ಮಾಡಬಹುದು. ಮಡ್ಡಿ, ಇದೊಂದು ಭೌತಿಕ ಮಲಿನಕಾರಿ. ಸಣ್ಣ ಮಡ್ಡಿಯ ಕಣಗಳು ನೀರಿನಲ್ಲಿ ತೂಗುತ್ತಾ ಕ್ರಮೇಣ ನೀರಿನ ತಳದಲ್ಲಿ ಸಂಗ್ರಹವಾಗುತ್ತವೆ. ಬಿರುಸಿನ ಮಳೆಯಿಂದ ಕೃಷಿ ಭೂಮಿ, ಗೋಮಾಳ, ಅರಣ್ಯ, ಗಣಿ, ಕಲ್ಲುಗಾರಿಕೆಗಳು, ಇಟ್ಟಿಗೆ ತಯಾರಿಸುವ ಸ್ಥಳಗಳು ಮುಂತಾದ ಕಡೆಗಳಿಂದ ಮಣ್ಣು ಸವೆದು ಕೊಚ್ಚಿಕೊಂಡು ಜಲ ಆಕಾರಗಳನ್ನು ಸೇರುತ್ತದೆ. ಮಡ್ಡಿಯು ಜಲ ಆಕಾರಗಳ ಪಾತ್ರವನ್ನು ಕಿರಿದುಗೊಳಿಸಿ ಪ್ರವಾಹಗಳಿಗೆ ಕಾರಣವಾಗುತ್ತದೆ. ಇದರಿಂದ ಜಲ ಆಕಾರಗಳು ನೀರು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಕಡಿಮೆಯಾಗುತ್ತದೆ. ಇದನ್ನು ಹೂಳು ತುಂಬುವಿಕೆ ಸಿಲ್ಟೇಷನ್ ಎನ್ನುತ್ತಾರೆ. ಹೂಳು ಮೀನುಗಳು ಕಿವಿರು ಹಾಗೂ ಇತರ ದೇಹದ ಭಾಗಗಳಿಗೆ ಕಣಗಳು ಸೇರಿಕೊಂಡು ಉಸಿರಾಟಕ್ಕೆ ತೊಂದರೆಯನ್ನುಂಟು ಮಾಡುತ್ತವೆ. ಇದರಿಂದಾಗಿ ಮೀನು ಹಾಗೂ ಇದರ ಜಲಚರಗಳ ಸಂಖ್ಯೆ ಕಡಿಮೆಯಾಗುತ್ತದೆ. ಮಡ್ಡಿ ಕಣಗಳು ನೀರನ್ನು ರಾಡಿಗೊಳಿಸುತ್ತವೆ. ಹೀಗೆ ಸೂರ್ಯನ ಕಿರಣಗಳ ನೀರಿನಲ್ಲಿ ತೂರುವ ಪ್ರಮಾಣ ಕಡಿಮೆಯಾಗುವುದರಿಂದ ಜಲಸಸ್ಯಗಳು ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಅಡ್ಡಿಯಾಗುತ್ತದೆ. ಮಡ್ಡಿ ಕಣಗಳು ಈ ರೀತಿಯಾಗಿ ಜಲ ಆಕಾರಗಳ ಜಾಲವನ್ನು ಭಂಗಗೊಳಿಸುತ್ತವೆ. ಬಿಸಿ ದ್ರವ್ಯ ತ್ಯಾಜ್ಯಗಳು ಎರಡನೆಯದು. ಇವು ಭೌತಿಕ ಮಲಿನಕಾರಕಗಳು. ಕೈಗಾರಿಕೆಗಳಿಂದ ಮತ್ತು ಉಷ್ಣ ಹಾಗೂ ಬೈಜಿಕ ಸ್ಥಾವರಗಳಿಂದ ಬಿಡುಗಡೆಯಾದ ಬಿಸಿಯಾದ ದ್ರವ ತ್ಯಾಜ್ಯ ನೀರಿನ ಆಕಾರಗಳನ್ನು ಸೇರಿ ನೀರಿನ ಉಷ್ಣತೆಯನ್ನು ಹೆಚ್ಚಿಸುತ್ತದೆ. ಇದೇ ಉಷ್ಣ ಮಾಲಿನ್ಯ. ನೀರಿನ ಉಷ್ಣ ಹೆಚ್ಚಾದರೆ ಆಮ್ಲಜನಕದ ನೀರಿನಲ್ಲಿ ಕರಗುವ ಪ್ರಮಾಣ ಕಡಿಮೆಯಾಗಿ ಜಲಚರಗಳಿಗೆ ಆಮ್ಲಜನಕದ ಕೊರತೆ ಉಂಟಾಗುತ್ತದೆ. ಜೀವಿಗಳು ಜೀವನ ಚಕ್ರದಲ್ಲಿ ಬದಲಾವಣೆಯಾಗುತ್ತವೆ. ನೀರಿನ ಉಷ್ಣತೆ ಹೆಚ್ಚಾದಂತೆ ಜಲಜೀವಿಗಳು ಸಾಯುತ್ತವೆ, ಇಲ್ಲ ಎಂದರೆ ಆ ಸ್ಥಳದಿಂದ ಅವು ವಲಸೆ ಹೋಗುತ್ತವೆ. ಅಕಾರ್ಬನಿಕ್ ಮಲಿನಕಾರಕಗಳು ಮೂರನೆಯದು. ಕೈಗಾರಿಕಾ ತ್ಯಾಜ್ಯ, ಗೃಹ ಬಳಕೆಯ ತ್ಯಾಜ್ಯಗಳಲ್ಲಿ ಅಕಾರ್ಬನಿಕ್ ರಾಸಾಯನಿಕಗಳು, ಲವಣಗಳು, ಆಮ್ಲಗಳು, ಅನಿಲಗಳು, ಲೋಹ ಸಂಯುಕ್ತಗಳು ನೀರಿನ ಆಮ್ಲತೆ, ಕ್ಷಾರತೆ, ವಿಷಕರತೆಯನ್ನು ಹೆಚ್ಚಿಸುತ್ತವೆ. ಇದರಿಂದಾಗಿ ಅನೇಕ ಜಲಜೀವಿಗಳು ಸಾಯಬಹುದು. ರಾಸಾಯನಿಕ ಗೊಬ್ಬರ, ಬ್ಯಾಟರಿ, ರಯಾನ್, ಕೀಟನಾಶಕ ಕೈಗಾರಿಕೆಗಳಿಂದ ಹಾಗೂ ಬಟ್ಟೆಗಿರಣಿ

0: ಇವೆ ಮೊದಲಾದ ಆಕಾರಗಳಿಂದ ವಿಕಿರಣಪಟು ಪದಾರ್ಥಗಳು ನೀರನ್ನು ಸೇರುತ್ತವೆ. ವಿಕಿರಣಶೀಲ ಪದಾರ್ಥಗಳು ಜೀವಿಗಳ ಅನುವಂಶಿಕ ಪದಾರ್ಥವಾದ ಡಿಎನ್ಎ ಮೇಲೆ ಪರಿಣಾಮವನ್ನು ಬೀರುತ್ತವೆ. ಇವು ಜೀವಿಗಳಲ್ಲಿ ವಿಕೃತಿಯನ್ನು ಉಂಟು ಮಾಡಬಹುದು. ವಿಕಿರಣಶೀಲ ಪದಾರ್ಥಗಳಿರುವ ನೀರನ್ನು ಸೇವಿಸಿದಾಗ ಮಾನವರಲ್ಲಿ ಕ್ಯಾನ್ಸರ್ ಮುಂತಾದ ಅಪಾಯಕಾರಿ ಕಾಯಿಲೆಗಳು ಬರುವ ಸಂಭವವು ಹೆಚ್ಚು ಎಂದು ನಂಬಲಾಗಿದೆ. ವಿಕಿರಣಶೀಲ ಪದಾರ್ಥಗಳು ಜೀನ್ಗಳ ಮೇಲೆ ಪರಿಣಾಮ ಬೀರುವುದರಿಂದ ಮುಂದಿನ ಪೀಳಿಗೆಗೆ ತೊಂದರೆಯು ಉಂಟಾಗಿ ಅವರ ಐಕ್ಯೂಗಳು ಇಲ್ಲದಿರಬಹುದು ಅಥವಾ ಕಡಿಮೆಯಾಗಬಹುದು. ಕಾರ್ಬನಿಕ್ ಪದಾರ್ಥಗಳು, ಜೈವಿಕ ತ್ಯಾಜ್ಯಗಳು, ಸಂಶ್ಲೇಷಿತ ಜೈವಿಕ ಪದಾರ್ಥಗಳು ಹಾಗೂ ರೋಗಕಾರಿ ಜೀವಿಗಳು ಈ ಗುಂಪಿನಲ್ಲಿ ಬರುತ್ತವೆ. ಜೈವಿಕ ತ್ಯಾಜ್ಯಗಳಲ್ಲಿ ಮುಖ್ಯವಾದವೆಂದರೆ ತ್ಯಾಜ್ಯ ಜಲ, ಪ್ರಾಣಿಗಳ ತ್ಯಾಜ್ಯಗಳು, ಆಹಾರ ಸಂಸ್ಕರಣದಲ್ಲಿ ಉತ್ಪನ್ನವಾಗುವ ತ್ಯಾಜ್ಯಗಳು, ಕಾಗದದ ಹಾಗೂ ತಿರುಳು ತಯಾರಿಸುವ ಕಾರ್ಖಾನೆಗಳು ತ್ಯಾಜ್ಯಗಳು, ಚರ್ಮ ಹದ ಮಾಡುವ ಕ್ರಿಯೆಯಲ್ಲಿ ಹೊರಬರುವ ಪದಾರ್ಥಗಳು ಹಾಗೂ ಕೊಳೆಯುವ ಪದಾರ್ಥಗಳು. ಕೊಳೆಯುವ ಕ್ರಿಯೆಗೆ ಆಮ್ಲಜನಕ ಬೇಕು. ಈ ಪದಾರ್ಥಗಳಲ್ಲಿರುವ ಇಂಗಾಲದ ಪ್ರಮಾಣವನ್ನು ಆಕ್ಸಿಡೀಕರಿಸಲು ಸುಮಾರು 2.5-3 ಪಟ್ಟು ಆಮ್ಲಜನಕವು ಬೇಕಾಗುತ್ತದೆ. ಈ ಪದಾರ್ಥಗಳ ಪ್ರಮಾಣ ನೀರಿನಲ್ಲಿ ಹೆಚ್ಚಾದಂತೆ ಅದರಲ್ಲಿ ಕರಗಿರುವ ಆಮ್ಲಜನಕದ ಹೆಚ್ಚಿನ ಪ್ರಮಾಣವು ಈ ಪದಾರ್ಥಗಳ ವಿಭಜನೆಗೆ ಬಳಕೆಯಾಗುತ್ತದೆ. ಆಮ್ಲಜನಕ ಕಡಿಮೆಯಾದಂತೆ ವಾಯುಜೀವಕ ಕ್ರಿಯೆಗಳು ನಿಂತು ಅವಾಯುಜೀವಕ ಕ್ರಿಯೆಗಳು ಪ್ರಾರಂಭವಾಗುತ್ತವೆ. ಈ ಕ್ರಿಯೆಗಳ ಪರಿಣಾಮವಾಗಿ ಮೀಥೇನ್, ಅಮೋನಿಯಾ, ಪ್ಯಾಸ್ಟಿನ್ಸ್ ಮುಂತಾದ ಅನಿಲಗಳು ಉತ್ಪತ್ತಿಯಾಗುತ್ತವೆ. ಈ ಅನಿಲಗಳು ಜೀವಿಗಳಿಗೆ ಅಪಾಯಕಾರಿಯಷ್ಟೇ ಅಲ್ಲದೆ ನೀರಿನ ದುರ್ವಾಸನೆಗೂ ಕಾರಣವಾಗುತ್ತದೆ. ಮನೆಗಳಿಂದ ಹರಿಯುವ ತ್ಯಾಜ್ಯ ಜಲ, ಕಸಾಯಿಖಾನೆಯಿಂದ ಹಾಗೂ ಚರ್ಮ ಹದ ಮಾಡುವ ಕಾರ್ಖಾನೆಗಳಿಂದ ಬಿಡುಗಡೆಯಾಗುವ ಟಾಕ್ಸಿಕ್ ತ್ಯಾಜ್ಯ ರೋಗಕಾರಕಗಳು ಮುಖ್ಯ ಮೂಲಗಳು. ರೋಗಕಾರಿ ಜೀವಿಗಳಿಂದ ವೈರಸ್, ಬ್ಯಾಕ್ಟೀರಿಯಾ, ಪ್ರೋಟೋಸವ, ಪರಾವಲಂಬಿ ಹುಳುಗಳು ಮಾನವರಲ್ಲಿ ಮತ್ತಿತರ ಜೀವಿಗಳಲ್ಲಿ ವಿವಿಧ ರೋಗಗಳನ್ನು ಹರಡುತ್ತವೆ. ಈ ರೋಗಕಾರಿಗಳು ಮಾನವರಲ್ಲಿ ಕಾಲರಾ, ಆಮಶಂಕೆ ಕಾಮಾಯಿಲೆ, ಪೋಲಿಯೋಂತಹ ಕಾಯಿಲೆಗಳನ್ನು ಹರಡುತ್ತವೆ. ಸಂಶ್ಲೇಷಿತ ಕಾರ್ಬನಿಕ್ ರಸಾಯನಗಳಾದ ಮಾರ್ಜಕಗಳು, ಕೀಟನಾಶಕಗಳು, ಪ್ಲಾಸ್ಟಿಕ್ಗಳು, ದ್ರಾವಣಗಳು, ಕೈಗಾರಿಕೆಯಲ್ಲಿ ಬಳಸುವ ಹಲವು ವಿಧದ ರಾಸಾಯನಿಕಗಳು ಜೀವಿಗಳಿಗೆ ಮಾರಕ. ಇವು ಆಹಾರ ಸರಪಳಿಯಲ್ಲಿ ಸಂಗ್ರಹವಾಗುತ್ತಾ ಸರಪಳಿಯ ತುದಿಯಲ್ಲಿರುವ ಜೀವಿಗಳನ್ನು ತಲುಪುತ್ತವೆ. ಮಾನವರ ಪಿತ್ತಕೋಶ ಹಾಗೂ ಮೂತ್ರಕೋಶಗಳಿಗೆ ಹಾನಿಯನ್ನುಂಟು ಮಾಡುತ್ತವೆ. ಈ ಪದಾರ್ಥಗಳು ಕ್ಯಾನ್ಸರ್ನಂಥ ಅಪಾಯಕಾರಿ ರೋಗಗಳನ್ನು ಸಹ ಉಂಟು ಮಾಡಬಲ್ಲವು. ನದಿಯ ಆಳ, ಅಗಲ, ಹರಿವು, ತೀರದಲ್ಲಿರುವ ನಗರ, ಕಾರ್ಖಾನೆಗಳು, ಅಣೆಕಟ್ಟುಗಳು ಇತ್ಯಾದಿಗಳು ನದಿ ಮಾಲಿನ್ಯದ ಮೇಲೆ ಪ್ರಭಾವ ಬೀರುವ ಇತರ ಅಂಶಗಳು. ದಡದಲ್ಲಿ ಮರಳು ನಿರ್ವಹಣ ಕಾರ್ಯಗಳಿಗೆ ಸಾಗಿಸುವುದು, ನದಿ ಕಣಿವೆ ಹಾಗೂ ನೆರೆ ಪ್ರದೇಶಗಳನ್ನು ಕೃಷಿ ಕಾರ್ಯಗಳಿಗೆ ಅಥವಾ ಇತರ ಚಟುವಟಿಕೆಗೆ ಬಳಸುವುದು, ಭೂ ಬಳಕೆಯಲ್ಲಿ ಬದಲಾವಣೆ, ಜಲಕಳೆಯೇ ಜಲ ಆಕಾರಗಳನ್ನು ಆಶ್ರಯಿಸುವುದು, ಜಲಸಂಚಾರದಿಂದ ತೈಲ ಹಾಗೂ ಇತರ ರಾಸಾಯನಿಕ ಸೋರಿಕೆ ಇತ್ಯಾದಿಗಳಿಂದ ಜಲಮಾಲಿನ್ಯವು ಉಂಟಾಗುತ್ತದೆ. ಇಲ್ಲಿಗೆ 459ನೆಯ ಎಪಿಸೋಡ್ ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 94.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆಯವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.

0: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಪ್ರಸಾರವಾಗಲಿದ್ದು, ವಿಜಯ SH ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ.
2: ಹೆಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಮಾತನಾಡೋದನ್ನ ಕಲಿಯೋಣ. ನಾನು ವಿಜಯ. ಹಿಂದಿನ ಸಂಚಿಕೆಯಲ್ಲಿ ನಾವು ಒಂದಷ್ಟು ಸಣ್ಣ ಸಣ್ಣ ವಾಕ್ಯಗಳು, ಪ್ರಶ್ನೆಗಳನ್ನು ಕೇಳಿದ್ದೆ. ಅದಕ್ಕೆ ಉತ್ತರ ಕೊಡೋ ನೀವು ಪ್ರಯತ್ನ ಪಟ್ಟಿದ್ರಿ. ಒಂದು ರೀತಿಯಾದ ಪ್ರಾಕ್ಟೀಸ್ ಸೆಷನ್ ನಡೀತಾ ಇತ್ತು ಅಂತ ಹೇಳ್ಬೋದು. ಇವತ್ತು ಸಹ ಈ ಪ್ರಾಕ್ಟೀಸ್ ಸೆಷನ್ನ ಮುಂದುವರಿಸೋಣ. ನೀವೇನೆಲ್ಲ ಕಲ್ತ್ರಿ ಅಂತ ತಿಳ್ಕೊಳ್ಳೋ ಸಮಯ ಈಗ. ನಾನು ಹಿಂದಿನ ಒಂದು ಸಂಚಿಕೆಯಲ್ಲಿ ಹೇಳಿದ್ದೆ ಆರ್ಟಿಕಲ್ಸ್ ಬಗ್ಗೆ. ಯಾವುದೆಲ್ಲ ಇದೆ? ಎ, ಆ್ಯಂಡ್, ಈ ಥರ ಆರ್ಟಿಕಲ್ಸ್ನ ಬಳಸಿ ವಾಕ್ಯ ರಚನೆ ಮಾಡೋದು, ಎಲ್ಲಿ ಅದನ್ನು ಬಳಸಬೇಕು ಅನ್ನೋದ್ರ ಬಗ್ಗೆ ಎಲ್ಲ ವಿಸ್ತಾರವಾಗಿ ಹೇಳಿದ್ದೆ. ಈಗ ಕೆಲವು ವಾಕ್ಯಗಳನ್ನು ಹೇಳ್ತೀನಿ. ಫಿಲ್ ಇನ್ ದ ಬ್ಲಾಂಕ್ಸ್, ಅಲ್ಲಿ ನೀವು ಈ ಆರ್ಟಿಕಲ್ಸ್ಗಳನ್ನೇ ಫಿಲ್ ಮಾಡಬೇಕು. ಎ ಆ್ಯಂಡ್ ದನ ನೆನಪಿಸ್ಕೊಳ್ಳಿ, ಯಾವ ಆರ್ಟಿಕಲ್ಸ್ ನೀವು ಫಿಲ್ ಮಾಡ್ತಿದ್ದೀರಾ ಅಂತ ನಾನು ಹೇಳ್ತೀನಿ. ಬಟ್ ಸ್ಟಿಲ್ ನನಗಿಂತ ಮುಂಚೆ ಉತ್ತರ ಕೊಡೋ ಪ್ರಯತ್ನನ ನೀವು ಮಾಡಬೇಕು. ಶುರು ಮಾಡೋಣವಾ? ಹೀ ಈಸ್ - ಅಮೇರಿಕನ್ ಅಥವಾ ಇಂಡಿಯನ್, ಯಾವ್ದು ಬೇಕಾದ್ರೂ ಆಗಿರ್ಬೋದು. ಅಲ್ಲಿ - ಅನ್ನೋ ಜಾಗದಲ್ಲಿ ನೀವು ಯಾವ ಪದನ ತುಂಬಿಸ್ತೀರಾ? ಹೀ ಈಸ್ - ಅಮೇರಿಕನ್ ಅಥವಾ ಇಂಡಿಯನ್. ಆನ್ ಯಾಕೆ ಹೇಳಿ? ಅಮೇರಿಕನ್, ಇಂಡಿಯನ್ ಇಲ್ಲಿ ಯಾವ ಲೆಟರ್ಸ್ ಇಂದ ಸ್ಟಾರ್ಟ್ ಆಯ್ತು? ಓವಲ್ ಲೆಟರ್ಸ್ ಇಂದ ಸ್ಟಾರ್ಟ್ ಆಗಿದೆ. ಎ, ಇ, ಐ, ಒ, ಯು, ಇವು ಓವಲ್ಸ್ ಲೆಟರ್ಗಳಲ್ವಾ. ಈ ಲೆಟರ್ಗಳಿಂದ ಶುರುವಾದ ಪದ ಮುಂದೆ ಇದ್ರೆ ನಾವಲ್ಲಿ ಹಿಂದೆ ಆನ್ ಅಂತ ಹಾಕ್ಬೇಕು. ಅದು ಇಲ್ದಿದ್ರೆ ಎ ಅಥವಾ ದ ಅಂತ ಹಾಕ್ಬೇಕಾಗತ್ತೆ. ಈಗ ಮುಂದಿನ ಪ್ರಶ್ನೆಗೆ ನೀವು ಉತ್ತರ ಕೊಡಿ, ನೋಡೋಣ. ದ ಟ್ರೈನ್ ಈಸ್ ಲೇಟ್ ಬೈ ½ hour. ದ ಟ್ರೈನ್ ಈಸ್ ಲೇಟ್ ಬೈ ½ hour. ಇಲ್ಲಿ ಕೆಲವರು ಕನ್ಫ್ಯೂಸ್ ಆಗೋದಿದೆ, ಎ ಹಾಕ್ಬೇಕಾ ಆನ್ ಹಾಕ್ಬೇಕಾ ಅಂತ. ಯಾಕಂದ್ರೆ ಅವರ್ ಸ್ಪೆಲ್ಲಿಂಗ್ ಏನು? HOUR. ಇಲ್ಲಿ ಕಾನ್ಸನೆಂಟ್ ಲೆಟರ್ ಸ್ಟಾರ್ಟ್ ಆಗಿದೆ, ಹಾಗಾಗಿ ಎ ಅಂತ ಬರಿಬೇಕು ಅಂತ ನೀವು ಹೊರಡ್ತೀರ. ಆದ್ರೆ ನೀವಿಲ್ಲಿ ಅಬ್ಸರ್ವ್ ಮಾಡಿ, ಅವರ್ ಇಲ್ಲಿ ನಾವು ಪ್ರೊನೌನ್ಸ್ ಏನ್ ಮಾಡಿದ್ವಿ? ಓ ಲೆಟರ್ನ ಪ್ರೊನೌನ್ಸ್ ಮಾಡಿದ್ವಿ, ಎಚ್ ಸೈಲೆಂಟ್ ಆಗಿದೆ. ಹಾಗಾಗಿ ಇಲ್ಲಿ ಆನ್ ಅನ್ನೋ ಪದನೇ ನಾವು ಬಳಸ್ಬೇಕು. ದ ಟ್ರೈನ್ ಈಸ್ ಲೇಟ್ ಬೈ ½ hour. ಆನ್ ಅಂತ ಕೂಡ ಹೇಳ್ತೀವಲ್ವಾ. ಈಸ್ ಹೀ - ರಷ್ಯನ್? ಈಸ್ ಹೀ - ರಷ್ಯನ್? ಇಲ್ಲಿ ಯಾವ ಆರ್ಟಿಕಲ್ ಹಾಕ್ತೀರಾ? ಈಸ್ ಹೀ ಅ ರಷ್ಯನ್? ಆನ್ ಹಾಕೋದಿಲ್ಲ, ಅ ರಷ್ಯನ್. ಕುತುಬ್ ಮಿನಾರ್ ಈಸ್ - ಹೈಯೆಸ್ಟ್ ಟವರ್ ಇನ್ ಇಂಡಿಯಾ. ಕುತುಬ್ ಮಿನಾರ್ - ಹೈಯೆಸ್ಟ್ ಟವರ್ ಇನ್ ಇಂಡಿಯಾ. ಯಾವ ಆರ್ಟಿಕಲ್ ಹಾಕ್ತೀರಾ? ದ ಹಾಕ್ಬೇಕು. ಕುತುಬ್ ಮಿನಾರ್ ದ ಹೈಯೆಸ್ಟ್ ಟವರ್ ಇನ್ ಇಂಡಿಯಾ ಅಂತ ಆಗತ್ತೆ. ಇನ್ನು ಶಿವಮೊಗ್ಗ ಈಸ್ - ಸ್ಮಾಲ್ ಟೌನ್ ಇನ್ ಕರ್ನಾಟಕ. ಶಿವಮೊಗ್ಗ ಈಸ್ - ಸ್ಮಾಲ್ ಟೌನ್ ಇನ್ ಕರ್ನಾಟಕ. ಇಲ್ಲಿ ಎ ಆರ್ಟಿಕಲ್ನ ಬಳಸ್ಬೇಕು. ಶಿವಮೊಗ್ಗ ಈಸ್ ಅ ಸ್ಮಾಲ್ ಟೌನ್ ಇನ್ ಕರ್ನಾಟಕ. These pictures - mine. These pictures - mine. ಯಾವುದು ಹಾಕ್ತಿದ್ದೀರಾ ಆರ್ಟಿಕಲ್ ಇಲ್ಲಿ? ಆರ್ ಮೈನ್. These pictures are mine. He has gone - of Delhi. He has gone - of Delhi. Out of Delhi ಅಂತ ಹೇಳಬೇಕು. Are you going - sleep? Are you going - sleep? To sleep. Are you going to sleep? Neither Mahesh nor Ramesh - football. Neither Mahesh nor Ramesh - football. Plays football. Play anta helbardu. Plays football. Is she - to you? Is she known - new? KNOWN ಅಥವಾ KNEW, ಯಾವ ಪದನ ಬಳಸ್ತೀರಾ? Is she - to you? Is she known - to you? ಅಂತ ಹೇಳಬೇಕು. ದೇ ಪ್ರೇ ಎವ್ರಿ ಡೇ - 15 minutes. ಫಾರ್ ಅಥವಾ ಟಿಲ್ ಬಳಸ್ಬೇಕು. ಯಾವ ಪದ ಬಳಸ್ತೀರಾ? ದೇ ಪ್ರೇ ಎವ್ರಿ ಡೇ ಡ್ಯಾಶ್ 15 minutes. ದೇ ಪ್ರೇ ಎವ್ರಿ ಡೇ ಫಾರ್ 15 minutes. ಫಾರ್ ಅನ್ನೋ ಪದ ಬಳಸ್ಬೇಕು. ಈದರ್ ಸತಿ ಆರ್ ಮತಿ ಡ್ಯಾಶ್ ಟು ಬ್ಲೇಮ್. ಈಸ್ ಅಥವಾ ಆರ್ ಅನ್ನೋ ಪದ ಬಳಸ್ಬೇಕು. ಈದರ್ ಸತಿ ಆರ್ ಮತಿ ಡ್ಯಾಶ್ ಟು ಬ್ಲೇಮ್. ಈಸ್ ಟು ಬ್ಲೇಮ್ ಅಂತ ಹೇಳಬೇಕು. ಈದರ್ ಸತಿ ಆರ್ ಮತಿ ಈಸ್ ಟು ಬ್ಲೇಮ್. ಈಗ ಶಿ ಈಸ್ ಡ್ಯಾಶ್ ವೀಕ್ ಟು ವಾಕ್. ಟೂ ಟಿ ಒ ಒ ಟು ಅಥವಾ ಎಸ್ ಓ ಸೋ ಯಾವ ಪದ ಬಳಸ್ತೀರಾ? ಶಿ ಈಸ್ ಡ್ಯಾಶ್ ವೀಕ್ ಟು ವಾಕ್. ಟೂ ವೀಕ್ ಟು ವಾಕ್ ಟಿ ಒ ಒ ಅನ್ನೋ ಪದನ ಬಳಸಬೇಕು. ಐ ಆಮ್ ಡ್ಯಾಶ್ ವೀಕ್ ದ್ಯಾಟ್ ಐ ಕಾಂಟ್ ವರ್ಕ್. ಇಲ್ಲಿ ಇಲ್ಲೂ ಸಹ ಟೂ ಅಥವಾ ಸೋ ಯಾವ ಪದ ಬಳಸ್ತೀರಾ? ಶಿ ಬಳಸಿದಾಗ ಟೂ ಬಳಸಿದ್ರಿ. ಐ ಆಮ್ ಅಂದ ಪದ ಬಂದಾಗ ನೀವು ಯಾವ ಪದ ಬಳಸ್ತಿದ್ದೀರಾ? ಐ ಆಮ್ ಡ್ಯಾಶ್ ವೀಕ್ ದ್ಯಾಟ್ ಐ ಕಾಂಟ್ ವರ್ಕ್. ಐ ಆಮ್ ಸೋ ವೀಕ್ ದ್ಯಾಟ್ ಐ ಕಾಂಟ್ ವಾಕ್. ಹೇಗನ್ನಿಸ್ತು ಈ ಫಿಲ್ ಇನ್ ದ ಬ್ಲ್ಯಾಂಕ್ ಸೆಷನ್? ನಿಮಗೆಲ್ಲ ಉತ್ತರ ಬಂತಾ? ಟ್ರೈ ಮಾಡಿದ್ರಾ? ಸರಿ, ಹಾಗಾದರೆ ಈಗ ಇನ್ನೊಂದಷ್ಟು ವಾಕ್ಯ ಹೇಳ್ತೀನಿ. ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ನೀವು ಗಮನಿಸಿ ಹೇಳಬೇಕು. ಮೊದಲನೇ ವಾಕ್ಯ, ಹೀ ಲುಕ್ಸ್ ಓಲ್ಡರ್ ಟು ಹೀಸ್ ಇಯರ್ಸ್ ಅಥವಾ ಓಲ್ಡರ್ ಟು ಹೀಸ್ ಏಜ್. ಹೀ ಲುಕ್ಸ್ ಓಲ್ಡರ್ ಟು ಹೀಸ್ ಏಜ್ ಇದೊಂದು ವಾಕ್ಯ. ಇನ್ನೊಂದು ವಾಕ್ಯ ಹೇಳ್ತೀನಿ ನೋಡಿ. ಹೀ ಲುಕ್ಸ್ ಓಲ್ಡರ್ ದ್ಯಾನ್ ಹಿಸ್ ಏಜ್ ಅಥವಾ ಹಿಸ್ ಇಯರ್ಸ್. ಹೀ ಲುಕ್ಸ್ ಓಲ್ಡರ್ ದ್ಯಾನ್ ಹಿಸ್ ಏಜ್. ನೋಡಿ, ಎರಡು ವಾಕ್ಯ ಹೇಳಿದ್ದೀನಿ. ಹೀ ಲುಕ್ಸ್ ಓಲ್ಡರ್ ಟು ಹಿಸ್ ಏಜ್, ಹೀ ಲುಕ್ಸ್ ಓಲ್ಡರ್ ದ್ಯಾನ್ ಹಿಸ್ ಏಜ್. ಯಾವ ಉತ್ತರ ಕರೆಕ್ಟ್ ಆಗಿದೆ? ಓಲ್ಡರ್ ಟು ಹಿಸ್ ಏಜ್ ಅಥವಾ ಓಲ್ಡರ್ ದ್ಯಾನ್ ಹಿಸ್ ಏಜ್? ಉತ್ತರ ಎರಡನೇದು, ಹೀ ಲುಕ್ಸ್ ಓಲ್ಡರ್ ದ್ಯಾನ್ ಹಿಸ್ ಏಜ್. ಇನ್ನು ಎರಡನೇ ವಾಕ್ಯ ನೋಡೋಣ. ಮೈ ಮದರ್ ಈಸ್ ರೈಟ್ ನೌ. ಮೈ ಮದರ್ ಈಸ್ ರೈಟ್ ನೌ ಅಥವಾ ಮೈ ಮದರ್ ಈಸ್ ಆಲ್ ರೈಟ್ ನೌ. ಮೈ ಮದರ್ ಈಸ್ ರೈಟ್ ನೌ ಅಥವಾ ಮೈ ಮದರ್ ಈಸ್ ಆಲ್ ರೈಟ್ ನೌ, ಯಾವ ಉತ್ತರ ಸರಿ? ಮೈ ಮದರ್ ಈಸ್ ಆಲ್ ರೈಟ್ ನೌ, ಈ ಉತ್ತರ ಸರಿ ಅಲ್ವಾ? ಓಕೆ, ಮೂರನೇ ವಾಕ್ಯಕ್ಕೆ ಹೋಗೋಣ. ಮದರ್ ಆಸ್ ವೆಲ್ ಆಸ್ ಫಾದರ್ ಈಸ್ ಹ್ಯಾಪಿ ಅಥವಾ ಮದರ್ ಆಸ್ ವೆಲ್ ಆಸ್ ಫಾದರ್ ಆರ್ ಹ್ಯಾಪಿ, ಯಾವ ಉತ್ತರ ಸರಿ? ಮದರ್ ಆಸ್ ವೆಲ್ ಆಸ್ ಫಾದರ್ ಈಸ್ ಹ್ಯಾಪಿ ಅಥವಾ ಮದರ್ ಆಸ್ ವೆಲ್ ಆಸ್ ಫಾದರ್ ಆರ್ ಹ್ಯಾಪಿ? ಇಲ್ಲಿ ಈಸ್ ಅನ್ನೋ ಪದನೇ ಕರೆಕ್ಟ್, ಆರ್ ಅನ್ನೋದು ತಪ್ಪಾಗುತ್ತೆ. ಮದರ್ ಆಸ್ ವೆಲ್ ಆಸ್ ಫಾದರ್ ಈಸ್ ಹ್ಯಾಪಿ. ನಾಲ್ಕನೇದು ನೋಡೋಣ. ಐ ಕುಡಂಟ್ ಅಂಡರ್ಸ್ಟ್ಯಾಂಡ್ ಬಟ್ ಅ ಫ್ಯೂ ವರ್ಡ್ಸ್. ಇನ್ನೊಂದು ವಾಕ್ಯ, ಐ ಕುಡ್ ಅಂಡರ್ಸ್ಟ್ಯಾಂಡ್ ಬಟ್ ಅ ಫ್ಯೂ ವರ್ಡ್ಸ್. ಐ ಕುಡಂಟ್ ಅಂಡರ್ಸ್ಟ್ಯಾಂಡ್ ಬಟ್ ಅ ಫ್ಯೂ ವರ್ಡ್ಸ್ ಸರಿಯಾ? ಐ ಕುಡ್ ಅಂಡರ್ಸ್ಟ್ಯಾಂಡ್ ಬಟ್ ಅ ಫ್ಯೂ ವರ್ಡ್ಸ್, ಇದು ಸರಿಯಾ? ಐ ಕುಡ್ ಅಂಡರ್ಸ್ಟ್ಯಾಂಡ್ ಬಟ್ ಅ ಫ್ಯೂ ವರ್ಡ್ಸ್, ಇದು ಸರಿ. ಬಟ್ ಅ ಫ್ಯೂ ವರ್ಡ್ಸ್, ಐ ಕುಡಂಟ್ ಅಂಡರ್ಸ್ಟ್ಯಾಂಡ್ ಬಟ್ ಅ ಫ್ಯೂ ವರ್ಡ್ಸ್ ತಪ್ಪಾಗತ್ತೆ. ಐ ಕುಡ್ ಅಂಡರ್ಸ್ಟ್ಯಾಂಡ್ ಬಟ್ ಅ ಫ್ಯೂ ವರ್ಡ್ಸ್ ಸರಿಯಾಗತ್ತೆ. ಐದನೇ ವಾಕ್ಯ ನೋಡೋಣ. ಹಿ ವಾಸ್ ಕೇಪಬಲ್ ಟು ಸಪೋರ್ಟ್ ಹಿಮ್ಸೆಲ್ಫ್ ಅಥವಾ ಹಿ ವಾಸ್ ಕೇಪಬಲ್ ಆಫ್ ಸಪೋರ್ಟಿಂಗ್ ಹಿಮ್ಸೆಲ್ಫ್, ಯಾವ್ದು ಸರಿ ಅನ್ಸುತ್ತೆ ನಿಮಗೆ? ಹಿ ವಾಸ್ ಕೇಪಬಲ್ ಟು ಸಪೋರ್ಟ್ ಹಿಮ್ಸೆಲ್ಫ್ ಅಥವಾ ಹಿ ವಾಸ್ ಕೇಪಬಲ್ ಆಫ್ ಸಪೋರ್ಟಿಂಗ್ ಹಿಮ್ಸೆಲ್ಫ್. ಇಲ್ಲಿ ಸರಿಯಾದ ಉತ್ತರ, ಹಿ ವಾಸ್ ಕೇಪಬಲ್ ಆಫ್ ಸಪೋರ್ಟಿಂಗ್ ಹಿಮ್ಸೆಲ್ಫ್. He was capable to support himself. ತಪ್ಪಾಗುತ್ತೆ, he was capable of supporting himself. ಸರಿಯಾಗುತ್ತೆ. ಆರನೇ ವಾಕ್ಯ ನೋಡೋಣವಾ. I always see you with one particular person. ಅಥವಾ I always see you with one certain person. ಯಾವ ಸರಿ? I always see you with one particular person. ಅಥವಾ I always see you with one certain person. I always see you with one particular person. ಇದು ಕರೆಕ್ಟ್ ಆಗುತ್ತೆ. ಐ ಆಲ್ವೇಸ್ ಸಿ ಯು ವಿತ್ ಒನ್ ಸರ್ಟನ್ ಪರ್ಸನ್, ಇಲ್ಲಿ ಇದು ಉತ್ತರ ತಪ್ಪಾಗುತ್ತೆ. ಸರ್ಟನ್ ಪೀಪಲ್ ಅಂತ ಬಂದರೆ ಸರಿಯಾದೀತು. ಸರ್ಟನ್ ಪರ್ಸನ್ ಅಂದರೆ ಒಬ್ಬ ವ್ಯಕ್ತಿ ಜೊತೆ ಅಂತ ಹೇಳಿದಾಗ ಒನ್ ಪರ್ಟಿಕ್ಯುಲರ್ ಪರ್ಸನ್ ಅನ್ನೋದೇ ಸರಿಯಾಗುತ್ತೆ. ಸರ್ಟನ್ ಪರ್ಸನ್ ಅನ್ನೋದು ತಪ್ಪಾಗುತ್ತೆ. ಹೇಗಿತ್ತು ಇವತ್ತಿನ ಪ್ರಾಕ್ಟೀಸ್ ಸೆಷನ್? ಸ್ವಲ್ಪ ಕಷ್ಟ ಅನ್ನಿಸ್ತಿದ್ಯಾ ಅಥವಾ ತುಂಬ ಈಸಿ ಅನ್ನಿಸ್ತಿದ್ಯಾ? ಕೆಲವೆಲ್ಲ ನಿಮಗೆ ಸಡನ್ನಾಗಿ ಗೊತ್ತಾಗದಿದ್ರು ಪರವಾಗಿಲ್ಲ, ನಾನು ಹೇಳಿದಾಗ ಅರ್ಥ ಆದೀತು. ಆದರೆ ನೀವು ಪ್ರಯತ್ನ ಮಾತ್ರ ಪಡಲೇಬೇಕು. ಈ ಥರ ಇನ್ನೊಂದಷ್ಟು ಪ್ರಾಕ್ಟೀಸ್ ಸೆಷನ್ನ ಮುಂದುವರಿಸೋಣ. ಆದರೆ ಅದಕ್ಕಾಗಿ ನೀವು ಮುಂದಿನ ಸಂಚಿಕೆವರೆಗೂ ಕಾಯಲೇಬೇಕು. ಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್.
1: ಇದುವರೆಗೂ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮವನ್ನ ಕೇಳಿದಿರಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
0: ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
4: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
3: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ?
4: ಒಂದ್ ಬುಟ್ಟಿನ ಚೀಲನ ತಕೊಂಡ್ ಹೋಗು.
3: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಹಾಕೊಡ್ತಾರ ಬಿಡು.
4: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
3: ಏನವಿ ಅದು? ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
4: ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
3: ಹಂಗ ಅದ್ಯಾಕಂತೆ? ಅಲ್ ಕಣವಿ ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
4: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
3: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನ ಹೇಳು, ಮರಿಬೇಡ.
5: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರ

ಲಕ್ಷ್ಮಣ, ಅವತ್ ನಂಗೇನ್ ಭಾಷೆ ಕೊಟ್ಟಿದ್ದೆ ಹೇಳು ಹೇಳು. ನನ್ ತಮ್ಮನಾಗಿ ಕೊಲೆ ಮಾಡ್ತೀಯಾ? ಹೇಳು, ನಿಂಗ್ ಸರಿಯಾಗಿ ಮಾಡ್ತೀನಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಕೇಳಿರಿ ಪ್ರತಿ ಕ್ಷಣ ಕ್ಷಣದೂ ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
1: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
2: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
1: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
2: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

0: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

ತಾನು ಏಕೆ ಅಳ್ತಾ ನಿಂತುಕೊಂಡೆ ಅಳ್ಬುರ್ಕಿ ಹೆಂಗೆ ನನ್ನ ಮೇಲೆ ನಿಂಗೆ ಕೋಪ ಯಾಕೆ ಹೇಳೇ ಇಲ್ಲೇ ನಿನ್ನ ಮುದ್ದಾಡ್ಬೇಕೆ ನೆತ್ತಿ ಮೇಲೆ ಒತ್ತು ನಿನ್ನ ಬೆಟ್ಟನಾದ್ರೂ ಅದ್ದುತ್ತೀನಿ ಶಾಲೆನಾದ್ರೂ ಬಗ್ಗೆ ಕೊಡ್ತೀನಿ ಸುಮ್ಕಿರು ಮತ್ತೆ ನೀ ಸುಮ್ಕಿರು ಮತ್ತೆ ಹೇ

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ನನ್ಗೊಬ್ಬ ಹಠಮಾರಿ ಪಕ್ಕದ ಮನೆಯಲ್ಲಿದ್ದಾನೆ. ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ 0 ಬರುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in.
7: ಹಾಯ್, ನಮಸ್ಕಾರ, ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ, ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸಂಜೆಯ ಸಮಯ 4 ಆಗಿದೆ, ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನಂತು ಬಂದಾಯಿತು RJ ಶ್ರೀಧರ್. ಇದು ಕಾಫಿ ವಿತ್ ಆರ್ ಜೆ ಶೋ. ನೀವು ಕೇಳ್ತಾ ಇರೋದು ರೇಡಿಯೋ ಶೋ ಮೊಗ್ಗ, ನಾಡಿ ಪುನರ್ FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸೊ ಇವತ್ತು ನಮ್ಮ ಕಡೆಗೆ ಸ್ವಲ್ಪ ವೆದರ್ ಎಲ್ಲ ಕೂಲ್ ಆಗಿದೆ, ಮಳೆ ಬರುವ ಸಾಧ್ಯತೆ ಇದೆ. ಮಳೆ ಬರುತ್ತಾ ಇಲ್ಲೋ ಗೊತ್ತಿಲ್ಲ. ಎನಿವೇ, ನಿಮ್ಮ ಕಡೆಗೆಲ್ಲ ಮಳೆ ಆಗ್ತಾ ಇದೆಯಾ ಅಥವಾ ತಣ್ಣಗೆ ಗಾಳಿ ಬೀಸ್ತಾ ಇದೆಯಾ, ಬಿಸಿಲು ಜೋರಾಗಿ ಸುಡ್ತಾ ಇದೆಯಾ, ಏನೇನು ಆಗ್ತಾ ಇದೆ ನಿಮ್ಮ ಕಡೆ ವೆದರ್ ಎಲ್ಲ, ಅದ್ರ ಬಗ್ಗೆನೂ ಕೂಡ ಹೇಳ್ಬೋದು. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡ್ತಾ ಇವತ್ತಿನ ಶೋನಲ್ಲಿ ಕೂಡ ಎಂಜಾಯ್ ಮಾಡ್ಬೋದು. ಏನಪ್ಪ ವಿಷಯ ಅಂತ ಯೋಚನೆ ಮಾಡ್ತಾ ಇದ್ರೆ, ಇವತ್ತು ಸಖತ್ತಾಗಿ ಎಂಜಾಯ್ ಮಾಡಬೇಕು ಅಂತಲೇ ಒಂದು ಸೂಪರ್ ಆಗಿರುವಂತಹ ಟಾಪಿಕ್ ತಗೊಂಡಿದ್ದೀನಿ. ಏನಂತಂದರೆ, ಪ್ರತಿ ವರ್ಷ July 22 ವರ್ಲ್ಡ್ ಬ್ರೈನ್ ಡೇ ಆಗಿ ಆಚರಣೆ ಮಾಡ್ತಾರೆ, ಅಂದರೆ ವಿಶ್ವ ಮೆದುಳು ದಿನವನ್ನಾಗಿ ಆಚರಣೆ ಮಾಡ್ತಾರೆ. ಸೊ ಇದೇ ವಿಷಯವಾಗಿ ಇಟ್ಕೊಂಡು ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಆಟ ಆಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗೆ ಈ ಒಂದು ದಿನವನ್ನು ಯಾಕೆ ಆಚರಣೆ ಮಾಡ್ತಾರೆ ಅಂತಂದರೆ, ಪ್ರತಿ ವರ್ಷ July 22 ವರ್ಲ್ಡ್ ಬ್ರೈನ್ ಡೇನ ಆಚರಣೆ ಮಾಡೋದಕ್ಕೆ ಉದ್ದೇಶ, ವಿಶ್ವ ಮೆದುಳು ದಿನವನ್ನು ಯಾಕಾಗಿ ಆಚರಣೆ ಮಾಡ್ತಾರೆ ಅಂತಂದರೆ, ಅದರ ಆರೋಗ್ಯದ ಬಗ್ಗೆ ಜನರಲ್ಲಿ ಅರಿವು ಮೂಡಿಸೋದಕ್ಕೆ, ಹಾಗೆ ಸ್ಟ್ರೋಕ್ ಆಗುವಂಥದ್ದು ಅಥವಾ ಪಾರ್ಕಿಸನ್ಸ್ ಆಗಿರುವಂಥದ್ದು ಅಥವಾ ಈ ರೀತಿಯ ನರಸಂಬಂಧಿ ಕಾಯಿಲೆಗಳು ಏನಿರ್ತವೆ, ಇದ್ರ ಬಗ್ಗೆ ಜಾಗೃತಿಯನ್ನು ಮೂಡಿಸೋದಕ್ಕೆ ಈ ಒಂದು ದಿನವನ್ನು ಆಚರಣೆ ಮಾಡ್ತಾರೆ. ವರ್ಲ್ಡ್ ಫೆಡರೇಷನ್ ಆಫ್ ನ್ಯೂರಾಲಜಿ ಈ ಒಂದು ದಿನವನ್ನು ಆಚರಣೆ ಮಾಡೋದಕ್ಕೆ ಆರಂಭ ಮಾಡುತ್ತೆ. ಹಾಗೆ ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ ವಿಶ್ವದ 3.4 ಬಿಲಿಯನ್ಗಿಂತ ಹೆಚ್ಚು ಜನರು ಯಾವುದಾದ್ರೂ ಒಂದು ನರಸಂಬಂಧಿ ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ ಅಂತ ಹೇಳಿ ಇನ್ಫಾರ್ಮೇಷನ್ ಇರುವಂಥದ್ದು. ಸೊ ಹಾಗಾಗಿ ಈ ಒಂದು ಬ್ರೈನ್ನ ನಾವು ಎಷ್ಟು ಆರೋಗ್ಯವಾಗಿ ನೋಡ್ಕೊಳ್ತೀವಿ, ಹಾಗೆ ನಮ್ಮ ಬ್ರೈನ್ಗೆ ಎಷ್ಟು ಕೆಲಸವನ್ನು ಕೊಡ್ತಾ ಇರ್ತೀವಿ, ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡೋಣ. ಹಾಗೆ ಈ ವರ್ಷದ ಥೀಮ್ನ ಕೂಡ ನೋಡ್ತೀವಿ ಅಂತಂದರೆ, ಪ್ರತಿಯೊಬ್ಬರಿಗೂ ಕೂಡ ಮೆದುಳಿನ ಆರೋಗ್ಯದ ಸೇವೆ ಸಿಗಬೇಕು ಅನ್ನೋಂಥದ್ದು ಈ ವರ್ಷದ ಥೀಮ್ ಆಗಿದೆ. ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಬ್ರೈನ್ ಎಷ್ಟು ಕ್ವಿಕ್ ಆಗಿದೆ ಮತ್ತು ಯಾವ ರೀತಿ ಆನ್ಸರ್ನ ಈಸಿಯಾಗಿ ಕಂಡುಹಿಡಿತೀರಾ, ಅದ್ರ ಬಗ್ಗೆ ಕೂಡ ಇವತ್ತು ಮಾತಾಡೋಣ. ಹಾಗೆ ಸ್ಟಾರ್ಟಿಂಗಲ್ಲಿ ಹೇಳೋದೇನಪ್ಪ ಅಂತಂದರೆ, ನೀವು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾದ್ರೆ ಒಂದು ಪೇಪರ್ ಅಥವಾ ಪೆನ್ನ ಇಟ್ಕೊಂಡು ರೆಡಿಯಾಗಿರಿ. ನಾನು ಕೊಡುವಂತಹ ಕ್ವೆಶನ್ಗಳಿಗೆ ನೀವು ಕೂಡ ಆನ್ಸರ್ ಮಾಡ್ಬೋದು, ಅಂದರೆ ಈಸಿ ಆಗಿರುತ್ತೆ. ಏನಂತಂದರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾನೊಂದು ಅಕ್ಷರವನ್ನು ಕೊಡ್ತಾ ಹೋಗ್ತೀನಿ, ಆ ಅಕ್ಷರಗಳನ್ನು ಜೋಡಿಸಿ ಒಂದು ಪದವನ್ನು ಮಾಡಿ ಹೇಳಬೇಕು. ಸೊ ಇದು ಇವತ್ತಿನ ಟಾಸ್ಕ್ ಆಗಿರುತ್ತೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಕರೆ ಮಾಡಿ ಮಾತಾಡಿ ಆ್ಯಂಡ್ ಹಾಗೆ ಮೆಸೇಜ್ ಕೂಡ ಮಾಡಬಹುದು. ನಮ್ಮ ಸಂಖ್ಯೆ 9686609926279 ಈ ಸಂಖ್ಯೆಗೆ ಮೆಸೇಜ್ ಮಾಡಿ ಕೂಡ ನಮ್ಮ ಜೊತೆಯಲ್ಲಿ ಮಾತಾಡ್ತಾ ಹೇಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಹಾಗೆ ಈ ಒಂದು ಸಾಂಗ್ನ ಎಂಜಾಯ್ ಮಾಡ್ಕೊಂಬನ್ನಿ, ಹಾಗೆ ನೀವು ಕೂಡ ಪೇಪರ್ ಮತ್ತು ಪೆನ್ನ ಇಟ್ಕೊಂಡು ರೆಡಿಯಾಗಿರಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು RJ ಶ್ರೀಧರ್, ಇದು ಕಾಫಿ ವಿತ್ ಆರ್ ಶೋ, ಕೇಳ್ತಾರೆ ರೇಡಿಯೋ ಶಿವಮೊಗ್ಗ, ನಾಡಿ ಪುನರ್ FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಓಕೆ, ಒಂದು ಸೂಪರ್ ಆಗಿರುವಂತಹ ಸಾಂಗ್ ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬರ್ತಾ ಇದ್ರ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ವರ್ಲ್ಡ್ ಬ್ರೈನ್ ಡೇ ಪ್ರಯುಕ್ತವಾಗಿ ನಾವು ಕೂಡ ಇವತ್ತು ಒಂದು ಬ್ರೈನ್ ಗೇಮ್ನ ಆಡ್ತಾ ಇದ್ದೀವಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಈ ಒಂದು ಬ್ರೈನ್ ಗೇಮ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಕೊಡ್ತಾ ಇರುವಂತಹ ಅಕ್ಷರಗಳನ್ನು ಜೋಡಿಸಿ ನೀವು ಕೂಡ ಒಂದು ಪದವನ್ನು ಹೇಳಬೇಕು. ಆ್ಯಂಡ್ ನಮ್ಮ ಬ್ರೈನ್ ಕೆಲಸ ಮಾಡೋದು ನಮ್ಮ ನೆನಪುಗಳು, ಕನಸುಗಳು, ಹಾಗೆ ಪ್ರೀತಿ, ಕೋಪ ಇದೆಲ್ಲದನ್ನು ಕೂಡ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಇಷ್ಟೆಲ್ಲ ಕೆಲಸಗಳನ್ನ ಮಾಡ್ತಾ ಸೊ ಯಾವಾಗಲೂ ಕೂಡ ಎಚ್ಚರ ಇರುತ್ತೆ. ಹಾಗಾಗಿ ಈ ಒಂದು ಬ್ರೈನ್ಗೆ ಆಗಾಗ ಕೆಲಸ ಕೊಡ್ತಾ ಇರಬೇಕಾಗತ್ತೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕೂಡ ಅದೇ ಕೆಲಸವನ್ನು ಮಾಡ್ತಾ ಇದ್ದೀವಿ. ಆ್ಯಂಡ್ ಹಾಗೆ ನೀವು ಕೂಡ ರೆಡಿ ಇದ್ರೆ ಪೆನ್ನು ಪೇಪರ್ನ ಇಟ್ಕೊಂಡು ನಮ್ಮ ಜೊತೆ ಮಾತಾಡಿ ಕಾಲ್ ಮಾಡಿ ನಮ್ಮ ಸಂಖ್ಯೆ 9686 0926 279 ಈ ಸಂಖ್ಯೆ ಕರೆ ಮಾಡಿ ಅಂತ ಹೇಳ್ತಾ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಒಬ್ರು ಕಾಲರ್ ಆಡಿ ಇದ್ರೆ ಬನ್ನಿ ಅವ್ರ ಜೊತೆ ಮಾತಾಡೋಣ. ಯಾರು, ಎಲ್ಲಿಂದ ಕರೆ ಮಾಡಿದರೆ ಕೇಳೋಣ. ಹಲೋ,
1: ನಮಸ್ತೆ ಶ್ರೀಧರ್, ಗುಡ್ ಈವ್ನಿಂಗ್.
0: ವೆರಿ ಗುಡ್ ಈವ್ನಿಂಗ್ ಕುಸುಮಾರು.
1: ಹೌದು ಶ್ರೀಧರ್,
0: ಹೇಗಿದ್ದೀರಾ ಕುಸುಮಾರ?
1: ಚೆನ್ನಾಗಿದ್ದೀನಿ ಶ್ರೀಧರ್, ನೀವು ಚೆನ್ನಾಗಿದ್ದೀರಾ?
0: ನಾವು ಸೂಪರ್ ಆಗಿದ್ದೀವಿ.
1: ಕಾಫಿ ಆಯ್ತಾ?
0: ಕಾಫಿ ಇನ್ನೂ ಆಗಿಲ್ಲ, ನಿಮ್ದಾಯ್ತಾ?
1: ವಾತಾವರಣ ತಂಡಿ ಇದೆಯಲ್ವಾ,
0: ಕಾಫಿ ಮಾಡ್ಬೇಕು. ನಿಮ್ ಜೊತೆ ಎಲ್ಲ ಮಾತಾಡಿ ಇವತ್ತು ಫುಲ್ ಆಮೇಲೆ ಕಾಫಿ ಕುಡಿಯೋದು,
1: ಫುಲ್ ಕೆಲಸ
0: ಕೊಡ್ಬೇಕಂತ.
1: ಶ್ರೀಧರ್, ಮೆದಳ ದಿನದ ಪ್ರಯುಕ್ತ ಆ ಕಾರ್ಯಕ್ರಮ.
0: ಹೌದು,
1: ಓಕೆ ಓಕೆ
0: ಓಕೆ. ಸೊ ಹಾಗಾದ್ರೆ ರೆಡಿ ಹೇಳದ ಅಕ್ಷರಗಳನ್ನ
1: ಸರ್? ಹೇಳಿ ಹೇಳಿ ಶ್ರೀಧರ್,
0: ಅಕ್ಷರಗಳನ್ನ ಹೇಳದ?
1: ಹೇಳಿ ಹೇಳಿ.
0: ಓಕೆ, ಫಸ್ಟ್ ಅಕ್ಷರ ಬಿ.
1: ಬಿ
0: ಬಿ ಕನ್ನಡದಲ್ಲಿ ಬಿ. ರ.
1: ರ.
0: ನೇ.
1: ನೇ.
0: ನೇ ನಾ ನಾ ನೇ.
1: ಓಕೆ ಓಕೆ.
0: ಶಿ.
1: ಓಕೆ.
0: ರೇ.
1: ಓಕೆ.
0: ಆ ದೊಡ್ಡ
1: ಹಾಲು ಆನ
0: ಅಲ್ಲ ಆ ಆನೆ ಆ
1: ಆನೆ ಆ.
0: ಹ್ಮ್. ನಂತರ ದು.
1: ದು.
0: ನೆಕ್ಸ್ಟ್ ಬಾ.
1: ಬಗೆಳಿ ಬಾನ.
0: ಹಾ.
1: ಹ್ಮ್.
0: ಇದಿಷ್ಟು ಅಕ್ಷರಗಳನ್ನ ಜೋಡಿಸಿ ಒಂದು ಪದ ಬರುತ್ತೆ. ಆಲ್ರೆಡಿ ಮಧ್ಯದಲ್ಲಿ ಒಂದು ಕ್ಲೂಸ್ ಬೇರೆ ಸಿಕ್ತು.
1: ಆನೆ.
0: ಹಾ.
1: ಆನೆ ಬಾ ಪದ ಬಂದ ಚೆನ್ನಾಗಿದೆ.
0: ಓಕೆ, ಸೊ ಇನ್ನೊಂದು ಕ್ಲೂ ಏನಾಗಬೇಕಾ ನಿಮಗೆ?
1: ಮೆದುಳಿ ಒಳ್ಳೆ ಕೆಲಸ ಕೊಡ್ತಾ ಇದ್ದೀರಾ.
0: ಹೌದು, ಸ್ಟಾರ್ಟಿಂಗ್ ಅಲ್ಲಿ 3 ಅಕ್ಷರ ಬರುತ್ತೆ, ಮತ್ತೆ 2 ಅಕ್ಷರ ಬರುತ್ತೆ, ಅದಾದ್ಮೇಲೆ 3 ಅಕ್ಷರ ಬರುತ್ತೆ. ಬಿಡಿ ಬಿಡಿ ಬರ್ದಾಗ ಆ ಪದಗಳನ್ನ.
1: ಹ್ಮ್. ಬಿಡಿ ಬಿಡಿ ಬರ್ದಾಗ 3 ವರ್ಡ್ ಬರುತ್ತೆ.
0: ಹಾ, ಸ್ಟಾರ್ಟಿಂಗ್ ಅಲ್ಲಿ 3 ವರ್ಡ್ ಬರುತ್ತೆ ಟೋಟಲ್ ಆಗಿ. ಗೊತ್ತಾಗ್ತಿದ್ಯಾ?
1: ಗೊತ್ತಾಗ್ತಾ ಇಲ್ಲ ಶ್ರೀಧರ್.
0: ಓಕೆ, ಅಕ್ಷರಗಳನ್ನ ಕರೆಕ್ಟ್ ಬರ್ಕೊಂಡಿದ್ದೀರಾ?
1: ಹಾ, ಬರ್ಕೊಂಡಿದ್ದೀನಿ. ಬಿ. ರಾ.
0: ನೇ.
1: ನೇ.
0: ಶಿ.
1: ರೇ.
0: ರೇ. ಆ. ದು. ಬಾ.
1: ಆನೆದು. ಆನೆದು. ಬಾ. ಬಾ. ಬಾರ. ಆನೆದು.
0: ಓಕೆ, ಗೊತ್ತಾಗ್ತಿಲ್ವಾ ಇವಾಗ?
1: ಆನೆದು ಫಸ್ಟ್.
0: ಹ್ಮ್. ರಾಂಗ್.
1: ರಾಂಗ. ಬಾಬಿ.
0: ಇನ್ನೊಂದು ತಿಳ್ಕೊಡ್ಬೇಕು ಅಂತಂದ್ರೆ, ಆನೆಗಳಿಗೆ ಟ್ರೈನ್ ಮಾಡ್ತಾರೆ.
1: ಆನೆಗಳಿಗೆ ಟ್ರೈ ಮಾಡ್ತಾರ?
0: ಟ್ರೈನಿಂಗ್, ಟ್ರೈನಿಂಗ್ ಕೊಡ್ತಾರೆ. ಆ ಸ್ಥಳಕ್ಕೆ ಏನ್ ಹೇಳ್ಬೋದು?
1: ಆನೆಗಳಿಗೆ ಟ್ರೈನಿಂಗ್ ಕೊಡೋ ಅಂತದ್ದು ಆನೆ ಬಿಡಾರ.
0: ನೋನೋ.
1: ಆನೆ ಆನೆಗಳಿಗೆ ಟ್ರೈನಿಂಗ್ ಕೊಡೋ ಅಂತದ್ದು
0: ಅಂದ್ರೆ ಈ ಕೊಟ್ಟಿರೋ ಅಕ್ಷರಗಳಲ್ಲಿ ನಿಮಗೆ ಅದನ್ನ ಜೋಡಿಸಿದ್ರೆ ಬರುತ್ತೆ. ಟ್ರೈ ಮಾಡಿದ್ರಿ, ನಿಮಗೆ ಗೊತ್ತಾದ್ರೆ ಅದನ್ನ ವಾಟ್ಸ್ಆಪ್ ಮಾಡಿ, ನೆಕ್ಸ್ಟ್ ಕಾಲ್ ಕೂಡ ಕೇಳ್ತೀವಿ ನೋಡೋಣ.
1: ಥ್ಯಾಂಕ್ ಯು ಶ್ರೀಧರ್.
0: ಓಕೆ, ಕುಸುಮಾರು ಕರೆ ಮಾಡಿದ್ರು ಶಿವಮೊಗ್ಗದಿಂದ, ಅವರು ಕೂಡ ಕರೆ ಮಾಡಿ ಸೊ ಕೊಟ್ಟಿರುವಂತಹ ಅಕ್ಷರಗಳನ್ನ ಬರ್ಕೊಂಡ್ರು. ಅದರಲ್ಲಿ ಒಂದು ವರ್ಡ್ ಸರಿಯಾಗಿದೆ, ಇನ್ನ 2 ವರ್ಡ್ ಬೇಕಾಗುತ್ತೆ. ಅದನ್ನ ನಿಮ್ಗೆ ಏನಾದ್ರು ಗೊತ್ತಾಗಿದೆ ಅಂತಂದ್ರೆ ನೀವು ಕೂಡ ನಮಗೆ ವಾಟ್ಸ್ಆಪ್ ಮಾಡಬಹುದು. ನಮ್ಮ ಸಂಖ್ಯೆ 9686 0926 9627 ಈ ಸಂಖ್ಯೆಗೆ ವಾಟ್ಸ್ಆಪ್ ಮಾಡಿ. ಆ್ಯಂಡ್ ಇವತ್ತು ನಿಮ್ಮ ತಲೆಗೆ ಕೂಡ ಸಿಕ್ಕಾಪಟ್ಟೆ ಕೆಲಸದಿದೆ. ಆ್ಯಂಡ್ ಕೆಲಸ ಆಗ್ತಾನೆ. ನೀವೇನಾದ್ರು ಕಾಫಿ ಕುಡಿಬೇಕು ಅಂತ ಅನ್ಸಿದ್ರೆ ಕಾಫಿನ ಕೂಡ ಕುಡಿಬೋದು. ಆ್ಯಂಡ್ ಹಾಗೆ ಈಗ ನಮ್ಮ ಜೊತೆ ಮಾತಾಡ್ತಾ ಈಗ ಇನ್ನೊಬ್ರು ಕಾಲರ್ ಕೂಡ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ.
2: ಹಲೋ,
0: ನಮಸ್ತೆ.
2: ನಮಸ್ತೆ,
0: ಯಾರಿದು?
2: ನಾನು ರಶ್ಮಿ, ಬೆಂಗಳೂರಿಂದ.
0: ಓಕೆ ರಶ್ಮಿ ಅವರೇ, ಹೇಗಿದ್ದೀರಾ?
2: ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ?
0: ನಾವು ಸೂಪರ್ ಆಗಿದ್ದೀವಿ. ಹೇಗಿದೆ ಮೇಡಮ್ ಬೆಂಗಳೂರು?
2: ಚೆನ್ನಾಗಿದೆ.
0: ಓಕೆ,
2: ಅಷ್ಟು ಮಳೆ ಬಂದು, ಮಳೆ ಇಲ್ಲ ಬಟ್ ವಾತಾವರಣ ತುಂಬಾ ಚೆನ್ನಾಗಿದೆ.
0: ಓಕೆ ಓಕೆ. ಸೊ ರಶ್ಮಿ ಅವರೇ, ಇವತ್ತು ಒಂದು ಬ್ರೈನ್ ಚಾಲೆಂಜ್ ಇತ್ತು. ಅಕ್ಷರಗಳನ್ನ ಕೊಡ್ತೀವಿ, ಅದರಿಂದ ಜೋಡಿಸಿ ಪದಗಳನ್ನ ಮಾಡಬೇಕು. ಓಕೆ, ಸೊ ಲಾಸ್ಟ್ ಕಾಲರ್ಗೆ ನಾವೊಂದು ಅಕ್ಷರವನ್ನು ಕೊಟ್ಟಿದ್ವಿ, ಅವರು ಒಂದು ವರ್ಡ್ ಮಾತ್ರ ಕಂಡುಹಿಡಿದಿದ್ರು, ಇನ್ನ ಎರಡು ವರ್ಡ್ ಕಂಡುಹಿಡಲಿಲ್ಲ. ಸೊ ಅಕ್ಷರಗಳನ್ನ ಹೇಳ
2: ಹೇಳಿ.
0: ಓಕೆ, ಫಸ್ಟ್ ಅಕ್ಷರ ಬಿ.
2: ಬಿ.
0: ರಾ.
2: ರಾ.
0: ನೇ.
2: ನೇ.
0: ಶಿ.
2: ಶಿ.
0: ರೇ.
2: ರೇ.
0: ಆ.
2: ಆ.
0: ದು.
2: ದು.
0: ಬಾ.
2: ಬಾ.
0: ಬಾ ಬಾ ಎಳಿಸ್ಬೇಕು. ಓಕೆನಾ? ಬಾ
2: ಬಾ.
0: ಹ್ಮ್.
2: ಬಿ ರಾ ಮೇನ. ಅದು ಮೇನ.
0: ನಾನಾ ನೀ ನೇ.
2: ನೇ ನೇ.
0: ಹಾ.
2: ಆನೆ. ದುಬಾರಿ ಆನೆ ಶಿಬಿರ.
0: ಇನ್ನೊಂದ್ಸರಿ ಹೇಳಿ.
2: ದುಬಾರಿ ಆನೆ ಶಿಬಿರ.
0: ಹಾ, ಕರೆಕ್ಟ್ ಆಗಿ ಹೇಳಿದ್ರಾ, ಬಟ್ ದುಬಾರೆ ಆಗ್ಬೇಕದು. ದುಬಾರೆ ಶಿಬಿರ. ಎಸ್,
2: ದುಬಾರೆ ಆನೆ ಶಿಬಿರ.
0: ಎಸ್ ಎಸ್ ಎಸ್, ಕರೆಕ್ಟ್. ಹೌದು. ಓಕೆ, ಕರೆಕ್ಟ್ ಆನ್ಸರ್ ಮಾಡಿದ್ರಿ. ಸೊ ಹಾಗೆ ನಿಮಗೊಂದು ಅಕ್ಷರವನ್ನ ಹೇಳ್ತೀನಿ, ಅದನ್ನ ಜೋಡಿಸಿ ನೀವು ಕೂಡ ಹೇಳಿ, ಆಯ್ತಾ?
2: ಓಕೆ
0: ಓಕೆ. ತುಂಬಾ ಸಿಂಪಲ್ ಆಗಿದೆ. ದೇಗೆ ದಾವತ್ ಬರುತ್ತೆ ಕೆಳಗಡೆ.
2: ಮೇಗೆ. ಮೇ.
0: ದಾ. ದಾ.
2: ಮೇಗೆ ದಾವತ್ತು.
0: ಹಾ. ದೇ. ದೇಗೆ ದಾದಾ ದಿ ದೇ ಬರುತ್ತಲ್ಲ, ಅದಕ್ಕೇನೆ ದಾವತ್ ಬರುತ್ತೆ ಕೆಳಗೆ.
2: ದೇಗೆ ದಾವತ್. ಓಕೆ.
0: ಹಾ. ನಂತರ ಗಿ.
2: ಈ ಸಣ್ಣ ಇಲಿ. ಈನ ಅಥವಾ ಈ ಸಣ್ಣ
0: ಗಿಳಿ. ಗಿ.
2: ಓಕೆ.
0: ನೆಕ್ಸ್ಟ್ ಮು. ಮಾಮಾ ಮೀ ಮು.
2: ಮು. ಓಕೆ.
0: ಹಾ, ಲಾಸ್ಟ್ ಅಕ್ಷರ ರಾ.
2: ರಾ. ನಾಲ್ಕೇ ಅಕ್ಷರನಾ?
0: ಹಾ, ನಾಲ್ಕೇ ಅಕ್ಷರ. ಒಂದು ವರ್ಡ್ ಬರುತ್ತೆ, ಈಸಿ ಆಗಿದೆ. ಓಕೆ, ಕೇಳಿದ್ರೆ ನೀವು ಕೂಡ ಗೊತ್ತಾಗ್ತಾ ಇದೆ ಅಂತಂದ್ರೆ ನೀವು ಕೂಡ ನಮಗೆ ವಾಟ್ಸ್ಆಪ್ ಮಾಡಬಹುದು. ನಮ್ಮ ಸಂಖ್ಯೆ 9686609269 ಈ ಸಂಖ್ಯೆಗೆ ವಾಟ್ಸ್ಆಪ್ ಮಾಡಿ. ಅಂಡ್ ರಶ್ಮಿ ಅವರೇ, ಗೊತ್ತಾಗ್ತಿದ್ಯಾ? ಎಸ್ ಎಸ್, ಹತ್ರ ಇದ್ದೀರಾ, ಹತ್ರ ಇದ್ದೀರಾ. ಅದೇ
2: ಮುದ್ದೆ ಇರಲ್ಲ
0: ಹೇಳಿ.
2: ಮುದ್ದೆ ಇರಲ್ಲ.
0: ಹ್ಮ್ ಹ್ಮ್. ಅಕ್ಷರ ಬರ್ಕೊಂಡಿದ್ದೀರಾ?
2: ಹೊತ್ತ ಅಕ್ಷರ ದೇ. ದೇಕ್ಕೆ ದೇವತ್ತು.
0: ಓಕೆ.
2: ಆಮೇಲೆ ಈ ಈ ಇಲಿ ಈ ಶ್ರೀ.
0: ಆಹಾ. ಗಿ. ಗಾ.
2: ಅದೇ
0: ಗಣಪತಿ. ಗಾ. ಗಿ ಅಂತ ಬರಬೇಕು. ಓಕೆನಾ?
2: ಓ, ರಾಗಿ ಮುದ್ದೆ.
0: ಹಾ. ಓಕೆ, ಸೂಪರ್.
2: ನಾನು ಅನ್ಕೊಂಡೆ ಅದು ಈ ಅಂತ. ಈ ಇಲಿ ಈ ರಾಗಿ ಮುದ್ದೆ. ಗಿ.
0: ಓಕೆ, ಚೆನ್ನಾಗಿ. ಥ್ಯಾಂಕ್ ಯು.
2: ನಾವು ಕನ್ನಡದವ್ರು ಸರ್.
0: ಓಕೆ ಓಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು ರಶ್ಮಿ ಅವರೇ.
2: ಥ್ಯಾಂಕ್ ಯು ವೆರಿ ಮಚ್.
0: ರಶ್ಮಿ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಆಡ್ತಾ ಇದ್ರು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಿ. ಆ್ಯಂಡ್ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಪಟಪಟ ಅಕ್ಷರಗಳನ್ನು ಬರ್ಕೊಳ್ತಾ ಟ್ರೈ ಮಾಡಿ ಆದಷ್ಟು ಬೇಗ ಬೇಗ ಹೇಳೋದಕ್ಕೆ. ಸೊ ಹಾಗೆ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಕೂಡ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ
3: ಸರ್, ಗುಡ್ ಈವ್ನಿಂಗ್.
0: ವೆರಿ ಗುಡ್ ಈವ್ನಿಂಗ್. ಯಾರಿದು?
3: ಸರ್, ರೇಖಾ ಅಂತ, ಕೃಷಿನಗರ.
0: ಓಕೆ ರೇಖಾ ಅವರೇ, ಹೇಗಿದ್ದೀರಾ?
3: ಸರ್, ಚೆನ್ನಾಗಿದ್ದೀವಿ. ನಿಮಗೆ ಇದು ಫಸ್ಟ್ ಟೈಮ್ ನಮಗೆ ಕಾಲ್ ಸಿಕ್ಕಿರೋದು.
0: ಹೌದಾ? ಓ ಓಕೆ. ಸರ್ ರೇಖಾ ಅವರೇ, ಏನು ಮಾಡ್ಕೊಂಡಿರೋದು ನೀವು?
3: ಸರ್, ನಾನು ಪ್ರೆಸೆಂಟ್ಲಿ ಹೌಸ್ ವೈಫ್ ಇವಾಗ.
0: ಓಕೆ ಓಕೆ ಓಕೆ. ಸೊ ರೇಖಾ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಆಟಾಡೋಕೆ ರೆಡಿನಾ?
3: ರೆಡಿ ಸರ್.
0: ಓಕೆ. ಸೊ ಹಾಗೆ ಅಕ್ಷರಗಳನ್ನ ಕೊಡ್ತೀನಿ, ಬರ್ಕೊಳಕ್ಕೆಲ್ಲ ರೆಡಿ ಇದೆಯಾ?
3: ರೆಡಿ ಸರ್.
0: ಓಕೆ. ಸೊ ಫಸ್ಟ್ ಅಕ್ಷರ ಬಾ. ಬಾನ ಇಳಿಸ್ಬೇಕು. ಓಕೆನಾ?
3: ಓಕೆ ಬಾ.
0: ಹ್ಮ್. ನೆಕ್ಸ್ಟ್ ರೀ.
3: ರೀ.
0: ಹಾ.
3: ಓಕೆ.
0: ಕೆ.
3: ಕೆ.
0: ಹಾ. ಕೆ ದೀರ್ಘ ಬರುತ್ತೆ.
3: ಓಕೆ.
0: ನೆಕ್ಸ್ಟ್ ಅಕ್ಷರ ತ.
3: ಚಿಕ್ಕ ತ.
0: ಹಾ, ತಾಗೆ ತ ಅಂತ ಹೇಳ್ತೀವಲ್ಲ ಆ ತರ.
3: ತ.
0: ಓಕೆ ನೆಕ್ಸ್ಟ್ ಅಕ್ಷರ ಸ. ಎಸ್, ಸೊ ಇದಿಷ್ಟು ಅಕ್ಷರನ ಸೇರಿಸಿ ಒಂದು ಪದ ಬರುತ್ತೆ,
3: ಕೇಸರಿ ಬಾತ್.
0: ಎಸ್, ತುಂಬಾ ಸ್ವೀಟ್ ಆಗಿತ್ತು ಆನ್ಸರ್. ಓಕೆ, ಚೆನ್ನಾಗಿ ಹೇಳಿದ್ರಿ
3: ಸರ್, ಈಸಿ ಇದೆ.
0: ಹೌದು ಹೌದು, ಓಕೆ ಸೂಪರ್ ಆಗಿದ್ರಿ. ಥ್ಯಾಂಕ್ ಯು.
3: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾನು ಮೂರನ್ನೂ ಮಾಡ್ತಾ ಇದೀನಿ, ನೀವು ಫಸ್ಟ್ ಇಂದ ನನಗೆ ಆನ್ಸರ್ ಸಿಕ್ತು, ಸೆಕೆಂಡ್ ಒನ್ ಸಿಕ್ತು.
0: ಹೌದಾ, ಓಕೆ ಓಕೆ ಸೂಪರ್. ಇದೇ ತರ ಟ್ರೈ ಮಾಡ್ತಾ ಇರಿ, ಮೆಸೇಜ್ ಮಾಡಿ, ವಾಟ್ಸ್ಆಪ್ ಮಾಡಿ.
3: ಥ್ಯಾಂಕ್ ಯು, ಕಾಲ್ ಸಿಕ್ಕಿದ್ದು ತುಂಬಾ ಖುಷಿ ಆಯ್ತು, ನಿಮ್ ಜೊತೆ ಮಾತಾಡಿದ್ದು ತುಂಬಾ ಖುಷಿ ಆಯ್ತು ಸರ್.
0: ಥ್ಯಾಂಕ್ ಯು, ಥ್ಯಾಂಕ್ ಯು. ಇದೇ ರೀತಿ ಕರೆ ಮಾಡ್ತಾ ಇರಿ ಮೇಡಮ್.
3: ಓಕೆ, ಥ್ಯಾಂಕ್ ಯು ಸರ್.
0: ಓಕೆ, ರೇಖಾ ಅವರು ಕರೆ ಮಾಡಿದ್ರು ಶಿವಮೊಗ್ಗದಿಂದ, ಅವರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ರು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಿ, ಅಂಡ್ ಹಾಗೆ ನಾನು ಕೊಡುವಂತಹ ಅಕ್ಷರಗಳನ್ನ ಜೋಡಿಸ್ಕೊಂಡು ನೀವು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಈ ಒಂದು ಗೇಮ್ನ ಎಂಜಾಯ್ ಮಾಡಬಹುದು. ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ, ಆ್ಯಂಡ್ ನೀವು ಕೂಡ ರೆಡಿ ಆಗಿರಿ ಪೆನ್ನು ಮತ್ತು ಪೇಪರ್ನ ತಗೊಂಡು. ನಾನು ಆರ್ಜ ಶ್ರೀಧರ್, ಇದು ಕಾಫಿ ವಿತ್ ಆರ್ ಶೋ, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ, ನಾಡಿಪುರ ಎಫ್ ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
4: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ,
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
4: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
0: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
4: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
4: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರ ರೇಡಿಯೋ ಶೋ ಮೊಗ್ಗನಾಡಿ ಕನ್ನಡ ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಜೆ ಶ್ರೀಧರ್, ಇದು ಕಾಫಿ ವಿತ್ ಆರ್ ಶೋ. ನೀವು ಕೇಳ್ತಾ ಇರೋದು ರೇಡಿಯೋ ಶೋ ಮೊಗ್ಗನಾಡಿ ಕನ್ನಡ ಎಫ್ಎಂ ಸಮುದಾಯ ಬಾನುಲಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ನಮ್ಮ ಜೊತೆಯಲ್ಲಿ ಮಾತಾಡಬಹುದು, ಹಾಗೆ ನಾನು ಕೊಡುವಂತಹ ಅಕ್ಷರಗಳನ್ನು ಜೋಡಿಸಿ ನೀವು ಕೂಡ ಒಂದು ಪದವನ್ನು ಕಂಡುಹಿಡಿಯಬೇಕಾಗುತ್ತೆ. ಇವತ್ತಿನ ಈ ಒಂದು ಬ್ರೈನ್ ಗೇಮ್ನಲ್ಲಿ ಸೊ ನೀವು ಕೂಡ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇದ್ರೆ ನಮ್ಮ ಸಂಖ್ಯೆಗೆ ವಾಟ್ಸಪ್ ಮಾಡಿ ಅಥವಾ ಕರೆ ಮಾಡಿ. ನಮ್ಮ ಸಂಖ್ಯೆ 9686096279 ಈ ಸಂಖ್ಯೆಗೆ ಕರೆ ಮಾಡಿ ನಮ್ಮ ಜೊತೆಯಲ್ಲಿ ಮಾತಾಡಿ ಅಂತ ಹೇಳ್ತಾ ಇವತ್ತು ವರ್ಲ್ಡ್ ಬ್ರೈನ್ ಡೇ ಪ್ರಯುಕ್ತವಾಗಿ ಈ ಒಂದು ಗೇಮ್ನ ಆಡ್ತಾ ಇದ್ದೀವಿ. ಸೊ ಹಾಗಿದ್ರೆ ಕರೆ ಮಾಡಿ ನಾವು ಕೊಡುವಂತಹ ಅಕ್ಷರಗಳಿಗೆ ನೀವು ಕೂಡ ಗೇಮ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಆ್ಯಂಡ್ ಹಾಗೆ ನಿಮಗೆ ಈ ಒಂದು ಬ್ರೈನ್ ಗೇಮ್ಗಳಲ್ಲಿ ಯಾವ ಬ್ರೈನ್ ಗೇಮ್ ತುಂಬಾ ಇಷ್ಟ ಆಗುತ್ತೆ ಅದನ್ನು ಕೂಡ ಮೆಸೇಜ್ ಮಾಡಿ ತಿಳಿಸ್ಬೋದು. ಸೊ ಹಾಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಕೂಡ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಯಾರು ಎಲ್ಲಿಂದ ಕರೆ ಮಾಡಿದ್ರೆ ಕೇಳೋಣ. ಹಲೋ, ವೆರಿ ಗುಡ್ ಈವ್ನಿಂಗ್.
1: ಇಂದು ಮೆದುಳು ದಿನದ ಕಾರ್ಯಕ್ರಮಕ್ಕೆ ಧನ್ಯವಾದ ನಮಸ್ಕಾರಗಳು. ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀರಾ, ಇವತ್ತು ಮೆದುಳಿಗೆ ಒಳ್ಳೆ ಕೆಲಸ ಕೊಟ್ಟಿದ್ದೀರಾ.
0: ಓಕೆ, ಮಾತಾಡ್ತಿರೋದು ಶುಭ ಅವರ?
1: ಹೌದೌದು.
0: ಓಕೆ ಶುಭ ಅವ್ರೆ, ಇವತ್ತು ನೀವು ರೆಡಿನಾ ನಾವು ಕೊಡುವ ಅಕ್ಷರಗಳನ್ನ ಬರ್ಕೊಳ್ಳಕ್ಕೆ? ಓಕೆ, ಸೊ ಹಾಗಿದ್ರೆ ಹೇಳ್ತೀನಿ ಅಕ್ಷರಗಳನ್ನ. ಫಸ್ಟ್ ಅಕ್ಷರ ರ. ಇಲ್ಲ ಇಲ್ಲ, ಜಸ್ಟ್ ರ ಅಷ್ಟೇ. ನೆಕ್ಸ್ಟ್ ಓಕೆನಾ. ನೆಕ್ಸ್ಟ್ ರು. ನಾ ನವಿಲು ನಾ ಇದೆಯಲ್ಲ, ನೇ ಅಂತ ಬರ್ಕೊಂಡು ನಂತರ ರು.
1: ರು
0: ಎಸ್. ಆಮೇಲೆ ಮೈ ಹೇಳಿ.
1: ರೂ ಅಕ್ಷರನ ಲೂ ಅಕ್ಷರನ?
0: ರೂ ರವಿ, ರವಿ ರೂ. ಓಕೆನಾ. ನೆಕ್ಸ್ಟ್ ಮೈ.
1: ಮೈ
0: ರಾ.
1: ರಾ
0: ಸೂ
1: ದೂನ ತೂ
0: ಸೂ
1: ತೂ. ಹಾ ಓಕೆ.
0: ನೆಕ್ಸ್ಟ್
1: ಆನ ಹಾನ
0: ಆ ಅನ್ನ ಆ. ಓಕೆ, ಇದಿಷ್ಟೇ ಅಕ್ಷರಗಳು, ಇದನ್ನ ಜೋಡಿಸಿ ಒಂದು ವರ್ಡ್ ಬರುತ್ತೆ ಅದನ್ನ ಹೇಳಬೇಕು ಮೇಡಮ್.
1: ಮೈ ಮರೆತು ಮೈ ಮನೆ ಅಂತ ಬರುತ್ತೇನಲ್ಲ.
0: ಹಾ,
1: ಹತ್ತದ್ರಲ್ಲಿ ಹತ್ತತ್ರದಲ್ಲಿ ಇದೀನಾ?
0: ಹೇಳಿ ಹೇಳಿ ನೀವು ನೋಡೋಣ.
1: ಮೈ ಮೈ ಮರೆಯುವ ಮೈ
0: ಗೊತ್ತಾಗ್ತಿಲ್ವಾ? ಸೊ ಅಕ್ಷರ ನೀವು ಏನೇನು ಅಕ್ಷರಗಳನ್ನ ಬರ್ಕೊಂಡಿದ್ರೆ ಇನ್ನೊಂದ್ಸರಿ ಹೇಳಿ ನೀವು ನೋಡೋಣ.
1: ರ
0: ಮೇ
1: ಮೈ
0: ಲಾಸ್ಟಿಗೆ ಆ ಅಂತ ಇದೆ. ಓಕೆ, ಬರ್ತಿದ್ಯಾ?
1: ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಅಕ್ಷರ ತಕ್ಕೊಂಡಿದ್ದೀನಿ.
0: ಹೌದು,
1: ಅಕ್ಷರ
0: ಗೊತ್ತಾಗ್ತಿಲ್ವಾ?
1: ಟ್ರೈ ಮಾಡ್ತೀನಿ, ಇಲ್ಲ ಮೆಸೇಜ್ ಮಾಡ್ತೀನಿ.
0: ಓಕೆ ಓಕೆ, ಮೆಸೇಜ್ ಮಾಡಿ, ಮೆಸೇಜ್ ಮಾಡಿ. ಥ್ಯಾಂಕ್ ಯು.
1: ಅವರು ಇರ್ತಾರಲ್ಲ ಅವ್ರಿಗೆ ಯಾಕೆ ತೊಂದರೆ ಕೊಡೋದು ಅಂತ.
0: ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಶುಭ ಅವರು ಕರೆ ಮಾಡಿದ್ರು ಶಿವಮೊಗ್ಗದಿಂದ, ಅವರು ಕೂಡ ಕರೆ ಮಾಡಿ ಅವ್ರಿಗೆ ಕೊಟ್ಟಿರುವಂತಹ ಅಕ್ಷರಗಳನ್ನ ಟ್ರೈ ಮಾಡ್ತಾ ಇದ್ರು. ಸೊ ಒಂದು ವರ್ಡು ಗೊತ್ತಾಗಿದೆ ಅಂದರೆ ಲಾಸ್ಟಲ್ಲಿ ಇರುವಂಥದ್ದು ಗೊತ್ತಾಗಿದೆ. ಸೊ ಇನ್ನುಳ್ಕಿದ್ದನ್ನು ನೀವು ಕೂಡ ಗೆಸ್ ಮಾಡಿದರೆ ಅದನ್ನು ಮೆಸೇಜ್ ಮಾಡಿ. ಆ್ಯಂಡ್ ನಮ್ಮ ಲಿಸ್ನರ್ಸ್ ಅಂತೂ ಸಿಕ್ಕಾಬಟ್ಟೆ ಫಾಸ್ಟ್ ಆಗಿದ್ದಾರೆ, ಎಲ್ಲರೂ ಕೂಡ ಮೆಸೇಜ್ ಮಾಡ್ತಾ ಇದ್ದಾರೆ. ಆನ್ಸರ್ ನಾನೇ ಹೇಳೋಲ್ಲ, ಸೊ ನೆಕ್ಸ್ಟ್ ಕಾಲರ್ಗೆ ಕೇಳೋಣ, ಅವರು ಆನ್ಸರ್ ಮಾಡ್ತಾರೆ ಅಂತ ಕೇಳೋಣ. ಹಲೋ ಹಲೋ ಹಲೋ
2: ಹಲೋ,
0: ನಮಸ್ತೆ.
2: ನಮಸ್ಕಾರ ಸರ್, ಶ್ರೀಧರ್ ಸರ್.
0: ಹಾ, ಬ್ರಹ್ಮಾನಂದ ಅವರು.
2: ಹಾ ನಮಸ್ತೆ ಸರ್, ನಾನು ಬ್ರಹ್ಮಾನಂದ, ವಿದ್ಯಾನಗರ, ಶಿವಮೊಗ್ಗ. ಕಾಫಿ ಆಯ್ತಾ ಸರ್?
0: ಕಾಫಿ ಏನಾಗಿಲ್ಲ ಸರ್, ನಿಮ್ದು ಆಯ್ತಾ?
2: ಹಾ ನಮ್ದು ಆಯ್ತು ಸರ್, ಆಯ್ತು.
0: ಓಕೆ, ಸೊ ಬ್ರಹ್ಮಾನಂದ ಅವರು ಇವತ್ತು ಬ್ರೈನ್ ಗೇಮ್ನ ಆಡೋಕೆ ರೆಡಿನಾ?
2: ಏನ ಸರ್,
0: ಇವತ್ತು ವರ್ಲ್ಡ್ ಬ್ರೈನ್ ಡೇ ಇದೆ.
2: ಓಕೆ ಓಕೆ ಓಕೆ,
0: ಹಾಗಾಗಿ ಬ್ರೈನ್ನ ಒಂದೊಂದ್ಸರಿ ಟೆಸ್ಟ್ ಮಾಡೋಣ ಅಂತ ಹೇಳಿ ಇವತ್ತು ಬ್ರೈನ್ನ ಗೇಮ್ನ ಆಡ್ತಾ ಇದೀವಿ.
2: ಆಯ್ತು ಸರ್, ನಾವು ಟ್ರೈ ಮಾಡೋಣ.
0: ಓಕೆ, ನಾನಾಗಲೇ ನಮ್ಮ ಲಿಸ್ನರಿಗೆ ಒಬ್ಬರಿಗೆ ಅಕ್ಷರಗಳನ್ನ ಕೊಟ್ಟಿದ್ದೆ. ಸೊ ಅದೇ ಅಕ್ಷರಗಳನ್ನ ಅವರು ಗೆಸ್ ಮಾಡಿಲ್ಲ, ಇನ್ನ ನೀವು ಗೆಸ್ ಮಾಡ್ತೀರಾ, ಟ್ರೈ ಮಾಡಿ.
2: ಆಯ್ತು ಸರ್, ಹೇಳಿ.
0: ಫಸ್ಟ್ ಅಕ್ಷರ ರ. ನೆಕ್ಸ್ಟ್ ಮಾ. ಮೈ ರಾ.
2: ಓ, ತುಂಬಾ ಅಕ್ಷರ ಇದಾವೆ.
0: ಹೌದು,
2: ಮೈ ನೇ, ಮೈ ನೆವರ್ ಹೇಳಿ ಸುನ.
0: ನೋ ನೋ, ಇನ್ನೂ ಎರಡು ಅಕ್ಷರ ಇದೆ ಹೇಳಿ. ರಾ ಆಯ್ತಾ? ಸು
2: ಬರ್ಕಬೇಕ ಸರ್? ಇದು
0: ಬರ್ಕೊಂಡಿದ್ರೆ ಚೆನ್ನಾಗಿತ್ತು.
2: ಒಂದೇ ನಿಮಿಷ ಬರ್ಕಂತೀನಿ,
0: ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟಿದೀವಿ ನಾವು.
2: ಹೌದಾ? ಒಂದ್ ನಿಮಿಷ ಬರ್ಕಂತೀನಿ.
0: ಓಕೆ, ಸೊ ಕೇಳಿದ್ರೆ ಈ ಅಕ್ಷರ
2: ಸರ್ ಹೇಳಿ ಸರ್.
0: ಓಕೆ, ಫಸ್ಟ್ ಅಕ್ಷರ ರಾ.
2: ಮಾ. ಮಾ.
0: ನೇ.
2: ನೇ ನೇ.
0: ರು.
2: ಮೈ.
0: ಮೈ. ರಾ.
2: ರಾ.
0: ಸು. ಸು.
2: ಟು ಟು ನಾ
0: ಸಾ ಸಾ ಸಿ ಸು.
2: ಟು ಟು.
0: ಸು ಸರ್. ಸಂಪಿಗೆ ಸಾ ಇದೆಯಲ್ಲ, ಸಂಪಿಗೆ ಅಂತ ಸಾ ಇದೆ ಗೊತ್ತಾ, ಅದರಿಂದ ಬರುವಂತಹ ಸು ಅಕ್ಷರವನ್ನ ಬರ್ಕೋಬೇಕು. ನೆಕ್ಸ್ಟ್ ಅಕ್ಷರ ರಾ. ನೆಕ್ಸ್ಟ್ ಅಕ್ಷರ ಆ ಇದೆ. ಹ್ಮ್, ಹೇಳಿ ಸರ್. ಇದಿಷ್ಟು ಸೇರಿಸ್ಬಿಟ್ಟು ಒಂದು ಪದ ಬರುತ್ತೆ.
2: ಹೌದಾ? ರಮಣಿ. ಮೈ ಅರಸು ಅಲ್ಲ, ಅರಸು ಅರಸು ಮೈಸೂರ ಅರಸ ಸರ್.
0: ಹಾ, ಫಸ್ಟ್ ವರ್ಡ್ ಸರಿ ಇದೆ, ನೆಕ್ಸ್ಟ್ ಇಂದ ಒಂದು ಮಾಡಿ.
2: ಮೈ ಮೈ ಸೂರು ಆರ ರಾ ಎರಡ್ಸಲ ಬಂದಿಲ್ಲ ಸರ್. ಮೈಸೂರು ಅರಮನೆನಾ?
0: ಎಸ್. ಹೌದು, ಕರೆಕ್ಟ್.
2: ಸರಿ ಸರ್, ಸರಿ ಸರ್, ಸರಿ.
0: ಓಕೆ, ಚೆನ್ನಾಗಿ ಆಡಿದ್ರಿ. ಥ್ಯಾಂಕ್ ಯು.
2: ಥ್ಯಾಂಕ್ ಯು ಸರ್.
0: ಓಕೆ, ಬ್ರಹ್ಮಾನಂದ ಅವರು ಕರೆ ಮಾಡಿದ್ರು, ಮೈಸೂರು ಅರಮನೆ ಅನ್ನುವಂತಹ ಪದವನ್ನು ಕರೆಕ್ಟಾಗಿ ಹೇಳಿದ್ರು. ಆ್ಯಂಡ್ ನೀವು ಕೂಡ ಕರೆ ಮಾಡಿ ಮಾತಾಡಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಗೇಮ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಆ್ಯಂಡ್ ಹಾಗೆ ನಮ್ಮ ಲಿಸ್ನರ್ಸ್ ಕೂಡ ಸುಮಾರು ಜನ ಮೆಸೇಜ್ ಮಾಡ್ತಾ ಇದ್ದಾರೆ. ಕುಸುಮ ಅವರು ಮೆಸೇಜ್ ಮಾಡಿದ್ದಾರೆ, ಹಾಗೆ ಸೋಮಶೇಖರ್ ಸರ್ ಕೂಡ ಮೆಸೇಜ್ ಮಾಡಿದ್ದಾರೆ, ಜೊತೆಗೆ ಷಡಾಕ್ಷರಿ ಅವರು ಕೂಡ ನ್ಯಾಮತಿಯಿಂದ ಮೆಸೇಜ್ ಮಾಡಿದ್ದಾರೆ, ಮೈಸೂರು ಅರಮನೆ ಅಂತ ಹೇಳಿ. ಸೊ ಆ್ಯಂಡ್ ನೀವು ಕೂಡ ಕಾಲ್ ಮಾಡಿ ಪಾರ್ಟಿಸಿಪೇಟ್ ಮಾಡ್ಬೋದು ನಮ್ಮ ಕಾರ್ಯಕ್ರಮದಲ್ಲಿ, ಈ ಒಂದು ಅಕ್ಷರಗಳ ಆಟದಲ್ಲಿ ಎಂಜಾಯ್ ಮಾಡ್ತಾ ಮಾತಾಡ್ಬೋದು. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಬೇಕಾದಂತಹ ಸಂಖ್ಯೆ 9686609962729 ಈ ಸಂಖ್ಯೆಗೆ ಕರೆ ಮಾಡಿ. ಆ್ಯಂಡ್ ಹಾಗೆ ಈಗ ಅಕ್ಷರಗಳನ್ನ ಕೊಡ್ತಾರೆ ಅಂತ ಹೇಳಿ ಕಾಲ್ ಮಾಡಿದೆ, ಹಾಗೆ ಇದ್ದರೆ ನೆಕ್ಸ್ಟ್ ಇರೋರಿಗೆ ಅಕ್ಷರಗಳೇ ಸಿಗಲ್ಲ. ಸೊ ಎನಿವೇ, ನೀವು ಕೂಡ ಕರೆ ಮಾಡಿ ನಮ್ಮ ಜೊತೆ ಮಾತಾಡಿ, ಆ್ಯಂಡ್ ನಾನು ಕೊಡುವಂತಹ ಅಕ್ಷರಗಳನ್ನ ಜೋಡಿಸಿ ನೀವು ಕೂಡ ಪದಗಳನ್ನ ಹೇಳಿ. ಓಕೆನಾ? ಈಗ ಇನ್ನೊಬ್ರು ಕಾಲರ್ ಹೇಳಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ.
3: ನಮಸ್ತೆ ಸರ್.
0: ನಮಸ್ತೆ ಪ್ರೇಮ ಅವರು.
3: ಹೌದು ಸರ್.
0: ಹೇಗಿದೆ ಪ್ರೇಮ ಅವರೇ ಹಾಸನ?
3: ಇವತ್ತು ಸ್ವಲ್ಪ ಮೋಡ ಇದೆ ಸರ್, ಮಳೆಯನ್ನು ಬಂದಿಲ್ಲ.
0: ಓಕೆ. ಸೊ ಪ್ರೇಮ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಗೇಮ್ ನ ಆಡೋಕೆ ರೆಡಿನಾ?
3: ಸರಿ ಸರ್.
0: ಓಕೆ, ಪೆನ್ ಪೇಪರ್ ಎಲ್ಲ ರೆಡಿ ಇದೆಯಾ?
3: ಸರಿ ಸರ್.
0: ಓಕೆ, ಸೊ ಹೇಳದ ಅಕ್ಷರಗಳನ್ನ
3: ಹೇಳಿ ಸರ್.
0: ನೂ. ನಾನಾ ನೀ ನೂ ಬರುತ್ತಲ್ಲ, ನೂ. ಶ್ಯಾಮ್.
3: ಶಾ.
0: ಶಾಗೆ ಯಾವತ್ ಬರುತ್ತೆ?
3: ಯಾವತ್ತು.
0: ಹಾ. ನೆಕ್ಸ್ಟ್ ದ.
3: ದ.
0: ನೆಕ್ಸ್ಟ್ ಮಾ.
3: ಮಾ.
0: ರಾ.
3: ರಾ.
0: ಬಾ ಸೊನ್ನೆ ಗಾ.
3: ಬಾ ಸೊನ್ನೆ ಗಾ.
0: ಹಾ, ಇದಿಷ್ಟ ಅಕ್ಷರಗಳು. ಇದಿಷ್ಟನ್ನ ಜೋಡಿಸಿ ಒಂದು ಪದ ಬರುತ್ತೆ, ಅದನ್ನ ಹೇಳ್ಬೇಕು. ಗೊತ್ತಾಗ್ತಿದ್ಯಾ ನಿಮ್ಗೆ? ಈಸಿಯಾಗಿ ಗೊತ್ತಾಗತ್ತಿದ?
3: ಸುರಂಗ ಗೊತ್ತಾಗ್ತಿದೆ.
0: ಇಲ್ಲ ಇಲ್ಲ. ಓಕೆ, ಅಕ್ಷರ ಏನು ಸರಿ ಹೇಳ್ತೀನಿ. ನೂ ಶಾ.
3: ನೂ ಶಾ.
0: ನೂ ಶಾ.
3: ನೂ ಶಾ.
0: ದ.
3: ದ.
0: ಮಾ.
3: ಮಾ.
0: ರಾ.
3: ರಾ.
0: ಬಾ ಸೊನ್ನೆ ಗಾ ಬರುತ್ತೆ.
3: ಅಕ್ಷರ ಕರೆಕ್ಟ್ ಇದೆ ಸರ್, ಅದನ್ನ ನೋಡ್ತಾ ಇದ್ದೀನಿ.
0: ಹಾ ಹಾ, ನೋಡಿ ನೋಡಿ. ಕ್ಲೂ ಏನ್ ಇರ್ಬೇಕಾ? ತಟ್ಟ ಅಂತ ಗೊತ್ತಾಗತ್ತೆ ಇದು, ನೀವು ಹಾಗೆ ನೋಡಿದ್ರೆ ಸಾಕು.
3: ಹೌದು ಸರ್, ನಾನು ಒಂಚೂರು ಲೇಟ್ ಮಾಡಿದೆ, ಗಾಬ್ರಿಲೇ ಮರ್ತೋಗ್ಬಿಡ್ತಿರುತ್ತೆ ಸರ್ ಅದು.
0: ಓಕೆ, ಇದೊಂದು ಸಿನಿಮಾ ಹೆಸರು ಕೂಡ ಇದೆ. ನಿಮಗೆ ಈಸಿ ಟ್ರಿಕ್ ಹೇಳ್ಬೇಕು ಅಂತಂದ್ರೆ, ಲಾಸ್ಟ್ ಬರ್ಕೊಂಡ್ರಿ ಗೊತ್ತಾ, ಬಾ ಮತ್ತೆ ಸೊನ್ನೆ ಗಾ ಅಂತ.
3: ಹಾ,
0: ಎರಡನ್ನು ಒಟ್ಟಿಗೆ ಕೂಡಿಸಿ ನೆಕ್ಸ್ಟ್ ಉಳ್ಕಿರೋದು ನೀವು ನೋಡಿದ್ರೆ ಗೊತ್ತಾಗತ್ತೆ.
4: ಅದೇ ಪಾ ಸೊನ್ನೆ ಗಾ ಬರ್ಕೊಂಡಿದ್ದೀನಿ ಸರ್.
0: ಪಾ ಅಲ್ಲ ಮೇಡಮ್, ಬಾ ಬಾ
4: ಬಾ ಬಾ.
0: ಹ್ಮ್, ಬಾ ಬರುತ್ತಲ್ಲ ಬಾ ಅಂತ ಬರ್ಬೇಕು.
4: ಸರಿ ಸರಿ, ಬಾ ಸೊನ್ನೆ ಗಾ ಬರ್ಕೊಂಡಿದ್ದೀನಿ.
0: ಹಾ,
4: ಬಂಗ
0: ಗೊತ್ತಾಯ್ತಾ? ಓಕೆ, ಗೊತ್ತಾಗ್ತಿಲ್ವಾ? ಟ್ರೈ ಮಾಡಿ, ಗೊತ್ತಾದ ತಕ್ಷಣ ನಮಗೆ ವಾಟ್ಸಪ್ ಮಾಡಿ. ಓಕೆನಾ?
4: ಆಯ್ತು ಸರ್.
0: ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಸೊ ಪ್ರೇಮ್ ಅವರು ಕರೆ ಮಾಡಿದ್ರು ಹಾಸನಿಂದ, ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಟ್ರೈ ಮಾಡ್ತಾ ಇದ್ರು, ಬಟ್ ಅವರಿಗೆ ಗೊತ್ತಾಗುತ್ತೆ ಈಸಿಯಾಗಿ ಬರ್ಕೊಂಡಿರೋ ಅಕ್ಷರಗಳಲ್ಲೇನೋ ಮಿಸ್ ಆಗಿರ್ಬೋದು ಅಂತ ಅನ್ಕೊಳ್ತೀನಿ. ಏನಿವೆ ನಮ್ಮ ಲಿಸ್ನರ್ಸ್ ಅಂತೂ ಸಿಕ್ಕಾಪಟ್ಟೆ ಫಾಸ್ಟ್ ಆಗಿದ್ದಾರೆ, ಹೇಳ್ತಿದ್ದ ಹಾಗೇ ಆನ್ಸರ್ಗಳನ್ನ ಕಳಿಸ್ತಾರೆ. ನೀವು ಕೂಡ ಟ್ರೈ ಮಾಡ್ತಾ ಇರಿ, ಮೆಸೇಜ್ ಮಾಡ್ತಾ ಇರಿ, ಆ್ಯಂಡ್ ಕಾಲ್ ಮಾಡ್ತಾ ಇರಿ. ಆ್ಯಂಡ್ ಹಾಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಕೂಡ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ ಹಲೋ. ಓಕೆ, ಏನಿವೆ ಕಾಲ್ ಕಟ್ ಆಯಿತು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಆನ್ಸರ್ನ ಗೆಸ್ ಮಾಡಬಹುದು. ಹಾಗೆ ನಿಮಗೂ ಕೂಡ ಒಂದು ಅಕ್ಷರಗಳನ್ನು ಕೊಡ್ತೀನಿ, ಆ ಅಕ್ಷರಗಳನ್ನು ಜೋಡಿಸಿ ನೀವು ಒಂದು ಪದವನ್ನು ಕಂಡುಹಿಡಿಬಹುದು. ಹಾಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ
5: ಹಲೋ,
0: ನಮಸ್ತೆ.
5: ನಮಸ್ತೆ ಸರ್.
0: ರಾಘವೇಂದ್ರ ಅವರು?
5: ಶುಭ ಸಂಜೆ.
0: ಹಾ, ಶುಭ ಸಂಜೆ. ಹೇಗಿದ್ರ ರಾಘವೇಂದ್ರ ಅವರೇ?
5: ಹಾ, ಫೈನ್ ಸರ್.
0: ಹೇಗಿದೆ ನಿಮ್ಮ ಕಡೆ ಎಲ್ಲ, ಮಳೆ ಬಂತಾ?
5: ಹಾ, ಮಳೆ ಆಗ್ತಾ ಇದೆ.
0: ಹ್ಮ್ ಹ್ಮ್, ಓಕೆ. ಕೂಲ್ ಕೂಲ್ ವೆದರ್.
5: ಬ್ರೈನ್ ಶಾರ್ಪ್ ಮಾಡ್ತಾ ಇದ್ರಿ ಸರ್?
0: ಹೌದ್ ಸರ್, ಬ್ರೈನ್ ಶಾರ್ಪ್ ಮಾಡ್ತಾ ಇದೀವಿ. ಹಾಗೆ ಅಕ್ಷರ ಕೊಡೋದು
5: ಹೇಳಿ ಸರ್.
0: ಹ್ಮ್, ಸೊ ಫಸ್ಟ್ ಅಕ್ಷರ ರೇ.
5: ರೇ
0: ರೇ. ತಾ, ತಾ ಇಳಿಸ್ಬೇಕು. ನಾ, ನಾ, ನೀ, ನೂ, ನೂ, ನೂ ಅಂತ ಬರ್ಕೋಬೇಕು. ನೆಕ್ಸ್ಟ್ ಗು. ಲಾಸ್ಟ್ ಅಕ್ಷರ ಮೀ. ಮಾ, ಮಾ, ಮೀ. ಇಷ್ಟೇ ಅಕ್ಷರ.
5: ಭೂಮಿ.
0: ಹ್ಮ್ ಅಲ್ಲ ಅಲ್ಲ,
5: ಭೂಮಿ
0: ಗು. ಗಾ ಗಂಟೆ ಗಾ ಇದೆಯಲ್ಲ, ಗಾದಿಂದ ಬರುವಂತಹ ಗು ಅಕ್ಷರವನ್ನು ಬರ್ಕೋಬೇಕು. ಓಕೆನಾ?
5: ಲಾಸ್ಟ್ ಈಗ
0: ಅಲ್ಲ, ಲಾಸ್ಟ್ ಇಂದ ಹೇಳಿ ಅಕ್ಷರಗಳು ಹೇಳಿ.
5: ರೇ.
0: ಹಾ.
5: ತಾ.
0: ಹಾ.
5: ನೂ.
0: ಹಾ.
5: ಗೂ.
0: ಹಾ.
5: ಗೂ ಗೂ.
0: ಹೌದು, ಗೂ
5: ಗೂ.
0: ನಗದು ಮೀ.
5: ಹೌದು, ಮೀ. ಗೂ ಎಲ್ಲೋಯ್ತಲ್ಲಿ
0: ಲಾಸ್ಟ್ ಇಂದ ಎರಡನೇ ಅಕ್ಷರ ಗೂ ಅಂತ ಬರ್ಕೋಬೇಕು. ಓಕೆನಾ?
5: ಹೌದು ಹೌದು.
0: ಹಾ, ಅದಷ್ಟೇ ಅಕ್ಷರ, ಐದೇ ಅಕ್ಷರ ಬರುತ್ತೆ.
5: ಐದೇ ಅಕ್ಷರ.
0: ಹ್ಮ್. ರೀಸೆಂಟ್ ಆಗಿ ಅವ್ರದ್ದು ಒಂದು ಬರ್ಡೇ ಆಯ್ತು. ಹ್ಮ್. ಅಂಡ್ ಇನ್ನೂ ಒಂದು ಕ್ಲೂ ಕೊಡ್ಬೇಕು ಅಂದ್ರೆ, ನಾನೇ ಅವರ ಬರ್ಡೇ ದಿವಸ ಪ್ರೋಗ್ರಾಮ್ ಮಾಡಿದ್ದೆ ಲೈವ್.
5: ಹ್ಮ್.
0: ನಾನು ಹೇಳಲ್ಲ, ನೀವೇ ಹೇಳಬೇಕು.
5: ನೆಕ್ಸ್ಟ್ ಕಾಲರಿ ಕೊಡಿ.
0: ಓಕೆ, ಥ್ಯಾಂಕ್ ಯು ಟ್ರೈ ಮಾಡಿದ್ದಕ್ಕೆ. ನೀವು ಆನ್ಸರ್ ಗೊತ್ತಾದ ತಕ್ಷಣ ಮೆಸೇಜ್ ಮಾಡಿ. ಓಕೆನಾ? ಓಕೆ ಓಕೆ. ಸೊ ರಾಘವೇಂದ್ರ ಅವರು ಕೂಡ ಕರೆ ಮಾಡಿದರು, ಅವರು ಕೂಡ ಕರೆ ಮಾಡಿ ಟ್ರೈ ಮಾಡಿದ್ರು, ಬಟ್ ಅವರಿಗೆ ಆನ್ಸರ್ ಗೊತ್ತಾಗಲಿಲ್ಲ. ಆ್ಯಂಡ್ ಲಾಸ್ಟ್ ಕಾಲರ್ಗೆ ಕೊಟ್ಟಂತಹ ಅಕ್ಷರಗಳಲ್ಲಿ ಬಂದಂತಹ ಹೆಸರು ನಮ್ಮ ಲಿಸ್ನರ್ಸ್ ಅಂತೂ ಫಾಸ್ಟಾಗಿ ಮೆಸೇಜ್ ಮಾಡಿದ್ದಾರೆ, ಬಂಗಾರದ ಮನುಷ್ಯ. ಆ್ಯಕ್ಚುಲಾಗಿ ಪ್ರೇಮ್ ಅವರಿಗೆ ಕೇಳಿದ್ವಿ, ಸೊ ಅದು ಬಂಗಾರದ ಮನುಷ್ಯ ಆನ್ಸರು. ಆ್ಯಂಡ್ ಈಗ ಕೊಟ್ಟಿರುವಂತಹ ಅಕ್ಷರಗಳು ರಾಘವೇಂದ್ರ ಅವರಿಗೆ ಕೊಟ್ಟಿದ್ವಿ, ಅದರಿಂದ ಆನ್ಸರ್ ನಿಮ್ಗೆ ಏನಾದ್ರು ಗೊತ್ತಾಗಿದೆ ಅಂದರೆ ಅದನ್ನು ಕೂಡ ಮೆಸೇಜ್ ಮಾಡಿ. ಆ್ಯಂಡ್ ಬಂಗಾರದ ಮನುಷ್ಯ ಅನ್ನುವಂತಹ ಹೆಸರನ್ನು ಸುಮಾರು ಜನ ಆನ್ಸರ್ ಮಾಡಿದ್ರ, ಸೋಮಶೇಖರ್ ಅವರು, ಹಾಗೆ ಮಂಡ್ಯದಿಂದ ಕೆಂಡೇಗೌಡ ಅವರು, ಮತ್ತು ಕುಸುಮ ಅವರು, ರಶ್ಮಿ ಅವರು ಕೂಡ ಮೆಸೇಜ್ ಮಾಡಿದ್ದಾರೆ. ಸೊ ನೀವು ಕೂಡ ಕರೆ ಮಾಡಿ, ಆ್ಯಂಡ್ ನೀವು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಪದಗಳಿಗೆ ಆನ್ಸರ್ನ ಹೇಳ್ಬೋದು. ಸೊ ಹಾಗೆ ಕೆಲವರು ಕಾಲರ್ ಕೂಡ ಹೇಳಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ
6: ಸರ್, ನಮಸ್ಕಾರ ಸರ್.
0: ನಮಸ್ತೆ ಚಿಕ್ಕಪ್ಪವ್ರ.
6: ಹೌದು ಸರ್,
0: ಹೇಗಿದ್ದೀರಾ ಚಿಕ್ಕಪ್ಪವ್ರ?
6: ಏನೋ ಸ್ಪರ್ಧೆಗೆ ಇಳಿತಾ ಇದ್ದೀನಿ, ನೋಡೋಣ ಸರ್.
0: ಏ ಸೂಪರ್ ಆಗಿ ಫುಲ್ ಜೋಶ್ ಅಲ್ಲಿ ಇದೀರಾ.
6: ಈಗ ನೀವು ಹೇಳಿದ ಮೇಲೆ ಗೊತ್ತಾಗತ್ತೆ ನಮ್ ಜೋಶ್ ಹಂಗಿರುತ್ತೆ ಅಂತ.
0: ಹಾ, ಈಸಿಯಾಗಿ ಕೊಡೋಣ. ಸೊ ಚಿಕ್ಕಪ್ಪ, ಇವತ್ತು ನಾನು ಕೊಡ್ತಿರುವಂತಹ ಅಕ್ಷರ ಬರ್ಕೊಳಕ್ಕೆ ರೆಡಿನಾ?
6: ಸರಿ ಹೇಳಿ ಸರ್.
0: ಹಾ ಓಕೆ, ಫಸ್ಟ್ ಅಕ್ಷರ
6: ಸರ್
0: ಮಾ.
6: ಹಾ ಸರ್.
0: ನೆಕ್ಸ್ಟ್ ರಾ.
6: ಹಾ ಸರ್.
0: ಕ್ಷೀ, ಕ್ಷ್ಮಿ, ಕ್ಷ್ಮಿ ಅಂತ ಬರ್ಕೋಬೇಕು. ಕೀ ಅಂತ ಬರ್ಕೊಂಡು
6: ಶಾವಲ.
0: ಹಾ
6: ಕ್ವಿ.
0: ನೆಕ್ಸ್ಟ್ ಅಕ್ಷರ ವಾ.
6: ಸರ್.
0: ನೆಕ್ಸ್ಟ್ ಹಾ, ಹಾಲು ಬರುತ್ತಲ್ಲ ಹಾಲು, ಹಾ
6: ಅದು ಕೆಳಗಿಳಿಸ್ಬೇಕ.
0: ನೆಕ್ಸ್ಟ್ ಅಕ್ಷರ ಅಲ್ಲ
6: ಸರ್,
0: ಈ ಆರು ಅಕ್ಷರಗಳಲ್ಲಿ ಒಂದು ವರ್ಡ್ ಬರುತ್ತೆ.
6: ಹೌದಾ ಸರ್?
0: ಹ್ಮ್, ಫಸ್ಟ್ ಅಕ್ಷರ ಹೇಳಿ, ನೀವು ಏನೇನ್ ಬರ್ಕೊಂಡಿದ್ರ
6: ಸರ್? ಮಾ ಬರ್ದೇನೆ ಫಸ್ಟಿಗೆ, ಆಮೇಲೆ ರ, ಕ್ವಿ,
0: ಕ್ವಿ ಅಲ್ಲ
6: ಅಲ್ಲ ಕ್ವಿ ಕಿ ಕೆಳಗಡೆ
0: ಅಂತ ಬರ್ದ್ಬಿಟ್ಟು ಅದ್ರ ಕೆಳಗಡೆ ಶಾವತ್ ಹಾಕಿ ಆಮೇಲೆ ಮಾವತ್ ಹಾಕಿ ಕ್ಷ್ಮಿ ಕ್ಷ್ಮಿ ಅಂತೀವಿ ಅದನ್ನ,
6: ಕ್ಷ್ಮಿ
0: ಕ್ಷ್ಮಿ ಅಂತೀವಿ. ಅಂಡ್ ನೆಕ್ಸ್ಟ್ ಅಕ್ಷರ ವಾ ಬರುತ್ತೆ, ಹಾ ಬರುತ್ತೆ, ಲಾ ಬರುತ್ತೆ. ಪಟ್ ಅಂತ ಆನ್ಸರ್ ಹೇಳಿ ನೋಡೋಣ, ಟ್ರೈ ಮಾಡಿ.
6: ರಾಪಕ ಸ್ಮಿ ಅಲ್ಲ ಸರ್?
0: ಹಾ ಹೌದು. ಓಕೆ, ಇದೊಂದು ಹಬ್ಬ ಕೂಡ ಆಗಿದೆ
6: ಸರ್, ವರಮಹಾಲಕ್ಷ್ಮಿ.
0: ಹೇಳಿದ್ರಿ
6: ನೀವು ಹೇಳಿದ್ರಲ್ಲ, ಅವಾಗ ಗೊತ್ತಾಯ್ತು ಸರ್, ಈಗ ಸದ್ಯ ಬರೋದು ಅದೇ ಹಬ್ಬ.
0: ಓಕೆ ಓಕೆ, ಚೆನ್ನಾಗಿ ಟ್ರೈ ಮಾಡಿದ್ರಿ. ಥ್ಯಾಂಕ್ ಯು ಚಿಕ್ಕಪ್ಪ ಅವ್ರೆ.
6: ಧನ್ಯವಾದಗಳು ಸರ್, ನಮಸ್ಕಾರ.
0: ನಮಸ್ತೆ. ಸೊ ಹಾಗೆ ಲಾಸ್ಟ್ ಆನ್ಸರ್ ಏನಾದ್ರು ಗೊತ್ತಾಯ್ತ ನಿಮ್ಗೆ?
6: ಲಾಸ್ಟ್ ರಾಮ ಶ್ಯಾಮ ಬಾಮ ಸರ್.
0: ಅಲ್ಲ ಅಲ್ಲ ಅಲ್ಲ ಅಲ್ಲ, ಲಾಸ್ಟ್ ಅಕ್ಷರ ನಾನು ಕೊಟ್ಟಿದ್ದೆ ನಮ್ಮ ಲಿಸ್ನರ್ಗೆ, ಅದನ್ನ ಟ್ರೈ ಮಾಡ್ತೀರಾ?
6: ಅದು ಗೊತ್ತಾಗ್ಲಿಲ್ಲ, ಹೇಳಿ ಸರ್.
0: ರೇ ತಾ,
6: ತಾ ಕೆಳಗಿಳಿಸ್ಬೇಕ ಸರ್?
0: ಹೌದು. ನೆಕ್ಸ್ಟ್ ನು.
6: ಹಾ ಸರ್.
0: ಗು,
6: ಕು,
0: ಗು ಗು ಗಾಗಾಗಿ ಗು.
6: ಹಾ ಗು.
0: ಲಾಸ್ಟ್ ಅಕ್ಷರ ಮಿ.
6: ಮಿ.
0: ಹಾ ಟ್ರೈ ಮಾಡಿ, ಬಟ್ ಅಂತ ಈಸಿ ಆಗಿದೆ. ರೀಸೆಂಟ್ ಆಗಿ ಇವರ ಬರ್ಡೇ ಕೂಡ ಆಗಿತ್ತು, ನಾನೇ ಅವ್ರದ ಪ್ರೋಗ್ರಾಮ್ ಕೂಡ ಮಾಡಿದ್ದೆ.
6: ಹೌದಾ ಸರ್?
0: ಹಾ.

0: ಸುಮಾರು ಜನ ಮೆಸೇಜ್ ಮಾಡಿದ್ರೆ, ರಶ್ಮಿ ಅವರು ಮೆಸೇಜ್ ಮಾಡಿದ್ದಾರೆ, ಹಾಗೆ ಇನ್ನೊಬ್ಬರು ಮೆಸೇಜ್ ಮಾಡಿದರೆ, ಅವ್ರ ನೇಮ್ ನಾ ಹಾಕಿಲ್ಲ, ಹಾಗೆ ಕುಸುಮ ಅವರು ಮೆಸೇಜ್ ಮಾಡಿದ್ದಾರೆ, ಸೋಮಶೇಖರ್ ಅವರು ಮಾಡಿದ್ದಾರೆ, ಕೆಂಡೇಗೌಡ ಅವರು ಮಾಡಿದ್ದಾರೆ, ಸುಮಾರು ಜನ ಮೆಸೇಜ್ ಮಾಡ್ತೀರಾ ಆ್ಯಂಡ್ ಕಾಲ್ ಕೂಡ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಪುಟ್ಟ ವಿರಾಮ ತೊಗೊಂಡು ವಾಪಸ್ ಬರೋಣ. ಆ್ಯಂಡ್ ಈ ಗೇಮ್ ಹೇಗೆ ಅನಿಸ್ತದೆ ಅದನ್ನು ಕೂಡ ಮೆಸೇಜ್ ಮಾಡಿ ತಿಳಿಸಿರಿ. ಒಂದು ಪುಟ್ಟ ವಿರಾಮದ ನಂತರ ವಾಪಸ್ ಬರ್ತೀನಿ. ನಾನು ಆರ್ ಜೆ ಶ್ರೀಧರ್, ಇದು ಕಾಫಿ ವಿತಾರೆ ಶೋ, ಕೇಳ್ತಾ ಇರಿ ರೇಡಿಯೋ ಶೋ ಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
4: ಹೂನೆ ರೆಡಿ ಆಗ್ತಾ ಇದೆ.
3: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
4: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
0: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ. ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇರೋದು ರೇಡಿಯೋ ಶೋ ಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಜೆ ಶ್ರೀಧರ್, ಇದು ಕಾಫಿ ವಿತಾರೆ ಶೋ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ಹಾಗೆ ಇವತ್ತು ನಾನು ಕೊಡ್ತಾ ಇರುವಂತಹ ಅಕ್ಷರಗಳನ್ನು ಜೋಡಿಸಿ ನೀವು ಕೂಡ ಅಲ್ಲಿ ಬರುವಂತಹ ಪದಗಳನ್ನು ಹೇಳಬೇಕು. ಆ್ಯಂಡ್ ನಮ್ಮ ಲಿಸ್ನರ್ಸ್ ಅಂತೂ ಸಿಕ್ಕಾಪಟ್ಟೆ ಫಾಸ್ಟಾಗಿ ಎಲ್ಲರೂ ಕೂಡ ಆನ್ಸರ್ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಏನು ಪದಗಳನ್ನ, ಏನು ಅಕ್ಷರಗಳನ್ನ ಕೊಡ್ತಾ ಇರ್ಬೇಕಾದ್ರೆ ಸಖತ್ತಾಗಿ ಆನ್ಸರ್ನ ಪಟ ಪಟ ಪಟ ಅಂತ ಮೆಸೇಜ್ ಮಾಡ್ತಾ ಇದ್ದಾರೆ. ನೀವು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತಿದ್ರೆ ಕರೆ ಮಾಡಿ. ನಮ್ಮ ಸಂಖ್ಯೆ 9686860979 ಈ ಸಂಖ್ಯೆ ಕರೆ ಮಾಡಿ ಅಂತ ಹೇಳ್ತಾ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಹೇಳಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ, ನಮಸ್ತೆ, ಯಾರಿದು? ಹಾ ಮೇಡಮ್, ತಮ್ಮ ಹೆಸರು? ಸಾರಿ, ರೇಡಿಯೋನ ಆಫ್ ಮಾಡಿ. ಓಕೆ, ಇವಾಗ ಕರೆಕ್ಟ್ ಕೇಳಿಸ್ತಾ ಇದೆಯಾ? ಹ್ಮ್, ಹೇಳಿ, ನಿಮ್ಮ ಹೆಸರು?
5: ಮುಕ್ತಾ.
0: ಎಲ್ಲಿಂದ ಕರೆ ಮಾಡ್ತಾ ಇರೋದು?
5: ಶಿವಮೊಗ್ಗದಿಂದ.
0: ಓಕೆ, ಹೇಗಿದ್ದೀರಾ ಮುಕ್ತಾ ಅವರೇ?
5: ನಾವು ಆರಾಮಿದ್ದೀವಿ. ಈಗ ಅಪರೂಪತೆ ನಮ್ಗೆ ಲೈನ್ ಸಿಕ್ತು.
0: ಸೂಪರ್ ಸೂಪರ್,
5: ಕೇಳ್ತಾ ಇರ್ತೀವಿ ಯಾವಾಗ ಅವಾಗ.
0: ಓಕೆ, ಸೊ ಇವತ್ತು ಮುಕ್ತಾ ಅವರೇ ಫುಲ್ ಬ್ರೈನ್ ಗೇಮ್ ಇದೆ, ಆಡೋಕೆ ರೆಡಿ?
5: ಓಕೆ ಸರ್, ರೆಡಿ ಇದ್ದೀವಿ.
0: ಓಕೆ, ಸೊ ಅಕ್ಷರಗಳನ್ನ ಕೂಡ ಹೇಳ್ತೀನಿ, ಬರ್ಕೊಳ್ಳಿ.
5: ಹಲೋ ಹಲೋ, ಸ್ವಲ್ಪ ಕೇಳಿಸ್ತಿಲ್ಲ ಸರ್.
0: ಓಕೆ, ಇವಾಗ ಕೇಳ್ತಾ ಇದೆಯಾ? ಓಕೆ, ಅಕ್ಷರಗಳನ್ನ ಹೇಳ್ತೀನಿ, ಬರ್ಕೊಳ್ಳಿ. ಓಕೆನಾ? ಫಸ್ಟ್ ಅಕ್ಷರ ವಾ.
5: ವಾ
0: ವಾ ವಾನ ಇಳಿಸ್ಬೇಕು. ಓಕೆ,
5: ಹೇಳಿ. ವಾ ವಾ.
0: ಹಾ, ನೆಕ್ಸ್ಟ್ ಅಕ್ಷರ ರಾ.
5: ರಾ.
0: ಡಾ. ಡಾ, ಡಮರುಗಾ ಡಾ.
5: ಓಕೆ,
0: ನೆಕ್ಸ್ಟ್ ಅಕ್ಷರ ಧಾ. ಧಾ. ಧಾ ಅಂತ ಕೆಳಗಿಳಿಸ್ಬೇಕು. ಓಕೆನಾ? ಹ್ಮ್, ನೆಕ್ಸ್ಟ್ ಅಕ್ಷರ ಪೇ. ಪಾ ಪಾ ಪಿ ಪೇ. ನೆಕ್ಸ್ಟ್ ಅಕ್ಷರ ಡ. ಡಮರುಗ ಡ.
5: ಡಮರುಗ ಡ.
0: ಹ್ಮ್, ಸೊ ಇದಿಷ್ಟು ಅಕ್ಷರಗಳನ್ನ ಜೋಡಿಸಿ ಒಂದು ಸ್ವೀಟ್ ಆದಂತಹ ಆನ್ಸರ್ ನ ಹೇಳಿ. ನಾನು ಹೇಳಿದೀನಿ, ಸೊ ಇದನ್ನ ಟ್ರೈ ಮಾಡಿ. ವಾಟ್ಸ್ಆಪ್ ಮಾಡ್ತೀರಾ? ಇಲ್ಲ, ಟ್ರೈ ಮಾಡಿ ಒಂದ್ಸರಿ ನೋಡೋಣ. ಓಕೆ, ಏನೇನು ಅಕ್ಷರ ಬರ್ಕೊಂಡಿದ್ರ ಹೇಳಿ. ನಂತರ ಧ.
5: ಹಾಂಗ್ ಬರ್ತೀನಿ.
0: ಓಕೆ.

0: ಟ್ರೈ ಮಾಡಿ
1: ಥ್ಯಾಂಕ್ ಯು ಮುಕ್ತಾ ಅವರೇ ಕರೆ ಮಾಡೋದಕ್ಕೆ. ಸೊ ಮುಕ್ತಾ ಅವರು ಕರೆ ಮಾಡಿದ್ರು ಶಿವಮೊಗ್ಗದಿಂದ, ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಟ್ರೈ ಮಾಡ್ತಾ ಇದ್ರು. ಸೊ ಅವರಿಗೆ ಸ್ವಲ್ಪ ಟೈಮ್ ಬೇಕು ಅಂತ ಹೇಳಿದ್ರು. ಆ್ಯಂಡ್ ನೀವು ಕೂಡ ಕರೆ ಮಾಡಿ ಮಾತಾಡಿ, ಆ್ಯಂಡ್ ಹಾಗೆ ನಿಮಗೂ ಕೂಡ ಅಕ್ಷರಗಳನ್ನ ಕೊಡ್ತೀನಿ, ಜೋಡಿಸಿ ಆನ್ಸರ್ನ ಹೇಳೋಕೆ ಟ್ರೈ ಮಾಡಿ. ಈಗ ಇನ್ನೊಬ್ರು ಕಾಲರ್ ಹೇಳಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
2: ನಮಸ್ತೆ ಸರ್.
1: ನಮಸ್ತೆ
2: ಅವರು,
1: ಹೇಗಿದ್ದೀರಾ?
2: ನಾನೇನೋ ಚೆನ್ನಾಗಿದ್ದೀನಿ ಸರ್, ಮಳೆ ಇಲ್ಲ ಅದೇ ಒಂದು ಕೊರಗು.
1: ಓಕೆ, ಸೊ ಬರುವುದು ಮಳೆ ನೋಡೋಣ.
2: ಈ ವರ್ಷ ಮಳೆ ಬರುತ್ತೆ ಅನ್ನೋ ನಂಬಿಕೆನೇ ಇಲ್ಲ.
1: ಓಕೆ ಅನಂತರಾಜ್ ಅವರ, ಇವತ್ತು ಅಕ್ಷರಗಳನ್ನ ಕೊಡ್ತಾ ಇದೀವಿ, ಅದನ್ನ ಜೋಡಿಸಿ ಒಂದು ಪದವನ್ನ ಹೇಳ್ಬೇಕು.
2: ಕಾರ್ಯಕ್ರಮ ಕೇಳ್ತಾ ಇದ್ದೆ, ಗೊತ್ತಾಯ್ತು.
1: ಓಕೆ ರೆಡಿ ಇದೀರಾ ಹಾಗಾರೆ? ಓಕೆ, ಲಾಸ್ಟ್ ಕಾಲರ್ಗೆ ಕೊಟ್ಟಿರುವ ಅಕ್ಷರಗಳು ಏನಾದ್ರು ಗೊತ್ತಾಯ್ತಾ ನಿಮ್ಗೆ?
2: ಇಲ್ಲ ಸರ್, ಗೊತ್ತಿಲ್ಲ, ಟ್ರೈ ಮಾಡ್ತಾ ಇದ್ವಲ್ಲ.
1: ಓಕೆ, ಸೊ ಆ ಅಕ್ಷರಗಳನ್ನ ಹೇಳ್ತೀನಿ, ನೀವು ಟ್ರೈ ಮಾಡಿ. ವಾ ಇಳಿಸ್ಬೇಕು, ವಾನ
2: ವಾನ ಇಳಿಸ್ಬೇಕ? ವಾಕ್ತಿರ್ಗಾವ.
1: ಹೌದು. ನೆಕ್ಸ್ಟ್
2: ರಾಕ್ತಲ್ಕಟ ರಾ ಸರ್,
1: ರಾ ಅಷ್ಟೇ. ನೆಕ್ಸ್ಟ್
2: ಧಾ.
1: ನೆಕ್ಸ್ಟ್ ಅಕ್ಷರ ಧಾ.
2: ಡಾ ಆಗ್ತಲು ದಾನ.
1: ಡಾ ಆಗ್ತಿದ್ದ ಹಾಗೆ ದಾ ಬರ್ದ್ಬಿಟ್ಟು ಒತ್ತಕ್ಷರ ಕೊಟ್ಬಿಟ್ಟು ಇಳಿಸ್ಬೇಕು ಅದನ್ನ, ದಾನ. ಹೌದು. ನೆಕ್ಸ್ಟ್ ಪೇ. ಪೇ ಪಕ್ಕ ದೀರ್ಘ ಬರುತ್ತೆ.
2: ದೀರ್ಘ.
1: ನೆಕ್ಸ್ಟ್ ಡಾ. ಮತ್ತೆ
2: ಡಾ.
1: ಆರು ಅಕ್ಷರ ಇದೆ, ಇದನ್ನ ಜೋಡಿಸಿ ಒಂದು ಸ್ವೀಟ್ ಆಗಿರುವಂತಹ ಆನ್ಸರ್ನ ಹೇಳಿ.
2: ಅಂದ್ರೆ ವಾಗ್ದೀರ್ಘವ ರಾ ಡಾ
1: ಸೂಪರ್ ನೋಡಿ, ಎಷ್ಟು ಸ್ವೀಟ್ ಆಗಿ ಆನ್ಸರ್ ಹೇಳಿದ್ರಿ.
2: ಇಲ್ಲಿ ನಮ್ಮ ಮನೆಯವರು ಸ್ವಲ್ಪ ಹೆಲ್ಪ್ ಮಾಡಿರಿ ಸರ್.
1: ಹೌದಾ? ಅವ್ರಿಗೂ ಒಂದ್ ಥ್ಯಾಂಕ್ಸ್ ಹೇಳ್ಬಿಡಿ ಮತ್ತೆ. ಓಕೆ, ಸೂಪರ್ ಆಗಿ ಆನ್ಸರ್ ಮಾಡಿದ್ರಿ.
2: ಒಂದೇ ಸರ್?
1: ಇನ್ನೊಂದ್ ಹೇಳ, ಟ್ರೈ ಮಾಡ್ತೀರಾ? ಓಕೆ, ಈಸಿ ಇದೆ ಇದು. ಫಸ್ಟ್ ಅಕ್ಷರ ಪಾ. ಹೌದು, ಪಾನ ಇಳಿಸ್ಬೇಕು.
2: ಪಾನ ಪಾಕ್ತಿರ್ಗಪ್ಪ.
1: ಹೌದು. ನೆಕ್ಸ್ಟ್ ಲಿ.
2: ಲಿ.
1: ಹೌದು. ನೆಕ್ಸ್ಟ್ ವಾ.
2: ವಾ ಅಂದ್ರೆ ದೀರ್ಘನ ಸರ್?
1: ಇಲ್ಲ, ವಾ ಅಷ್ಟೇ. ಆಮೇಲೆ ಲಾಸ್ಟ್ ಅಕ್ಷರ ದಿ.
2: ದಿ ದಕಿಳಿ ದಿ.
1: ಹೌದು. ಇಷ್ಟೇ ಅಕ್ಷರ.
2: ದೀಪಾವಳಿ ಸರ್.
1: ನೋಡಿ ಸೂಪರ್, ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಅನಂತರಾಜ್ ಅವರ.
2: ಥ್ಯಾಂಕ್ ಯು ಸರ್.
1: ಅನಂತರಾಜ್ ಅವರು ಕರೆ ಮಾಡಿದ್ರು, ಅವ್ರು ಕೂಡ ಕರೆ ಮಾಡಿ ಚೆನ್ನಾಗಿ ಆನ್ಸರ್ನ ಮಾಡಿದ್ರು. ಸೊ ನಮ್ಮ ಲಿಸ್ನರ್ಸ್ ಕೂಡ ಸುಮಾರು ಜನ ಮೆಸೇಜ್ ಮಾಡಿದ್ದಾರೆ, ಧಾರವಾಡ ಬೇಡ ಅಂಥೇಳಿ. ಸೊ ಯಾರ್ಯಾರೆಲ್ಲ ಹೇಳಿದ್ದಾರೆ ಅಂತಂದರೆ, ಚಿಕ್ಕಪ್ಪ ಅವರು ಕೂಡ ಆನ್ಸರ್ ಮಾಡಿದ್ದಾರೆ, ಜೊತೆಗೆ ಕುಸುಮ ಅವರು ಆನ್ಸರ್ ಮಾಡಿದ್ದಾರೆ, ಇನ್ನು ಗಣೇಶ್ ಕೊಂಡ್ಲಹಳ್ಳಿ ಧಾರವಾಡ ಪೇಡ ಅಂಥೇಳಿ ಆನ್ಸರ್ ಮಾಡಿದ್ದಾರೆ, ಸೋಮಶೇಖರ್ ಅವರು ಆನ್ಸರ್ ಮಾಡಿದ್ದಾರೆ, ರಶ್ಮಿ ಅವರು ಆನ್ಸರ್ ಮಾಡಿದ್ದಾರೆ, ಮತ್ತು ಕೆಂಡೇಗೌಡ ಅವರು ಕೂಡ ಆನ್ಸರ್ ಮಾಡಿದ್ದಾರೆ, ಎಲ್ಲರೂ ಕೂಡ ಆನ್ಸರ್ ಮಾಡ್ತಾ ಇದ್ದಾರೆ ಚೆನ್ನಾಗಿ. ಹಾಗೆಯೇ ವಿದ್ಯಾ ಅವರು ಕೂಡ ಮೆಸೇಜ್ನ ವಂದನಾನವರು ಕೂಡ ಮೆಸೇಜ್ನ ಮಾಡಿದ್ದಾರೆ. ಸೊ ಅವರಿಗೂ ಕೂಡ ಥ್ಯಾಂಕ್ ಯು. ಆ್ಯಂಡ್ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಿ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಕೊಡ್ತಾ ಇರುವಂತಹ ಅಕ್ಷರಗಳನ್ನು ಜೋಡಿಸಿ ಒಂದು ಪದವಾಗಿ ಬರುತ್ತೆ, ಆ ಪದವನ್ನು ಕೂಡ ಹುಡುಕಿ ಎಂಜಾಯ್ ಮಾಡ್ತಾ ನಮ್ಮ ಜೊತೆಯಲ್ಲಿ ಮಾತಾಡಿ ಅಂತ ಹೇಳ್ತಾ, ಇನ್ನೊಬ್ಬರು ಕೂಡ ಬಂಗಾರದ ಮನುಷ್ಯ ಅಂಥೇಳಿ ಆಗಲೇ ಬಂದಿರುವಂತಹ ಆನ್ಸರ್ಗೆ ಮೆಸೇಜ್ ಮಾಡಿದ್ದಾರೆ, ಸುಧೀರ್ ಅನ್ನೋರು ಶಿವಮೊಗ್ಗದಿಂದ. ಸೊ ನೀವು ಕೂಡ ಕರೆ ಮಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮೆಸೇಜ್ಗಳನ್ನ ಮಾಡೋದ್ರ ಜೊತೆಯಲ್ಲಿ ಕರೆ ಮಾಡಿ ಕೂಡ ನಮ್ಮ ಜೊತೆಯಲ್ಲಿ ಮಾತಾಡಿ ಅಂತ ಹೇಳ್ತಾರೆ. ನಮ್ಮ ಸಂಖ್ಯೆ 9686090972. ಇವತ್ತು ವರ್ಲ್ಡ್ ಬ್ರೈನ್ ಡೇ, ಅಂದರೆ ವಿಶ್ವ ಮೆದುಳು ದಿನ ಇರುವ ಕಾರಣ ಈ ಒಂದು ಬ್ರೈನ್ಗೆ ಒಂದು ಗೇಮ್ನ ಆಡ್ಸೋಣ ಅಂಥೇಳಿ ಸೊ ಬ್ರೈನ್ ಗೇಮ್ನ ತೊಗೊಂಡು ಬಂದಿದ್ದೀವಿ. ನೀವು ಕೂಡ ನಮ್ಮ ಜೊತೆಯಲ್ಲಿ ಕರೆ ಮಾಡಿ ಮಾತಾಡ್ತಾ ಈ ಒಂದು ಬ್ರೈನ್ ಗೇಮ್ನಲ್ಲಿ ಎಂಜಾಯ್ ಮಾಡಬೇಕು, ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದರೆ ಕರೆ ಮಾಡಿ. ನಮ್ಮ ಸಂಖ್ಯೆ 9686090972 ಈ ಸಂಖ್ಯೆ ಕರೆ ಮಾಡಿ. ಆ್ಯಂಡ್ ಹಾಗೆ ಶಾಲೆಗಳಲ್ಲಿ ಈ ರೀತಿ ಆಟಗಳನ್ನ ಅಷ್ಟಾಗೇನು ಆಡ್ತಾ ಇರಲಿಲ್ಲ, ಅಂದರೆ ಫಿಸಿಕಲ್ ಗೇಮ್ಸ್ಗಳನ್ನ ಜಾಸ್ತಿ ಆಡ್ತಾ ಇದ್ವಿ. ಆದರೆ ಈಗ ಸ್ವಲ್ಪ ತಲೆಗೆ ಕೆಲಸ ಕೊಡಬೇಕಾಗುತ್ತೆ, ಯಾಕೆಂದರೆ ಏನೇನೋ ತಲೆ ಬಿಸಿನಲ್ಲಿ ಇರ್ತೀವಿ, ಆ ತಲೆ ಬಿಸಿನಲ್ಲೇ ಈ ರೀತಿ ಕೆಲಸಗಳನ್ನ ಕೊಟ್ಟಾಗ ತಲೆ ಸ್ವಲ್ಪ ಚುರುಕಾಗುತ್ತೆ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲ್ ಕೊಡಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಯಾರು ಇಲ್ಲಿಂದ ಕರೆ ಮಾಡಿದ್ರೆ ಕಾರಣ? ಹಲೋ ಹಲೋ. ಓಕೆ, ನಮಗೆ ಕಾಲ್ ಕಟ್ ಆಯಿತು. ಸೊ ಹಾಗೆ ಇವತ್ತಿನ ಬ್ರೈನ್ ಗೇಮ್ ನಿಮಗೆ ಹೇಗೆ ಅನಿಸ್ತಾ ಇದೆ ಮೆಸೇಜ್ ಮಾಡಿ ತಿಳಿಸ್ಕೊಡಿ. ಆ್ಯಂಡ್ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಸಾಂಗ್ನ ಕೂಡ ಪ್ಲೇ ಮಾಡ್ತಾ ಇದ್ದೀನಿ, ಸಾಂಗ್ನ ಎಂಜಾಯ್ ಮಾಡಿಕೊಂಡು ವಾಪಸ್ ಬನ್ನಿ. ಈ ಒಂದು ಬ್ರೈನ್ ಗೇಮ್ನಲ್ಲಿ ಆಡೋದಕ್ಕೆ ನೀವು ಕೂಡ ಕರೆ ಮಾಡಿ.

ಈ ಗುಣವಂತ ಹಾಡನ್ನ ಕೇಳ್ತಾ ಕೇಳ್ತೇನೆ, ನಾನು ಕೊಡುವಂತಹ ಅಕ್ಷರಗಳನ್ನ ಕೂಡ ಜೋಡಿಸೋಕೆ ಟ್ರೈ ಮಾಡಿ. ಸೊ ಅಕ್ಷರಗಳನ್ನ ಹೇಳ್ತೀನಿ. ಲ ಗ ಹ ಈ ಯಾ ಈ ಬರುತ್ತೆ ಈ. ನೆಕ್ಸ್ಟು ಗು ಗಮ್ ಗ ಪಕ್ಕ ಸೊನ್ನೆ ಬರುತ್ತೆ. ಹಾಗೆ ಬಾ ಮತ್ತೆ ಹ ನ, ಇದಿಷ್ಟು ಅಕ್ಷರಗಳನ್ನ ಜೋಡಿಸಿ ಆನ್ಸರ್ನ ಹೇಳಿ.

0: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ ನಾಡಿ ಪುನಡ ಫೆಮ್ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಈ ಒಂದು ಬ್ರೇನ್ ಗೇಮ್ನ ಎಂಜಾಯ್ ಮಾಡಬಹುದು. ಸೊ ಕರೆ ಮಾಡಿ ನಮ್ಮ ಸಂಖ್ಯೆ 9686860279 ಈ ಸಂಖ್ಯೆ ಕರೆ ಮಾಡಿ ಅಂತ ಹೇಳ್ತಾ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲ್ ಕೂಡ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
1: ನಮಸ್ತೆ ಸರ್. ಶ್ರೀಧರ್ ಸರ್.
0: ನಮಸ್ತೆ ಕೃಷ್ಣಪ್ಪ ಅವರು.
1: ಸರ್ ಆರಾಮಿದ್ದೆ ಸರ್.
0: ಓ, ನಾವು ಸೂಪರ್ ಆಗಿದ್ದೀವಿ. ನೀವು?
1: ನಾವು ಆರಾಮಿದ್ದೆ ಸರ್.
0: ಓಕೆ ಕೃಷ್ಣಪ್ಪ ಅವರೇ, ಇವತ್ತಿನ ಗೇಮ್ ಆಡೋಕೆ ರೆಡಿನಾ? ಗೊತ್ತಾಗ್ಬೋದು ಅಂತ ಅನ್ಕೊಳ್ತೀನಿ. ಸೊ ಸ್ವಲ್ಪ ದೊಡ್ಡದಾಗಿದೆ ಹಾಡಿನ ಮಧ್ಯದಲ್ಲಿ ಹೇಳಿದೆ ನಾನು, ಅದನ್ನೇ ಹೇಳ್ತಿದ್ದೀನಿ. ಓಕೆ, ಫಸ್ಟ್ ಅಕ್ಷರ ಲಾ, ಲಾಗೆ ಲ ಅಂತ ಹೇಳ್ಬೇಕು. ಲಾ ಓಕೆನಾ? ನೆಕ್ಸ್ಟ್ ಗಾ
1: ಸರ್.
0: ಲಾ. ನೆಕ್ಸ್ಟ್ ಅಕ್ಷರ ಹಾ, ಹಾಲು ಹಾ
1: ಹಿಡಿಸ್ಬೇಕು.
0: ಆಮೇಲೆ ಗೂ
1: ಗೂ ಸರ್.
0: ಗಮ್
1: ಗಮ್ ಸರ್.
0: ನೆಕ್ಸ್ಟ್ ಅಕ್ಷರ ಬಾ,
1: ಬಾ ಸರ್.
0: ಬಾನ ಇಳಿಸ್ಬೇಕು. ನೆಕ್ಸ್ಟ್ ಅಕ್ಷರ ನಾ, ನಾನಾ ನೀನಾ ನಾ
1: ಸರ್. ಸರ್ ನಾಗಮ್ ನಾಗ ನಾಗಲ್ಲ
0: ಎಂಟು ಅಕ್ಷರ ಇದೆ ಅದು.
1: ಗೊತ್ತಾಗ್ಲಿಲ್ಲ ಸರ್.
0: ಗೊತ್ತಾಗ್ಲಿಲ್ವಾ?
1: ಸರಿ, ಇಲ್ಲ ಗೊತ್ತಾಗ್ಲಿಲ್ಲ.
0: ಓಕೆ ಓಕೆ, ಲಾಸ್ಟ್ ಅಕ್ಷರ ಗೊತ್ತಾಯ್ತಾ ನಿಮ್ಗೆ? ಬಾ ಮತ್ತೆ ನಾ ಇದೆ. ನಿಮ್ಗೆ ಟಿಪ್ಸ್ ಏನಾದ್ರು ಕೊಡ್ಬೇಕಾ?
1: ಹೇಳಿ ಸರ್.
0: ಓಕೆ, ಇದು ನಾವು ಬಿಡಿ ಬಿಡಿ ಬರೆದ್ವಿ ಅಂತಂದ್ರೆ ಮೂರು ಪದ ಆಗಿ ಬರೀಬಹುದು, ಆದ್ರೆ ಇದು ಒಬ್ಬರ ಹೆಸರು. ಓಕೆನಾ? ಒಬ್ಬ ಫೇಮಸ್ ವ್ಯಕ್ತಿಯ ಹೆಸರು ಇದು. ಅದರಲ್ಲಿ ನಾವು ಒಂದು ಊರಿನ ಹೆಸರು ಬರುತ್ತೆ, ಲಾಸ್ಟ್ ಪದ ಬರುವಂಥದ್ದು ಊರಿನ ಹೆಸರು ಬರುತ್ತೆ, ಮಧ್ಯದಲ್ಲಿ ನಮ್ಮ ದೇಹದಲ್ಲಿರುವಂತಹ ಒಂದು ಒಂದು ಅಂಗ ಅದು. ಓಕೆನಾ? ಆ್ಯಂಡ್ ಫಸ್ಟಲ್ಲಿ ಬರ್ತೀವಿ ಅಂತಂದರೆ ಅದು ಒಂದು ಹೆಸರಿದೆ. ಸೊ ಆ ಥರ ಡಿವೈಡ್ ಮಾಡಿಕೊಂಡ್ರೆ ನಾವು. ಗೊತ್ತಾಗ್ತಿಲ್ವಾ?
1: ಓಕೆ,
0: ನೀವು ಟ್ರೈ ಮಾಡಿ ನಮಗೆ ಮೆಸೇಜ್ ಮಾಡಿರಿ. ಓಕೆನಾ?
1: ಓಕೆ,
0: ಥ್ಯಾಂಕ್ ಯು ಕೃಷ್ಣಪ್ಪ ಅವರೇ, ಚೆನ್ನಾಗಿ ಟ್ರೈ ಮಾಡಿದ್ರಿ. ಕೃಷ್ಣಪ್ಪ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಟ್ರೈ ಮಾಡ್ತಾ ಇದ್ರು, ಆದರೆ ಅವರಿಗೆ ಆನ್ಸರ್ ಗೊತ್ತಾಗಲಿಲ್ಲ, ಅಂದರೆ ಸ್ವಲ್ಪ ದೊಡ್ಡದಾಗಿತ್ತು ಅಕ್ಷರಗಳು ಹಾಗಾಗಿ. ಆ್ಯಂಡ್ ನೀವು ಕೂಡ ಕರೆ ಮಾಡಿ ಆ್ಯಂಡ್ ಟ್ರೈ ಮಾಡಿದ್ರೆ ಆನ್ಸರ್ನ ಅಂತಂದರೆ ನೀವು ಕೂಡ ಮೆಸೇಜ್ನ ಮಾಡಿ ತಿಳಿಸ್ಕೊಡಿ. ಆ್ಯಂಡ್ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಕರೆ ಮಾಡಿದ್ರಿ ಎಲ್ಲರೂ ಕೂಡ ಧನ್ಯವಾದಗಳು. ಯಾರಿಗೆಲ್ಲ ಕರೆ ಸಿಕ್ಕಲ್ಲ ಯಾರು ಕೂಡ ಬೇಜಾರಾಗಬೇಡಿ. ಆ್ಯಂಡ್ ಸುಮಾರು ಜನ ಇದಕ್ಕೆ ಆನ್ಸರ್ನ ಕೂಡ ಮಾಡಿದರೆ. ಆನ್ಸರ್ ಏನಂತಂದರೆ ಗಂಗೂಬಾಯಿ ಹಾನಗಲ್ ಅಂತೇಳಿ. ನಾನು ಅದಕ್ಕೆ ಡಿವೈಡ್ ಮಾಡಿ ಹೇಳಿದೆ. ಸೊ ಸೋಮಶೇಖರ್ ಅವರು ಮೆಸೇಜ್ ಮಾಡಿದ್ದಾರೆ, ಹಾಗೆ ಕುಸುಮ ಅವರು ಕೂಡ ಮೆಸೇಜ್ ಮಾಡಿದ್ದಾರೆ, ಮತ್ತು ಮುಕ್ತಾ ಅವರು ಕೂಡ ಮೆಸೇಜ್ನ ಮಾಡಿ ತಿಳಿಸಿದ್ದಾರೆ ಆನ್ಸರ್ನ, ಹಾಗೆ ರಶ್ಮಿ ಅವರು ಕೂಡ ಆನ್ಸರ್ನ ಮೆಸೇಜ್ ಮಾಡಿದ್ದಾರೆ, ಹಾಗೆ ವಿಶ್ವನಾಥ್ ಹುಂಬಿ ಅನ್ನೋರು ಕೂಡ ಈ ಒಂದು ಆನ್ಸರ್ನ ಕಳಿಸ್ಕೊಟ್ಟಿದ್ದಾರೆ. ಸೊ ಎಲ್ಲರಿಗೂ ಕೂಡ ಧನ್ಯವಾದಗಳು, ಎಲ್ಲ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿರಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಯಾರಿಗೆಲ್ಲ ಕರೆ ಸಿಕ್ಕಲ್ಲ ಯಾರು ಕೂಡ ಬೇಜಾರಾಗಬೇಡಿ, ಮುಂದೆ ಇದೇ ರೀತಿಯ ಕಾರ್ಯಕ್ರಮಗಳನ್ನ ತರ್ತಾ ಇರ್ತೀವಿ, ನೀವು ಕೂಡ ಎಂಜಾಯ್ ಮಾಡ್ತಾ. ಆ್ಯಂಡ್ ನಿಮಗೇನಿಸುತ್ತೆ, ನಿಮ್ಮ ಅನಿಸಿಕೆಗಳನ್ನು ನಮ್ಮ ಸಂಖ್ಯೆ 9686860279 ಈ ಸಂಖ್ಯೆಗೆ ವಾಟ್ಸಪ್ ಮಾಡಿ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಕೂಡ ನಿಮ್ಮ ಅನಿಸಿಕೆನ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸಿ ನಾನೀಗ ಹೊರಡ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಬಾಯ್. ಇಷ್ಟೋ ತನಕ ನೀವು ಕೇಳಿದ್ದು ಕಾಫಿ ವಿತ್ ಆರ್ ಶೋ. ನಾನು ಆರ್ಜೆ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ನಾಡಿ ಪುನಡು ಫೆಮ್ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850ಕ್ಕೂ ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
2: 4,000ಕ್ಕೂ ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000ಕ್ಕೂ ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
4: ಸೇಫ್ ಪ್ರನಾಳ ಶಿಶು ಕೇಂದ್ರ RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
5: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯ್ತು, ನೋಡೋದಕ್ಕೆ ಭಯ ಆಯ್ತು.
3: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಪೇಟೆ ಸಂಚಾರ ಕಾರ್ಯಕ್ರಮ. ಹದಿಹರೆಯದ ಮಕ್ಕಳಿಗೆ ಮತ್ತು ಶಿಕ್ಷಕರು ಹಾಗೂ ಪೋಷಕರಿಗೆ ಮಾರ್ಗದರ್ಶನ ನೀಡುವ ಕಿಶೋರ ದೀಪಿಕಾ ಪುಸ್ತಕದ ಲೋಕಾರ್ಪಣಾ ಸಮಾರಂಭವು 25 ಜುಲೈ ಸಂಜೆ 5 ಗಂಟೆಗೆ ಶಿವಮೊಗ್ಗದ ತಿಲಕ್ ನಗರದ ಸನ್ ಸ್ಪೆಷಾಲಿಟಿ ಆಸ್ಪತ್ರೆಯ ಮೊದಲನೇ ಮಹಡಿಯ ಧನ್ವಂತರಿ ಸಭಾಂಗಣದಲ್ಲಿ ನಡೆಯಲಿದೆ. ಸಂಸ್ಕಾರ ಭಾರತಿ ಶಿವಮೊಗ್ಗ ಹಾಗೂ ಮಂಥನ ಶಿವಮೊಗ್ಗದ ಸಹಯೋಗದಲ್ಲಿ ಆಯೋಜಿಸಿರುವ ಈ ಕಾರ್ಯಕ್ರಮದಲ್ಲಿ ವಿಕಾಸ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಶ್ರೀ ಎಜೆ ರಾಮಚಂದ್ರ ಹಾಗೂ ಉಡುಪಿಯ ಡಯಟ್ನ ಡಾ ಅಶೋಕ್ ಕಾಮತ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಶ್ರೀಮತಿ HM ರುಕ್ಮಿಣಿ ನಾಯಕ್ ಮತ್ತು ಶ್ರೀಮತಿ ಉಷಾ ನಟೇಶ್ ಕಾಸರವಳ್ಳಿ ಉಪಸ್ಥಿತರಿರಲಿದ್ದು ಡಾ ಆಕಾಶ್ ಹೊಸತೋಟ ಅಧ್ಯಕ್ಷತೆ ವಹಿಸಲಿದ್ದಾರೆ. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಹಾಗೂ ಬಾಲಗೋಕುಲ ಶಿವಮೊಗ್ಗ ಸಹಯೋಗದಲ್ಲಿ ನಡೆಯುವ ಈ ಕಾರ್ಯಕ್ರಮಕ್ಕೆ ಸಾರ್ವಜನಿಕರನ್ನು ಆತ್ಮೀಯವಾಗಿ ಆಹ್ವಾನಿಸಲಾಗಿದೆ. 300 ರೂಪಾಯಿ ಮುಖಬೆಲೆಯ ಪುಸ್ತಕವು ಬಿಡುಗಡೆಯ ದಿನದಂದು 250 ರೂಪಾಯಿಗಳ ರಿಯಾಯಿತಿ ದರದಲ್ಲಿ ಲಭ್ಯವಿರಲಿದೆ. ಮುಂದಿನ ವಿವರ. ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಸಮಿತಿ ಹಾಗೂ ಶಿವಮೊಗ್ಗ BH ರಸ್ತೆಯ ಬಿದಿರೆ ಕ್ರಾಸ್ನಲ್ಲಿರುವ ಶಿವಮೊಗ್ಗದ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರ ಟ್ರಸ್ಟ್ ವತಿಯಿಂದ ಬಿದಿರೆಯಲ್ಲಿರುವ ಶ್ರೀ ಸಾಯಿಬಾಬಾ ಮಂದಿರದಲ್ಲಿ ಬರುವ ಜುಲೈ 29 ಬುಧವಾರ ವೈಭವದ ಗುರುಪೂರ್ಣಿಮೆ ಆಚರಿಸಲು ಸಕಲ ಸಿದ್ಧತೆ ನಡೆಸಲಾಗಿದೆ. ಶಿರಡಿ ಸಾಯಿಬಾಬಾ ದೇಗುಲದಂತೆಯೇ ನಿರ್ಮಾಣವಾಗಿರುವ ಸಾಯಿಬಾಬಾ ಮಂದಿರದಲ್ಲಿ ಈ ಗುರುಪೂರ್ಣಿಮೆ ಕಾರ್ಯಕ್ರಮವನ್ನು ಎಂದಿನಂತೆ ಈ ವರ್ಷವೂ ಆಚರಿಸಲು ಹಾಗೂ ಅದಕ್ಕೂ ಪೂರ್ವದಲ್ಲಿ 3 ದಿನಗಳ ಕಾಲ ವೈಭವದ ಶ್ರದ್ಧಾಭಕ್ತಿಯ ಪೂಜಾರಾಧನೆ ಸಮಾರಂಭ ನಡೆಸಲಿದೆ ಎಂದು ಟ್ರಸ್ಟ್ ತಿಳಿಸಿದೆ. ಶ್ರೀ ಗುರುಪೂರ್ಣಿಮೆಗೆ ಭಕ್ತರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀ ಸಾಯಿಬಾಬಾ ಗುರುಗಳ ಕೃಪಾಶೀರ್ವಾದ ಪಡೆಯಲು ಕೋರಲಾಗಿದೆ. ವೈಭವದ ಹಾಗೂ ಶ್ರದ್ಧಾಭಕ್ತಿಯ ಗುರುಪೂರ್ಣಿಮೆ ಆಚರಣೆಯಲ್ಲಿ ಪಾಲ್ಗೊಳ್ಳಲು ಮತ್ತು ವಿಶೇಷ ಪೂಜಾ ಆರಾಧನೆಯ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯಲು ಮೊಬೈಲ್ ಸಂಖ್ಯೆ 9845732240 ಮತ್ತೊಂದು ಸಂಖ್ಯೆ 9448767067 ಈ ಸಂಖ್ಯೆಗಳನ್ನು ಸಂಪರ್ಕಿಸಲು ಕೋರಲಾಗಿದೆ. ಮುಂದಿನ ವಿವರ. ರಾಜ್ಯದಲ್ಲಿಯೇ ಮೊದಲ ಬಾರಿ ಶಿವಮೊಗ್ಗ ಕೇಂದ್ರ ಕಾರಾಗೃಹದಲ್ಲಿ ರಕ್ತದಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಶಿವಮೊಗ್ಗ ಮಿಡ್ ಟೌನ್ ರೋಟರಿ ಚಾರಿಟಿ ಫೌಂಡೇಶನ್, ರೋಟರಿ ರಕ್ತನಿಧಿ, ಪ್ರಾದೇಶಿಕ ರಕ್ತ ಸಂಗ್ರಹಣ ಕೇಂದ್ರ, ಶಿವಮೊಗ್ಗ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಕೇಂದ್ರ ಕಾರಾಗೃಹದ ಸಂಯುಕ್ತಾಶ್ರಯದಲ್ಲಿ ಕಾರಾಗೃಹದ ಸಂಜೀವಿನಿ ವಿಭಾಗದಲ್ಲಿ ರಕ್ತದಾನ ಶಿಬಿರ ಮತ್ತು ದಂತ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ನ್ಯಾಯಾಧೀಶರಾದ ಸಂತೋಷ್ ಮಾತನಾಡಿ, ಒಂದು ಚಾಕುವಿನಿಂದ ಹಣ್ಣುಗಳನ್ನು ಕತ್ತರಿಸಿ ತಿಂದು ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಅದೇ ಚಾಕುವನ್ನು ಬೇರೆ ಬೇರೆ ಅಪರಾಧ ಕೃತ್ಯಗಳಿಗೂ ಬಳಸಬಹುದು ಹಾಗೂ ಯಾವ ಕೆಲಸಕ್ಕೆ ಯಾವ ವಸ್ತುವನ್ನು ಬಳಸಬೇಕು ಎನ್ನುವುದು ಗೊತ್ತಿರಬೇಕು ಎಂದರು. ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕಾರಾಗೃಹದ ಮುಖ್ಯ ಅಧೀಕ್ಷಕ ಡಾ.P. ರಂಗನಾಥ್ ಅವರು, ಜೈಲಿಗೆ ಬಂದವರು ತಾವು ಕೆಟ್ಟವರು ಎಂಬ ಹಣೆಪಟ್ಟಿಯನ್ನು ಹೊತ್ತು ಬಾಳಬೇಕಿಲ್ಲವೆಂದು ಮತ್ತು ಬಂದಿಗಳಿಗೂ ಜೀವ ಉಳಿಸುವ ಶಕ್ತಿ ಹಾಗೂ ಸಾಮಾಜಿಕ ಜವಾಬ್ದಾರಿ ಇರುತ್ತದೆ ಎಂಬುದನ್ನು ಈ ಶಿಬಿರವು ಸಾಬೀತುಪಡಿಸಿದೆ ಎಂದು ತಿಳಿಸಿದರು. ಜೈಲಿನಲ್ಲಿರುವವರ ಬಗ್ಗೆ ಸಮಾಜದಲ್ಲಿರುವ ನಕಾರಾತ್ಮಕ ಭಾವನೆಯನ್ನು ತಿದ್ದುವ ಪ್ರಯತ್ನಕ್ಕೆ ಬಂದಿಗಳು ಮುನ್ನುಡಿ ಬರೆದಿದ್ದಾರೆ. ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಿದ ನಂತರ ಬಂದಿಗಳ ಮುಖದಲ್ಲಿ ವಿಶೇಷವಾದ ಕಳೆ, ಸಮಾಧಾನ ಮತ್ತು ಸಂಭ್ರಮದ ಭಾವನೆಗಳು ಮೂಡಿ ಬಂದಿದ್ದನ್ನು ಅಧಿಕಾರಿಗಳು ಗುರುತಿಸಿದ್ದಾರೆ ಎಂದು ಅವರು ತಿಳಿಸಿದರು. ಈ ರಕ್ತದಾನ ಮತ್ತು ದಂತ ತಪಾಸಣಾ ಶಿಬಿರದಲ್ಲಿ ಒಟ್ಟು 65 ಶಿಕ್ಷಾಬಂದಿಗಳು ಹಾಗೂ 21 ಅಧಿಕಾರಿ ಸಿಬ್ಬಂದಿಯವರು ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಿದ್ದು ಒಟ್ಟು 86 ಯೂನಿಟ್ ರಕ್ತವನ್ನು ಸಂಗ್ರಹಿಸಲಾಯಿತು. ಮುಂದಿನ ವಿವರ. ಶಿವಮೊಗ್ಗ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಖಾಲಿ ಇರುವ 15 ಶುಶ್ರೂಷಾಧಿಕಾರಿ ಹುದ್ದೆಗಳನ್ನು 1 ವರ್ಷದ ಅವಧಿಗೆ ಗುತ್ತಿಗೆ ಆಧಾರದ ಮೇಲೆ ಭರ್ತಿ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಅಭ್ಯರ್ಥಿಗಳು ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದ ಶಾಲೆ, ಸಂಸ್ಥೆಗಳಲ್ಲಿ ನರ್ಸಿಂಗ್ ಶಿಕ್ಷಣ ಪೂರೈಸಿರಬೇಕು. ಕರ್ನಾಟಕ ನರ್ಸಿಂಗ್ ಕೌನ್ಸಿಲ್ನಲ್ಲಿ ಕಡ್ಡಾಯವಾಗಿ ನೋಂದಣಿಯಾಗಿರಬೇಕು. ಈ ನೇಮಕಾತಿಯು ನಿಯಮಾನುಸಾರ ಷರತ್ತುಗಳಿಗೆ ಒಳಪಟ್ಟಿರುತ್ತದೆ. ಅರ್ಜಿ ನಮೂನೆಯನ್ನು ಶಿವಮೊಗ್ಗ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಕಚೇರಿ, ಬಿಎಚ್ ರಸ್ತೆ, ಶಿವಮೊಗ್ಗ ಇಲ್ಲಿ ಪಡೆದು ಭರ್ತಿ ಮಾಡಿದ ಅರ್ಜಿಗಳನ್ನು ಅಗತ್ಯ ದಾಖಲೆಗಳನ್ನು

ಜೊತೆಗೆ ಜುಲೈ 30ರೊಳಗಾಗಿ ಕಚೇರಿಗೆ ಸಲ್ಲಿಸಬೇಕು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆಯಡಿ 2026-27 ಸಾಲಿಗೆ ಅಡಿಕೆ ಬೆಳೆಯಲ್ಲಿ ಎಲೆಚುಕ್ಕೆ ರೋಗ ನಿಯಂತ್ರಣಕ್ಕಾಗಿ ವಿವಿಧ ಶಿಲೀಂದ್ರನಾಶಕ ಔಷಧಗಳನ್ನು ಖರೀದಿಸಿದ ಜಿಲ್ಲೆಯ ರೈತರಿಗೆ ಸಹಾಯಧನ ನೀಡಲು ತೋಟಗಾರಿಕೆ ಇಲಾಖೆ ಅರ್ಜಿ ಆಹ್ವಾನಿಸಿದೆ. ಮಾರ್ಗಸೂಚಿಯಂತೆ ರೈತರು 1 ಎಕರೆಗೆ ಕನಿಷ್ಠ 2,000 ರು ಮೌಲ್ಯದ ಶಿಲೀಂದ್ರನಾಶಕ ಖರೀದಿಸಬಹುದು. ಖರೀದಿ ವೆಚ್ಚಕ್ಕೆ 30% ಪ್ರತಿ ಎಕರೆಗೆ ಗರಿಷ್ಠ 600 ರು ಸಹಾಯಧನ ಸಿಗಲಿದೆ. ಪ್ರತಿ ಫಲಾನುಭವಿಯು ಗರಿಷ್ಠ 5 ಎಕರೆವರೆಗೆ 30%, ಅಂದರೆ ಗರಿಷ್ಠ 3,000 ರು ಸಹಾಯಧನ ಪಡೆಯಲು ಅರ್ಹರಾಗಿರುತ್ತಾರೆ. ಯೋಜನೆಯ ಲಾಭ ಪಡೆಯಲು ಇಚ್ಛಿಸುವ ರೈತರು ತಾಲೂಕಿನ ತೋಟಗಾರಿಕೆ ಇಲಾಖೆಯಲ್ಲಿ ಪಹಣಿ, ಆಧಾರ್ ಕಾರ್ಡ್, ಜಿಎಸ್ಟಿ ಬಿಲ್, ಜಾತಿ ಪ್ರಮಾಣ ಪತ್ರದೊಂದಿಗೆ ಅರ್ಜಿ ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗೆ ಶಿವಮೊಗ್ಗ 0818227-279415 ಮೊಬೈಲ್ ಸಂಖ್ಯೆ 9980009438, ಭದ್ರಾವತಿ 0828229209, ಶಿಕಾರಿಪುರ 0818722-3544, ಸೊರಬ 0818429215112, ಸಾಗರ 0818329154, ಹೊಸನಗರ 0818529356, ತೀರ್ಥಹಳ್ಳಿ 0818122-8151. ಈ ಸಂಖ್ಯೆಗಳನ್ನು ಸಂಪರ್ಕಿಸಬಹುದು ಎಂದು ತೋಟಗಾರಿಕೆ ಜಂಟಿ ನಿರ್ದೇಶಕರ ಪ್ರಕಟಣೆ ತಿಳಿಸಿದೆ. ಮುಂದಿನ ವಿವರ. ನಗರಸಭೆ ವ್ಯಾಪ್ತಿಯಲ್ಲಿ 86% ಎಸ್ಐಆರ್ ಪ್ರಕ್ರಿಯೆ ಮುಗಿದಿದೆ. 50,396 ಮತದಾರರ ಪೈಕಿ 7,639 ಮತದಾರರು ಈ ತನಕ ಎಸ್ಐಆರ್ ಅರ್ಜಿ ಭರ್ತಿ ಮಾಡಿಲ್ಲ. ಅವರನ್ನು ಸಂಪರ್ಕಿಸಿ ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರಿಸಲು ಬಿಎಲ್ಒಗಳ ತಂಡ ನಿರಂತರ ಪ್ರಯತ್ನಿಸುತ್ತಿದೆ ಎಂದು ಪೌರಾಯುಕ್ತ ಎಚ್ಕೆ ನಾಗಪ್ಪ ಹೇಳಿದರು. ಶಿವಮೊಗ್ಗ ಜಿಲ್ಲೆಯ ಸಾಗರ ಪಟ್ಟಣದಲ್ಲಿ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಕುರಿತು ಸಮಾಲೋಚನಾ ಸಭೆಯಲ್ಲಿ ಮಾತನಾಡಿದ ಅವರು, 100% ಜನರು ಎಸ್ಐಆರ್ ಫಾರ್ಮ್ ಪಡೆದಿದ್ದಾರೆ. ಅವರು ತಕ್ಷಣ ಬಿಎಲ್ಎ ಅಥವಾ ಬಿಎಲ್ಒಗಳಿಗೆ ಅರ್ಜಿ ಹಿಂದಿರುಗಿಸಬೇಕು ಎಂದು ಮನವಿ ಮಾಡಿದರು. ಕೆಲವರು ಮತದಾರರ ಪಟ್ಟಿಯಿಂದ ನಮ್ಮ ಹೆಸರನ್ನು ಕೈಬಿಡುವುದಿಲ್ಲ ಎಂಬ ವಿಶ್ವಾಸದಲ್ಲಿದ್ದಾರೆ. ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇಲ್ಲದೆ ಹೋದರೆ ಸರ್ಕಾರಿ ಸೌಲಭ್ಯಗಳಿಂದ ವಂಚಿತರಾಗಬೇಕಾಗುತ್ತದೆ. ಎಸ್ಐಆರ್ ಬಗ್ಗೆ ಯಾರೂ ತಾತ್ಸಾರ ಮಾಡಬೇಡಿ. ಕೆಲವು ಮನೆಗಳಿಗೆ ಬಿಎಲ್ಒಗಳು ಭೇಟಿ ನೀಡಿದಾಗ ಬೀಗ ಹಾಕಿರುವುದು ಸೇರಿ ಬೇರೆ ಬೇರೆ ಕಾರಣಗಳಿಂದ ಮತದಾರರು ನುಣುಚಿಕೊಳ್ಳುತ್ತಿರುವುದು ನಮ್ಮ ಗಮನಕ್ಕೆ ಬಂದಿದೆ. ಮತದಾನ ನಿಮ್ಮ ಹಕ್ಕು ಎಂದು ಪ್ರತಿಪಾದಿಸುವವರು ಪಟ್ಟಿಯಲ್ಲಿ ನಿಮ್ಮ ಹೆಸರು ಉಳಿಸಿಕೊಳ್ಳುವುದು ನಿಮ್ಮ ಕರ್ತವ್ಯ ಅನ್ನುವುದನ್ನು ಮರೆಯಬೇಡಿ ಎಂದು ಸಲಹೆ ನೀಡಿದರು. 8 August ಮತದಾರರ ಪಟ್ಟಿ ಪರಿಷ್ಕರಣೆ ನಡೆಯುತ್ತದೆ. ಒಂದೊಮ್ಮೆ ಈ ಪರಿಷ್ಕರಣೆ ಸಂದರ್ಭದಲ್ಲಿ ಹೆಸರು ಬಿಟ್ಟು ಹೋದರೆ ಉಪವಿಭಾಗಾಧಿಕಾರಿಗೆ ಅರ್ಜಿ ನೀಡಿ ಸೇರಿಸಲು ಒಂದು ಅವಕಾಶ ಇರುತ್ತದೆ. ಎಸ್ಐಆರ್ ಪರಿಷ್ಕರಣೆ ಸಂದರ್ಭದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಸಹಕಾರ ನೀಡಿವೆ ಎಂದು ಹೇಳಿದರು. 100% ಎಸ್ಐಆರ್ ಪ್ರಕ್ರಿಯೆ ಪೂರೈಸಿದ ಬಿಎಲ್ಒ ಜ್ಯೋತಿ ಹಾಗೂ ಮತಗಟ್ಟೆ ಅಧಿಕಾರಿ ನಿಕ್ಸನ್ ಗೊನ್ಸಾಲ್ವಿಸ್ ಅವರನ್ನು ಸನ್ಮಾನಿಸಲಾಯಿತು. ಬಿಎಲ್ಒ ಸದಾನಂದ ಸ್ವಾಮಿ, ಸಮಾಜ ಕಲ್ಯಾಣಾಧಿಕಾರಿ ಸುರೇಶ್ ಸಹಾನೆ, ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ಬಿಎಲ್ ಶಿವಪ್ರಕಾಶ್, ಪ್ರಮುಖರಾದ ಫರ್ನಾಂಡಿಸ್, ಮದನ್, ಡಾಕ್ಟರ್ ಅನ್ನಪೂರ್ಣ, ಪ್ರತಿಭಾ, ಕೆಎಸ್ ಮಮತಾ, ಪ್ರಶಾಂತ್ ವರ್ಣಿಕರ್, ಡಾಕ್ಟರ್ ಅರುಣ್ ಇತರರಿದ್ದರು. ಮುಂದಿನ ವಿವರ. ಶಿವಮೊಗ್ಗ ಜಿಲ್ಲೆಯ ಕಾರ್ಗಲ್ನಲ್ಲಿ ಮಳೆಗಾಲ ಆರಂಭವಾದೊಡನೆ ಸೃಷ್ಟಿಯಾಗುವ ಮಾವಿನಗುಂಡಿ ಜಲಪಾತ

ಬಂಡೆಗಳ ನಡುವೆಯಿಂದ ಜಾರಿ ನಿಧಾನವಾಗಿ ಪ್ರಪಾತಕ್ಕೆ ಬೀಳುವ ಜಲರಾಶಿ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಜೋಗ ಜಲಪಾತದ ಸನಿಹದಲ್ಲೇ ಹಸಿರು ಒದ್ದ ಬೆಟ್ಟದ ಸಾಲಿನ ಬಂಡೆಗಳಿಂದ ಹೊರಹೊಮ್ಮುವ ಜಲಧಾರೆ ಮಳೆಗಾಲದಲ್ಲಿ ಕಣ್ಮನ ಸೆಳೆಯುತ್ತದೆ. ಮಾವಿನಗುಂಡಿ ಜಲಪಾತ ಮೂಲತಃ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಮಾವಿನಗುಂಡಿ ಪ್ರದೇಶದ ಸುತ್ತಮುತ್ತ ಬೀಳುವ ಮಳೆಯ ನೀರು ಪ್ರದೇಶಗಳ ಮೂಲಕ ಹಾದು ಬಂಡೆಗಳ ಮೇಲೆ ಬಿದ್ದು ಜಾರುತ್ತದೆ. ಜೋಗ ಜಲಪಾತದ ಕಣಿವೆಯ ಬಲಭಾಗದ ಸನಿಹದಲ್ಲಿ ಸುರಿಯುವ ನೀರು ಪ್ರವಾಸಿಗರ ದೃಷ್ಟಿ ಎಡಭಾಗದ ಬೆಟ್ಟದ ಸಾಲುಗಳ ಮೇಲೆ ಚಲಿಸಿದಾಗ ಈ ಜಲಪಾತ ಗೋಚರಿಸುತ್ತದೆ. ಮುಂದಿನ ವಿವರ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯ ಕುಪ್ಪಳ್ಳಿಯಲ್ಲಿ ಆಗಸ್ಟ್ 8 ಮತ್ತು 9 ರಂದು ಖ್ಯಾತ ಕಲಾವಿದ ಕೆಟಿ ಶಿವಪ್ರಸಾದ್ ಸ್ಮರಣೆ ಅಂಗವಾಗಿ ವಿಚಾರ ಸಂಕಿರಣ ಹಮ್ಮಿಕೊಳ್ಳಲಾಗಿದೆ. 50 ಜನರಿಗೆ ಪಾಲ್ಗೊಳ್ಳಲು ಅವಕಾಶ ಇದೆ. ಜುಲೈ 28ರೊಳಗೆ ಅರ್ಜಿ ಸಲ್ಲಿಸುವಂತೆ ರಾಷ್ಟ್ರಕವಿ ಕುವೆಂಪು ಪ್ರತಿಷ್ಠಾನದ ಸಮಕಾರ್ಯದರ್ಶಿ ಕಡಿದಾಳ್ ಪ್ರಕಾಶ್ ತಿಳಿಸಿದ್ದಾರೆ. ಚಿತ್ರಕಲೆ, ಫೋಟೋಗ್ರಫಿ, ವಾಸ್ತುಶಿಲ್ಪ ಮತ್ತು ಹೋರಾಟದ ಬದುಕಿನ ವಿವರಣೆಗಳಿಗೆ ಚರ್ಚಿಸಲು 4 ಪ್ರತ್ಯೇಕ ಗೋಷ್ಠಿ ಹಮ್ಮಿಕೊಳ್ಳಲಾಗಿದೆ. ಶಿಬಿರಾರ್ಥಿಗಳಿಗೆ ಉಚಿತ ಊಟ ವಸತಿ ವ್ಯವಸ್ಥೆ ಕಲ್ಪಿಸಲಾಗುತ್ತದೆ. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜಿ ಅರ್ಪಿತಾ. ಜಿಲ್ಲಾ ನ್ಯಾಯಾಂಗ ಘಟಕದಲ್ಲಿ ಖಾಲಿ ಇರುವ 6 ಪ್ರೊಸೆಸ್ ಜಾರಿಕಾರ ಹಾಗೂ 56 ಜವಾನ ಹುದ್ದೆಗಳನ್ನು ನೇರ ನೇಮಕ ಮೂಲಕ ಭರ್ತಿಗೆ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಿದೆ. ಆಸಕ್ತರು ಈ ಮೂಲಕ ಆಗಸ್ಟ್ 24 ಒಳಗೆ ಅರ್ಜಿ ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ ಡಿಸ್ಟ್ರಿಕ್ಟ್ ICT ಕೋಡ್ ಶಿವಮೊಗ್ಗ ಅಥವಾ ದೂರವಾಣಿ ಸಂಖ್ಯೆ 0818227720312 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ಮುಂದಿನ ವಿವರ. ಜಿಲ್ಲೆಯಲ್ಲಿ ವಿಶೇಷಚೇತನರು ಹಾಗೂ ಹಿರಿಯ ನಾಗರಿಕರ ಸಬಲೀಕರಣಕ್ಕಾಗಿ ಕೆಲಸ ಮಾಡುತ್ತಿರುವ ಎಲ್ಲಾ ಸ್ವಯಂ ಸೇವಾ ಸಂಸ್ಥೆಗಳು ಕಡ್ಡಾಯವಾಗಿ ನೋಂದಣಿ ಮಾಡಿಕೊಳ್ಳಬೇಕು. ಅವಧಿ ಮುಗಿದಿರುವ ಸಂಸ್ಥೆಗಳು ನವೀಕರಣಕ್ಕೆ ಅರ್ಜಿ ಸಲ್ಲಿಸಬೇಕು ಎಂದು ಜಿಲ್ಲಾ ವಿಶೇಷಚೇತನರ ಕಲ್ಯಾಣಾಧಿಕಾರಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಅಂಗವಿಕಲರ ಅಧಿನಿಯಮ 2016 ಸೆಕ್ಷನ್ 51-52 ಮತ್ತು ಪೋಷಕರ ಪೋಷಣೆ ಸಂರಕ್ಷಣೆ ಹಾಗೂ ಹಿರಿಯ ನಾಗರಿಕರ ರಕ್ಷಣಾ ಕಾಯ್ದೆ 2007 ಅಡಿಯಲ್ಲಿ ಸಂಸ್ಥೆಗಳು ನೋಂದಣಿಯಾಗುವುದು ಕಡ್ಡಾಯವಾಗಿದೆ. ಅರ್ಹ ಸ್ವಯಂ ಸೇವಾ ಸಂಸ್ಥೆಗಳು ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸಿ ನೋಂದಣಿ ಪ್ರತಿ ಸಲ್ಲಿಸಬೇಕು. ಈಗಾಗಲೇ ನೋಂದಣಿಯಾಗಿದ್ದು ಅವಧಿ ಮುಕ್ತಾಯವಾಗಿದ್ದರೆ ನವೀಕರಣಕ್ಕೆ ಅರ್ಜಿ ಸಲ್ಲಿಸಿ ಅದರ ಪ್ರತಿಯ ಜೊತೆಗೆ ಕಚೇರಿಗೆ ಮಾಹಿತಿ ನೀಡಬೇಕು. ಹೆಚ್ಚಿನ ಮಾಹಿತಿಗೆ ದೂರವಾಣಿ ಸಂಖ್ಯೆ 0818227251676 ಅಥವಾ ಮೊಬೈಲ್ ಸಂಖ್ಯೆ 9538905242 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ಮುಂದಿನ ವಿವರ. ರಾಜ್ಯ ಕಾರಾಗೃಹಗಳ ಇತಿಹಾಸದಲ್ಲೇ ಮೊದಲ ಬಾರಿಗೆ ಶಿವಮೊಗ್ಗ ಕೇಂದ್ರ ಕಾರಾಗೃಹದ 65 ಸಜಾಬಂದಿಗಳು ರಕ್ತದಾನ ಮಾಡಿದರು. ಕೇಂದ್ರ ಕಾರಾಗೃಹದ ಸಂಜೀವಿನಿ ಸಭಾಂಗಣದಲ್ಲಿ ನಿನ್ನೆ ಶಿವಮೊಗ್ಗ ಮಿಡ್ಟೌನ್ ರೋಟರಿ ಚಾರಿಟಿ ಫೌಂಡೇಶನ್, ರೋಟರಿ ರಕ್ತನಿಧಿ ಕೇಂದ್ರ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಸುಬ್ಬಯ್ಯ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಭಾರತೀಯ ದಂತ ವೈದ್ಯಕೀಯ ಸಂಘದ ಸಹಯೋಗದಲ್ಲಿ ನಡೆದ ಶಿಬಿರದಲ್ಲಿ ಸಜಾಬಂದಿಗಳು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಿದರು. ಸಜಾಬಂದಿಗಳಲ್ಲದೆ 21 ಅಧಿಕಾರಿ ಮತ್ತು ಸಿಬ್ಬಂದಿ ಸಹ ರಕ್ತದಾನ ಮಾಡಿದ್ದು ಒಟ್ಟಾರೆ 86 ಯೂನಿಟ್ ರಕ್ತ ಸಂಗ್ರಹಿಸಲಾಯಿತು. ರಕ್ತದಾನ ಮಾಡಿದ ಸಜಾಬಂದಿಗಳಿಗೆ ಪ್ರಮಾಣ ಪತ್ರ ವಿತರಿಸಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಮತ್ತು ನ್ಯಾಯಾಧೀಶರಾದ ಎಂಎಸ್ ಸಂತೋಷ್ ಅವರು, ರಕ್ತದಾನ ಜೀವ ಉಳಿಸುವ ಪುಣ್ಯ ಕಾರ್ಯಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿದೆ. ಶಿವಮೊಗ್ಗ ಕಾರಾಗೃಹದಲ್ಲಿ ಪ್ರಪ್ರಥಮ ನಡೆದ ಈ ರಕ್ತದಾನ ಶಿಬಿರವು ರಾಜ್ಯದ ಕಾರಾಗೃಹಗಳ ಇತಿಹಾಸದ ಪುಟಗಳಲ್ಲಿ ಹೊಸ ಅಧ್ಯಯನವೊಂದನ್ನು ಸೃಷ್ಟಿಸಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಅಧ್ಯಕ್ಷತೆ ವಹಿಸಿದ್ದ ಕೇಂದ್ರ ಕಾರಾಗೃಹದ ಮುಖ್ಯ ಅಧೀಕ್ಷಕ ಡಾ ಪಿ ರಂಗನಾಥ್, ಜೈಲಿಗೆ ಬಂದವರು ತಾವು ಕೆಟ್ಟವರು, ತಪ್ಪು ಮಾಡಿದವರು ಎಂಬ ಹಣೆಪಟ್ಟಿ ಹೊತ್ತು ಬಾಳಬೇಕಿಲ್ಲ. ಬಂದಿಗಳಿಗೂ ಜೀವ ಉಳಿಸುವ ಶಕ್ತಿ ಇದೆ. ಮಾನವೀಯ ಕಳಕಳಿ ಮತ್ತು ಸಾಮಾಜಿಕ ಜವಾಬ್ದಾರಿ ಇರುತ್ತದೆ ಎಂಬುದನ್ನು ಸಾಬೀತುಪಡಿಸಲು ಇದು ಪೂರಕವಾಗಿದೆ ಎಂದರು. ಮುಂದಿನ ವಿವರ. ಕುವೆಂಪು ವಿಶ್ವವಿದ್ಯಾಲಯವು 2026-27 ಸಾಲಿನ ಸ್ನಾತಕೋತ್ತರ ಪದವಿ, ಸ್ನಾತಕೋತ್ತರ ಡಿಪ್ಲೊಮೋ ಹಾಗೂ ಸರ್ಟಿಫಿಕೇಟ್ ಕೋರ್ಸ್ಗಳ ಪ್ರವೇಶಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವನ್ನು ಜುಲೈ 31 ವಿಸ್ತರಿಸಿದೆ. ಸ್ನಾತಕ ಪದವಿಯ ರಿಪೀಟರ್ಸ್, ಪರೀಕ್ಷಾ ಫಲಿತಾಂಶಗಳು ಹಾಗೂ ರಾಜ್ಯದ ವಿವಿಧ ವಿಶ್ವವಿದ್ಯಾಲಯಗಳ ಪರೀಕ್ಷಾ ಫಲಿತಾಂಶ ಪ್ರಕಟಣೆ ವಿಳಂಬವಾಗಿರುವ ಹಿನ್ನೆಲೆ ಕುಲಪತಿಗಳು ಅನುಮೋದನೆ ಪಡೆದು ಅರ್ಜಿ ಸಲ್ಲಿಕೆಯ ವೇಳಾಪಟ್ಟಿ ಮರು ನಿಗದಿಪಡಿಸಿದೆ. ಆಗಸ್ಟ್ 10 ಮೆರಿಟ್ ಪಟ್ಟಿ ಪ್ರಕಟಣೆ, ಆಗಸ್ಟ್ 13 ಪ್ರವೇಶಾತಿ ಕೌನ್ಸಿಲಿಂಗ್, ಆಗಸ್ಟ್ 14 ಕೊನೆಯ ದಿನವಾಗಿದೆ ಎಂದು ವಿವಿಯ ಕುಲಸಚಿವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇದರೊಂದಿಗೆ ಇವತ್ತಿನ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಗಲಿದ್ದು, ನಿಮಗೆ ಇಷ್ಟೋ ತನಕ ಮಾಹಿತಿಯನ್ನ ಕೊಟ್ಟಿದ್ದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಈಗ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ಪ್ರಸಾರ ಮುಂದುವರಿಯಲಿದ್ದು, ವಂದನೆಗಳೊಂದಿಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
1: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ. ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿ ಒಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
2: ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಪ್ರೀತಿಯ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನು ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಆಫೀಸು, ಕಾಲೇಜು, ಅಂಗಡಿ ಮುಂಗಟ್ಟುಗಳ ಕೆಲಸವನ್ನೆಲ್ಲ ಮುಗಿಸಿ ಅಬ್ಬಾ ಇವತ್ತಿನ ದಿನ ಮುಗೀತು ಅಂತ ಮನೆ ಕಡೆಗೆ ಹಾದಿ ಹಿಡಿದಿರೋ ನಮ್ಮ ಪ್ರೀತಿಯ ಕೇಳುಗರಿಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಕೇಳಿಸ್ಕೊಂಡ್ರಲ್ವಾ ಈ ಶಬ್ದ? ನಮಗೆಲ್ಲರಿಗೂ ತುಂಬಾ ಪರಿಚಿತ. ರಸ್ತೆಯಲ್ಲಿ ಹೋಗುವಾಗ ಈ ಸೈರನ್ ಶಬ್ದ ಕೇಳಿದ ತಕ್ಷಣ ನಮ್ಮ ಎದೆಯಲ್ಲಿ ಒಂದಷ್ಟು ಕ್ಷಣ ನಡುಕ ಹುಟ್ಟಿಸುತ್ತೆ. ಅಯ್ಯೋ, ಒಳಗಡೆ ಯಾರಿದ್ದಾರೋ, ಏನಾಗಿದೆಯೋ, ಪಾಪ ಸರಿಯಾದ ಸಮಯಕ್ಕೆ ಆಸ್ಪತ್ರೆ ತಲುಪಲಿ ಅಂತ ಮನಸ್ಸಿನಲ್ಲಿ ಅನ್ಕೊಳ್ತಾ ಇರ್ತೀವಿ ಅಲ್ವಾ? ಆದ್ರೆ ಸ್ನೇಹಿತರೆ, ನನ್ನದೊಂದು ಪುಟ್ಟ ಪ್ರಶ್ನೆ ಇದೆ. ಏನಪ್ಪ ಅಂದ್ರೆ, ಸೈರನ್ ಶಬ್ದ ಕೇಳಿದ ತಕ್ಷಣ ಪಾಪ ಅಂತ ಅಂದ್ಕೊಳ್ಳುವ ನಾವು ತಕ್ಷಣ ನಮ್ಮ ಗಾಡಿಯನ್ನ ಸ್ವಲ್ಪ ಎಡಕ್ಕೋ ಬಲಕ್ಕೋ ತಿರುಗಿಸಿ ಆ ಆಂಬ್ಯುಲೆನ್ಸ್ಗೆ ದಾರಿ ಮಾಡ್ಕೊಡ್ತೀವಾ? ಅಥವಾ ನನಗೆ ಲೇಟ್ ಆಗ್ತಿದೆ ಅಂತ ಮುನ್ನುಗ್ತೀವಾ? ಅದಿರ್ಲಿ ಬಿಡಿ. ಈಗ ದಿನ ಸಂಜೆ ನಾವೆಲ್ಲ ಮನೆಗೆ ಹೊರಡುವಾಗ ರಸ್ತೆಯಲ್ಲಿ ವಿಪರೀತ ಟ್ರಾಫಿಕ್ ಇರುತ್ತೆ. ನಮಗೂ ಮನೆಗೆ ಬೇಗ ಹೋಗಿ ಕಾಫಿ ಕುಡಿಬೇಕು, ಫ್ಯಾಮಿಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅನ್ನೋ ಆತುರ ಇರುತ್ತೆ. ಆದ್ರೆ ನೆನ್ಪಿಡಿ ಸ್ನೇಹಿತರೆ, ಆ ಟ್ರಾಫಿಕ್ ಮಧ್ಯೆ ನಿಂತಿರೋ ಆಂಬ್ಯುಲೆನ್ಸ್ ಇದೆಯಲ್ಲ, ಅದರ ಒಳಗಡೆ ಇರೋದು ಬರೀ ಒಬ್ಬ ರೋಗಿ ಅಲ್ಲ ಸ್ನೇಹಿತರೆ. ಅಲ್ಲಿ ಇರೋದು ಒಬ್ಬರ ಅಪ್ಪ ಆಗಿರ್ಬೋದು, ಒಬ್ಬರ ಅಮ್ಮ ಆಗಿರ್ಬೋದು, ಯಾರೋ ಒಬ್ಬರ ಮಗು ಅಥವಾ ಪ್ರಾಣ ಉಳಿಸ್ಕೊಳ್ಳಕ್ಕೆ ಹೋರಾಡ್ತಿರೋ ಒಬ್ಬ ಸಾಮಾನ್ಯ ಮನುಷ್ಯ ಇರ್ತಾನೆ. ಆ ಆಂಬ್ಯುಲೆನ್ಸ್ಗೆ ಪ್ರತಿ ಸೆಕೆಂಡು ಮುಖ್ಯ. ನಾವು ಬಿಡುವ ಕೇವಲ 2 ಇಂಚಿನ ಜಾಗ ಯಾರೋ ಒಬ್ಬರ ಪೂರ್ಣ ಆಯುಷ್ಯವನ್ನು ಉಳಿಸಬಹುದು. ಗೋಲ್ಡನ್ ಅವರ್ ಅಂತ ಹೇಳ್ತಾರಲ್ಲ, ಆ ಮೊದಲ 60 ನಿಮಿಷಗಳಲ್ಲಿ ಸಿಗುವ ಒಂದೊಂದು ಸೆಕೆಂಡು ಒಂದು ಜೀವವನ್ನ ಬದುಕಿಸಬಲ್ಲದು. ಅದಕ್ಕೆ ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಪ್ರಾಣ ರಕ್ಷಣೆಯಲ್ಲಿ ಸಮಯದ ಮಹತ್ವ ಹಾಗೂ ಆಂಬ್ಯುಲೆನ್ಸ್ಗೆ ದಾರಿ ಬಿಡುವುದು ಹೇಗೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಸಿಗ್ನಲ್ನಲ್ಲಿ ರೆಡ್ ಲೈಟ್ ಇದ್ದಾಗ ಆಂಬ್ಯುಲೆನ್ಸ್ ಬಂದ್ರೆ ಏನ್ ಮಾಡ್ಬೇಕು, ಹಾಗೆ ಆಂಬ್ಯುಲೆನ್ಸ್ ಹಿಂಭಾಗದಲ್ಲಿ ಆಂಬ್ಯುಲೆನ್ಸ್ ಅಂತ ಉಲ್ಟ ಯಾಕೆ ಬರ್ದಿರ್ತಾರೆ, ನಂತರ ದಾರಿ ಬಿಡದಿದ್ದರೆ ಆಗುವ ಕಾನೂನು ಪರಿಣಾಮಗಳೇನು. ಸೊ ಹೀಗೆ ರಸ್ತೆಯಲ್ಲಿ ನಮಗೆ ಎದುರಾಗುವ 16 ಪ್ರಶ್ನೆಗಳಿಗೆ ಇವತ್ತು ಸರಳವಾಗಿ ಉತ್ತರವನ್ನ ತಿಳಿದುಕೊಳ್ಳೋಣ. ಓಕೆ ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮ ಮುಗಿಯುವಷ್ಟರಲ್ಲಿ ನಿಮ್ಮ ಚಾಲನೆಯ ಶೈಲಿಯಲ್ಲಿ ಒಂದು ಪುಟ್ಟ ಒಳ್ಳೆಯ ಬದಲಾವಣೆ ತರೋಣ. ಬನ್ನಿ ಹಾಗಿದ್ರೆ ಇವತ್ತಿನ ಈ ಜಾಗೃತಿ ಪಯಣವನ್ನ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಎಸ್ ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸಂಜೆ ಟ್ರಾಫಿಕ್ ನಲ್ಲಿ ನೀವೆಲ್ಲ ಮನೆಗೆ ಹೊರಟಿದ್ದೀರಾ ಅಲ್ವಾ? ರೋಡ್ ನಲ್ಲಿ ಆಂಬ್ಯುಲೆನ್ಸ್ ನ ಸೈರನ್ ಶಬ್ದ ಕೇಳಿದ ಕೂಡಲೇ ನಿಮ್ಮ ಮನಸ್ಸಿನಲ್ಲಿ ಏನೇನೋ ಪ್ರಶ್ನೆಗಳು ಬರುತ್ತೋ ಅದಕ್ಕೆಲ್ಲ ಉತ್ತರ ಕೊಡುವ ಸಣ್ಣ ಜಾಗೃತಿ ಪಯಣ ಇಲ್ಲಿದೆ. ಸೋ ಮೊದಲನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಆಂಬ್ಯುಲೆನ್ಸ್ ಸೈರನ್ ಶಬ್ದ ಕೇಳಿದ ತಕ್ಷಣ ಪ್ರತಿಯೊಬ್ಬ ವಾಹನ ಸವಾರ ಮಾಡಬೇಕಾದ ಮೊದಲ ಕೆಲಸವೇನು ಅಂತ ಹೇಳೋದಾದ್ರೆ, ಎಸ್, ಗಾಬರಿ ಆಗದೆ ತಕ್ಷಣ ನಿಮ್ಮ ವೆಹಿಕಲ್ ಸ್ಪೀಡ್ ನ ಕಡಿಮೆ ಮಾಡಿ ರೋಡ್ ಎಡಭಾಗಕ್ಕೆ ಚಲಿಸಿ ಆಂಬ್ಯುಲೆನ್ಸ್ಗೆ ದಾರಿ ಮಾಡಿಕೊಡಿ. ಇನ್ನ ಎರಡನೇ ಪ್ರಶ್ನೆ, ಗೋಲ್ಡನ್ ಅವರ್ ಅಂತಂದ್ರೆ ಏನು? ಅಪಘಾತ ಅಥವಾ ತೀವ್ರ ಅನಾರೋಗ್ಯ ಸಂಭವಿಸಿದ ಮೊದಲ ಒಂದು ಗಂಟೆಯ ಸಮಯ. ಈ ಸಮಯದಲ್ಲಿ ರೋಗಿಗೆ ಸಿಗುವ ಸೂಕ್ತ ಚಿಕಿತ್ಸೆ ಅವರ ಪ್ರಾಣವನ್ನ ಉಳಿಸುವ ಸಾಧ್ಯತೆಯನ್ನ 80%-90% ಹೆಚ್ಚಿಸುತ್ತೆ ಸ್ನೇಹಿತರೆ. ಸೊ ಇನ್ನು ಮೂರನೇ ಪ್ರಶ್ನೆ, ಆಂಬ್ಯುಲೆನ್ಸ್ಗೆ ದಾರಿ ಬಿಡುವುದು ಕಾನೂನಾತ್ಮಕ ಕರ್ತವ್ಯವೋ ಅಥವಾ ಮಾನವೀಯತೆಯೋ ಅಂತ ನೀವು ಕೇಳ್ಬೋದು. ಎಸ್, ಇದು ಎರಡೂ ಹೌದು ಸ್ನೇಹಿತರೆ. ಮಾನವೀಯತೆಯ ದೃಷ್ಟಿಯಿಂದ ಪ್ರಾಣ ರಕ್ಷಣೆ ಮುಖ್ಯವಾದ್ರೆ ಕಾನೂನಿನ ಪ್ರಕಾರ ಇದು ಪ್ರತಿಯೊಬ್ಬರ ನಾಗರಿಕನ ಕಡ್ಡಾಯ ಜವಾಬ್ದಾರಿಯಾಗಿರುತ್ತೆ. ಎಸ್, ಇನ್ನ ನಾಲ್ಕನೇ ಪ್ರಶ್ನೆ, ನಮಗೆ ಕೇವಲ ಸೈರನ್ ಶಬ್ದ ಕೇಳಿಸ್ತಾ ಇದೆ, ಆದ್ರೆ ಆಂಬ್ಯುಲೆನ್ಸ್ ಎಲ್ಲಿದೆ ಅಂತ ಕಾಣಿಸ್ತಾ ಇಲ್ವಲ್ಲ, ಆಗ ಏನ್ ಮಾಡ್ಬೇಕು ಅಂತ ನೀವು ಕೇಳೋದಾದ್ರೆ, ಎಸ್, ನಿಮ್ಮ ವಾಹನದ ಸೈಡ್ ಮಿರರ್ ಗಮನಿಸಿ ಹಾಗೂ ಸೂಚನೆ ಸಿಗೋವರೆಗೂ ಎಡಪಥ

ಹಾಗಾಗಿ ಎಚ್ಚರಿಕೆಯಿಂದ ನಿಮ್ಮ ವಾಹನವನ್ನ ಎಡಕ್ಕೆ ಅಥವಾ ಬಲಕ್ಕೆ ತಿರುಗಿಸಿ ಆಂಬ್ಯುಲೆನ್ಸ್ಗೆ ಜಾಗ ಮಾಡಿಕೊಡ್ಬೇಕು. ಇದಕ್ಕೆ ಟ್ರಾಫಿಕ್ ದಂಡ ಬೀಳೋದಿಲ್ಲ. ಇನ್ನ ಒನ್ ವೇ ಅಥವಾ ಕಿರಿದಾದ ರಸ್ತೆಯಲ್ಲಿ ಆಂಬ್ಯುಲೆನ್ಸ್ ಇದ್ದಾಗ ಹೇಗೆ ದಾರಿ ಬಿಡೋದು ಅಂತ ನೀವು ಕೇಳೋದಾದ್ರೆ, ಎಸ್, ನಿಮ್ಮ ವಾಹನವನ್ನ ತೀರಾ ಎಡಭಾಗದ ಅಂಚಿಗೆ ತಂದು ನಿಲ್ಲಿಸಿ ಆಂಬ್ಯುಲೆನ್ಸ್ ಸಂಪೂರ್ಣವಾಗಿ ದಾಟೋವರೆಗೂ ಕಾಯಬೇಕಾಗುತ್ತೆ. ಇನ್ನ ಹೈವೇಸ್ ಫಾಸ್ಟ್ ಲೇನ್ ನಲ್ಲಿ ಹೋಗುವಾಗ ಏನ್ ಮಾಡ್ಬೇಕು ಅಂತ ಕೇಳೋದಾದ್ರೆ, ಎಸ್, ಹೈವೇಸ್ ನಲ್ಲಿ ರೈಟ್ ಲೇನ್ ಓವರ್ಟೇಕ್ ಮತ್ತು ತುರ್ತು ವಾಹನಗಳಿಗೆ ಅಂತಾನೆ ಇರುತ್ತೆ. ಆದ್ದರಿಂದ ತಕ್ಷಣ ಎಡಪಥಕ್ಕೆ ಜರುಗಬೇಕಾಗುತ್ತೆ. ಇನ್ನ ಆಂಬ್ಯುಲೆನ್ಸ್ ಬಂದಾಗ ಪಾದಚಾರಿಗಳ ಜವಾಬ್ದಾರಿ ಏನು ಅಂತ ಹೇಳೋದಾದ್ರೆ, ಪಾದಚಾರಿಗಳು ರಸ್ತೆ ದಾಟೋದನ್ನ ತಕ್ಷಣ ನಿಲ್ಲಿಸಬೇಕಾಗುತ್ತೆ. ಆಂಬ್ಯುಲೆನ್ಸ್ ಸುರಕ್ಷಿತವಾಗಿ ಸಾಗೋದಕ್ಕೆ ಹಾದಿ ಸುಗಮಗೊಳಿಸಬೇಕಾಗುತ್ತೆ ಸ್ನೇಹಿತರೆ. ಇನ್ನ ಮಳೆಗಾಲದಲ್ಲಿ ಅಥವಾ ರಾತ್ರಿ ವೇಳೆ ಸೈರನ್ ಕೇಳಿಸಿದಾಗ ವಹಿಸಬೇಕಾದ ಹೆಚ್ಚುವರಿ ಎಚ್ಚರಿಕೆ ಏನು ಅಂತಂದ್ರೆ, ನಿಮ್ಮ ವಾಹನದ ಇಂಡಿಕೇಟರ್ ಅಥವಾ ಹಜಾರ್ಡ್ಸ್ ಲೈಟ್ಸ್ ಆನ್ ಮಾಡಿ. ನೀವು ದಾರಿ ಬಿಡ್ತಾ ಇರೋದನ್ನ ಆಂಬ್ಯುಲೆನ್ಸ್ ಚಾಲಕನಿಗೆ ಹಾಗೂ ಹಿಂಬದಿಯ ವಾಹನಗಳಿಗೆ ಸೂಚಿಸಬೇಕಾಗುತ್ತೆ. ಇನ್ನ ಬೈಕ್ ಅಥವಾ ಎರಡು ಚಕ್ರದ ವಾಹನ ಸವಾರರು ಆಂಬ್ಯುಲೆನ್ಸ್ಗೆ ಹೇಗೆ ನೆರವಾಗಬಹುದು ಅಂತ ನೀವು ಕೇಳೋದಾದ್ರೆ, ಎಸ್, ಬೈಕ್ ಸವಾರರು ರಸ್ತೆ ಸಂಚಾರ ಸುಗಮಗೊಳಿಸೋದಕ್ಕೆ ಸಣ್ಣ ಜಾಗದಲ್ಲೂ ಎಡಕ್ಕೆ ಜರುಗಿ ಮುಂಭಾಗದ ವಾಹನಗಳಿಗೂ ಜಾಗ ಬಿಡೋದಕ್ಕೆ ಹೆಡ್ಲೈಟ್ ಡಿಪ್ಪರ್ ಮೂಲಕ ಸೂಚಿಸಬಹುದು ಸ್ನೇಹಿತರೆ. ಎಸ್, ಇನ್ನ ಗ್ರೀನ್ ಕಾರಿಡಾರ್ ಅಂದ್ರೆ ಏನು? ಸೊ ಅಂಗಾಂಗ ಕಸಿ ಅಥವಾ ಅತ್ಯಂತ ತುರ್ತು ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ ತಡೆಯಿಲ್ಲದೆ ಸಾಗೋದಕ್ಕೆ ಪೊಲೀಸರು ಸಂಚಾರ ಮುಕ್ತಗೊಳಿಸುವ ವಿಶೇಷ ಮಾರ್ಗವಾಗಿರುತ್ತೆ. ಹಾಗಾಗಿ ಇದನ್ನ ಗ್ರೀನ್ ಕಾರಿಡಾರ್ ಅಂತ ಕರೀತಾರೆ. ಹಾಗೆ ಸ್ನೇಹಿತರೆ, ಕೆಲವು ಆಂಬ್ಯುಲೆನ್ಸ್ ನ ಹಿಂದೆ ಚಾಲನೆ ಮಾಡಿಕೊಂಡು ಫಾಸ್ಟ್ ಆಗಿ ಹೋಗೋ ಅಭ್ಯಾಸ ಇಟ್ಕೊಂಡಿರ್ತಾರೆ. ಅದು ಸರಿನಾ ತಪ್ಪೋ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ, ಆಂಬ್ಯುಲೆನ್ಸ್ ಹಾಗೂ ತುರ್ತು ವಾಹನಗಳಿಗೆ ದಾರಿ ಬಿಡುವುದು ಪ್ರಾಣ ರಕ್ಷಣೆಯಲ್ಲಿ ಸಮಯದ ಮಹತ್ವ ಎಂಬ ಸಾರ್ವಜನಿಕ ಜಾಗೃತಿ ಕಾರ್ಯಕ್ರಮ ಇದಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ಇದು ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ಸಂಜೆಯ ಜಾಗೃತಿ ಪಯಣ ಹೀಗಿದೆ. ನಾನು ಮಾತನಾಡ್ತಾ ಇರೋದು ರಸ್ತೆಯಲ್ಲಿ ಆಂಬ್ಯುಲೆನ್ಸ್ಗೆ ದಾರಿ ಬಿಡೋದು ಮತ್ತು ಪ್ರಾಣ ರಕ್ಷಣೆಯಲ್ಲಿ ಸಮಯದ ಮಹತ್ವದ ಬಗ್ಗೆ. ಕಳೆದ ಎರಡು ಭಾಗಗಳಲ್ಲಿ ನಾವು ಗೋಲ್ಡನ್ ಅವರ್ ಅಂದ್ರೆ ಏನು, ಹಾಗೆ ರಸ್ತೆಯಲ್ಲಿ ಸಿಗ್ನಲ್ ಅಥವಾ ಒನ್ ವೇ ಇದ್ದಾಗ ಹೇಗೆ ದಾರಿ ಬಿಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದಾಯ್ತು. ಆದ್ರೆ ಈಗ ನಾವು ಬಂದಿರೋದು ಅಂತ್ಯದ ಪ್ರಮುಖವಾದ ಹಂತಕ್ಕೆ. ಏನಪ್ಪಾ ಅಂದ್ರೆ, ನಿಮ್ಮಲ್ಲಿ ಎಷ್ಟು ಜನ ಈ ತಪ್ಪು ಮಾಡಿದ್ದೀರಾ ಸ್ನೇಹಿತರೆ? ನಿಜ ಹೇಳಿ, ರಸ್ತೆಯಲ್ಲಿ ಆಂಬ್ಯುಲೆನ್ಸ್ ಹೋಗ್ತಾ ಇದ್ರೆ ಅದರ ಹಿಂದೆ ನಮ್ ಗಾಡಿನೂ ಕೂಡ ಸ್ಪೀಡ್ ಹೋಗುತ್ತೆ ಅಂತ ಓಡಿಸ್ಕೊಂಡು ಹೋಗೋದು. ಅಪ್ಪಾ, ಆಂಬ್ಯುಲೆನ್ಸ್ ಮುಂದೆ ದಾರಿ ಮಾಡ್ಕೊಡ್ತಾ ಇದೆ, ನಾವು ಕೂಡ ಬೇಗ ಮನೆಗೆ ಸೇರ್ಬಿಡಬಹುದು ಅಂತ ಅದರ ಹಿಂದೆ ರಾಕೆಟ್ ತರ ಹೊರಟಿರ್ತೀರಾ ಅಲ್ವಾ? ಆದ್ರೆ ಸ್ನೇಹಿತರೆ, ಇದು ಎಷ್ಟು ದೊಡ್ಡ ತಪ್ಪು ಗೊತ್ತಾ? ಎಷ್ಟು ಅಪಾಯಕಾರಿ ಆಗಿರುತ್ತೆ ಗೊತ್ತಾ? ನೋಡಿ, ಆಂಬ್ಯುಲೆನ್ಸ್ ಚಾಲಕರು ರೋಗಿಯ ಜೀವ ಉಳಿಸೋದಕ್ಕೆ ದಿಢೀರ್ ಆಗಿ ಬ್ರೇಕ್ ಹಾಕಬೇಕಾಗಬಹುದು ಅಥವಾ ಗಾಡಿಯನ್ನು ಟರ್ನ್ ಮಾಡ್ಕೋಬೇಕಾಗಬಹುದು. ನೀವು ಕೇವಲ 2 ಅಡಿ ಅಂತರದಲ್ಲಿ ಅವರ ಹಿಂದೆ ಹೋದ್ರೆ ಅಪಘಾತ ಸಂಭವಿಸಿ ಆಂಬ್ಯುಲೆನ್ಸ್ ಒಳಗಡೆ ಇರೋ ರೋಗಿಯ ಪ್ರಾಣಕ್ಕೆ ಕಂಟಕ ಬರಬಹುದು. ಅದಕ್ಕೆ ಕಾನೂನು ಏನ್ ಹೇಳುತ್ತೆ ಗೊತ್ತಾ? ಆಂಬ್ಯುಲೆನ್ಸ್ ನಿಂದ ಕನಿಷ್ಠ 50 ಮೀಟರ್ ಅಂತರ ಕಾಯ್ದುಕೊಳ್ಬೇಕು. ಇಷ್ಟೇ ಅಲ್ಲ ಸ್ನೇಹಿತರೆ, ಖಾಲಿ ಆಂಬ್ಯುಲೆನ್ಸ್ ಹೋಗ್ತಾ ಇದೆ, ಸುಮ್ಮನೆ ಸೈರನ್ ಹಾಕ್ತಿದ್ದಾರೆ ಅಂತ ನಾವೇ ಜಡ್ಜ್ ಮಾಡಿ ದಾರಿ ಬಿಡದೆ ಇರೋದು ಅಥವಾ ಸಿಗ್ನಲ್ನಲ್ಲಿ ದಾರಿ ಬಿಟ್ರೆ ನನಗೆ ಫೈನ್ ಬೀಳುತ್ತಾ ಅನ್ನೋ ಭಯ, ಹೀಗೆ ನಮಗಿರೋ 16 ತಪ್ಪು ಗ್ರಹಿಕೆಗಳು ಮತ್ತು ಕಾನೂನಿನ ಭಯದ ಬಗ್ಗೆ ಇಲ್ಲಿ ಒಂದಿಷ್ಟು ಮಾತನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಏನಪ್ಪಾ ಅಂದ್ರೆ, ನಿಮಗೆ ಗೊತ್ತಿರಲಿ ಸ್ನೇಹಿತರೆ, ಮೋಟಾರ್ ವಾಹನ ಕಾಯ್ದೆಯ ಪ್ರಕಾರ ಆಂಬ್ಯುಲೆನ್ಸ್ ಅಥವಾ ತುರ್ತು ವಾಹನಗಳಿಗೆ ಬೇಕಂತಲೇ ದಾರಿ ತಡೆದ್ರೆ 10,000 ರೂಪಾಯಿಗಳ ದಂಡ ಅಥವಾ ಜೈಲು ಶಿಕ್ಷೆ ಅನುಭವಿಸಬೇಕಾಗುತ್ತೆ. ಅಷ್ಟೇ ಅಲ್ಲ, ಖಾಲಿ ಆಂಬ್ಯುಲೆನ್ಸ್ ಹೋಗ್ತಾ ಇದ್ರೂ ದಾರಿ ಬಿಡಬೇಕು. ಯಾಕೆಂದ್ರೆ ಅದು ಒಬ್ಬ ಮುಗ್ಧ ರೋಗಿಯನ್ನು ಕರೆತರಲು ಆಸ್ಪತ್ರೆಯಿಂದ ಧಾವಿಸ್ತಾ ಇರಬಹುದು ಅನ್ನೋ ಕಾರಣಕ್ಕೆ ಚಾಲಕರು ಅನಗತ್ಯವಾಗಿ ಸೈರನ್ ಹಾಕೋದಿಲ್ಲ. ಅವರ ಉದ್ದೇಶವನ್ನ ಅನುಮಾನಿಸುವುದು ಬೇಡ. ಸೈರನ್ ಕೇಳಿಸ್ತಾ ಗಾಡಿ ಖಾಲಿ ಇರ್ಲಿ ತುಂಬಿರಲಿ, ದಾರಿ ಬಿಡುವುದು ನಮ್ಮ ಜವಾಬ್ದಾರಿ ಆಗಿರುತ್ತೆ. ಇನ್ನ ಆಂಬ್ಯುಲೆನ್ಸ್ ಜೊತೆಗೆ ಇನ್ಯಾವ ವಾಹನಗಳಿಗೆ ಈ ತುರ್ತು ಆದ್ಯತೆ ಇರುತ್ತೆ? ಆಂಬ್ಯುಲೆನ್ಸ್ಗೆ ದಾರಿ ಬಿಡುವಾಗ ನಿಮ್ಮ ಸ್ವಂತ ಸುರಕ್ಷತೆ ಹೇಗೆ ಕಾಯ್ದುಕೊಳ್ಬೇಕು ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲಿದೆ ಸ್ನೇಹಿತರೆ. ಏನಪ್ಪಾ ಅಂದ್ರೆ, ಬರೀ ಆಂಬ್ಯುಲೆನ್ಸ್ ಅಷ್ಟೇ ಅಲ್ಲ ಸ್ನೇಹಿತರೆ, ಬೆಂಕಿ ಅವಘಡ ಸಂಭವಿಸಿದಾಗ ಧಾವಿಸುವ ಅಗ್ನಿಶಾಮಕ ವಾಹನಗಳು ಮತ್ತು ತುರ್ತು ಪರಿಸ್ಥಿತಿಯ ಪೊಲೀಸ್ ವಾಹನಗಳಿಗೂ ನಾವು ಇದೇ ರೀತಿಯ ಆದ್ಯತೆ ನೀಡಿ ದಾರಿ ಬಿಡಬೇಕಾಗುತ್ತೆ. ಸೊ ಸ್ನೇಹಿತರೆ, ಕೊನೆಯದಾಗಿ ನಾವು ನೆನಪಿಡಬೇಕಾದಂತಹ ಸಂಗತಿಗಳನ್ನ ತಿಳಿಸ್ತೀನಿ ಕೇಳಿ. ತುರ್ತು ಸಂದರ್ಭದಲ್ಲಿ ದೇಶಾದ್ಯಂತ ಸಂಪರ್ಕಿಸಬೇಕಾದ ಆಂಬ್ಯುಲೆನ್ಸ್ ಸಂಖ್ಯೆಗಳು ಯಾವುದು ಅಂತ ನೀವು ಕೇಳಬಹುದು. ಎಸ್, 108, ಇದು ರಾಷ್ಟ್ರೀಯ ತುರ್ತು ಸೇವೆ ನಂಬರ್ ಆಗಿರುತ್ತೆ. ಹಾಗೂ 112, ಇದು ಏಕೀಕೃತ ತುರ್ತು ಸಂಖ್ಯೆ ಆಗಿರುತ್ತೆ. ಹಾಗೆ ಅಪಘಾತವಾದಾಗ ಆಂಬ್ಯುಲೆನ್ಸ್ಗೆ ಕರೆ ಮಾಡುವಾಗ ನಾವು ನೀಡಬೇಕಾದ ಮುಖ್ಯ ಮಾಹಿತಿ ಏನು ಅಂತ ಹೇಳೋದಾದ್ರೆ, ನಿಖರವಾದ ಸ್ಥಳ ಲ್ಯಾಂಡ್ ಮಾರ್ಕ್ನ, ಹಾಗೆ ಗಾಯಗೊಂಡವರ ಸಂಖ್ಯೆ ಮತ್ತು ಅವರ ಪ್ರಸ್ತುತ ಸ್ಥಿತಿಯ ಸ್ಪಷ್ಟ ಮಾಹಿತಿ ನೀಡಬೇಕಾಗುತ್ತೆ. ಹಾಗೆ ನಾವು ಬಸ್ ಅಥವಾ ವಾಣಿಜ್ಯ ವಾಹನಗಳ ಅಂದ್ರೆ ಕಮರ್ಷಿಯಲ್ ವೆಹಿಕಲ್ಸ್ ನ ಡ್ರೈವರ್ ಆಗಿದ್ರೆ ಏನ್ ಮಾಡಬೇಕು ಅಂತ ಹೇಳೋದಾದ್ರೆ, ದೊಡ್ಡ ವಾಹನಗಳ ಚಾಲಕರು ತಕ್ಷಣವೇ ಬಸ್ ಅಥವಾ ಟ್ರಕ್ ಅನ್ನ ಪಕ್ಕಕ್ಕೆ ನಿಲ್ಲಿಸಿ ಆಂಬ್ಯುಲೆನ್ಸ್ಗೆ ಸ್ಪಷ್ಟವಾದ ದಾರಿ ರೂಪಿಸಬೇಕಾಗುತ್ತೆ. ಹಾಗೆ ಇನ್ನ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಇದ್ದಾಗ ಸಾರ್ವಜನಿಕರು ಆಂಬ್ಯುಲೆನ್ಸ್ ಹೇಗೆ ನೆರವಾಗಬಹುದು ಅಂತ ಹೇಳೋದಾದ್ರೆ, ಮುಂಭಾಗದಲ್ಲಿರೋ ವಾಹನ ಸವಾರರು ಕೆಳಗಿಳಿದು ಸ್ವಯಂ ಪ್ರೇರಿತರಾಗಿ ಟ್ರಾಫಿಕ್ ಸರಿಪಡಿಸಿ ಆಂಬ್ಯುಲೆನ್ಸ್ ಮುನ್ನಡೆಯೋದಕ್ಕೆ ಜಾಗ ಮಾಡಿಕೊಡ್ಬೇಕಾಗುತ್ತೆ. ಸೊ ಇನ್ನ ಈ ಸಣ್ಣ ಜಾಗೃತಿ ನಮ್ಮ ದೈನಂದಿನ ಜೀವನದಲ್ಲಿ ಯಾಕೆ ಮುಖ್ಯ ಶ್ವೇತಾ ಅಂತ ಕೇಳಬಹುದು. ಹೌದು, ಇವತ್ತು ಆಂಬ್ಯುಲೆನ್ಸ್ ನಲ್ಲಿ ಇರೋದು ಯಾರೋ ಅಪರಿಚಿತರಾಗಿರಬಹುದು, ಆದ್ರೆ ಸ್ನೇಹಿತರೆ, ನಾಳೆ ನಮ್ಮವರೇ ಇರಬಹುದು ಅಲ್ವಾ? ನಾವು ಬಿಡುವ ದಾರಿ ಒಂದು ಜೀವವನ್ನು ಉಳಿಸುತ್ತೆ. ಸೊ ಸ್ನೇಹಿತರೆ, ಇವತ್ತಿನ ನಮ್ಮ ಕಾರ್ಯಕ್ರಮದ ಮೂಲಕ ನೀವುಗಳು ಅಂದ್ರೆ ಕೇಳುಗರು ತೆಗೆದುಕೊಳ್ಬೇಕಾಗಿರುವಂತಹ ಪ್ರಮುಖ ಸಂಕಲ್ಪ ಏನು ಅಂತ ಹೇಳೋದಾದ್ರೆ, ಸೈರನ್ ಶಬ್ದ ಕೇಳಿದ ಕೂಡಲೇ ದಾರಿ ಬಿಡಿ, ಪ್ರಾಣ ರಕ್ಷಣೆಯಲ್ಲಿ ಸಮಯದ ಮಹತ್ವವನ್ನ ಗೌರವಿಸಿ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ, ನಿಮ್ಮ ಪ್ರಯಾಣ ಸುಖಕರವಾಗಿರಲಿ, ಸುರಕ್ಷಿತವಾಗಿ ಚಾಲನೆ ಮಾಡಿ, ನಿಮ್ಮ ಕುಟುಂಬ ನಿಮಗಾಗಿ ಕಾಯ್ತಾ ಇರುತ್ತೆ. ಮನೆಗೆ ತಲುಪಿ ಬಿಸಿ ಬಿಸಿ ಚಹಾ ಕುಡಿತಾ ನಿಮ್ಮವರ ಜೊತೆ ಸಮಯ ಕಳೆಯಿರಿ ಅಂತ ಹೇಳ್ತಾ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮಹಾಲಕ್ಷ್ಮಿ ಸ್ವೀಟ್ಸ್.
3: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
4: ಅವತ್ತು ನಮ್ಮ 25ನೇ ವಿವಾಹ ವಾರ್ಷಿಕೋತ್ಸವದ ಡಿನ್ನರ್. ನಮಗೆ ಇಷ್ಟವಾದ ಹೋಟೆಲ್ನಲ್ಲಿ ಊಟ ಮಾಡ್ತಾ ಇದ್ವಿ. ಇದ್ದಕ್ಕಿದ್ದಂತೆ ಪಲ್ಲವಿಗೆ ಎದೆ ನೋವು ಶುರುವಾಯ್ತು. ಮರುಕ್ಷಣನೇ ಅವಳು ಕುರ್ಚಿಯಿಂದ ಕೆಳಗ್ಬಿದ್ಲು. ಎಲ್ಲರೂ ಆಘಾತಕ್ಕೊಳಗಾದ್ರು.
5: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-30-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ.
4: ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಗಂಟೆ ಆಗಿದೆ. ಪ್ರತಿ ದಿನದಂತೆ ನಿಮ್ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡಿದ್ರೆ ಇವತ್ತು ಕೂಡ ನಾನ್ ಬಂದಿದ್ದೀನಿ ಆರ್ಜ ಶ್ರೀಧರ್. ಈಗ ನೀವು ಕೇಳ್ತಾ ಇರೋದು ಸಂಜೆಯ 6 ಗಂಟೆಯ ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದ್ರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರ ಅಂತಂದ್ರೆ, ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಅಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದ್ರು ಚರ್ಚೆ ಮಾಡ್ತಿರೋ ಅಂದ್ರೆ ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೇ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದ್ರೆ ನಮ್ಮ ಸಂಖ್ಯೆಗೆ ವಾಟ್ಸಪ್ಪಲ್ಲಿ ವಾಯ್ಸ್ ನೋಟ್ ಕಳಿಸ್ಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ, ಟೆಕ್ಸ್ಟ್ನ ನಾವಿಲ್ಲಿ ಓದ್ತೀವಿ. ನೀವು ಕೂಡ ನಮ್ಮ ಶೋನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686029692 7 9 ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬಹುದು. ಹಾಗಾದ್ರೆ ಯಾವ ತರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಒಂದು ವಿಚಾರವನ್ನ ಯೋಚನೆ ಮಾಡಿದ್ರೆ ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು, ಕೇಳೋದು, ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನ ಫೀಲ್ ಮಾಡಿರ್ತೀವಿ, ಆದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನ್ಸುತ್ತೆ. ಆದ್ರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತೆ ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನ್ಸಬಹುದು. ಹಾಗಾದ್ರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ, ಕೆಲವೊಂದಷ್ಟು ಸೀಕ್ರೆಟ್ಸ್ಗಳ ಬಗ್ಗೆ, ಮತ್ತೆ ಅನ್ಬಿಲೀವಬಲ್ ಟ್ರೂತ್ಸ್ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದ್ರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದ್ರೆ ನಮಗೇನ್ ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಅಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾನು ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಆ ವಿಷಯ ಏನು ಅಂತ ಕೇಳ್ತಾ ಇದ್ದೀರಾ? ನೋಡಿ, ನಾವೆಲ್ಲ ಭೂಮಿ ಮೇಲೆ ಎಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನು ಗಮನಿಸ್ಬೋದು. ಅಂತಹದರಲ್ಲಿ ನಾವು ವಾಸ ಮಾಡುವಂತಹ ಜಾಗ ಆಗಿರ್ಬೋದು ಅಥವಾ ನಾವು ಓಡಾಡುವಂತಹ ದಾರಿಗಳಾಗಿರ್ಬೋದು, ಎಲ್ಲದೂ ಕೂಡ ಒಂದೊಂದು ವಿಸ್ಮಯಕಾರಿ ವಿಚಾರಗಳನ್ನ ಅಡಗಿಸ್ಕೊಂಡಿರುತ್ತೆ. ಅದೇ ರೀತಿನಲ್ಲೇ ಸೊ ನಾವು ಭೂಮಿಯ ಮೇಲೆ ವಿಶೇಷವಾಗಿ ನದಿ ಸರೋವರಗಳು, ಹಾಗೆ ಸಮುದ್ರ, ಜೊತೆಗೆ ಮರುಭೂಮಿಗಳನ್ನು ಕೂಡ ನೋಡಬಹುದು. ಅದೇ ರೀತಿನಲ್ಲೇ ನಮ್ಮ ಜಗತ್ತಿನಲ್ಲಿ ಬಹಳಷ್ಟು ಕಡೆಗಳಲ್ಲಿ ಮರುಭೂಮಿಯನ್ನು ನೋಡೋದಕ್ಕೆ ಸಾಧ್ಯ ಇದೆ. ಮತ್ತೆ ಅಂತಹ ಭೂಮಿಗಳಲ್ಲಿ ಅತಿ ಹೆಚ್ಚು ಡ್ರೈ ಆಗಿರುವಂತಹ ಏರಿಯಾಗಳನ್ನು ಕೂಡ ನಾವು ನೋಡೋದಕ್ಕೆ ಸಾಧ್ಯ ಇದೆ. ಆ್ಯಂಡ್ ಇಂತಹ ಮರುಭೂಮಿಗಳಲ್ಲಿ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ನಾವು ಗಮನಿಸ್ಬೋದು. ಏನಂತಂದರೆ ಅಲ್ಲಿ ವಾಸ ಮಾಡುವಂತಹ ಪ್ರಾಣಿಗಳಾದರೆ ಹೇಗೆ ವಾಸ ಮಾಡ್ಬೋದು, ಆ್ಯಂಡ್ ನಾವು ಕೆಲವೊಂದು ಸಮಯದಲ್ಲಿ ಈ ಮರುಭೂಮಿಗಳಲ್ಲಿ ಓಡಾಡೋದನ್ನು ಕೂಡ ನೋಡ್ತಾ ಇರ್ತೀವಿ. ಆ್ಯಂಡ್ ಆ ಕಡೆಗೆ ಟ್ರಿಪ್ನ ಕೂಡ ಪ್ಲ್ಯಾನ್ ಮಾಡ್ತಾ ಇರ್ತಾರೆ ಆ ಒಂದು ಎಕ್ಸ್ಪೀರಿಯೆನ್ಸ್ನ ಮಾಡೋದಕ್ಕೆ. ಸೊ ಮರುಭೂಮಿಗಳಲ್ಲಿ ಒಂಟೆಗಳನ್ನು ನಾವು ಹೆಚ್ಚಾಗಿ ಈಗ ಸಿನಿಮಾಗಳಲ್ಲಾಗಿರ್ಬೋದು ಅಥವಾ ನಾವು ಬೇರೆ ಬೇರೆ ವಿಡಿಯೋಗಳಲ್ಲಿ ಆದರೂ ಕೂಡ ನೋಡಿರ್ತೀವಿ. ಸೊ ಅಲ್ಲಿ ಒಂಟೆಗಳು ಮಾತ್ರನೇ ವಾಸ ಮಾಡ್ತಾ ಇರ್ತವೆ ಅಂಥೇಳಿ. ಮರುಭೂಮಿಗಳಲ್ಲಿ ಬರೀ ಒಂಟೆಗಳಷ್ಟೇ ಅಲ್ಲ, ಅದನ್ನು ಹೊರತುಪಡಿಸಿ ಬೇರೆ ಬೇರೆ ಪ್ರಾಣಿಗಳು ಕೂಡ ವಾಸ ಮಾಡ್ತವೆ. ಸೊ ಅವುಗಳು ಹೇಗೆ ಅಲ್ಲಿ ಜೀವನ ಮಾಡ್ತವೆ ಮತ್ತು ಮನುಷ್ಯರಿಗೆ ಅಲ್ಲಿ ಇರೋದಕ್ಕೆ ಬಹಳ ಕಷ್ಟ ಆಗುತ್ತೆ, ಆದರೂ ಲೈಫಲ್ಲಿ ಈ ರೀತಿಯ ಒಂದು ಮೂಮೆಂಟ್ಗಳನ್ನ ಎಕ್ಸ್ಪೀರಿಯೆನ್ಸ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ನೀವು ಕೂಡ ಡೆಸರ್ಟ್ ಕಡೆಗೆ ಯಾವ ಥರ ಹೋಗಿದ್ದೀರಾ ಅಂತಂದರೆ, ಸೊ ಅಲ್ಲಿಯ ಒಂದು ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅನ್ನೋದ್ರ ಬಗ್ಗೆ ನೀವು ಕೂಡ ಕಮೆಂಟ್ ಮಾಡಿ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಡೆಸರ್ಟ್ನಲ್ಲಿ ಏನೆಲ್ಲ ಸ್ಪೆಷಾಲಿಟಿಗಳಿದೆ ಮತ್ತು ಅಲ್ಲಿ ಇರುವಂತಹ ಗಿಡಗಳಾಗಿರ್ಬೋದು ಮತ್ತು ಅಲ್ಲಿ ವಾಸ ಮಾಡುವಂತಹ ಪ್ರಾಣಿಗಳಾಗಿರ್ಬೋದು ಹೇಗಿರ್ತವೆ ಮತ್ತು ಯಾವ್ಯಾವ ಪ್ರಾಣಿಗಳು ಇರ್ತವೆ ಅನ್ನೋದ್ರ ಬಗ್ಗೆನೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಡೆಸರ್ಟ್ ಬಗ್ಗೆ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳು ನಿಮಗೆ ಯಾರು ಗೊತ್ತಿದ್ರೆ ಅವನ್ನು ನಮಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರವಾಗಿರುವಂತಹ ಸಾಂಗ್ನ ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿ ಪುರ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಡೆಸರ್ಟ್ಗಳ ಬಗ್ಗೆ ಮಾತಾಡ್ತಾ ಇದ್ದೆ. ಅಂದರೆ ಮರುಭೂಮಿಗಳಲ್ಲಿ ನಾವು ಓಡಾಡ್ತೀವಿ ಅಂತಂದಾಗ ಮರುಭೂಮಿನಲ್ಲಿ ನಮಗೆ ಕಾಣಿಸುವಂಥದ್ದು ಬರೀ ಮಣ್ಣಾಗಿರುತ್ತೆ, ಮರಳಾಗಿರುತ್ತೆ. ಸೊ ಅದು ಕೂಡ ಹೈ ಟೆಂಪ್ರೇಚರ್ನಲ್ಲಿರುವಂತಹ ಒಂದು ಪ್ರದೇಶ ಆಗಿರುತ್ತೆ ಅದು. ಸೊ ಯಾಕೆ ಇದನ್ನು ನಾವು ಮರುಭೂಮಿ ಅಂತ ಕರಿತೀವಿ ಅಂದರೆ ಅಲ್ಲಿ ಯಾವುದೇ ರೀತಿ ಮಳೆ ಆಗಲ್ಲ, ಹಾಗೆ ಸ್ನೋಫಾಲ್ ಕೂಡ ಆಗಲ್ಲ, ಮತ್ತು ಆ ಎನ್ವಿರಾನ್ಮೆಂಟ್ ಏನಿದೆ ತುಂಬಾ ಡ್ರೈ ಆಗಿರುತ್ತೆ, ಹಾಗೆ ಹೆಚ್ಚು ಉಷ್ಣಾಂಶ ಇರುವಂತಹ ಪ್ರದೇಶ ಆಗಿರುತ್ತೆ. ಆ್ಯಂಡ್ ನಾವೆಲ್ಲ ತಿಳ್ಕೊಂಡಿರೋ ಹಾಗೆ, ನಮಗೆಲ್ಲ ಗೊತ್ತಿರೋ ಹಾಗೆ, ಸೊ ಈ ಒಂದು ಡೆಸರ್ಟ್ಗಳಲ್ಲಿ ಅಥವಾ ಮರುಭೂಮಿಗಳಲ್ಲಿ ಪಾಪಾಸ್ ಕಳ್ಳಿ ಅನ್ನುವಂತಹ ಗಿಡ ನೋಡಿದ್ದೀವಿ, ಕೇಳಿದ್ದೀವಿ. ಹಾಗೆ ಅಲ್ಲಿ ವಾಸ ಮಾಡುವಂತಹ ಪ್ರಾಣಿಗಳನ್ನು ನಾವು ನೋಡ್ತೀವಿ ಅಂತಂದರೆ ಅದು ಒಂಟೆಗಳಾಗಿರುತ್ತೆ ಅಂತ ಹೇಳಿ ಕೇಳಿದ್ದೀವಿ. ಸೊ ಹಾಗಾದರೆ ಇವುಗಳು ಹೇಗೆ ವಾಸ ಮಾಡ್ತವೆ, ಜೊತೆಗೆ ಅಲ್ಲಿ ಇರುವಂತಹ ಸ್ಪೆಷಾಲಿಟಿಗಳು ಏನೇನಿದೆ ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ನಾವು ಈ ಮರುಭೂಮಿಗಳಲ್ಲಿ ನೋಡ್ತೀವಿ ಅಂತಂದರೆ ಇಡೀ ಒಂದು ವರ್ಷದಲ್ಲಿ ಬರೀ 250 mm ಮಾತ್ರ ಅಲ್ಲಿ ಮಳೆ ಆಗುವಂಥದ್ದು. ಸೊ ಅದಕ್ಕಾಗಿಯೇ ಇದನ್ನು ಮರುಭೂಮಿ ಅಂತ ಕರಿತೀವಿ. ನೀರು ಇಲ್ಲಿ ತುಂಬಾ ಕಡಿಮೆ, ಅದರಿಂದಾಗಿ ಆ ಪ್ರದೇಶದಲ್ಲಿ ಮರಗಿಡಗಳಾಗಿರ್ಬೋದು ಅಥವಾ ಪ್ರಾಣಿಗಳಾಗಿರ್ಬೋದು ಜೀವಿಸೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅಂತಹದರಲ್ಲೂ ಕೆಲವೊಂದಷ್ಟು ಪ್ರಾಣಿಗಳು ಈ ಒಂದು ಮರುಭೂಮಿಗಳಲ್ಲಿ ವಾಸವನ್ನು ಮಾಡ್ತವೆ. ಯಾಕೆ ಇಲ್ಲಿ ವಾಸ ಮಾಡ್ತವೆ ಅಂತಂದರೆ ಆ ಪ್ರಾಣಿಗಳಿಗೆ ನೀರಿನ ಅಗತ್ಯ ತುಂಬಾ ಕಡಿಮೆ ಇರುತ್ತೆ. ಅಂತಹ ಪ್ರಾಣಿಗಳು ಮಾತ್ರ ಮತ್ತು ಸಸ್ಯಗಳು ಮಾತ್ರ ಅಲ್ಲಿ ಜೀವಿಸೋದಕ್ಕೆ ಸಾಧ್ಯ ಅಂತಲೇ ಹೇಳ್ಬೋದು. ಆ್ಯಂಡ್ ಮರುಭೂಮಿಗಳ ಕಡೆಗೆ ನೀವೇ ಯಾವತ್ತಾದರೂ ಹೋಗಿದ್ದೀರಾ ಅಂತಂದರೆ ಅಲ್ಲಿ ಒಂದು ಲೈಫ್ ಎಕ್ಸ್ಪೀರಿಯೆನ್ಸ್ನ ಮಾಡಿದಿರ ಅಂತಂದರೆ ಸೊ ನಿಮ್ಮ ಎಕ್ಸ್ಪೀರಿಯೆನ್ಸ್ನ ನಮ್ಮ ಜೊತೆಗೆ ಹಂಚ್ಕೊಳ್ಬೋದು. ಆ್ಯಂಡ್ ನಮ್ಮ ಸಂಖ್ಯೆ 9686029926. ಆ್ಯಂಡ್ ಈ ಸಂಖ್ಯೆಗೆ ನೀವು ಅಲ್ಲಿ ನೋಡಿರುವಂತಹ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಬಗ್ಗೆ ಕೂಡ ನಮ್ಮ ಜೊತೆ ಹಂಚ್ಕೊಳ್ಳಿ ಅಂತ ಹೇಳ್ತಾ. ಸೊ ಈಗ ಈ ಒಂದು ಮರುಭೂಮಿಗಳಲ್ಲಿ ಏನು ಕಡಿಮೆ ನೀರು ಅಗತ್ಯ ಇರುವಂತಹ ಪ್ರಾಣಿಗಳು ಮತ್ತು ಸಸ್ಯಗಳು ಮಾತ್ರ ಜೀವಿಸೋದಕ್ಕೆ ಸಾಧ್ಯ ಆಗುತ್ತೆ. ಮರುಭೂಮಿನಲ್ಲಿ ಹಗಲು ರಾತ್ರಿಯ ಉಷ್ಣಾಂಶದಲ್ಲಿ ಸ್ವಲ್ಪ ವ್ಯತ್ಯಾಸಗಳನ್ನು ನಾವು ನೋಡ್ಬೋದು. ಹಗಲೊತ್ತಲ್ಲಿ ಸಿಕ್ಕಾಪಟ್ಟೆ ಸೆಕೆ ಇರುತ್ತೆ, ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ, ಮತ್ತು ಆ ಒಂದು ಮರುಭೂಮಿನಲ್ಲಿ ಮರಳಾಗಿರೋದ್ರಿಂದ ಹೆಚ್ಚು ಕಾದಿರುತ್ತೆ, ಅದರಿಂದ ಉಷ್ಣಾಂಶ ಕೂಡ ನಮಗೆ ಅಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಸೆಕೆ ಕೂಡ ಅಷ್ಟೇ ವಿಪರೀತವಾಗಿರುತ್ತೆ. ಆದರೆ ರಾತ್ರಿ ಸಮಯದಲ್ಲಿ ಕಂಪ್ಲೀಟಾಗಿ ಅಲ್ಲಿ ತಣ್ಣಗಾಗಿರುತ್ತೆ. ಆ್ಯಂಡ್ ಹಗಲಿನ ಸೆಕೆಯಿಂದ ರಕ್ಷಣೆ ಪಡ್ಕೊಳ್ಳೋದಕ್ಕೆ ಈ ಮರಳುಗಾಡಿನಲ್ಲಿ ಅಥವಾ ಏನು ಡೆಸರ್ಟ್ಗಳಲ್ಲಿ ಇರುವಂತಹ ಪ್ರಾಣಿಗಳೇನು ಮಾಡ್ತವೆ, ಅಲ್ಲಿರುವಂತಹ ಚಿಕ್ಕ ಪುಟ್ಟ ಪೊದೆಗಳೇನಿರ್ತವೆ ಅಲ್ಲಿ ರಕ್ಷಣೆಯನ್ನು ಪಡ್ಕೊಳ್ತವೆ. ಇನ್ನು ಅಕಸ್ಮಾತಾಗಿ ಎಲ್ಲಾದರೂ ಡೆಸರ್ಟ್ಗಳಲ್ಲಿ ಮಳೆ ಬಂತು ಅಂತ ಅಂದರೆ, ಮಳೆ ಬಂದಾಗ ಗೊತ್ತಿದೆ ಸಸ್ಯಗಳಿಗೆಲ್ಲ ಒಂದು ಹಬ್ಬದ ರೀತಿಯಲ್ಲಿ ಆಗುತ್ತೆ, ಪ್ರಾಣಿಗಳಿಗೂ ಕೂಡ ಅಷ್ಟೇ. ಸ್ವಲ್ಪ ಮಳೆ ಬಂದರೂ ಕೂಡ ಸಸ್ಯಗಳು ಮತ್ತು ಪ್ರಾಣಿಗಳು ತಮ್ಮ ದೇಹದಲ್ಲಿ ನೀರನ್ನು ಶೇಖರಣೆ ಮಾಡಿಟ್ಕೊಳ್ಳುವಂತಹ ಶಕ್ತಿಯನ್ನು ಹೊಂದಿರುತ್ತೆ. ಆ್ಯಂಡ್ ಅದಕ್ಕಾಗಿಯೇ ಅಲ್ಲಿರುವಂತಹ ಪ್ರಾಣಿಗಳು ಮತ್ತು ಸಸ್ಯಗಳು ಬದುಕಿರೋದಕ್ಕೆ ಸಾಧ್ಯ ಆಗಿರುವಂಥದ್ದು. ಮರುಭೂಮಿನಲ್ಲಿ ಅನೇಕ ರೀತಿಯ ಪ್ರಾಣಿಗಳನ್ನು ನಾವು ನೋಡ್ಬೋದು. ಅಲ್ಲಿ ನಾವೆಲ್ಲ ಅಂದ್ಕೊಂಡಿದ್ದೀವಿ ನಮಗೆ ಕಣ್ಣಿ ಕಾಣೋ ಹಾಗೆ ಒಂಟೆಗಳು ಜಾಸ್ತಿ ಇರುತ್ತೆ ಅಂತೇಳಿ, ಆದರೆ ಇಲ್ಲಿ ಬಸವನ ಹುಳುಗಳು ಹೆಚ್ಚಾಗಿ ವಾಸ ಮಾಡ್ತಾಯಿರ್ತವೆ. ಆ್ಯಂಡ್ ಬೇರೆ ಬೇರೆ ದೇಶಗಳಲ್ಲಿ ಕಂಡುಬರುವಂತಹ ಮರುಭೂಮಿಗಳಲ್ಲಿ ಕೂಡ ಅಷ್ಟೇ. ಈಗ ನಾವು ಅಮೆರಿಕಾದ ಮರುಭೂಮಿನಲ್ಲಿ ನೋಡ್ತೀವಿ ಅಂತಂದರೆ ಅಲ್ಲಿ ಒಂದು ರೀತಿಯ ಇಲಿಗಳನ್ನು ನೋಡ್ಬೋದು. ಆ ಇಲಿಯ ಹೆಸರು ಕೂಡ ಪ್ಯಾಕ್ ರ್ಯಾಟ್ ಅಂಥೇಳಿ. ಅದೇ ರೀತಿಯಲ್ಲೇ ಸೌತ್ ಆಫ್ರಿಕಾ ಕಡೆಗೆ ಅಲ್ಲಿರುವಂತಹ ಮರುಭೂಮಿಗಳಲ್ಲಿ ನೋಡ್ತೀವಿ ಅಂತಂದರೆ ಅಲ್ಲಿ ಜೆರೋಬಾ ಎನ್ನುವಂತಹ ಪ್ರಾಣಿಗಳು ಕಾಣಿಸಿಗುತ್ತೆ ನಮಗೆ. ಸೊ ಅಂತಹ ಪ್ರದೇಶಗಳಲ್ಲಿ ಈ ರೀತಿಯ ವಿಶಿಷ್ಟವಾದಂತಹ ಶಕ್ತಿಯನ್ನು ಹೊಂದಿರುವಂತಹ ಪ್ರಾಣಿಗಳನ್ನು ಕೂಡ ನಾವು ನೋಡ್ಬೋದು. ಮತ್ತು ಆಫ್ರಿಕಾದ ಮರುಭೂಮಿಗಳಲ್ಲಿ ಒಂದು ಜಾತಿಯ ತೋಳ ಕೂಡ ಕಾಣಿಸ್ಕೊಳ್ಳುತ್ತೆ. ಆ್ಯಂಡ್ ನಾನಾಗಲೇ ಹೇಳಿದಾಗೆ ಸೌತ್ ಆಫ್ರಿಕಾದಲ್ಲಿ ಕಂಡುಬರುವಂತಹ ಈ ಒಂದು ಜೆರೋಬಾ ಏನಿದೆ ಇದರ ಹಿಂದಿನ ಕಾಲುಗಳು ತುಂಬಾ ಉದ್ದವಾಗಿರುತ್ತೆ. ಆ್ಯಂಡ್ ಇದನ್ನು ನೋಡ್ತೀವಿ ಅಂತಂದರೆ ಕಾಂಗ್ರೋ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇದು. ಹಾಗೆ ಅರಬ್ ಮತ್ತು ಆಫ್ರಿಕಾದ ಮರುಭೂಮಿಗಳಲ್ಲಿ ನಾನು ಹೇಳಿದಾಗೆ ಒಂದು ರೀತಿಯ ತೋಳಗಳನ್ನು ಕೂಡ ನೋಡ್ಬೋದು. ಹಾಗೆ ಈ ಒಂದು ಡೆಸರ್ಟ್ನಲ್ಲಿ ಹಲವಾರು ರೀತಿಯಲ್ಲಿರುವಂತಹ ಹಲ್ಲಿಗಳನ್ನು ಮತ್ತು ಗೂಬೆಗಳನ್ನು ಹಾಗೆ ಕೀಟಗಳನ್ನು ನಾವು ಕಾಣೋದಕ್ಕೆ ಸಾಧ್ಯ ಇದೆ. ಅಷ್ಟೇ ಅಲ್ಲದೆ ಇರುವೆಗಳನ್ನು ಕೂಡ ಈ ಒಂದು ಪ್ರದೇಶಗಳಲ್ಲಿ ನಾವು ನೋಡೋದಕ್ಕೆ ಸಾಧ್ಯ ಇದೆ. ಆ್ಯಂಡ್ ಇವೆಲ್ಲ ಹೇಗೆ ವಾಸ ಮಾಡ್ತವೆ ಅಂತ ನಾವು ಯೋಚನೆ ಮಾಡಿದ್ರೆ ಇಲ್ಲಿ ಈ ಪ್ರಾಣಿಗಳಿಗೆ ಜೀವಿಸೋದಕ್ಕೆ ಹೆಚ್ಚು ನೀರಿನ ಅವಶ್ಯಕತೆ ಇರೋದಿಲ್ಲ, ಯಾಕಂದರೆ ಅವುಗಳು ಹೆಚ್ಚು ಬೆವರೋದು ಕೂಡ ಇಲ್ಲ, ಹಾಗೆ ಮೂತ್ರದ ರೂಪದಲ್ಲಿ ಹೋಗುವಂತಹ ನೀರು ಕೂಡ ತುಂಬಾ ಕಡಿಮೆ ಆಗಿರುತ್ತೆ. ಹಾಗಾಗಿ ಮರುಭೂಮಿನಲ್ಲಿ ಒಂಟೆಗೆ ಪ್ರಮುಖವಾದಂತಹ ಸ್ಥಾನವನ್ನು ಕೊಟ್ಟಿದ್ದಾರೆ, ಮತ್ತು ಅದು ಮರುಭೂಮಿಯ ಹಡಗು ಅಂತಲೇ ಪ್ರಸಿದ್ಧವಾಗಿರೋದು. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಮರುಭೂಮಿನಲ್ಲಿ ವಾಸ ಮಾಡ್ತಿರುವಂತಹ ಈ ರೀತಿಯ ಪ್ರಾಣಿಗಳಲ್ಲಿ ಇನ್ನೂ ಯಾವ್ಯಾವ ಪ್ರಾಣಿಗಳನ್ನ ನಾವು ನೋಡಬಹುದು, ಹಾಗೆ ಇನ್ನು ಯಾವೆಲ್ಲ ಪ್ಲಾಂಟ್ಸ್ಗಳನ್ನ ನೋಡೋದಕ್ಕೆ ಸಾಧ್ಯ ಇದೆ, ಇದ್ರ ಬಗ್ಗೆ ಕೂಡ ನಾನು ವಾಪಸ್ ಬಂದ್ಮೇಲೆ ಹೇಳ್ತೀನಿ. ಆ್ಯಂಡ್ ನಿಮಗೇನಾದ್ರೂ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿದ್ರೆ ಅದನ್ನು ನೀವು ಕೂಡ ನಮಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಸಾಂಗ್ನ ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿ ಪೌನ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಈ ಮರುಭೂಮಿಗಳಲ್ಲಿರುವಂತಹ ಪ್ರಾಣಿಗಳನ್ನು ನಾವು ನೋಡ್ತೀವಿ ಅಂತಂದರೆ ತುಂಬಾ ವಿಶಿಷ್ಟತೆಯನ್ನು ಹೊಂದಿದ್ದಾವೆ. ಜೊತೆಗೆ ಅಲ್ಲಿ ಪ್ರಾಣಿಗಳಷ್ಟೇ ಅಲ್ಲ, ಅಲ್ಲಿರುವಂತಹ ಸಸ್ಯಗಳು ಕೂಡ ತುಂಬಾ ವಿಶಿಷ್ಟತೆಯನ್ನು ಹೊಂದಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಈ ಮರುಭೂಮಿಗಳಲ್ಲಿ ಇರುವಂತಹ ಉಷ್ಣಾಂಶ ಆಗಿರ್ಬೋದು, ಅಲ್ಲಿರುವಂತಹ ಮರಳು ಭೂಮಿಯಾಗಿರ್ಬೋದು, ತುಂಬಾ ಕಷ್ಟ ಅಲ್ಲಿ ವಾಸ ಮಾಡೋದಕ್ಕೆ. ಅಂಥದ್ರಲ್ಲಿ ಕೂಡ ಕೆಲವೊಂದಷ್ಟು ಪ್ರಾಣಿಗಳು ಹಾಗೆ ಕೆಲವೊಂದಷ್ಟು ಸಸ್ಯಗಳು ಅಲ್ಲಿ ಜೀವಿಸ್ತಾ ಇದ್ದಾವೆ. ಹಾಗಾದರೆ ಇವುಗಳ ಮರುಭೂಮಿಯ ಜೀವನ ಹೇಗಿರುತ್ತೆ, ಮತ್ತು ನಾವೆಲ್ಲ ವೆಕೇಷನ್ಗಳಿಗೆ ಹೋದಂತಹ ಸಂದರ್ಭದಲ್ಲಿ ಒಂಟೆ ಮೇಲೆ ಕೂತು ಈ ಮರಳುಗಾಡಿನ ಅನುಭವವನ್ನು ಪಡ್ಕೊಳ್ತೀವಿ, ಆದರೆ ಅಲ್ಲೇ ವಾಸ ಮಾಡುವಂತಹ ಒಂಟೆಗಳಾಗಿರ್ಬೋದು ಮತ್ತು ಸಸ್ಯಗಳಾಗಿರ್ಬೋದು, ಅಲ್ಲಿರುವಂತಹ ಜೀವಿಗಳು ಹೇಗೆ ವಾಸ ಮಾಡಬಹುದು, ಮತ್ತು ಅಲ್ಲಿ ಬರುವಂತಹ ಮಳೆ ಕೂಡ ಕಡಿಮೆ, ಅಲ್ಲಿ ಬಂದಂತಹ ಮಳೆಯ ನೀರನ್ನು ಹೇಗೆ ಸಂಗ್ರಹ ಮಾಡ್ತವೆ, ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯ. ಸೊ ಇದರಲ್ಲಿ ನಾವು ನೋಡ್ತೀವಿ ಅಂತಂದರೆ ಈ ಒಂದು ಒಣಭೂಮಿಗಳಲ್ಲಿ ಒಣ ಹುಲ್ಲುಗಳನ್ನು ಕೂಡ ನಾವು ನೋಡೋದಕ್ಕೆ ಸಾಧ್ಯ ಇದೆ. ಇಂತಹ ಮರುಭೂಮಿಗಳ ಹತ್ತಿರದಲ್ಲಿ ನೀವು ಹೋಗ್ತೀರಾ ಅಂತಂದರೆ ಕೆಲವೊಂದು ಒಣ ಹುಲ್ಲುಗಳು ಕಾಣುತ್ತೆ, ಹಾಗೆ ಮುಳ್ಳಿನ ಗಿಡಗಳು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಇಲ್ಲಿ ಇರುವಂತಹ ಮುಳ್ಳಿನ ಗಿಡಗಳೇನಿರ್ತವೆ, ಅವುಗಳೇ ಒಂಟೆಯ ಆಹಾರ ಆಗಿರುತ್ತೆ. ನಮಗೆಲ್ಲ ಗೊತ್ತೇ ಇದೆ, ಒಂಟೆಗಳು ಅದರ ಡುಬ್ಬದಲ್ಲಿ ನೀರನ್ನು ಶೇಖರಣೆ ಮಾಡಿಕೊಳ್ಳುತ್ತೆ, ಮತ್ತು ಕೊಬ್ಬಿನ ಪದಾರ್ಥಗಳನ್ನು ಅಲ್ಲಿ ಶೇಖರಣೆ ಮಾಡಿಟ್ಕೊಳ್ಳುತ್ತೆ ಅಂಥೇಳಿ. ಅದೇ ರೀತಿಯಲ್ಲೇ ಕಷ್ಟದ ಪರಿಸ್ಥಿತಿ ಅಂದರೆ ಅಥವಾ ಏನೋ ಅವುಗಳಿಗೆ ಬಾಯಾರಿಕೆ ಆದಂತಹ ಸಮಯದಲ್ಲಿ ಆಗಿರ್ಬೋದು, ಅಥವಾ ಅವಳಿಗೆ ಏನೋ ಆಹಾರದ ಅಗತ್ಯತೆ ಇದ್ದಾಗ ಅವುಗಳು ಈ ರೀತಿ ಶೇಖರಣೆ ಮಾಡಿಕೊಂಡಿರುವಂತಹ ಆಹಾರವನ್ನು ಬಳಸ್ಕೊಳ್ತವೆ. ಇದು ಒಂಟೆಗೆ ಸಿಕ್ಕಿರುವಂತಹ ಒಂದು ಶಕ್ತಿ ಅಂತಲೇ ಹೇಳ್ಬೋದು. ಹಾಗೆ ನಮಗೆಲ್ಲ ಗೊತ್ತಿದೆ, ಒಂಟೆ ಬಹಳಷ್ಟು ದಿನಗಳ ಕಾಲ ನೀರನ್ನು ಕುಡಿಯೋದೇ ಇರುತ್ತೆ ಅಂಥೇಳಿ. ಒಂದು ಸಲಕ್ಕೆ ಅದು 25 ಗ್ಯಾಲನ್ಗಳಷ್ಟು ನೀರನ್ನು ಕುಡಿಯುತ್ತೆ. ಮರುಭೂಮಿಗಳಲ್ಲಿ ಮುಖ್ಯವಾಗಿ ಕುರುಚಲು ಗಿಡಗಳು ಹಾಗೆ ಕಳ್ಳಿ ಗಿಡಗಳು ಇರೋದನ್ನು ನಾವು ಗಮನಿಸ್ಬೋದು. ಕುರುಚಲುಗಳಲ್ಲಿ ಎಲೆಗಳಿಗಿಂತ ಮುಳ್ಳುಗಳೇ ಹೆಚ್ಚಾಗಿರುತ್ತೆ. ಎಲೆಗಳು ಕಡಿಮೆ ಇರೋದ್ರಿಂದ ಈ ಗಿಡಗಳಲ್ಲಿರುವಂತಹ ನೀರು ಆವಿಯಾಗೋದು ತುಂಬಾ ಕಡಿಮೆ. ಆ್ಯಂಡ್ ಕಳ್ಳಿ ಗಿಡಗಳು ಕಾಂಡಗಳು ಕೂಡ ತುಂಬಾ ದಪ್ಪದಾಗಿರೋದ್ರಿಂದ ಅಲ್ಲಿ ಈ ರೀತಿಯ ಕಳ್ಳಿ ಗಿಡಗಳು ಜೀವಿಸ್ತಾ ಇರ್ತವೆ. ಸೊ ಅದೇ ರೀತಿಯಲ್ಲೇ ಈ ಕಳ್ಳಿ ಗಿಡಗಳ ಕಾಂಡದ ಮೇಲ್ಪದರ ಗಟ್ಟಿಯಾಗಿರೋದ್ರಿಂದ ಅದರಲ್ಲಿ ನೀರು ಶೇಖರಣೆ ಆಗಿರುತ್ತೆ. ಕೆಲವು ಈ ರೀತಿಯ ಕಳ್ಳಿ ಗಿಡಗಳಲ್ಲಿ ಮುಳ್ಳುಗಳ ತುದಿನಲ್ಲಿ ಭೂಮಿಗೆ ಅಭಿಮುಖವಾಗಿರುವಂತೆ ಮತ್ತು ಈ ತುದಿಗಳಲ್ಲಿ ಸಂಗ್ರಹವಾದಂತಹ ಮಂಜಿನ ಹನಿಗಳು ನೆಲದ ಮೇಲೆ ಬೀಳ್ತಾ ಇರ್ತವೆ. ಆದ್ದರಿಂದ ಕಳ್ಳಿ ಗಿಡದ ಕೆಳಗೆ ನೀರಿನ ಅಂಶ ಇದ್ದೇ ಇರುತ್ತೆ. ಮತ್ತು ಕಳ್ಳಿ ಗಿಡಗಳ ಬೇರುಗಳು ಕೂಡ ಭೂಮಿಯ ಒಳಗೆ ವಿಶಾಲವಾಗಿ ಹರಡ್ಕೊಂಡಿರ್ತವೆ. ಎಷ್ಟೇ ಸಮಯ ಬಿಟ್ಟು ಮಳೆ ಬಂದರೂ ಕೂಡ ಬೇರುಗಳು ನೀರನ್ನು ಬೇಗನೆ ಹೀರ್ಕೊಳ್ಳೋದ್ರಿಂದ ಕಳ್ಳಿ ಗಿಡಗಳು ಬೇರುಗಳು ಬೇರೆ ಗಿಡಗಳು ಬೆಳೆಯೋದಕ್ಕೆ ಅವಕಾಶ ಕೊಡೋದಿಲ್ಲ. ಆದ್ದರಿಂದ ನೀರು ಮತ್ತು ಆಹಾರ ಶೇಖರಣೆ ಆಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹೀಗಾಗಿ ಡೆಸರ್ಟ್ಗಳಲ್ಲಿ ನಾವು ಕೆಲವೊಂದಷ್ಟು ಪ್ಲ್ಯಾಂಟ್ಗಳನ್ನ ಹಾಗೆ ಕೆಲವೊಂದಷ್ಟು ಜೀವಿಗಳು ಬದುಕಿರೋದನ್ನು ನಾವು ಗಮನಿಸ್ಬೋದು. ಸೊ ಹಾಗಾಗಿ ನಾವೆಲ್ಲರೂ ಕೂಡ ಈ ಒಂದು ಟ್ರಿಪ್ನ ಮಾತ್ರ ಪ್ಲ್ಯಾನ್ ಮಾಡಿಕೊಂಡು ಹೋಗಿ ಒಂದೆರಡು ದಿನ ಆ ಕಡೆ ಕಡೆ ಸುತ್ತಮುತ್ತ ಸುತ್ತಾಡ್ಕೊಂಡು ಬರೋದಕ್ಕಾಗೋದು. ಆ್ಯಂಡ್ ಅಲ್ಲೇ ವಾಸ ಮಾಡಬೇಕು ಅಂದರೆ ತುಂಬಾ ಕಷ್ಟ, ಆ್ಯಂಡ್ ಅಲ್ಲಿ ವಾಸ ಮಾಡೋದಕ್ಕೂ ಕೂಡ ಆಗಲ್ಲ. ಆ್ಯಂಡ್ ಈ ರೀತಿಯಲ್ಲಿ ಡೆಸರ್ಟ್ಗಳು ತುಂಬಾ ವಿಸ್ಮಯಕಾರಿ ವಿಚಾರಗಳನ್ನು ಇಟ್ಕೊಂಡಿದೆ. ನಿಮಗೇನಾದ್ರು ಡೆಸರ್ಟ್ನಲ್ಲಿರುವಂತಹ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ಗಳು ಗೊತ್ತಿದೆ ಅಂತಂದರೆ ಅವುಗಳನ್ನು ತಪ್ಪದೆ ನಮಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಕೂಡ ಆಗ್ತದೆ. ನೀವು ನಮ್ಮ ಕಾರ್ಯಕ್ರಮದ ಕುರಿತು ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಬೇಕು ಅಂತಂದರೆ ನಮ್ಮ ಸಂಖ್ಯೆ 9686096789 ಈ ಸಂಖ್ಯೆಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಸ್ಮಯ ಜಗತ್ತು ಶೋನ ಮುಗಿಸಿ ನಾನು ಕೂಡ ಹೊರಡ್ತಾ ಇದ್ದೀನಿ. ಎಲ್ರಿಗೂ ಬಾಯ್. ಇಷ್ಟೊಂದು ನೀವು ಕೇಳಿದ್ದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ನಾನು ಆರ್ಜೆ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ತಾಯಿ ಹಾಲು ನಿಲ್ಲಿಸಿದಾಗಿಂದ ಮಗು ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಗ್ತಾ ಇದೆ.
1: ತಾಯಿ ಹಾಲು ನಿಲ್ಲಿಸಿದಾಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣೋ ಸಮಸ್ಯೆ ಇದು. ಇದಕ್ಕಿರೋದೊಂದೇ ಪರಿಹಾರ, ಪರಿಶುದ್ಧವಾದ ಹಾಲು.
0: ಪರಿಶುದ್ಧವಾದ ಹಾಲು?
2: ಯಾವ ಹಾಲು ಪ್ರತಿ ಹಂತದಲ್ಲೂ ಪರೀಕ್ಷೆಗೆ ಒಳಪಟ್ಟು ಅತ್ಯಾಧುನಿಕ ತಂತ್ರಜ್ಞಾನದ ವಿಧಾನದಲ್ಲಿ ಸಂಸ್ಕರಣೆಗೊಳ್ಳುತ್ತೋ ಅದು ಪರಿಶುದ್ಧ ಹಾಲು. ನಂದಿನಿ ಹಾಲು, ಪರಿಶುದ್ಧತೆಯ ಪ್ರತೀಕ.
3: ಕುಟುಂಬದ ಆರೋಗ್ಯಕ್ಕೆ ಬಳಸಿ ನಂದಿನಿ.
4: ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
5: ಹೂನೆ ರೆಡಿ ಆಗ್ತಾ ಇದೆ.
4: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
6: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
7: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
6: ಹಾಯ್, ಹೆಲೋ, ನಮಸ್ತೆ, ಗುಡ್ ಈವ್ನಿಂಗ್ ಶಿವಮೊಗ್ಗ, ಶುಭ ಸಂಜೆ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಸಮಯ 6:30 ಆಗಿದೆ. ಹಾಗಾಗಿ ನಾನು ನಿಮ್ಮ ಆರ್ಜೆ ಅರ್ಪಿತಾ ನಿಮ್ಮೊಟ್ಟಿಗೆ ಮಾತಾಡೋಕೆ ಸರಿಯಾಗಿ ಬಂದಿದ್ದು ಆಗಿದೆ. ಹಾಗಿದ್ಮೇಲೆ ಈ ಮುಸ್ಸಂಜೆ ಹೊತ್ತಿನಲ್ಲಿ ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣವಾ? ಸೊ ಪ್ರತಿಯೊಂದಿನ ಒಂದಲ್ಲ ಒಂದು ಬಿಸ್ನೆಸ್ ಬಗ್ಗೆ ಮಾತಾಡ್ತಾನೆ ಇರ್ತೀವಿ, ಮಾಹಿತಿಯನ್ನ ಕೊಡ್ತಾನೆ ಇರ್ತೀವಿ. ಹಾಗೆ ಇವತ್ತು ಕೂಡ ಒಂದು ವಿಶೇಷವಾದ ಬಿಸ್ನೆಸ್ ಬಗ್ಗೆ ಮಾತಾಡೋಣ. ಹಾಗೆ ವಿಶೇಷವಾದ ವ್ಯಕ್ತಿಯ ಜೊತೆಗೆ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ನಡೆಸೋಣ. ಯಾಕಂದ್ರೆ ವಯಸ್ಸು ಅನ್ನೋದು ಕೇವಲ ಸಂಖ್ಯೆ ಮಾತ್ರ, ಏಜ್ ಇಸ್ ಎ ಜಸ್ಟ್ ನಂಬರ್ ಅಂತಾರಲ್ಲ, ಹಾಗೆ ಎಷ್ಟೇ ವರ್ಷ ಆದ್ರೂ ಪರವಾಗಿಲ್ಲ, ನಾನು ಬಿಸ್ನೆಸ್ ಮಾಡ್ತೀನಿ, ನನ್ನ ದುಡಿಮೆನ ನಾನು ಮಾಡ್ಕೊಳ್ತೀನಿ ಅಂತ ನಮ್ಮ ಚೆನ್ನಪ್ಪ ಸರ್ ಅವರು ಈಗ್ಲೂ ಕೂಡ ಬಿಸ್ನೆಸ್ ಮಾಡ್ತಾ ಇದಾರೆ. ಸೊ ಇವತ್ ಯಾವ ಕಾರ್ಯಕ್ರಮದ ಬಗ್ಗೆ ಮಾತಾಡ್ತಾ ಇದೀನಿ ಅಂದ್ರೆ, ಸುಮುಖ್ ಹಾರ್ಡ್ವೇರ್ ಈ ಒಂದು ಶಾಪ್ ನಲ್ಲಿ ಹಾರ್ಡ್ವೇರ್ ಗೆ ಬೇಕಾಗಿರುವಂತ ಐಟಮ್ಸ್ ಗಳೆಲ್ಲ ಸಿಗುವಂತದ್ದು. ಸೊ ಈ ಒಂದು ಶಾಪ್ ನ ಮಾಲೀಕರಾಗಿರುವ ಚನ್ನಪ್ಪ ಸರ್ ಅವರು ನಮ್ ಜೊತೆ ಇದಾರೆ. ಹಾಗಿದ್ಮೇಲೆ ಅವ್ರ ಜೊತೆ ಮಾತುಕತೆಯನ್ನ ಪ್ರಾರಂಭ ಮಾಡೋಣವಾ? ಚನ್ನಪ್ಪ ಸರ್, ನಮಸ್ತೆ.
8: ನಮಸ್ಕಾರ
6: ಸರ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
8: ಧನ್ಯವಾದಗಳು.
6: ಹೇಗಿದ್ದೀರಾ ಚನ್ನಪ್ಪ ಸರ್?
8: ಆರಾಮಿದ್ದೀವಿ, ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಾ?
6: ಥ್ಯಾಂಕ್ ಯು ಸರ್, ನಾನು ಕೂಡ ಚೆನ್ನಾಗಿದ್ದೀನಿ. ಓಕೆ ಚನ್ನಪ್ಪ ಸರ್, ನಿಮ್ಮ ಪರಿಚಯವನ್ನ ಮಾಡ್ಕೊಡ್ಬೋದಾ ಸರ್? ನೀವು ಹುಟ್ಟಿ ಬೆಳೆದಿದ್ದು ಓದಿದ್ದೆಲ್ಲ ಎಲ್ಲಿ ಸರ್?
8: ನಮ್ದು ಎಜುಕೇಶನ್ ವಿದ್ಯೆ ಏನಿಲ್ಲ, ನಾವು ಹುಟ್ಟಿ ಬೆಳೆದು ಬೇರೆ ಕಡೆಗೆ

0: ಶಿವಮೊಗ್ಗ ಬದುಕನ್ನು ಕಟ್ಕೊಳ್ಳೋಕೆ ಶಿವಮೊಗ್ಗಕ್ಕೆ ಬಂದವರು ನಾವು.
1: ನಿಮ್ಮ ಹುಟ್ಟೂರು ಯಾವುದು ಸರ್?
0: ನಮ್ಮದು ಹುಟ್ಟೂರು ಮುಂಡ್ರಿಗೆ.
1: ಮುಂಡ್ರಿಗೆ?
0: ಸೊ ಹಾಗೇನ ಧಾರವಾಡ ಜಿಲ್ಲೆ ಮುಂಡ್ರಿಗೆ. ಹಾಗೆ
1: ಧಾರವಾಡದಿಂದ ಬದುಕನ್ನು ಕಟ್ಕೊಳ್ಳೋಕ್ಕೋಸ್ಕರ ಶಿವಮೊಗ್ಗಕ್ಕೆ ಬಂದಿದ್ದೀರಾ?
0: ಹೌದು ಹೌದು.
1: ಎಷ್ಟು ವರ್ಷ ಆಯಿತು ಸರ್ ಶಿವಮೊಗ್ಗಕ್ಕೆ ಬಂದು?
0: ಶಿವಮೊಗ್ಗಕ್ಕೆ ಬಂದು ಹೆಚ್ಚು ಕಡಿಮೆ ಒಂದು 50-55 ವರ್ಷ.
1: ಶಿವಮೊಗ್ಗಕ್ಕೆ ಬಂದು 55 ವರ್ಷ ಆಯ್ತು ಅಂದ್ರೆ ನಿಮಗೆ ಎಷ್ಟು ವರ್ಷ ಆಗಿದೆ ಸರ್?
0: ನಮಗೀಗ 71.
1: ಸರ್, ನಿಮ್ಮ ನೋಡೋಕೆ ಹ್ಯಾ ಕಾಣಿಸಲ್ಲ, ಎನರ್ಜೆಟಿಕ್ ಆಗಿದ್ದೀರಾ.
0: ನಾವು ಯಾವಾಗಲೂ ಆಕ್ಟಿವ್ ಆಗಿದ್ರೆ ನಮ್ಮ ಇದರಲ್ಲಿ ನಾವು ಇದಾಗಿದ್ದೀವಿ. ಯಾವುದನ್ನು ನೆಗೆಟಿವ್ ಆಗಿ ತೊಳೆದ್ರೆ ಪಾಸಿಟಿವ್ ಆಗಿ ತೊಳ್ಬೇಕು. ಸೋಲು ಗೆಲುವು ಜೀವನದಲ್ಲಿ ಇದ್ದದ್ದೆ. ಪಾಸಿಟಿವ್ ಆಗಿ ತಿಳ್ಕೊಂಡು ನಾವು ಎನರ್ಜೆಟಿಕ್ ಯಾವಾಗ ಆಗ್ತೀವಿ ಅವಾಗ ಸರಳವಾಗಿ ಮತ್ತು ನಮ್ಮ ದೈನಂದಿನ ಬದುಕಿನ ಊಟ ತಿಂಡಿ ಇದು ಇದರಲ್ಲಿ ನಾವು ಹೆಂಗೆ ಇರ್ತೀವಿ ಆ ರೀತಿಯಲ್ಲಿ.
1: ಹೌದು ಸರ್.
0: ಖುಷಿ ಮತ್ತು ಎಲ್ಲರ ಖುಷಿ ಎಷ್ಟು ಇರ್ತೀವಿ ಆರೋಗ್ಯ ಚೆನ್ನಾಗಿ ಆಗುತ್ತೆ.
1: ಖಂಡಿತ, ನಾವು ಹೇಗೆ ಇರ್ತೀವಿ ಹಾಗೆ ಜೀವನ ಕೂಡ ಇರುತ್ತೆ ಅಲ್ವಾ?
0: ಖಂಡಿತವಾಗಿ ಹೌದು.
1: ಸೊ ನಮಗೆ ಚೆನ್ನಪ್ಪ ಸರ್ ಎಲ್ಲಿನವ್ರಂತ ಗೊತ್ತಾಯಿತು. ಈಗ ಈ ಸುಮುಖ್ ಹಾರ್ಡ್ವೇರ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಳ್ಬೋದಾ ಸರ್? ಇದು ಏನು ಹಾರ್ಡ್ವೇರ್, ಇಲ್ಲಿ ಏನೆಲ್ಲ ಸಿಗುತ್ತೆ ಅದ್ರ ಬಗ್ಗೆ ಹೇಳಿ ಸರ್.
0: ಜನರಲ್ ಐಟಮ್ಸ್, ಮನೆಗೆ ಬೇಕಾಗಿರೋ ಹಾರ್ಡ್ವೇರು, ಅಗ್ರಿಕಲ್ಚರು, ಟೂಲ್ಸ್ಗಳು, ಕರಣೆ ಮತ್ತು ಗುದ್ಲಿ, ಸಲಿಕೆ, ಪಿಕಾಸಿ, ಬಾಂಡ್ಲಿಗಳು, ನೀರಿನ ಪೈಪ್ಗಳು, ಜನರಲ್ ಐಟಮ್ಸ್, ದಿನನಿತ್ಯ ನಮಗೆ ಏನು ಅವಶ್ಯಕತೆಗಳು ಇರ್ತಾವೆ ಸಣ್ಣ ಪುಟ್ಟ ಅವೆಲ್ಲ ನಾನು ಮಾಡ್ತೇನೆ.
1: ಎಲ್ಲ ಮಾಡ್ತೀರಾ? ಸೊ ಈ ಸುಮುಖ್ ಎಂಟರ್ಪ್ರೈಸಸ್ ಪ್ರಾರಂಭ ಆಗಿ ಎಷ್ಟು ವರ್ಷ ಆಯಿತು ಸರ್?
0: ಇನ್ನು 6-7 ವರ್ಷ ಆಯ್ತು ಸರ್.
1: 6-7 ವರ್ಷ ಆಯಿತು. ಇದಕ್ಕಿಂತ ಮುಂಚೆ ಏನು ಮಾಡ್ತಿದ್ರಿ ಸರ್?
0: ಇದಕ್ಕಿಂತ ಮುಂಚೆನೇ ಇದನ್ನೇ ಇದ್ದದ್ದು, ಬಟ್ ನಾವು ಇದನ್ನು ಮನೆಯೆಲ್ಲ ಇಟ್ಕೊಂಡು ಸಪ್ಲೈ ಮಾಡ್ತಾ ಇದ್ದಿದ್ದು.
1: ಓಕೆ.
0: ಒಬ್ಬ ಅಧಿಕಾರಿಗಳು, ಟ್ಯಾಕ್ಸ್ ಆಫೀಸರ್ ಒಬ್ಬರು ಇದರಲ್ಲಿ ಇದಾಗಿದ್ದರು. ಅವರ ಮಾರ್ಗದರ್ಶನದಲ್ಲಿ, ಇಲ್ಲ ರೀ ನೀವು ಮಾಡೋದು ತಪ್ಪಿಗೆ, ಹೀಗೆ ಮಾಡಿ ನೀವು ಅಂತಂದು ಅವರ ಮಾರ್ಗದರ್ಶನದಲ್ಲಿ ನಾನು ಇವತ್ತು ಹೆಚ್ಚಂಗೆ. ಆ ಅಧಿಕಾರಿಗಳು ಯಾರೋ ಎಲ್ಲೋ ಗೊತ್ತಿಲ್ಲ, ಅವ್ರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತೇನೆ.
1: ಖಂಡಿತ. ಹೌದು, ಮನೇಲೆ ವ್ಯಾಪಾರ ಮಾಡ್ತಿದ್ರಿ, ಬಟ್ ಆ ರೀತಿ ಮಾಡಬಾರ್ದು, ಒಂದು ಮಳಿಗೆಯನ್ನು ಮಾಡಿ ವ್ಯಾಪಾರ ಮಾಡಬೇಕು ಅಂತ ಸಲಹೆ ಕೊಟ್ಟ ನಂತರ ಈ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ. ಸೊ ಈ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಧನ್ಯವಾದವನ್ನು ಕೂಡ ತಿಳಿಸ್ತಾ ಇದ್ದೀರಾ.
0: ಖಂಡಿತವಾಗಿ ಹೌದು. ಅಧಿಕಾರಿಗಳು ಅವ್ರ ಮಾರ್ಗದರ್ಶನ ಇಲ್ಲ ಅಂದರೆ ನಾವು ಮನೆಯಲ್ಲಿ ಇಟ್ಕೊಂಡು ಇದು ಮಾಡಿ ಹಾಗೆ ಮಾಡಿ, ಅವ್ರ ಮಾರ್ಗದರ್ಶನ ಹೀಗೆ ಮಾಡಿರಿ ಹೀಗಿದಾಗೆ ಅಂತಂದು ಅವ್ರ ಮಾರ್ಗದರ್ಶನದಲ್ಲಿ.
1: ಸೊ ಹೇಗಿದೆ ಸರ್ ವ್ಯಾಪಾರ?
0: ಸಾಧಾರಣ ಇದೆ. ಈಗೆಲ್ಲ ಕೊರೋನಾ ನಂತರ ಎಲ್ಲ ಇಲ್ಲ, ಎಲ್ಲ ಆನ್ಲೈನ್ ಬಿಸ್ನೆಸ್ಸು ಇಲ್ಲ. ಮತ್ತು ನಾನು ಮಾಡೋದು ಒಬ್ಬನೇ, ನನಗೆ ಟೈಮ್ ಫಿಕ್ಸ್ ಇಲ್ಲ. 12 ಗಂಟೆ ತೆಗಿಬೋದು, 1 ಗಂಟೆ ತೆಗಿಬೋದು, ಅನ್ನ ಕ್ಲೋಸಿಂಗ್ ಮಾತ್ರ 7 ಗಂಟೆ
1: ಸಾಯಂಕಾಲ ಇರುತ್ತೆ. ಸರ್ ನಿಮಗೆ ಸಹಾಯಕ್ಕೆ ಯಾರನ್ನೂ ಇಟ್ಕೊಂಡಿಲ್ಲ?
0: ಇಲ್ಲ ಇಲ್ಲ, ಯಾರೂ ಇಲ್ಲ, ಯಾರನ್ನೂ ನಾನು ಇಟ್ಕೊಂಡಿಲ್ಲ, ಒಬ್ಬನೇ.
1: ಚೆನ್ನಪ್ಪ ಸರ್ ಹೆಂಗೆ ಎನರ್ಜೆಟಿಕ್ ಆಗಿರೋದ್ರಿಂದ ಒಬ್ಬರೇ ನಡೆಸ್ತಾ ಇದ್ರೆ ಅಂಗಡಿನ
0: ಅಷ್ಟೇ. ಹಾಗಾಗಿ
1: ಓಕೆ ಸರ್, ನಿಮಗೆ ಒಟ್ಟಾರೆ ಎಷ್ಟು ವರ್ಷದ ಬಿಸ್ನೆಸ್ ಅನುಭವ ಇದೆ ಸರ್?
0: ಬಿಸ್ನೆಸ್ ಅನುಭವ ಅಂದರೆ ನನಗೆ ತುಂಬ ಇದೆ ಬಿಸ್ನೆಸ್ನಲ್ಲಿ, ಹೆಚ್ಚು ಕಡಿಮೆ ಒಂದು 40-45 ವರ್ಷ ಅನುಭವ ಇದೆ. ಇದಕ್ಕಿಂತ ಮುಂಚೆ ನಾನು ಸ್ಟೇಷನರಿ ನನಗೆ ಸಾಕಷ್ಟು ಅನುಭವ ಇದೆ. ಆ ವ್ಯಾಪಾರ ನಮಗೆ ಇದಾಗಲಿಲ್ಲ, ಕೈ ಹಿಡಿಯಲಿಲ್ಲ. ಅದು ನಮಗೆ ಅದ್ರ ಬದಲು ಬೇರೆ ಮಾಡಬೇಕು ಅಂತ ಆಲೋಚನೆ, ಯಾವಾಗಲೂ ನಾವು ಆಲೋಚನೆ ಮಾಡಬೇಕು. ಅದು ಆಯಿತು, ಇದಾಯಿತು, ಲಾಸ್ ಆಯಿತು ಅಂತಂದರೆ ಎಲ್ಲ ಫೀಲ್ಡಲ್ಲೂ ಕಳ್ಕೊಳ್ಳೋದು ಇದ್ದದ್ದೇ. ಆದರೆ ಹೋಗೋದು, ಮನೆ ಚೇಂಜ್ ಮಾಡಿದೆ, ಏನಾದರೂ ಮಾಡೋದು. ಇದಕ್ಕೂ ಒಬ್ರು ಯಾರೋ ಮಾರ್ಗದರ್ಶನ, ಕಸ್ಟಮರ್ ಒಬ್ರು ಹೇಳಿದ್ವಿ ಇದಿಲ್ಲ ಇದು ಮಾಡಿ, ಅವರು ಇದರಲ್ಲಿ ನಾನು ಹೀಗೆ ಬಂದೆ. ಇದರಲ್ಲಿ ನನಗೆ ಏನು ಗೊತ್ತಿಲ್ಲದೇ ಬಂದೆ, ಬಟ್ ನನಗೆ ತೃಪ್ತಿ ಇದೆ.
1: ಮಾಡುವಂಥ ಕೆಲಸ ತೃಪ್ತಿ ಕೊಟ್ಟಿದೆ ಅಂತ ಹೇಳ್ತಾ ಇದ್ದೀರಾ? ಓಕೆ, ಹಾಗಿದ್ರೆ ಕೇಳುಗರೆ, ಚನ್ನಪ್ಪ ಸರ್ ಜೊತೆ ಮಾತಾಡೋಕೆ ಸಾಕಷ್ಟು ವಿಷಯಗಳು ಬಾಕಿ ಇದೆ. ಆ ಮಾತುಕತೆಯನ್ನ ಮುಂದುವರಿಸಬೇಕು ಅಂದ್ರೆ ಕಾರ್ಯಕ್ರಮದಲ್ಲಿ ಒಂದು ಗೀತೆಯನ್ನ ಕೇಳ್ಕೊಂಡು ಬನ್ನಿ. ನೀವ್ ಕೇಳ್ತಾ ಇದ್ದೀರಾ ಬಿಸ್ನೆಸ್ ಬೆಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ನಾವು ಸುಮುಖ್ ಹಾರ್ಡ್ವೇರ್ ಬಗ್ಗೆ ಮಾತಾಡ್ತಿದ್ವಿ. ಹಾಗೆ ಇದರ ಮಾಲೀಕರಾಗಿರುವ ಚನ್ನಪ್ಪ ಸರ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಅವರೊಟ್ಟಿಗೆ ಮಾತುಕತೆಯನ್ನ ಮುಂದುವರೆಸೋಣ. ಚನ್ನಪ್ಪ ಸರ್, 40 ವರ್ಷದ ವೃತ್ತಿ ಅನುಭವದಲ್ಲಿ ಯಾವತ್ತೂ ಒಂದು ದಿನವನ್ನ ನೆನಪು ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ಅಂದ್ರೆ ಯಾವ ದಿನವನ್ನ ನೆನಪು ಮಾಡ್ಕೊಳ್ತೀರಾ ಸರ್?
1: ಯಾವುದು ಅಂತ ಹೇಳಲಿಕ್ಕೂ ಬರಲ್ಲ. ಏಳು ಬೀಳುಗಳೆಲ್ಲ, ಏಳು ಬೀಳುಗಳು ಇದ್ದದ್ದೇ ಬದುಕಿನಲ್ಲಿ. ತುಂಬ ಖುಷಿ ಅಂದರೆ ಮಕ್ಕಳಿಗೆ ಈ ಫೀಲ್ಡ್ ಬಂದ ನಂತರ ಮಕ್ಕಳಿಗೆ ಎಜುಕೇಷನ್ ಕೊಡಿಸಿದೆ, ಮಕ್ಕಳು ಒಳ್ಳೆ ಇದಾದರು, ಮಗಳಿಗೆ ಕೆಲಸ ಸಿಕ್ತು, ಅದು ನನಗೆ ಭಾಳ ತೃಪ್ತಿ.
0: ಬಿಸ್ನೆಸ್ಸಿಂದ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಿಸಿದ್ರಿ, ಹಾಗೆ ಮಗಳಿಗೆ ಒಳ್ಳೆ ಕೆಲಸ ಕೂಡ ಸಿಕ್ತು, ಅದಕ್ಕೆ ಖುಷಿ ಇದೆ ಅಂತ.
1: ಮಾತ್ರ ತುಂಬ ಖುಷಿ ಅದು.
0: ಹಾಗೆ ಎಲ್ಲ ಬಿಸ್ನೆಸ್ಸಲ್ಲೂ ಖುಷಿ ಘಟನೆಯೊಂದಿಗೆ ಒಂದು ಕಹಿ ನೆನಪು ಕೂಡ ಇರುತ್ತೆ, ಯಾಕಂದ್ರೆ ಅಪ್ಸ್ ಆ್ಯಂಡ್ ಡೌನ್ ಅನ್ನೋದು ಇದ್ದಿದ್ದೆ. ಆ ಒಂದು ನೆನಪನ್ನ ಹೇಳ್ಬೋದಾ ಸರ್?
1: ಅವು ಕೈ ಘಟನೆಗಳು ಬೇಕಾದಷ್ಟು ಆಗ್ತವೆ. ಕಸ್ಟಮರ್ಗಳ ಜೊತೆ ಜಗಳ ಆಗ್ಬೋದು, ಏನೋ ಅನ್ಬೋದು, ಅವ್ರೇನಾದರೂ ಮಾತಾಡ್ಬೋದು, ಕೇಳ್ಕೊಳ್ಬೇಕಾಗುತ್ತೆ. ಅವೆಲ್ಲ ನಾವು ಸಮಾಧಾನದಲ್ಲಿ ಕೇಳ್ಕೊಂಡು ಇದಾಗಬೇಕು. ಮತ್ತು ಕೆಲವರು ತೊಗೊಂಡು ಹೋಗ್ತಾರೆ, ತಂದು ಕೊಡ್ತೀವಿ ಅಂತ ಕೊಡದೇ ಇರೋದಿಲ್ಲ, ಫೋನ್ ಮಾಡಿದೆ ಎತ್ತೋದಿಲ್ಲ, ನಂಬರ್ ಕೊಡ್ತಾರೆ, ಸೈನ್ ಮಾಡ್ತಾರೆ, ಯಾವೂ ಇಲ್ಲ. ಅದು ಅವ್ರವ್ರಿಗೆ ಬಿಟ್ಟದ್ದು, ಧರ್ಮಕರ್ಮ ಅವ್ರಿಗೆ ಬಿಟ್ಟದ್ದು. ನಾವು ಮಾನಸಿಕವಾಗಿ ನಮ್ಮ ಆತ್ಮತೃಪ್ತಿಯಿಂದ ಶುದ್ಧವಾಗಿದ್ಬಿಟ್ರೆ ದಿ ಬೆಸ್ಟ್. ಆವಾಗ
0: ಖಂಡಿತ ಸರ್,
1: ನಾವು ಎಷ್ಟೇ ದುಡಿಮೆ ಮಾಡಲಿ ಅದರಲ್ಲಿ ತೃಪ್ತಿ ಅಷ್ಟೇ. ನಾವೊಬ್ಬರಿಗೆ ಅವತ್ತು ಮಾತು ಕೊಟ್ಟು ಇದು ಇಲ್ಲಪ್ಪ, ಅವ್ರು ಏನೋ ಅವ್ರಿಗೆ ಅದರಲ್ಲಿ 2 ರೂಪಾಯಿ ಸಿಗ್ತೋ ಇಲ್ಲೋ, 1 ರೂಪಾಯಿ ಸಿಗ್ತೋ ಇಲ್ಲೋ, ಅದನ್ನು ನಾವು ಕೊಡ್ತೇವೆ ಅಂತ ಹೇಳೋದು ತಪ್ಪಿಸ್ಕೊಂಡು ಹೋಗ್ಬಿಡೋದು ಅದು ಅಲ್ಲ. ನನ್ನ ಇದರಲ್ಲಿ ಅದು ಹಾಗೆ ಯಾವತ್ತು ಶುದ್ಧ ಆಗಿದ್ದ ಮನುಷ್ಯ ಇವತ್ತಲ್ಲ ನಾಳೆ ದೇವರನ್ನು ಅವನು ಇದ್ದೇ ಇದ್ದಾನೆ, ಅವನು ಯಾವತ್ತು ಬಿಡೋದಿಲ್ಲ. ಉದಾಹರಣೆ ನಾನೇ.
0: ನಾವು ಮಾಡುವಂತ ಕೆಲಸ ಪ್ರಾಮಾಣಿಕವಾಗಿರ್ಬೇಕು, ಆಗ ದೇವ್ರು ಖಂಡಿತವಾಗ್ಲೂ ಕೈ ಹಿಡಿತಾನೆ ಅಲ್ವಾ ಸರ್?
1: ಖಂಡಿತವಾಗಿ ಮಾತ್ರ, ಇದು ಮಾತ್ರ ಸತ್ಯ.
0: ಹೌದು ಸರ್. ಹಾಗೆ ಚನ್ನಪ್ಪ ಸರ್, ಈಗ ನಿಮ್ಗಿರುವಂತಹ ಬಿಸ್ನೆಸ್ ಅನುಭವದಲ್ಲಿ ನಿಮ್ಮ ಪ್ರಕಾರ ಒಬ್ಬ ಬಿಸ್ನೆಸ್ ಮ್ಯಾನ್ಗಳು ಈ ಅಂಶಗಳನ್ನ ಒಳಗೊಂಡಿರ್ಬೇಕು, ಈ ಅಂಶಗಳು ಇರಲೇಬೇಕು ಅನ್ನೋದ್ರೆ ಯಾವ ಅಂಶ ಇರಬೇಕು ಸರ್?
1: 99% ಬಿಸ್ನೆಸ್ ಮ್ಯಾನ್ ಸಣ್ಣವರೇ ಆಗಲಿ, ಸಣ್ಣ ಪೆಟ್ಟಿಗೆ ಅಂಗಡಿ ಆಗಲಿ, ಫುಟ್ಪಾತಲ್ಲಿರೋರಲ್ಲಿ ಬಹಳ ಕರೆಕ್ಟ್ ಇರ್ತಾರೆ. ನೀವು ನೋಡಿ, ತರಕಾರಿ ಮಾರೋನು ಅಷ್ಟೇ, ಅವ್ರಿಗೆ 2 ರೂಪಾಯಿ ನನ್ನ ಹತ್ರ ಇಲ್ಲಪ್ಪ, ನಾಳೆ ನೀವು ಯಾರು ಏನು ಅಂತ ಕೇಳಲ್ಲ, ರೆಗ್ಯುಲರ್ ಇದು ಆಯ್ತಣ್ಣ ತಂದು ಕೊಡಿ, ನಾಳೆ ಆಯ್ತಮ್ಮ ತಂದು ಕೊಡಿ ಅಂತಾರೆ. ಅದು ಏನಾಗುತ್ತೆ, ಅವ್ರ ವ್ಯಕ್ತಿತ್ವ ತೋರಿಸುತ್ತೆ. ಅವ್ರಿಗೆ ನಾನು ಈಗ ಕೊಟ್ಟರೆ ಆಯ್ತು ಬಿಡ, ಅವ್ರು ಕೇಳೋದಿಲ್ಲ, ನಾಳೆ ಹೋದರೆ ಕೇಳೋದಿಲ್ಲ. ಅದು ನಾವು ಕೊಡಬೇಕದು. ಆವಾಗ ನಮ್ಮ ಬೆಲೆ 1 ರೂಪಾಯಿ ಕೊಡೋದಿರಲಿ, ಅದು ನಮ್ಮ ಬೆಲೆಯನ್ನು ಸಮಾಜದಲ್ಲಿ ಹೆಚ್ಚಿಸುತ್ತೆ. ಇದು ನನ್ನ ಸ್ವಂತ ಅನುಭವ, ನನ್ನ ಸ್ವಂತ ಅನುಭವನೇ.
0: ಬಿಸ್ನೆಸ್ ಮ್ಯಾನ್ಗಳಿಗೆ ಇಷ್ಟು ಒಂದಿಷ್ಟು ಕ್ವಾಲಿಟೀಸ್ ಇರಬೇಕಂದ್ರೆ
1: ಇದ್ದಾರೆ. ಸಾಮಾನ್ಯವಾಗಿ ಎಲ್ಲರೂ ಕರೆಕ್ಟೇ ಇದ್ದಾರೆ. ಸಾಮಾನ್ಯವಾಗಿ ವ್ಯಾಪಾರದಲ್ಲೆಲ್ಲ ಇದ್ದದ್ದೇ
0: ಈಗ ಒಂದು ಟೈಮ್ ಸೆನ್ಸ್ ಇರ್ಬೋದು, ಅಥವಾ ಗ್ರಾಹಕರ ಜೊತೆ ಮಾತಾಡುವಂಥ ರೀತಿ, ಇವೆಲ್ಲ ಎಷ್ಟು ಮುಖ್ಯ ಆಗುತ್ತೆ ಸರ್?
1: ಹೌದು, ಬಹಳ ಮುಖ್ಯ ಆಗುತ್ತೆ. ಕಸ್ಟಮರ್ ಈಸ್ ಗಾಡ್, ದೇವರು, ಕಸ್ಟಮರೇ ದೇವರು. ಅವರು ಹೇಳ್ತಾರೆ, 10 ಕಡೆ ವಿಚಾರಿಸ್ತಾರೆ, ಕೇಳ್ತಾರೆ, ಮಾಡ್ತಾರೆ. ಒಂದು ನಂಬಿಕೆ ಅವ್ರಿಗೆ, ನಮ್ಮ ಒಂದು ಕಡೆಗೆ ಇದಾಯಿತು ಅವ್ರಿಗೆ ನಂಬಿಕೆ ಇರುತ್ತೆ. ಆ ನಂಬಿಕೆಯನ್ನು ನಾವು ಕಳ್ಕೊಂಡ್ವಿ ಅಂದರೆ ಕಸ್ಟಮರ್ ಹೋದಾಗೆ ಅವರಿಂದ ನಮ್ಮ ಬದುಕು ದುಡ್ದುದಷ್ಟು ನಮ್ಮ ಹತ್ರ ಇರೋಲ್ಲ. ಏನೋ ದೇವರೇನೇ ಕೊಡ್ತಾನೆ ನಮಗೆ ಬದುಕಿಗೆ, ಅದು ನಮ್ಮ ಇದೆ.
0: ಸೊ ನಂಬಿಕೆನ ತುಂಬ ಮುಖ್ಯ ಆಗುತ್ತೆ.
1: ಭಾಳ ನಂಬಿಕೆ, ನಂಬಿಕೆ ವಿಶ್ವಾಸ ಎರಡು. ಅವ್ರ ನಂಬಿಕೆಗೆ ನಾವು ತೋರಿಸೋದೊಂದು ಕೊಡೋದೊಂದು ಒಳಗೊಂದು ಹೊರಗೊಂದು ಮಾಡಿದರೆ ಅವನು ಅವಾಗ ತೊಗೊಂಡು ಹೋಗ್ತಾನೆ, ಹೇಳೋದಿಲ್ಲ ಏನು, ಆ ಕ್ಷಣದಲ್ಲಿ ಹೋಗ್ಬಿಡ್ತಾರೆ. ನಂತರ ಅದರ ಎಫೆಕ್ಟ್ ಭಾಳ ಆಗುತ್ತೆ. ಅದು ನಾವು ಶುದ್ಧ ಇದ್ದು ಕರೆಕ್ಟ್ ಇದ್ದರೆ ಹುಡುಕೊಂಡು ಬರ್ತಾರೆ ಕಸ್ಟಮರ್, ಎಲ್ಲೂ ಹೋಗಲ್ಲ.
0: ಹೌದು,
1: ಕಸ್ಟಮರ್ ಎಲ್ಲೂ.
0: ಕಾಂಪಿಟೇಷನ್ ಹೇಗಿದೆ ಸರ್?
1: ಸಿಕ್ಕಾಪಟ್ಟೆ ಇದೆ ಬಿಡಿ ಕಾಂಪಿಟೇಷನ್. ಕಾಂಪಿಟೇಷನ್ ಹೆವಿ. ಯಾವುದೇ ಬಿಸ್ನೆಸ್ ಇವತ್ತು ಬಿಸ್ನೆಸ್ ಮಾಡಿ ಕಷ್ಟ ಇದೆ, ಯಾಕೆಂದರೆ ಆನ್ಲೈನ್ ಎಲ್ಲ ಬಂದುಬಿಟ್ಟಿದೆ. ಆನ್ಲೈನ್ ಬಂದಿರೋದ್ರಿಂದ ವ್ಯಾಪಾರ ಮಾಡಿ ಜೀವನ ಮಾಡೋದು ಭಾಳ ಕಷ್ಟ ಇದೆ ಈಗೆಲ್ಲ. ಇನ್ನು ಮುಂದೆ ಇನ್ನೂ ಕಷ್ಟ ಆಗುತ್ತೆ. ಎಲ್ಲ ಆನ್ಲೈನ್ ಬಂತು, ಇದು ಆಯಿತು, ಜೊತೆಗೆ ಬಂಡವಾಳ ಹಾಕಬೇಕು, ಬಂಡವಾಳ ಹಾಕಬೇಕು. ಫರ್ನಿಚರು, ಬಂಡವಾಳ, ಆಫರ್, ಅಂಗಡಿ ಅಡ್ವಾನ್ಸು, ಶೋಕೇಸು, ಇಷ್ಟೆಲ್ಲ ಒಂದು ಬಂಡವಾಳ ಹಾಕಿ ಆಮೇಲೆ ರಿಟರ್ನ್ಸ್ ತೊಗೋಬೇಕು ಅಂದಾಗ ಭಾಳ ಕಷ್ಟ ಇದೆ, ತುಂಬ ಕಷ್ಟ ಇದೆ ಬಿಸ್ನೆಸ್ಗಿನ್ನೆಲ್ಲ ಭಾಳ.
0: ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಈಗ ಬಿಸ್ನೆಸ್ ಮಾಡೋದು ಅಷ್ಟು ಸುಲಭದ ಮಾತಲ್ಲ, ಸಾಕಷ್ಟು ಸವಾಲುಗಳನ್ನ ಎದುರಿಸ್ಬೇಕಾಗತ್ತೆ ಅಂತ ಹೇಳಿ ನಮ್ಮ ಚನ್ನಪ್ಪ ಸರ್ ಹೇಳ್ತಾ ಇದ್ರು. ಹಾಗಿದ್ರೆ ಇವರ ಜೊತೆ ಮಾತಾಡೋಕೆ ಇನ್ನೊಂದಿಷ್ಟು ವಿಷಯಗಳು ಬಾಕಿ ಇದೆ, ಆ ಮಾತುಗಳು

ದಿನ ಮುಂದುವರೆಸೋಣ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಸೂಪರ್ ಟ್ರ್ಯಾಕ್ ಅನ್ನ ಕೇಳ್ಕೊಂಡು ಬನ್ನಿ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಡಿಯರ್ ಲಿಸನರ್ಸ್, ಇವತ್ತಿನ ಕಾರ್ಯಕ್ರಮದಲ್ಲಿ ಸುಮುಖ್ ಹಾರ್ಡ್ವೇರ್ನ ಮಾಲೀಕರಾಗಿರುವ ಶ್ರೀಯುತ ಚನ್ನಪ್ಪ ಸರ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಇವರೊಟ್ಟಿಗೆ ಮಾತುಕತೆಯನ್ನ ಮುಂದುವರೆಸೋಣ. ಚನ್ನಪ್ಪ ಸರ್, ಈ 40 ವರ್ಷದ ಹಿಂದೆ ವ್ಯಾಪಾರ ಹೇಗಿತ್ತು, ಈಗ ಹೇಗಿದೆ ಸರ್?
3: ಅವಾಗೆಲ್ಲ ಭಾಳ ಚೆನ್ನಾಗಿತ್ತು ಬಿಡಿ, ತುಂಬ ಚೆನ್ನಾಗಿತ್ತು. ಮೊದಲು ಪ್ರತಿಯೊಬ್ಬರಲ್ಲಿ ಕಾಂಟ್ರಾಕ್ಟ್ ಇತ್ತು. ಈಗ ಅಂಗೈಯಲ್ಲಿ ಇಡೀ ಪ್ರಪಂಚ ಬಂದುಬಿಟ್ಟಿದೆ. ಇಡೀ ಪ್ರಪಂಚ ಅಂದ್ರೆ ಮುಷ್ಟಿಯಲ್ಲಿದೆ. ಸೊ ಹಂಗಾಗಿ ಇವತ್ತು ನಾವು ಇಲ್ಲಿ ವೈಲ್ಡ್ ಇದೆ, ಬಿಸ್ನೆಸ್ ಮಾಡ್ಬೋದು. ಇವತ್ತು ಅವರವರ ಬುದ್ಧಿಮತ್ತೆಗೆ, ನನ್ನ ಇದರಲ್ಲಿ ಅವರವರ ಬುದ್ಧಿಮತ್ತೆಯಿಂದ ಹಿಡಿದು ಅದಕ್ಕೆ ಇಲ್ಲೇ ಕೂತ್ಕೊಂಡು ಇಡೀ ಪ್ರಪಂಚನೂ ಆಳ್ಬಹುದು, ಮಾಡ್ಬೋದು. ಅದು ನನ್ನ ಅಭಿಪ್ರಾಯ, ಮಾಡ್ಬೋದು. ಅದರಲ್ಲೂ ನಮ್ಮ ಹುಡುಗರು ಎಕ್ಸಲೆಂಟ್ ಟ್ಯಾಲೆಂಟ್ ಇದ್ದಾರೆ. ಕೆಲವರು ಹೇಳ್ತಾರೆ, ದಯವಿಟ್ಟು ಯಾರು ತಪ್ಪು ತಿಳ್ಕೋಬೇಡಿ, ಮುಟ್ಟಾಡ್ರಿ ಇದ್ದಾರೆ ಕೆಲವರೆಲ್ಲ. ನಮ್ಮ ಹುಡುಗರನ್ನ ನಂಬೋದೇ ಇಲ್ಲ. ನಮ್ಮ ಮಕ್ಕಳು ದಡ್ಡ ಇರ್ಬೋದು ಅವನು, ಆ ದಡ್ಡ ಅವನಲ್ಲಿರುವಂಥ ಕೆಲವೊಂದು ಟ್ಯಾಲೆಂಟ್ಗಳು ಅವನು ತೋರಿಸ್ಕೊಳ್ಳೋದಿಲ್ಲ. ಸಮಯ ಬಂದಾಗ ಅದು ತಾನಾಗಿ ಗೊತ್ತಾಗುತ್ತೆ. ಯಾರನ್ನು
2: ಈಗಿನ ಯುವಕ ಯುವತಿಯರು ಸ್ವಂತವಾಗಿ ವ್ಯಾಪಾರ ಮಾಡಬೇಕು, ಆರಂಭ ಮಾಡಬೇಕು ಅಂತಿರ್ತಾರೆ ಸರ್, ಅಂಥವ್ರಿಗೆ ನೀವೊಬ್ರು ಅನುಭವಸ್ಥ ವ್ಯಾಪಾರಸ್ಥರಾಗಿ ಒಂದಿಷ್ಟು ಸಲಹೆನ ಕೊಡೋದಾದ್ರೆ ಏನ್ ಕೊಡೋಕೆ ಇಷ್ಟಪಡ್ತೀರಾ ಸರ್?
3: ಈಗಿನ ಹುಡುಗರಿಗೆ ಅವಶ್ಯಕತೆ ಏನಿಲ್ಲಪ್ಪ ಟ್ರೈನಿಂಗ್ ಇಂದು.
2: ಟ್ರೈನಿಂಗ್ ನಿಮ್ಮಂತವರ ಸಲಹೆ ಬೇಕು.
3: ಪ್ರಾಮಾಣಿಕತೆ ಇರಬೇಕು, ಶುದ್ಧ ಇದು ಮೈನ್. ಈಗ ಎಲ್ಲಿ ಹೋದ್ರೆ ಕೆಲಸಗಾರರಿಗೆ ಹೆವಿ ಡಿಮ್ಯಾಂಡ್ ಇದೆ ಅಂಗಡಿಗಳಲ್ಲಿ, ಎಲ್ಲೇ ಹೋದ್ರು. ಆದರೆ ಅವ್ರು ಕೊಡೋಷ್ಟು ಸಂಬಳ ಆಗೋದಿಲ್ಲ ಅವ್ರಿಗೆ, ಖಂಡಿತವಾಗಿ ಹೌದು. ಒಬ್ಬ ಈಗ ನನ್ನ ಅಂಗಡಿಗೆ ಕೆಲಸಗಾರ ಬೇಕಾಗುತ್ತೆ, ನನ್ನ ಹತ್ರ ಮಾಡೋಕ್ಕಾಗಲ್ಲ. ಆದರೆ ಅವ್ರಿಗೆ ಕೊಡೋಷ್ಟು ಬಿಸ್ನೆಸ್ ಇಲ್ಲ, ಆಗಲ್ಲ, ಸಂಬಳ ಕೊಡೋಕ್ಕಾಗಲ್ಲ. ನನಗೆ ಸಿಕ್ಕಲ್ಲ, ನನಗೆ ಸಹಿತ ಒಂದೊಂದು ದಿವಸ ಟೀ ಕುಡಿಯೋಷ್ಟು ವ್ಯಾಪಾರ ಆಗಲ್ಲ ಏನು ಹಂಗಾಗತ್ತೆ. ಆದರೆ ಈಗಿನ ಹುಡುಗರು ನಾಲೆಡ್ಜ್ ಎಷ್ಟು ಚೆನ್ನಾಗಿದೆ, ಸ್ವಲ್ಪ ಅನುಭವ ಬೇಕು ಅಂದರೆ ಅವರು ಅದರಲ್ಲಿ ಸ್ವಲ್ಪ ಪಳಗಬೇಕು. ಅದು ಯಾವ ಫೀಲ್ಡಿಗೆ ಹೋಗ್ತಾರೆ ಅವ್ರಿಗೆ ಒಂದಲ್ಲ 100 ಲಕ್ಷಾಂತರ ದಾರಿಗಳಿದೆ. ಯಾರು ಧೈರ್ಯ ಕಳ್ಕೋಬೇಡಿ. ನನ್ನ ಇದರಲ್ಲಿ ಭಾಳ ಬೇಜಾರಾಗುತ್ತೆ. ಎಷ್ಟೋ ಮಕ್ಕಳು ನೋಡ್ತೀವಿ, ಏನೋ SLC ಇದು ಅದು ಆಯಿತು ಇದಾಯಿತು, ಅವೆಲ್ಲ ಇಲ್ಲ. ಭಗವಂತ ಯಾರಲ್ಲಿ ಯಾವ ಶಕ್ತಿ ಕೊಟ್ಟಿದ್ದಾನೆ, ಪ್ರತಿಯೊಬ್ಬರು ನಾವು ಹೆವಿ ಟ್ಯಾಲೆಂಟೆಡ್. ಅದರಲ್ಲೂ ನಮ್ಮ ದೇಶದ ಹುಡುಗರು ಎಕ್ಸಲೆಂಟ್. ನಾವಂತೂ ನೋಡ್ತೀವಿ, ಒಬ್ಬರಿಗಿಂತ ಒಬ್ಬರು ಬುದ್ಧಿವಂತರು ಇದ್ದಾರೆ. ನಾನು ದಡ್ಡ ಅಂತ ಅನ್ನೋಂಗೇ ಇಲ್ಲ ನನಗೆ. ಆ್ಯಕ್ಚುಲಿ ನನ್ನ ಅಂಗಡಿ ಬೇಕು ದಡ್ಡ, ಹೆವಿ ದಡ್ಡ ಬೇಕು. ನಿಜವಾಗ್ಲೂ ಅವನನ್ನು ಪ್ರಾಮಾಣಿಕ ವ್ಯಕ್ತಿ ಅಂತಂದರೆ ಕರೋಡ್ಪತಿ ಮಾಡಿ ಕಳಿಸ್ತಿದ್ದೆ. ಈಗ ಆಗಲ್ಲ, ಮತ್ತೆ ಯಾರು ಬಿಟ್ಟು ಈಗಿಲ್ಲ. ಆ ಶಕ್ತಿ ಹೋಯಿತು, ಮಾನಸಿಕ ದೈಹಿಕನೂ ಇಲ್ಲ, ಮಾನಸಿಕನೂ ಇಲ್ಲ. ಸೊ ಹಂಗಾಗಿ
2: ಈಗಿನ ಯುವಕ ಯುವತಿಯರು ಧೈರ್ಯ ತಗೋಬೇಕು.
3: ಧೈರ್ಯ ಮೇನ್, ಧೈರ್ಯ. ನೀವು ಏನು ಓದಿರ್ತೀವಿ ಅದರಲ್ಲಿ ಇದೆ. ಎಕ್ಸ್ಪರ್ಟ್ ಹಾಕೊಳ್ಳಿ, ಎಕ್ಸ್ಪರ್ಟ್ಸ್ ಎಲ್ಲ ಕೇಳಿ. ಯಾರೊಬ್ಬರು ದೊಡ್ಡ ವ್ಯಕ್ತಿಗಳೊಬ್ಬರು ಹೇಳಿದ್ರು ವಾರಕ್ಕೆ 70 ಗಂಟೆ ಮಾಡಬೇಕು, ಇನ್ನೊಬ್ರು ಯಾರು ಹೇಳಿ 90 ಗಂಟೆ ಮಾಡಬೇಕು ಅಂದ. ನಿನಗೆಷ್ಟಪ್ಪ ಸ್ಯಾಲ್ರಿ ತೊಗೊಂತೀಯ, ಹುಡು ಎಷ್ಟು ಕೊಡ್ತೀಯ ನಿನ್ನಲ್ಲಿ ಇರೋರಿಗೆ? ಅವನು ಕೊಡೋ ಸ್ಯಾಲ್ರಿಯಲ್ಲಿ ಇದ್ರ ಇರೋವಂಥ ಬಾಡಿಗೆ ಕಟ್ಟೋಕ್ಕಾಗಲ್ಲ. ಅಷ್ಟೆಲ್ಲ ಕಟ್ಕೊಂಡು ಅವನು ಕುಟುಂಬನೂ ನೋಡಿಕೊಂಡು ಮನೆಗೂ ಕಳಿಸ್ತಾರೆ ಹುಡುಗರು. ಅವರಲ್ಲಿ ಈಗಿನ ಹುಡುಗರ ಬಗ್ಗೆ ನಾವು ಹೇಳೋಕ್ಕಾಗಲ್ಲ.
2: ತುಂಬಾ ಒಳ್ಳೆ ಸಲಹೆನ ಕೊಟ್ರಿ ಸರ್. ನಿಮ್ಮ ವೃತ್ತಿ ಅನುಭವನ ಕೂಡ ನಮ್ಮೊಟ್ಟಿಗೆ ಹಂಚಿಕೊಂಡು ನಿಮ್ಮೊಟ್ಟಿಗೆ ಮಾತಾಡಿ ತುಂಬಾ ಖುಷಿ ಆಯ್ತು ಸರ್. ನಿಮ್ಮೆಲ್ಲ ಮಾಹಿತಿಗಾಗಿ ಆತ್ಮೀಯ ಧನ್ಯವಾದಗಳು ಸರ್.
3: ಮಕ್ಕಳನ್ನ ಅಷ್ಟೆಲ್ಲ ಕಂಡ ಮಾಡಬೇಡಿ, ಯಾರಿಗಾದ್ರೂ ಹೇಳೋದು. ದೊಡ್ಡ ವ್ಯಕ್ತಿಗಳು ಹೇಳಿದ ಅಷ್ಟೇ ಮಾಡಬೇಕು ಅನ್ನೋದಿಲ್ಲ. ನೀವು ಇಡೀ ವರ್ಷದ ಕೊಟ್ಟರೆ ನಮ್ಮ ಹುಡುಗರು 2 ಅವರ್ಸಲ್ಲಿ ಮಾಡ್ತಾರೆ, 2 ಗಂಟೆಯಲ್ಲಿ ಮಾಡಿ ಹಾಕ್ತಾ. ಅಂಥ ಟ್ಯಾಲೆಂಟೆಡ್ ಇದ್ದಾರೆ, ಅವ್ರನ್ನ ಕಂಡು ಡಿಗ್ರೇಡ್ ಮಾಡಬೇಡಿ, ಯಾರನ್ನು ಡಿಗ್ರೇಡ್ ಮಾಡಬೇಡಿ. ಬ್ರಿಲಿಯಂಟ್, ಥ್ಯಾಂಕ್ಸ್, ಧನ್ಯವಾದಗಳು.
2: ನಿಮಗೂ ಕೂಡ ಆತ್ಮೀಯ ಧನ್ಯವಾದಗಳು ಸರ್. ಖಂಡಿತವಾಗ್ಲೂ ನಿಮ್ಮ ಈ ಒಂದು ವೃತ್ತಿ ಅನುಭವವನ್ನ ಕೇಳಿ ನಮಗೂ ಖುಷಿ ಆಯ್ತು, ಹಾಗೆ ಸ್ಫೂರ್ತಿ ಕೂಡ ಸಿಕ್ತು ಸರ್. ಅವ್ರು ಹೇಳ್ತಿದ್ರು ಯಾರನ್ನು ಕೂಡ ಡಿಗ್ರೇಡ್ ಮಾಡಬೇಡಿ, ಎಲ್ಲರಲ್ಲೂ ಕೂಡ ಅವರದೇ ಆದಂತಹ ಒಂದು ಶಕ್ತಿ ಅನ್ನೋದು ಇರುತ್ತೆ ಅಂತ. ಖಂಡಿತವಾಗ್ಲು ಸರ್. ಹಾಗೆ ಕೇಳುಗರೆ, ಈ ಕಾರ್ಯಕ್ರಮ ನಿಮಗೆ ಹೇಗೆ ಅನಿಸ್ತು? ಈ ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686609926 ಈ ಒಂದು ಒಂದು ಸಂಖ್ಯೆ ಕಳಿಸಿ ಅಂತ ತಿಳಿಸ್ತಾ ನಾನು ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಬಿಸ್ನೆಸ್ ಮತ್ತೊಬ್ರು ಬಿಸ್ನೆಸ್ ನನ್ನ ಜೊತೆ ಭೇಟಿಯಾಗ್ತೀನಿ. ಇಷ್ಟೊತ್ತಂಗ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಹಾಗೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
1: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
2: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
1: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
2: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
1: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ ಪಿಎಂ ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
2: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
1: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
2: ಎಸ್ಎಸ್ ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
1: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ ಎಸ್ಎಸ್ ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ. ಎಲ್ರಿಗೂ ನಮಸ್ಕಾರ, ಎಲ್ರು ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ, ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಗಂಟೆ ಆಗಿದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶೋ ಮುಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅನ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋದ್ರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರಾ ಅಂತಂದರೆ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತಾದರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686927969 ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡು ಬರುವಂತಹ ಅನುಭವಗಳನ್ನು ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ. ಸೊ ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕಿರುವ ಇವರು ಹೈನುಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ನಮಗೆಲ್ಲ ಗೊತ್ತಿರೋ ಹಾಗೆ ಕೃಷಿಗೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಅದೇ ರೀತಿಯಲ್ಲೇ ಹೈನುಗಾರಿಕೆಯೂ ಕೂಡ ಅಷ್ಟೇ ಪ್ರಾಮುಖ್ಯತೆ ಇದೆ. ಹೈನುಗಾರಿಕೆನ ಮಾಡಿಕೊಂಡು ಈಗ ಬಹಳಷ್ಟು ಜನ ಯಶಸ್ವಿಯಾಗಿದ್ದಾರೆ, ಹಾಗೆ ಒಳ್ಳೆಯ ಆದಾಯವನ್ನು ಗಳಿಸ್ತಾ ಇದ್ದಾರೆ, ಮತ್ತು ಹೈನುಗಾರಿಕೆಯನ್ನು ಒಂದು ವೃತ್ತಿಯ ರೀತಿಯಲ್ಲೇ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದರಿಂದಾಗಿ ಕೂಡ ಒಂದಷ್ಟು ಜನಕ್ಕೆ ಕೆಲಸ ಕೂಡ ಸಿಗ್ತಾ ಇದೆ. ಇದರಿಂದ ಡೈರಿ ಫಾರ್ಮಿಂಗ್ ಅನ್ನೋದು ಒಂದು ಒಳ್ಳೆಯ ಮಟ್ಟದಲ್ಲೇ ಬೆಳೀತಾ ಇದೆ ಅಂತಲೇ ಹೇಳ್ಬೋದು. ಸೊ ಹಾಗೆ ಈಗ ಯಾವುದೇ ರೀತಿಯ ಕೃಷಿಯನ್ನು ಮಾಡ್ತಿದ್ದೀವಿ ಅಂತಂದಾಗ ವೈಜ್ಞಾನಿಕ ಪದ್ಧತಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿಯಲ್ಲೇ ಈ ಒಂದು ಹೈನುಗಾರಿಕೆ ಆಗಿರ್ಬೋದು, ಕೋಳಿ ಸಾಕಾಣಿಕೆ ಆಗಿರ್ಬೋದು, ಇನ್ನಿತರ ಯಾವುದೇ ರೀತಿಯ ಒಂದು ಸಾಕುಪ್ರಾಣಿಗಳನ್ನು ಸಾಕಾಣಿಕೆ ಮಾಡ್ತಿದ್ದೀವಿ ಅಂದಾಗ ವೈಜ್ಞಾನಿಕವಾಗಿ ಅವುಗಳನ್ನು ಹೇಗೆ ಸಾಕಾಣಿಕೆ ಮಾಡಬೇಕು, ಹೇಗೆ ನೋಡ್ಕೊಳ್ಬೇಕು, ಮತ್ತು ಅವುಗಳಿಗೆ ಯಾವ ರೀತಿಯ ಆಹಾರವನ್ನು ಕೊಡಬೇಕು, ಅದರಲ್ಲೂ ದೇಸಿಯ ತಳಿಗಳು ಅಂತಂದಾಗ ದೇಸಿಯ ತಳಿಗಳನ್ನ ಯಾವ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕಾಗತ್ತೆ, ಮತ್ತು ಬೇರೆ ಬೇರೆ ರೀತಿಯ ತಳಿಗಳನ್ನು ಕೂಡ ನಾವು ಈ ಒಂದು ಪ್ರಾಣಿಗಳಲ್ಲಿ ನೋಡ್ಬೋದು. ಅದೇ ರೀತಿಯಲ್ಲೇ ನಾವು ಹೈನುಗಾರಿಕೆಯಲ್ಲೂ ಕೂಡ ಹಲವಾರು ಜಾತಿಯ ತಳಿಯ ಹಸುಗಳನ್ನು ನೋಡ್ಬೋದು. ಹಾಗೆ ಬೇರೆ ಬೇರೆ ತಳಿಗಳಿಗೆ ಬೇರೆ ಬೇರೆ ರೀತಿಯಾದಂತಹ ಆರೈಕೆಯನ್ನು ಕೊಡಬೇಕಾಗತ್ತೆ, ಆರೈಕೆಯನ್ನು ಮಾಡಬೇಕಾಗತ್ತೆ. ಅದೇ ರೀತಿಯಲ್ಲೇ ಅವುಗಳಿಗೆ ಕೊಡುವಂತಹ ಮೇವಾಗಿರ್ಬೋದು, ಅವುಗಳಿಗೆ ಕೊಡುವಂತಹ ಆರೈಕೆ ಆಗಿರ್ಬೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ಹಾಲು ಉತ್ಪಾದನೆ ಆಗಿರ್ಬೋದು, ಕರು ಸಾಕಾಣಿಕೆ ಆಗಿರ್ಬೋದು, ಇದೆಲ್ಲದೂ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಬೆಳವಣಿಗೆ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಬಹಳಷ್ಟು ಜನ ಕೃಷಿಯ ಜೊತೆಗೆ ಹೈನುಗಾರಿಕೆಯನ್ನು ಕೂಡ ತಮ್ಮಲ್ಲಿ ತಾವು ತೊಡಗಿಸ್ಕೊಂಡು, ಮತ್ತು ಈ ಒಂದು ಹೈನುಗಾರಿಕೆ ಮಾಡ್ಕೊಳ್ತಾ ಕೃಷಿನಲ್ಲಿ ಒಳ್ಳೆಯ ಆದಾಯವನ್ನು ಕೂಡ ಗಳಿಸ್ತಾ ಇದ್ದಾರೆ. ಯಾಕೆಂದರೆ ಸಾವಯವ ಕೃಷಿ ಪದ್ಧತಿಯಿಂದ ಒಳ್ಳೆಯ ಒಂದು ಬೆಳೆಗಳನ್ನು ಬೆಳ್ಕೊಳ್ತಾ ಅವುಗಳನ್ನು ಮಾರಾಟ ಮಾಡ್ಕೊಳ್ತಾ ಒಳ್ಳೆಯ ಆದಾಯವನ್ನು ಕೂಡ ಗಳಿಸ್ತಾ ಇದ್ದಾರೆ. ಹಾಗಾದರೆ ಈ ಒಂದು ಕೃಷಿಯ ಜೊತೆಗೆ ಹೈನುಗಾರಿಕೆ ಇಷ್ಟೊಂದು ಇಂಪಾರ್ಟೆಂಟ್ ಆಗಿರೋದ್ರಿಂದ ಹೈನುಗಾರಿಕೆಯಲ್ಲೂ ಕೂಡ ಬೇರೆದೇ ರೀತಿಯಲ್ಲಿ ಒಂದು ಸಾಧನೆಯನ್ನು ಮಾಡುವುದು, ಹಾಗೆ ಹೈನುಗಾರಿಕೆ ಒಳ್ಳೆಯ ಲಾಭವನ್ನು ಕೂಡ ತಂದುಕೊಡುತ್ತೆ ಮತ್ತು ಜೀವನದಲ್ಲಿ ಒಂದು ಒಳ್ಳೆಯ ಯಶಸ್ಸನ್ನು ಕೂಡ ತಂದುಕೊಡುತ್ತೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹೈನುಗಾರಿಕೆಯಲ್ಲಿ ವಿಶೇಷವಾಗಿ ನಮ್ಮ ದೇಶೀಯ ತಳಿಗಳ ಕುರಿತಂತೆ, ಹಾಗೆ ಅವುಗಳನ್ನು ಹೇಗೆ ಸಾಕಾಣಿಕೆ ಮಾಡಬೇಕು, ಅದರಲ್ಲಿ ಇವರು ಸಾಕಾಣಿಕೆ ಮಾಡ್ತಿರುವಂತಹ ಹಸುಗಳು ಯಾವುದಾದ್ರು ಅವುಗಳನ್ನು ಹೇಗೆ ಸಾಕಾಣಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ರವಿ ಅವರು ಮೈಸೂರಿನಿಂದ. ಸೊ ಬನ್ನಿ ಹೇಗಿದ್ರೆ ಅವ್ರನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡ್ಸೋಣ. ಅವರು ಮಾಡ್ತಿರುವಂತಹ ಈ ಒಂದು ಹೈನುಗಾರಿಕೆ ಯಾವ ರೀತಿಯಲ್ಲಿದೆ ಮತ್ತು ಅದರಿಂದ ಯಾವ ರೀತಿಯಲ್ಲಿ ಲಾಭ ಪಡ್ಕೊಳ್ಬೋದು, ಆದಾಯವನ್ನು ಗಳಿಸ್ಬೋದು ಅನ್ನೋದ್ರ ಬಗ್ಗೆ ಅವ್ರ ಹತ್ರ ಮಾತಾಡೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ಮೊದಲನೇದಾಗಿ ನೀವು ಮೈಸೂರು ಅಂತ ಪಟ್ಟಣದಲ್ಲಿದ್ದೀರಾ, ಪಟ್ಟಣದಲ್ಲಿ ಇದ್ಕೊಂಡೇ ಹೈನುಗಾರಿಕೆಯನ್ನು ಕೂಡ ಆರಂಭ ಮಾಡಿದ್ದೀರಾ. ಸೊ ಹೇಗಿದೆ ಸರ್ ನಿಮ್ಮ ಹೈನುಗಾರಿಕೆ, ಇದ್ರ ಬಗ್ಗೆ ಹೇಳ್ಬೋದಾ, ಯಾವ್ಯಾವ ಹಸುಗಳನ್ನ ಸಾಕಾಣಿಕೆ ಮಾಡಿದ್ದೀರಾ?
3: ಇದು ಸಿಟಿ ಏರಿಯಾ, ಈ ಹಸುಗಳನ್ನ ಬಿಡ್ಲೇಬಾರ್ದು, ಸಾಕಲೇಬೇಕು ಅಂತನ್ಬಿಟ್ಟು ನಾವು ಸಾಗಿಂದ ನೋಡ್ಕೊಂಬಂದ್ಬಿಟ್ಟು ಇವತ್ತು ಬೆಳಗ್ಗೆ ಎದ್ದು ನಾವು ಅದ್ರ ಮುಖ ನೋಡಲಿಲ್ಲ ಅಂತಂದ್ರೆ ನಿದ್ದೆನೆ ಬರಲ್ಲ, ಏನೋ ಆ ಕೆಲಸಗಳೇ ನಮಗೆ ಇದಾಗಲ್ಲ. ಎಲ್ಲ ಸಮಸ್ಯೆಗಳನ್ನೂ ಎದುರಿಸ್ಕೊಂಡು ಹಸುಗಳು ಸಾಕ್ತಾ ಇದ್ದೀವಿ. ಏನೇನಂತಂದ್ರೆ ನಾವು ಬೆಳಗ್ಗೆ ಇವತ್ತು ಈಚೆ ಬಿಡ್ತೀವಿ ಮೇಯ್ಕೊಂಬರುತ್ತೆ, ಮಳೆ ಟೈಮಲ್ಲೆಲ್ಲ ಒಳ್ಳೆ ಫಸ್ಟ್ ಕ್ಲಾಸ್ ಮೇವಿರುತ್ತೆ, ಇಲ್ಲಿ ಸಖತ್ತು ಖಾಲಿ ಲೇಔಟ್ಗಳು ಇವೆಲ್ಲ ಇದೆ, ಮೇಯ್ಕೊಂಬರುತ್ತವೆ. ಈ ಈ ಜನವರಿಯಿಂದ ಏನು ಮಾಡ್ತೀವಿ ಅಂತಂದರೆ ನೆಲ್ಲುಲ್ಲು ತಗೊಂಬಂದು ಹಾಕೊಂಬಿಡ್ತೀವಿ, ಒಂದೆರಡು ಟ್ರ್ಯಾಕ್ಟರ್ ನೆಲ್ಲುಲ್ಲು ತಗೊಂಬಂದು ಹಾಕೊಂಡ್ರೆ ಇಷ್ಟು ದನಗಳಿಗೂ ಆಗುತ್ತವೆ. ಸಂಜೆ ಹೊತ್ತು ಇದು ಮಾಡ್ತೀವಿ. ಈ ನಮ್ದು ಎಲ್ಲ ಏನಿಲ್ಲ, ಫ್ರೀ ಗ್ರೇಜಿಂಗಿಗೆ ಬಿಡ್ತೀವಿ, ಹಸುಗಳೆಲ್ಲ ಮೇಯ್ಕೊಂಡು ಬರುತ್ತವೆ. ಸಂಜೆ ಈ ಬೇಸಿಗೆ ಟೈಮಲ್ಲಿ ಮಾತ್ರ ನೆಲ್ಲುಲ್ಲು ಒಂಚೂರು ಹಸಿ ಹುಲ್ಲು ಗದ್ದೆ ಮಾಡ್ಕೊಂಡಿದ್ದೀವಿ, ಅಲ್ಲಿಂದ ತಗೊಂಬರ್ತೀವಿ.
1: ಓಕೆ ಸರ್, ಹಾಗಿದ್ರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ. ನೀವು ಸಾಕಾಣಿಕೆ ಮಾಡದಿರುವಂತಹ ಈ ದೇಶೀಯ ತಳಿಗಳ ಬಗ್ಗೆ ನಾನು ಕೂಡ ಕೇಳೋದಕ್ಕೆ ಇಂಟ್ರೆಸ್ಟ್ ಇದೆ. ಸೊ ಕೇಳಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ರವಿ ಅವ್ರ ಜೊತೆನಲ್ಲಿ ಮಾತಾಡ್ತಾ ಇದ್ವಿ, ಅವರು ಕೂಡ ಹೈನುಗಾರಿಕೆನೆಲ್ಲ ಸಿಟಿನಲ್ಲೇ ಮಾಡ್ತಾ ಇದ್ರು ಕೂಡ ಹೈನುಗಾರಿಕೆಗೆ ಏನೆಲ್ಲ ಮೇವಾಗಿರ್ಬೋದು ಸ್ಥಳ ಆಗಿರ್ಬೋದು ಎಲ್ಲದೂ ಬೇಕು. ಸೊ ಅವುಗಳನ್ನು ಕೂಡ ವ್ಯವಸ್ಥಿತವಾಗಿ ಮಾಡಿಕೊಂಡು ಅವುಗಳನ್ನು ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಹಾಗೆ ಅವರು ಸಾಕ್ತಾ ಇರುವಂತಹ ಈ ಒಂದು ದೇಸಿ ತಳಿಗಳೇನಿದ್ದಾವೆ ಅವುಗಳ ಬಗ್ಗೆನೂ ಕೂಡ ಅವ್ರ ಜೊತೆಯಲ್ಲಿ ಮಾತಾಡೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ವಾಗಿರುವಂತಹ ಸಾಂಗ್ನ ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿ ಪುನರ್ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
1: ಏನಿಲ್ವಾ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
0: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7070777555. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
4: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ ನಾಡಿ ಪೊನ್ನಡ ಫ್ಯಾಮ್ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜಿ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ದೇಸಿಯ ಹಸುಗಳನ್ನ ಸಾಕಾಣಿಕೆ ಮಾಡ್ತಾ ಒಳ್ಳೆಯ ಆದಾಯವನ್ನು ಗಳಿಸ್ಕೊಳ್ತಾ ಹಾಗೆ ಅವುಗಳಿಗೆ ಯಾವ ರೀತಿಯಲ್ಲಿ ಆರೈಕೆ ಮಾಡಬೇಕು ಮತ್ತು ಯಾವ ರೀತಿಯಲ್ಲಿ ಅವುಗಳಿಗೆ ಆಹಾರವನ್ನು ಕೊಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ತುಂಬ ಚೆನ್ನಾಗಿ ವೈಜ್ಞಾನಿಕ ಪದ್ಧತಿಯಲ್ಲಿ ಇವರು ಮಾಡ್ತಾ ಇದ್ದಾರೆ. ಸೊ ಹಾಗಾದರೆ ಇವರು ದೇಸಿಯ ತಳಿಗಳನ್ನ ಸಾಕಾಣಿಕೆ ಮಾಡೋದ್ರಲ್ಲಿ ತುಂಬಾ ವಿಚಾರಗಳನ್ನು ತಿಳ್ಕೊಂಡಿದ್ದಾರೆ. ಹಾಗೆ ಬೇರೆ ಬೇರೆ ಕಡೆಯಿಂದನೂ ಕೂಡ ಇವರ ಹಸುಗಳನ್ನ ನೋಡೋದಕ್ಕೆ ಜನಗಳು ಬರ್ತಾ ಇರ್ತಾರೆ ಅಂತೇಳಿ ಹೇಳ್ತಾರೆ. ಸೊ ಇವರು ಸಾಕಾಣಿಕೆ ಮಾಡ್ತಾ ಇರುವಂತಹ ಈ ಒಂದು ಹಸುಗಳೇನಿದ್ದಾವೆ, ಇವು ದೇಶೀಯ ತಳಿಗಳು, ಅದರಲ್ಲಿ ಹಳ್ಳಿಕಾರ್ ಮತ್ತು ಅಮೃತ್ ಮಹಲ್ ಎನ್ನುವಂತಹ ಹಸುಗಳನ್ನು ಸಾಕಾಣಿಕೆ ಮಾಡಿದ್ದಾರೆ. ಸೊ ಬನ್ನಿ ಹಾಗಿದ್ರೆ ಈ ಒಂದು ಹಸುಗಳನ್ನು ಯಾವ ರೀತಿಯಲ್ಲಿ ಸಾಕಾಣಿಕೆ ಮಾಡಬೇಕು ಮತ್ತು ಅವುಗಳಿಗೆ ಯಾವ ರೀತಿಯ ಆರೈಕೆಯ ಅಗತ್ಯ ಇರುತ್ತೆ, ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ರವಿಯವ್ರ ಜೊತೆಗೆ ಮಾತಾಡೋಣ. ರವಿಯವ್ರನ್ನ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ರವಿಯವರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ರವಿಯವರೇ, ಈಗ ಮೊದಲನೇದಾಗಿ ನಾನು ಕೇಳಬೇಕು ಅಂತ ಅನ್ಕೊಂಡಿರೋದು ಏನಂತಂದರೆ, ಈಗ ದೇಶಿ ತಳಿಗಳನ್ನ ಸಾಕಾಣಿಕೆ ಮಾಡ್ತಿದ್ದೀವಿ ಅಂದಾಗ, ಸೊ ಯಾಕೆ ದೇಶಿ ತಳಿಯ ಹಸುಗಳನ್ನ ಸಾಕಾಣಿಕೆ ಮಾಡಬೇಕು, ಅದರಲ್ಲೂ ನೀವೀಗ ಹಳ್ಳಿಕಾರ್ ಮತ್ತು ಅಮೃತ್ ಮಹಲ್ ಹಸುಗಳನ್ನ ಸಾಕಾಣಿಕೆ ಮಾಡ್ತಿದ್ದೀರಾ, ಇದರಲ್ಲಿ ಏನು ವಿಶೇಷತೆ ಇದೆ, ಯಾಕೆ ಇವುಗಳನ್ನೇ ಸಾಕಾಣಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ಬೋದಾ?
5: ಹಳ್ಳಿಕಾರ್ ಅಮೃತ್ ಮಹಲ್ ಯಾಕೆ ಸಾಕಬೇಕು, ಇದರಲ್ಲಿ ಏನು ಅನುಕೂಲ ಇದೆ ಅಂತಂದರೆ, ಒಂದು ಇವು ಕೆಲಸಕ್ಕಾಗುತ್ತವೆ, ಮುಖ್ಯವಾಗಿ ನಮಗೆ ಬೇಕಾದಂಗೆ ಅವನ್ನ ಪಳಗಿಸ್ಕೊಬೋದು. ಆಮೇಲೆ ಇವು ಸಖತ್ ರ್ಯಾಶು ಅಂತಂತಾರೆ, ಅವೆಲ್ಲ ಸುಳ್ಳು, ಹೋರಿಗಳು ಮಾತ್ರ ರ್ಯಾಶ್ ಆಗಿರುತ್ತವೆ ನಾವು ಅವನ್ನ ಸಾಕ್ದಂಗೆ. ಆಮೇಲೆ ಹಾಲು, ಒಳ್ಳೆ ಹಾಲು ಸಿಗುತ್ತೆ, ಕರುಗಳು ಹಾಕಿದ್ರೆ ಒಳ್ಳೆ ರೇಟಿಗೆ ಹೋಗುತ್ತವೆ. ಈಗ ನೋಡಿ, ಇಲಾತಿಯ ಸುಲಿ ಅದು ಕರು ಹಾಕಿದ್ರೆ ತೆಗೆದಿದ ತಕ್ಷಣ, ಹುಟ್ಟಿದ ತಕ್ಷಣ ತಗೊಂಡೋಗಿ ಹೋರ್ಗರು ಆದರೆ ಕಟಕರು ಕೊಟ್ಬಿಡ್ತಾರೆ. ಇದರಲ್ಲ ಪ್ರಮೇಯ ಇರಲ್ಲ, ಒಳ್ಳೆ ಹೆಣ್ಗರನ್ನಾದರೂ ಹಾಕಲಿ ಹೋರ್ಗರನ್ನಾದರೂ ಹಾಕಲಿ ಒಳ್ಳೆ ಲಾಭ ಇರುತ್ತೆ, ಕೆಲಸಕ್ಕಾಗತ್ತವೆ, ಒಳ್ಳೆ ಹಾಲಾಗುತ್ತೆ. ಈಗ ಮನೆಗೆ ಒಂದೆರಡು ಸಾಕ್ತೀನಿ ಅಂತಂದ್ರೂ ಒಳ್ಳೆ ಹಾಲು ಸಿಗುತ್ತೆ ಮನೆಗೆ. ಈಗ ಎಷ್ಟೋ ಜನ ಡೈರಿಗೆ ಹಾಕೊಂಡು ಜೀವನ ಮಾಡೋರು ಇದ್ದಾರೆ, ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಅದು ಇವತ್ತೊಂದು ದೊಡ್ಡ ಉದ್ಯಮವಾಗಿ ಬೆಳೆದಿದೆ. ಅದ್ರ ಜೊತೆ ಇವನು ಒಂದು ಎರಡು ಸಾಕಿ ನಮ್ಮ ಈ ತಳಿ, ನಾನು ನೋಡಿದಾಗೆ ಅಮೃತ್ ಮಾಲು ಹಳ್ಳಿಕಾರು ಅಂತಂದರೆ ತಮಿಳ್ನಾಡು ಮಹಾರಾಷ್ಟ್ರದಿಂದ ಎಲ್ಲ ಹುಡುಕೊಂಡು ಬಂದವರೇ ಇಲ್ಲಿಗೆ. ಇದನ್ನು ನೋಡಬೇಕು, ನಾವು ಈ ಥರ ಸಾಕಬೇಕು, ಈ ಥರ ಇದನ್ನು ಮಾಡಬೇಕು ಅಂತ ಅಂದ್ಬಿಟ್ಟಿದ್ದಾನೆ. ಇಲ್ಲಿ ನಮ್ಮವ್ರಿಗೇನೆ ಹೇಳಿದ್ರೆ ಇದ್ರ ಮಹತ್ವ ಗೊತ್ತಿಲ್ಲ. ಅಗ್ರಿಕಲ್ಚರ್ ಮಾಡಿಕೊಂಡು ಅದ್ರ ಜೊತೆಗೆ ಈ ಹಸುಗಳು ಒಂದು ಎರಡು ಕಟ್ಕೊಂಡು ಇದು ಮಾಡ್ಬೋದು. ಬಲ್ಕಾಗಿ ಮಾಡ್ತೀನಿ ಅಂತಂದರೆ ಅದಕ್ಕೆ ಅಂತಲೇ ಜಮೀನು ಒಂದಷ್ಟು ಇಡಬೇಕು, ನೀರು ಬೇಕು ಅದಕ್ಕೆ, ಆಮೇಲಿಂದ ಮೇವು ಬೆಳೆಯೋದಕ್ಕೆ ನೀರು ಬೇಕು, ತುಂಬ ಖರ್ಚಾಗುತ್ತವೆ. ನೀವು ಒಂದೆರಡು ಸಾಕಿದ್ರೆ ನಿಮಗೆ ಮೇಂಟೆನೆನ್ಸು ವ್ಯವಸಾಯನೂ ಆಗುತ್ತೆ, ನಿಮಗೆ ಬೇಕಾದಿದ್ದು ನೀವು ಬೆಳ್ಕೊಬೋದು. ಈಗ ನೋಡಿ, ಸುಭಾಷ್ ಪಾಳೇಕರ್ ಅವರು ಇದರಲ್ಲಿ ನೈಸರ್ಗಿಕ ಕೃಷಿ, ಇದರಲ್ಲಿ ಒಂದು ಹಸು ಸಾಕಿದ್ರೆ ಸಾಕು 30 ಎಕರೆವರೆಗೂ ಮೇಂಟೈನ್ ಮಾಡ್ಬೋದು. ಅವರೇ ಹೇಳಿದ್ದಾರೆ ಇದರಲ್ಲಿ ಫಸ್ಟ್ ಕ್ಲಾಸ್ ಕೆಲಸ ಮಾಡ್ಬೋದು. ಇದರಲ್ಲಿ ಎಂಥ ಕೆಲಸಕ್ಕೆ ಬೇಕಾದರೂ ಪಳಗಿಸ್ಬೋದು, ಏನು ಬೇಕಾದರೂ ಎಳಿತವೆ. ಎಂಥ ಕಷ್ಟದ ಪರಿಸ್ಥಿತಿಯಲ್ಲಿ ಎಂಥ ಬರಗಾಲದಲ್ಲೂ ಒಂದು ಸ್ವಲ್ಪ ಮೇವು ತಿನ್ಕೊಂಡು ನೀರು ಕುಡಿದು ಬದುಕೋಂಥ ಕೆಪಾಸಿಟಿ ಇಕ್ಕಿದೆ. ಈ ಹಸುಗಳಲ್ಲಿ ಹಂಗಾಗಲ್ಲ, ಸೀಮೆ ಹಸು ಆಗಲಿ, ಈವನ್ ಗಿರ್ ಹಸುಗಳು ಆಗಲ್ಲ. ಅದು ಇಲ್ಲಿ ವಾತಾವರಣಕ್ಕೆ ಭಾಳ ಕಷ್ಟ ಅದು.
4: ಓಕೆ ಸರ್, ಹಾಗಾದರೆ ಗೂಳಿಗಳನ್ನ ಯಾಕೆ ಇಟ್ಕೋಬೇಕಾಗತ್ತೆ ನಾವು?
5: ಗೂಳಿಗಳನ್ನ ಏನಕ್ಕೆ ಇಟ್ಕೊಬೇಕು ಅಂತಂದರೆ, ಗೂಳಿಗಳ ಜೊತೆಲಿದ್ರೆ ಹಸುಗಳು ಬೇಗ ಹೀಟಿಗೆ ಬರ್ತವೆ, ಆಮೇಲಿಂದ ಬೇಗ ಫಲನೂ ನಿಲ್ತವೆ ಅವು ಜೊತೆಲೇ ಇದ್ದರೆ ಇದರಲ್ಲಿದ್ದರೆ. ಆಮೇಲಿಂದ ಸಿಂಗಲಾಗಿ ಸಪ್ರೇಟಾಗಿ ಗೂಳಿಗಳು ಸಾಕ್ತೀನಿ ಅಂತಂದ್ರೆ ನೋಡಿ, ಒಂದು ಹಸುಗೆ ಕೊಡಿಸ್ತೀನಿ ಅಂತಂದ್ರೆ ಇವತ್ತು 500 ರೂಪಾಯಿ ಕಡಿಮೆ ಇಲ್ಲ ಒಂದು ಹಸು ಹೀಟು ಕೊಡಿಸ್ತೀನಿ ಅಂತಂದರೆ. ಆಮೇಲಿಂದ ಚೆನ್ನಾಗಿ ಫೀಡ್ ಮಾಡಬೇಕು ಅವಕ್ಕೆ, ಒಳ್ಳೆ ತಿಂಡಿ ಕೊಡಬೇಕು. ಆಮೇಲೆ ಸಿಂಗಲಾಗಿ ಕಟ್ತೀನಿ ಅಂತಂದರೆ ಅದ್ರ ಜೊತೆಗೆ ಒಬ್ಬ ಇರಲೇಬೇಕು ಸರ್, ಏನೇ ಆದ್ರೂ. ಅವನು ಯಾವನ್ನು ರೂಢಿ ಮಾಡ್ಕೊಂಡಿರ್ತಾನೆ ಅವನೇ ಅವನ್ನ ಮುಟ್ಟಬೇಕು, ಅವನೇ ಅವನ್ನ ಹ್ಯಾಂಡಲ್ ಮಾಡಬೇಕು, ಅವರೇ ಅದನ್ನು ಅದ್ರ ಎಲ್ಲ ನೀಡ್ಸ್ನೂ ಅವರೇ ನೋಡಬೇಕು. ಒಂದು ಮೇವು ಹಾಕ್ಬೇಕು ಅಂತಂದ್ರೂ ಅವರೇ ಹೋಗ್ಬೇಕು. ಎಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಕೆಲವೊಂದು ಎಲ್ಲನೂ ಒಂದೇ ಬುದ್ಧಿ ಐತೆ, ಒಂದೇ ಎಲ್ಲ ರಾಶಿಗ ಆಗಿರ್ತವೆ ಅಂತ. ಈಗ ನಮ್ಮ ಹತ್ರ ನೋಡಿ, ಅವೆರಡು ನಮಗೇನು ಮಾಡೋದೇ ಇಲ್ಲ. ಈಗ ನಮ್ಮ ಮನೆ ಮಕ್ಕಳುಗಳು ಹಿಡ್ಕೊತವೆ ಅವನ್ನ, ಇವು ಏನೂ ತೊಂದರೆ ಇಲ್ಲ. ಏನಂತಂದ್ರೆ ಈ ಥರ ಫ್ರೀ ಗ್ರೇಜಿಂಗ್ ಬಿಡೋವು ಒಂಚೂರು ಕಾಮ್ ಆಗಿರುತ್ತವೆ. ಅದನ್ನು ಬಿಟ್ಟು ನಾವು ಸಿಂಗಲಾಗಿ ಕಟಾಕ್ತೀವಿ ಅಂತಂದರೆ ಅದು ಭಾಳ ಕಷ್ಟ. ಅದನ್ನು ಮೇಂಟೈನ್ ಮಾಡಬೇಕು, ಅದ್ರ ಬಗ್ಗೆ ತಿಳ್ಕೊಬೇಕು. ಮೇನು ಅವಕ್ಕೆ ಏನು ಕೊಡಬೇಕು, ಏನು ಮಾಡಬೇಕು, ಏನು ಬಿಡಬೇಕು ಅಂತ 4 ಕಡೆ ಹೋಗಿ ತಿಳಿದ್ರೆ ಉತ್ತಮ. ಎಲ್ಲರೂ ಈಗ ನಾವು ಸಾಕ್ತೀವಿ, ಹಳ್ಳಿಕಾರ ಸಾಕ್ತೀವಿ, ನಾವು ಹಳ್ಳಿಕಾರ ಬೀಜದವ್ರಿಗೆ ಸಾಕ್ತೀವಿ ಅಂತಂದರೆ 4 ಕಡೆ ಹೋಗಿ ಅವ್ರೇನು ಮಾಡ್ತಾರೆ, ಯಾವ ಥರ ಸಾಕ್ತಾರೆ ಅಂತಂದ್ಬಿಟ್ಟು. ಆಮೇಲೆ ಇನ್ನೊಂದಷ್ಟು ಮಾತುಗಳು ಇವೆ, ಅದು ನಂಬಿಕೆನೋ ಇದು, ನಾನು ಅದ್ರ ಬಗ್ಗೆ ಮಾತಾಡೋಕೆ ಹೋಗಲ್ಲ. ಸಾಕೋರ ಮನೇಲೇ ಅದನ್ನು ಸಾಕಬೇಕು, ಬೇರೆಯವ್ರು ಸಾಕಬಾರ್ದು, ಆ ಥರ ಎಲ್ಲ ಇದೆ. ಏನು ಇವತ್ತು ನಮ್ಮ ಜನ್ರೇಷನ್ ನೋಡಿದ್ರೆ, ಆಗಿಂದ ಜನ್ರೇಷನ್ಗಳು ನೋಡಿದ್ರೆ ಎಲ್ಲರೂ ಕೃಷಿ ಕುಟುಂಬದಲ್ಲೇ ಬಂದಿರೋದು, ಯಾರು ಏನು ದನಗಳು ಮಡಗಿಲ್ದೆ ಇದು ಮಡಗಿಲ್ದೆ ಇಲ್ಲ. ಅದ್ರ ಬಗ್ಗೆನೂ ನಾನು ಮಾತಾಡೋಕ್ಕಲ್ಲ, ಒಬ್ಬೊಬ್ರು ಹಿಡಿಯುತ್ತೆ, ಒಬ್ಬೊಬ್ರು ಹಿಡಿಯಲ್ಲ. ನೋಡಿ ಮಾಡಿ ಸಾಕ್ಬೇಕು ಸರ್. ಆಮೇಲಿಂದ ಈ ಮಾತು ಎತ್ತಿದ್ರೆ ನಾವು ಬಲ್ಕಾಗಿ ಮಾಡ್ತೀವಿ, ನಾವು ಅಷ್ಟು ಸಾಕ್ಬಿಡ್ತೀವಿ, ಇಷ್ಟು ಸಾಕ್ಬಿಡ್ತೀವಿ ಅಂತ ಹೋಗ್ತಾರೆ. ಹಂಗೆ ಮಾಡೋರಿಗೆ ನನ್ನ ಹತ್ರ ಸುಮಾರು ವಿಚಾರಿಸೋರು 80% ಅದೇ ಥರ ವಿಚಾರಿಸೋದು, ನಾವು ಅಷ್ಟು ಸಾಕ್ಬಿಡ್ತೀವಿ, ಇಷ್ಟು ಸಾಕ್ಬಿಡ್ತೀವಿ, ಹೆಂಗೆ ಸಾಕ್ಬೇಕು ಹೇಳಿ ಅಂತ. ಆದರೆ ನೀವು ಆ ಥರ ಮಾಡೋಕ್ಕೆ ಹೋಗ್ಬಿಡಿ, ಯಾಕೆ ಅಂತಂದರೆ ಎರಡಕ್ಕರೂ ತಂದು ಸಾಕಿ ಸಾಕು ಫಸ್ಟು, ಅದ್ರ ಕಷ್ಟ ನಷ್ಟ ಏನು ಅಂತ ಗೊತ್ತಾಗುತ್ತೆ. ಆಮೇಲಿಂದಲೇ ನಿಮಗೆ ಮುಂದಿನ ಅದು ಯೋಜನೆಗಳು ಗೊತ್ತಾಗುತ್ತೆ. ಆಮೇಲೆ ಹಸುಗಳಿಗೆ ಜಾಸ್ತಿ ಬಂಡವಾಳ ಹಾಕ್ಬಿಡಿ, ಸಣ್ಣದ್ರಿಂದ ದೊಡ್ಡದು ಮಾಡಿ. ಯಾವುದು ಈಗ ಅಷ್ಟೊಂದು ಹಸುಗಳು ತಂದುಬಿಡ್ತೀರಿ, ನಿಮ್ಮ ಕೈಲಿ ಸಾಕಾಗಲ್ಲ ಅಂತ ನೀವು ಅನುಭವಿಸಲ್ಲ, ಅದು ಅನುಭವಿಸುತ್ತೆ ಮೊದಲು. ನಿಮ್ಗೇನಾದ್ರೂ ಪ್ರಾಬ್ಲಮ್ ಆಯಿತು ಅಂತ ನೀವು ಅನುಭವಿಸಲ್ಲ, ಆ ಹಸುಗಳು ಅನುಭವಿಸ್ತವೆ. ಅವ್ನು ಯಾವನಿಗೂ ಕೊಡಬೇಕಾಗುತ್ತೆ, ಒಬ್ಬೊಬ್ಬನಿಗೆ ಒಂದೊಂದು ಕಡೆ ಕೊಡಬೇಕಾಗುತ್ತೆ. ನಿಮ್ಮ ಹತ್ರ ಅಡ್ಜಸ್ಟ್ ಆಗಿರ್ತವೆ ಪಾಪ, ಇದಾಗಿರ್ತವೆ. ಈಗ ಬಲ್ಕಾಗಿ ತಂದುಬಿಡೋದು, ಅವನು ಸಾಕಾಗಲ್ಲ ಅಂತಂದರೆ ಸಿಕ್ತವ್ರಿಗೆ ಕೊಡೋದು. ತೀರಾ ದೊಡ್ಡ ಮಟ್ಟದಲ್ಲಿ ಬಂಡವಾಳ ಹಾಕಿ ಮಾಡೋಕ್ಕೆ ಹೋದರೆ ನಿಜವಾಗ ಕೈ ಸುಟ್ಕೊಳ್ಳೋದಂತೂ ಗ್ಯಾರಂಟಿ, ಅದಂತೂ 99% ಕೈ ಸುಟ್ಕೋತೀರಿ. ಚಿಕ್ಕದ್ರಿಂದನೇ ದೊಡ್ಡದು ಮಾಡಿ.
4: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನ ಮುಂದುವರಿಸ್ತೀನಿ. ಸೊ ನೋಡಿ, ಇವತ್ತು ದೇಶೀಯ ತಳಿಗಳ ಬಗ್ಗೆ ನಮ್ಮ ಜೊತೆಯಲ್ಲಿ ಮಾತಾಡ್ತಾ ರವಿ ಅವರು ಹೇಳ್ತಾ ಇದ್ರು. ಸೊ ದೊಡ್ಡ ಮಟ್ಟದಲ್ಲಿ ಒಂದೇ ಸರಿ ಮಾಡ್ತೀವಿ ಅಂತ ಹೇಳಿ ಹೋದರೆ ಕೈ ಸುಟ್ಕೊಳ್ಳೋದಂತೂ ಗ್ಯಾರಂಟಿ. ಹಾಗಾಗಿ ಸಣ್ಣ ಪ್ರಮಾಣದಲ್ಲಿ ನಾವು ಹೈನುಗಾರಿಕೆನ ಆರಂಭ ಮಾಡಿದ್ರೆ ಒಳ್ಳೆಯ ಒಂದು ಅನುಭವ ಕೂಡ ಆಗುತ್ತೆ, ಅದರಿಂದ ನಾವು ಹೈನುಗಾರಿಕೆನಲ್ಲಿ ಏಳುಬೀಳುಗಳನ್ನ ಕೂಡ ನೋಡ್ಬೋದು ಅಂತ ಹೇಳ್ತಾ ಇದ್ರು. ಸೊ ಅದೇ ರೀತಿಯಲ್ಲಿ ಅವರು ಸಾಕ್ತಾ ಇರುವಂತಹ ಈ ಒಂದು ಹಳ್ಳಿಕಾರ ಆಗಿರ್ಬೋದು ಮತ್ತು ಅಮೃತ್ ಮಹಲ್ ಆಗಿರ್ಬೋದು, ಇವುಗಳ ಬಗ್ಗೆನೂ ಕೂಡ ಅವರು ಹೇಳಿದ್ರು. ಅವುಗಳು ಯಾವುದೇ ರೀತಿ ಮೇವಿಲ್ಲದೆ ಇದ್ರು ಕೂಡ, ಅಂದರೆ ಸ್ವಲ್ಪ ಸಮಯ ಮೇವಿಲ್ಲದೆ ಇದ್ರು ಕೂಡ ಅವು ಆರಾಮಾಗಿ ಜೀವಿಸ್ತವೆ ಅಂಥೇಳಿ. ಸೊ ಆ ರೀತಿಯಲ್ಲಿ ಮೇಂಟೈನ್ ಮಾಡೋದನ್ನು ಕೂಡ ನಾವು ತಿಳ್ಕೊಳ್ಬೇಕಾಗತ್ತೆ, ಯಾವ ರೀತಿಯಲ್ಲಿ ಹಸುಗಳನ್ನು ಸಾಕಾಣಿಕೆ ಮಾಡಬೇಕು, ನಮ್ಮ ಪ್ರದೇಶಕ್ಕೆ ಯಾವುದು ಸೂಕ್ತ ಆಗುತ್ತೆ ಅನ್ನೋದ್ರ ಬಗ್ಗೆ. ಸೊ ಹಾಗಾದರೆ ಇವತ್ತು ರವಿಯವ್ರ ಜೊತೆಗೆ ಮಾತ್ರ ಮುಂದುವರ್ಸೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಸಾಂಗ್ನ ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿ ಪೌರ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
6: ಅತ್ತಿಗೆ ತಂಗಿ, ಅತ್ತಿಗೆ ತಂಗಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ ನಾಡಿ ಪನ್ನಡ ಫ್ಯಾಮ್ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಇವತ್ತು ರವಿ ಅವರಿದ್ದಾರೆ. ಸೊ ಬನ್ನಿ ಇದ್ರೆ ರವಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ರವಿ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ರವಿ ಅವರೇ, ನೀವಾಗಲೇ ಹೇಳ್ತಾ ಇದ್ರಿ ಹಳ್ಳಿಕಾರ್ ಮತ್ತು ಅಮೃತ್ ಮಹಲ್ ಹಸುಗಳನ್ನ ಸಾಕಾಣಿಕೆ ಮಾಡ್ತಿದ್ವಿ ಅಂತ ಹೇಳಿ. ಹಾಗೆ ಪ್ರದೇಶಕ್ಕೆ ಯಾವ ರೀತಿಯ ಹಸುಗಳನ್ನ ಸಾಕಾಣಿಕೆ ಮಾಡಬೇಕು, ಆ ರೀತಿಯ ಹಸುಗಳನ್ನ ಆಯ್ಕೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಕೂಡ ಹೇಳಿದ್ರಿ. ಹಾಗೆ ಗೂಳಿಯನ್ನು ಕೂಡ ಜೊತೆಲಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತೇಳಿ ಕೂಡ ಹೇಳ್ತಾ ಇದ್ರಿ. ಹಾಗೆ ಈಗ ಹಸು ಸಾಕಾಣಿಕೆ ಮಾಡಬೇಕು ಅನ್ನೋರು ಫಸ್ಟ್ ನಾವು ತಲೆಯಲ್ಲಿ ಇಟ್ಕೋಬೇಕಾದಂತಹ ವಿಷಯ ಏನಿದೆ, ಮತ್ತು ಯಾವ ರೀತಿಯ ಹಸುಗಳನ್ನ ಸಾಕಾಣಿಕೆ ಮಾಡಬೇಕು ಅದ್ರ ಬಗ್ಗೆ ಹೇಳ್ಬೋದಾ?
3: ಒಂದು ಹಸು ಎರಡು ಹಸು ತಂದಿಟ್ಕೊಂಡು ಅದರಲ್ಲೇ ಕರುಗಳನ್ನ ಹಾಕಿಸ್ಕೊಂಡು ಅದನ್ನೇ ದೊಡ್ಡದನ್ನು ಮಾಡ್ಕೊಂಡು ಹೋದ್ರೆ ಉತ್ತಮ. ನಿಮ್ಮನೇಲೆ ಹುಟ್ಟಿ ಕರು ನಿಮ್ಮನೇಲೆ ಬೆಳೆಯುತ್ತೆ ಅಂತಂದರೆ ಅದು ನಿಮ್ಮ ಹತ್ರ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿರುತ್ತೆ. ಎಂಥ ಟೈಮಲ್ಲೂ ಸುದ ಏನು ಹುಷಾರು ತಪ್ಪಲ್ಲ, ಏನೂ ಆಗಲ್ಲ. ಸಾಮಾನ್ಯ ಇವುಗಳ ರೋಗ ಬರಲ್ಲ. ನೀವು ಮನೇಲೆ ಹುಟ್ಟಿ ಮನೇಲೆ ಬೆಳೆದು ಅಂತಂದ್ರೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿರುತ್ತವೆ ಮನೆ ಮಕ್ಕಳಂಗೆ ಅವು.
2: ಓಕೆ, ಸೊ ಹಾಗಾದರೆ ಈಗ ಸರ್ ಹಸುಗಳನ್ನ ಸಾಕಾಣಿಕೆ ಮಾಡ್ತಿದ್ವಿ ಅಂದಾಗ ಈಗ ದೇಸಿ ತಳಿಗಳಲ್ಲಿ ಯಾವ ರೀತಿಯ ರೋಗಬಾಧೆಗಳು ಬರ್ತವೆ, ಮತ್ತು ಅವುಗಳನ್ನು ಯಾವ ರೀತಿ ಮೇಂಟೈನ್ ಮಾಡಬೇಕಾಗತ್ತೆ ಇದ್ರ ಬಗ್ಗೆ ಹೇಳ್ಬೋದಾ?
3: ಈ ರೋಗದ ಬಗ್ಗೆ ಹೇಳಬೇಕು ಅಂತಂದರೆ HFಗಳಲ್ಲಿ ಸಾಮಾನ್ಯವಾಗಿ ಎಲ್ಲರ ಮನೇಲೂ ಹೋಗಿ ನೋಡಿ HFಗಳು ಸಾಕಿರೋರ ಮನೇಲಿ, ಅದು ಎದಬಾವು ಪ್ರಾಬ್ಲಮ್ಮು, ಅದು ಮ್ಯಾಸ್ಟ್ರೈಟಿಸು, ಅದು ಈಗ ಕೆಸಲು ಬಾವು ಆಯ್ತಾನೆ ಇರ್ತವೆ. ಆದರೆ ನಾವು ಹಳ್ಳಿಕಾರರಲ್ಲಾಗಲಿ ಅಮೃತ್ ಮಾಲು ಈ ನಮ್ಮ ಈ ಲೋಕಲ್ ತಳಿಲಿ ನಾನು ಇಲ್ಲಿವರೆಗೂ ನೋಡೇಯಿಲ್ಲ ಅದನ್ನು, ಎದಬಾವು ಆಗಿರೋದೇ ನೋಡಿಲ್ಲ. ಅಕಸ್ಮಾತ್ ಅವು ಏನಾದರೂ ಕರುಗಳು ಹೆಚ್ಚು ಕಡಿಮೆ ಆಗಿ ಹೋಗ್ಬಿಟ್ರು, ಕರುಗಳು ಹಾಲು ಕುಡಿಯಲಿಲ್ಲ ಅಂತ ನಾವು ಕರೀಲಿಲ್ಲ ಅಂತಂದ್ರೂ ಎರಡು ದಿನ ಕರೀದೇ ಇದ್ದರೆ ಸಾಕು, ಹಾಲೆಲ್ಲ ಇಂಬ್ರೋಗಿರುತ್ತೆ. ಅದು ಇದು ನ್ಯಾಚುರಲ್ಲು, ಅದೊಂಥರ ಅದು ಯಾವಾಗಲೂ ಎದಬಾವು ಆಗ್ತಾನೆ ಇರುತ್ತವೆ. ಆ ರೋಗ ಬರೋಲ್ಲ. ಆಮೇಲಿಂದ ಕಾಲ್ಬಾಯಿ ಜ್ವರ ಕಾಮನ್ನು. ಕಾಲ್ಬಾಯಿ ಜ್ವರ ಏನಾದರೂ ಆದರೆ ನಮ್ಮ ಹಸುಗಳಿಗೆ ನಾವು ಟ್ರೀಟ್ಮೆಂಟ್ ಮಾಡಿಸ್ತಾ ಇದ್ರು, ನಾಟಿ ಹಸುಗಳಿಗೆ ಟ್ರೀಟ್ಮೆಂಟ್ ಮಾಡಿಸ್ತಾ ಇದ್ರು ರೆಡಿಯಾಗಿವೆ ನಮ್ಮ ಹತ್ರ. ಈ ಹಸುಗಳು ಹಂಗಲ್ಲ, ಬಂದು ಎರಡೆರಡೇ ದಿನಕ್ಕೆ ಹೋಗ್ಬಿಟ್ಟವೆ. ಆದರೆ ಈ ನಾಟಿ ಹಸುಗಳಲ್ಲಿ ತುಂಬ ಸಣ್ಣ ಸಣ್ಣ ಕರುಗಳಾದರೆ ಸತ್ತೋಗ್ತವೆ, ತಡೆಯೋಕ್ಕಾಗಲ್ಲ ಜ್ವರನ. ತುಂಬ ಚೆನ್ನಾಗಿ ನೋಡ್ಕೊಂತು ಅಂತಂದರೆ ಏನು ತೊಂದರೆ ಆಗಲ್ಲ. ಎಂಥ ರೋಗ ಬಂದ್ರೂ ತಡ್ಕೊಳುತ್ತವೆ. ಆದರೆ ನೋಡ್ಕೊಬೇಕು ಸರ್, ಅದ್ರ ಬಗ್ಗೆ ರೋಗಗಳ ಬಗ್ಗೆ ತಿಳ್ಕೊಬೇಕು. ಸಾಮಾನ್ಯ ಯಾವ ರೋಗನೂ ಬರಲ್ಲ ನಮ್ಮ ನಾಟಿ ಹಸುಗೆ. ಡಾಕ್ಟ್ರು ಯಾವಾಗಲೋ ಒಂದ್ಸಲ ತಂದು ತೋರಿಸಿದ್ರು ತೋರಿಸ್ದಂಗೆ. ಈಗ ಬೇಸಿಗೆ ಶುರು ಆಗುತ್ತೆ, ಬೇಸಿಗೆಲಿ ನಾವು ಈ ಕಡೆ ರಂಡು ಅಂತೀವಿ, ಸೆಲೆ ಅಂತಾರೆ ಕೆಲವು ಕಡೆ, ಅದಾಗುತ್ತೆ. ಅದನ್ನು ನೋಡ್ಕೊಬೇಕು. ಅದಾದರೆ ಹಸುಗಳು ಸರಿಯಾಗಿ ಟ್ರೀಟ್ಮೆಂಟ್ ಮಾಡಲಿಲ್ಲ ಅಂತಂದರೆ ಒಂದೇ ದಿವಸಕ್ಕೆ ಮೇಲೆ ಕೇಳಲ್ಲ, ಕಾಲುಗಳು ಬಿದ್ದೋಯ್ತವೆ, ಆ ಥರ ರೋಗಗಳು ಬರ್ತವೆ. ಆವಾಗ ಒಂಚೂರು ಕೇರ್ಫುಲ್ಲಾಗಿ ನೋಡ್ಕೊಬೇಕು ಏನೋ ಬೇಸಿಗೆ ಟೈಮಲ್ಲಿ. ಅದನ್ನು ಬಿಟ್ಟರೆ ಇವಕ್ಕೆ ಯಾವ ಅಂಥ ರೋಗಗಳೇನೂ ಬರಲ್ಲ. ಕರುಗಳು ಹುಟ್ಟಿದ ಮೇಲೆ ಕರುಗಳು ಅಂತಂದರೆ ಈಗ ಒಂದು ವರ್ಷದವರೆಗೂ ಕೊಡಲ್ಲ ನಾವು. ಅದೇನಿಲ್ಲ ಅಂತಂದ್ರೂ ಒಂದು 5 ತಿಂಗಳು 6 ತಿಂಗಳು ಹಾಲು ಕರೆಯುತ್ತವೆ ಅಲ್ಲಿವರೆಗೂ. ಆಮೇಲಿಂದ ಅದ್ರ ಅಮ್ಮನ ಜೊತೆನೆ ಬಿಡ್ತೀವಿ. ಆಮೇಲೆ ಒಂದು ವರ್ಷದವರೆಗೂ ಇಟ್ಕೋತೀವಿ. ಒಂಚೂರು ಚೆನ್ನಾಗಾದಮೇಲೆ ಅದನ್ನು ಮಾರಾಟ ಮಾಡ್ತೀವಿ. ಇಲ್ಲಿಗೆ ಹಳ್ಳಿ ಕರುಗಳಿಗೆ ಒಳ್ಳೆ ರೇಟು. ಒಂಚೂರು ಚೆನ್ನಾಗಿತ್ತು ಅಂತಂದರೆ ನೋಡಿದವರೆಲ್ಲ ಬಂದು ಕೇಳ್ತಾರೆ, ಈ ಕರು ಕೊಡು ಈ ಕರು ಕೊಡು, ನಮ್ಮ ಹತ್ರ ಈ ಥರ ಕರು ಇದೆ, ಇಲ್ಲ ಅಂತಂದ್ರೆ ನೀನೇ ತಗೊಂಬಿಡು ಆ ಥರ ಕರು, ಆ ಥರ ಡಿಮ್ಯಾಂಡ್ಗಳು. ಅಮೃತ ಮಾಲ್ಗೆ ಒಂಚೂರು ಬೇಡಿಕೆ ಕಡಿಮೆ, ಇಲ್ಲಿ ತುಂಬ ಕಡಿಮೆ ಬೇಡಿಕೆ ಇದೆ. ಒಂಚೂರೇನು ತುಂಬಾ ಕಡಿಮೆ, ಇಲ್ಲಿ ರೈತರು ಒಪ್ಪಲ್ಲ. ದುಡಿಮೆಗೆ ಬಳಸೋರು ಸುಮಾರು ಕರುಗಳು ನಮ್ಮ ಒಂದು 3-4 ಕಡೆ ಕೊಟ್ಟೆ ಈಗಲೂ ಇದ್ದಾವೆ. ತುಂಬ ಚೆನ್ನಾಗಿ ಕೆಲಸ ಚೆನ್ನಾಗಿ ಮಾಡ್ತಾ ಇದ್ದಾವೆ. ಹಳ್ಳಿಕಾರು ಅಮೃತ ಮಹಲ್ ಏನು ಡಿಫ್ರೆನ್ಸು ಅಂತಂದರೆ ಇಲ್ಲಿ ಕಾಣ್ತಾ ಇದೆಯಲ್ಲ ಅಮೃತ ಮಹಲ್ಗೆ ಗಂಗೆ ದೊಗ್ಲು ದೊಡ್ಡದಾಗಿ ಬರುತ್ತೆ. ಅಲ್ಲಿ ನೋಡಿ ಆ ಗುಳಿ ಕೊಂಬು ಹಿಂದಕ್ಕೆ ಬಂದು ಕೊಂಬು ದಪ್ಪವಾಗಿ ಬರುತ್ತೆ. ಆಮೇಲೆ ಗಾತ್ರ ದಪ್ಪವಾಗಿ ಸಿಲಿಂಡ್ರಿಕಲ್ ಶೇಪಲ್ಲಿ ಇರುತ್ತೆ. ಈ ಹಳ್ಳಿಕಾರಿಗಾದರೆ ಈ ಥರ ತುಂಬ ಇದಾಗಿರುತ್ತೆ, ಏನು ಸ್ಲಿಮ್ ಆಗಿರುತ್ತೆ ದೇಹ. ಇದು ಬರಲ್ಲ, ಗಂಗೆ ದೊಗ್ಲು ಬರಲ್ಲ, ಕೊಂಬು ಸಣ್ಣ ಬರುತ್ತೆ. ಬೇಕಾದ್ರೆ ನಾವು ತೀಡಿಸ್ಕೊಂಡು ಹೆಂಗೆ ಬೇಕಾದ್ರೆ ಹಂಗೆ ಮಾಡ್ಕೊಬೋದು. ಇದರಲ್ಲಿ ಅಮೃತ ಮಹಲಲ್ಲಿ ಕೊಂಬು ಗಿಂಬು ತೀಡಂಗಿಲ್ಲ, ಏನು ಮುರಿಯೋಂಗಿಲ್ಲ. ಅಮೃತ ಮಹಲು ಒಳ್ಳೆಯದೆ, ಹಳ್ಳಿಕಾರು ಒಳ್ಳೆಯದೆ, ಎರಡೂ ಏನು ಇದಿಲ್ಲ. ಏನಂತಂದರೆ ಕೆಲವು ಭಾಗದಲ್ಲಿ ಈ ಭಾಗದಲ್ಲಿ ನಮ್ಮ ಮೈಸೂರು ಭಾಗದಲ್ಲಿ ಅಮೃತ ಮಹಲ್ಗೆ ವ್ಯಾಲ್ಯೂ ಕಡಿಮೆ, ಓರಿಕರುಗಳು ಯಾರೂ ತಗೊಂಡು ಹೋಗಲ್ಲ. ಗಂಗೆ ದೊಗ್ಲು ಗಂದೋಳು ಜಾಸ್ತಿ ಐತೆ, ನಾವು ನೊಗ ಕಟ್ಟೋಕ್ಕಾಗಲ್ಲ, ಕತ್ಗಾಗಾಕಾಗಲ್ಲ, ಭಾಳ ಹಿಂಸೆ ಆಗುತ್ತೆ ಅಂತ ಅಂದ್ಬಿಟ್ಟಿದ್ದಾನೆ. ಈ ಭಾಗದಲ್ಲಿ ಒಂಚೂರು ರೇಟ್ ಕಡಿಮೆ, ಅದಕ್ಕೆ ಅದನ್ನು ಬಿಟ್ಟರೆ ಅದು ಅಷ್ಟೇ ಒಳ್ಳೆಯ ಹಸುಗಳೇ. ಅಮೃತ ಮಹಲ್ಲು ಅದ್ರ ಮೂಲ ಬಂದು ನಮ್ಮ ಮೈಸೂರೇ. ಇವತ್ತು ನಮ್ಮ ಮೈಸೂರಲ್ಲೇ ಹುಡ್ಕೊಂಡ್ರೂ ಒಂದು 20 ಹಸುಗಳು ಸಿಕ್ಕೋದು ಕಷ್ಟವೇ.
2: ಓಕೆ ಸರ್, ತುಂಬ ಚೆನ್ನಾಗಿ ಮಾಹಿತಿಗಳನ್ನ ಕೊಡ್ತಾ ಇದ್ದೀರಾ, ಮತ್ತು ಅದರಲ್ಲೂ ಕೂಡ ಏನು ದೇಸಿಯ ತಳಿಗಳನ್ನ ಯಾವ ರೀತಿಯಲ್ಲಿ ಸಾಕಾಣಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ. ಸೊ ಹಾಗಾದರೆ ನಿಮ್ಮ ಜೊತೆಗೆ ಮಾತಿನ ಮುಂದುವರಿಸ್ತೀನಿ ಸರ್. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಸಾಂಗ್ನ ಕೇಳ್ಕೊಂಡು ವಾಪಸ್ ಬರೋಣ. ಸೊ ಕೆಳಗರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹಳ್ಳಿಕಾರ ಮತ್ತು ಏನು ಅಮೃತ ಮಹಲ್ ಎನ್ನುವಂತಹ ದೇಸಿಯ ತಳಿಗಳನ್ನ ಯಾವ ರೀತಿಯಲ್ಲಿ ಸಾಕಾಣಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ತಾ ಇದ್ವಿ. ನೀವು ಕೂಡ ಹೈನುಗಾರಿಕೆನ ಮಾಡಬೇಕು ಅಂತ ಆದರೆ ಈ ಇನ್ಫಾರ್ಮೇಷನ್ ನಿಮಗೂ ಕೂಡ ಉಪಯುಕ್ತ ಆಗಿರ್ಬೋದು ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ವಾಗಿರುವಂತಹ ಸಾಂಗ್ನ ಪ್ಲೇ ಮಾಡ್ತಿದ್ದೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ನಾಡಿ ಪುನರ್ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
1: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
0: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
1: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
0: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
1: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇವತ್ತು ನಮ್ಮ ಜೊತೆ ಮಾತಾಡೋದಕ್ಕೆ ರವಿ ಅವರಿದ್ದಾರೆ. ಸೊ ರವಿ ಅವರು ಹೈನುಗಾರಿಕೆಯಲ್ಲಿ ವಿಶೇಷವಾಗಿ ದೇಶೀಯ ತಳಿಗಳಾದಂತಹ ಅಮೃತ್ ಮಹಲ್ ಮತ್ತು ಹಳ್ಳಿಕಾರ ಹಸುಗಳನ್ನ ಯಾವ ರೀತಿಯಲ್ಲಿ ಸಾಕಾಣಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರು. ಹಾಗೆ ಹಳ್ಳಿಕಾರನ ಸಾಕಾಣಿಕೆ ಮಾಡಿದ್ರೆ ಒಳ್ಳೆ ಆದಾಯ ಇದೆ ಅನ್ನೋದ್ರ ಬಗ್ಗೆನು ಕೂಡ ಹೇಳಿದ್ರು. ಆದರೆ ಅಮೃತ್ ಮಹಲ್ನ ಏನು ಕೊಂಡ್ಕೊಳ್ಳೋದಕ್ಕೆ ಜನ ಅಷ್ಟು ಇಷ್ಟ ಪಡಲ್ಲ ಅಂತ ಕೂಡ ಹೇಳ್ತಾ ಇದ್ರು. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಅಮೃತ್ ಮಹಲ್ನ ಏನು ಸಾಕಾಣಿಕೆ ಮಾಡಬೇಕು ಅನ್ನೋರಿಗಾದ್ರೆ ಅವರು ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ ಕೇಳೋಣ ಅವ್ರ ಜೊತೆನಲ್ಲೇ. ರವಿಯವರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ರವಿಯವರೀಗ ಹಳ್ಳಿಕಾರು ಸಾಕಾಣಿಕೆ ಮಾಡ್ಬೋದು ಅಂತ ಹೇಳಿದ್ರಿ, ಮತ್ತೆ ಅಮೃತ್ ಮಹಲ್ನ ಸಾಕಾಣಿಕೆ ಮಾಡಬೇಕು ಅನ್ನೋದಕ್ಕೆ ಸ್ವಲ್ಪ ಜನ ಹಿಂಜರಿತಾರೆ ಅಂತ ಹೇಳಿದ್ರಿ. ಹಾಗಾದ್ರೆ ಅಮೃತ್ ಮಹಲ್ನ ಸಾಕಾಣಿಕೆ ಮಾಡೋರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್?
4: ಅಮೃತ್ ಮಹಲ್ ಸಾಕಿ ಏನಂತಂದ್ರೆ ಆ ಕರುಗಳನ್ನ ಹೇಗೆ ಮಾಡಬೇಕು, ಅದು ಅದು ಅದೊಂಚೂರು ಇದಾದ್ರೆ ಸಾಕು, ಇನ್ನೇನು ಸಮಸ್ಯೆ ಇಲ್ಲ ಅಮೃತ್ ಮಹಲ್ ಸಾಕೋದ್ರಲ್ಲಿ. ಇಲ್ಲಿಗಂತೂ ಹಳ್ಳಿಕಾರ ಬೆಟ್ರು ಸರ್, ಯಾಕಂದ್ರೆ ಒಳ್ಳೆ ಕರುಗಳಲ್ಲಿ ಒಳ್ಳೆ ರೇಟ್ ಸಿಗುತ್ತೆ. ಹಸು ಹಾಲು ಖರೀದಿ ಇದ್ರೂ ಪರವಾಗಿಲ್ಲ, ಎಂಥ ತುಂಡಸು ಪಂಡಸುಲು ಎಂಥೆಂಥ ಕರುಗಳು ಬಿದ್ದಿರೋದು ನಾವು ನೋಡಿದ್ದೀವಿ. ಒಳ್ಳೊಳ್ಳೆ ಕರುಗಳು ಬಿದ್ದು ಒಳ್ಳೊಳ್ಳೆ ರೇಟ್ಗೆ ಹೋಗವೆ. ಇಲ್ಲಿ ಮನೇಲಿ ಒಂದು ಒಳ್ಳೆ ಕರು ಬೀಳ್ತು ಅಂತಂದರೆ ಅದು ಅದರಮ್ಮ ಹಾಲು ಬಿಡಿಸ್ಕೊಳ್ಳೋಷ್ಟರೊಳಗೆ ಮನೆ ಮುಂದೆ ಕ್ಯೂ ನಿಂತಿರ್ತಾರೆ, ನಮಗೆ ಈ ಕರು ಕೊಡಿ, ಈ ಕರು ಕೊಡಿ, ಈ ಕರು ಕೊಡಿ ಅಂತ. ಒಂದು ಹೆಣ್ಗರು ಹುಟ್ಟಿದ ಮೇಲೆ ಅದು ಮಾಮೂಲಿ ನಮ್ಮ ಈ ನಾಟಿ ಹಸು ಆದರೆ 20-24 ತಿಂಗಳು ಬೇಕು, ಇಲಾತಿ ಹಸುಗಳಾದರೆ ಒಂದು 10-12 ತಿಂಗಳು ಗೀಟಿಗೆ ಬಂದು ಗಬ್ಬ ಆಗವು ಅವೆ. ಆಮೇಲೆ ಇವು ಮ್ಯಾಕ್ಸಿಮಮ್ ಅಂತ ನಾವು ನೋಡ್ದಂಗೆ ನಮ್ಮ ದೊಡ್ಡಮ್ಮವ್ರ ಮನೇಲಿ ಒಂದು ಹಸು ಇತ್ತು, 20-21 ಹಸು ಕರುಗಳು ಹಾಕಿತ್ತು ಅದು. ಆದರೆ ಇಡೀ ಜೀವಮಾನ ಬಿಡಿ ನಾವು ಆ ಥರ ಹಸುಗಳನ್ನ ನೋಡಿದ್ದೀವಿ. ನಾವು ಹೇಗೆ ನೋಡ್ಕೋತೀವಿ ಹಾಗೆ ವಯಸ್ಸಾದಂಗೆ ಆದಂಗೆ ಅದು. ಈಗ ವರ್ಷಕ್ಕೊಂದು ಕರು ಕೊಡೋದು 2 ವರ್ಷಕ್ಕೆ, 3 ಫಲ ನಿಲ್ಲೋದು ಲೇಟ್ ಆಯ್ತವೆ, 2 ವರ್ಷಕ್ಕೆ ಒಂದು ಕರು ಕೊಡ್ತವೆ. ಆ ಥರ ಅದರ ಶಕ್ತಿ ಇದ್ದಂಗೆ ಇದು ಮಾಡುತ್ತವೆ.
3: ಓಕೆ, ಸೊ ಹಾಗಾದರೆ ಅವುಗಳನ್ನ ಆಯ್ಕೆ ಮಾಡ್ಕೊಳ್ಳೋದಾದ್ರೆ ಹೇಗೆ ನೋಡಿ ಆಯ್ಕೆ ಮಾಡ್ಕೋಬೇಕು ಸರ್, ಇದ್ರ ಬಗ್ಗೆ ಹೇಳ್ಬೋದಾ?
4: ಫಸ್ಟ್ ಅವು ಒಂದು 24 ತಿಂಗಳು ಆವಾಗ ಎರಡಲ್ಲಿ ಇಕ್ತವೆ, ಅಲ್ಲೂ ಬಿದ್ದು ಹುಟ್ತವೆ. ಆಮೇಲಿಂದ 4 ಅಂತಂದರೆ ಅದೇ ಈ ನಮ್ಮ ಈ ನಮ್ಮ ರೈತರ ಲೆಕ್ಕ ಹೆಂಗೆ ಅಂತಂದರೆ 2 ಅಂತಂದ್ರೆ 1 ಹಾಕಿರಬೇಕು, 4 ಅಂತಂದರೆ 2 ಹಾಕಿರಬೇಕು, 6 ಅಂದರೆ 3 ಕರು, ಕಡ ಬಿದ್ದಿದ್ದು ಅಂತಂದರೆ ಫುಲ್ಲು ಸಮ ಆದಂಗೆ ಅದು. ಮುಂದೆ ಅಲ್ಲಿ ನೋಡ್ತಾರೆ ಅದನ್ನು. ಆಮೇಲೆ ಸಮ ಆದಮೇಲೆ ಸಮವಹಿಸು ಅಂತಂತೀವಿ ಆಮೇಲಿಂದ. ಆಮೇಲೆ ಗೊರ್ಸು ನೋಡ್ತೀವಿ, ಕೊಂಬು ನೋಡ್ತೀವಿ, ಕಾಲು ನಡಿಗೆ ನೋಡ್ತೀವಿ, ಆಮೇಲೆ ಸುಳಿ ನೋಡ್ತೀವಿ ಅದರಲ್ಲಿ ಈ ದನಗಳಲ್ಲಿ. ಮೇನ್ ನಾಟಿ ಹಸುಲಿ ಸುಳಿ ನೋಡೋದು, ನಮ್ಗೆ ಅದ್ರ ಮೇಲೆಲ್ಲ ನಂಬಿಕೆ ಇಲ್ಲ. ಎಲ್ಲ ಸುಳಿ ಇರೋ ಹಸುಗಳನ್ನೂ ಕಟ್ಟಿದ್ದೀನಿ, ಏನೂ ತೊಂದರೆ ಇಲ್ಲ. ಅದೇ ಮೇನ್ ಕರುಗಳಿಗೆ ಸುಳಿ ಶುದ್ಧವಾಗಿರಬೇಕು, ಹಂಗಾದರೆ ಒಳ್ಳೆ ವ್ಯಾಲ್ಯೂ. ನಾಟಿ ಹಸು ತಗೊಬೇಕಾದ್ರೆ ಯಾವ್ಯಾವ ಥರ ಮೋಸ ಹೋಗ್ತಾರೆ ಅಂತಂದರೆ ಮೇನು ಸುಳಿಲಿ ಕೆಲವೊಬ್ರಿಗೆ ಪಾಪ ಸುಳಿ ನೋಡೋಕೆ ಬರಲ್ಲ, ಹೊಸೊಬ್ರಿಗೆ ನಾನು ಹೇಳೋದು ಸುಳಿ ಶುದ್ಧ ಇಲ್ಲದೇ ಹಸುಗಳು ಕೊಟ್ಬಿಡ್ತಾರೆ. ಇಲ್ಲಿ ನಾಲ್ಕು ಬೆಳ್ಳಿ ಬಿಟ್ಟಿರಬೇಕು, ಅದು ತೀರಾ ಮಧ್ಯಕ್ಕೆ ಬಂದ್ರೂ ಸುಳಿ ಅವು ಕೆಲವೊಬ್ರಿಗೆ ಗೊತ್ತಾಗಲ್ಲ ಒಬ್ಬೊಬ್ರಿಗೆ. ಆಮೇಲೆ ಕಾಲು ಕೆಳಗಡೆ ಸುಳಿ ಇರಬಾರ್ದು. ಆಮೇಲೆ ಈ ವಧೆಯ ಹಸುಗಳು ರಾಕ್ಪಟ್ ಮಾಡೋ ಹಸುಗಳಿಗೆ ಈ ಏನೋ ಮಾಮೂಲಿ ಎಣ್ಣೆ ಹೊಡಿಸ್ಬಿಟ್ಟು ಮಂಕ್ ಮಾಡಿಬಿಡ್ತಾರೆ ಸಂತೆಗಳಲ್ಲಿ. ಸಾಮಾನ್ಯ ಮಾಡೋದಂಗೆ ಕುಡಿಸ್ಬಿಟ್ಟಾಗ ಅವು ಸುಮ್ಮನೆ ಆಗ್ಬಿಡ್ತವೆ. ಆಮೇಲೆ ಅವ್ರ ಮನೆಗೆ ತಗೊಂಡೋದಾಗಲೇ ಅದು ಅವು ಬುದ್ಧಿ ತೋರಿಸ್ತವೆ. ಆಮೇಲೆ ಆ ಕಾಲು ಕಟ್ಕೊಂಡು ಒಬ್ಬೊಬ್ರು ಕರೀತೀವಿ, ನಾವು ಕಾಲು ಕಟ್ಕೊಂಡೇ ಕರಿತೀವಿ, ಏನಕ್ಕೆ ಅಂತ ಮಧ್ಯದಲ್ಲಿ ಏನಾದರೂ ಒದಗಿದ್ದೀವಿ ಅಂತ ಅಷ್ಟೇ. ಕಾಲು ಕಟ್ತೇನೆ ಕರೆಯೋವು ಕರಿತೀವಿ, ಏನೂ ತೊಂದರೆ ಇಲ್ಲ. ಎಂಥ ಹಸುನಾದರೂ ಪಳಗಿಸ್ಬೋದು ಸರ್, ಆದರೆ ಅದು ತಾಳ್ಮೆ ಬೇಕು. ಅದ್ರ ಜೊತೆ ನಾವು ಅದನ್ನು ಏನೇ ಮಾಡಿದ್ರು ಅದು ಒಡೆದು ಬಡ್ದು ಮಾಡ್ತೀನಿ ಅಂತಂದರೆ ಈ ಹಸುಗಳಲ್ಲಿ ಆಗಲ್ಲ. ಸಮಾಧಾನವಾಗಿ ಅವನ್ನ ಇದಕ್ಕೆ ತಗೊಬೇಕು. ಒಂದು ಕರಾವು ಕರೀನಿಲ್ಲ ಅಂತಂದ್ರೂ ನೆಕ್ಸ್ಟ್ ಕರಾವಾಗಾದ್ರೂ ನಿಮ್ಮ ಹತ್ರ ಹೊಂದುತ್ತವೆ. ಅಲ್ಲಿವರೆಗೂ ತಾಳ್ಮೆಯನ್ನು ನೋಡ್ಕೊಬೇಕು ಅವನ್ನ ಅಷ್ಟೇ. ಸುಳಿ ಸಾರ್ ಅದು ಒಬ್ಬೊಬ್ರ ನಂಬಿಕೆ, ಅವ್ರವ್ರ ನಂಬಿಕೆ, ಅವ್ರವರ ಭಾವಕ್ಕೆ, ಅವ್ರವರ ಬಕುತಿಗೆ ಅನ್ನಂಗೆ. ನಾವೇನು ನಂಬಲ್ಲ, ನಮ್ಗೆ ಎಲ್ಲ ಥರದ್ದು ಆಗವೆ. ಆದರೆ ರೀಸೇಲ್ ಆಗಲ್ಲ, ನಿಮ್ಮಿಂದ ಮೂವ್ ಆಗಲ್ಲ ಬೇರೆ ಕಡೆಗೆ. ರೀಸೇಲ್ ವ್ಯಾಲ್ಯೂ ಕಡಿಮೆ. ಸುಳಿ ಒಂದೋರು ಮಾತ್ರ ಒಬ್ಬೊಬ್ರು ಕಟ್ತಾರೆ. ಆ ದಿಬ್ಬದ ಮೇಲಿರೋ ಪಾತಾಳ ಸುಳಿ ಅಂತೀವಿ, ಅದನ್ನು ಯಾರು ಕಟ್ಟೋದೇ ಇಲ್ಲ. ಅದನ್ನು ಒಬ್ಬೊಬ್ರು ಕಟ್ತಾರೆ, ಇದ್ರೂ ನಡೀತದೆ, ನಮಗೇನು ಕೆಲಸಕ್ಕೆ ಏನೂ ತೊಂದರೆ ಇಲ್ಲ ಅಂತ ಒಬ್ಬೊಬ್ರು ನಂಬಿಕೆ ಮೇಲೆ ಸರ್. ಅದು ಸುಳಿ ಸುಳಿ ಅಂತಂದ್ರೆ ಏನು, ಅದೇ

0: ಅಂತಂದ್ರೆ ಒಂದು ಹಸು ಅದರಲ್ಲಿ ಎರಡು ಕರು ಚೆನ್ನಾಗಿರೋದು ಹಾಕ್ಬಿಟ್ರೆ ಅವೇ ಲಕ್ಷಾಂತರ ರೂಪಾಯಿಗೆ ಹೋಗುತ್ತವೆ ಇವತ್ತಿನ ರೇಟಲ್ಲಿ. ಆಮೇಲೆ ಅದು ಅದಕ್ಕೆ ಜೋಡಿ ತಂದು ಮಾರ್ತೀನಿ ಅಂತಂದರೆ ಅವು ಒಳ್ಳೆ ರೇಟ್ ಆಗುತ್ತವೆ. ದುಡಿಮೆ ಪರ್ಪಸ್ಸಿಗೂ ಇಟ್ಕೊಂಡು ಅದರಲ್ಲೇ ಬ್ರೀಡಿಂಗ್ ಮಾಡಿಕೊಂಡು ಇಟ್ಕೊಂಡ್ರೆ ಉತ್ತಮ. ಇದನ್ನೇ ಒಂದು ಉದ್ಯಮವಾಗಿ ಮಾಡ್ತೀನಿ ಅಂತಂದರೆ ಭಾಳ ಕಷ್ಟ. ನಾವು ಆದರೆ ಈಚೆ ಬಿಡ್ತೀವಿ, ಮಳೆ ಮುಂಡಿ ಇದೆ, ಮೀಸ್ಕೊಂಬರ್ತೀವಿ, ಸಂಜೆ ಹೊತ್ತಟ್ಕೊಂಬರ್ತೀವಿ, ಏನೂ ತೊಂದರೆ ಇಲ್ಲ. ಅಲ್ಲಿ ಹಳ್ಳಿಗಳಲ್ಲಿ ಹಂಗಾಗಲ್ಲ. ಅರ್ಧ ಎಕರೆ ಒಂದೊಂದು ಎಕರೆ ಜಾಗ ಇಟ್ಕೊಂಡಿರ್ತಾರೆ. ಅದ್ರ ಜೊತೆಗೆ ಇದನ್ನು ಮಾಡ್ಕೊಂಡು ಹೋದರೆ ಉತ್ತಮ. ಅದನ್ನು ಬಿಟ್ಟು ಬರೀ ಹಾಲಿಗೆ ಮಾಡ್ತೀನಿ ಅಂತಂದರೆ ಭಾಳ ಕಷ್ಟ. ಹಳ್ಳಿ ಕಾರು ಅಮೃತ ಮಹಲಷ್ಟು ಈಸಿ ಮೇಂಟೆನೆನ್ಸು. ಈ ವಾತಾವರಣಕ್ಕೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗುತ್ತವೆ, ಯಾವುದೇ ರೋಗ ರುಜಿನ ಬರಲ್ಲ. ಆಮೇಲೆ ಹಸುಗಳು ಸಾಕೋರು ಅಷ್ಟೇ, ರೋಗ ರುಜಿನ ಅಂತ ಹೇಳ್ತಾ ಇದ್ದೀನಲ್ಲ, ಹಸುಗಳು ಸಾಕೋರು ಅಷ್ಟೇ ದನಗಳ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳಿ. ಏನೇನು ರೋಗ ಬರುತ್ತೆ, ಏನು ಎತ್ತ ಸಣ್ಣ ಪುಟ್ಟ ಫಸ್ಟ್ ಏಡ್ಗಳು ನೀವೇ ಹೇಗೆ ಮಾಡ್ಕೊಬೇಕು ಅವೆಲ್ಲ ತಿಳ್ಕೊಳ್ಳಿ. ಇದರಲ್ಲಿ ಎಷ್ಟೇ ಅನುಭವ ಇದ್ರೂ, ಇದು ನಾವು ಚಿಕ್ಕದ್ರಿಂದನೂ ದನಗಳಲ್ಲೇ ಬೆಳೆದಿರೋದು, ಇಷ್ಟು ಅನುಭವ ಇದ್ರೂ ನಾವು ಯಾವ ಮಾಡ್ತೀವಿ.
1: ಹೌದು, ಖಂಡಿತ ಸರ್. ನೀವು ಹೇಳಿದಾಗೆ ಈ ರೀತಿ ಎಷ್ಟೇ ಅನುಭವ ಇದ್ರೂ ಒಂದೊಂದು ಸಾರಿ ಅದು ಎಲ್ಲೋ ಮಿಸ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ತುಂಬ ಚೆನ್ನಾಗಿ ಹೇಳಿದ್ರಿ ಸರ್ ಈ ಒಂದು ಹೈನುಗಾರಿಕೆಯಲ್ಲಿ ಅಮೃತ್ ಮಹಲ್ ಮತ್ತು ಏನು ನಮ್ಮ ದೇಶೀಯ ಹಳ್ಳಿಕಾರ ಹಸುಗಳ ಯಾವ ರೀತಿ ಸಾಕಾಣಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳಿದ್ರ. ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲ ವಿಷಯಗಳನ್ನ ನಮಗೆ ತಿಳಿಸೋದಕ್ಕೆ. ಸೊ ಕೆಳಗರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹೈನುಗಾರಿಕೆ ಕುರಿತಂತೆ ತಿಳಿಸಿದಂತಹ ಎಲ್ಲ ಮಾಹಿತಿಗಳು ನಿಮಗೂ ಕೂಡ ಉಪಯುಕ್ತ ಇದೆ ಅಂತ ಅನ್ಕೊಳ್ತಾ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮದಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರ್ ಅವರು.
1: ನಾವು ಪ್ರಕೃತಿಯ ಬಗ್ಗೆ ಮಾತನಾಡುವಾಗ ನಾವು ಸದಾ ಚಾರ್ಲ್ಸ್ ಡಾರ್ವಿನ್ ಅನ್ನು ನೆನೆಸಿಕೊಳ್ಳುತ್ತೇವೆ. ಹಾಗಾಗಿ ಚಾರ್ಲ್ಸ್ ಡಾರ್ವಿನ್ ಅನ್ನು ಕೆಲವು ಮಾಹಿತಿಗಳನ್ನು ನೆನಪಿಸಿಕೊಳ್ಳೋಣ. ಇಡೀ ಜಗತ್ತಿನಲ್ಲಿ ಅತ್ಯಂತ ಪ್ರಭಾವಿ ಪುಸ್ತಕವೆಂದರೆ ದ ಆರಿಜಿನ್ ಆಫ್ ಸ್ಪೀಸೀಸ್. ಅದೊಂದು ಮೇರ ಕೃತಿ. ಅದು ಪ್ರಕಟವಾದ ದಿನವೇ 1250 ಪ್ರತಿಗಳು ಮಾರಾಟವಾಗುತ್ತವೆ. ಪುಸ್ತಕವನ್ನು ಓದಿದ ಜಗತ್ತಿನ ಅನೇಕ ವಿದ್ವಾಂಸರು ಪಂಡಿತರು ಬೆಚ್ಚಿಬೀಳುತ್ತಾರೆ. ಅವರ ನಂಬಿಕೆಯನ್ನೇ ಆ ಪುಸ್ತಕ ಬುಡಮೇಲು ಮಾಡುತ್ತದೆ. ಜನ ರೊಚ್ಚಿಗೆದ್ದು ಡಾರ್ವಿನನಿಗೆ ಧಿಕ್ಕಾರ ಹಾಕುತ್ತಾರೆ. ಕೆಲವರು ಕೊಲ್ಲಲು ಕೂಡ ಹಿಂದೇಟು ಹಾಕುವುದಿಲ್ಲ. ಆದರೆ ಡಾರ್ವಿನ್ ತನ್ನ ಕುಟುಂಬ ಹಾಗೂ ಗೆಳೆಯರ ಸಹಕಾರದಿಂದ ಬದುಕುಳಿಯುತ್ತಾನೆ. ಬುದ್ಧಿಜೀವಿಗಳ ವಿಜ್ಞಾನಿಗಳ ವಲಯದಲ್ಲಿ ಕ್ರಾಂತಿಕಾರಕವಾದ ವಿವಾದಗಳು ಹುಟ್ಟಿಕೊಳ್ಳುತ್ತವೆ. 19th century ಡಾರ್ವಿನ್ ಜೀವ ವಿಕಾಸದ ಸಂಶೋಧನೆಯಷ್ಟು ಯಾವುದು ಜನರ ಮಿದುಳಿಗೆ ಚುರುಕು ಕೊಟ್ಟಿರಲಿಲ್ಲ. 1809 February 19 ಜೀವ ವಿಕಾಸದ ಪ್ರತಿಪಾದಕ ಚಾರ್ಲ್ಸ್ ಡಾರ್ವಿನ್ ಜನಿಸುತ್ತಾನೆ. ಆ ವರ್ಷವನ್ನು ಪ್ರಪಂಚದ ಎಲ್ಲೆಡೆ ಡಾರ್ವಿನ್ ದ್ವಿಶತಮಾನೋತ್ಸವವೆಂದು ಆಚರಿಸಲಾಗುತ್ತದೆ. ಈ ಸಂಭ್ರಮದ ಆಚರಣೆಯ ಸಂದರ್ಭದಲ್ಲಿ ಬಗೆ ಬಗೆಯ ನಾಣ್ಯಗಳು, ಅಂಚೆ ಚೀಟಿಗಳು, ಶುಭಾಶಯ ಪತ್ರಗಳು ಬಿಡುಗಡೆಗೊಳ್ಳುತ್ತವೆ. ಮಾಧ್ಯಮದ ಮಂದಿಗಂತೂ ಅದೊಂದು ಸುಂದರವಾದ ನೆನಪು. ಬರೀ ಹಣ ಪ್ರತಿಷ್ಠೆಯ ವ್ಯಸನಿಗಳಾಗಿರುವ ಈ ಶತಮಾನದ ಯುವಕರಿಗೆ ಡಾರ್ವಿನ್ನ ಆದರ್ಶಗಳು, ಆವಿಷ್ಕಾರಗಳು ಮಾದರಿಯಾಗಿ ನಿಲ್ಲುತ್ತವೆ. ಡಾರ್ವಿನ್ ಹುಟ್ಟಿದ್ದು ಇಂಗ್ಲೆಂಡಿನ ಆಗರ್ಭ ಶ್ರೀಮಂತರ ಮನೆತನದಲ್ಲಿ. ಆತನ ತಂದೆ ಸುಪ್ರಸಿದ್ಧ ವೈದ್ಯ ಮತ್ತು ಆತನ ಅಜ್ಜನೂ ಕೂಡ ವೈದ್ಯ. ಚಿಕ್ಕಂದಿನಿಂದಲೇ ಡಾರ್ವಿನ್ ದಡ್ಡನೆಂದು ಗೆಳೆಯರು, ಕುಟುಂಬದವರು, ಶಿಕ್ಷಕರು ಆತನನ್ನು ಹೀಗೆಳೆಯುತ್ತಿದ್ದರು. ಡಾರ್ವಿನ್ ಮುಂದೆ ಉದ್ಧಾರವಾಗುವುದಿಲ್ಲ ಎಂಬ ಮಾತುಗಳು ಅಲ್ಲಲ್ಲಿ ಕೇಳಿಬರುತ್ತಿದ್ದವು. ಡಾರ್ವಿನ್ನ ತಂದೆ ಆತನನ್ನು ವೈದ್ಯನನ್ನಾಗಿ ಮಾಡಬೇಕೆಂದು ಕಾಲೇಜಿಗೆ ಸೇರಿಸಿದ್ದರು. ಆದರೆ ಡಾರ್ವಿನನಿಗೆ ಆಸಕ್ತಿಯೇ ಇರಲಿಲ್ಲ. ಹಾಗಾಗಿ ಅರ್ಧಕ್ಕೆ ಕಾಲೇಜು ಬಿಟ್ಟುಬಿಟ್ಟ. ತರಗತಿಯಲ್ಲಿ ಕುಳಿತು ಪಾಠ ಕೇಳುವ ಆಸಕ್ತಿಯೇ ಡಾರ್ವಿನನಿಗೆ ಇರಲಿಲ್ಲ. ಹೊರಗಡೆ ಸುತ್ತುತ್ತಿರಬೇಕು, ಏನನ್ನಾದರೂ ನೋಡುತ್ತಿರಬೇಕು ಎಂಬುದು ಕುತೂಹಲ ಆತನ ಮನಸ್ಸಿನಲ್ಲಿತ್ತು. ಪಾಠಶಾಲೆ ಡಾರ್ವಿನನ ಒಂದು ಪ್ರಮುಖವಾಗಿರುವ ಅಡ್ಡಿ ಎಂದೇ ಹೇಳಬಹುದು. ಡಾರ್ವಿನನ ಅಜ್ಜನಿಗೂ ನಿಸರ್ಗದ ಮೇಲೆ ಅಪಾರ ಪ್ರೀತಿ. ಅದುವೇ ಡಾರ್ವಿನನಿಗೆ ಬಳುವಳಿಯಾಗಿ ಬಂದಿರಬಹುದು. ಚಿಕ್ಕಂದಿನಿಂದಲೇ ಡಾರ್ವಿನನಿಗೆ ಕಾಡಿನಲ್ಲಿ ಅಲೆಯುವ ಹವ್ಯಾಸವಿತ್ತು. ಇರುವೆ ಗೂಡು ಹುಡುಕುವುದು, ಕೀಟಗಳನ್ನು ಸಂಗ್ರಹಿಸುವುದು, ಪಕ್ಷಿಗಳ ಮೊಟ್ಟೆ ಹುಡುಕಿ ಕಲೆ ಹಾಕುವುದು, ಎರೆಹುಳು, ಬಸವನಪಾದ ಅಧ್ಯಯನ ಮಾಡುವುದು, ನದಿ ಸಾಲಿನ ಬಗೆಗೆ, ಸಸ್ಯಗಳ ಬಗೆಗೆ ತಿಳಿಯುವುದು, ಸಮುದ್ರದ ದಂಡೆಯ ಚಿಪ್ಪುಗಳ ಸಂಗ್ರಹಣೆ ಮಾಡುವುದು, ಬಗೆ ಬಗೆಯ ಕಲ್ಲುಗಳನ್ನು ಸಂಗ್ರಹಿಸುವುದು, ಇವೆಲ್ಲವೂ ಆತನ ಹವ್ಯಾಸಗಳು. ಅವನ ಮನೆಯೇ ತಾನು ಒಟ್ಟು ತಂದು ಹಾಕಿದ್ದ ವಸ್ತುಗಳ ಒಂದು ಗೋದಾಮಾಗಿ ಪರಿವರ್ತನೆಯಾಗಿತ್ತು. ಡಾರ್ವಿನನಿಗೆ ತಂದೆ ಪಾದ್ರಿಯಾಗಲು ಆಗಾಗ ಹೇಳುತ್ತಿದ್ದರು. ಆದರೆ ಆತ ಅದಕ್ಕೆ ಒಪ್ಪಲಿಲ್ಲ. ಬದಲಾಗಿ ಅವನಿಗೆ ಬೀಗಲ್ ನೌಕೆಯಲ್ಲಿ ಪ್ರಯಾಣ ಮಾಡುವ ಅವಕಾಶ ಒದಗಿ ಬಂತು. ಆದರೆ ತಂದೆ ಒಪ್ಪಲಿಲ್ಲ. ತಂದೆಯ ಮಾತನ್ನು ಧಿಕ್ಕರಿಸಿ 4 ಕಾಲ ಸಮುದ್ರದಲ್ಲಿ ಡಾರ್ವಿನ್ ಪ್ರಯಾಣ ಮಾಡುತ್ತಾನೆ. ಪಟಗೋನಿಯಾ, ಲಾಪ್ಲಾತ ಹಾಗೂ ಗಲ್ಪಗೋಸ್ ಮೊದಲಾದ ದ್ವೀಪಗಳಲ್ಲಿ ಪ್ರಯಾಣ ಮಾಡಿ ಬಗೆ ಬಗೆಯ ಆಮೆ, ಪಕ್ಷಿ, ಹಸು ಮೊದಲಾದವುಗಳನ್ನು ಅಧ್ಯಯನ ಮಾಡುತ್ತಾರೆ. ಜಗತ್ತಿನ ಜೀವ ವೈವಿಧ್ಯದ ಮಹಾರಾಶಿಯನ್ನೇ ಮನೆಗೆ ಹೊತ್ತು ತರುತ್ತಾರೆ. 20 ಕಾಲ ಅವುಗಳ ದೀರ್ಘ ಅಧ್ಯಯನ ಮಾಡಿದವರು ಡಾರ್ವಿನ್. ಅನೇಕ ಅನುಮಾನಗಳ ಸಂದರ್ಭಗಳಲ್ಲಿ ತಜ್ಞರಿಗೆ ಪತ್ರ ಬರೆದು ಮಾಹಿತಿ ಸಂಗ್ರಹಿಸುತ್ತಾರೆ. ಈ ಎಲ್ಲ ಸಾಹಸಗಳ ಶ್ರಮಗಳ ಫಲಿತಾಂಶವೇ ಅವರು ಬರೆದು ಪ್ರಕಟಿಸಿದ ಜೀವ ಸಂಕುಲಗಳ ಉಗಮ ಎಂಬ ಕೃತಿ. ಅದು ಜೀವ ವಿಕಾಸದ ಸಿದ್ಧಾಂತ, ಇಡೀ ಪ್ರಪಂಚದ ತಟಸ್ಥ ನಂಬಿಕೆಯನ್ನೇ ಮೇಲೆ ಕೆಳಗೆ ಮಾಡಿರುವಂತಹ ಕೃತಿ. 150 ಹಿಂದೆಯೇ ಚಾರ್ಲ್ಸ್ ಡಾರ್ವಿನ್ ಇಂದಿನ ದಿನಗಳಲ್ಲಿ ಜನಪ್ರಿಯವಾಗುತ್ತಿರುವ ವಿಜ್ಞಾನದ ಅಂತರ್ಶಿಸ್ತು ಅಧ್ಯಯನಕ್ಕೆ ಬುನಾದಿ ಹಾಕಿದ್ದರು. ಡಾರ್ವಿನ್ ತಮ್ಮ ವಿಕಾಸದ ಸಿದ್ಧಾಂತಕ್ಕೆ ಭೂಗೋಳ, ಹವಾಮಾನ, ಪಳೆಯುಳಿಕೆ, ಭೂವಿಜ್ಞಾನ, ಭ್ರೂಣವಿಜ್ಞಾನ ಮೊದಲಾದವುಗಳನ್ನು ಸಂಯೋಜನೆ ಮಾಡಿ ಜೀವ ವಿಕಾಸದ ಬೇರುಗಳನ್ನು ಹುಡುಕಿ ಸಿದ್ಧಾಂತ ಮಂಡಿಸುತ್ತಾರೆ. ಡಾರ್ವಿನ್ ಸಮಕಾಲೀನರಾದ ಮಾರ್ಕ್ಸ್ ಮತ್ತು ಎಂಗೆಲ್ಸ್ ತಮ್ಮ ಕಮ್ಯುನಿಸ್ಟ್ ಸಮಾಜವಾದದ ಸಿದ್ಧಾಂತಕ್ಕೆ ಡಾರ್ವಿನರ ಸಿದ್ಧಾಂತ ಸಮರ್ಥನೆ ನೀಡಿತೆಂದು ಆತನನ್ನು ಕೊಂಡಾಡಿದ್ದಾರೆ. ಕರಿಯರು ಬಿಳಿಯರು ಒಂದೇ ವಂಶವಾಹಿನಿಯಿಂದ ಬಂದಂಥವರು ಎಂದು ಪ್ರತಿಪಾದನೆ ಮಾಡಿದ, ಬಿಳಿಯರ ಗುಲಾಮಗಿರಿ ಧೋರಣೆಯನ್ನು ವಿರೋಧಿಸಿದ ಡಾರ್ವಿನನ್ನು ಬಹಳ ಜನ ಹೀಗೆಳೆಯುತ್ತಾರೆ. ಆದರೆ ಡಾರ್ವಿನ್ ಮಹಾ ಮಾನವತಾವಾದಿಯಾಗಿರುತ್ತಾನೆ. ಕ್ರಿಶ್ಚಿಯನ್ ಸಮಾಜದಲ್ಲಿ ಅವರ ಹೆಸರಿಗೆ ಅನೇಕ ದೋಷಗಳು ಬರುತ್ತವೆ. ಆತನನ್ನು ಯಾರೂ ಒಪ್ಪುವುದಿಲ್ಲ. ನಿಜವಾಗಿಯೂ ಹೇಳಬೇಕೆಂದರೆ ಡಾರ್ವಿನ್ ಮಿತಭಾಷೆಯಾದರೂ ಅಂಜಿಕೆಯ ಸ್ವಭಾವದವನಾದರೂ ತನ್ನ ನಿಲುವನ್ನು ಆ ಕಾಲದಲ್ಲಿ ಸಮಾಜವನ್ನು ಎದುರಿಸಿ ಸ್ಪಷ್ಟಪಡಿಸಿದ್ದರು. ಏಕೆಂದರೆ ಅವರ ಸಮಕಾಲೀನ ನಾಯಕರಾದ ಬ್ರೂನೋ ಸೌರಮಂಡಲದ ಕೇಂದ್ರವೇ ಸೂರ್ಯನೆಂದು ಪ್ರತಿಪಾದಿಸಿದ್ದರು. ಸತ್ಯ ಹೇಳಿ ಸುಟ್ಟು ಬೂದಿಯಾಗಿದ್ದ ಬ್ರೂನೋನ ಉದಾಹರಣೆ ನಮ್ಮ ಡಾರ್ವಿನನಿಗೂ ಅನ್ವಯಿಸುತ್ತದೆ. ಗೆಲಿಲಿಯೋ ಕೂಡ ಸತ್ಯ ಹೇಳಿ ತಪ್ಪು ಒಪ್ಪಿಕೊಂಡು ಪ್ರಾಣ ಉಳಿಸಿಕೊಂಡಿದ್ದ. ಬೈಬಲ್ನ ಪ್ರಕಾರ ನಿಸರ್ಗದ ಸಕಲ ವಸ್ತುಗಳು ದೇವರ ಸೃಷ್ಟಿ. ಆರು ದಿನಗಳಲ್ಲಿ ದೇವರು ಆಡಮ್ ಆ್ಯಂಡ್ ಇವ್ ಎಂಬ ದಂಪತಿಗಳನ್ನು ಮೊದಲು ಸೃಷ್ಟಿಸಿದ್ದ ಎಂಬುದು ಆ ದಿನದ ಪರಮ ಸತ್ಯವಾಗಿತ್ತು. ಆ ಎಲ್ಲ ಅಭಿಪ್ರಾಯಗಳಿಗೆ ಡಾರ್ವಿನ್ ನಾಂದಿ ಹಾಡಿ ಬಿಷಪ್ಗಳ, ಪೋಪ್ಗಳ, ಪಾದ್ರಿಗಳ ಕೆಂಗಣ್ಣಿಗೆ ಗುರಿಯಾಗುತ್ತಾರೆ. ಆದರೆ ಆತನ ಸಹಚರ ವಿಜ್ಞಾನಿಗಳು ಮಾತ್ರ ಆತನ ನೆರವಿಗೆ ಬರುತ್ತಾರೆ. ಜೀವಿಗಳು ಬದುಕುವುದಕ್ಕಾಗಿ, ಆಹಾರಕ್ಕಾಗಿ ಹೋರಾಟ ಮಾಡುತ್ತವೆ. ಹೋರಾಟ ಮಾಡಿ ಬಲಿಷ್ಠವಾದವು ಪ್ರಕೃತಿಯಲ್ಲಿ ಬದುಕುತ್ತವೆ, ಕನಿಷ್ಠವಾದವು ಸಾಯುತ್ತವೆ ಎಂಬುದು ಆತನ ಸಿದ್ಧಾಂತ. ಒಂದು ಜೀವಿ ಮತ್ತೊಂದರಂತೆ ಇರಲು ಸಾಧ್ಯವೇ ಇಲ್ಲ. ಕೋಟಿ ಕೋಟಿ ವರ್ಷಗಳಲ್ಲಿ ಜೀವಿಗಳಲ್ಲಿ ಹೊಸ ಪ್ರಭೇದಗಳು ಉಂಟಾಗುತ್ತವೆ. ಭ್ರೂಣಶಾಸ್ತ್ರ ಅಧ್ಯಯನ ಮಾಡಿದರೆ ಡಾರ್ವಿನರ ವಿಕಾಸವಾದದ ಸಂಪೂರ್ಣ ಅರಿವು ನಮಗಾಗುತ್ತದೆ. ಎಲ್ಲ ಜೀವಿಗಳು ಒಂದಿಲ್ಲ ಒಂದು ವಂಶವಾಹಿನಿಯಿಂದ ಹುಟ್ಟಿ ಬಂದಿವೆ ಎಂದು ತಿಳಿದಿದ್ದರೂ ಈ 21ನೇ ಶತಮಾನದ ಮಾನವ ಜಾತಿ, ಧರ್ಮ, ಜನಾಂಗ, ಬಿಳಿಯ, ಕರಿಯ ಮುಂತಾದವುಗಳ ಸಂಘರ್ಷದಲ್ಲಿ ಬಿದ್ದು ಒದ್ದಾಡುತ್ತಿದ್ದಾನೆ. ಡಾರ್ವಿನನ ವಿಕಾಸವಾದದ ಸಿದ್ಧಾಂತದಿಂದ ನಾವುಗಳೆಲ್ಲ ಒಂದೇ ಮೂಲದವರೆಂದು ತಿಳಿಯಬೇಕಾಗಿದೆ. ಭ್ರೂಣ ವಿಜ್ಞಾನ, ತಳಿವಿಜ್ಞಾನ, ಪಳಿವಳಿಕೆ ವಿಜ್ಞಾನ ಮೊದಲಾದ ವಿಜ್ಞಾನಗಳಿಗೆ ಡಾರ್ವಿನನ ವಿಕಾಸವಾದ ಒಂದು ತಳಹದಿ. ಡಾರ್ವಿನರ ಪ್ರಾಕೃತಿಕ ಆಯ್ಕೆಯ ಚಿಂತನೆಗಳು ಸರ್ವಕಾಲಿಕ. ಹಾಗಾಗಿ ಅವರನ್ನು ಸಹಸ್ರಮಾನದ ಚಿಂತಕ ಎಂದು ಕರೆಯುವುದು ಹಾಗೂ ಸದಾ ನೆನಪಿಸಿಕೊಳ್ಳುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ.
0: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಿದಂತಹ ಶ್ರೀತಾ ಶೇಖರ್ ಗೌಳೇರ್ ಅವರಿಗೆ ಧನ್ಯವಾದಗಳು.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತಾ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಈಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೆ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇದೀಗ ಕೇಳೋಣ ಜಗ ಮೆಚ್ಚಿದ ಮಗ ಎನ್ನುವಂತ ಒಂದು ಚಿತ್ರದ ಗೀತೆ. ಇದು ಯಾವ ಜನ್ಮದ ಸ್ನೇಹ ಎನ್ನುವಂತ ಒಂದು ಗೀತೆಯನ್ನ ಡಾಕ್ಟರ್ PV ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ಹುಣಸೂರು ಕೃಷ್ಣಮೂರ್ತಿಗಳ ಒಂದು ರಚನೆಯನ್ನ ಕೇಳೋಣ. ಸತ್ಯಂ ಅವರ ಒಂದು ಸಂಗೀತ ನಿರ್ದೇಶನ. ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಭಾರತಿ ಅವರ ಒಂದು ಜೋಡಿಯ ಗೀತೆ. ಇದು 1972 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ರತ್ನಗಿರಿ ರಹಸ್ಯ ಎನ್ನುವಂತಹ ಒಂದು ಚಿತ್ರದ ಗೀತೆ, ಬಾ ಬಾ ಓಡಿ ಬಾ ಎನ್ನುವಂತಹ ಒಂದು ಗೀತೆಯನ್ನ ಪಿ ಲೀಲಾ ರಾಣಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ಕಡಗಲ್ ಪ್ರಭಾಕರ್ ಶಾಸ್ತ್ರಿಗಳ ಒಂದು ರಚನೆ, ಟಿಜಿ ಲಿಂಗಪ್ಪ ಅವರ ಒಂದು ಸಂಗೀತ ನಿರ್ದೇಶನ. ಇದು 1957 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಈ ಅಪರೂಪದ ಗೀತೆಯನ್ನು ಕೇಳಿ ಆನಂದಿಸೋಣ.

ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂಥ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ. ಅದೃಷ್ಟವಂತ ಎನ್ನುವಂಥ ಒಂದು ಚಿತ್ರದ ಗೀತೆ, ನಿನ್ನೆ ನೋಡೋ ಆಸೆ. ಇದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂಥ ಧ್ವನಿ ಭಾಷಿನಿಯಲ್ಲಿ ಸಿ ಉದಯ ಶಂಕರ್ ಬರೆದಿರುವಂತಹ ಒಂದು ಗೀತೆ, ಚಕ್ರವರ್ತಿ ಅವರ ಒಂದು ಸಂಗೀತ ನಿರ್ದೇಶನ. ಇದು ದ್ವಾರಕೀಶ್ ಹಾಗೂ ಸುಲಕ್ಷಣ ಅವರ ಒಂದು ಜೋಡಿಯ ಚಿತ್ರ. ಇದು 1982ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಏನಣ್ಣ ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂಗಾರೆ.
1: ಏನು ಏನ್ ವಿಷಯ ಅಮ್ಮ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು, ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡುಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಬನ್ನಿ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ

ಚಿತ್ರ. ಇದು ಭಾರತಿ ಹಾಗೂ ರಾಜೇಶ್ ಅವರ ಒಂದು ನಟನೆಯ ಚಿತ್ರ. ಇದು 1975 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇದೀಗ ಕೇಳೋಣ ರತ್ನಗಿರಿ ರಹಸ್ಯ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ಅಮರ ಮಧುರ ಪ್ರೇಮ ಎನ್ನುವಂತ ಒಂದು ಗೀತೆಯನ್ನ ಪಿ ಸುಶೀಲಾ ಅವರ ಒಂದು ಮಧುರವಾದಂತ ಧ್ವನಿ ವಾಹಿನಿಯಲ್ಲಿ ಗೀತ ರಚನೆ ಬರೆದವರು ಕಣಗಲ್ ಪ್ರಭಾಕರ್ ಶಾಸ್ತ್ರಿಗಳು, ಟಿ ಜಿ ಲಿಂಗಪ್ಪ ಅವರ ಒಂದು ಸಂಗೀತ ನಿರ್ದೇಶನ. ಇದು ಜಮುನಾ ಅವರ ಒಂದು ಚಿತ್ರದ ಗೀತೆ. ಇದು 1957 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ. ಹಾಗೆ ಶ್ರೋತೃ ಬಾಂಧವರೇ, ಮೊಬೈಲ್ ಆಪ್ ನಲ್ಲಿ ಕೂಡ ನಮ್ಮ ಒಂದು ವಾಹಿನಿಯ ಪ್ರತಿ ಒಂದು ಕಾರ್ಯಕ್ರಮಗಳನ್ನ ಆಲಿಸಬಹುದು ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತಹ ಗೀತೆ ಅದುವೇ ಅಮರ ಮಧುರ ಪ್ರೇಮ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇದೀಗ ಕೇಳೋಣ ಮರೆಯದ ದೀಪಾವಳಿ ಎನ್ನುವಂಥ ಒಂದು ಚಿತ್ರದ ಗೀತೆ. ಅದುವೇ ಜೀವನವೇ ಸುಖ ಪಯಣ. ಇದು ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಆರ್ ಎನ್ ಜಯಗೋಪಾಲ್ ಬರೆದಿರುವಂತಹ ಒಂದು ಗೀತೆ. ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ. ಇದು ರಾಜೇಶ್ ಹಾಗೂ ಕಲ್ಪನಾ ಅವರ ಒಂದು ಜೋಡಿಯ ಚಿತ್ರ. ಇದು 1972 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

0: ಹೆಂಗಮ್ಮ ಮಲ್ಗೆ ಮಾರು,
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಮ್ತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ್ಣು ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ರಂಗಮಹಲ್ ರಹಸ್ಯ ಚಿತ್ರದ ಒಂದು ಗೀತೆ, ಒಲವಿನ ತರುಣಿಯ ಮನವೇ. ಇದು ಸತ್ಯಂ ಅವರ ಒಂದು ಸಂಗೀತ ನಿರ್ದೇಶನದ ಗೀತೆ. ಇದು ಉದಯ್ ಕುಮಾರ್ ಅವರ ಒಂದು ನಟನೆಯ ಈ ಒಂದು ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವಂತಹ ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ. ಹಾಗೆ ಮೊಬೈಲ್ ಆಪ್ ಲ್ಲಿಯೂ ಕೂಡ ನಮ್ಮ ಒಂದು ವಾಹಿನಿಯ ಪ್ರತಿ ಒಂದು ಕಾರ್ಯಕ್ರಮಗಳನ್ನು ಆಲಿಸಬಹುದು ಅಂತ ಹೇಳ್ತಾ ಇದೀಗ ರಂಗಮಹಲ್ ರಹಸ್ಯ ಚಿತ್ರದ ಗೀತೆಯತ್ತ ಸಾಗೋಣ.

0: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇದೀಗ ಕೇಳೋಣ, ದುಡ್ಡು ಕೊಟ್ಟರೆ ಬೇಕಾದ್ರೂ ಸಿಗತೈತೆ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ಮಾರುತಿ ಕಸರ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವಂತ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ ಈ ಒಂದು ಮಧುರವಾದಂತಹ ಗೀತೆಯನ್ನ.
1: ದುಡ್ಡು ಕೊಟ್ಟರೆ ಬೇಕಾದ್ರು ಸಿಗುತ್ತೈತಿ ಜಗದಲ್ಲಿ ಕಾಣೋ, ಹಡೆದ ತಾಯಿಯ

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂಥ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಮನ ಮೆಚ್ಚಿದ ಮಡದಿ ಚಿತ್ರದ ಒಂದು ಗೀತೆ, ತುಟಿಯ ಮೇಲೆ ತುಂಟ ಕಿರುನಗೆ. ಇದು ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಕೂರ ಸೀತಾರಾಮ್ ಶಾಸ್ತ್ರಿಗಳ ಒಂದು ರಚನೆ, ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ. ಇದು 1963ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವಂತಹ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ತುಂಬಿ ಬಂದ ಒಲವಿನಂದ ಈತ ವಿಬಂಧ ಬಿಡಿಸಲಾರದಂಥ ಒಗಟು ಪ್ರೇಮದ ನಂಟು ತುಂಬಿ ಬಂದ ಒಲವಿನಂದ ಈತ ವಿಬಂಧ ಬಿಡಿಸಲಾರದಂಥ ಒಗಟು ಪ್ರೇಮದ ನಂಟು ಅಲ್ಲೆ ಕೌಶಲ ಅಲ್ಲೆ ತಳಮಳ ಚಿಗುರೆ ಪ್ರೇಮ ಸಂಭ್ರಮ ಒಗದು ಸಂಯಮ

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಇದೀಗ ಕೇಳೋಣ ಬೀದಿ ಬಸವಣ್ಣ ಎನ್ನುವಂಥ ಒಂದು ಚಿತ್ರದ ಗೀತೆ, ದಾಡಿ 70 ಎನ್ನುವಂಥ ಒಂದು ಗೀತೆಯನ್ನು ಎಸ್ ಜಾನಕಿ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಜಿ ವಿ ಅಯ್ಯರ್ ಬರೆದಿರುವಂಥ ಒಂದು ಗೀತೆ, ಹಾಗೆ ಟಿ ಜಿ ಲಿಂಗಪ್ಪ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಭಾರತಿ ಅವರ ಒಂದು ನಟನೆಯ ಚಿತ್ರ. ಇದು 1967 ತೆರೆ ಕಂಡಿರುವಂಥ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವಂತ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ. ಮೊಬೈಲ್ ಆಪ್ನಲ್ಲಿ ಕೂಡ ನಮ್ಮ ಒಂದು ವಾಹಿನಿಯ ಪ್ರತಿ ಒಂದು ಕಾರ್ಯಕ್ರಮಗಳನ್ನು ಆಲಿಸಬಹುದು ಅಂತ ಹೇಳ್ತಾ, ಇದೀಗ ಒಂದು ಮಧುರವಾದಂತಹ ಗೀತೆ, ಅದುವೇ ಬೀದಿ ಬಸವಣ್ಣ ಚಿತ್ರದ ಈ ಗೀತೆ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇದೀಗ ಕೇಳೋಣ ಸ್ಕೂಲ್ ಮಾಸ್ಟರ್ ಎನ್ನುವಂತ ಒಂದು ಚಿತ್ರದ ಗೀತೆ, ಇನ್ನು ಆನಂದ ಎನ್ನುವಂತ ಒಂದು ಗೀತೆಯನ್ನ ರಾಜಲಕ್ಷ್ಮಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಕಣಗಲ್ ಪ್ರಭಾಕರ್ ಶಾಸ್ತ್ರಿಗಳ ಒಂದು ರಚನೆಯನ್ನ ಇದೀಗ ಕೇಳೋಣ. ಟಿ ಜಿ ಲಿಂಗಪ್ಪ ಅವರ ಒಂದು ಸಂಗೀತ ನಿರ್ದೇಶನ, ಇದು ಬಿ ಆರ್ ಪಂತುಲು ಅವರು ಒಂದು ನಟಿಸಿರುವಂತ ಒಂದು ಚಿತ್ರದ ಗೀತೆ. ಇದು 1958 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ, ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ರತ್ನಮಂಜರಿ ಎನ್ನುವಂತಹ ಒಂದು ಚಿತ್ರದ ಗೀತೆ, ಗಿಲಿಗಿಲಿ ಗಿಲಿ ಗಿಲಕ್ ಕಾಲಗೆಜ್ಜೆ ಗಣಕ್ ಎನ್ನುವಂತಹ ಒಂದು ಗೀತೆ. ಇದು ಎಸ್ ಜಾನಕಮ್ಮ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಹುಣಸೂರು ಕೃಷ್ಣಮೂರ್ತಿಗಳ ಒಂದು ರಚನೆ, ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡ್ ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರ್ ನಮ್ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನು ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
3: ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಲಗ್ನ ಪತ್ರಿಕೆ ಎನ್ನುವಂತ ಒಂದು ಚಿತ್ರದ ಗೀತೆ, ಇಲ್ಲಿ ಯಾರು ಇಲ್ಲ. ಇದು ಡಾಕ್ಟರ್ PB ಶ್ರೀನಿವಾಸ್, LR ಈಶ್ವರಿ ಹಾಗೂ ಲತಾ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಶ್ರೀ ಉದಯಶಂಕರ್ ಬರೆದಿರುವಂತಹ ಒಂದು ಗೀತ ರಚನೆಯ ಈ ಒಂದು ಗೀತೆ. ಇದು ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ಸಂಯೋಜನೆಯ ಒಂದು ಗೀತೆ. ಇದು 1967 ತೆರೆ ಕಂಡಿರುವಂತಹ ವರ್ಷದ ಚಿತ್ರ. ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಜಯಂತಿ ಅವರ ಒಂದು ಜೋಡಿಯ ಈ ಒಂದು ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವಂತಹ ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಜಗ ಮೆಚ್ಚಿದ ಮಗ ಎನ್ನುವಂತ ಒಂದು ಚಿತ್ರದ ಗೀತೆ, ಏರಿ ಮೇಲೆ ಏರಿ ಮೇಲೆ ಕೆಳಗೆ ಹಾರಿ ಎನ್ನುವಂತ ಒಂದು ಸುಂದರವಾದಂತಹ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವಂತ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ರ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೂಗನ ಸೇಡು ಎನ್ನುವಂತಹ ಒಂದು ಚಿತ್ರದ ಗೀತೆ, ಬಂಗಾರದ ಬೊಂಬೆಯ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ 1 S ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದಯ ಶಂಕರ್ ಬರೆದಿರುವಂತಹ ಒಂದು ಗೀತೆ, ಸತ್ಯಂ ಅವರ ಒಂದು ಸಂಗೀತ ನಿರ್ದೇಶನ. ಇದು ಶಂಕರ್ ನಾಗ್ ಹಾಗೂ ಮಂಜುಳಾ ಅವರ ಒಂದು ಜೋಡಿಯ ಚಿತ್ರ. ಇದು 1980 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂಥ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ದೇವರು ಕೊಟ್ಟ ತಂಗಿ ಎನ್ನುವಂಥ ಒಂದು ಚಿತ್ರದ ಗೀತೆ. ಈ ಲೋಕವೆಲ್ಲ ನೀನೆ ಇರುವ ಪೂಜಾ ಮಂದಿರ, ಇದು ಡಾಕ್ಟರ್ PB ಶ್ರೀನಿವಾಸ್ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಕೂರ ಸೀತಾರಾಮ್ ಶಾಸ್ತ್ರಿಗಳ ಒಂದು ರಚನೆ, ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ BV ರಾಧಾ ಅವರ ಒಂದು ಜೋಡಿಯ ಚಿತ್ರ, ಇದು ಚಿತ್ರಕಥೆ ಬರೆದವರು ರವಿ, ಇದು 1973ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಬಂಧನ ಎನ್ನುವಂತಹ ಒಂದು ಚಿತ್ರದ ಗೀತೆ, ಪ್ರೇಮದ ಕಾದಂಬರಿ. ಇದು SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ RN ಜಯಗೋಪಾಲ್ ಬರೆದಿರುವಂತಹ ಒಂದು ಗೀತೆ, ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ವಿಷ್ಣುವರ್ಧನ್ ಸುಹಾಸಿನಿ ಹಾಗೂ ಜೈ ಜಗದೀಶ್ ಅವರ ಒಂದು ಜೋಡಿಯ ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಜೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
6: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಶರಪಂಜರ ಎನ್ನುವಂತಹ ಒಂದು ಚಿತ್ರದ ಗೀತೆ, ಕಾವೇರಿ ಕೊಡಗಿನ ಕಾವೇರಿ. ಇದು ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಕಣಗಲ್ ಪ್ರಭಾಕರ್ ಶಾಸ್ತ್ರಿಗಳ ಒಂದು ರಚನೆ, ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಗಂಗಾಧರ್ ಹಾಗೂ ಕಲ್ಪನಾ ಅವರ ಒಂದು ಜೋಡಿಯ ಚಿತ್ರ, ಪುಟ್ಟಣ್ಣ ಕಣಗಾಲ್ ಬರೆದಿರುವಂತಹ ಒಂದು ಚಿತ್ರಕಥೆ, ಇದು 1971 ತೆರೆ ಕಂಡಿರುವಂತ ಒಂದು ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಸಿಂಹಾದ್ರಿಯ ಸಿಂಹ ಎನ್ನುವಂತಹ ಒಂದು ಚಿತ್ರದ ಗೀತೆ ಮಲ್ನಾಡ ಅಡಿಕೆ. ಇದು SP ಬಾಲಸುಬ್ರಹ್ಮಣ್ಯಂ, ರಾಜೇಶ್ ಕೃಷ್ಣನ್, ಸಂಗೀತ ಗುರುರಾಜ್ ಅವರು ಹಾಡಿರುವಂತಹ ಒಂದು ಗೀತೆ, ಎಸ್ ನಾರಾಯಣ್ ಬರೆದಿರುವಂತಹ ಒಂದು ಗೀತೆ, ದೇವ ಅವರ ಒಂದು ಸಂಗೀತ ನಿರ್ದೇಶನ, ಇದು ವಿಷ್ಣುವರ್ಧನ್ ಹಾಗೂ ಭಾನುಪ್ರಿಯ ಅವರ ಒಂದು ನಟನೆಯ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.
1: ಇದೇನ್ ಮಗ ಬರೀ ತನ್ನ ನನ್ನ ಅಂತ ಹೇಳಿತಾ ಇದೀಯಾ? ನಿದ್ದೆ ಬತ್ತಾಯ್ತೆ? ಯಾವ್ದಾನ ಬೇರೆ ಪದನ ತೆಗೆದು ಬುಟ್ಟು ಹಾಕೋ ತಾನೆ?
2: ಅಯ್ಯೋ, ನಂಗ್ ಪದಾಗಿದ ಯಾವ್ದು ಬರೋಕಿಲ್ಲ.
1: ಬರಕಿಲ್ಲ, ನಾನಾಗ್ತೀನಿ ಕೇಳು. ಮಲ್ನಾಡ್ ಅಡಿಕೆ

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂಥ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಜೀವನ ಚೈತ್ರ ಎನ್ನುವಂಥ ಒಂದು ಚಿತ್ರದ ಗೀತೆ, ಅದುವೇ ನಾದಮಯ ಎನ್ನುವಂಥ ಗೀತೆಯನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಚಿ ಉದಯ ಶಂಕರ್ ಬರೆದಿರುವಂಥ ಒಂದು ಗೀತೆ, ಉಪೇಂದ್ರ ಕುಮಾರ್ ಅವರ ಒಂದು ಸಂಗೀತ ನಿರ್ದೇಶನ, ಚಿತ್ರಕಥೆ ಬರೆದವರು ದೊರೆ ಭಗವಾನ್, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಮಾಧವಿ ಅವರ ಒಂದು ಜೋಡಿಯ ಚಿತ್ರ. ಇದು 1982 ತೆರೆ ಕಂಡಿರುವಂತಹ ಒಂದು ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಎರಡು ರೇಖೆಗಳು ಎನ್ನುವಂತಹ ಒಂದು ಚಿತ್ರದ ಗೀತೆ ನೀಲ ಮೇಘ ಶ್ಯಾಮ. ಈ ಗೀತೆಯನ್ನ ಹಾಡಿದಂತ ಗಾಯಕರು ವಾಣಿ ಜಯರಾಮ್ ಹಾಗೂ ಪಿ ಸುಶೀಲಾ. ಇದು ಆರ್ ಎನ್ ಜಯಗೋಪಾಲ್ ಬರೆದಿರುವಂತಹ ಒಂದು ಗೀತೆ, MS ವಿಶ್ವನಾಥನ್ ಅವರ ಒಂದು ಸಂಗೀತ ನಿರ್ದೇಶನ. ಇದು ಶ್ರೀನಾಥ್ ಸರಿತಾ ಗೀತಾ ಅವರ ಒಂದು ಜೋಡಿಯ ಚಿತ್ರ. ಇದು 1984 ತೆರೆ ಕಂಡಿರುವಂತಹ ಒಂದು ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಮಸಣದ ಹೂ ಎನ್ನುವಂಥ ಒಂದು ಚಿತ್ರದ ಗೀತೆ, ಓ ಗುಣವಂತ ಎನ್ನುವಂಥ ಗೀತೆ. ಇದು ಎಸ್ ಜಾನಕಮ್ಮ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ, ವಿಜಯ ನರಸಿಂಹ ಅವರ ಒಂದು ರಚನೆ, ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಅಂಬರೀಷ್ ಹಾಗೂ ಅಪರ್ಣ ಅವರ ಒಂದು ಜೋಡಿಯ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಗೆಜ್ಜೆ ಪೂಜೆ ಎನ್ನುವಂತಹ ಒಂದು ಚಿತ್ರದ ಗೀತೆ, ಪಂಚಮ ವೇದ ಎನ್ನುವಂತಹ ಗೀತೆಯನ್ನ ಎಸ್ ಜಾನಕಮ್ಮ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ವಿಜಯ ನರಸಿಂಹ ಅವರ ಒಂದು ರಚನೆ, ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಕಲ್ಪನಾ ಅವರ ಒಂದು ಚಿತ್ರ, ಇದು ಪುಟ್ಟಣ್ಣ ಕಣಗಾಲ್ ಬರೆದಿರುವಂತಹ ಒಂದು ಚಿತ್ರ ಕಥೆಯ ಈ ಒಂದು ಗೀತೆ. ಇದು 1970ರಲ್ಲಿ ತೆರೆ ಕಂಡಿರುವಂತಹ ಒಂದು ವರ್ಷದ ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಶ್ರೀನಿವಾಸ ಕಲ್ಯಾಣ ಎನ್ನುವಂತಹ ಒಂದು ಚಿತ್ರದ ಗೀತೆ, ಪವಡಿಸೋ ಪರಮಾತ್ಮ ಎನ್ನುವಂತಹ ಗೀತೆಯನ್ನ SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಸಿಂಹಾದ್ರಿಯ ಸಿಂಹ ಎನ್ನುವಂತಹ ಒಂದು ಚಿತ್ರದ ಗೀತೆ, ಪ್ರಿಯ ಪ್ರಿಯ ಓ ಪ್ರಿಯ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಎಸ್ ನಾರಾಯಣ್ ಬರೆದಿರುವಂತಹ ಒಂದು ಗೀತೆ, ದೇವ ಅವರ ಒಂದು ಸಂಗೀತ ನಿರ್ದೇಶನ, ಇದು ವಿಷ್ಣುವರ್ಧನ್ ಹಾಗೂ ಭಾನುಪ್ರಿಯ ಅವರ ಒಂದು ಜೋಡಿಯ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂಥ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮಾನಸ ಸರೋವರ ಎನ್ನುವಂಥ ಒಂದು ಚಿತ್ರದ ಗೀತೆ ವೇದಾಂತಿ ಹೇಳಿದನು. ಇದು ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಜಿ ಎಸ್ ಶಿವರುದ್ರಪ್ಪ ಅವರ ಒಂದು ರಚನೆ, ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ. ಈ ಒಂದು ಚಿತ್ರ 1982ರಲ್ಲಿ ತೆರೆ ಕಂಡಿರುವಂಥ ಒಂದು ವರ್ಷ. ಇದು ಶ್ರೀನಾಥ್ ಹಾಗೂ ಪದ್ಮಾ ವಾಸಂತಿ ಅವರ ಒಂದು ನಟನೆಯ ಚಿತ್ರ. ಇದು ಪುಟ್ಟಣ್ಣ ಕಣಗಾಲ್ ಬರೆದಿರುವಂತಹ ಒಂದು ಚಿತ್ರಕಥೆಯ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.
1: ವೇದಾಂತಿ ಹೇಳಿದನು, ಹೊನ್ನೆಲ್ಲ ಮಣ್ಣು ಮಣ್ಣು,

0: ಪಾಂಡು ಚೆನ್ನಾಗಿದ್ದೀರಾ?
1: ಚೆನ್ನಾಗಿದ್ದೀನಿ
2: ಮಹಾರಾಜ್. ಇವ್ರು ಕುಡ್ದಿಲ್ಲ ಮಹಾರಾಜ್, ಮೈಯಾಗ ಹುಷಾರಿಲ್ಲ ಮೂರ್ ದಿನದಿಂದ, ಅದಕ್ಕೆ ಎಲ್ಲಾಡ್ತಾವ್ರೆ.
0: ಅರೆ ರೇ ರೇ ಪಾಂಡು, ನಮ್ ಲಚ್ಚಿ ಅಲ್ಲ ಏನ್ರು ಹಾಗೆ ನೋಡ್ತಾ ಇದ್ದೀರಾ? ಎರಡು ವರ್ಷದ ತೆಳಗೆ ಈ ಮನೆ ಬೇಡ ಆಸ್ತಿ ಬೇಡ ಅಂತ ಹೆಂಡತಿ ಹಿಂದೆ ಹೋದನು, ಇದೇನ್ ಇದ್ದಕ್ಕಿದಾಗೆ ಬಂದ ಅಂತ ನೋಡ್ತಾ ಇದ್ದೀರಾ?
2: ಅಲ್ಲ, ಅಮ್ಮ ಅವ್ರಿಲ್ದೆ ಒಬ್ರೆ ಬಂದ್ರ ಅಲ್ಲ ಅಂತ.
0: ಇನ್ಮೇಲೆ ಅಮ್ಮ ಅವ್ರು ಯಾವತ್ತೂ ಇಲ್ಲಿಗೆ ಬರೋದು ಇಲ್ಲ, ಅವ್ರ ವಿಚಾರ ಕೇಳಬೇಡಿ. ಪಾಂಡು, ಲೈಬ್ರರಿ ಹೇಗಿದೆ?
1: ನೀವು ಊರ್ಗೆ ಹೋದಾಗ್ಲಿಂದ ಬಾಗ್ಲೇ ತೆಗೆದಿಲ್ಲ ಆನಂದಪ್ಪ.
0: ಗೊತ್ತಲ್ಲ ನೀವ್ ಈ ತರ ಮಾಡ್ತೀರಾ ಅಂತ. ಮೊದಲು ಲೈಬ್ರರಿ ಕ್ಲೀನ್ ಮಾಡಿಸಿ ಪುಸ್ತಕನೆಲ್ಲ ಜೋಡಿಸಿರ್ಬೇಕು. ನಿಮ್ಮ ಹತ್ರ ನಾ ಮಾತಾಡ್ಬೇಕಾಗಿದೆ. ನಿಮ್ಮನ್ನ ಆಮೇಲೆ ನೋಡ್ತೀನಿ.
2: ಅಷ್ಟ ನಾವು ಹುಷಾರಾಗ್ಬಿಡ್ತೀವಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ ಮನೆಯವ್ರಿಗೊಂದ್ ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೋ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?

0: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂ ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
1: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸಿನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

ಪ್ರಿಯೆ ಪ್ರೇಯಸಿ, ಸರಳವಾಗಿ ನಲ್ಲೆ ಎನ್ನಲೆ, ಸಹಜ ಸುಂದರಿ ಎನ್ನಲೆ, ಪ್ರೇಮ ಚಕೋರಿ ಎನ್ನಲೆ, ನೀ ಬರೆದ ಪ್ರೇಮ ಪತ್ರದ ಮೊದಲ ಸಾಲುಗಳನ್ನು ಓದುತ್ತಲೇ ಆಸೆಯ ಹಕ್ಕಿ ಆಕಾಶಕ್ಕೆ ಹಾರಿತು.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದರೆ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು, ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದಾ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ.
5: ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು.
6: ಆಹಾರವೇ ಔಷಧಿ, ಅಡುಗೆ ಮನೆಗೆ

0: ಚಿದಾಲಯ ಸ್ವಾದಿಷ್ಟ ಆಹಾರ ಚಟ್ಪಟ ಅಡುಗೆ ವೈವಿಧ್ಯಮಯ ತರಾವರಿ ತಿನಿಸುಗಳು
1: ಅಡುಗೆ ಮನೆಯ ಸಾಧನಗಳು ಪರಿಕರಗಳು ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್
2: ನಿಮ್ಮ ಮನೆ ಮನದ ಕೈರುಚಿ
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ

0: ಪ್ರಿಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರೂ ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
1: ಓಕೆ ಜೂಡ್,
4: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೇನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
5: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
6: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
7: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ನಾಟಕವನ್ನು ಕೇಳಲಿದ್ದೀರಿ.

0: ದೇವರು ದೇವರು, ಎಲ್ಲಿದ್ದಾನೆ ದೇವರು? ಈ ಕಲಿಯುಗದಲ್ಲಿ ಕಲ್ಲು ಕುಡಿಲಿ ಕಲ್ಲಾಗಿ ಕಣ್ಣು ಮುಚ್ಕೊಂಡು ಕುಳಿತಿದ್ದಾನೆ. ಹಣವಿದ್ದವನ ಕೈಗೊಂಬೆಯಾಗಿದ್ದಾನೆ. ನೋಟು ಕೊಟ್ಟು ಓಟು ಪಡೆದು ಬಡ ಜನರ ಕತ್ತು ಕೊಯ್ಯುವ ರಾಜಕಾರಣಿಗಳ ಮನೆಯ ಕಾವಲುಗಾರನಾಗಿದ್ದಾನೆ.
1: ನಮಸ್ಕಾರ ರೀ ಚೇರ್ಮನ್ ಸಾಹೇಬ್ರೆ, ದೇವ್ರ ಹತ್ರ ವರ ಕೇಳಲಿಕ್ಕೆ ಬಂದಿದ್ರೇನ್ರಿ ಅಪ್ಪ?
0: ದೇವರು, ಈ ದೇವರು ವರ ಕೊಡ್ತಾನೇನೋ ಈ ಹೈಬ್ರಿಡ್ ಕಾಲದಲ್ಲಿ? ಆ ಶಕ್ತಿ ಇದೆಯೇನೋ ಇವನಿಗೆ. ಆ ಶಕ್ತಿ ಇವನಲ್ಲಿದ್ದಿದ್ರೆ ಊರಿಗೆ ಊರೇ ನನ್ನನ್ನ ಪುಂಡ ಪೋಕರಿ ಸೂಳಿಯರ ಸಂಘದಲ್ಲಿ ಬಿದ್ದು ಒದ್ದಾಡೋನು ಅಂತ ಜನದ ಜನ ಎಲೆಕ್ಷನ್ ನಲ್ಲಿ ನನ್ನನ್ನೇ ಆರಿಸ್ತಂದ್ರು. ಊರಿನ ಚೇರ್ಮನ್ ಮಾಡಿದ್ರು. ಯಾಕೆ? ದುಡ್ಡು ದುಡ್ಡು ದುಡ್ಡು ಅಂದಿದ್ರೆ ದಡ್ಡನು ಈ ದೇಶನ ಆಳ್ಬಹುದು ಕಣೋ.
1: ನೀವು ಮನುಷ್ಯ ಹೊಟ್ಟೆ ಹುಟ್ಟಬಾರ್ದಾಗಿತ್ತೋ ಅಪ್ಪ? ದೇವ್ರು ನೀನು ದೇವ್ರು ಅಲ್ರಿ, ಮರಿವಿಲ್ಲದವರಿಗೆ ಹೆಣ್ಣು ಸಪ್ಲೈ ಮಾಡ್ತೀರೇನ್ರಿ?
0: ಒಳ್ಳೆ ಕನ್ಯಾ ತಂದು ಮದುವೆನೂ ಮಾಡ್ತೀವಿ.
1: ಮತ್ತೆ ಮಕ್ಕಳಿಲ್ಲದವರಿಗೆ ಮಕ್ಕಳ್ರಿ?
0: ಅದೇ ನನ್ನ ಮುಖ್ಯ ಗುರಿ ಅಲ್ವೇನು?
2: ಅಯ್ಯ, ಎಷ್ಟೆತ್ತರ ಕಟ್ಟ್ಯಾರ ಗಂಟಿನ ಮೂಳುಗಳು, ಹಾರಿ ಹಾರಿ ಹೊಡಿಬೇಕು.
0: ಏನು ಗುಡಿಲಿ ಗಂಟೆ ಬಹಳ ಜೋರಾಗಿ ಹೊಡಿತಾ ಇದೆ? ಯಾವುದು ಇದು ಪೀಸು? ಚೆನ್ನಾಗಿದೆ
1: ಬಿತ್ತೆ, ಅದ್ರ ಮೇಲೆ ಕಣ್ಣು. ಯಪ್ಪ, ಅದು ನಮ್ಮ ಅಕ್ಕನ ಮಗಳ್ರಿ, ಮುಂದ ನನ್ನ ಹೆಂಡತಿ ಆಗವಳ್ರಿ.
0: ನಿಂದ ಅರ್ಧ ಸೀಸನ್ ಮುಗಿದು ಹೋಗಿದೆಯಲ್ಲ, ಅವಳ ನೋಡಿದ್ರೆ 16 ವರ್ಷದ ಹುಡುಗಿ.
1: ಅಂದ್ರೆ ಪಕ್ಕದ ಮನೆ ಭೋವಿ ಭೀಮಪ್ಪ ಹೇಳ್ತಿದ್ದೀನಿ, ತಮ್ಮ ನಿಂದ ಈಗ ಹದಕ್ ಬಂದು ವಯಸ್ಸು ಅಂತ. ಏ ಎಲ್ಲಿ ಎಲ್ಲಿ ಬಾ ಇಲ್ಲಿ.
2: ಅಯ್ಯ, ನೀ ಇಲ್ಲೇ ನಿಂತೀಯನ? ಅಲ್ಲೇ ಊರ್ ಮಂದಿ ನಳದ ಮುಂದೆ ಕೊಡ ಇಟ್ಕೊಂಡು ಕುಂತಾರ? ಇಲ್ಲ ನೀನು ಮಂದಿ ಕೂಡ ಮಾತಾಡ್ತಾ ನಿಂತೀಯನ? ಮೊದಲ ನಿನ್ನ ನಳ ಹಳೇದು, ಜಂಗ ಹತ್ತೈತಿ.
1: ಪೈಪು ಹಳೇದಾತು, ನಾನಾದ್ರೂ ಏನು ಮಾಡ್ಲಿ? ಏಯ್ ಕಬರಿಗೇಳಿ, ಹಳೆ ಕಬರಿಗೇಳಿ, ಇವರು ಹೊಸ ಚೇರ್ಮನ್ರು, ಮಾಡಿವ್ರಿಗೆ ನಮಸ್ಕಾರ.
2: ಅಯ್ಯಯ್ಯ, ಗೊತ್ತೇ ಇದ್ದಿಲ್ ಬಿಡು ನನಗ. ಯಪ್ಪ ಎತ್ರಿ ನಿಮ್ಮ ದೋತ್ರ, ಕಾಲಿ ಬೀಳ್ತೀನಿ.
0: ಇರ್ಲಿ ಇರ್ಲಿ, ಹೇಳು ಹೇಳು. ಅಷ್ಟ ಪುತ್ರ ಸೌಭಾಗ್ಯವತಿ ಭವ.
1: ಉಯ್ಯಪ್ಪ, ಏ ಏಯಪ್ಪ, ಇನ್ನೂ ಇವಳದ ಮದುವೆ ಆಗಿಲ್ರಿ.
2: ಮೊದಲು ಮಕ್ಕಳಾಗ್ಲಿ ಬಿಡ, ಆಮೇಲೆ ಮದುವೆ ಮಾಡ್ಕೊಂಡ್ರೆ ಆಯ್ತು. ಯಾಕ್ರಿ ಅಪ್ಪ ಚೇರ್ಮನ್ರ?
1: ಏಯ್ ದೇವಾರ್ಷಿ, ಚೋರ್ಮನ್ರಲ್ಲ ಚೇರ್ಮನ್ರು ಅಂತ ಅನ್ನು.
0: ಲೇ ಅಕೀರ, ಏನೋ ಪ್ರೀತಿಯಿಂದ ಚೋರ್ಮನ್ರು ಅಂತಾಳೆ, ಅಲ್ಲಿ ಬಿಡು. ಸಾಲಿ ಕಲ್ತಿಲ್ಲ ನೋಡು.
1: ಹುಟ್ಟಿದಾಗಿನಿಂದ ಅದನ್ನ ಮಾಡ್ತಾ ಬಂದಿ ನೀನು.
2: ಯಪ್ಪ ನಾವು ಬಡವರು, ನಮ್ಮ ಮ್ಯಾಲೆ ನಿಮ್ಮ ಕಣ್ಣು ಇರ್ಲಿ.
0: ನಮ್ಮ ಉದ್ದಾರದ ಲಿಸ್ಟ್ ನಲ್ಲಿ ನಿನ್ನ ಹೆಸರು ಬರ್ಕೊಂಡಿದೀವಿ.
1: ಇನ್ನು ಯಾವಾಗ ಎಂದು ಎಷ್ಟೊತ್ತಿಗೆ ಉದ್ಧಾರದ ಪ್ರೋಗ್ರಾಮ್ ಹಾಕಿ ನಿನ್ನ ಉದ್ಧಾರ ಮಾಡ್ತಾರ?
2: ಯಪ್ಪ ಮಾಡೋದ್ ಮಾಡ್ತೀರಿ, ಆದಷ್ಟು ಲಘೂನ ಮಾಡ್ರಿ, ಉಂಡುಟ್ಟು ಸುಖವಾಗಿ ಸಾಯ್ತೀವಿ. ಎಲ್ಲಾ ಮುಗಿದ ಮೇಲೆ ಮುಪ್ಪಿನ ಬಂದ್ರೆ ಎದಕ್ಕೆ ಬಂತು?
0: ಎಲ್ಲಿ ನಿನಗೆ ವಯಸ್ಸು ಎಷ್ಟು?
2: ಹೋದ ಅಮಾವಾಸಿಗೆ 18 ತುಂಬಿ 19 ಬಿತ್ರಿ.
0: ಆಹಾ, ಏನು ಯೋಚನೆ ಮಾಡ್ಬೇಡ, ಇನ್ನು 2-3 ತಿಂಗಳಲ್ಲಿ ಮುಂದಕ್ಕೆ ತರ್ತೀನಿ, ನೀನೇನು ಚಿಂತೆ ಮಾಡಬೇಡ.
1: ಅಷ್ಟು ಮಾಡು ಯಪ್ಪ, ನೀನು ಮುಂದಕ್ಕೆ ತರ್ತೀಯ ನನಗೆ ಗೊತ್ತೈತಿ. ನೀನು ಮನುಷ್ಯರ ಹೊಟ್ಟೆ ಹುಟ್ಟವನ ಅಲ್ಲೋ, ದೇವ್ರು ಯಪ್ಪ ನೀನು ದೇವ್ರು.
2: ಯಪ್ಪ ಎತ್ರಿ ನಿಮ್ಮ ದೋತ್ರ, ಮಾಡ್ತೀನಿ ನಿಮಗೆ ನಮಸ್ಕಾರ.
0: ಇರ್ಲಿ ಇರ್ಲಿ, ಸಕಲ ಕಾರ್ಯ ಸಿದ್ಧಿರಸ್ತು. ಪಕೀರ, ಹೊಸದಾಗಿ ಭೀಮೇಶಿನ ಸೆಕ್ರೆಟರಿ ಕೆಲಸಕ್ಕೆ ನೇಮಿಸ್ಕೊಂಡಿದೀವಿ. ಈಗ ಅವರ ಅಣ್ಣ ಚನ್ನಪ್ಪಗೌಡ, ಅವರ ತಾಯಿ ವೀರಮ್ಮ ಎಲ್ಲ ದೇವಸ್ಥಾನಕ್ಕೆ ಬಂದಿದ್ರು. ಮತ್ತೆ ಅವರ ಮಾವ ರುದ್ರಪ್ಪ ಅವರಿಬ್ಬರಿಗೂ ಕನ್ಯಾ ಕೊಡೋಕೆ ಈ ಊರಿಗೆ ಬಂದವನೆ. ಎಲ್ಲಿ ನೀನು ಬಾ ಅವ್ರ ಮನೆಗೆ. ಹೆಣ್ಣು ಮಕ್ಕಳಿದ್ರೆ ಸಭೆಗೆ ಒಂದು ಗೌರವ ಇರುತ್ತೆ, ಕೆಲವೊಂದು ವಿಚಾರ ಹೆಣ್ಣು ಮಕ್ಕಳನ್ನೇ ಕೇಳಬೇಕಾಗುತ್ತೆ.
1: ಇದಕ್ಕೇನು ಕೇಳಕ್ ಬರ್ತದೆ ಈ ಹಸಿಯದು? ಅಡಿಗೆ ಸಹಿತ ಮಾಡಕ್ ಬರೋದಿಲ್ಲ ಓಯಪ್ಪ, ಇದಕ್ಕೆ ಮುಂದೆ ಕುಂತು ನಾನು ಎಲ್ಲಾ ಕಲಿಸ್ಬೇಕು.
2: ಅಯ್ಯ ಪಕ್ಕದ ಮನೆ ಲಕ್ಷ್ಮವ ನನಗೆಲ್ಲ ಹೇಳ್ಕೊಟ್ಟಾಳ, ಹೇಳು ಹೆಂಗ ಕುಟ್ಟೋದು, ಹೆಂಗ ಬೀಸೋದು, ಹೆಂಗ ಒಳ್ಳೆ ಒರೆಸಿ ಚಟ್ನಿ ರುಬ್ಬೋದು ಎಲ್ಲ ಹೇಳ್ಕೊಟ್ಟಾಳ. ನೀನ್ ಹೇಳಕ್ ಬರ್ಬೇಡ ನನಗೆ.
0: ಸ್ವಲ್ಪ ಸ್ವಲ್ಪ ಅನುಭವ ಆಗಿದೆ. ಇರ್ಲಿ, ನಾನು ಬರ್ತೀನಿ, ನೀವು ಬ್ಯಾಗ ಚೆನ್ನಪ್ಪಗೌಡ ಮನೆಗೆ ಬಂದ್ಬಿಡಿ.
1: ಆಯ್ತು ರೀ ಅಪ್ಪ, ಆಯ್ತು ನೋಡ್ರಿ.
0: ವೀರಮ್ಮನವ್ರೇ, ಚೆನ್ನಪ್ಪಗೌಡ, ಭೀಮೇಶಿ
3: ಯಾರವರು?
0: ನಾನ.
3: ಬರ್ರಿ ಬರ್ರಿ, ಹೊಸ ಚೋರ್ಮನ್ರು ಬರ್ರಿ ಅಪ್ಪ, ಕೂಡ್ ಬರ್ರಿ ಕುಂಡ್ರಿ.
4: ಏ
3: ಏನ್ ಹೂಂ ಬದಿಯೋ ಅಣ್ಣ ನೀನು?
4: ಯಾಕೋ
3: ಅವರು ಚೇರ್ಮನ್ರು, ಚೇರ್ಮನ್ರು ಅಂದು ಚೋರ್ಮನ್ರು ಅಂತ ನೋಡು.
4: ಹೌದಲ್ಲ, ಬರ್ರಿ ಅಪ್ಪ ಬರ್ರಿ.
0: ಏನಿದೆ, ಯಾರು ಹಿರಿಯರು ಬಂದಿಲ್ಲ? ಕನ್ಯಾ ಪರೀಕ್ಷೆ ಮುಗಿದೋಯ್ತಾನೋ ಚೆನ್ನಪ್ಪಗೌಡ?
2: ಅಲ್ಲ, ಇವರು ಬಂದಾರಲ್ಲ ಮದ್ವೆ ಮುಂಚೆ ಮಕ್ಕಳು ಕೊಡೋರ. ಯಪ್ಪ ಎತ್ರಿ ನಿಮ್ದು ದೋತ್ರ, ಕಾಲಿ ಬೀಳ್ತೀನಿ.
0: ಇರ್ಲಿ ಇರ್ಲಿ, ಇಷ್ಟಾರ್ಥ ಸಿದ್ದಿರಷ್ಟು. ಮತ್ತೇನು, ಕನ್ಯಾ ಪರೀಕ್ಷೆ ಮುಗಿಸ್ಬಿಡೋಣ?
4: ಅಲ್ರಿ, ಮದುವೆಯಾಗ ಅವರು ನಾನು ನಮ್ಮ ತಮ್ಮ, ಕನ್ಯಾ ಪರೀಕ್ಷೆ ನಾವು ಮಾಡ್ಬೇಕು, ಏನ್ ನೀವು ಮಾಡ್ಬೇಕು?
3: ಮತ್ ಇವ್ರನ್ನ ಯಾಕೆ ಕರ್ಲಿಕ್ಕೆ ಕಳ್ಸಿದ್ದಿ?
4: ಅಲ್ಲೇ ತಮ್ಮ, ನೀವಂತೂ ಕಲ್ತವ್ರು, ನಾವು ಹಳ್ಳಿ ಹುಂಬ್ರು. ನಾವು ಮದುವೆಯಾಗು ಹೆಣ್ ಇವ್ರು ಪರೀಕ್ಷೆ ಮಾಡಿದ್ರೆ ಉಳಿತೇನಲೇ? ಅಗ್ಗ ನೀನ್ ಇದೇ ಆತರ ಪರೀಕ್ಷೆಲೇ
2: ಚೆನ್ನಪ್ಪಗೌಡ್ರೆ. ಪರೀಕ್ಷೆ ಅಂದ್ರೆ ನೀವೇನಂತ ತಿಳಿದಿರಿ? ಅಡಿಗೆ ನೀರಿನ ಕೆಲಸ ಬರ್ತಾ?
4: ಬರ್ತೈತಿ.
2: ಕುಟ್ಟಾಕ ಬೀಸಾಕ ಬರ್ತಾ?
4: ಅದು ಬರ್ತೈತಿ.
2: ಹಾಡ್ಲಿಕ್ಕೆ ಬರ್ತಾ?
4: ಅದೇನು ದ್ವಾಡದ್ರೆ
2: ಗೌಡ್ರೆ, ನಿಮ್ದಲ್ಲ ಪರೀಕ್ಷೆ, ಕನ್ಯಾದ್ದು. ಯಪ್ಪ ಕರ್ಕೊಂಡ್ ಬರ್ಲೇನ್ರಿ ಕನ್ಯಾನ?
0: ಕರ್ಕೊಂಡ್ ಬಾ ಇಲ್ಲಿ.
4: ಕರ್ಕೊಂಡ್ ಬಾ ಅಲ್ಲವ ಚೇರ್ಮನ್ರೆ. ಹುಡುಗ್ಯಾರೇನ್ರಿ, ಗೊಂಬೆ ಗೊಂಬೆ ಆಗ್ಯಾವ್ರಿ ಅಪ್ಪ. ಹಂಗ ನಿಂತು ನೋಡ್ಬೇಕ್ರಿ, ನಿಂತ ಬಂದು ನೋಡ್ರಿ ಅವ ಹೆಂಗ ಬರ್ತಾವ ನೋಡ್ರಿ.
0: ತೊಳೆದ ಮುತ್ತಂಗಿದಾರ, ಕೈ ತೊಳ್ಕೊಂಡು ಮುಟ್ಟಬೇಕು.
4: ಲೇ ಪಕೀರ, ಒಂದ್ ಐದಾರು ಬಕೆಟ್ ನೀರೇ ತಗೊಂಡ್ ಬರ್ಲೆ, ತೊಳೆದು ಮುಟ್ತಾರಂತ ತೊಳೆದು.
0: ಈ ಮನಿ ಭಾಗ್ಯ ತೆರೀತಪ್ಪ
4: ಅಂದ್ರೆ ಇಷ್ಟು ದಿವಸ ಮುಚ್ಚಿಕೊಂಡಿತ್ತೀರ್ವ ಹೆಂಗ ನೀವು?
1: ಸುಳ್ಳ ಯಾಕ್ರಿಪ್ಪ ಇದು, ನಮ್ದು ಇಷ್ಟ ಐತಿ.
4: ಹ್ಮ್,
1: ಏನು ಮನಸ್ಸು ಬಂತೋ ಇಲ್ಲೋ ಇಷ್ಟು ಹೇಳ್ಬಿಡ್ರಿ.
4: ನೋಡ್ರಪ್ಪ, ನಮಗಂತೂ ಕನ್ಯಾ ಪಾಸ್ ಬಿದ್ದು. ಭೀಮ್ಯ ನೀ ಏನಂತೀಯಲೇ?
3: ನಾ ಅನ್ನೋದೇನೈತಪ್ಪ, ವರದಕ್ಷಿಣೆ ಬರೋ ಉಪಚಾರ ಏನ್ ಕೊಡ್ತೀರಿ?
1: ಏನ್ ಕೇಳ್ತಿ ಕೇಳಲೇ
4: ಕೇಳಲ್ಲ, ಅದ್ರಾಗ ಏನೈತಿ?
3: 10,000 ರೂಪಾಯಿ ವರದಕ್ಷಿಣೆ, ಒಂದ್ ಸ್ಕೂಟ್ರು, ಒಂದ್ ವಾಚು, 3 ತೊಲೆ ಬಂಗಾರ.
4: ಅಲ್ಲಲೇ ತಮ್ಮ, ಮಾವು ಕೊಟ್ಟಿದ್ ಉಳಿತೈತೇನಲೇ? ಉಳಿತೈತೇನ ಮಾವು ಕೊಟ್ಟಿದ್ದ? ದೇವ್ರು ಕೊಡ್ಬೇಕಲೇ, ದೇವ್ರು ಕೊಡ್ಬೇಕು. ಹೆಣ್ಣಿನ ಮಣಿ ಹಣಕ್ಕ ಬಂಗಾರಕ ಕೈ ಒಡ್ಡಿದಾರನಲೇ, ಮಳ್ಳಿ ಹಳೆ ಮಳ್ಳಿ ಗಟ್ಟುಳ ರೊಟ್ಟಿ ಕೊಟ್ಟಾನಲೇ ದೇವ್ರು ದುಡಿಯಾಕ, ಗಟ್ಟುಳ ರೊಟ್ಟಿ ಕೊಟ್ಟಾನ.
3: ನೀ ಸುಮ್ನೆ ಇರೋ ಅಣ್ಣ, ಇದ್ರ ನಿನಗೇನ್ ತಿಳಿತೈತಿ? ನಾನ್ ಕೇಳ್ದಷ್ಟು ಕೊಟ್ರ ನಾನು ಮದುವೆ ಆಗುನು, ಇಲ್ದ ಇದ್ರೆ ಇಲ್ಲ.
1: ನೋಡ್ರಪ್ಪ, ಇರುವ ನನಗೆ 2 ಹೆಣ್ಣು ಮಕ್ಕಳು, 10,000 ರೂಪಾಯಿ ಅವತ್ತಿನ ಹೆಸರಲ್ಲೇ ಬ್ಯಾಂಕ್ನಾಗ ಇಟ್ಟಾನೆ. 20 ಎಕರೆ ಹೊಲ ಆಯ್ತು ಹಿರಿಯರ್ದು.
4: ಐತಲ್ಲ,
1: ತಲಾಗ ಅರ್ಧ ಅರ್ಧ ಕೊಡ್ತೀನಿ, ಇದ್ರ ಮ್ಯಾಲ ನಿಮಿಷ.
0: ಏನಂತೀರಪ್ಪ ಚೆನ್ನಪ್ಪಗೌಡ? ಭೀಮೇಶಿ
4: ಚೇರ್ಮನ್ರ ಒಂದ್ ಮಾತು ಹೇಳ್ರಿ, ನನಗೇನ್ ನಮ್ಮ ಮಾವನ ಆಸ್ತಿ ಪಾಸ್ತಿ ಏನು ಬೇಡ್ರಿ. ಅಲ್ರಿ, ಬಂಗಾರ ಅಂತ ಮಗಳನ್ನ ಕೊಡಕತ್ತೆ, ನೀವು ಆಸ್ತಿ ತಗೊಂಡು ನಾ ಏನ್ ಮಾಡ್ರಿ? ಏನ್ ಕೊಡೋದು ಅಲ್ಲೇ ನಮ್ ತಮ್ಮ ಕೊಟ್ಬಿಡ್ರಿ.
0: ಏನಪ್ಪ ಭೀಮೇಶಿ, ನಿನಗ ಒಪ್ಪಿಗೆನಾ?
3: ನನಗ ಒಪ್ಪಿಗೆರಿ ರಾಯಣ.
1: ಅಲ್ಲೇ ನಿನಗ
4: ಏನು,
1: ನಿನ್ ಕೊಡುದು ಬೇಡೇನು?
4: ಏನ್ ಮಾತಾಡ್ತೀವ್ ಮಾವ? ಅಲ್ಲೇ ಚೆನ್ನಪ್ಪಗೌಡ ಅಂದ್ರೆ ಏನ ತಿಳ್ಕೊಂಡಿದ್ಯ ಮಾವ? ಹೆಣ್ಮಕ್ಳು ರೊಕ್ಕದ ಆಶಯಕ್ಕೆ ಬಿದ್ದ ಅವ್ರು ವರದಕ್ಷಿಣೆ ರೊಕ್ಕ ಹತ್ಕೊಂಡ್ ಅವ್ರ ರೊಕ್ಕದ ಮೇಲೆ ಲಗ ಹೊಡ್ಯಾಕ ನನ್ನ ಸರ್ಕಾರಿ ಗುಲಾಮ್ ಅಂತ ತಿಳ್ಕೊಂಡಿವ್ಯ ಹೆಂಗ್ಲೇ? ಹುಂ ಒಕ್ಕಲಿಗೆ ಆದರಲೇ ದೇವ್ರ ಕೊಟ್ಟ ಶಕ್ತಿ ಐತಿ, ಬಂಗಾರ ಅಂತ ಭೂಮಿ ಐತಿ. ಓಪ ಇವತ್ ನಾ ಮನಸ್ ಮಾಡಿದ್ರೆ ಏನೋ ಮಾವ, ನೀ ಕೊಡು ವರದಕ್ಷಿಣೆ 10 ಪಟ್ಟು ಅಪ್ಪರಿ ಮೂಲೆ ಆಗಿ ಬೆಳೆದ್ ತೆಗಿತಾನಲೇ, ಮೂಲೆ ಆಗಿ ಬೆಳೆದ್ ತೆಗಿತಾನೆ.
0: ಈಗ ಒಪ್ಪದಂಗ ಆಯ್ತಲ್ಲಪ್ಪ.
4: ಸರಿ,
0: ಇನ್ನು ಮದ್ವೆ ಎಂದಿಟ್ಕೋತೀರಿ ವಿಚಾರ ಮಾಡಿ ತಿಳಿಸ್ರಿ. ಕನ್ಯಾ ಅಂತೂ ನಮ್ಮ ಮನಸ್ಸಿಗೆ ಬಹಳ ಬಂದವು.
4: ಅಡಿಗೆನು ಆಗೈತಿ, ಊಟ ಮಾಡ್ಕೊಂಡು ಹೋಗ್ಬಿಡ್ರಲ್ಲ. ತಾಟ್ ಹಾಕಿ
1: ಕೈ ಕಾಲ್ ತೊಳ್ಕ ಬರ್ರಿ ಅಪ್ಪ. ಯವ್ವಾ ತಾಟ್ ಹಾಕ್ರಿ ಒಳಗ,
4: ನೀನು ಹಂಗ ನಿಂತದಲ್ವೇ, ನಡಿ ಒಳಗ ನಡಿ, ತಾಟ್ ಹಾಕಿ ನಡ್ರಿ.
0: ಲಲಿತಾ ಎಂಥ ಅಪ್ರತಿಮ ಸುಂದರಿ! ಆ ಮನೆಗೆ ಹೆಣ್ಣಲ್ಲ, ಸಂಪತ್ತುಳ್ಳವನ ಕೈ ಹಿಡಿದು ಸಿರಿಯ ಮಹಲನ್ನು ಸೇರ್ಬೇಕಾದವಳು. ಎಲ್ಲಿದ್ರೇನು, ನಮ್ಮೂರಿಗೆ ಬಂದಾಯ್ತಲ್ಲ.
5: ನಮಸ್ಕಾರ ಚೇರ್ಮನ್ ಸಾಹೇಬ್ರಿಗೆ. ಯಾಕ್ರಿ ಅಪ್ಪ ಒಬ್ಬರ ನಿಂತು ಏನೋ ಯೋಚನೆ ಮಾಡ್ತೀರಿ?
0: ಸುತ್ತ 10 ಹಳ್ಳಿಗೆ ಚೇರ್ಮನ್ ಅಂದ ಮೇಲೆ ಯೋಚನೆ ಮಾಡಲೇಬೇಕಾಗತ್ತೆ ಕಣಪ್ಪ ಕೀರ. ಅಂದಾಗೆ ಭೀಮೇಶನ ಹೆಂಡತಿ ಲಲಿತಾ ಶೃಂಗಾರ ಜೀವಿ ಅಂತ ಕಾಣುತ್ತಲ್ಲ.
5: ಅಪ್ಪ ಎಷ್ಟಾಗಲಿ ಕಲ್ತವ್ರಿ, ಪ್ಯಾಟಿ ಜನ, ದಿನಕ್ಕೊಂದಾಗಿ ಚೆಂದಾಗಿ ಡ್ರೆಸ್ ಮಾಡಿಕೊಂಡು ಊರಾಗ ಅಡ್ಡಾಡ್ತಾರೆ.
0: ನಮ್ಮೂರಿಗೆ ಒಂದು ರತ್ನ ಬಂದಂಗೆ ಆಯ್ತು. ನಮ್ಮ ಮನೆ ಮುಂದೆ ನೀರಿಗೆ ಬರ್ತಾಳೆ, ಬಗಲಲ್ಲಿ ಕೊಡ ಇಟ್ಕೊಂಡು ಒಳ್ಳೆ ಗಜಗವರಿ ಗಜಗವರಿ ಬಂದಂಗೆ ಆಗತ್ತೆ.
5: ಹೋಗ್ಲಿ ಬಿಡ್ರಿ, ಅವ್ರದ್ದೇ ಆಗ ಸುದ್ದಿ. ಮತ್ತೆ ನಿಮ್ದು ಅಂದ್ರಿ ಅಪ್ಪ ಲಗ್ನ?
0: ನೋಡೋ, ನಾನಿನ್ನೂ ಸ್ವಲ್ಪ ದಿವಸ ಮದುವೆ ಆಗಲ್ಲ.
5: ಯಾಕ್ರಿ ಅಪ್ಪ?
0: ಫಕೀರ, ಕಂಡು ಕಂಡು ಹೋಟೆಲ್ ತಿಂಡಿ ತಿಂದವನಿಗೆ ಒಂದೇ ಹೋಟೆಲ್ ತಿಂಡಿ ರುಚಿ ಆಗೋದಿಲ್ವೋ? ಫಕೀರ, ಭೀಮೇಶಿ ಮನೆಯಾಗಿದ್ದಾನೇನ?
5: ಇಲ್ರಿ ಅಪ್ಪ, ಅವರು ಧಾರವಾಡಕ್ಕೆ ಹೋದಂಗೆ ಕಾಣ್ತದಲ್ರಿ.
0: ಆಹಾ, ಹೌದಲ್ಲ.
2: ಸೂಳಿ ಮಾಡಿರ ನನ್ನ ಸೂಳಿನ ಬಿಡು, ನಿನ್ನ ಹರಿದು ಹಾಗಲಕಾಯಿ ಮಾಡ್ಯಾನ ಹಾಗಲಕಾಯಿ. ಅಯ್ಯಯ್ಯ, ಇಲ್ಲೇ ನಿಂತಾರಲ್ಲ ಮದ್ವೆ ಮುಂಚೆ ಮಕ್ಕಳು ಕೊಡೋರು. ಯಪ್ಪ ಎತ್ರಿ ನಿಮ್ದು ದೋತ್ರ, ಕಾಲಿಗೆ ಬೀಳ್ತೀನಿ.
0: ಇರ್ಲಿ ಇರ್ಲಿ, ಸಕಲ ಸಂಪತ್ತು ಪ್ರಾಪ್ತಿರಸ್ತು, ನಿನ್ನ ಇಷ್ಟಾರ್ಥಗಳು ನೆರವೇರ್ಲಿ. ನಮ್ಮ ಆಶೀರ್ವಾದ ಎಂದೂ ಸುಳ್ಳಾಗಲ್ಲ.
5: ಹೌದ್ರಿ ಅಪ್ಪ, ಮಠಕ್ಕ ಮರಿ ಆಗ್ಬೇಕಾಗಿತ್ತರೆ ಊರಿ ಚೇರ್ಮನ್ ಆಗಿದ್ರಿ. ದೇವ್ರು ಅಪ್ಪ ನೀನು, ದೇವ್ರು.
2: ದೇವ್ರಿಗೂ ಇವ್ರಿಗೆ ಏನು ಫರಕ್ ಐತೆ? ದೇವ್ರಿಗೆ ವರ ಕೊಡ್ಲಿಕ್ಕೆ 5-6 ವರ್ಷ ಬೇಕಾಗುತ್ತ. ಇವ್ರು ಮನಸ್ಸು ಮಾಡಿ ವರ ಕೊಟ್ರ ಏನ್ ಹೇಳಿ ನಾನು ಅದ್ರ ಸುದ್ದಿ. 3 ತಿಂಗಳದಾಗ ಮುಂದಕ್ಕೆ ಬರ್ತಾ, 9 ತಿಂಗಳದಾಗ ಫಲ ಸಿಗುತ್ತ. ಯಾಕೋ ಯಪ್ಪ
0: ಲೇ ಪಕೀರ, ಎಷ್ಟು ಬೇಗ ನನ್ನ ಅರ್ಥ ಮಾಡ್ಕೊಂಡಿದ್ದಾಳೋ. ಎಲ್ಲಿ
2: ಯಪ್ಪ ಊಟಕ್ಕೆ ಎಂದು ಬರ್ತೀರಿ ನಮ್ಮ ಮನೆಗೆ? ಇರ್ಬೇಕ್ರಿ ನಿಮ್ಮಂಥವ್ರ ಕಣ್ಣು ನಮ್ಮಂಥವ್ರ ಮನಿ ಮ್ಯಾಲೆ.
0: ಮನಿ ಮ್ಯಾಲೆ ಅಷ್ಟೇ ಯಾಕೆ, ಎಲ್ಲಿ ಎಲ್ಲದರ ಮ್ಯಾಲೂ ನಮ್ ಕಣ್ಣು ಇರ್ತದೆ. ನಾವು ಮನಸ್ಸು ಮಾಡಿದ್ರೆ ಎಲ್ಲ ಆಗ್ತದೆ.
2: ಗುಡಿಸಲ ಹೋಗಿ ಹಂಚಿನ ಮನಿ ಆಗತ್ತ, ಹಂಚಿನ ಮನಿ ಹೋಗಿ ತಾರಸಿ ಬಿಲ್ಡಿಂಗ್ ಬಿಲ್ಡಿಂಗ್ ಆಗತ್ರಿ. ನಿಮ್ಮನ್ನ ನಂಬಿ ಬಿಟ್ರೆ ಏನ್ ಬೇಕದು ಬರುತ್ತೆ ನೋಡ್ರಿ.
5: ಬರುತ್ತೆ ಬರುತ್ತೆ, ಮನಸ್ಸು ಮಾಡಿದ್ರೆ ಹಿಂದ ಮುಂದ ಕೂಡೇ ಬರುತ್ತೆ.
0: ಪಕೀರ, ಎಲ್ಲಿಗಿದ್ದ ಬುದ್ಧಿ ನಿನಗಿಲ್ವಲ್ಲ? ಯಾರ್ ಹೆಂಗೆ, ಅವ್ರ ಮನಸ್ ಹೆಂಗೆ ಅನ್ನೋದನ್ನ ಬೇಗ ಕಂಡು ಹಿಡಿತಾಳೆ.
2: ಯಪ್ಪ ನಮ್ಮಪ್ಪ ತಿರುಪತಿ ಒಳಗ ತಲೆ ಬೋಸಾಕಿದ್ನಂತ್ರಿ. ಯಾರ ತಲೆ ಹೆಂಗ ಅನ್ನೋದು ನೋಡಿಕೊಂಡ ಬೋಳಿಸ್ತಿದ್ನಂತ್ರಿ.
5: ಮತ್ತೆ ಅವನ ಮಗಳ ನೀನು ಅಂದಾಗ ಇಂಥ ತಲೆ ಎಷ್ಟು ನೋಡಿದೀಯೋ ಏನೋ ದೇವರಿಗೆ ಗೊತ್ತು.
2: ನೆಲದ ಮ್ಯಾಲೋ, ತಟ್ಟಿನ ಮ್ಯಾಲೋ, ಜಮಖಾನದ ಮ್ಯಾಲೋ ಯಾರನ್ನ ಹೆಂಗ ಎಲ್ಲಿ ಕುಂದಿಸ್ಬೇಕು ಅನ್ನೋದು ನನಗೂ ಗೊತ್ತೈತ್ರಿ.
0: ಅಡ್ಡಿ ಇಲ್ಲ ಬಿಡು, ಅನುಭವ ಬಹಳ ಆಗೈತೆ.
2: ಯಪ್ಪ ಎಂದ್ ಬರ್ತೀರಿ ಊಟಕ್ಕ?
0: ಇವತ್ತು ಬೇಡ, ಮತ್ತೆ ಎಂದಾದ್ರೂ ಒಂದ್ ದಿವಸ ಬರ್ತೀನಿ. ಊಟಕ್ಕೆ ಸ್ಪೆಷಲ್ ಮಾಡ್ಬೇಕು.
2: ಬಾರೋ ಯಪ್ಪ ಬಾ, ನೀನು ಬೇಡದ್ದು ಮಾಡಿಕೊಡ್ತೀವಿ.
5: ಅವ್ರಿಗೆ ಅಂಥದ್ದು ಇಂಥದ್ದು ಹಿಡಿಸದಲ್ಲೇ ಅವ್ರಿಗೆ ತಿಪ್ಪಿ ರುದ್ರ ಆಗ್ಬೇಕು.
2: ಯಾರ್ ಬೇಡಂತಾರ ಅದನ್ನ ಮಾಡೋಣಲ್ಲ. ಯಪ್ಪ ಎತ್ತಿ ನಿಮ್ದು ದೋತ್ರ ಕಾಲಿಗೆ ಬೀಳ್ತೀವಿ.
5: ನಾವು ಬರ್ತೀವ್ರಿ ಅಪ್ಪ, ನೀರ್ ಬಿಡ್ಲಿಕ್ಕೆ ಹೊತ್ತಾತು. ಹೇ ಮಕ ಏನ್ ನೋಡ್ತಾ ನಿಂತಿ, ಕೊಡ ತಗೊಂಡ ಬಾ. ತಿರುಗಿಸ್ತಾನ ನಳ ತುಂಬಿಕೊಂಡು ಹೋಗುವಂತಿ ಕೊಡ.
0: ನೋಡೋಕೆ ಹೊರಟಾಗ ಕಂಡ್ರು ಪೀಸ್ ಚೆನ್ನಾಗಿದೆ. ನಮ್ಮ ಉದ್ಧಾರದ ಲಿಸ್ಟ್ನಲ್ಲೂ ಇವಳ ಹೆಸರು ಐತೆ. ಕಾಲ ಬಂದಾಗ ನೋಡಿಕೊಂಡ್ರಾಯ್ತು. ಭೀಮೇಶೇ, ಭೀಮೇಶೇ.
6: ಯಾರು? ಓ ಚೇರ್ಮನ್, ಬನ್ನಿ ಬನ್ನಿ ಕೂತ್ಕೊಳ್ಳಿ.
0: ಭೀಮೇಶಿ ಮನೇಲಿ ಇಲ್ವೇನು?
6: ಇಲ್ಲ, ಅವರು ಧಾರವಾಡಕ್ಕೆ ಹೋಗಿದ್ದಾರೆ. ನಿಂತೆ ಮಾತಾಡ್ತಿದ್ದೀರಲ್ಲ, ಕೂತ್ಕೊಳ್ಳಿ.
0: ಮನೇಲಿ ಯಾರು ಇಲ್ಲ, ಅದಕ್ಕೆ ಸಂಕೋಚ.
6: ಯಾಕೆ? ನಾನಿಲ್ವೇನು ಬಂದವರನ್ನ ಸತ್ಕರಿಸೋದಿಕ್ಕೆ? ಇದು ನಿಮ್ಮನೆ ತಾನೇ?
0: ಮನೆ ಊರಿನ ಚೇರ್ಮನ್ ಅಂದಮೇಲೆ ಎಲ್ರು ಮನೆಯೂ ನಂದೆ. ಎಲ್ಲಿ ಚನ್ನಪ್ಪ ಗೌಡ ನಿಮ್ಮತ್ತೆ ಕಾಣಿಸ್ತಾ ಇಲ್ವಲ್ಲ?
6: ಇಲ್ಲ, ಅವರು ತೋಟಕ್ಕೆ ಹೋಗಿದ್ದಾರೆ. ಈಗಂತೂ ಬರೋದಿಲ್ಲ, ಸಾಯಂಕಾಲವೇ ಅವರೆಲ್ಲ ಬರೋದು.
0: ಸಾಯಂಕಾಲ? ಒಳ್ಳೇದೇ ಆಯ್ತು.
6: ಯಾಕೆ, ಯಾಕೆ ಹಾಗೆ ಹೇಳ್ತಿದ್ದೀರಾ?
0: ಮನಸ್ಸು ಬಿಚ್ಚಿ ಮಾತನಾಡ್ಲಿಕ್ಕೆ ಆಗೋದಿಲ್ವಲ್ಲ ಅಂತ.
6: ಮನೇಲಿ ಫಕೀರ ಇದ್ದಾನೆ, ಕೆಲ್ಸಕ್ಕೆ ಬಂದಿದ್ದಾನೆ.
5: ನಮಸ್ಕಾರ ರೀ ಅಪ್ಪ.
0: ಏನೋ ಫಕೀರ, ನೀನ್ ಇಲ್ಲಿ?
5: ಎಲ್ಲಿ ಮೈಯಾಗ ಆರಾಮಿದ್ದಿಲ್ರಿ, ಅದಕ್ಕೆ ಕಸ ಹೊಡೆದು ನೀರ್ ತುಂಬಿ ಎಮ್ಮಿ ಹಿಂಡಾಕ್ ಬಂದಿದ್ದೀನಿ.
0: ಲಲಿತಾ ನಾನು ಬರ್ತೀನಿ.
6: ಕೂತ್ಕೊಳ್ಳಿ, ಚಹಾ ಮಾಡ್ಕೊಂಡು ಬರ್ತೀನಿ. ಫಕೀರಪ್ಪ ಚೇರ್ಮನ್ ಒಬ್ರೇ ಆಗ್ತಾರೆ, ಮಾತಾಡ್ತಾ ಕೂತ್ಕೋ, ಈಗ ಬಂದ್ಬಿಡ್ತೀನಿ.
5: ಆಯ್ತಾಯ್ತಾಯ್ತ್ರಿ.
0: ಫಕೀರ
5: ಯಪ್ಪ,
0: ಲಲಿತಾ ಒಳ್ಳೆ ಸ್ನೇಹ ಜೀವಿ ಕಣೋ, ಜನರನ್ನ ಬಹಳ ಹಚ್ಕೋತಾಳೆ.
5: ಹೌದ್ರಿ ಅಪ್ಪ, ಹಚ್ಚಿಕೊಂಡು ಮಾತಾಡ್ತಾರೆ ಅಂತಾನೆ ಜನ ಮೆಚ್ಕೊಂಡು ಬರ್ತಾರ್ರಿ. ಅದೇ ಇವ್ರ ಅಕ್ಕರು ಪಾರ್ವತಮ್ಮನರದ್ರಲ್ರಿ, ಯಾರು ಒಬ್ಬರು ಮಾತಾಡ್ಸೋದಲ್ರಿ, ಯಾಕಂದ್ರೆ ಅವರು ಬೆಂಕಿ ಬೆಂಕಿ ಇದ್ದಂಗ. ಇವ್ರದ್ದು ಬಲು ದೊಡ್ಡದ್ರಿ ಗುಣ, ಸಮುದ್ರ ಇದ್ದಂಗ್ರಿ ಅಪ್ಪ.
0: ಈಗಿನ ಕಾಲದಲ್ಲಿ 4 ಜನರನ್ನ ಹಚ್ಚಿಕೊಂಡು ಹೋಗೋದು ಒಳ್ಳೇದು ಕಣ. ಲಲಿತಾ ಅನ್ನ ನಾನು ಮೊದಲಿನಿಂದ ನೋಡ್ತಾ ಇದ್ದೀನಿ, ಯಾವಾಗ್ಲೂ ಸ್ನೇಹ ಜೀವಿ.
5: ಅಂದ್ರೆ ಯಪ್ಪ ಇವರು ಮೊದಲಿನಿಂದ ಪರಿಚಯ ಅದಾರ ನಿಮಗ?
0: ಏನ್ ಹಿಂಗ್ ಕೇಳ್ತೀನಿ, ನಾನು ಈಕೆ ಒಂದೇ ಕಾಲೇಜ್ನಲ್ಲಿ ಓದ್ತಾ ಇದ್ವಿ.
5: ಹೌದ್ರೆ?
0: ಆದ್ರೆ ಒಬ್ಬರನ್ನೊಬ್ರು ಪರಿಚಯ ಮಾಡ್ಕೊಂಡಿರ್ಲಿಲ್ಲ ಅಷ್ಟೇ.
6: ತಗೊಳ್ಳಿ ಬಡವರ ಮನೆ ಚಹಾ, ನಿಮಗ್ ಸರಿ ಹೋಗುತ್ತೋ ಇಲ್ವೋ?
0: ಬಡವರದು ಶ್ರೀಮಂತರದು ಅಂತ ಬೇರೆ ಬೇರೆ ಇರುತ್ತೇನು, ಚೆನ್ನಾಗಿ ಇದೆಯಲ್ಲ.
5: ಗಡಿಗಿ ಬೆಕ್ಕು ಹುಷಾರಿ, ಬರ್ತೀರಿ ಬರ್ತೀರಿ.
0: ಲಲಿತಾ ಬಾಯಿ, ಏನು ನಿನ್ನ ಮುಖ ನೋಡಿದ್ರೆ ಏನೋ ಒಂಥರ ಬೇಸರ ಇದ್ದಂಗಿದೆಯಲ್ಲ.
6: ಈ ಮನೆಯಲ್ಲಿ ನನಗೆ ಯಾವ ಸುಖ ಇದೆ ಹೇಳಿ?
0: ಯಾಕೆ ಭೀಮೇಶಿ ನಿನ್ನ ಪ್ರೀತಿಯಿಂದ ಕಾಣ್ತಾ ಇಲ್ವೇ?
6: ಅದೊಂದು ನೀರಿಲ್ಲದ ವರತೆ, ಸುಗಂಧವಿಲ್ಲದ ಪುಷ್ಪ, ರಸಿಕತೆ ಗೊತ್ತಿಲ್ಲದ ಅರಸಿಕ. ಇಂಥವ್ರನ್ನ ಕಟ್ಕೊಂಡು ನನ್ನ ಜೀವನನೇ ಹಾಳು ಮಾಡ್ಕೊಂಡ್ಬಿಟ್ಟೆ.
0: ನನಗೆ ಮೊದಲೇ ಗೊತ್ತಿತ್ತು ಭೀಮೇಶನಿಗೆ ಇದು ನುಂಗ್ಲಾರದ ತುತ್ತು ಅಂತ. ನಿನಗೆ ಸರಿಯಾದ ಗಂಡ ಅವನಲ್ಲ.
6: ನನ್ನ ಸುಖ ಜೀವನ ಹುಡುಕಿಕೊಂಡು ಎಲ್ಲಾದ್ರೂ ದೂರ ಹೋಗ್ಬೇಕು ಅನಿಸುತ್ತೆ. ಆದ್ರೆ ಈ ಹಾಳಾದ ಸಮಾಜ ಕೊರಳಲ್ಲಿ ತಾಳೆ ಹೊಂದಿದೆಯಲ್ಲ.
0: ನೋಡು, ನಾನು ಮನಸ್ಸು ಮಾಡಿದ್ರೆ ಬಾಡಿದ ನಿನ್ನ ಬಾಳ ಬಳ್ಳಿಗೆ ನೀರುಣಿಸ್ತೀನಿ. ಕತ್ತಲು ತುಂಬಿದ ನಿನ್ನ ಹೃದಯ ದೇಗುಲದಲ್ಲಿ ನಂದಾದೀಪವಾಗಿ ಬೆಳಗ್ತೀನಿ.
6: ಆದ್ರೆ ಮನೆಯವರಿಗೆ ನಮ್ಮ ಕಳ್ಳ ವ್ಯವಹಾರ ಗೊತ್ತಾದ್ರೆ?
0: ನನ್ನ ಮನೆ ಬಾಗಿಲು ಸದಾ ನಿನಗಾಗಿ ತೆರೆದೇ ಇರುತ್ತೆ.
6: ಯಾಕೆ ದೂರ ನಿಂತ್ರಿ? ಹತ್ರ ಬನ್ನಿ. ನಮ್ಮಿಬ್ಬರ ಮನಗಳು ಒಂದಾದ ಮೇಲೆ ಮತ್ತೇತರ ಭಯ? ಈ ನಿಮ್ಮ ತೋಳ್ತೆ ಕೇಳಿ ನನ್ನನ್ನೊಮ್ಮೆ ಬಂಧಿಸಿ. ಯೌವನ ತುಂಬಿದ ಈ ದುಂಡು ದೇಹದ ಅಮೃತದ ಅಡಿಗೆಯನ್ನು ನೀನುಂಡು ನನ್ನ ಮನ ತಣಿಸಲಾರೆಯ? ಈ ಹೃದಯ ಸರೋವರದಲ್ಲಿ ಹಂಸ ನೀನಾಗಿ ಆಡಲಾರೆಯ? ಒಂದೇ ಒಂದು ಬಾರಿ ಚುಂಬಿಸಿ ಬಾನ ನರಸಿ ಎಂದು ನನ್ನನ್ನು ಬಿಗಿದಪ್ಪಲಾರೆಯ?
0: ರಸಿಕ ರಾಣಿ ಲಲಿತಾ, ಲಲಿತಾ
6: ಕಮಾನ್ ಡಾರ್ಲಿಂಗ್.
7: ಲಲಿತಾ ರಾಯಣ್ಣ
6: ಅಕ್ಕ
7: ಮಾನಗೆಟ್ಟವಳೆ, ಸೂಳೆಯರಿಗಿಂತ ಸೂಳೆಯಾಗಿದ್ದೀನಿ. ಯಾವ ಮುಖ ಇಟ್ಕೊಂಡು ನನಗೆ ಅಕ್ಕ ಅಂತೀನಿ? ನಿನ್ನ ಹೇಸಿ ಬದುಕನ್ನ ನೋಡುವುದಕ್ಕಾಗಿ ನನಗೆ ಅಕ್ಕನ ಜನ್ಮ ನೀಡಿದನಿ ಆ ಭಗವಂತ. ಒಂದೇ ರಕ್ತ ಹಂಚಿಕೊಂಡು ಬಂದವರಾದರೂ ಅಯ್ಯೋ, ನಿನ್ನ ರಕ್ತವೇ ಬೇರೆ, ನನ್ನ ರಕ್ತವೇ ಬೇರೆ ಆಯಿತು. ರಾಯ ರಾಯ, ಯಾವ ಜನ್ಮದ ಸೇಡು ತೀರಿಸಿಕೊಳ್ಳುತ್ತಿರುವೆಯೋ ನಮ್ಮ ಮೇಲೆ. ನಂದು ತಪ್ಪಾಯ್ತಕ್ಕ, ಕ್ಷಮಿಸ್ಬೇಡಕ್ಕ. ಕ್ಷಮಿಸುವಂತಹ ಅಪರಾಧವೇನೇ ಇದು? ಹುಟ್ಟಿದ ಮನೆಗೂ ಕೊಟ್ಟ ಮನೆಗೂ ಮಸಿ ಬಳದ ನಿನ್ನನ್ನು ಕ್ಷಮಿಸಬೇಕೆ ರಾಯ? ಇದಕ್ಕೆ ಊರಿಗೆ ಚೇರ್ಮನ್ ಆದ ಏನು? ಕಂಡವರ ಮನೆಯ ಸಂಸಾರದಲ್ಲಿ ವಿಷ ಬೆರೆಸುವುದಕ್ಕೆ?
0: ಪಾರ್ವತಿ, ವಿಷ ಬೆರೆಸೋನು ನಾನಲ್ಲ. ಯಾರಿಗೆ ಏನು ಕೊರತೆ ಇದೆ ಅದನ್ನ ತುಂಬಿಕೊಡೋದೇ ನನ್ನ ಕೆಲಸ. ಲಲಿತಾ ಹಸಿವು ಅಂದ್ಲು, ಊಟ ಕೊಟ್ಟೆ.
7: ಕೊಡ್ತೀಯ? ಇದೇ ರೀತಿ ಅದೆಷ್ಟು ಜನರಿಗೆ ಊಟ ಕೊಟ್ಟಿದ್ಯ? ಅದೆಷ್ಟು ಜನರ ಸಂಸಾರದಲ್ಲಿ ಹುಳಿ ಹಿಂಡಿರುವೆಯೋ ಆ ಭಗವಂತನಿಗೇ ಗೊತ್ತು.
0: ಪಾರ್ವತಿ, ಹುಳಿ ಹಿಂಡಿದವನು ನಾನಲ್ಲ, ನೀನು. ಸಿಕ್ಕ ಸಿಕ್ಕವರಿಗೆ ಸೆರಗು ಹಾಸಿ ಸೂಳಿಯ ಬಾಳು ಬಾಳಿದ ತಂಗಿಯ ತಪ್ಪುಗಳನ್ನೆಲ್ಲ ಮುಚ್ಚಿಕೊಂಡು ಇವಳೊಬ್ಬ ಮಹಾಸಾಧ್ವಿ ಸುಶೀಲೆ ಎಂದು ಭೀಮೇಶನ ಕೊರಳಿಗೆ ಕಟ್ಟಿ ಅವನ ಬಾಳಿನಲ್ಲಿ ಹುಳಿ ಹಿಂಡಿದವಳು ನೀನು. ಇದು ಅನ್ಯಾಯ ಅಲ್ವೇ?
7: ಲಲಿತಾ, ಲಲಿತಾ ಎಂಥ ತಪ್ಪು ಮಾಡಿದೆಯೇ? ಇವನು ನಾಗರ ಹಾವು ಎನ್ನುವುದು ನನಗೆ ಚೆನ್ನಾಗಿ ಗೊತ್ತಿತ್ತು, ಆದರೆ ಯಾವಾಗ ಕಚ್ಚತ್ತೆ ಅಂತ ಗೊತ್ತಿರಲಿಲ್ಲ.
0: ಪಾರ್ವತಿ, ಈ ಕಸುಬಿಗೆ ನಾನು ಹೊಸಬನಲ್ಲ, ನಿನ್ನ ತಂಗಿನೂ ಹೊಸಬಳಲ್ಲ. ಆದ ಅಪರಾಧವನ್ನು ಮುಚ್ಚಿ ಮತ್ತೆ ಬರೋದಕ್ಕೆ ನನಗೆ ಅವಕಾಶ ಮಾಡಿಕೊಡು.
7: ಅಯ್ಯೋ ಪಾಪಿ, ನಿಮ್ಮ ಹೇಯ ಕೃತಿಗೆ ನಾನು ಆಶ್ರಯ ನೀಡಲಿ? ಹಾವಿಗೆ ಹಾಲಿರದು ಮನೆಯಲ್ಲಿಟ್ಟುಕೊಳ್ಳಬೇಕೆ? ಬೇಡ ಬೇಡ ರಾಯಣ್ಣ, ಇದು ನಿನಗೆ ಸೆರಗೊಟ್ಟೆ ಬೇಡಿಕೊಳ್ಳುವೆ. ಇದೇ ಮೊದಲು, ಇದೇ ಕೊನೆಯದಾಗಲಿ.
0: ಕೊನೆ? ಪಾರ್ವತಿ, ಕದ್ದು ರುಚಿ ನೋಡಿದ ಗೂಳಿ ಬೇಲಿ ಇಲ್ಲದ ಹೊಲವನ್ನು ಕಂಡು ಬರದೇ ಇರುತ್ತೇನು? ಹಾವು ಹುತ್ತದಲ್ಲಿ ಸೇರಿದ್ದಾಯ್ತು, ಒಲ್ಲಲು ಪ್ರಯತ್ನ ಪಟ್ರೆ ಕಚ್ಚದೆ ಅದು ಎಂದೂ ಬಿಡಲಾರದು. ನಿನ್ನ ತಂಗಿಗಾಗಿ ನಿನ್ನ ಬಾಳು, ನಿನ್ನ ಜೀವನ ತೆರೆದಿಟ್ಟ ಹಾಲಿನ ಪಾತ್ರೆ ಆಗಬೇಕು. ಲಲಿತಾ ಬರ್ತೀನಿ, ಹೆದರಬೇಡ, ನಾನಿದ್ದೀನಿ.
7: ಅಯ್ಯೋ, ಏನಾಯ್ತು ನಮ್ಮ ಬಾಳು? ನನ್ನ ಜೀವನ ತೆರೆದಿಟ್ಟ ಹಾಲಿನ ಪಾತ್ರೆಯಾಗಬೇಕು. ಅಯ್ಯೋ ಲಲಿತಾ, ಲಲಿತಾ.
6: ರೀ, ಅಕ್ಕನಿಗೆ ಎಲ್ಲ ವಿಚಾರ ಗೊತ್ತಾಗೋಯ್ತು. ಗೊತ್ತಾದ್ರೆ ಗೊತ್ತಾಗ್ಲಿ ಬಿಡಿ, ಹೇಗೂ ನಿಮ್ಮ ಹೃದಯದ ಬಾಗಿಲು ನನಗಾಗಿ ತೆರೆದೇ ಇದೆಯಲ್ಲ.
0: ಲಲಿತಾ, ಈಜು ಬಲ್ಲೋನು ಎಂದು ಮುಳುಗೋದಿಲ್ಲ, ನಿನ್ನ ಗಂಡ ಭೀಮೇಶಿ ನನ್ನ ಕೈಗೊಂಬೆ ಆಗಿರುವಾಗ ಯಾತಕ್ಕೆ ಹೆದರ್ತೀಯ? ನಿನ್ನ ಅಕ್ಕ ಏನಾದರೂ ನಮ್ಮ ವಿಳಾಸ ಜೀವನಕ್ಕೆ ಅಡ್ಡಿ ಬಂದ್ರೆ ಅವಳ ಬಾಳನ್ನೇ ಬಲಿ ತಗೋತೀನಿ.
6: ನನಗ್ಯಾಕೋ ಭಯ ಆಗ್ತಿದೆ.
0: ಭಯ ಭಯ ಅನ್ನೋದೇ ನನಗ್ ಗೊತ್ತಿಲ್ಲ ಕಣೆ.
6: ನಾನಂತೂ ನಿಮ್ಮನ್ನೇ ನಂಬಿದ್ದೀನಿ. ಅದೇನ್ ಮಾಡ್ತಿರೋ ಮಾಡಿ, ನನ್ನ ಅಳಿವು ಉಳಿವು ಎಲ್ಲ ನಿಮ್ಮ ಕೈಲಿದೆ.
0: ಲಲಿತಾ, ಈ ರಾಯಣ್ಣ ಪತಿತ ಪಾವನ.
1: ಶರಣ್ ರೀ ಅಪ್ಪ ಚೇರ್ಮನ್ ಸಾಹೇಬ್ರ. ನಮಸ್ಕಾರ ರೀ ಅವ್ವ.
2: ಶರಣ್ ರೀ ಚೇರ್ಮನ್ ಸಾಹೇಬ್ರ.
0: ಇರ್ಲಿ ಇರ್ಲಿ ಫಕೀರ.
1: ಯಪ್ಪ
0: ಏನು ಇದು ಕೊರಳಲ್ಲಿ ಹಾರ?
1: ಹಾರ್ರಿ, ಅದೇ ಸಮಾಜ ಕಲ್ಯಾಣ ಖಾತೆ ಮಂತ್ರಿಗಳು ಬರ್ತಾರಂತ ಹಾರ ತರಿಸಿಟ್ಟಿದ್ರಲ್ರಿ, ಅವರು ತಮ್ಮ ಮಗಳ ಕಲ್ಯಾಣಕ್ಕೆ ಹೋದ್ರಂತ್ರಿ, ತಂದು ಹಾರಿ ಕೆಡಬಾರ್ದು ಅಂತ ನಮ್ಮ ಕಲ್ಯಾಣನ ಮಾಡ್ಕೊಂಡ್ ಬಿಟ್ಟಿವ್ರಿ.
2: ಯಪ್ಪ ಮದುವೆ ಮೊದ್ಲು ಕೊಡ್ತೀನಿ ನಿನಗ ಕೊಡ್ತೀನಿ ಅಂತಿದ್ರಲ್ಲ ಮಕ್ಕಳನ್ನ, ಈಗ ಆಯ್ತು ನಮ್ದು ಮದುವೆ, ಆಶೀರ್ವಾದ ಮಾಡೋ ಯಪ್ಪ.
0: ಆಯ್ತು ಆಯ್ತು, ಇನ್ನೇನು ಲೈನ್ ಕ್ಲಿಯರ್ ಆಯ್ತಲ್ಲ, ಚಿಂತೆ ಯಾತಕ್ ಮಾಡ್ತೀಯ? ಬಯಸ್ದಾಗ ನಿನಗೆ ಮಕ್ಕಳಾಗ್ತವೆ. ಫಕೀರನಿಗೂ ವಯಸ್ಸಾಯ್ತು.
2: ಬಡವ್ರ ಮ್ಯಾಲೆ ನಿಮ್ದು ಕಣ್ಣು ಇರ್ಲಿ. ಅವರ ಅಪ್ಪರ್ ಕೂಡ ನೀವು ತಿನ್ನಾಕ್ ಬಂದಿರೇನ್ ಗಾಳಿ?
6: ಇಲ್ಲ, ಅತ್ತೆ ಭಾವ ಅಕ್ಕ ಎಲ್ಲ ತೋಟಕ್ಕೆ ಹೋಗಿದ್ರು. ಇನ್ನು ನಮ್ಮ ಯಜಮಾನ್ರು ಒಂದು ದಿನ ಊರಲ್ಲಿದ್ರೆ ಒಂದು ವಾರ ಊರಲ್ಲಿರೋಲ್ಲ. ಮನೇಲಿ ಒಬ್ಬಳೆ ಕುಳಿತು ಬೇಸರ ಆಯ್ತು, ಅದಕ್ಕೆ ಸುತ್ತಾಡ್ಕೊಂಡು ಹೋಗೋಣ ಅಂತ ಇವ್ರ ಜೊತೆಲಿ ಬಂದೆ.
1: ಹೌದ್ರಿ ಅವ್ವ, ಹಿಂಗ ಸುತ್ತಾಡ್ತಾ ಇದ್ರೆ ಉಂಡನ್ನ ಮೈ ಹತ್ತಿ ಬೇಗ ದಪ್ಪ ಆಗ್ಬಿಡ್ತಾರೆ.
2: ಏ ಇರಿಯ, ದಪ್ಪ ಆಗ್ಬೇಕಾದ್ರೆ ಏನ್ ತಿನ್ಬೇಕು?
1: ಏಯ್ ದಪ್ಪ ಆದ್ರೆ ಕೆಲಸ ನೀಗೋದಿಲ್ಲ, ಸೈಜ್ ಕರೆಕ್ಟ್ ಆಗೈತಿ, ಸುಮ್ಮನೆ ಇರ.
2: ಮತ್ತೆ ಪಾರ್ವತಕ್ಕರು ದಪ್ಪ ಆಗಿದ್ರಲ್ಲ, ಅವ್ರೇನ್ ತಿಂತಾರ?
1: ಅವರು ತೋಟದಾಗ ಹಸೆ ಬೆಂಡಿಕಾಯಿ ತಿಂತಾರೆ. ಬೆಂಡಿಕಾಯಿ ಲೇ ಆಕಾರಿಗೇಡಿ, ಎಲ್ಲಿ ಎಲ್ಲಿಕ್ಕಿದಿ ಬುದ್ಧಿ? ಅವರು ಹೊಟ್ಟಿಲಿ ಆಗಿದಾರ್ಲೆ ಹೊಟ್ಟಿಲಿ.
2: ಅವ್ರ ನನಗೂ ತಂದ್ಕೊಡ ಹಸಿ ಬೆಂಡಿಕಾಯಿ, ಮತ್ತೆ ನಾನು ಹಾಕ್ತೀನಿ.
1: ಆಯ್ತು.
2: ಯಪ್ಪ ಎತ್ರಿ ನಿಮ್ದು ದೋತ್ರ, ಕಾಲಿಗೆ ಬೀಳ್ತೀನಿ.
0: ಇರ್ಲಿ ಇರ್ಲಿ, ಅಷ್ಟಪುತ್ರ ಸೌಭಾಗ್ಯವತಿ ಭವ.
1: ಅಯ್ಯೋ ಅಯ್ಯೋ ಅಯ್ಯೋ ಅಯ್ಯೋ ಅಯ್ಯೋ, ಅವ್ವರು ಎಷ್ಟು ಬೆವತ್ತು ಬಿಟ್ಟಾರ ಇಂಥ ಚಳಿಯಾಗ. ಏಯ್ ಎಲ್ಲಿ ಕೈಯಾಗಿನ ವಸ್ತ್ರ ಕೊಡು, ಅವ್ವರು ಸ್ವಲ್ಪ ಮಕ ಒರೆಸಿಕೊಳ್ಳಿ. ಯಪ್ಪ ಬರ್ತೀವ್ರಿ, ನಮಸ್ಕಾರ.
6: ಅಯ್ಯೋ ಅಲ್ಲೋಡಿ, ನಮ್ ಭಾವ ಬರ್ತಿದ್ದಾರೆ, ಈಗೇನ್ ಮಾಡೋದು?
0: ನೀನು ಸ್ವಲ್ಪ ಮರ್ಯಾಗಿರು, ನಾನೊಂದು ನಾಟಕ ಆಡ್ತೀನಿ, ಅದೇನಾದ್ರೂ ಸಕ್ಸಸ್ ಆದ್ರೆ ನೀನು ಸುಖಿ ನಾನು ಸುಖಿ. ಹೋಗು. ಓಹೋ ನಮಸ್ಕಾರ ಜನಪ್ಪ ಗೌಡ.
4: ಯಾರು? ನಮಸ್ಕಾರ ರೀ ಚೇರ್ಮನ್ ಸಾಹೇಬ್ರೆ. ಮತ್ತೆ ನೀ ಕಡೆ ಬಂದ್ರಿ?
0: ನಿನ್ನ ಹತ್ರಾನೆ ಹೊರಟಿದ್ದೆ.
4: ನನ್ನ ಹತ್ರ ಅಂತದ್ದೇನ್ ಕೆಲಸ ಇತ್ರಿ ಅಪ್ಪ? ಅಲ್ಲಿ ಹೇಳಿ ಕಳಿಸಿದ್ರೆ ನಾನ ಬರ್ತಿದ್ನಲ್ರಿ.
0: ಅದು ಎಲ್ರ ಮುಂದೆ ಮಾತಾಡೋ ವಿಚಾರ ಅಲ್ವೋ?
4: ಅಂದ್ರೆ
0: ಅದೇ ನಿನ್ ಹೆಂಡತಿ ಪಾರ್ವತಿ ವಿಚಾರ.
4: ನನ್ ಹೆಂಡತಿ ವಿಚಾರ ಅದೇನ್ರಿ ಅದು? ಓಹೋ ನಮ್ ಮಾವ ಏನಾರ ಹೇಳಿ ಕಳ್ಸ್ಯಾನನ್ರಿ ಮತ್ತೆ? ಯಾಕಂದ್ರೆ ಲಗ್ನ ಆದ್ಮೇಲೆ ಆ ಮಗ ಒಟ್ಟೆ ಈ ಕಡೆ ಬಂದೇ ಇಲ್ರಿ.
0: ಅವನ್ ಯಾಕೆ ಬರ್ತಾನೋ ಕನ್ಯಾಸರೆಯಿಂದ ಬಿಡಿಸ್ಕೊಂಡು ಹೋದ್ಮೇಲೆ? ಚೆನ್ನಪ್ಪ ನಾನೇ ಆಗಿದ್ರೆ ಕತ್ತಿ ಹೆಚ್ಚು ಕೊಂದು ಬಿಡ್ತಿದ್ದೆ.
4: ಯಾರು ಮಾತಾಡಕತ್ತೀರಿ ನೀವು?
0: ಮತ್ತಿನ್ ಯಾರ? ಅವಳೆ ಗರತಿ ಗಂಗಮ್ಮ ಅಂತ ಸೋಗ್ ಹಾಕೊಂಡು ಗಂಡನ ಕಣ್ಣಿಗೆ ಮಣ್ಣೆರಚಿ ಸೂಳೆ ಬಾಳ ಸಾಗಿಸ್ತಾ ಇರೋ ನಿನ್ನ ಹೆಂಡತಿ
4: ರಾಯ. ಏನು ಏನ್ ಹೇಳಕತ್ತಿ? ನೀನು ಏನ್ ಹೇಳಕತ್ತಿ? ನನ್ನ ಪಾರ್ವತಿ?
0: ಅವಳೇ ನಿನ್ನ ಪ್ರೀತಿಯ ಪಾರ್ವತಿ. ಕಾಲೇಜ್ ನಲ್ಲಿ ಓದ್ತಿದ್ದಾಗ ಆಹಾ ಆಡದ ಆಟ ಎಷ್ಟು, ಪ್ರೀತಿಸಿರೋ ಹುಡುಗರು ಎಷ್ಟು, ಒಬ್ಬೊಬ್ಬೊಬ್ಬೊಬ್ಬ. ಅದರಲ್ಲೂ ಅವಳಗಾಗ ತಲೆ ಕೆಡಿಸ್ಕೊಂಡಿರೋನೊಬ್ಬ ಈ ಪತ್ರ ನನ್ನ ಕೈಲಿ ಕೊಟ್ಟು ಪಾರ್ವತಿ ಕೊಡು ಅಂತ ಕೊಟ್ಟ ನೋಡು.
4: ರಾಯ ನೀನು ಹೇಳುತ್ತಿರುವುದು ನೀನು ಹೇಳುತ್ತಿರುವುದು ಸತ್ಯವೇ?
0: ಸುಳ್ಳು ಹೇಳಿ ನಿನ್ನ ಸಂಸಾರ ಅಗಲಿಸೋದ್ರಲ್ಲಿ ನನಗೆ ಬರೋ ಲಾಭ ಆದ್ರೂ ಏನು?
4: ನನಗೇನು ತಿಳಿತಾ ಇಲ್ಲ, ನನಗೇನು ತಿಳಿತಾ ಇಲ್ವಲ್ಲ. ಈ ವಿಚಾರ ಮೊದ್ಲ ಯಾಕೆ ತಿಳಿಸ್ಲಿಲ್ಲ ರಾಯಣ್ಣ ನೀ ನನ್ನ ಮುಂದ?
0: ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡುವಂತ ದೊಡ್ಡವರು ಹೇಳಿದ್ದಾರೆ. ಹಿಂದಾಗಿರೋದನ್ನೆಲ್ಲ ಮರೆತು ಮುಂದಾದ್ರೂ ಒಳ್ಳೆಯವಳಾಗಿ ಬಾಳಬಹುದು ಅಂತ ಸುಮ್ಮನಿದ್ದೆ. ಆದ್ರೆ ನನ್ನ ಭಾವನೆ ತಪ್ಪಾಯ್ತು.
4: ಚಚೆ ಅರ್ಧಾಂಗಿ ಅಂತ ಅರ್ಧ ದೇಹನ ಕೊಟ್ಬಿಟ್ನಲ್ಲ ಅವಳಿಗೆ, ನನ್ನ ಹೆಂಡತಿ ಪರಮ ಸಾಧ್ವಿ ಅಂತ ಎದೆ ತಟ್ಟಿ ಹೇಳುತ್ತಿದ್ನಲ್ಲ ನಾನು. ಆದ್ರೆ ಆದ್ರೆ ಈಗೇನಾದ್ರು ಊರ್ ಜನ ನನ್ನ ಮುಖಕ್ಕೆ ಥೂ ಅಂತ ಕ್ಯಾಕರಿಸಿ ಉಗುಳು ಹಂಗಾಯ್ತಲ್ಲ ನನ್ನ ಬಾಳ್ವೆ, ಕ್ಯಾಕರಿಸಿ ಉಗುಳು ಹಂಗಾಯ್ತಲ್ಲ ನನ್ನ ಬಾಳ್ವೆ.
0: ಚೆನ್ನಪ್ಪ ಹೆಸರಿಗೊಬ್ಬ ಗಂಡ ಅಂತ ಮಾಡಿಕೊಂಡು ತನ್ನ ಮನಸ್ಸು ಬಯಸಿದ ಹುಡುಗರ ಜೊತೆಲೆ ಕಾಮನಾಟ ಆಡೋ ಗಯ್ಯಾಳಿ ಕಣೋ.
4: ಸಾಕು ರಾಯಣ್ಣ ಸಾಕು, ಅಯ್ಯೋ, ನನ್ನ ತಲೆ ತಿರುಗ್ತಾ ಇದೆ, ನನ್ನ ತಲೆ ತಿರುಗ್ತಾ ಇದೆ.
0: ಚನ್ನಪ್ಪ, ಚನ್ವೀರ, ಏನಾಯ್ತು? ಏನಾಯ್ತು ಅವನಿಗೆ? ಏನೋ ಚನ್ನಪ್ಪ, ನೀರು ಸಂತ ಏನೇನು ಅಂತ ಇದ್ದಾನೆ. ನಾನು ಡಾಕ್ಟರ್ ಕರ್ಕೊಂಡ್ ಬರ್ತೀನಿ, ನೀನು ಬೇಗ ಮನೆ ಕರ್ಕೊಂಡು ಹೋಗು.
4: ಯಾಕೋ ನನ್ ಯಾಕೋ ನನ್ನ ಎದೆ ನೋವು ಯಾಕೆ ಹತ್ತೈತು?
8: ಕೈ ಹಿಡ್ಕೊಳ್ರಿ ಸಾವಕಾಶ. ಬರಿ ಬರಿ ಬರಿ ಬರಿ ಬರಿ.
0: ಲಲಿತಾ, ಲಲಿತಾ ಬೇಗ ಬಾ, ನಾನು ಹಿಡಿದ ಕೆಲಸ ಸಕ್ಸಸ್ ಆಯ್ತು ಕಣೆ. ಚನ್ನಪ್ಪ ಗೌಡನಿಗೆ ಹಾರ್ಟ್ ಅಟ್ಯಾಕ್ ಅಂತ ಕಾಣುತ್ತೆ. ನಾನು ಡಾಕ್ಟರ್ನ ಕರ್ಕೊಂಡ್ ಬರ್ತೀನಿ, ಸಮಯ ನೋಡಿ ಡಾಕ್ಟರ್ ಕೊಟ್ಟ ಔಷಧಿಲಿ ಈ ವಿಷಾನ ಬೆರೆಸ್ಬಿಡು, ತಗೋ.
6: ವಿಷ ನನ್ನ ಕೈಯಾರೆ.
0: ಲಲಿತಾ, ಜೀವನದ ಕೊನೆವರೆಗೂ ನಾವು ಸುಖವಾಗಿರ್ಬೇಕಂದ್ರೆ ನೀನು ಈ ಕಾರ್ಯ ಸಾಧಿಸಲೇಬೇಕು.
6: ಆಗ್ಲಿ, ಬನ್ನಿ.
4: ಅಯ್ಯೋ ಅಯ್ಯೋ ಅಮ್ಮ, ಫಕೀರ ನಾನು ಬದುಕುದಿಲ್ಲ, ಫಕೀರ ನಾನು ಬದುಕುದಿಲ್ಲ. ಫಕೀರ
5: ಇಲ್ಲದ ವಿಚಾರ ತಲೆಯಲ್ಲಿ ತುಂಬಿಕೊಂಡು ಯಾಕೆ ತ್ರಾಸು ಮಾಡ್ಕೊಳ್ತೀರಿ ಜೀವಕ್ಕೆ? ಸುಮ್ಮನೆ ಮಲ್ಕೊಳ್ರಿ ಒಂದು ತಾಸು.
4: ಫಕೀರ, ಎಂಥ ಮನೆ ಹೆಣ್ಣು ಬಂದು ನಮ್ಮ ಮನೆ ತುಂಬಿಬಿಟ್ಟು ಬಂದೆ. ಫಕೀರ, ನನ್ನ ಮನೆ ನನ್ನ ಮನೆ ಸೂರ್ಯರಾಯ್ತಲ್ಲ ಫಕೀರ.
5: ಅಪ್ಪ, ಯಾಕ್ರಿ ಇಲ್ಲದ ಮಾತಾಡ್ತೀರಿ? ಸುಮ್ಮನೆ ಮಲಗ್ರಿ.
7: ಸ್ವಾಮಿ, ನನ್ನ ಬಗೆಯಲ್ಲಿ ಯಾರೋ ಪಾಪಿಗಳು ಬಲವಾದ ಬೀಜ ನೆಟ್ಟಿದ್ದಾರೆ. ನಾನು ಪವಿತ್ರಳು ಸ್ವಾಮಿ, ನಾನು ಪವಿತ್ರಳು. ನಿಮ್ಮ ಹೊರತು ನಾನಾರನ್ನು ಕಣ್ಣೆತ್ತಿ ಸಹ ನೋಡಿಲ್ಲ. ಇದಕ್ಕೆ ನನ್ನ ಮಾಂಗಲ್ಯವೇ ಸಾಕ್ಷಿ. ನನ್ನ ಗರ್ಭದಲ್ಲಿ ಬೆಳೆಯುತ್ತಿರುವ ನಿಮ್ಮ ವಂಶ ಜ್ಯೋತಿಯೇ ಸಾಕ್ಷಿ.
4: ಪಾರ್ವತಿ, ಬಣ್ಣದ ಮಾತು ಮಾತಾಡಿ ನನ್ನ ಕತ್ತು ಕೊಯ್ದು ಬಿಟ್ಟಲ್ಲೇ. ಬಣ್ಣದ ಮಾತು ಮಾತಾಡಿ ನನ್ನ ಕತ್ತನ ಕೊಯ್ದು ಬಿಟ್ಟಲ್ಲೇ. ನೀನು ಹುತ್ತದ ಕೈ ಇಟ್ಟು ಬದುಕಬಹುದು, ಹುಲಿ ಬಾಯಿಂದ ಪಾರಾಗಬಹುದು, ಆದ್ರೆ ನಿನ್ನ ಕೈಯಿಂದ ಪಾರಾಗೋದು ಕಷ್ಟ ಐತೆ. ಪಾರ್ವತಿ, ನಿನ್ನ ಕೈಯಿಂದ ಪಾರಾಗೋದು ಕಷ್ಟ ಐತೆ. ಇಂಥವ್ರ ಮಕ್ಕಳು ಅಂತ ಎದಿಬ್ಬಿ ತಿರುಗ್ತಿದ್ವಲ್ಲ ನಾವು, ಈಗ ಈಗ ಮುಖ ಎತ್ತಿ ತಿರುಗದಂಗಾಯ್ತ, ಮುಖ ಎತ್ತಿ ತಿರುಗದಂಗಾಯ್ತು.
5: ಯವ್ವ, ನಿಮ್ ಬಗ್ಗೆ ಯಾರೋ ಪಾಪಿಗಳು ಇಲ್ಲದ ವಿಚಾರ ಇವರು ತಲೆಯ ತುಂಬಿ ಬಿಟ್ಟಿದ್ದಾರ್ರಿ.
7: ಮತ್ತಾರು? ಅವನೇ ಅವನೇ ಆ ರಾಯ. ನಾನು ನೀತಿಗೆಟ್ಟವಳು, ಶೀಲಗೆಟ್ಟವಳು ಅಂತ ಇವರ ತಲೆ ತುಂಬಿದ್ದಾನೆ ಫಕೀರಪ್ಪ, ಇವರ ತಲೆ ತುಂಬಿದ್ದಾನೆ. ಅಯ್ಯೋ ದೇವ್ರೇ, ಯಾಕಪ್ಪ ನನಗೆ ಶಿಕ್ಷೆ ಕೊಡ್ತಿದ್ದೆ? ಎಲ್ಲವನ್ನೂ ನೋಡುವ ಮೊದಲು ನನ್ನ ಪ್ರಾಣವಾದರೂ ಯಾಕೆ ಹೋಗಬಾರ್ದು?
4: ನನ್ನ ಪ್ರಾಣ ತಗೊಳಿಕ್ ನಿಂತಿಯಲ್ಲೇ ಪಾರ್ವತಿ, ನೀನು ಹೋಗು ಹೋಗು, ನನ್ನ ಕಣ್ ಮುಂದಿಲ್ಬೇಡ. ಮೊದಲು
7: ಫಕೀರಪ್ಪ, ಡಾಕ್ಟರ್ ಕೊಟ್ಟಿರೋ ಈ ಔಷಧಿಯನ್ನು ಕುಡಿಸು, ನಾನು ಹೋಗ್ತೀನಿ ಫಕೀರಪ್ಪ, ನಾನು ಹೋಗ್ತೀನಿ.
5: ಯಪ್ಪ, ಈ ಔಷಧಿ ಕುಡಿದಿಯಪ್ಪ.
4: ಔಷಧಿ ಕುಡಿಬೇಕ? ಸಾಯೋವನಿಗೆ ಔಷಧಿ ಹಾಕೋ ಫಕೀರ, ಯಾಕೆ ಕುಡಿಸ್ತೀಯ ಔಷಧಿ ಫಕೀರ?
5: ಯಪ್ಪ,
4: ನನ್ನ ಹೆಂಡತಿ ಹಿಂಗ ಅಂತ ಊರ್ ಜನ ಮಾತಾಡುವಂಗಾಯ್ತಲ್ಲೋ, ಊರ್ ಜನ ಮಾತಾಡುವಂಗಾಯ್ತಲ್ಲೋ ಫಕೀರ.
5: ಯಪ್ಪ ತಗೊಳ್ಳಿ, ಈ ಔಷಧಿ ಕುಡಿರಿ, ತಗೊಳ್ಳಿ. ಹಾ ಕುಡಿರಿ ಕುಡಿರಿ, ಇನ್ನೊಂದ್ ಸ್ವಲ್ಪ ಆಯ್ತು, ಇನ್ನೊಂದ್ ಸ್ವಲ್ಪ ಆಯ್ತು, ಕುಡಿರಿ ಕುಡಿರಿ ಕುಡಿರಿ ಕುಡಿರಿ. ಯಪ್ಪ ಯಪ್ಪ, ನೀವು ಮನ್ಸಿಗೆ ಬ್ಯಾಸರಾದಾಗ ಆ ಶಿಶುನಾಳದ ಸಿರಿ ಪದ್ಜನ ಹಾಡು ಹೇಳ್ತಿದ್ರಲ್ರಿ, ಅದನ್ನ ಹೇಳ್ರಿ ಅಪ್ಪ. ಮನಸ್ಸಿನ ಹೊಲಸು ತೊಳೆದು ಹೋಗುತ್ತೆ, ಆ ಪುಣ್ಯಾತ್ಮನ ಹಾಡು ಹೇಳ್ರಿ.
4: ಸಿರಿ ಪದ್ಜನ ಹಾಡ ಹೇಳ್ರಿ.
5: ಹೌದ್ರಿ ಹೌದ್ರಿ
4: ಹೌದು, ನನ್ನ ಮನಸ್ಸಿನ ಹೊಲಸು ತೊಳೆದು ಹೋಗ್ಬೇಕಾದ್ರೆ ಸಿರಿ ಪದ್ಜನ ಹಾಡ ಹೇಳ್ತೀನಿ.
5: ಹೇಳ್ರಿ,
4: ಕೇಳ್ಬೇಕಿರೋದು.

0: ನಾನು ಉಳಿಯೋದಿಲ್ಲ, ನಾನು ಉಳಿಯೋದಿಲ್ಲ, ಸಾಯ್ತೀನಿ ಸಾಯ್ತೀನಿ ಅಲ್ಲಲೇ ಎಲ್ಲಿ ವರ್ಷಕ್ಕೊಂದು ಹಳಕಂತ ಕುಂತ್ರು ನಾನು ಎಲ್ಲಿ ಹೋಗಿ ಉರ್ಲು ಹಾಕೊಳ್ಳಿ ಲೇ ಹಂದಿ ಕುಲ್ದವಳ.
1: ಆಸ್ಪತ್ರೆನ ದೂರ ಐತೆ ಅನ್ರಿ, 9 ಮಕ್ಕಳು ಮನ್ಯಾಗ ಹಡದ್ರು ಇಷ್ಟು ತ್ರಾಸ ಆಗಿತ್ತಿಲ್ರಿ, 10 ಯಾಕೆ ಇಷ್ಟು ತ್ರಾಸ ಆಗಕ್ ಹತ್ತಿತ್ತು? ಏನು ಸೊಂಟ ಚೋಣ ಚೋಣ ಚೋಣ ಅಂತ ಹೊಡಿತೈತಲ್ರಿ. ಅಲ್ರಿ ಈಗ ನಮಗ ಮಕ್ಕಳು 9-10
0: ನಿಮ್ಮ ತಡಿ ಮನಿಗೆ ಹೋಗಿ ಲೆಕ್ಕ ಮಾಡ್ಕೊಂಡು ಬಂದು ಹೇಳ್ತೀರಿ, ಹಡದಾಕಿ ನಿನಗೆ ಗೊತ್ತಿಲ್ಲಲ್ಲಿ. ಇಟ್ಯ ಭೀಮೆ ಸೋಮೆ ವಶ್ಯ ಮಲ್ಕ್ಯ ಸುಂದಿ ಚಂದಿ ಸಂಗಿ ನೀರು ಮಾಲಾ ಎಷ್ಟಾದ್ರು ಹೇಳಲ್ಲ
1: ಅಯ್ಯ. ಮತ್ತ ತಿರ್ಕನ್ನ ಮರೆತಲ್ರಿ ನಿಮ್ಮ ಪ್ರೀತಿ ಮಗನ್ನ?
0: ಓಹೋ ಹೌದಲ್ಲ, 10 ಮಕ್ಕಳು ಈಗ ತಯಾರಿ 11.
1: ಇಷ್ಟು ಬ್ಯಾಸರ ಮಾಡ್ಕೊಳವ, ಹಾಸಿ ತಗೊಂಡು ದ್ಯಾಮೋನ್ ಗುಡಿ ಕಟ್ಟಿ ಹಿಡಿದು ಮಲಗಬೇಕಾಗಿತ್ತು, ಕದಾ ಮುಚ್ಚೋದ್ ಒಂದ ತಡ, ಏನಪ್ಪ ಚಳಿ ಅಂತ ಕೌದ್ಯಾಗ ಬಂದು ಅಡಗ್ತಿದ್ದಿ, ನಾಚಿ ಬರುದಿಲ್ಲ ನಿನ್ ಒಂದಿಷ್ಟು?
0: ಏನೆಲ್ಲ ಗದ್ಲ ಮಾಡುದು ಗಂಡಸರಿಗೆ, ಚಳಿಗಾಲನೋ ಯಪ್ಪ ಚಳಿಗಾಲ.
1: ಅಲ್ಲ ಇರ್ಯ, ಚನ್ನಪ್ಪ ಗೌಡ 10 ನಮ್ಮ ಮದುವೆ ಆಗಿದ್ದು 10-12 ಆಯ್ತಾ?
0: ಹಾ, ಈಗ ಅವ್ರ ಮಗನ 10-11 ಆದ್ನಲ್ಲ ಕುಲದೀಪ.
1: ಏನಂದಿ ಏನಂದಿ, ಪಾರ್ವತಿಯಕ್ಕ ಬದುಕಿದ? ಎಲ್ಲಿ ಎಲ್ಲಿ ಎಲ್ಲಿ?
0: ಅವ್ರಿಲ್ಲದಲ್ಲ ಸುಮ್ನ ಅಂದೆ.
1: ಅಯ್ಯ ನನ್ ಮುಂದೆ ನಡಸ್ತೇನ, ನನಗೆಲ್ಲ ಗೊತ್ತೈತೇಳ. ನೀನು ಚಾಪಿ ಕೆಳಗ ನುಸ್ತ್ರ, ನಾನು ರಂಗೋಲಿ ರಂಗೋಲಿ ಕೆಳಗ ನುಸಿತೀನಿ, ತಿಳಿತನ? ಡಾಕ್ಟರ್ ಮನ್ಯಾಗ ಅವ್ವಾರ ಅದಾರ, ಭೀಮೇಶಪ್ಪನ ಮನ್ಯಾಗ ಇವ್ರ ಅದಾರ, ಗೊತ್ತೈತಿಲ್ಲ?
0: ಈ ಸುದ್ದಿ ಯಾರ ಮುಂದೆ ಹೇಳ್ಬಾರ್ಲೆ, ಮೊದಲ ನಿನ್ನ ಬಾಯಿ ಬೊಂಬಾಯಿ ಇದ್ದಂಗ. ಎಲ್ಲಿ ಒಂದಿಲ್ಲ ಒಂದು ದಿವಸ ಆ ರಾಯನ್ನ ಕತ್ತಿ ಮ್ಯಾಲ ಕುಂದರಿಸಿ ಊರ್ ತುಂಬಾ ಮೆರವಣಿಗೆ ತೆಗಸ್ತಿದ್ರ?
1: 11 ಮಕ್ಕಳು ತಂದಿ ಕುಕ್ರಿ ಮುಳ್ಳಪ್ಪನ ಮಗ ಫಕೀರ್ನ ಅಲ್ಲ ಹಗ್ಗ.
0: ಏ ಬೇವರ್ಸಿ, ಮೀಸಿ ಮ್ಯಾಲ ಕೈ ಹಾಕಿಲ್ಲ
1: ಬರಾಕತ್ತಾವು ಹಂಗ ಚಿಗ್ರು ಮೀಸಿ.
2: ಏನ್ ಎಲ್ಲಿ ಗಂಡನ ಜೊತೆ ಹರಟೆ ಹೊಡಿತಾ ನಿಂತಿದ್ದಿ? ಎಲ್ಲಿ ಏನು ನಿನ್ನ ಗಾಡಿ ಮತ್ತೆ ಲೋಡು?
1: ಅಯ್ಯ ಅಪ್ಪರ ಎತ್ರಿ ನಿಮ್ದು ದೋತ್ರಾನ ಕಾಲಿಗೆ ಬೀಳ್ತೀನಿ.
2: ಇರ್ಲಿ ಇರ್ಲಿ, ಬಗ್ಗೋಕ್ ಆಗಲ್ಲ, ಹಂಗೆ ಬಾಯ್ಲೆ ಹೇಳು. ಫಕೀರ ಇದು ಎಷ್ಟನೇದು?
0: 11, ಇನ್ನೊಂದು ಆದ್ರೆ ಡಜನ್ ಪೂರ್ತಿ.
2: ಏಯ್ ಸಾಕು ಮಾಡೋ, ಊರಲ್ಲಿ ಯಾವ ಓಣಿಲ್ ನೋಡಿದ್ರು ನಿನ್ನ ಮಕ್ಕಳೇ ಇರ್ತಾವೋ. ಫಕೀರ ಚೆನ್ನಪ್ಪ ಗೌಡನ ಮನೆ ಕಡೆ ಹೋಗಿದ್ದೇನ?
0: ಒಂದು ವಾರ ಆತು ಬಿಡ್ರಿ, ನಾ ಹೋಗೇ ಇಲ್ಲ ಆ ಕಡೆ.
2: ನಾನು ಬಹಳ ದಿವಸ ಆತು ಹೋಗೇ ಇಲ್ಲ. ಭೀಮೇಶಿ ಲಲಿತಾ ಮಕ್ಕಳಿಲ್ಲ ಮಕ್ಕಳಿಲ್ಲ ಅಂತ ಕೊರಗ್ತಿದ್ರು. ನಾನೇ ಡಾಕ್ಟರ್ ಶೇಖರಪ್ಪನವ್ರ ಹತ್ರ ಹೋಗಿ, ಯಾರೋ ಹೆಣ್ಣು ಮಗಳು ಒಂದು ಗಂಡು ಮಗುಗೆ ಜನ್ಮ ನೀಡಿ ಸತ್ತು ಹೋಗ್ಬಿಟ್ಲು, ಆ ಪರದೇಶಿ ಕೂಸ್ನೆ ತಂದು ಕೊಟ್ಟಿದ್ದೀನಿ ಜೋಪಾನ ಮಾಡಿ ಅಂತ.
0: ಯಪ್ಪ ಬಾಳ ಒಳ್ಳೇದು ಮಾಡಿದ್ರಿ, ನಿಮ್ಮಂಥವ್ರು ಅದಿರಿ ಅಂತ ಭೂಮಿ ಮ್ಯಾಲ ಮಳಿ ಬೆಳಿ ಆಗ್ತಾವ್ರಿ ಅಪ್ಪ.
2: ಆದ್ರೂ ಜನ ನಮ್ಮಂಥವ್ರನ್ನೇ ಆಡ್ತಾರಲ್ಲೋ, ಚನ್ನಪ್ಪ ಗೌಡನ ಸಾವಿಗೆ ನಾನೇ ಕಾರಣ ಅಂತಾರೆ, ಏನಂತಿ?
0: ಅಂದರ ಬಾಯ ಹುಳ ಬೀಳ್ತಾವ್ರಿ. ದೇವ್ರು ಅಪ್ಪ, ನೀನು ಮನುಷ್ಯರ ಹೊಟ್ಟೆ ಹುಟ್ಟವನ ಅಲ್ಲ.
2: ನಾನು ಬರ್ತೀನಿ, ಎಲ್ಲಿ ಬರ್ತೀನೋ ಪಕೀರ.
0: ಆಯ್ತು ಹೋಗಿ ಬರ್ರಿ.
1: ಅಯ್ಯಯ್ಯೋ ಅಯ್ಯೋ ರೀ ಸೊಂಟ, ಏನ್ ಓಡಾಡ್ತೈತ್ರಿ ಇದು ಹೊಟ್ಟೆಯಾಗ ಅಂತೀನಿ ನಾನು. ಏಯ್ ಸುಮ್ಮನ ಕುಂದ್ರ
0: ಬಾ ಲಗುನ, ಬಾ ಲಗುನ, ಚಳಿ ಚಳಿ ತಾಳೆನು ಈ ಚಳಿಯ.
1: ಹಿಂಗ ಪದ ಹೇಳಿ ಹೇಳಿ 11 ಮಕ್ಕಳನ್ನ ತಯಾರು ಮಾಡಿದ್ವಿ.
0: ಇನ್ನೊಂದಾದ್ರೆ 12 ಡಜನ್ ಪೂರ್ತಿ.
3: ಫಕೀರ ನೀ ಇದುವರೆಗೂ ಹೇಳಿದ್ ಖರೆ ಐತೇನು?
0: ನಿಮ್ಮ ಹತ್ರ ಸುಳ್ಳು ಹೇಳಿ ನಿಮ್ಮ ಸಂಸಾರ ಮೂರಾಬಟ್ಟಿ ಮಾಡಿದ್ರೆ ನನಗೆ ಬರೋ ಲಾಭ ಆದ್ರೂ ಏನ್ರಿ? ಭೀಮೇಶಪ್ಪನವ್ರ, ನಾನು ಈ ಮನೆಯಾಗ 2 ಊಟ ಮಾಡಿದೇನ್ರಿ.
3: ಫಕೀರ ಲಲಿತ ನಾನು ಎಷ್ಟು ನಂಬಿದ್ನು, ಆಕೆ ನನಗ್ ದ್ರೋಹ ಮಾಡ್ತಾಳೆ ಅಂತ ನಾನು ಕನಸು ಮನಸ್ಸಲ್ಲೂ ತಿಳಿದಿರ್ಲಿಲ್ಲ. ಅವಳನ್ನ ಕೊಚ್ಚಿ ಹೊಳೆ ಕಾಣಿಸೋದೊಂದೇ ಈಗ ಉಳಿದಿರೋ ದಾರಿ.
0: ಆದದ್ದು ಆಗಿ ಹೋಯ್ತು, ಯಾವುದಕ್ಕೂ ದುಡುಕಿ ಏನು ಮಾಡಕ್ ಹೋಗ್ಬೇಡ್ರಿ. ಉಪಾಯದಿಂದ ಹತ್ತಿದ ಮಸಿ ತೊಳ್ಕೊಂಡ್ ಬಿಡ್ರಿ ಅಪ್ಪ.
3: ಫಕೀರ ಫಕೀರ ನನ್ನಿಂದ ಎಂಥ ಅಪರಾಧ ಆಗೋಯ್ತು? ಲಲಿತನ ಮಾತು ಕೇಳಿ ದೇವರಂಥ ಅತ್ತಿಗೆನ ದೂರ ಮಾಡಿ ಪಾಪ ಕಟ್ಕೊಂಡು, ಅದಕ್ಕೆ ಇರಬೇಕು ದೇವರು ನನಗೆ ಈ ರೀತಿ ಶಿಕ್ಷೆ ಕೊಟ್ಟ.
0: ಅಪ್ಪ ಈಗ ನೀವು ನಾನು ಹೇಳಿದಂಗೆ ಕೇಳಿದ್ರೆ ಎಲ್ಲ ಸರಿ ಹೋಗುತ್ತೆ.
3: ಹೇಳು ಫಕೀರ, ನಾನೇನ್ ಮಾಡ್ಬೇಕು ಹೇಳು.
0: ನೀವೀಗ ಧಾರವಾಡಕ್ಕೆ ಹೋಗ್ತೀನಿ ಅಂತ ಮನೆಯಾಗ ಒಂದು ನಾಟಕ ಮಾಡ್ರಿ.
3: ಆಗ್ಲಿ ಫಕೀರ, ನೀನ್ ಹೇಳ್ದಾಗೆ ಮಾಡ್ತೀನಿ.
0: ನಾನು ನಿಮ್ಮ ಅತ್ತಿಗೆನ ಕರ್ಕೊಂಡು ಬರ್ತೇನ್ರಿ, ಎಲ್ಲರ ಸಮಕ್ಷನ ಆಗಿಬಿಡ್ರಿ. ಅದು
3: ಏನಂತಿ ಫಕೀರ, ನನ್ನ ಅತ್ತಿಗೆನ? ನನ್ನ ಅತ್ತಿಗೆನ? ಎಲ್ಲಿದಾರೋ ನನ್ನ ಅತ್ತಿಗೆ? ಈ ಪಾಪಿನ ಕ್ಷಮಿಸು ಅಂತ ಕಾಲ್ ಹಿಡಿದು ಮನೆಗೆ ಕರ್ಕೊಂಡ್ ಬರ್ತೀನೋ? ಎಲ್ಲಿದಾರೋ ನನ್ನ ಅತ್ತಿಗೆ?
0: ಯಪ್ಪ ಅವರು ಶೇಖರಪ್ಪ ಡಾಕ್ಟರ್ ಮನೆಯಾಗ ಅದಾರ್ರಿ.
3: ಹಾಗಾದ್ರೆ ನಮ್ಮ ಅಣ್ಣನ ಮಗು ಎಲ್ಲೋ?
0: ನಿಮ್ ಮನೆಯಾಗಿ ಬೆಳೀತಿರೋ ಕೂಸೇ ನಿಮ್ಮ ಅಣ್ಣನ ಮಗ.

0: ನಿಮ್ಮ ವಂಶದ ದೀಪ, ಕುಲದೀಪ.
1: ಫಕೀರ ಫಕೀರ, ನನಗೆ ಈ ವಿಚಾರನೇ ತಿಳಿಸ್ಲಿಲ್ವಲ್ಲೋ ನೀನು.
0: ಭೀಮೇಶಪ್ಪನರ, ನಿಮ್ಮ ಅಣ್ಣನ ಮಗ ಅಂತ ಗೊತ್ತಾಗಿದ್ರ ಆ ರಾಯಣ್ಣ ನಿಮ್ಮ ಅಣ್ಣನ ಕೊಂದ ಹಾಗೆ ಆ ಮಗನನ್ನು ಕೊಲ್ತಿದ್ದನ್ರಿ, ಅದಕ್ಕೆ ಹೇಳಿಲ್ರಿ.
1: ಫಕೀರ, ಒಳ್ಳೆ ಕೆಲಸ ಮಾಡಿದ್ಯೋ, ಒಳ್ಳೆ ಕೆಲಸ ಮಾಡಿದ್ವಿ. ನಮ್ಮ ವಂಶ ಉಳಿಸಿದೆಯೋ, ನಮ್ಮ ವಂಶ ಉಳಿಸಿದ್ವಿ. ನಡಿ ಮನೆಗೆ ಹೋಗಿ, ನಡಿ
0: ನಡ್ರಿ. ನೀವು ಧಾರವಾಡಕ್ಕೆ ಹೋಗೋ ತಯಾರಿ ಮಾಡ್ರಿ, ನಾನು ಹೋಗಿ ಪಾರ್ವತಕರನ್ನು ಕರ್ಕೊಂಡ್ಬರ್ತಾನೆ. ನಡ್ರಿ ನಡ್ರಿ ಅಪ್ಪ ನಡ್ರಿ.
2: ಇರುದಿಲ್ಲ ನಾ ಏನು ಇರುದಿಲ್ಲ, ಇಷ್ಟು ಬ್ಯಾಸರಾಗಿಂದ ಇರಬಾರ್ದು. ನನ್ನ ಮಕ್ಕಳನ್ನ ಕರ್ಕೊಂಡು ತವ್ರ ಮನೆಗೆ ಹೋಗ್ಬಿಡ್ತೀನಿ.
0: ಹಾ, ತವ್ರ ಮನೆಗೆ ಹೋಗ್ತಿ? ಒಟ್ಟೇತಿ ತವ್ರ ಮನೆಯಾಗ ಮೂಲೆ ಮೂಲೆಗೆ ಮಕ್ಕಳನ್ನ ಕರ್ಕೊಂಡು ಊರಿಗೆ ಹೋಗ್ತಾಳಂತ. ಯಾವೋ ಕಾಡು ಪ್ರಾಣಿ ಬಂದಾವಂತ 3 ದಿವಸದಾಗ ಪೊಲೀಸರಿಗೆ ಹಚ್ಚಿ ಹೊರಗೆ ಹಾಕ್ತಾರ ಊರು ಜನ.
2: ಏನಾಗ್ಯಾರ್ರಿ ನನ್ನ ಮಕ್ಕಳು?
0: ಏನಾಗಿದಾರ, ಏನಾಗಬೇಕಾದೆಲ್ಲರೂ ಆಗಿದಾರ. ಎಲ್ಲರೂ ಮಕ್ಕಳನ್ನ ಹಡಿತಾರಂತ ನೀನು ಹಡಿದಿಲ್ಲ. ಗರ್ಭಿಣಿ ಇದ್ದಾಗ ಸರ್ಕಸ್ ನೋಡಕ್ ಹೋಗ್ಬೇಡ ಅಂತ ಬಡ್ಕೊಂಡೆ. ಕೋತಿ, ಮುಸುವ, ಹುಲಿ, ಚಿರ್ಚ, ಹಂದಿ, ಎಪ್ಪೋ ಅಡವಿ ಪ್ರಾಣಿ ಎಲ್ಲ ನಮ್ಮ ಮನೆಯಾಗ ಅದಾವಲ್ಲೋ. ನನ್ನ ಮನೇನ ಒಂದ್ ಸರ್ಕಸ್ ಕಂಪನಿ ಆಯ್ತಲ್ಲೋ.
2: ಜಾತ್ರೆ ಜಾತ್ರೆಗೆ ತಗೊಂಡ್ ಹೋಗನು ರೊಕ್ಕ ಹಾಕವ್. ಅಯ್ಯ, ನೀನು ಚಂದಿದ್ರ ನಿನ್ನ ಮಕ್ಕಳು ಚಂದ ಹುಟ್ಟಿದ್ರು.
0: ನಾನು ಮದುವೆ ಆದಂತೆ 11 ಮಕ್ಕಳು ತಾಯಾದೆ. ಗಂಡನೇ ಬಂಗಾರ, ಮಕ್ಕಳೇ ಮನೆಗೆ ಮಾಣಿಕ್ಯ.
2: ರೇ, ಇನ್ನೊಂದು ರತ್ನದಂತ ಮಗನ ಹಡಿದು ಸಾಕು ಮಾಡಿಬಿಡ್ತೀನಿ. ಅಲ್ಲಿ ಒಂದು ಡಜನ್ ಬರೋಬ್ಬರಿ ಹಾಕವ್ ನೋಡು.
3: ಏನ ಫಕೀರ, ಏನದು ಡಜನ್ನು ಡಜನ್ನು ಅಂತ ಮಾತಾಡ್ತಾ ನಿಂತೀರಿ?
0: ನಮಸ್ಕಾರ ರೀ ಅಪ್ಪ ಚೇರ್ಮನ್.
2: ಅಪ್ಪ ಎತ್ತು ನಿಮ್ದು ದೋತ್ರನ ಕಾಲಿ ಬೀಳ್ತೀನಿ.
3: ಫಕೀರ, ಏನಾಯ್ತು, ಎಲ್ಲಿಗೆ ಹಿಂಗ್ ಸಪ್ಪಗವಳೆ, ಏನ್ ಕಡಿಮೆ ಆಯ್ತು?
0: ಅದೇ ತಿಳಿಬಂದ್ರಿ, ಏನ್ ಕಡಿಮೆ ಆಗೈತ ಅನ್ನೋದು. ಉಣ್ಣಂಗ್ ಉಣ್ತಾಡ್ರಿ, ತಿನ್ನುವಂಗ ತಿಂತಾಡ್ರಿ, ಹಡಿವಂಗ ವರ್ಷ ತಪ್ಪದಂಗ ಒಂದ್ ಹಡಿತಾಡ್ರಿ, ಏನ್ ಕಡಿಮೆ ಆಗೈತಿ ನನಗೆ ತಿಳಿಬಂದ್ರಿ.
2: ಅಪ್ಪ, ದಿನಕ್ಕೆ 8 ಕಿಲೋ ಜ್ವಾಳ ಬೇಕು, ಎಲ್ಲಿಂದ ತರ್ಲಿ? ಇವನು ಒಬ್ಬನ ಪಗಾರನ ಸಾಕಾಗೋದಿಲ್ಲ. ಹುಡುಗರ್ನ ಯಾರ್ದಾರ ಮನೆಯಾಗ ಇಡು ಅಂದ್ರ ಸುಮ್ಮನೆ ಇರ್ತಾನ್ರಿ, ಮುಂದೆ ಹ್ಯಾಂಗ?
3: ಆಯ್ತು ಆಯ್ತು, ಎಲ್ಲಿ ಸಂಜೆ ಮುಂದೆ ನಮ್ಮ ಮನೆಗೆ ಬಾ, ಚೀಲ ತಗೊಂಡು ತುಂಬ ಕಳಿಸ್ತೀನಿ.
0: ದೇವ್ರೋ ಯಪ್ಪ ನೀನು ದೇವ್ರು.
2: ಯಪ್ಪ ಎತ್ರಿ ನಿಮ್ದು ದೋತ್ರ ಕಾಲಿಗೆ ಬೀಳ್ತೀನಿ.
3: ಇರ್ಲಿ ಇರ್ಲಿ, ನಾನು ಬರ್ತೀನೋ ಪಕೀರ.
1: ಲಲ್ತಾ, ನಾನು ಅರ್ಜೆಂಟ್ ಧಾರವಾಡಕ್ಕೆ ಹೋಗಿ ಬರ್ತೀನಿ, ಮನೆ ಕಡೆ ತುಂಬಾ ಹುಷಾರು.
4: ಧಾರವಾಡ ಧಾರವಾಡ ಧಾರವಾಡ, ಮದುವೆ ಆಗಿ 12 ವರ್ಷ ಆದ್ರೂ ಇನ್ನು ಮುಗದಿಲ್ವೇ ನಿಮ್ಮ ಆಫೀಸ್ ಕೆಲಸ? ಒಂದು ದಿನವಾದ್ರೂ ಪ್ರೀತಿಯಿಂದ ಮನೆಯಲ್ಲಿರ್ಲಿಲ್ಲ, ಮಾತನಾಡಿಸ್ಲಿಲ್ಲ, ಬೆಂಕಿ ಹಾಕಿ ಆ ನಿಮ್ಮ ನೌಕರಿಗೆ. ದೇವ್ರ ನಮ್ಗೇನ್ರಿ ಕಡಿಮೆ ಮಾಡಿದಾನೆ? ರಾಜೀನಾಮೆ ಕೊಟ್ಬಿಡಿ.
1: ಈ ಸಲ ಧಾರವಾಡದಿಂದ ಮರಳಿ ಬಂದವನೇ ನಾ ರಾಜೀನಾಮೆ ಕೊಟ್ಬಿಡ್ತೀನಿ. ಇಷ್ಟು ದಿನ ಕಣ್ಣು ಮುಚ್ಕೊಂಡು ಕೂತಿದ್ದೆ, ನೀನೇ ನನ್ನ ಕಣ್ಣು ತೆರೆಸಿದಿ. ನನ್ನ ಮನೆ ನನ್ನ ಜಮೀನು ಅಂತ ನಾನು ಹಚ್ಚಿಕೊಂಡು ದುಡ್ದಿದ್ರೆ ಈ ನೋವು ನನಗೆಲ್ಲಿರ್ತಿತ್ತು? ನೀನೂ ನೆಮ್ಮದಿಯಾಗಿರಬಹುದಾಗಿತ್ತು.
4: ಇಲ್ಲಿವರೆಗೆ ನಿಮ್ಮ ಅಣ್ಣ ಇದ್ರು, ಎಲ್ಲ ಕೆಲಸ ಮಾಡ್ತಿದ್ರು, ಈಗ ಯಾರಿದ್ದಾರೆ ಈ ಮನೆಯಲ್ಲಿ? ಹೊರಗು ನಾನೇ ದುಡಿಬೇಕು, ಮನೆಯಲ್ಲೂ ನಾನೇ ದುಡಿಬೇಕು, ಸಾಕಾಯ್ತು ನನಗೆ.
1: ಆಯ್ತಾಯ್ತು, ನಾನು ಬಂದ ಮೇಲೆ ಒಂದು ಹಂತಕ್ಕೆ ತರ್ತೀನಿ, ಎರಡರಲ್ಲಿ ಒಂದು ಮಾಡೇ ಮಾಡ್ತೀನಿ. ನಾನು ಬರ್ತೀನಿ.
4: ಮತ್ತ್ಯಾಕೆ ಬರ್ತಿ ಹಾಗೆ ಹಾಳಾಗಿ ಹೋಗು. ಎರಡರಲ್ಲಿ ಒಂದು ಮಾಡ್ತಾನಂತೆ, ಎರಡರಲ್ಲಿ ಒಂದು.
3: ಲಲಿತಾ ಲಲಿತಾ.
5: ಅಬ್ಬ, ಸದ್ಯ ಬಂದ್ರಲ್ಲ, ನಿಮ್ಮ ದಾರಿನೇ ಎದುರು ನೋಡ್ತಿದ್ದೆ. ನೀವು ಬರದೇ ಇದ್ದಿದ್ರೆ ನಾನೇ ನಿಮ್ಮನ್ನು ಹುಡುಕೊಂಡು ಬರ್ತಿದ್ದೆ.
3: ಯಾಕೆ, ನಿನ್ನ ಗಂಡ ಇಲ್ವಾ?
5: ಹೋದ್ರಲ್ಲ ಧಾರವಾಡಕ್ಕೆ. ಈಗ ನಿಶ್ಚಿಂತೆ ಆಯ್ತು ನೋಡಿ.
3: ನಿಶ್ಚಿಂತೆ ನನಗಿಲ್ವಲ್ಲೇ, ಕದ್ದು ಗಾಡಿ ಓಡಿಸೋ ನಾನು, ಲೈಸೆನ್ಸ್ದಾರ ನಿನ್ನ ಗಂಡ. ನನಗೋ ಈ ಪೊಲೀಸ್ನವರು ಸಮಾಜ ಅನ್ನೋ ಭಯ ಇದೆ.
5: ಹೌದು, ಹಾಗಾದ್ರೆ ಅವರು ಕಟ್ಟಿದ ತಾಳಿಯನ್ನು ಕಿತ್ತಿಸಿದು ನಿಮ್ಮ ಜೊತೆಲಿ ಬಂದ್ಬಿಡ್ಲೇನು?
6: ಛೇ, ಎಲ್ಲಿಯ ತನಕ ಈ ಗೋಡು? ಬನ್ನಿ, ಎಲ್ಲಿಯಾದರೂ ದೂರ ಹೋಗಿ ಹೊಸ ದಾಂಪತ್ಯ ಜೀವನ ನಡೆಸೋಣ, ನವದಂಪತಿಗಳಾಗಿ.
3: ದಾಂಪತ್ಯ ಜೀವನ, ನವದಂಪತಿಗಳು, ನಾವು, ಅದು ಹೇಗೆ ಸಾಧ್ಯ? ಸತಿಪತಿಗಳು ಅಂತ ಆಗೋದು ಜೀವನದಲ್ಲಿ ಒಂದೇ ಸಾರಿ, ಅದು ಮೀರಿ ಹೋದ್ರೆ ಸತಿ ಸೂಳೆ ಆಗ್ತಾಳೆ, ಗಂಡ ಮಿಂಡನಾಗ್ತಾನೆ. ನಿನ್ನ ದೇಹ ತೃಪ್ತಿಗಾಗಿ ಸಿಕ್ಕವ್ರನ್ನ ಅಪ್ಪಿದ್ರೆ ಅವರೆಂದಾದ್ರೂ ಗಂಡಂದ್ರಾಗ್ಲ ಸಾಧ್ಯವೇನೆ?
6: ಅಂದ್ರೆ ಅಂದ್ರೆ ನಾನು ಸೂಳೆ? ಸತಿಯ ಸ್ಥಾನ ಸಿಕ್ಕಲಾರದೆ ನಿಮ್ಮಲ್ಲಿ ನನಗೆ. ಅವನು ಅವನು ಹೆಸರಿಗೆ ಮಾತ್ರ ಗಂಡ, ನನ್ನ ಅಂತರಂಗದಲ್ಲಿ ನೀವೇ ನನ್ನ ಪತಿ ಎಂದು ನಂಬಿದ್ದನಲ್ಲ.
3: ಅದು ನಿನ್ನ ತಪ್ಪು ಕಲ್ಪನೆ. ಸಾವಿರಾರು ಹೂಗಳ ಮಕರಾಂದಾನ ಹೀರೋ ದುಂಬಿ ಒಂದೇ ಹೂವನ್ನು ನಂಬಿದರೆ
1: ಹಸು ಹಿಂಗತಿಯೇ, ತೃಪ್ತಿ ಸಿಗುತ್ತೆಯೇ?
6: ಅಂದರೆ ಅಂದರೆ ಆ ದಿನ ನೀವು ಆಡಿದ ಮಾತೆಲ್ಲ ಸುಳ್ಳೇನು? ಈ ಮನೆಯ ಬಾಗಿಲು ಮುಚ್ಚಿದರೆ ನನ್ನ ಮನೆಯ ಬಾಗಿಲು ನಿನಗಾಗಿ ತೆರೆದಿರುತ್ತೆ ಎಂದು ಬಣ್ಣ ಬಣ್ಣದ ಮಾತುಗಳನ್ನಾಡಿ ಈಗ ಈ ರೀತಿ ಮಾತನಾಡುತ್ತಿದ್ದೀರಾ?
1: ಈಗಲೂ ಹೇಳ್ತೀನಿ, ಮನೆಯಲ್ಲಿ ನಿನಗೆ ನಾನು ಸ್ಥಾನ ಕೊಡ್ತೀನಿ, ಆದ್ರೆ ಸತಿ ಸ್ಥಾನನಲ್ಲ, ಸೂಳೆಯ ಸ್ಥಾನ.
6: ಅಯ್ಯೋ ಪಾಪಿ, ನಿನ್ನ ಮಾತನ್ನು ಕೇಳಿಕೊಂಡು ದೇವರಂಥ ನನ್ನ ಭಾವನೆಗೆ ವಿಷ ಹಾಕಿಬಿಟ್ಟೆ, ಮುತ್ತಿನಂಥ ನನ್ನ ಅಕ್ಕನನ್ನು ಕಳೆದುಕೊಂಡೆ, ಕೈ ಹಿಡಿದ ಗಂಡನಿಗೆ ದ್ರೋಹ ಮಾಡಿಬಿಟ್ಟೆ, ದ್ರೋಹ ಮಾಡಿಬಿಟ್ಟೆ.
1: ಯಾರಿಗಾಗಿ ಮಾಡಿದೆ? ನನಗಾಗಲ್ಲ, ಹಸಿದ ನಿನ್ನ ಕಾಮ ದಾಹಕ್ಕೆ. ಗೃಹಿಣಿಯಾಗಿ ಬಾಳದೆ ಇರೋಳು ನಾಳೆ ಸದ್ಗುಣಿಯಾಗಿ ಬಾಳ್ತಿ ಅನ್ನೋದು ಏನು ಗ್ಯಾರಂಟಿ? ನಾನು ಬರ್ಲಾ?
7: ಏಯ್ ರಾಯ, ನಿಲ್ಲು ಪಾಪಿ, ಉಂಡಲ್ಲಿ ಉಗುಳುವ ದ್ರೋಹಿ. ನನ್ನ ಅಣ್ಣ ಸತ್ತ ಬಳಿಕ ನಿನ್ನನ್ನೇ ಅಣ್ಣ ಅಂತ ತಿಳ್ಕೊಂಡು ನನ್ನ ಮನೇಲಿ ಸ್ಥಾನ ಕೊಟ್ಟೆ, ಅದಕ್ಕೆ ಪ್ರತಿಯಾಗಿ ನೀನು ಮಾಡಿದ ಉಪಕಾರ ಇದೆಯೇನೋ ಕುಲಗೇಡಿ.
1: ಇದು ಯಾರು ತಪ್ಪೋ, ನನ್ನದೇನೋ ಅಲ್ವೋ? ನಾಯಿನ ಎಲ್ಲಿಡಬೇಕು ಅಲ್ಲಿಟ್ರೆ ಚಂದ ಕಣೋ, ಅದನ್ನ ಅಡಿಗೆ ಮನೆ ತೋರಿಸಿದ್ರೆ ಒಳಕಲ್ಲ ನೆಕ್ಕದೆ ಬಿಟ್ಟಿತೇನೋ?
8: ಭೀಮೇಶ, ಅವನನ್ನ ಬೈದ ಫಲವೇನು? ಇವನ ದುರ್ವರ್ತನೆಯನ್ನು ಕಂಡು ಅಂದೇ ಮೆಟ್ಟ ಹಿಡಿದು ನಿಂತಿದ್ರೆ ಇಂದು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ನೀನು ನಿಜವಾಗಿಯೂ ಗಂಡಸೆ ಆಗಿದ್ರೆ ಕೊಚ್ಚಿ ಹಾಕಿವಳನ್ನ, ಜೈಲಿಗೆ ಹೋದ್ರೂ ಚಿಂತೆ ಇಲ್ಲ.
1: ಪಾರ್ವತಿ, ಈ ಪಾಠನ ಮೊದಲೇ ನಿನ್ನ ಮೈದ ನನಗೆ ಕಲಿಸಬೇಕಾಗಿತ್ತು. ನಿನ್ನ ಮನೆ ಬೇಲಿ ಇಲ್ಲದ ಹೊಲ, ಸಿಕ್ಕ ದನಗಳು ಬಂದು ನುಗ್ಗುದು.
7: ಪಾಪಿ, ನನ್ನ ಮನೆ ಬೇಲಿ ಇಲ್ಲದ ಹೊಲ
6: ಏನಂದ್ರೆ? ನಾನು ಪಾಪಿ, ನನ್ನ ಅಪರಾಧನ ಬಂಧಿಸ್ಬಿಡಿ ಅಂದ್ರೆ ನನ್ನ ಅಪರಾಧನ ಬಂಧಿಸ್ಬಿಡಿ.
7: ಪರಮ ಪತಿವರ್ತೆ ಅಂತ ನಟಿಸಿ ನನ್ನ ಕಣ್ಣಲ್ಲಿ ಮಣ್ಣೆರಚಿ ನನ್ನ ಬಾಳು ಹಾಳು ಮಾಡಿದ್ದು ಸಾಲದೆ ದೇವರಂಥ ನನ್ನನ್ನ ಬಲಿ ತಗೊಂಡಿಯಲ್ಲ.
6: ನೀನಾದ್ರೂ ನನ್ನನ್ನು ಕ್ಷಮಿಸಕ್ಕ, ನೀನಾದ್ರೂ ನನ್ನನ್ನು ಕ್ಷಮಿಸು. ನಾನು ಮಾಡಿದ ಅಪರಾಧಗಳನ್ನು ಮನ್ನಿಸಿ ದಯವಿಟ್ಟು ದಯವಿಟ್ಟು ಈ ಮನೆಯಲ್ಲಿರೋಕೆ ನನಗೆ ಸ್ಥಾನ ಕೊಡಕ್ಕ, ನನಗೆ ಸ್ಥಾನ ಕೊಡು.
8: ಸ್ಥಾನ ನಿನಗೆ ಈ ಮನೆಯಲ್ಲಿ? ಇದೊಂದು ಸೂಳೆಯರ ಮನೆ ಎಂದು ಕಂಡ ಕಂಡವರು ಕಂಡು ಹಾಕದೆ ಬಿಡುತ್ತಾರೇನು?
7: ಅತ್ತಿಗೆ ಅತ್ತಿಗೆ, ಇವಳನ್ನು ಹೀಗೆ ಬಿಡಬಾರದು. ಕಿವಿ ಮೂಗು ಕತ್ತರಿಸಿ ಶೂರ್ಪನಖಿ ಮಾಡಿ ಕೈ ಬಿಡಬೇಕು.
8: ಇವನೊಬ್ಬ ಸಮಾಜ ಸುಧಾರಕ, ಚಂಡಾಲ.
1: ಕಣ್ಣು ಬಿಟ್ಟು ನೋಡಿದ್ರೆ ನನ್ನಂತವ್ರು ಕಾಣಿಸ್ತಾರೆ.
6: ನನ್ನ ಜೀವನವನ್ನೇ ನಾಶ ಮಾಡಿದ ಪಾಪಿ, ನಿನ್ನ ಜೀವ ಸಹಿತ ಬಿಡಬಾರ್ದು, ನಿನ್ನ ಜೀವ ಸಹಿತ ಬಿಡಬಾರ್ದು.
1: ಹಿಂದೆ ಸರಿ, ನಿನ್ನ ಚಾಕು ನನ್ನನ್ನು ಏನು ಮಾಡಲ್ಲ.
7: ಆಯಾ, ನಿನ್ನ ನಿನ್ನ ಮುಗಿಸೇ ಬಿಡ್ತೀನಿ ಇವತ್ತು.
1: ಏ ಭೀಮೇಶ, ದೂರ ನಿಲ್ಲು, ದೂರ ನಿಲ್ಲು, ಹತ್ರ ಬಂದ್ರೆ ಗುಂಡು ಹಾರಿಸ್ತೀನಿ, ದೂರ ನಿಲ್ಲು.
0: ಹಾಗೆ ಕಂಸ ಗುಂಡು ತೋಳಿ ಭೀಮೇಶ ಪಿಸ್ತೂಲು ಹಾಕ್ರಿ ಗುಂಡಿ ಅವನಿಗೆ.
7: ತಾಯಿಲಿ, ನನ್ನ ಸಂಸಾರ ಬಲಿ ತೆಗೆದುಕೊಂಡ ರಾಕ್ಷಸ ತೆಗೆದುಕೋ ಬಹುಮಾನ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಬಯಲಾಟವನ್ನು ಕೇಳಲಿದ್ದೀರಿ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಶ್ರೀ ಬಸವೇಶ್ವರ ನಾಟ್ಯ ಸಂಘ ಪ್ರಸ್ತುತಪಡಿಸಲಿರುವ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಬಯಲಾಟವನ್ನ ನೀವೀಗ ಕೇಳಲಿದ್ದೀರಿ.

0: ಶಿವ ಶಂಕರ ಪರಮೇಶ್ವರ. 12 24 ವರ್ಷ ಅನುಷ್ಠಾನ ಮಾಡಿದರು, ಫಲ ಸಂತಾನ ದೊರೆಯಲಿಲ್ಲ, ಬಂಜಿತನವು ಹಿಂಗಲಿಲ್ಲ, ಜನರ ಬಾಯಿಂದ ಗೊಡ್ಡಿ ಬಂಜಿನಂತ ಶಬ್ದವು ದೂರ ಆಗಲಿಲ್ಲ. ಪರಮೇಶ್ವರ, ಮಕ್ಕಳಿಲ್ಲದ ಭೂಮಿ ಮೇಲೆ ಹೇಗೆ ಜೀವಿಸಲಿ? ಆಗಲಿ, ಇಲ್ಲಿ ಶಿವಲಿಂಗದ ಗದ್ದಿಗೆ ಮುಂದೆ ಅಗ್ನಿಕೊಂಡವನ್ನು ತಯಾರು ಮಾಡಿ ಅಗ್ನಿಕೊಂಡದಲ್ಲಿ ಹಾರಿಕೊಂಡು ಪ್ರಾಣ ಕೊಡಲಿಕ್ಕೆ ಸಿದ್ಧನಾಗಿರುವುದು.
1: ಏನು ರಣಕುರಾಜ, ಇಷ್ಟೊಂದು ಕಷ್ಟಗೊಂಡು ಅಗ್ನಿಕೊಂಡವನ್ನು ತಯಾರು ಮಾಡಿ ಈ ಅಗ್ನಿಕೊಂಡದಲ್ಲಿ ಹಾರಿಕೊಂಡು ಪ್ರಾಣವನ್ನು ಕಳೆದುಕೊಳ್ಳಕ್ಕೆ ಏನು ಕಾರಣ ರಣಕುರಾಜ?
0: ಏನು ಮಾಡಲಿ ಗುರುದೇವ, 12 24 ವರ್ಷ ಅನುಷ್ಠಾನ ಮಾಡಿದರು, ಫಲ ಸಂತಾನ ದೊರೆಯಲಿಲ್ಲ, ಬಂಜಿತನವು ಹಿಂಗಲಿಲ್ಲ, ಜನರ ಬಾಯಿಯಿಂದ ಗೊಡ್ಡಿ ಬಂಜಿನಂತ ಶಬ್ದವು ದೂರ ಆಗಲಿಲ್ಲ. ಅದಕ್ಕಾಗಿ ತಮ್ಮ ಶಿವಲಿಂಗದ ಗದ್ದಿಗೆ ಮುಂದೆ ಅಗ್ನಿಕೊಂಡವನ್ನು ತಯಾರು ಮಾಡಿ ಅಗ್ನಿಕೊಂಡದಲ್ಲಿ ಹಾರಿಕೊಂಡು ಪ್ರಾಣ ಕೊಡ್ಲಿಕ್ಕೆ ಸಿದ್ಧನಾಗಿರುವೆ ಗುರುದೇವ.
1: ಏನು ರಣಕುರಾಜ,
0: ಗುರುದೇವ,
1: ಇದೇ ತಿಪ್ರಾವತಿ ಕೆರೆಯಲ್ಲಿ ಹೋಗಿ ಕಮಲದ ಹೂವನ್ನು ತಂದು ನನ್ನ ಲಿಂಗ ಪೂಜೆಯನ್ನು ಮಾಡು, ಅದರಲ್ಲಿ ನಿನಗೆ ಫಲಸಂತನೆ ಕೊಡುತ್ತೇನೆ ರಣಕುರಾಜ.
0: ಆಗಲಿ ಗುರುದೇವ, ತಿಪ್ರಾವತಿ ಕೆರೆಯಲ್ಲಿ ಹೋಗಿ ಕಮಲದ ಹೂವನ್ನು ತಂದು ತಮ್ಮ ಲಿಂಗ ಪೂಜೆಯನ್ನು ಮಾಡುತ್ತೇನೆ, ಹೋಗಿ ಬರಲಿಕ್ಕೆ ಆಶೀರ್ವಾದವನ್ನು ದಯಪಾಲಿಸಿರಿ ಗುರುದೇವ.
1: ನಿನಗೆ ಜಯವಾಗಲಿ, ಹೋಗಿ ಬರುವಂತನಾಗುರು ರಣಕುರಾಜ.

0: ಶಿವಶಿವ ಶಂಕರ ಪರಮೇಶ್ವರ. ಇದೇನು ವಿಚಿತ್ರವು? ಹನ್ನೆರಡು ಹನ್ನೆರಡು 24 ವರ್ಷ ಅನುಷ್ಠಾನ ಮಾಡಿದ್ದಕ್ಕೆ ಪರಮಾತ್ಮನೇನ ಭಕ್ತಿ ಒಲಿದು ಹೆಣ್ಣ ಕೂಸನ್ನು ದಯಪಾಲಿಸಿರುವನು. ಆಗಲಿ, ಎನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಈ ನನ್ನ ಮಗಳನ್ನು ಎತ್ತಿಕೊಂಡು ಹೋಗಿ ನನ್ನ 5 ಮಂದಿ ಹೆಂಡರಿಗೆ ತೋರಿಸುವಿ, ಅವರಿಗೆ ಎಷ್ಟು ಆನಂದ
1: ಆಗುವುದು. ನಿನ್ನ ಉಳಿದ 4 ಮಂದಿ ಹೆಂಡರಿಗೆ ಕೂಸಿನ ಮುಖವನ್ನು ತೋರಿಸಬಾರದು. ಕೂಸಿನ ಹೆಸರು ರೇಣುಕ, ರೇಣುಕಂದ ನಾಮಕರಣ ಇಡಬೇಕು. ಕೂಸಿನ ಹತ್ರ ಕಾಮದನ್ನು ಕಲಪರಕ್ಷಸರು ರೇಣುಕರಾಜ.
0: ಇದೇನು ಆಕಾಶವಾಣಿ? ಉಳಿದ 4 ಮಂದಿ ಹೆಂಡರಿಗೆ ಕೂಸಿನ ಮುಖವನ್ನು ತೋರಿಸಬೇಡಿ ಎಂದು ಆಕಾಶವಾಣಿ ಆಗಿರುವುದಲ್ಲ. ಕೂಸಿನ ಹತ್ತಿರ ಕಾಮಧೇನು ಕಲಪವೃಕ್ಷ ಇರುವುದಂತೆ. ಕೂಸಿನ ಹೆಸರು ರೇಣುಕ, ರೇಣುಕ ಅಂತ ನಾಮಕರಣ ಇಡಬೇಕಂತೆ. ಆಗಲಿ, ನನ್ನ ಪಟ್ಟದ ಮಡದೆಯಾದ ಭೋಗದೇವಿ ಕೈಯಲ್ಲಿ ನನ್ನ ಮಗಳನ್ನು ಒಯ್ದು ಕೊಡುವೆ. ಭೋಗದೇವಿ, ಭೋಗದೇವಿ
1: ಬಂದೆ. ಪತಿದೇವರೇ,
0: ಏನು ಮಾಡುತ್ತಿರುವೆ ಮನೆಯಲ್ಲಿ?
1: ಮನೆಯಲ್ಲಿ ಶಿವಲಿಂಗದ ಪೂಜೆಯನ್ನು ಮಾಡುತ್ತಾ ಕುಳಿತಿದ್ನೇ ಸ್ವಾಮಿ.
0: ಈಗ ಕೂಸನ್ನು ಒಡೆಯಲಿ ಎತ್ತಿಕೊ.
1: ಏನು ಪತಿದೇವರೇ?
0: ಭೋಗದೇವಿ,
1: ಈ ಫಲ ಸಂತಾನವನ್ನು ಎಲ್ಲಿಂದ ಪಡೆದುಕೊಂಡು ಬಂದಿರಿ?
0: ಭೋಗದೇವಿ, 12-12-24 ವರ್ಷ ಅನುಷ್ಠಾನ ಮಾಡಿದ್ದಕ್ಕೆ ಪರಮಾತ್ಮನೆಯನ್ನ ಭಕ್ತಿಗೆ ಒಲಿದು ಹೆಣ್ಣ ಕೂಸನ್ನು ದಯಪಾಲಿಸಿರುವನು.
1: ಏನು ಪತಿದೇವರೇ, ಹಸಿದ ಬಾಯಿಗೆ ಅನ್ನವ ಹಾಕಿದಂತೆ ಪರಮಾತ್ಮ ಇಂದು ನಮ್ಮ ಮೇಲೆ ದಯ ತೋರಿದನು. ಈ ಜನರ ಬಾಯಿಲಿಂದ ಗೊಡ್ಡಿ ಬಂಜಿನವಂತ ಶಬ್ದವು ದೂರಾಯ್ತು. ಪತಿದೇವರೇ,
0: ಭೋಗದೇವಿ,
1: ನನ್ನ ಮನಸ್ಸಿಗೆ ಬಹಳ ಆನಂದವಾಗಿದ್ರಿ. ಆ ಕೂಸನ್ನು ನನ್ನ ಉಡೆಯಲ್ಲಿ ಕೊಟ್ಟುಬಿಡ್ರಿ.
0: ಭೋಗದೇವಿ,
1: ಏನು ಪತಿದೇವರೇ?
0: ಉಳಿದ 4 ಮಂದಿ ಹೆಂಡರಿಗೆ ಕೂಸಿನ ಮುಖವನ್ನು ತೋರಿಸಬೇಡಿ ಎಂದು ಆಕಾಶವಾಣಿ ಆಗಿರುವುದು. ಕೂಸಿನ ಹತ್ತಿರ ಕಾಮಧೇನು ಕಲ್ಪವೃಕ್ಷ ಇರುವುದಂತೆ. ಕೂಸಿನ ಹೆಸರು ರೇಣುಕ, ರೇಣುಕ ಅಂತ ನಾಮಕರಣ ಇಡಬೇಕಂತ.
1: ಆಗಲಿ ಸ್ವಾಮಿ,
0: ಅದಕ್ಕಾಗಿ ಈ ಮಗಳ ಮುಖವನ್ನು ಯಾರಿಗೆ ತೋರಿಸಬೇಡ, ಮತ್ತೂ ಯಾರ ಕೈಲಿ ಕೊಡಬೇಡ. ಜೋಪಾನ ಮಾಡುತ್ತಾ ಮನೇಲಿ ಕೊಡು.
1: ಹಾಗಾದ್ರೆ ಜೋಪಾನ ಮಾಡುತ್ತಾ ಮನೇಲಿ ಕೊಡ್ತೀನಿ, ಕೊಟ್ಬಿಡ್ರಿ.
0: ತೆಗೆದುಕೋ.
2: ಅಯ್ಯ ಭಾರವ ತಂಗಿ, ಏನ್ ಮಾಡ್ತೀಯ ಮನ್ಯಾಗ?
3: ಯಾಕವ
2: ಅಲ್ಲ ತಂಗಿ, ನಾವ್ ರಾತ್ರಿ 5 ಮಂದಿ ಹೆಂಡಿದ್ರು ಅಲ್ಲ, ಒಬ್ಬರಿಗೆ ಮಕ್ಳು ಆಗಲಿಲ್ಲ.
3: ಹೌದ್ ನೋಡ, ಕೊಟ್ಟೆ ಆಗ್ಲಿಲ್ಲ
2: ತಂಗಿ. ಇದೇ ಮಕ್ಳ ಚಿಂತೆ ಒಳಗೆ ಇವತ್ತು ಏನ್ ಮಾಡಿದ್ನವ?
3: ಏನ್ ಮಾಡಿದೆವ?
2: ಹೂವ ಪತ್ರ ತರ್ಲಕ್ಕಂದು ಹೂವಿನ ಬಗಿಚಿಕೋಗಿ
3: ಹೋಗಿದ್ದೆ
2: ತಂಗಿ. ಹೂವ ಪತ್ರ ಹಿಡ್ಕೊಂಡು ಆ ದ್ವಾರ ಬಗಲ್ಲ ಬರ್ತಿದ್ದೆ.
3: ಯಾಕೆ ಏನಾಯ್ತು
2: ತಂಗಿ? ನಮ್ ರಾಜರು ಒಂದು ಕೈಯಾಗೊಂದು ಕೂಸಿನ ಎತ್ತಕೊಂಡು
3: ಹೌದು
2: ಅತಿ ಪ್ರೀತಿ ನಮ್ಮ ಮುದ್ದಾಡ್ಸುವಂತೆ ಅಲ್ಲ ದ್ವಾರ ಬಗಲ್ಲ ಬಂದು
3: ಅವರು ಅಲ್ಲಿಗೆ ಬಂದ್ರು
2: ತಂಗಿ. ಅವಾಗ ನನ್ಗೆ ಎಷ್ಟು ಸಂತೋಷ ಆಗಿರ್ಲಿಕ್ಕಿಲ್ಲ.
3: ಬಹಳ ಸಂತೋಷ ಆಯ್ತು
2: ತಂಗಿ. ಕೂಸಿನ ಕೈ ಕೊಡ್ತಾರ?
3: ಹೌದು.
2: ಏನ್ ಕೂಡ ಒಂದ್ ಮಾತು ಮಾತಾಡ್ತಾರಂದ್ರೆ ಅಲ್ಲ ನಮ್ ರಾಜ ಏನ್ ಮಾಡ್ಬೇಕು?
3: ಏನ್ ಮಾಡಿದ್ರವ?
2: ನಮ್ಮ ಮನೆಗೆ ನಾವು ಹಿರಿಯಕ್ಕೆ ಭೋಗದೇವಿ.
3: ಹೌದು,
2: ಭೋಗದೇವಿ ಕೈ ಕೂಸಿನ ಕೊಟ್ಟಾರ.
3: ಯಾಕ ನಿನ್ ಕೈ ಕೊಡ್ಲಿಲ್ಲ?
2: ಅಲ್ಲ ತಂಗಿ, ನನ್ ಕೈ ಕೊಡೋದು ಅಷ್ಟೇ ಅಲ್ಲ, ಅಲ್ಲ ಆಕಾಶವಾಣಿ ಆಗದಂತೆ.
3: ಯಾಕ ಏನತ್ತ?
2: ಉಳಿದ 4 ಮಂದಿ ಹೆಂಡ್ರಿಗೆ ಆ ಕೂಸಿನ ಮುಖ ತೋರಿಸಬಾರ್ದಂತೆ ತಂಗಿ. ಆ ಕೂಸಿನ ನಮ್ ಕೈ ಎತ್ಕೋಬೇಕಾರ ಏನ್ ಹಂಚಿಗೆ ತೆಗೆನು?
3: ಏನ್ ಹಂಚಿಗೆ ಹುಡುಗವ
2: ತಂಗಿ? ದೊಡ್ಡ ಪ್ಯಾಟೆ ಅದ.
3: ಹೌದು,
2: ಯಾರ ಇಲ್ಲಿ ಯಾರ ಶಾಣ್ಯಾರು ಬಂದಿರ್ತಾರ?
3: ಬಂದಿರ್ತಾರ.
2: ಅವ್ರ ಹತ್ತಕ್ಕ ಬೇಡದಟ್ಟು ಬೆಳ್ಳಿ ಬಂಗಾರ ಓದು ಕೊಟ್ಟು
3: ಕೊಟ್ಟು
2: ಬೇರಾಗ್ಲಿ ಅಥವಾ ಔಷಧ ಅಲ್ಲಿ ತಂದು
3: ತಂದು
2: ತಂಗಿ ಹಾಲ್ನಾಗರ ಇಲ್ಲ ಚಾದೊಳಗರ ತಂದು ಭೋಗದೇವಿ ಕುಡಿಸಿ ಬಿಟ್ಟೆ ಅಂದ್ರೆ
3: ಅವಾಗ
2: ಭೋಗದೇವಿ ಸತ್ತು ಬಿಡ್ತಾಳ.
3: ಕಟ್ಟ ನೋಡಿ,
2: ಆ ರಾಜರ ಕೂಸಿನ ತಾವು ಜಪನ ಮಾಡ್ತಾರೆ.
3: ನಮ್ ಕೈ ತಂದು ಕೊಡ್ತಾರ?
2: ಅಲ್ಲ ತಂಗಿ, ನಿನ್ನ ಕೈ ಕೊಟ್ಟರು ಅಷ್ಟೇ ಅದ, ನನ್ನ ಕೈ ಕೊಟ್ಟರು ಅಷ್ಟೇ ಅದ.
3: ಹೌದು
2: ಅಲ್ಲ ತಂಗಿ, ಉಳಿದ 4 ಮಂದಿ ಅಕ್ಕ ತಂಗಿ ಕೈ ಯಾರ ಕೈ ಕೊಟ್ಟರು ನಮಗೆ ಸಂತೋಷ
3: ಸಂತೋಷ ಅದ
2: ತಂಗಿ. ನಡಿ ಹುಡ್ಕೊಳ್ಕೊಂಡ್ ಬರ್ನು.
3: ಹೋಗ್ರವ
2: ನಡಿ
3: ನಡಿ.

0: ಅಯ್ಯ ತಂಗಿ, ಇಲ್ಲಿ ಯಾರು ನಿಂತಾನ ಕೇಳ, ಮಾತಾಡ್ಸೋಣ.
1: ಯಾಕ ಮಾತಾಡ್ಸು?
0: ಅಯ್ಯ ಯಾವ್ರ ಅಪ್ಪ ನೀನು?
2: ನನ್ನೂರ ಅಯ್ಯಮ್ಮ.
0: ಹೌದಪ್ಪ.
2: ಬಸ್ಸನ್ ಬಾಗಿವಾಡಿ ಅಯ್ಯಮ್ಮ.
0: ಅಲ್ಲಪ್ಪ, ಅಲ್ಲಿನ ಇಲ್ಲಿ ಏನ್ ಕಾಣ ಬಂದಿದಿ?
2: ನೋಡ್ ತೈಮ್ ಒಟ್ಟಿ ಪಾಡಿಗೆ ಊರೂರು ತಿರುಗ್ತೀನಲ್ಲ, ಪ್ರಶ್ನೆ ಹೇಳ್ತಾನೆ.
0: ಅಲ್ಲಪ್ಪ ನಿನ್ ಹೆಸರ?
2: ಹನುಮಂತಿ ಅಂತಾರ ಅಯ್ಯಮ್ಮ.
0: ಇಪ್ಪ ಪ್ರಶ್ನೆ ಹೇಳ್ತಿದಿ?
2: ಹೇಳ್ತೀನಲ್ಲ.
0: ಇಪ್ಪ ಪ್ರಶ್ನೆ ಏನ್ ಕೊಟ್ರೆ ಹೇಳ್ತಿದಿ?
2: ನೋಡ ಅಯ್ಯಮ್ಮ, ಕಂಚನಮ್ಮ ಕಾರಿಸುದ್ ಐದು ಗುಂಡು ಪಾಲಿಟ್ಟು ರಾಮ ಬುರ್ರ ಅಂತ ಮಾಡಿ ಹೋಗಿ ಬರ್ತ.
1: ರೊಕ್ಕ ಹಾಕು ಮ್ಯಾಲ ಬುರ್ ಮಾಡ್ತಾನ ಹೋಗಕತ್ತಿ.
0: ತಂಗಿ ಅಲ್ಲಪ್ಪ ನಮ್ಗ ಅರ್ಥ ಆಗಲಿಲ್ಲ.
2: ಹಂಗಲ್ಲ ಅಯ್ಯಮ್ಮ, ನಿಮ್ ಕೇಳಿದ ಕಾರ್ಯ ಸಿದ್ಧ ಆಗ್ತಂತ ಅರ್ಥ ಆಯ್ತು.
0: ಈಗ ಹೇಳಪ್ಪ ಹಂಗ ರೊಕ್ಕ ಹಾಕ್ತೇವೆ ಹಿಡಿ.
2: ಆ ಕಾಯಮ್ಮ ಮುತ್ತೈದು ಕೈಯಿಂದ ಒಂದ್ ಐದು ಗುಂಡು ಪೌಲಿ ಹಾಕ ರಾಮ ಬುರ್ ಅಂತ ಮಾಡಿ ಹೋಗಿ ಬರ್ತಾ.
0: ತಗೋರಿ ಅಪ್ಪ, ಹೇಳಪ್ಪ ನಮ್ ತಂಗಿ ಹೇಳಪ್ಪ.
2: ನೋಡ್ತಾ ಅಯ್ಯ, ಒಟ್ಟಿನೊಳಗೆ ಹೇಳ್ಬೇಕಂದ್ರೆ ನಿಮ್ಮ ರಾಜನಿಗೆ ಐದು ಮಂದಿ ಅಂಡ್ರಿದ್ರು, ಒಬ್ಬರಿಗೆ ಮಕ್ಕಳಾಗಿಲ್ಲ. ನಿಮ್ಮ ರಾಜರ ಹನ್ನೆರಡು ಹನ್ನೆರಡು ಇಪ್ಪತ್ನಾಲ್ಕು ವರ್ಷ ಅನುಷ್ಠ ಮಾಡಿ ಹೆಣ್ಣು ಕೂಸಿನ ಪಡ್ಕೊಂಡು ಬಂದ್ರ ತಾಯಮ್ಮ, ಕೂಸು ನಿಮಗೆ ವಶಿ ಆಗಿಲ್ಲ.
1: ಅದಕ್ಕೆ ಅಪ್ಪ ಬ್ಯಾಂಕ್ ಬಿದ್ದಿದ್ದು
2: ಕೆಲಸ ಹಿಂದ ಆದಿತ್ತು, ನಾಳೆ ಇತ್ತಂತ ಕುದುಮರಿ ಇರೋದು ಒಟ್ಟಿಒಳಗೆ ಗಂಟಾಗಿ ಕುಂತದ.
0: ಅಲ್ಲಪ್ಪ ರಾಮಾಯ್, ಇದಕ್ಕೇನ್ ಮಾಡ್ಬೇಕಂದಿ?
2: ನೋಡ್ತಾ ಒಟ್ಟಿನೊಳಗೆ ಒಂದು ಮಾತು ಹೇಳ್ಬೇಕಂದ್ರೆ ಭೋಗಾದೇವನು ಕಲೆ ಮಾಡ್ಬೇಕಂತ ಇಲ್ಲಿಗೆ ಬಂದಿರಲ್ಲ.
0: ಎಂತವನ ಅಯ್ಯಪ್ಪ, ಸಾಹೇಬ್ರು ಕೂತಾರ ಹೊಡೆದಿಗೆ ಅಂದ್ರ ಬಿಟ್ಟಾರ ನಮ್ನ ರಾಜನ ಹೆಂಡ್ರ ನಾವು.
2: ನೋಡ್ತಾ ಅಯ್ಯ, ಭೋಗಾದೇವನು ಕಲೆ ಮಾಡ್ಬೇಕಾದ್ರೆ ನನ್ನ ಹತ್ರ ಒಂದು ಬೇರದ ಬೇರೆ ಗೈಸವ್ರ ಅನ್ನಾಗ್ತದ.
0: ಏನ್ ಆ ಬೇರಿಗೆ?
2: ಹೌದಾಯಮ್ಮ.
0: ಇದೇ ಸಾವಿರ?
2: ಹೌದು.
0: ಕೊಡ್ತೇವ ಕೊಡು.
2: ತೂಗಾಯಮ್ಮ ಈ ಬೇರ.
0: ಯಪ್ಪ ಜರ ಪದ್ಧತಿ ಹೇಳಲ್ಲ.
2: ನೋಡ್ತಾ ಅಯ್ಯ, ಬೇರ ಒಯ್ದು ಕಲ್ಲಿ ಮೇಲೆ ತೈಬೇಕು. ಕಪ್ಪ ಹಾಲಿನೊಳಗಾಗಲಿ, ಕಪ್ಪ ಚಾದೊಳಗಾಗಲಿ, ಕಪ್ಪ ಕೂಸಿನ ತಾಯಿ ಒಟ್ಟಿಯೊಳಗೆ ಹಾಕ್ಬಿಟ್ಟು ಹೊಡ್ರಕಂತ ಸತ್ತು ಹೋಗ್ತಾಳ ಅಯ್ಯಮ್ಮ. ಮಣ್ಣಾಗಿಟ್ಟು ಮನೆಗೆ ಬಂದು ಹೋಳಿ ಮಾಡ್ಕೊತಿಂದ ರಾಮನಗರಕ್ಕೆ ಹೋಗಿ ಆಶೆಯೊಳಗೆ ಮನುಷ್ಯರು ಬುರ್ರ ಅಂತ ಮಾಡಿ ಹೋಗಿ
0: ಬರ್ತಾನೆ.
2: ಹೋಗಿ ಬರ್ತೀನಿ
0: ಅಯ್ಯ. ನಡಿಯಪ್ಪ.
3: ಏ ಮನುಂಡ ಹನುಮಂತಯ್ಯ ಬಾಲಭೀಮಯ್ಯ ಮುಂದ ಬಂದಿತು ಭವಿಷ್ಯದ ಕಾಲ ರಾಮ ರಾಮ ರಾಮ.
0: ಅಲ್ಲ ತಂಗಿ,
1: ಯಾಕ
0: ಅಲ್ಲ ಬೇರಂತೂ ರೊಕ್ಕ ಕೊಟ್ಟು ತಂದಿಟ್ಟೆವು
1: ತಂದಿಟ್ಟೆವು.
0: ಅಲ್ಲ ತಂಗಿ, ಹಾಕು ಪದ್ಧತಿನ ಹೇಳೇನ
1: ಹೇಳೇನ
0: ತಂಗಿ? ಭೋಗದೇವ್ ಮನ್ಯಾಗ ಏನ್ ಮಾಡ್ತಾಳ ನೋಡಿ ಬಾ ನೀನು.
1: ನೋಡಿ ಬರ್ಲೇವಾ
0: ತಂಗಿ? ನಾನು ಏನದು ಬೇರ್ ತಿಕ್ಕಿ ಹಾಲು ಕಾಸು ಕುಡ್ಸೊಂಡ್ ಬರ್ತೀನಿ.
1: ಕೆಂಪು ಕಾಸ್ಕೊಂಡ್ ಬರ್ತೀಯ?
0: ನಡಿ ತಂಗಿ,
1: ನಡಿಯವ.
0: ಅದಾಳ ಮನ್ಯಾಗ?
1: ಅದಾಳ ನೋಡು.
0: ಭೋಗದೇವಿ ಭೋಗದೇವಿ
4: ಯಾಕವ ಯಾಕ?
0: ಅಯ್ಯ ಏನ್ ಮಾಡ್ತೀವ ಮನ್ಯಾಗ?
4: ಅಯ್ಯ ಹುಡುಗಿಗೆ ಆಡಸುವ ಕುತ್ತಿ ನೋಡವ.
0: ಮತ್ತೆ ತಿಮ್ಮಕ್ ನೋಡು. ಅಯ್ಯ ಹಾಲು ತಂದ್ರೆ ಕುಡಿಯವ?
4: ಏನಮ್ಮ ದಿನ ಚಾ ತರೋದು, ಇವತ್ತಕ್ಕ ಹಾಲು ತಂದಿರವ?
1: ಅಯ್ಯ ಏನ್ ಕಿಲಪ್ಪ ಅಯ್ಯವ ನಿಂದರ.
0: ಟಬ್ರಟ್ಟ ಅಲ್ಲವಾ? ಈಗ ಮನೆಗೆ ರಾಜರು ಬಂದಿದ್ರ ರಾಜ ಸಲುವಾಗಿ ಅಂತ ಹಾಲು ಸೋಸಿದ್ದೆವು. ಓದ್ ಕುಸಿನ ತಾಯಿ ಕೊಟ್ಟು ಬಂದ್ ಕಳಿಸ್ಯಾರ, ವಾ ಕುಡಿ.
4: ನೋಡಮ್ಮ ನಮ್ಮ ರಾಜರು ಕೊಟ್ಟು ಕಳಿಸಿದ್ರ ನಾನು ಕುಡಿತೀನಿ, ನೀವು ತಂದ್ರೆ ನಾನು ಕುಡಿಯಂಗಿಲ್ಲ ನೋಡಮ್ಮ.
1: ಅಲ್ರಿ ತಾಯವ್ರ, ಆಕೆನ್ ತರಕ್ ಆಕೆನ್ ಹಿಡ್ತಾಳ್ರಿ ಆಕೆನ್ ಎಮ್ಮೆ
0: ಹುಚ್ಚೆ ನೀನು ಹಿಂಗ್ ಹೇಳ್ತಾರ? ಅಯ್ಯ ಕುಡಿಯವಾ ಕುಡಿ.
4: ನೋಡಮ್ಮ ಯಾವಾಗ ನಮ್ಮ ರಾಜರು ಕೊಟ್ಟು ಕಳಿಸ್ಯಾರ ಅಂತ ಹೇಳ್ತಿರಂದ ಬಳಕ ನನಗ್ ಒಲ್ಲೆನಕ್ ಬರಂಗಿಲ್ಲ, ಹಾಗಾದ್ರೆ ಕುಡಿತೀನಿ ತಾರವ.
0: ಹೇಳಿ ಕುಡಿ.
1: ಕುಡಿಯವ.
4: ಅಯ್ಯೋ ಶಿವ ಶಿವ ಶಂಕರ ಪರಮಾತ್ಮ, ಈ ಹಾಲಲ್ಲಿ ಸಹ ಹಾಕಿದಂತೆ ಕಾಣಿಸ್ತಿರ್ವಲ್ಲ
1: ಸಕ್ರಿಯ.
4: ಏನಮ್ಮ ರೇಣುಕ ನನ್ನ ಹೊಟ್ಟೆಯಲ್ಲಿ ಸಂಗತ ಆಗುತ್ತಿರುವುದಮ್ಮ. ಅಯ್ಯೋ ಶಿವ ಶಿವ, ಅಯ್ಯೋ

ಆಕಾಶವಾಣಿ. ಎನ್ನ ಮನೆ ಕಡೆಗೆ ಏನೇ ತೊಂದರೆ ಉಂಟಾಗಿರುವುದು? ಭೋಗಾದೇವಿ, ಭೋಗಾದೇವಿ, ಭೋಗಾದೇವಿ, ಅಯ್ಯೋ ಶಿವ ಶಿವ, ಭೋಗಾದೇವಿಗೆ ಯಾರೋ ವಿಷವು ಬೆರೆಸಿದಂತೆ ಕಾಣಿಸ್ತಿರುವುದಲ್ಲ. ಭೋಗಾದೇವಿ, ರೇಣುಕ, ಯಾರಮ್ಮ ನಿನ್ನ ತಾಯಿನನ್ನು ಕೊಲೆ ಮಾಡಿದರು? ಹೇಳಮ್ಮ ರೇಣುಕ, ಹೇಳು. ರೇಣುಕ, ತಾಯಿನನ್ನು ಕಳೆದುಕೊಂಡು ಪರದೇಶಿ ಹಾದಿಯಲ್ಲಮ್ಮ, ನಿನ್ನನ್ನು ಹೇಗೆ ಜೋಪಾನ ಮಾಡಲೆಮ್ಮ? ರೇಣುಕ, ರೇಣುಕ, ನೀನು ಅಪ್ಪ ಎಂದು ಕರೆದರೆ ಎತ್ತಿಕೊಂಡು ಮುದ್ದಾಡಿಸುವೆ ನಮ್ಮ ಮಗಳೇ. ಒಂದು ವೇಳೆ ಅಪ್ಪ ಅನ್ನೋದನ್ನು ಬಿಟ್ಟು ಅಮ್ಮ ಎಂದು ಕೂಗಿದರೆ ಎಲ್ಲಿಗೂ

0: ರೇಣುಕಾ ರೇಣುಕಾ, ನಿನ್ನನ್ನು ಹೇಗೆ ಜೋಪಾನ ಮಾಡಲೆ ಮಾಮಗಳಿ? ಆಗಲಿ, ನನ್ನ ಮನೆ ಕೆಲಸ ಮಾಡುವಂತ ಮಾದೇವಿ ಅವಳ ಕೈಯಲ್ಲಿ ಆದರೂ ನನ್ನ ಮಗಳನ್ನು ಒಯ್ದುಕೊಡು. ಮಹಾದೇವಿ ಮಹಾದೇವಿ,
1: ಯಾಕ್ರೆ ತಂದೆಯವರ
0: ನನ್ನ ಮಗಳನ್ನು ಉಡಿಯಲ್ಲಿ ಎತ್ತಿಕೊಡಮ್ಮ.
1: ಯಾಕ್ರೆ ಪಾಪ ತಂದೆಯವರ?
0: ಅಯ್ಯೋ ಶಿವ ಶಿವ, ಏನಮ್ಮ ಮಹಾದೇವಿ
1: ತಂದೆಯವರ
0: ಹಿಂದಾದ ಕೆಚ್ಚವನ್ನು ಮುಂದೆ ಎಬ್ಬಿಸಬೇಡಮ್ಮ, ಎಬ್ಬಿಸಬೇಡ. ಯಾರೋ ಕಟುಕರು ಬಂದು ಭೋಗಾದೇವಿಗೆ ಇಸವು ಬೆರೆಸಿರುವರಮ್ಮ. ಅದಕ್ಕಾಗಿ ನಿನ್ನ ಹೊಟ್ಟಿಲ ಹುಟ್ಟಿದ ಮಗಳೆಂದು ತಿಳಿದು ನನ್ನ ಮಗಳನ್ನು ಜೋಪಾನ ಮಾಡಮ್ಮ ಮಹಾದೇವಿ.
1: ಹಾಗೆ ಆಗಲಿ, ಕೊಟ್ಟು ಬಿಡ್ರಿಪ್ಪ, ಜೋಪಾನ ಮಾಡುತ್ತೇನೆ.
0: ತೆಗೆದುಕೊರಮ್ಮ.
1: ಅಯ್ಯ ಬಾರೋ ತಂಗಿ, ಏನ್ ಮಾಡ್ತೀಯ?
2: ಅಯ್ಯ ಯಾಕರ್ದ ಯಾಕ?
1: ಅಲ್ಲ ತಂಗಿ, ರಾಕು ರೂಪಾಯಿ ಕೊಟ್ಟು ಬೇರೆ ತಂದು ಭೋಗದೇವಿ ಸಾಯಿ ಹೊಡೆದ ತಂಗಿ.
2: ಸಾಯಿ ಹೊಡೆದೇವಲ್ಲ,
1: ರಾಜ ನಮ್ ಕೈಯ ಕುಶಿನ ಕೊಡ್ತಾರ, ಕೊಡಬಾರ್ದ ತಂಗಿ.
2: ಯಾಕ ಕೊಡ್ಲಿಲ್ಲ?
1: ಕೊಡ್ಲಿಲ್ಲ ತಂಗಿ. ಆ ನಮ್ಮನೆಗೆ ಕಸ ಮುಸುರಿ ಮಾಡ್ತಾರಲ್ಲ ಮಹಾದೇವಿ,
2: ಆ ದಾಸಿ,
1: ಹಾ ಅಕ್ಕಿನ ಕೈ ಹೋದ್ ಕೊಟ್ರು ತಂಗಿ.
2: ಯಾಕ ಈಗ ಏನ್ ಮಾಡೋ ನಾನೇನ
1: ತಂಗಿ? ಈಗ ಜಗಳ ಹತ್ತಿದ್ದೆ ಅದರಲ್ಲಿಂದ.
2: ಅಯ್ಯ ಕೂಸಿ ಸಂಬಂಧ.
1: ಹೌದ್ರ ತಂಗಿ, ಆ ಕೂಸಿನ ಮನೆ ಎಂದ ಕಾಲ ಹಾಕ್ಯದ ಅಂದ್ ಹಿಡಿದ್ರೆ ರಾಜರಿಗೆ ನಮಗ್
2: ಬಡದಾಟ
1: ಅಂದಾಗ ತಂಗಿ ಆ ಕೂಸಿನ ಸತ್ ಹೊಡೆದ್ಳು ತಂಗಿ.
2: ಯಾಕ?
1: ಹೌದ್ ತಂಗಿ.
2: ಯಾಕ ಏನಾದ್ರು ಒಂದ್ ಹಂಚಿಗೆ ತೆಗಿಯವ?
1: ಹಂಚಿಗೆ ತೆಗಿನಾ ತಂಗಿ? ತಂಗಿ ಹಂಗಾದ್ರೆ ಸರ್ತಿಲ್ ಒಬ್ಬ ಹಂಗಾರ ಹುಡ್ಕೊಂಡ್ಬರ್ನ್ ತಂಗಿ.
2: ಹುಡ್ಕೊಂಡ್ಬರ್ನಲ್ಲ,
1: ಹುಡ್ಕೊಂಡ್ಬಂದ್ ತಂಗಿ ಅವ್ನ ಬಳಿ ರೊಕ್ಕ ಕೊಟ್ಟು ಹರಿ ಖರೀದಿ ಹಾವ ತಗೊಂಡ್ರು.
2: ಬೆರಕಿದ್ದು
1: ಬೆರಕಿದ್ದು ತಂಗಿ, ತೊಟ್ಟದ ಕೂಸಿನ ಯಾಕೆ ಹೋಗಿರ್ತಾಳ
2: ಮಾಡಿರ್ತಾಳ?
1: ಕೈ ಕಾಲು ಬಿಟ್ಟು ಚಂದ ಕೂಸ ಆಡ್ತಿರ್ತೈತಿ.
2: ಆಡ್ತಿರ್ತದ?
1: ಹೌದ್ರ ತಂಗಿ.
2: ಹೌದು.
1: ಅವಾಗ ತಂದ ಹಾವಿನ ಬಿಟ್ಟೆ ಅಂದ್ರೆ
2: ಅಯ್ಯ ದಾಕ್ಯಾರ ಏನ್ರ ಹತ್ತದ?
1: ಕೈ ಕಾಲು ಬಿಟ್ಟು ದಾಕಿ ಹತ್ತದ ತಂಗಿ.
2: ಹೌದು.
1: ಅವಾಗ ಹಾವು ಸಿಟ್ಟಿಗೇರಿ ಕಟಕ್ಕೆ ಕಡದ ಆ ಕೂಸ ಸತ್ತ ಹೋಗಿಬಿಡ್ತ ತಂಗಿ.
2: ಯಾಕೆ ಏನ್ ಶಾಣೆ ಕೇನೇನಿ
1: ತಂಗಿ? ಹುಡ್ಕಿ ಹಾಕ್ಬರ್ನಾ ತಂಗಿ?
2: ಹೋಗ ನಡಿಯವ
1: ನಡಿಯವ ಹೋಗಣ ಬಾ ತಂಗಿ.
2: ನಡಿಯ.

0: ಸಾಧನೆ ಬೇಡ್ರಿ ಬಾ ನಮ್ದು ಕೇಳ್ದೇಗನೇಕು. ಅರೆ ನಮ್ದು ಮನ್ನಿದ್ದೇನ ಹಾ ಬಸವನ್ ಬಾಗಿಯೊಡ್ಬೇಕು ಕರೆಯ. ಯಾವಣ್ಣ ಏಕ್ ರೂಪಾಯಿ ಅದೀಯಾ, ಯಾವಣ್ಣ ದೋ ರೂಪಾಯಿ ಅದೀಯಾ, ಯಾವಣ್ಣ ಲುಂಗಿ ಕಳ್ಕೊಂಡು ಜಗ ತಕೊಂಡು ನಮ್ದು ಒಂದಿ ಹೈಕ್ರು ಕರೆಯ. ಇಲ್ಲಿ ಯಾರಾದ್ರೂ ಹಾಗೆ ಮಾಡಂಗಿಲ್ಲ, ಯಾರಾದ್ರೂ 10 ಪೈಸೆ 5 ಪೈಸೆ ಕೊಡ್ತಾರ ನಮ್ದು ನಾಗಪ್ಪನ ಹೊಟ್ಟಿಗೆ ಹಾಲಾಗ್ತದೆ, ನಮ್ದು ಹೊಟ್ಟಿಗೆ ಅನ್ನ ಆಗ್ತದೆ ಬಂದಿದ್ದಾಗ ಜರ 5 ಮಿನಿಟ್ ಶಾತ್ರಿ ಬೈಟ್ಕು ಜರ ನಮ್ದು ಸಾಂಪ್ ಕೇಳ್ದೇಕ.
1: ಅಯ್ಯೋ ನಮ್ಮ ತಂಗಿ ಒಂದು ಎಕ್ಕಡೆ ಹೋಯ್ತ, ಎಕ್ಕಡೆ ಇಲ್ಲ ಸಣ್ಣ ಮಗಳು ಸುಮ್ಮನೆ ಕಳಿಸ್ಕೂತ್ಯ ತಂಗಿ.
2: ಯಾಕ
1: ಅಯ್ಯ ತಂಗಿ ಎಲ್ಲಿ ಸಿಗ್ಲಿಲ್ಲ ತಂಗಿ?
2: ಅಯ್ಯ ನಿತ್ತ ನಡಿ ಅನಿನ
1: ನಿತ್ತಾನ ತಂಗಿ
0: ಬನಾನೆ ಜಾತಾ ಹೋ ಮಗರ್ ದಿಲ್ ದಾರ್ ನೀ ಮಿಲ್ತ, ಇಸ್ ಗಾಂವ್ ಮೇ ತಾಜ್ ಮಹಲ್ ಬನಾನೆ ಜಾತಾ ಹೋ ಮಗರ್ ಮುಮ್ತಾಜ್ ನಹೀ ಮಿಲ್ತ.
1: ಅಯ್ಯ ತಂಗಿ ಇಲ್ಲೆಲ್ಲಿ ತಂಗಿ ಕಾಣಿಸ್ತಾನ ತಂಗಿ?
2: ಯಾಕ ಮಾತಾಡ್ಸು
1: ಮಾತಾಡ್ಸುವ ತಂಗಿ
2: ಮಾತಾಡ್ಸೇವ.
1: ಅಯ್ಯ ಯಾವ್ರ ಎಪ್ಪತ್ತ ನೀನು
0: ಎಂ ಸಿಸ್ತ್ರ
2: ಎಂ ಸಿಸ್ತದ ಕ್ವಾಣಗಳು ಉಚ್ಕೊಳಕತ್ತೆ.
0: ಅರೆ ಚೋಕ್ರಿ ಅಯ್ಯ ಚೋಕ್ರಿ ಅರೆ ಕ್ಯಾ ಹೋನಾ ಕ್ಯಾ ಹೋನಾ ನಿಮ್
1: ಕನ್ನಡ ಮಾತು ಬರ್ತಾವಿಲ್ಲ ಯಪ್ಪ.
0: ಅರೆ ಕನ್ನಡ ಕನ್ನಡ ತೋಡ ತೋಡ ಆಟ ಚೋಕ್ರಿ
2: ತೋಡ ತೋಡ.
0: ಅರೆ ಜರ
1: ಜರ
0: ಅರೆ ಕ್ಯಾ ಹೋನಾ ನಿಮ್ಗು
1: ಕ್ಯಾ ಹೋನಾ ಹಂಗ್ಯಾಕ ಔಸ್ ನನ್ ಆಟೆ. ಅಲ್ಲ ಯಪ್ಪ ನಿನ್ಗೆ ಕನ್ನಡ ಬರ್ತಾವಿಲ್ಲ ಅಂದ್ರೆ
0: ಆತೆ ಆತೆ
1: ಕನ್ನಡ ಬರ್ತಾವ
0: ನಿಮ್ಗು ಏನ್ ಹೋನಾ?
1: ಅಲ್ಲ ಯಪ್ಪ ನೀನ್ ಊರ್ ಯಾವ್ರ?
0: ನಮ್ದು ಗಾಂವ್.
2: ನಿಮ್ದು ಗಾಂವ ನಮ್ಮ ಸ್ವರ್ಗಿದ್ದು
0: ನಮ್ದು ಗಾಂವ್ ಬಂಗಾಲಿ ಬಂಗಾಲಿ.
1: ಅವ್ವ ಬಂಗಾಲಿ ತಂಗಿ ದೂರ ಬಂದ ತಂಗಿ ಕಾಣಿಸ್ತಾನ ತಂಗಿ ನಾ ಕೇಳ್ತೀನಿ ಸುಮ್ಮನಿದ್ರವ
0: ಕೇಳ್ಯವ.
1: ಅಲ್ಲ ಯಪ್ಪ ನೀ ಆಟ ಯಾವ ಮಾಡ್ತಿ?
0: ಆಟ ತೀನ್ ಆಟ ಕರ್ತಿ ತೀನ್ ಆಟ
1: ಯಾವ ಮಾಡ್ತಿಯಪ್ಪ?
0: ಏಕ್ ಚಾಡಿ
1: ಚಾಡಿ
0: ಇನ್ನ ಒಂದ್ ಆಟ ಮೋಡಿ.
1: ಯಾವ್ದಪ್ಪ
0: ಅದು? ಮತ್ತೊಂದ್ ಆಟ ಯಾವ್ದು?
1: ಯಾವ್ದು
0: ಅದು? ಸಾಂಪ್ಕ ಕೇಲ್
1: ನಮ್ಗೆ ಮೂರ್ ಆಟ ಏನ್ ಬೇಕಾಗಿಲ್ಲಪ್ಪ, ನಮ್ಗೊಂದು ಒಂದೇ ಆಟ ಮಾಡಿಬಿಡಪ್ಪ ಜನ.
0: ಏಕ ಆಟ?
1: ಹ್ಞೂನಪ್ಪ ಹಾವಿನ ಆಟ ಮಾಡಿಯಪ್ಪ ಜನ ನೋಡ್ಬೇಕಂತ ಬಂದೇವು.
0: ಹಾವಿನ ಆಟ?
1: ಹ್ಞೂ
0: ದೇಕು ದೇಕು. ಅರೆ ಚೋಗ್ರಿ ಏ ಸಾಂಪ್ ಬಹುತ್ ಬೇರಿಕೆ ಏ ಚೋಡಿಂಗತ್ತು ಸಿರಿಗಿರಿ ಮೇಜಿ ಪಿಚ್ಚ. ಅರೆ ಚೋಗ್ರಿ ದೇಕ್ಯ ನಮ್ದು ಕೇಲ್.
1: ಅಯ್ಯ ನೋಡಿದ್ಯಪ್ಪ ಯಪ್ಪ ಶಾಲೆ ಇದ್ದಾಗ ಕಾಣಿಸ್ತೀನಿ ನಮ್ಗೊಂದು ಹಾವು ಕೊಟ್ಬಿಡಿಯಪ್ಪ.
0: ಅರೆ ರೇ ರೇ ರೇ ಹಿಂಗ್ ಕ್ಯಾ ಬೋಲ್ತೇ ಹಿಂಗ್ ಕ್ಯಾ ಬೋಲ್ತೇ?
1: ಯಾಕಯ್ಯಪ್ಪ
0: ಸಾಂಪ್ ಕರಿದೇಕು ಮೇರ ಪೇಡ್ಕು ಕ್ಯಾ ಕರಿಂಗ.
1: ಅಯ್ಯ ರೊಕ್ಕ ಕೊಡ್ತೇಯಪ್ಪ
0: ಪೈಸಾ ದೇತಿ?
1: ಹ್ಞೂನಪ್ಪ.
0: ಅರೆ ರೇ ರೇ ಕ್ಯಾಪ್ತಾ ದೇತಿ ಪೈಸೆ ಕ್ಯಾಪ್ತಾ?
1: ನೀ ಎಷ್ಟೊತ್ತಿ ಆಟ ಕೊಡ್ತೇಯಪ್ಪ?
0: ಅರೆ ಕ್ಯಾ ಏ ಸಾಂಪೋನ ಕ್ಯಾ ಏ ಸಾಂಪೋನ ಏ ಚೋಟ ಸಾಂಪೋನ?
1: ಅಯ್ಯ ಸಾಣದ ಬೇಡಪ್ಪ ಕಿದೇ ಒಂದ್ಸಲಿ ಬೆರಕಿದ ಅದನ್ನ ಕೊಟ್ಬಿಡಪ್ಪ.
0: ಏ ಸಾಂಪೋನ?
1: ಹ್ಞೂನಪ್ಪ.
0: ಹಾ ಏ ಸಾಂಪ್ಕು ಬಹುತ್ ಬಹುತ್ ಪೈಸೆ ಹೋಗ್ತೇ 10,000
1: ಕೊಡ್ತೇಯಪ್ಪ ಅದನ್ನ
0: ದೇತಿ
1: ಕೇಳ್ರಿಯಪ್ಪ. ಈಗ ಮಂತ್ರ ಹಾಕಿ ಕೊಡಿಯಪ್ಪ, ನಾವು ಯಾರಿಗೆ ಕಡಿಯತ್ತಿ ಅವ್ರಿಗೆ ಕಡಿಬೇಕು ಮತ್ತೆ
2: ಹೋಗ ನಮಗ್ ಕಡ್ಕೊಂಡ್ ಕೂತಿದ್ದ.
0: ಅರೆ ಮಂತ್ರ ಮಂತ್ರ
1: ಹ್ಞೂನಪ್ಪ.
0: ಅರೆ ಚೋಕ್ರಿ ಮಂತ್ರ ಡಾರಿಂಗ್ ಇತ್ತು ಎಕ್ಸ್ಟ್ರಾ ಚಾರ್ಜ್ ಹೋಗ್ತಾ?
1: ಅಯ್ಯ ಕೊಡ್ತೇಯಪ್ಪ. ಏ ತಂಗಿ ತಂಗಿ
2: ಯಾಕವ?
1: ಅಲ್ಲ ತಂಗಿ ಮಾದೇವನ ಹಾಳು ಕುಗ್ಯ ಕಳಿಸಿ ಬಂದಿ.
2: ಅಯ್ಯ ಕಳಿಸಿ ಬಂದಲ್ಲ ನೀನು
1: ತಂಗಿ. ಹಂಗಾರ ನೀ ಹಾವು ತಗೊಂಡ್ ನಾ ಕುಶಿನ್ ತಗೊಂಡ್ಬರ್ತೀನಿ ತಂಗಿ.
2: ತಗೊಂಬ ಹೋಗವ
1: ಅಟ್ನ ಕೆಲಸ ಮುಗಿಸ ಬಿಡು. ಈಗ
2: ಕಲಾಸ ಮಾಡೋ ನೋಡು
1: ಬಂದೆ ತಂಗಿ.
2: ಯಾಕ ತಂದೆ?
1: ಬಿಡು ತಂಗಿ ಬರ್ಕ ನಾ ಕುಶಿನ್.
2: ಹಾ ಬಿಟ್ ನೋಡ್ಯಾಕ
1: ಬಿಡು ತಂಗಿ ಬಿಡು ಬಿಡು.
3: ನಿನ್ನ ಮನೆ ಕಡೆ ಆತಂಕ ಆಗಿರ್ಬೋದು. ಈ ಇಂದ್ರ ಸಭೆ ಬಿಟ್ಟು ರಾಜದರ್ಬಾರಕ್ಕೆ ಹೋಗುವಂತವನಾಗ್ರು ಅನುಕ್ರಮ.
4: ಏನು ಆಕಾಶವಾಣಿ ಎನ್ನ ಮನೆ ಕಡೆಗೆ ಏನ್ ಆತಂಕ ಆಗಿರ್ಬೋದು? ಅಯ್ಯೋ ಕೂಸಿರೋ ತೊಟ್ಟಿಲ ಹತ್ತಿರ ಹಾವು. ಹಾವನ ಮಾಯಿತಲ್ಲ ರೇಣುಕಾ ರೇಣುಕಾ ರೇಣುಕಾ. ಅಯ್ಯೋ ಶಿವ ಶಿವ ರೇಣುಕಾ ಮಾತನಾಡ ಮಾಮಗಳೇ ಕಣ್ಣು ತೆರೆದು ನೋಡಮ್ಮ ರೇಣುಕಾ ರೇಣುಕಾ. ಪ್ರಾಣ ಹೋಗುವಾಗ ಸಂಕಟವಾಗಲಿಲ್ಲ ನಮ್ಮ ಮಾಮಗಳೇ. ಅಪ್ಪ ಅಮ್ಮ ಎಂದು ಕೂಗಿದೆಯೇನಮ್ಮ ರೇಣುಕಾ. ಪರಮೇಶ್ವರ ಏನು ಅನ್ಯಾಯ ಮಾಡಿದೆ ಗುರುದೇವ?

0: ಮಹೇಶ್ವರ, ಏನು ಅನ್ಯಾಯ ಮಾಡಿದೆ ಗುರುದೇವ? ಹೆಂಡತಿ ಮಕ್ಕಳನ್ನು ಕಳೆದುಕೊಂಡು ಭೂಮಿ ಮೇಲೆ ಹೇಗೆ ಜೀವಿಸಲಿ ಪರಮಾತ್ಮ? ಇಲ್ಲಿ ಶಿವಲಿಂಗದ ಗದ್ದಿಗೆ ಮುಂದೆ ನನ್ನ ಮಗಳನ್ನು ಹಾಕಿ ಲಿಂಗಕ್ಕೆ ತಲೆ ಹೊಡೆದು ಪ್ರಾಣ ಕೊಡಲಿಕ್ಕೆ
1: ಸಿದ್ಧರಾಗಿರುವ ಇಷ್ಟೊಂದು ಕಷ್ಟಗೊಂಡು ಅಗ್ನಿ ಕುಣದಲ್ಲಿ ಹಾರಿಕೊಂಡು ಪ್ರಾಣವನ್ನು ಕಳೆದುಕೊಳ್ಳಿಕ್ಕೆ ಏನು ಕಾರಣ ರಣಕರಾಜ?
0: ಏನು ಮಾಡಲಿ ಗುರುದೇವ, ನೀನೇ ಕೊಟ್ಟಂತ ಫಲ ಸಂತಾನವನ್ನು ನೀನೇ ಕಸಿದುಕೊಂಡು ಹೋದರೆ ನಾನಿದ್ದೇನು ಪ್ರಯೋಜನ ಗುರುದೇವ?
1: ಏನು ರಣಕರಾಜ, ನಿನ್ನ ಮಗಳನ್ನು ಎಬ್ಬಿಸಿ ನಿನ್ನ ಕೈಯಲ್ಲಿ ಕೊಡುತ್ತೇನೆ, ಸ್ವಲ್ಪ ಶಾಂತನಾಗುರು ರಣಕರಾಜ.
0: ಆಗಲಿ ಗುರುದೇವ,

0: ಏನು ರಣುಕರಾಜ, ಈ ನಿನ್ನ ಭಕ್ತಿಗೆ ಒಲಿದು ನಿನ್ನ ಮಗಳ ಪ್ರಾಣವನ್ನು ಮರಳಿ ಕೊಟ್ಟಿದ್ದೇನೆ, ಸ್ವಲ್ಪ ಮಾತನಾಡಿಸು ರಣುಕರಾಜ.
1: ರೇಣುಕ ರೇಣುಕ, ಪರಮೇಶ್ವರ ಇದೇನು ವಿಚಿತ್ರವು, ಸತ್ತ ಹೋದ ಮಗಳನ್ನು ಎಬ್ಬಿಸಿ ನನ್ನ ಕೈಲಿ ಕೊಟ್ಟಿ, ಎನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿ. ನನ್ನ ಮಗಳನ್ನು ಎತ್ತಿಕೊಂಡು ರಾಜ ದರ್ಬಾರಕ್ಕೆ ಹೋಗಿ ಬರುತ್ತೆ.
0: ಏನು ರಣುಕರಾಜ, ಇದೇ ತಿಪ್ರಾವತಿ ಕೆರೆಯಲ್ಲಿ 12 ವರ್ಷ ಕಾಲಹರಣಗಳಿರ್ಬೇಕು ರಣುಕರಾಜ.
1: ಆಗ್ಲಿ ಕೊಡ್ದೀವ, ಇದೇ ತಿಪ್ರಾವತಿ ಕೆರೆಯಲ್ಲಿ 12 ವರ್ಷ ಕಾಲಹರಣ ಗೈತೀರಿ. ಆಶೀರ್ವಾದ ದಯಪಾಲ ಶ್ರೀ ಕೊಡ್ದಿ.
0: ನಿನಗೆ ಜಯವಾಗ್ಲಿ, ಹೋಗಿ ಬರುವಂತ ಗುರು ರಣುಕರಾಜ.

0: ಕಾರ್ಯಗಳು?
1: ನಿನಗೆ ಜೈವಾಗಲಿಮ್ಮ ಮಗಳೇ, ರೇಣುಕ ಮೇಲೆ ಕೇಳು.
0: ಈ ಶಿವಲಿಂಗದ ಪೂಜೆಕ್ಕೆ ಹೂವ ಪತ್ರಿ ಸೀತಲದ ನೀರನ್ನು ತೆಗೆದುಕೊಂಡು ಬರುತ್ತೇನೆ. ನನಗ ಹೋಗಲಿಕ್ಕೆ ಆಶೀರ್ವಾದ ದೈಪಾಲ ಶ್ರೀ ತಂದೆಯವರಿ.
1: ಏನು ಚಿಕ್ಕವಳು, ಒಬ್ಬಳೇ ಹೋಗಬೇಡಮ್ಮ. ಗುಡ್ಡದಲ್ಲಿ ಹುಲಿ ಕರಡಿಗಳು ವಾಸ ಮಾಡುತ್ತಿರು. ಅದಕ್ಕಾಗಿ ನಾನೇ ಹೋಗಿ ಹೂವ ಪತ್ರಿ ಶೀತಾಳೆಯನ್ನು ತೆಗೆದುಕೊಂಡು ಬರ್ತೀನಿ ಮಾಮಗಳೇ.
0: ಏನೇ ತಂದೆಯವರೇ, ನಾನು ಚಿಕ್ಕವಳಿದ್ದರೆ ಆನಿ ದಂಡಿ ಗಂಜು ಮಗಳು ನಾನಲ್ಲ. ನಾನೇ ಹೋಗಿ ಹೂವ ಪತ್ರಿ ಶೀತಳದ ನೀರನ್ನು ತೆಗೆದುಕೊಂಡು ಬರುತ್ತೀನಿ ತಂದೆಯವರೇ.
1: ಏನು
0: ತಂದೆಯವರೇ,
1: ಹಾಗಾದ್ರೆ ನಾನು ಹೇಳದಂತೆ ಕೇಳ್ತೀಯಲ್ಲ.
0: ಆಗಲಿ ತಂದೆಯವರಿ, ತಾವು ಹೇಳದಂತೆ ನಾನು ಕೇಳುತ್ತೇನೆ. ಅದರಿರುವ ಚೆನ್ನಾಗಿ ನನ್ನ ಮುಂದೆ ಹೇಳಿರಿ ತಂದೆಯವರೇ.
1: ಆಗಲಿ.

0: ಏನಮ್ಮ ರೇಣುಕ?
1: ಏನ ತಂದೆಯವರೇ?
0: ಶಿವನಾಮ ಶಬ್ದವನ್ನು ಯಾವಾಗಲೂ ಬಾಯಲಿಂದ ನುಡಿತಿರಬೇಕಮ್ಮ ಮಗಳು.
1: ಆಗಲಿ ತಂದೆಯವರೇ, ನೀನು ಹೇಳಿದ ವಿಚದಂತೆ ನಾನು ಯಾವಾಗಲೂ ಶಿವನಾಮ ಶಬ್ದವನ್ನು ನುಡುತ್ತಿರ್ತೀನಿ ತಂದೆಯವರೇ.
0: ಹಾಗಾದ್ರೆ ಹೋಗಿ ಬಾರಮ್ಮ.
1: ಆಗಲಿ ತಂದೆಯವರೇ.

0: ಮೊಮ್ಮಗಳು.
1: ನಿನಗೆ ಜಯವಾಗಲಿ ಮೊಮ್ಮಗಳೇ, ರೇಣು ಕಾ ಮೇಲೆ ಕೇಳು, ಇಲ್ಲಿಗೆ ಬರಲು ಕಾರಣವೇ ನಮ್ಮ ಮಾಮಗಳು.
0: ಏನು ತಂದೆಯವರೇ?
1: ಏನಮ್ಮ
0: ಈ ಶಿವಲಿಂಗದ ಪೂಜೆಗೆ ಹೂವ ಪತ್ರೆ ಶೀತಳ ನೀರನ್ನು ತೆಗೆದುಕೊಂಡು ಬರುವ ಸಮಯದಲ್ಲಿ ವಿಚಾಚರಾಶ್ರಮ ಬಿಟ್ಟು ತಿಪ್ರಾವತಿ ಕೆರೆಯಲ್ಲಿ ನನಗೆ ಜಮದಗ್ನಿ ಮನೀಶ್ವರ ಭೇಟಿಯಾಗಿದ್ದರು ತಂದೆಯವರೇ.
1: ಅಂತ ಮಹಾಮುನಿಗಳು ಭೇಟಿ ಆದ್ರೆ ಬಹಳ ಒಳ್ಳೇದಾಯ್ತಮ್ಮ.
0: ಏನು ತಂದೆಯವರೇ?
1: ಏನಮ್ಮ
0: ಅಂತ ಜಮದಗ್ನಿ ಮನೀಶ್ವರ ಕೂಡ ಮದುವೆ ಮಾಡ್ಕೋಬೇಕು ಅನ್ನೋ ವಿಚಾರ ಮಾಡಿದ್ರು.
1: ಏನಮ್ಮ ರೇಣುಕಾ?
0: ಏನು ತಂದೆ?
1: ಅವರು ಸನ್ಯಾಸಿ ಆಶ್ರಮದವರು, ಗುಡ್ಡಗವರದಲ್ಲಿ ವಾಸ ಮಾಡುವರು. ಹಿಂದೆ ನೋಡಿದ್ರೆ ಯಾರು ಹರ್ದಾರಿ, ಮುಂದೆ ನೋಡಿದ್ರೆ ಮೂರ್ ಹರ್ದಾರಿ. ಭೂಮಿ ಸುಡುವುದಮ್ಮ, ಭೂಮಿ ಸುಡುವುದು.
0: ಅಂತ ಸತ್ಯ ಶರಣರು ಕೂಡ ಮದುವೆ ಆದರೆ ನಮ್ಮ ಜನ್ಮ ಉದ್ಧಾರ. ಅಂತ ಮಹಾತ್ಮರ ಪಾದಧೂಳಿಯಿಂದ ನಮ್ಮ ಜನ್ಮ ಪಾವನ. ಏನು ತಂದೆಯವರೇ?
1: ಏನಮ್ಮ?
0: ಆದರೆ ಅಂತ ಸನ್ಯಾಸಿ ಕೂಡ ನನ್ನ ಮದುವೆ ಇಲ್ಲವಾದರೆ ಮತ್ತೆ ಯಾರು ಕೂಡ ನನ್ನ ಮದುವೆ ಇಲ್ಲ ತಂದೆಯವರೇ.
1: ಬೇಡಮ್ಮ ಬೇಡ, ಇಲ್ಲೇ ಹೂನಾವತಿ ಪಟ್ಟಣದಲ್ಲಿ ಒಳ್ಳೆ ವರವನ್ನು ನೋಡಿ ಮದುವೆ ಮಾಡಿಕೊಡ್ತೀನಿ ಮಾಮ.
0: ಏನು ತಂದೆಯವರೇ, ನೀನವರ ಕೂಡ ಮದುವೆ ಬೇಡ ಅಂದರೆ ನಾನು ಇದೇ ಮನೆಯಲ್ಲಿ ಪ್ರಾಣ ಕೊಡ್ಲಿಕ್ಕೆ
1: ಸಿದ್ಧಳಾಗಿದ್ದೇನೆ. ಏನಮ್ಮ ರೇಣುಕಾ?
0: ಏನು ತಂದೆ?
1: ಇನ್ನೊಬ್ಬಳ ಮಗಳನ್ನು ಕಳೆದುಕೊಂಡು ನಾನೆಲ್ಲಿ ಹೋಗಲಿಮ್ಮ. ಈ ಸದ್ಯ ನಾನು ಇನ್ನು ಕೂಡಿಕೊಂಡು ಆ ಗುರುಗಳಾಶ್ರಮಕ್ಕೆ ಹೋಗಿ ಬರುವ.
0: ಆಗಲಿ ತಂದೆಯವರೇ.
2: ಓಹೋ, ಬೆಳಗಿನ ಜಾವದಿಂದಲೂ ಶುಭ ಸೂಚಕಗಳೇ ಕಂಡು ಬರುತ್ತವೆಯಲ್ಲ. ಓಹೋ, ಓಂ ನಮ ಶಿವಾಯ್. ಓಹೋ, ಕಾಶ್ಮೀರ ದೇಶದ ರಾಜನಾದ ರೇಣುಕ ರಾಜನು ತನ್ನ ಮುದ್ದಿನ ಮಗಳೊಂದಿಗೆ ಎನ್ನ ಆಶ್ರಮದ ಕಡೆಗೆ ಬರುವಂತೆ ಕಾಣುವುದಲ್ಲ. ಆಗಲಿ, ವಿಚಾರಿಸೋಣ.
1: ನಮ್ಮ ನಮ್ಮ ಗುರುಗಳೇ, ತಮ್ಮ ಪಾದಕ್ಕೆ ವಂದನೆಗಳು.
2: ನಿಮಗೆ ಜೇವಾರಿ ರೇಣುಕ ರಾಜ, ಇಲ್ಲಿಗೆ ಬರಲು ಕಾರಣವೇನು?
1: ಗುರುಗಳೇ, ನನ್ನ ಮುದ್ದ ಮಗಳಾದ ರೇಣುಕಾ ತಮ್ಮ ಕೂಡ ಲಗ್ನ ಆಗುತ್ತೇನೆ ಎಂದು ಹಠ ಮಾಡಿ ಕೂತಿರುವಳು. ಆದ ಕಾರಣ ತಮ್ಮ ಹತ್ತಿರ ಬಂದಿರುವ ಗುರುಗಳೇ.
2: ಏನು, ಎನ್ನ ಕೂಡ ಮದುವೆ?
1: ಹೌದು ಗುರುಗಳೇ.
2: ಹೇಳ ರೇಣುಕ ರಾಜ, ಬೇಡ. ಯಾಕಂದರೆ ನಾನು ಸನ್ಯಾಸಿ ಆಶ್ರಮದವನು, ಗುಡ್ಡಗವರದಲ್ಲಿ ವಾಸ ಮಾಡಿರುವನು, ಅಡವಿರದಲ್ಲಿ ಹಣ್ಣು ಹಂಪಲು ತಿಂದು ಕಾಣಹನಗಳಿವನು. ನನ್ನಂತ ಸನ್ಯಾಸಿ ಕಟ್ಟಿಕೊಂಡು ಅವಳೇನು ಸುಖ ಪಡುವಳು? ಇಲ್ಲೇ ಹೂನಾವತಿ ಪಟ್ಟಣದಲ್ಲಿ ಒಳ್ಳೆಯವರನ್ನು ನೋಡಿ ಮದುವೆ ಮಾಡಿಕೊಡು. ಎನ್ನ ಕೂಡ ಮದುವೆ ಬೇಡ ರೇಣುಕ ರಾಜ, ಆ ಬೇಡ.
1: ಗುರುಗಳೇ, ಈ ಮಾತಿನ ವಿಚಾರವನ್ನು ತಾವೇ ಮಾಡಬೇಕು.
2: ಓಹೋ, ಹಾಗೆ ಆಗಲಿ.
0: ನಮ ನಮ ಗುರುಗಳೇ, ತಮ್ಮ ಪಾದಕ್ಕೆ ವಂದನೆಗಳು.
2: ನಿನಗೆ ಜೇವಾಲಿ ರೇಣುಕ, ಮೇಲೆ ಕೇಳು. ಏನು ರೇಣುಕ?
0: ಏನು ಗುರುಗಳೇ?
2: ಇಲ್ಲಿಗೆ ಬರಲು ಕಾರಣವೇನು?
0: ಏನು ಗುರುಗಳೇ, ತಮ್ಮ ಕೂಡ ಮದುವೆ ಮಾಡ್ಕೋಬೇಕನ್ನೋ ವಿಚಾರ ಮಾಡಿಕೊಂಡು ನಾನು ತಮ್ಮ ಹತ್ತಿರ ಬಂದಿದ್ದೇನೆ ಗುರುಗಳೇ.
2: ಏನು ರೇಣುಕ?
0: ಏನು ಗುರುಗಳೇ?
2: ಎನ್ನ ಕೂಡ ಮದುವೆ?
0: ಹೌದು ಗುರುಗಳೇ.
2: ಹೇಳು ರೇಣುಕ, ಬೇಡ. ಯಾಕಂದ್ರೆ ನಾನು ಸನ್ಯಾಸಿ ಆಶ್ರಮದವನು, ಗುಡ್ಡಗವರದಲ್ಲಿ ವಾಸ ಮಾಡಿರುವನು, ಅಡವೇರಣದಲ್ಲಿ ಹಣ್ಣು ಹಂಪಲು ತಿಂದು ಕಾರಣಗಳಿವನು. ನನ್ನಂತ ಸನ್ಯಾಸಿ ಕಟ್ಟಿಕೊಂಡು ನೀನೇನು ಸುಖ ಪಡುವಿ? ಇಲ್ಲೇ ಹೂನಾವತಿ ಪಟ್ಟಣದಲ್ಲಿ ಒಳ್ಳೆಯವರನ್ನು ನೋಡಿ ಮದುವೆ ಮಾಡಿಕೊಂಡು ಸುಖವಾಗಿರು. ಎನ್ನ ಕೂಡ ಮದುವೆ ಬೇಡ ರೇಣುಕ, ಬೇಡ.
0: ಏನು ಗುರುಗಳೇ, ಆದರೆ ತಮ್ಮ ಕೂಡ ನನ್ನ ಮದುವೆ ಇಲ್ಲವಾದರೆ ಮತ್ತೆ ಯಾರು ಕೂಡ ನನ್ನ ಮದುವೆ ಇಲ್ಲ ಗುರುಗಳೇ.
2: ಏನು ರೇಣುಕ, ನೀನು ಆಡು ಮಹತ್ವ ಅಕ್ಷರಿಸ ನಿಜ, ಆದರೆ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಎಂಬಂತೆ ಆ ಬೆಟ್ಟದಲ್ಲಿ ಕಲ್ಲು ಮುಳ್ಳುಗಳು ಎಷ್ಟಿರುವುದೆಂದು ನೀನೇನು ಬಲ್ಲಿ ರೇಣುಕ? ಎನ್ನ ಕೂಡ ಮದುವೆ ಆಗಬೇಕಾದ್ರೆ ಪತಿ ಆಜ್ಞೆ ಬಹಳ ಗಟ್ಟಿರಬೇಕು.
0: ಅದು ಏನು ಗುರುಗಳೇ?
2: ಅದು ಏನೆಂದರೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಮತ್ತು ಇಂದ್ರಗಳ ಚಲ್ಲಾಟವನ್ನೇ ನೀ ಬಿಡಬೇಕು. ಅಂದ್ರೆ ಏನೇನು ಕೂಡ ಮದುವೆ ಇಲ್ಲವಾದ್ರೆ ಇಲ್ಲ.
0: ಆಗಲಿ ಗುರುಗಳೇ, ತಾವು ಹೇಳಿದ ವಿಚಾರದಂತೆ ನಾನು ನಡೆದುಕೊಂಡು ಹೋಗುತ್ತೇನೆ ಗುರುಗಳೇ.
2: ಓಹೋ, ಹಾಗಾದ್ರೆ ವಚನ ಕೊಡುವಂತಕ್ಕೆ ಆಗೋ?
0: ಹಾಗಾದ್ರೆ ವಚನ ತೆಗೆದುಕೊರಿ ಸ್ವಾಮಿ.
2: ಆಗಲಿ, ನಿನ್ನೆಚ್ಚೆ ಅಂತಾಗಲಿ.

0: ಶಿವಕ.
1: ಏನು ಪತಿದೇವರೇ?
0: ನಮ್ಮ ವೀಚಾಚಲ ಆಶ್ರಮಕ್ಕೆ ಹೋಗಿ ನಡೆಯುವಂತಕ್ಕೆ ಆಗೋ?
1: ಆಗಲಿ ಸ್ವಾಮಿ, ತಮ್ಮ ವೀಚಾಚಲ ಆಶ್ರಮಕ್ಕೆ ಹೋಗಿ ನಡ್ರಿ ಪತಿದೇವರೇ. ನಮ್ಮ ನಮ್ಮ ತಂದೆಯವರೇ, ತಮ್ಮ ಪಾದಕ್ಕೆ ವಂದನೆಗಳು.
2: ನಿನಗೆ ಜೈವಾಗಲಿ ಮೊಮ್ಮಗಳೇ, ಮೇಲೆ ಕೇಳು.
1: ಏನು ತಂದೆಯವರೇ?
2: ಏನಮ್ಮ?
1: ನಾನಿನ್ನ ಹೋಗಿ ಬರ್ತೀನಿ ತಂದೆಯವರೇ.
2: ಹೋಗಿ ಬಾರಮ್ಮ, ಹೋಗಿ ಬಾ. ಹೋಗುವಾಗ ಕಾಮಧೇನು ಕಲ್ಪವೃಕ್ಷ ಕೂಡ ತೆಗೆದುಕೊಂಡು ಹೋಗಿ ಬಾರಮ್ಮ.
1: ಆಗಲಿ ತಂದೆಯವರೇ, ಕಾಮಧೇನು ಕಲ್ಪವೃಕ್ಷ ಕೊಟ್ಟು ನನ್ನನ್ನು ಕಳಿಸಿರಿ ತಂದೆಯವರೇ.
2: ಆಗಲಿ ಅಮ್ಮ.
1: ಏನಮ್ಮ ತಾಯಿ ಮಾದೇವಿ?
3: ಯಾಕ್ರಿ ತಾಯಿಯವರ?
1: ಅಮ್ಮ ನಾನಿನ್ನ ಹೋಗಿ ಬರ್ತೀನಿ ಅಮ್ಮ.
3: ಹೋಗಿ ಬರ್ರಿ ತಾಯಿಯವರ. ತಾಯಿಯವರ?
1: ಏನಮ್ಮ?
3: ಹುಟ್ಟಿದಂತ ಮನೆಗೆ ಮತ್ತು ಕೊಟ್ಟಂತ ಮನೆಗೆ ಕೀರ್ತಿ ತರುವಂತವರಾಗಿರಿ ತಾಯಿಯವರ.
1: ಆಗಲಿ ಮಾ ತಾಯಿ, ನೀನು ಹೇಳಿದ ವಿಚ್ಚದಂತೆ ನಾನು ನಡೆದುಕೊಂಡು ಹೋಗುತ್ತೇನೆ ಮಾ ತಾಯಿ.
3: ಹೋಗಿ ಬರ್ರಿ ತಾಯಿಯವರ, ನಿಮಗೆ ಜಯವಾಗಲಿ.
1: ಆಗಲಿ ಅಮ್ಮ.

0: ನಾನು ಹೇಳದಂತೆ ಕೇಳುವೆಯಾ?
1: ಆಗಲಿ ಸ್ವಾಮಿ, ತಾವು ಹೇಳದಂತೆ ನಾನು ಕೇಳುತ್ತೇನೆ. ಅದನ್ನಿರುವ ಚೆನ್ನಾಗಿ ನನ್ನ ಮುಂದೆ ಹೇಳಿರಿ ಪತಿದೇವರೇ.
0: ಹೇಳಿದ್ರೆ ಏನುಕ್ಕ?
1: ಏನು ಪತಿದೇವರೇ,
0: ಸಿಂಬೆಯನ್ನು ಮಾಡಿ ಉಸಕಿನ ಕೊಡವನ್ನು ಮಾಡಿ ನದಿಗೋಗಿ ಅನ್ನ ಪೂಜೆಗೆ ಶೀತಾಳ ನೀರು ತೆಗೆದುಕೊಂಡು ಬರುವಂತೆ ಕೇಳಿ.
1: ಆಗಲಿ ಪತಿದೇವರೇ, ತಾವು ಹೇಳಿದ ವಿಚ್ಚದಂತೆ ಸೆರಪಿನ ಸಿಂಬೆಯನ್ನು ಮಾಡಿ ಉಸಿಗಿನ ಕೊಡವನ್ನು ಮಾಡಿ ನದಿಗೆ ಹೋಗಿ ತಮ್ಮ ಪೂಜೆಗೆ ಶೀತಲದ ನೀರನ್ನು ತೆಗೆದುಕೊಂಡು ಬರುತ್ತೇನೆ. ನನಗ ಹೋಗ್ಲಿಕ್ಕೆ ಆಶೀರ್ವಾದ ದಯಪಾಲಿಸ್ರಿ ಪತಿದೇವರೇ.
0: ದೇವಾಗಲಿ, ಹೋಗಿ ಬರುವಂತ ಕ್ಯಾಗು. ನೋಡುವೆ ರೇಣುಕೆಯ ತಪಸ್ಸಿ ಶಕ್ತಿ ಎಷ್ಟರ ಮಟ್ಟಿಗೆ ಇಲ್ಲೇ ಜ್ಞಾನದಿಷ್ಟಿಂದ ಮರಿಗಿನಂತ ನೋಡು.

0: ಆತ್ಮ, ಈಗ ನಾನು ಏನು ಮಾಡಲಿ, ಎಲ್ಲಿಗೆ ಹೋಗಲಿ? ಅಯ್ಯೋ ಶಿವ ಶಿವ, ನನ್ನ ಪತಿದೇವರ ಕೇಳಿದ್ರ ನಾನು ಏನಂತ ಹೇಳಬೇಕು? ಆಗಲಿ, ನನಗೆ ಬಂದದ್ದು ಬರಲಿ, ಆ ಸದ್ಗುರುವಿನ ದಯೆ ನನ್ನ ಮೇಲಿರಲಿ. ನನ್ನ ಪತಿದೇವರ ಹತ್ತಿರ ಹೋಗಿ ಅವರ ಪಾದಕ್ಕಿದ ಒಂದು ಮಾತು ನಾನು ಕ್ಷಮ ಕೇಳಬೇಕು. ಆಗಲಿ, ನನ್ನ ಪತಿದೇವರ ಹತ್ರ ಆದ್ರೂ ಹೋಗುವೆ. ನಮ ನಮ ಪತಿದೇವರೇ, ಇದು ಒಂದು ಮಾತು ಕ್ಷಮಿಸು ಸ್ವಾಮಿ.
1: ಎಲ್ಲ ಪವಿತ್ರವಾದ ಪಾದವನ್ನು ಮುಟ್ಟಿ ಯಾವ ಪಾಪಕ್ಕೆ ಗುರಿಯಾಗಬೇಕೆಂದರು.

ಬಾಯಿಗೊಳ್ಳಲಿಲ್ಲ, ಹಾಗೆ ಎಂದು ವಚನವು ಬರುತ್ತಿರಲಿಲ್ಲ. ಈ ನಿನ್ನ ತಾಯಿಯ ಮುಖವನ್ನು ನೋಡಲಾರೆ, ಬೆಟ್ಟದಲ್ಲಿ ಹೋದ ನಿನ್ನ ತಾಯಿನ ಕಡೆ ಸುಟ್ಟಾಗಿರುವಂತ ನಾಗಮಗು ಪುತ್ರಿ ಹೇಳಿಗಳಿರ ಏನು ಮಾಡಲಿ, ನಿಮ್ಮನ್ನು ಸುಟ್ಟು ಭಸ್ಮವಾಗಲಿ, ನಿನ್ನನ್ನು ಏನು ಮಾಡಲಿ, ಈಗ ಕಡಿಯಲೋ ಸುಡಲೋ ಅಥವಾ ಕರಗಿಸಿದ ಕರ್ರನೆ ಕರೆಯಲು ಅಥವಾ ನಿನ್ನ ಹೃದಯವನ್ನೇ ಸರ್ರನೆ ಸೀಳೆ ಹಾಕಲು, ಏನು ಮಾಡಲಿ ನಿನ್ನನ್ನೀಗ, ನಿನ್ನ ಮೈಯಲ್ಲಿ ಮಹಾ ಕೆಟ್ಟರು ಹೊರಟು.

ನನ್ನ ಪತ್ನಿ ಅವರಿಗೆ ಎಷ್ಟೊಂದು ಹೇಳಿದ್ರೆ ಸ್ವಲ್ಪ ಆದ್ರೆ ಕರುಣ ಬರಲಿಲ್ಲ. ಜೀ ಭ್ರಷ್ಟ ಮುಂಡೆ, ಏನೇ ರೇಣುಕ, ನಿನ್ನನ್ನು ಏನು ಮಾಡಲಿ? ಕಡಲು ಸುಡಲು ಅಥವಾ ಕರಗಸದಿಂದ ಕರ್ರನ್ನು ಕೊರೆಯಲು ನಿನ್ನ ಹೃದಯವನ್ನ ಸರ್ರನ್ನ ಸೀಳಿ ಹಾಕಲ ಪರಮಾತ್ಮ. ಈಗ ನನ್ನ ಮೈಲಿ ಮಾರು ಹೋಗಿರುವುದು, ಆಗಲಿ. ನನ್ನ ಪತಿದೇವರ ದಯದಿಂದ ನಾನು ಎಲ್ಲಾದ್ರೂ ಹೋಗಿ ಈ ನನ್ನ ಮೈಲಿರುವಂತ ರೋಗವನ್ನು ನಾನು ನಿವಾರಣೆಗೆ ಬರುತ್ತೇನೆ ಸ್ವಾಮಿ.

0: ಬಂದೆ ಮಾತಾಡಿ.
1: ಏನು ತಂದೆಯವರೇ, ನನ್ನ ಪತಿದೇವರ ಪೂಜೆಗೆ ಸೆರಪಿನ ಸಿಂಬಿಯನ್ನು ಮಾಡಿ ಉಸಿಗಿನ ಕೊಡವನ್ನ ಮಾಡಿ ನಾನು ನದಿಗೆ ಹೋಗಿ ನೀರ ತೆಗೆದುಕೊಂಡು ಬರುವ ಸಮಯದಲ್ಲಿ ಚಿತ್ರಗಾಂಧರ್ ಎಂಬ ರಾಜ ತನ್ನ ಪತ್ನಿಯರು ಕೂಡ ಜಲಕ್ರೀಡನ ಆಡುವ ಸಮಯದಲ್ಲಿ ಮನಸ್ಸತ್ತು ಕ್ಷಣ ಮಾತ್ರ ನಿಂತುಕೊಂಡಾಗ ಉಸಿಗಿನ ಕೊಡ ಒಡೆದು ಹೋಯಿತು. ಆದೇ ಶೇಷನ ಹರಿದು ಹೋದರು, ಪುನಃ ಉಸಿಕಿನ ಕೊಡ ಆಗಲಿಲ್ಲ. ಆದೇ ಶೇಷನ ನನ್ನ ಕೈಗೆ ಸಿಗಲಿಲ್ಲ. ನನ್ನ ಪತಿದೇವರ ಹತ್ತಿರ ಬಂದು ಅವರ ಪಾದಕ್ಕೆ ಕ್ಷಮೆ ಕೇಳಿದ್ರೆ ಅವರನ್ನು ನಂಬಲಿಲ್ಲ. ಜೀ ಭ್ರಷ್ಟ ಮುಂಡೆ, ಏನಾರು ಹೇಳುಕ, ನಿನ್ನ ಮೈಲಿ ಕೆಟ್ಟ ಮಾರು ಒಡೆದು ಶ್ರಾಪ ಕೊಟ್ಟಿದ್ದಾರೆ ತಂದೆಯವರೇ. ಆದ ಕಾರಣ ಇಂಥ ಘೋರ ಕಾಂತರ ತಿರುಗುತ್ತಾ ತಮ್ಮ ಹತ್ತಿರ ಬಂದಿದ್ದೇನೆ ಗುರುಗಳೇ.
0: ಏನು ಮಾತಾಯಿ, ಮೇಲೆ ಮಳೆ ಸುರುತ್ತಿರೋದು ಬೇಗನೆ ಒಳಗಬಾರ ಮಾತಾಯಿ.
1: ಏನು ತಂದೆಯವರೇ,
0: ಏನಮ್ಮ,
1: ನನ್ನ ಮೈಯಲ್ಲಿ ಕೀವ ನೆತ್ರ ಸುರುತ್ತಿರುವುದು ಹೇಗೆ ಬರಲಿ ತಂದೆಯವರೇ ನಿನ್ನ ಮನೆಯಲ್ಲಿ?
0: ಏನಮ್ಮ, ಇಂಥ ಕೀವ ರಕ್ತಕ್ಕೆ ಹೆಸು ಮಗನ ನಾನಲ್ಲ, ಬೇಗನೆ ಒಳಗಬಾರಮ್ಮ, ನಿನ್ನ ಮೈಯಲ್ಲಿದ್ದಂತ ರೋಗ ಉದ್ಧಾರ ಮಾಡಿ ಕಳಿಸ್ತೀನಿ ಮಾತಾ.
1: ಆಗಲಿ ತಂದೆಯವರೇ,

0: ಪರಮಾತ್ಮ, ಇದೇನು ವಿಚಿತ್ರ! ಏನು ತಂದೆವ್ರೆ,
1: ಏನಮ್ಮ
0: ಈ ನಿನ್ನ ಭಕ್ತನ ನೋಡಿ ನಾನು ಧನ್ಯ ಧನ್ಯಳದಂತಂದೇವ್ರಿ. ಈ ಅಕ್ಕೈ ಜೋಗನ್ನುವಂತ ಕೀರ್ತಿ ಈ ನಾಡಿ ನಾಡಿನಲ್ಲಿ ಸಾರುತ್ತಿರಲಿ. ತಂದೆವರೇ, ನಾನಿನ್ನು ಹೋಗಿ ಬರ್ತೀನಿ. ಆಶೀರ್ವಾದ ದಯಪಾಲಶ್ರೀ ತಂದೆವ್ರಿ.
1: ನಿಮಗೆ ಜಯವಾಗಲಿ ಮತ್ತೆ ಹೋಗಿ ಬಾ.
0: ಆಗಲಿ ತಂದೆವ್ರಿ.
2: ಅಕ್ಕಯ್ಯ ಜೋ

0: ನನ್ನ ಪತಿದೇವರ ದಯದಿಂದ ನನ್ನ ಮೈಲಿರುವಂತ ರೋಗನು ನಿವಾರಣೆ ಆಗಿರುವುದು. ಆಗಲಿ, ನನ್ನ ಪತಿದೇವರ ಹತ್ತಿರ ಹೋಗಿ ಅವರ ಪಾದಕ್ಕೆ ಕ್ಷಮೆ ಕೇಳಬೇಕು. ನಮ್ಮ ನಮ್ಮ ಪತಿದೇವರೇ, ತಮ್ಮ ಪಾದಕ್ಕೆ ವಂದನೆಗಳು.
1: ಶ್ರೀ ಪವಿತ್ರವಾದ ಆಸ್ಪತ್ರೆ ಕಾಲಿಟ್ಟು ಮತ್ತಾವ ಪಾಪಕ್ಕೆ ನೀನು ಗುರಿಯಾಗಬೇಕೆಂದ್ರೆ ಏನು ಹೇಳುಕ?
0: ಏನು ಪತಿದೇವರೇ,
1: ನೀನು ಅಲ್ಲದ ಕಾರ್ಯವನ್ನು ಮಾಡಿ ನಿನ್ನ ಕಾಲ ಮೇಲೆ ನೀನೇ ಕಲ್ಲಾಕಿಕೊಂಡ್ರೆ ಮುಂದಿನ ಆಲೋಚನೆ ನಾನೇನು ಹೇಳಲಿ? ನಿನ್ನ ರೋಗಿಯ ಎಲ್ಲಿ

0: ನನ್ನನ್ನು ಮುಟ್ಟಬೇಡ.
1: ಪತಿದೇವರೇ, ತಾವು ಹೀಗಂದರೆ ನಾನು ಎಲ್ಲಿಗೆ ಹೋಗಬೇಕು ಸ್ವಾಮಿ?
0: ಏನು ಏನುಕ
1: ಏನು
0: ಪತಿದೇವರೇ, ಕಬ್ಬಿದ ಕಬ್ಬನ್ನು ಕಡಿದು ಕಾಣದಲ್ಲಿ ನೋಡಿ ಹಿಂಡಿ ಇಪ್ಪಾಗುವ ಪ್ರಯತ್ನ ನಡೆಸಿದ್ರು ತನ್ನ ಗುಣವನ್ನು ಬಿಡಲಿಲ್ಲ. ಮುಂದೆ ಪಾಕುಳಂತ ಸಕ್ಕರೆ ಆಗೋದು. ಏನು ಏನುಕ
1: ಏನು ಪತಿದೇವರೇ,
0: ಬಂಗಾರವನ್ನು ಬೆಂಕಿಲಿ ಹಾಕಿದರೆ ಏನು ತಿನ್ನುವುದು? ಗದೆ ಉಳ್ಳಂತ ಒಡೆ ವಸ್ತುವಾಗುವುದು. ಏನು ರೇಣುಕ
1: ಏನು ಪತಿದೇವರೇ,
0: ನಿಮ್ಮಲ್ಲಿ ಆಸ್ತಿ ಎಂಬ ಅಹಂಕಾರ ತುಂಬಿದವಲ್ಲ, ಅನೇಕ ನಿನಗೆ ಅನ್ಯಾಯ ಮಾಡಬೇಕು. ಏನು ರೇಣುಕ
1: ಪತಿದೇವರೇ,
0: ನಿನ್ನ ರೋಗಿ ಎಲ್ಲಿಂದ ಒಳಗೆ ಹೋಗು, ಅಲ್ಲಿಗೂ ನನ್ನನ್ನು ಮುಟ್ಟಬೇಡ.
1: ಈಗಂದರೆ ನಾನು ಎಲ್ಲಿಗೆ ಹೋಗಬೇಕು ಸ್ವಾಮಿ?
0: ಏನು ರೇಣುಕ
1: ಏನು ಪತಿದೇವರೇ,
0: ಹೆಣ್ಣು ಮಕ್ಕಳಂದ್ರೆ ಹೇಗಿರಬೇಕು?
1: ಹೇಗಿರಬೇಕು ಪತಿದೇವರೇ,
0: ಕಾರ್ಯದಲ್ಲಿ ಮಂತ್ರಿ ಅಂತಿರಬೇಕು, ಮನೆಯಲ್ಲಿ ದಾಸ್ತಿ ಅಂತಿರಬೇಕು, ಊಟ ಮಾಡಿಸುವುದರಲ್ಲಿ ತಾಯಿ ಸಮಾನಾಗಿರಬೇಕು, ಪ್ರೇಮದಲ್ಲಿ ಗಂಡನಿತ್ಯ ಅಂತಿರಬೇಕು, ಸಮಯ ಬಂದಾಗ ಧೈರ್ಯಶಾಲಿಯಾಗಿರಬೇಕು. ಇಂಥ ಹೆಣ್ಣು ಮಕ್ಕಳಿದ್ದು ಊರು ಕೈಲಾಸವಾಗುವುದು. ಏನು ರೇಣುಕ
1: ಏನು ಪತಿದೇವರೇ,
0: ನಿನ್ನ ರೋಗಿ ಎಲ್ಲಿ ನಿವಾರಣೆಯಾಗಿ ಹೋಗು, ಅಲ್ಲಿಗೆ ನನ್ನನ್ನು ಮುಟ್ಟಬೇಡ.
1: ಪತಿದೇವರೇ, ಹೆಣ್ಣು ಮಕ್ಕಳಿಗೆ ತವರ ಮನೆ ಎಲ್ಲಿವರೆಗೆ ರೀ? 12 ವರ್ಷದವರೆಗೆ ತವರ ಮನೆ, 12 ವರ್ಷ ಮೀರಿದ ನಂತರ ಕೊರಳಿಗೆ ಮಾಂಗಲ್ಯ ಸೂತ್ರ ಧಾರಣ ಆದ ಮೇಲೆ ತಂದೆ ಇಲ್ಲ, ತಾಯಿ ಇಲ್ಲ, ಗಂಡನ ಹೊರತೇ ದೇವರಿಲ್ಲ. ಪತಿದೇವರೇ, ತಾವು ಹೀಗಂದ್ರೆ ನಾನು ಎಲ್ಲಿಗೆ ಹೋಗಬೇಕು ಸ್ವಾಮಿ?
0: ಏನು ರೇಣುಕ
1: ಏನು ಪತಿದೇವರೇ,
0: ಹೆಣ್ಣು ಕೆಟ್ಟರೆ ತವರು ಮನೆ, ಹೊಣ್ಣು ಕೆಟ್ಟರೆ ಅಕ್ಕ ಸಾಲಿಗೆ ಮನೆ. ನೀನು ಬೇಕಾದ ಕಡೆ ನಾನೇನು ಮಾಡಲಿ?
1: ಅಯ್ಯೋ ಶಿವ ಶಿವ ಶಂಕರ ಪರಮಾತ್ಮ, ನನ್ನ ಪತಿದೇವರಿಗೆ ಅಷ್ಟೊಂದು ಹೇಳಿದ್ರೆ ಸ್ವಲ್ಪ ಆದ್ರೂ ಕರುಣ ಬರಲಿಲ್ಲ. ಏನು ರೇಣುಕ, ನಿನ್ನ ರೋಗ ಎಲ್ಲಿ ನಿವಾರಣೆ ಆಗಿರುವುದು? ನೀನು ಅಲ್ಲಿಗೆ ಹೋಗು, ನನ್ನನ್ನು ಮುಟ್ಟಬೇಡ. ಪರಮಾತ್ಮ, ನಾನು ಒಂದು ಹೆಣ್ಣಾಗಿ ಹುಟ್ಟುವುದಕ್ಕಿಂತ ಮೊದಲು ಅಣವೆಯಲ್ಲಿ ಒಂದು ಗಿಡ ರಕ್ಷೆಯಾಗಿ ಹುಟ್ಟಿದರೆ ಅದರ ಕೆಳಗೆ ಕೂತು 4-6 ಮಂದಿ ಸಂತೋಷ ಪಡೀತಿದ್ದರು. ಅದಕ್ಕಿಂತ ಹೀನವತ್ತು ಎನ್ನ ಹೆಣ್ಣಿನ ಜನ್ಮ. ಪರಮಾತ್ಮ, ನಾನು ಒಂದು ಹೆಣ್ಣಾಗಿ ಹುಟ್ಟುವುದಕ್ಕಿಂತ ಮೊದಲು ಅಣವೆಯಲ್ಲಿ ಒಂದು ಮಣ್ಣಾಗಿ ಹುಟ್ಟಿದರೆ ಸಾವಿರ ಸತ್ ಪುರುಷರ ಪಾದ ಧೂಳಿಂದ ಪಾವನಾಗ್ತದೆ ಎನ್ನ ಹೆಣ್ಣಿನ ಜನ್ಮ. ನನ್ನ ಪತಿದೇವರಿಗೆ ಎಷ್ಟೊಂದು ಹೇಳಿದ್ರೆ ಸ್ವಲ್ಪ ಆದ್ರೆ ಕರುಣ ಬರಲಿಲ್ಲ. ಏನು ರೇಣುಕ, ನಿನ್ನ ರೋಗ ಎಲ್ಲಿ ನಿವಾರಣೆ ಆಗಿರುವುದು? ನೀನು ಅಲ್ಲಿಗೆ ಹೋಗು, ನನ್ನನ್ನು ಮುಟ್ಟಬೇಡ. ಶಿವ ಶಿವ ಶಂಕರ, ನಾನು ಒಂದು ಹೆಣ್ಣಾಗಿ ಹುಟ್ಟುವುದಕ್ಕಿಂತ ಮೊದಲು ಅಣವೆಯಲ್ಲಿ ಒಂದು ನದಿಯಾಗಿ ಹುಟ್ಟಿದರೆ ಆ ನದಿ ಒಳಗೆ ನೀರ ಕುಡಿದಂತ ಜನರು ಎಷ್ಟು ಸಂತೋಷ ಪಡೆಯುತ್ತಿದ್ದರು. ಅದಕ್ಕಿಂತ ಹೀನ ಮತ್ತು ಎನ್ನ ಹೆಣ್ಣಿನ ಜನ್ಮ. ನಾನು ಒಂದು ಹೆಣ್ಣಾಗಿ ಹುಟ್ಟುವುದಕ್ಕಿಂತ ಮೊದಲು ಅಣವೆಯಲ್ಲಿ ಒಂದು ಕಲ್ಲಾಗಿ ಹುಟ್ಟಿದರೆ ಆ ಕಲ್ಲು ಗುಡಿ ಗುಂಡಾರವಾಗುತ್ತಿತ್ತು. ಅದಕ್ಕಿಂತ ಹೀನ ಮತ್ತು ಎನ್ನ ಹೆಣ್ಣಿನ ಜನ್ಮ. ಇರಲಿ, ನನಗೆ ಬಂದದ್ದು ಬರಲಿ, ಆ ಸದ್ಗುರುವಿಂದ ಏ ನನ್ನ ಮೇಲಿರಲಿ. ಈ ನನ್ನ ಪತಿದೇವರು ಹೀಗಂದರೆ ನಾನು ಇದೇ ಗೋರಕಾಂತರ ತಿರುಗುತ್ತಾ ಎಲ್ಲಾದ್ರೂ ಕಾಲಹರಣಗಳೇಬೇಕು, ಇದೇ ಗುಡ್ಡಗಮರ ತಿರುಗುತ್ತಾ ನಾನು ಎಲ್ಲಾದ್ರೂ ಹೋಗುವೆ.

0: ಶಂಕರ ಪರಮಾತ್ಮ ಆಗಲಿ, ನನ್ನ ಪತಿದೇವರ ದಯದಿಂದ ನಾನು ಇದೇ ಘೋರ ಕಾಂತರ ತಿರುಗುತ್ತಾ ಎಲ್ಲಾದ್ರೂ ಕಾಲಹರಣಗಳಿಯಬೇಕು. ಇದೇ ಗುಡ್ಡ ಮರ ತಿರುಗುತ್ತಾ ನಾನು ಎಲ್ಲಾದ್ರೂ ಹೋಗುವಿ.
1: ಏ ತಂಗಿ,
2: ಯಾಕವ
1: ಇಲ್ಲ ಬಗ್ಗೆ ಬಂಜ ಮಾಡಲ್ ತಂಗಿ, ಬಂಜನಾಳ ಕಡುಕೋಬೇಡ, ಸ್ವಾಂಟ್ರೋನಿಗೆ ಹೋಗತಿ.
2: ಮತ್ ಹ್ಯಾಂಗ್ ಮಾಡ್ಲ ಏನೇನ
1: ದೂರ ಮ್ಯಾಗ ನಿಂದ್ರವ?
2: ದೂರ ಮ್ಯಾಗ ನಿಂದಿರ್ತೀನಿ.
1: ಯಾಕಂದ್ರೆ ಎಲ್ಲ ಮೂರ್ ಮಂದಿ ಮಕ್ಳ ಇದ್ರು ಮೂರ್ ಮಂದಿ ಸತ್ತಾರ
2: ಸತ್ತಾರ.
1: ಹಾ, ಈಗ ಬಂಜಿನ ಮಕ್ಕಳೇ ಲೆಕ್ಕಿಗೆ
2: ದೂರ ಮ್ಯಾಗ ನಿಂದಿರ್ತೀನಿ.
1: ದೂರ ಮ್ಯಾಗ ನಿಂತ್ಬಿಡವ ಬಾಲಕ್ಕ ಇಲ್ಲ ಅಂದ

0: ತಂಗಿ.
1: ಯಾಕವ
0: ಬಂಜಿನಲ್ಲಿ ಕೆಡ್ಕೊಂಡೇನು?
1: ಅಯ್ಯ ದೂರ್ಮ್ಯಾಗ ಅದು ಬಂದಿನ
0: ಕೆಡ್ಕೊಂಡು ನೋಡಿ ಕೋಡಿ ಕಚ್ಚ ಕಡಿ ಕಿಚ್ಚಿಗೆ ನೋಡಲಿ. ಹಾಗೇನು ಹುಚ್ಚಮಲ್ಲಿ ಮಕ್ಕಳಾಗುದು ಸ್ವಾಂತಣೆ ಹೋಗಿ ಒಟ್ಟು
1: ಯಾಕೆ ಒಟ್ಟ ಆಗಂಗಿಲ್ಲ?
0: ಆಗುದಿಲ್ಲ, ಇವನ್ ಹೇಳಿ ಕೇಳ್ಕೊಂಡು ಸಣ್ಣ ಗುದಿನ ಕಟ್ಟಿ ಮುಕ್ಳಂಗ ಸ್ವಾಂತ.
1: ಯಾಕೆ ಹೆಂಗ್ ಮಾಡಿ ಏನೇನು
0: ನಿನಗ ಆಗುದಿಲ್ಲ ನೋಡಿ ಹೆಂಗ್ ಮಾಡ್ತಿ?
1: ಅಲ್ಲ ಯಾಕನಾದ್ರೂ ಸಣ್ಣಕ್ಕೆ ಹೌದಲ್ಲ.
0: ಹೌದು,
1: ನಾ ಹೆಂಗಾರ ಮಾಡ್ತೀನಿ ಬಿಡು. ನೀನ್ ದೊಡ್ಡ ಬಸ್ತ ನಿಂದ್ಯಾಂಗ ನೀನ
0: ನಂದ್ಯಾಕ ಚಿಂತೆ ಮಾಡ್ತೀಯ ಕೋಡಿ? ನಾನು ಮಂದಿಗೆ ಒಂದೊಂದು ಹಡಕಿನ ಯಾವಾಗ ಗಜ್ಜಿಗೆ ಅಡ್ಡೆ ಹಡಕಿನ. ಹೌದು, ಯಾರು ಸುಲ್ಲಿ ಹಾಕಿದಿನ?
1: ಅಲ್ಲ ಯಾಕೆ ಎಟ್ರ ಹುಚ್ಚಿದ್ಯಾ ನೀನು?
0: ಯಾಕ
1: ಒಂದ್ ಆಡಿದ್ರೆ ಕಸ್ಕಿ ತೊಕ್ಕದ ಎಡ್ಡೆ ಹಂಗ ಆಡ್ತೀನಿ? ನೀನು
0: ಎಡ್ಡೆ ಮಕ್ಕಳು ಆಡೋದು ಔಷಧ ಕೊಡ್ತಿಲ್ಲ
1: ಗೊತ್ತಿಲ್ಲ ನೀನು?
0: ಯಾವ ಅಂಗಡಿಯಾಗ ಇರ್ತಾವಲ್ಲ ಬಾಟ್ಲಿ 12 ಹಾಕಿದ್ನ 12 ಮಕ್ಕಳು ಒಮ್ಮೆ ಹರಿತೀನಿ ನಾನು.
1: ಯವ್ವ ಏನ್
0: ಬೇಕಾರ ಆ ರುಳಿತಾವ ಮೂರ್ತಿ ಒಳಗ
1: ನನಗ್ ಮೂರಿರ್ಲಿ ಹೇಳವ
0: ಇರ್ಲ. ತಂಗಿ ಇವ್ರ ಯಾರು ಕುತ್ತವ್ರು?
1: ಇಲ್ಲಿ ಯಾರ ಕುತ್ತಾರ ನೋಡ್ಯವ ನೀನೆ?
0: ಎಲ್ಲಮ್ಮ ತಾಯಿಯವ್ರು ಕುತ್ತಾರ ತಂಗಿ?
1: ಹೌದಕ್ಕ.
0: ಯಾಕ್ರಿ ತಾಯಿಯವ್ರ?
2: ಏನಮ್ಮ
0: ಇಲ್ಲ ಕೂತಿರಿ ಹಡದ
2: ನೋಡಮ್ಮ ತಾಯಿ, ನನಗೆ ಫಲಸಂತಾನವಿಲ್ಲ, ಸಾಕ್ಷಾತ್ ಸಂಬಳ ಹತ್ರ ಹೋಗಿ ಫಲಸಂತಾನ ಪಡೆದುಕೊಂಡು ಬರ್ತೀನಿ ಮಾ ತಾಯಿ.
0: ಏನ್ರಿ ತಾಯಿಯವ್ರ?
2: ಏನಮ್ಮ
0: ಫಲಸಂತಾನ ಕಷ್ಟದೂರ ಯಾಕೆ ಹೋಗ್ತೀರಿ? ರಂಗನ ಬಾಳೆಯನ್ನ ನಿಂಬೆ ಅನ್ನ ಕೊಬ್ಬರಿ ಗಿಡ ನಾನಾ ತರದ ಪದಾರ್ಥ ಕಟ್ಟಿಯಲ್ರಿ ತಾಯಿ.
2: ನೋಡಮ್ಮ ಫಲಸಂತಾನ ಬಂದ್ರೆ ಗುರ್ತಿಲ್ಲ.
0: ಇಲ್ಲ ತಾಯಿಯವ್ರ
2: ಆಗಲಮ್ಮ, ನನ್ನ ಹೊಟ್ಟೆಲೆ ಮಕ್ಕಳಿಲ್ಲ, ನಾನು ಪರಮಾತ್ಮಲ್ಲಿ ಹೋಗಿ ಮಕ್ಕಳು ಪಡೆದುಕೊಂಡು ಬರ್ತೀನಿ ಮಾ ತಾಯಿ.
0: ಏನ್ ಹೊಟ್ಟೆ ಮಕ್ಕಳಿಲ್ರಿ?
2: ಅಮ್ಮ ಇಲ್ಲ
1: ಒಂದ್ ವಾರದಲ್ಲಿ ಏನ್ರಿ
0: ಸೋಮ ಅಯ್ಯವ?
2: ಏನಮ್ಮ ತಾಯಿ, ನಾನು ಗೊಡ್ಡಿನಂದ್ರೆ ಗೊಡ್ಡಿನಲ್ಲ, ಬಂಜಿನಂದ್ರೆ ಬಂಜಿನಲ್ಲ, ನನ್ನ ಹೊಟ್ಟೆ ಮೂರು ಮಂದಿ ಮಕ್ಕಳಿದ್ರೆ ಮಾ ತಾಯಿ.
0: ಮೂರು ಮಂದಿ ಮಕ್ಕಳಿದ್ರೆ ಮತ್ತಾಗ ಮಕ್ಕಳ ತರ ಹೊಕ್ಕೆ ಕಾಲ ಮನೆ ಮಾತೇ ಅವನು ಅಕ್ಕ ತಂಗಿಂದ ಬರಕ ಒಂದ ಆಗಿದ್ರ
1: ಕಟ್ ಮಾಡ್ತಿದ್ರು
0: ಆಪರೇಷನ್ ಹಾಕಿದ್ದಿಲ್ಲವ ಬೆಂಗಳೂರದಾಗ. ಅಲ್ರಿ ತಾಯಿಯವರ, ಮೂರು ಮಂದಿ ಮಕ್ಕಳಿದ್ರು ಮತ್ತಾಗ ಮಕ್ಕಳ ತರ ಹೊಂಟಿರಿ?
2: ನೋಡಮ್ಮ ತಾಯಿ, ನನ್ನ ಮೂರು ಮಂದಿ ಮಕ್ಕಳು ತನ್ನ ತಂದೆಯ ವಚನ ಮೀರಿ ಸಲುವಾಗಿ ನನ್ನ ಮೂರು ಮಂದಿ ಮಕ್ಕಳ ಮೇಲೆ ನನ್ನ ಪತಿದೇವ ಜಮದಗಿರಿ ಮುನೇಶ್ವರ ತನ್ನ ಉರಿಗಳ ನೇತ್ರ ತೆರೆದರ, ನನ್ನ ಮೂರು ಮಂದಿ ಮಕ್ಕಳು ಸುಟ್ಟು ಬಸ್ಲು
0: ಸುಟ್ಟು ಹೋಗ್ಯಾರಿ ತಾಯಿಯವರ.
2: ಏನಮ್ಮ ಅಲ್ಲ ಎಷ್ಟ್ ಹೇಳಿದ್ರೆ ನಾನು ಕೂಡ ಚೇಷ್ಟ ಮಾಡ್ತೀನಿ.
0: ಹೌದಾ ತಂಗಿ?
3: ಅಯ್ಯೋ ಅಕ್ಕ ಯಾಕ ಓಟು ಒಳ್ಯಾಕ ಹೋಗ್ಯಾರ ಅಕ್ಕ?
0: ಅಯ್ಯವ ಏನೋ ಕಾಣಿಸೋದು ಕಣ್ಣು ಕೇಳ್ದ ಎಲ್ಲಮ್ಮ.
1: ಯಾಕ ಅಯ್ಯೋ ಒಂದ್ ಮಳ ಒಳಕ್ಕೆ ಹೋಗ್ಯಾವ
0: ಬಾಳ ಒಳಕ್ ಹೋಗ್ಯಾವ
3: ಹೊರಗ್
0: ಬರ್ತಾವು
3: ಯಾಕ ತಾಯಿಯವ್ರ ಬೇಕಲ್ಲ ಇಲ್ಲೇ ಕೂತಾರೋಳು. ಯವ್ವ
0: ತಾಯಿಯವ್ರ
2: ಅಮ್ಮ ಯಾಕವ
0: ಕಣ್ಣು ಕೊಟ್ಟು ಬಿಡು. ಅಯ್ಯವ
2: ನೋಡಮ್ಮ ತಾಯಿ, ಯಾವಾಗ್ಲೂ ದೇವತೆಗೆ ಏನ್ ನಿಂದಿನ ಮಾತು ಆಡಬಾರ್ದಮ್ಮ.
0: ನಾ ಆಡುದಿಲ್ಲ ಅಯ್ಯವ.
2: ಅಲ್ಲ ನಾನು ಕೂಡ ಚೇಷ್ಟ ಮಾಡ್ತೀನಿ ಬಿಡಕ್ಕ, ನಿನ್ ಬಾಯ ಒಂದು.
0: ಅಮ್ಮ
2: ನಿನ್ ಬಾಯಿ ಕೊಡಂಗಿಲ್ಲ ನೋಡ,
1: ತಾಯಿಯವ್ರ ಕೊಟ್ಟು ಬಿಡ್ರಿ.
2: ಏನಮ್ಮ ಅಲ್ಲ ಯಾವಾಗ್ಲೂ ದೇವ ದೇವತೆಗೆ ನಿಂದೇನ್ ಮಾತಾಡಬಾರ್ದಮ್ಮ. ನೋಡಮ್ಮ ನಾನು ಯಾವಾಗ್ಲೂ ಏನೇ ಹೇಳಿದ ಕೆಲಸ ನೀನು ಮಾಡ್ತೀನಿ ಅಂದ್ರ ನಿನ್ ಕಣ್ಣ ಬಾಯಿ ನಾನು ಕೊಡ್ತೀನಿ ಅಮ್ಮ ತಾಯಿ. ತಾಯಿ ನಿನ್ನ ಕರ್ಮ ಧರ್ಮ ನಿನ್ನ ಸಂಘಟನೆ ನಿನಗ ಕಣ್ಣ ಬಾಯಿ ಕೊಟ್ಟಿನಿ, ಹೋಗಿ ಬರಮ್ಮ.
0: ಬಿಡ ಅನ್ನ ಹಣದ ಬೇಸ ಆಯ್ತು.
3: ಯಾಕ ಕಣ್ಣಬಾಯಿ ಬಂದುವಾ
1: ಅಯ್ಯವ್ ಯಾಕ ಬಾಯಿ ತಂದ್ಯ? ಅಯ್ಯವ್ ಆಗಳ ನಿನ್ ಬಾಯಿ ನೋಡಿದ ಸೀತಿ ಮನಿ ಪೂಲ್ ಆಗಿತ್ತವ.
0: ಈಗ ಅಳತಿ
1: ಬಿದ್ದೈತಿ
3: ಕಣ್ಣ
2: ಈಗ ನೋಡಮ್ಮ ತಾಯಿ, ಈಗ ಸದ್ಯಕ್ಕ ನಿನ್ನ ಕಣ್ಣ ನಿನ್ ಕೊಟ್ಟಿದ್ದೀನಮ್ಮ, ಬೇಕಾದ್ರೆ ನಿನ್ ಕುರಿ ಕಣ್ಣ.
0: ಈಗ ನನ್ನ ಕಣ್ಣು
2: ಹೌದಮ್ಮ.
0: ಏ ತಂಗಿ, ಏನ್ ಹುಚ್ಚಿಯವ ಎಲ್ಲ ಮಗ ನಿಂದೆ ಆಡೋದು ಬೇಡ
1: ಬೇಡವ.
0: ಯಾಕಂದ್ರೆ ನಾನೇನಂತ ಗಣಸಿರಿ ಸೀರಿ ಉಡಿಸಿ ಕುಣಿಸಾಳಕ್ಕಿ.
1: ಹೌದಕ್ಕ.
0: ಅಕ್ಕಿನ ಮೇಮೆ ಯಾರಿಗೆ ತಿಳಿದ್ರೆ
1: ಯಾರಿಗೆ ತಿಳಿದಿಲ್ಲ?
0: ನಾನು ನಿನ್ನ ಯಾಕಡೆ ತಪ್ಪಲಿವ
1: ಹ್ಯಾಂಗ್ ಮಾಡೋಣ?
0: ಈಗ ತಾಯಿಯವ್ರ ಎಲ್ಲಿ ಹೊಂಟಾರ?
1: ಎಲ್ಲಿ ಹೊಂಟ್ರ?
0: ಪರಮಾತ್ಮಲ್ಲಿ ಮಕ್ಕಳ ತರ
1: ಹೊಂಟಾರ
0: ಮಕ್ಕಳು ಹೆಂಗ್ ತರ್ತಾರ ಮರಿ ನೀತ್ ನೋಡೋನು
1: ದೂರ್ಮ್ಯಾಗ.
0: ಮತ್ತೆ ಜಾರು ಹಾದಿ
1: ಅಯ್ಯ ನಾಯಕ ನಿನ್ನ ಸಿಂಗಲ್ ಗಾಡಿ
0: ನೋಡಿಯವ ದೂರ್ಮ್ಯಾನಿದ್ರು
1: ದೂರ್ಮ್ಯಾನಿದ್ರು ನಾವು.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಕಿರಿಮಣಿ ಚೌಕ ಮೇಲೆ ಮೂರ್ಥಳಾಗ ಮಾಮಗಳೇ.
1: ಏನು ತಂದೆವರಿ, ನಾನು ಕುಂದರಲ್ಲಿ ಬಂದಿಲ್ಲ, ನಿಂದ್ರಲ್ಲಿ ಬಂದಿಲ್ಲ, ನನ್ನ ತಂದೆ ಶಿವಾಸನ ಗದ್ದಿಗೆ ನಾನೇನು ಸುಖದಿಂದ ಬಂದಿಲ್ಲ ತಂದೆಯವರು.
0: ಏನು ಮಾಮಗಳೇ,
1: ಏನು ತಂದೆ,
0: ನಿನಗೆ ಬಂದ ಕಷ್ಟವನ್ನು ಏನ್ ಮುಂದೆ ಹೇಳಲಾರ್ದೆ ಮತ್ತಾರ ಮುಂದೆ ಹೇಳ್ಬೇಕಂದ್ರೆ?
1: ಹಾಗಾದ್ರೆ ಹೇಳುತ್ತೇನೆ, ಕೇಳು ತಂದೆಯವರು.
0: ಅದೇನಿರುವ ಚೆನ್ನಾಗಿ ಹೇಳು ಮಾಮಗಳೇ.
1: ಏನು ತಂದೆಯವರು?
0: ಏನಮ್ಮ,
1: ಬೀಸರು ಮನೆಗೆ ಬೀಸಲಿಕ್ಕೆ ಹೋದರೆ ಬಂಜಿ ಬರ್ತೇಂದು ಬಾಗಿಲು ಮುಚ್ಚಿದ್ರು ತಂದೆಯವರು.
0: ಆಗಲಿಮ್ಮ,
1: ಕೊಟ್ಟರು ಮನೆಗೆ ಕೊಟ್ಟಲಿಕ್ಕೆ ಹೋದರೆ ಗೊಡ್ಡಿ ಬರ್ತೇಂದು ತಟ್ಟಿ ಮುಚ್ಚಿದ್ರು ತಂದೆಯವರು.
0: ಏನಮ್ಮ ಇದು ಅಲ್ಲದೆ?
1: ಏನು ತಂದೆಯವರು, ನನಗೆ ಕೊಟ್ಟ ಮಗನರ ಕೊಡು, ಕೂಳ ಮಗನರ ಕೊಡು, ಪೈಲೆ ಫಲಸಂತನೆ ಕೊಟ್ಟು ನನಗೆ ಶಾಂತಿ ಪಡಿಸು ತಂದೆಯವರು.
0: ಏನು ಮಾಮಗಳೇ,
1: ಏನು ತಂದೆಯವರು,
0: ನನಗೆ ಗೊಡ್ಡಿ ಬಂಜಿ ಅನ್ನೋರು ಅವ್ರು ಯಾರು ಮಾಮಗಳೇ?
1: ಏನು ತಂದೆಯವರು, ಹಾದಿ ಮನಿ ಮಾತಂಗಿ ಜವಳಬಾಯಿ ಸತ್ಯವ ಮೇಲುಪ್ರ ಕರೆಯವ ಇವರು ಮೂರು ಮಂದಿ ಅಕ್ಕ ತಂಗಿ ನನಗೆ ನಿಂದೆ ಆಡಿದರು ತಂದೆಯವರು.
0: ಏನು ಮಾಮಗಳೇ,
1: ಏನು ತಂದೆಯವರು,
0: ನಿನಗೆ ಗೊಡ್ಡಿ ಅಂದ್ರೆ ಏನು ಗೊಡ್ಡಿನಲ್ಲ, ಬಂಜಿ ಅಂದ್ರೆ ಬಂಜಿನಲ್ಲ, ನಿನ್ನ ಹೊಟ್ಟೆಯಲ್ಲಿ ಮೂರು ಸಂತಾನಗಳು, ಇಲ್ಲದ ಸಂತಾನ ನಾನಿಲ್ಲಿ ತಂದು ಕೊಡ್ಲೆ ಮಾಮಗಳೇ. ಏನು ಮಾಮಗಳೇ,
1: ಏನು ತಂದೆಯವರು,
0: ನೀನು ಬಂದದಾರ ತಿರುಗಿ ಮನೆಗೆ ಹೋಗ ಮಾಮಗಳೇ.
1: ಏನು ತಂದೆಯವರು,
0: ಏನಮ್ಮ,
1: ನೀನು ಫಲಸಂತನ ಕೊಟ್ಟರೆ ನಾನು ತಿರುಗಿ ಮನೆಗೆ ಹೋಗುತ್ತೇನೆ.
0: ಆಗಲಮ್ಮ,
1: ನೀನು ಫಲಸಂತನ ಕೊಡದಿದ್ದರೆ ಇಲ್ಲೇ ನನ್ನ ತಂದೆ ಶಿವಾಸನ ಗದ್ದಿಗೆ ತಲೆಯನ್ನು ಹೊಡೆದುಕೊಂಡು ಪ್ರಾಣ ಕೊಡ್ಲಿಕ್ಕೆ ಸಿದ್ಧರಾಗಿರುವ ತಂದೆಯವರು.
0: ಓಹೋ, ಏನು ಹೊಟ್ಟೆ ಮಾರಿ ಅಲ್ಲಮ್ಮ, ನಾನು ಫಲಸಂತಾನ ಕೊಟ್ಟರೆ ತಿರುಗಿ ಮನೆಗೆ ಹೋಗಳಂತೆ, ಇಲ್ಲವಾದ್ರೆ ಇಲ್ಲಿ ನನ್ನ ಲಿಂಗಕ್ಕೆ ಹಣ ಹೊಡೆದುಕೊಂಡು ಪ್ರಾಣ ಕೊಡ್ಲಿಕ್ಕೆ ಸಿದ್ಧಳಾಗಿರು. ಓಹೋ, ಇರಲಿ, ನನ್ನಲ್ಲಿ ಇರುವುದು ಒಂದೇ ಒಂದು ಸಂತಾನ, ಅದು ಯಾವುದೆಂದರೆ ವೀರ ಪರಶುರಾಮ, ಅದನ್ನಾದ್ರೂ ಕೊಟ್ಟನು.
1: ಆಗಲಿ ತಂದೆಯವರೇ, ಅದನ್ನಾದ್ರೂ ಕೊಟ್ಟು ನನ್ನ ಮೇಲೆ ದಯ ತೋರಿ ತಂದೆಯವರೇ.
0: ಆಗಲೇ ಮಾಮಗಳೇ,

0: ಹಾಕವಾ?
1: ಏನ್ ಮಾಡಕತ್ತಿ ಮನೆಗ್ ತಂದ?
0: ಏನ್ ತಂದಾ ಕೇಳ್ದನ
1: ತಂಗಿ?
0: ಓಯ್
1: ಬಾರವ ಇಲ್ಲಿ.
0: ಯಾಕ
1: ಇಲ್ಲಿ ಯಾರು ಶಕ್ತಿ ನನ್ಕೊಂಡು ಬಾಳೆ ತನಗಿಂತ ಮಾತಾಡ್ಲಕತ್ತಾರ?
0: ಇವ ಬಾಳ ಚಲೋ ಆಯ್ತು ನೋಡ.
1: ಹಿರಿಗುಡ್ಡಕ್ ಹೋಗಿ,
0: ಹಿರಿಗುಡ್ಡಕ್ ಹೋಗಿ
1: ಮಾತಾಯವ್ರಿಗೆ ಭೇಟಿ ಆಗಿ,
0: ಆ ಮಾತಾಯವ್ರಿಗೆ ಭೇಟಿ ಆಗಿ
1: ಬಾಣತನ ಆಗಿದ ಅಥವಾ ಇಲ್ಲೋ?
0: ಬಾಣತನ ಆಗಿದ ಅಥವಾ ಇಲ್ಲೋ
1: ನೋಡ್ಕೊಂಬಾ ತಂಗಿ,
0: ನೋಡ್ಕೊಂಬಾಯವ.
1: ಯವ ಮಿಶವ
0: ಯವ ನನಗ ಹೇಳಿದೆ. ಏ ಅಕ್ಕ ನಾ ಸಣ್ಣಕ್ಕಿ.
1: ಹೌದು
0: ಯವ ದೂರವರ ದಾರಿ ನನಗ ಅಲ್ತನಕ್ ಹೋಗಿ ಆ ತಾಯಿ ದರ್ಶನ ಮಾಡ್ಕೊಂಡ್ ಬರೋದು ಆಗಲ್ವ? ನೀನೇ ಹೋಗ್ಬಾ.
1: ನೀ ಸಣ್ಣಕ್ಕೆ ತಂಗಿ?
0: ಅಯ್ಯ ಸಣ್ಣಕ್ಕೆಲ್ಲನ
1: ಮೊಳಕಲ್ ಮಠ ಮೀಸಿ ಬಂದವಲ್ಲ ಅಯ್ಯವ.
0: ಅಯ್ಯ ನಿನ್ನ ಕೊಡಿ ನಾ ಅಪ್ಪನ ಹೊತ್ತಿನ ಬಂದವು.
1: ಬೇಸ್ ಹೋತಿಯವ್ವ ಈಗ ನಾನೇ ಹೋಗಿ ಬರ್ಲೆ?
0: ಹೋಗ್ಬೇ ಅಕ್ಕ.
1: ಹೆಂಗ್ ಹೋಗ್ಬೇಕು ತಂಗಿ?
0: ಒಳ್ಳೆ ಭಕ್ತಿಲಿಂದ.
1: ಭಕ್ತಿ ಅಂದ್ರೆ ಹೆಂಗ?
0: ಅದು ಗೊತ್ತಿಲ್ಲ.
1: ಇಲ್ಲ ತಂಗಿ.
0: ಇವ ಬಾಳಿ ಬಲಕ್ಕ,
1: ಬಾಳಿ ಬಲಕ್ಕ
0: ನಿಂಬಿ ಅಡಕ್ಕ,
1: ನಿಂಬಿ ಅಡಕ್ಕ
0: ನಾಗ ಸಂಪಿಗೆ ಮುಂದೆ ಮಾಡಿಕೊಂಡು ಆ ತಾಯಿ ನಾಮಸ್ಮರಣೆ ಮಾಡ್ಕೊಂಡು ಹೋಗಿ ಬರುವ.
1: ಹೋಗಿ ಬರ್ಲಾ ತಂಗಿ?
0: ಹೋಗ್ಬೇಕ.
1: ಹಾ.

0: ಕುತ್ತಿನ ಹಡದ ಹರಿಯಣದಾಗ.
1: ಏನಮ್ಮ ಹನ್ನೆರಡು ಹನ್ನೆರಡು ಇಪ್ಪತ್ನಾಲ್ಕು ವರ್ಷ ಈ ಚಪ್ಪನ್ನಾಡ ಭಕ್ತ ನಡೆಸುತ್ತ ಬರದ್ರಾಗ ಈ ಆರಣದಲ್ಲಿ ರಜಶಿಲೆ ಆಗಿದ್ದೇನಮ್ಮ.
0: ಇವ ರಜಶಿಲೆ ಅಂದ್ರೆ ಏನ್ರಿ
1: ಅಮ್ಮ? ಬಾಣತನಾಗಿರ್ಬೋದು.
0: ಇವ ಬಾಣತನ ಒಂದು ಗುರುತಾಗಲ್ಲ ಹಡದ.
1: ಅಮ್ಮ ಹಡದಿ ನೋಡವ.
0: ಇವ ಬೇಷ್ ಹಡದೆ ಇವ ನಿಮ್ ಕಂದನ್ ಎತ್ಕೊಂಡ್ ನೋಡ್ತೇವ್ರಿ. ಗಂಡ ಹೆಣ್ಣು ಗುರುತಾಯ್ತು. ನಿನ್ನ ಅಪ್ಪನಿ ಕೊಡ್ರಿ ತಾಯಿ, ಮನೆಗೆ ಹೋಗ್ತೇವೆ.
1: ನೋಡಮ್ಮ ತಾಯಿ, ಇಂಥ ಆರಣದಲ್ಲಿ ದೇವಿ ಬಾಣತನಾಗಿದ್ದು ಕಣ್ಣಿನ ನೋಡಾದ್ರೆ ನಿನ್ ಎರಡು ಕಣ್ಣು ಹೋಗ್ತ ನೋಡವ.
0: ಅಟ್ ಮಾಡಿಬಿಡ, ನನ್ನ ಹಡದ ಬೇಷ್ ಹಾಕೈತಿ. ಕಣ್ಣು ತೆಗಿ ಮೊದಲ ಕಣ್ಣ
1: ನೋಡಮ್ಮ. ಅಲ್ಲಿಂದ ಇಲ್ಲಿ ತನಕ ಬಂದಿಂದ ಬಳಕ ನನ್ನ ಕಂದಗ ನಾಕ್ಸರಿ ನೀರ್ ಹಾಕಿ ನಿನ್ ಮನೆಗೆ ಹೋಗವ.
0: ಹಣಿ ಏನಿ ಬಡ್ಕೊಳ್ಳೆ ನನ್ನ ಹಡದ.
1: ಯಾಕಮ್ಮ?
0: ನಾನ್ ಹುಟ್ಟ ಹಡದಿನಿ ಹಿಂಗೇನೆ ಮೊದಲೇ ದವಾಡಿ ಗೋಟ್ರಾಂಡಿ. ನಾನು ಕೂಸಿಗೆ ನೀರ್ ಹಾಕೋ ಪದ್ಧತಿ ನನ್ ಗುರ್ತೈತಿ. ನನ್ಗೆ ನೀಗ್ಲಾರ ಮಾತ್ಯವ.
1: ಅಮ್ಮ ನಿನ್ ನೀಗಲ್ಲದ್ರ ಮತ್ತೆ ಯಾರು ಹಾಕ್ಬೇಕು ನೀರ?
0: ಆಗೋದಿಲ್ಲ, ಕಣ ತೆಗಿತೀರೇನ್ರಿ? ಏನ ಇವ ಬಲೆ ಸಿಕ್ಕನಲ್ಲ ಬಲೆಯಾಗ. ಇವ
1: ಏನಮ್ಮ
0: ಕಣ ತೆಗಿಬೇಡ, ನನ್ನ ಮನೆಯಾಗ ಹನ್ನೆರಡು ಮಂದಿ ಸ್ವಸ್ಥರ ಕರೆಸ್ತೇನ್ರಿ.
1: ಅಲ್ಲ ನಿನ್ನ ಮನೆಯಾಗ ಹನ್ನೆರಡು ಮಂದಿ ಸ್ವಸ್ಥರಿದಾರ?
0: ಮನೆ ಮೂರು ಮಂದಿ ಸತ್ತಾರಿ, ಒಂಬತ್ ಬಂದಿದಾರ್ರಿ.
1: ಹಾಗಾದ್ರೆ ಒಂಬತ್ ಮಂದಿ ಹೆಸರೇನವ?
0: ಅವ್ರ ಹೆಸರು ತಗೊಂಡೆ ಮಾಡಕ್ಕ ಬಿಗಿತಾನ್ ಕೊಡ್ಲಾಕ್ ಬಂದೇನ?
1: ಹಾಗಲ್ಲಮ್ಮ ನಿನ್ನ ಸ್ವಸ್ಥರ ಹೆಸರು ಹೇಳವ.
0: ಹೇಳ್ತೀನಿ ನೋಡ್ರಿ.
1: ಹೇಳಮ್ಮ.
0: ಹಾಲವ್ರಿ?
1: ಹಾಲವ.
0: ಸಕ್ಕರೆವ?
1: ಸಕ್ಕರೆವ.
0: ಕಪ್ಪನೆ ತಗೊಂಡವ್ ಪತ್ತಿಯವ್ರಿ?
1: ಅಲ್ಲ ಇನ್ನ ಆರು ಮಂದಿ.
0: ಇನ್ನ ಆರು ಮಂದಿ ಏನ್ರಿ?
1: ಹೌದಮ್ಮ.
0: ಹೆಚ್ಚುಗಳನ್ನ ಪೀರವ?
1: ಪೀರವ.
0: ಸುಮ್ಮಳವ್ರಿಗೆ ಸೋರವ?
1: ಸೋರವ.
0: ಬಗಡಬೈ ಭಾಗವ?
1: ನೋಡಮ್ಮ ಇನ್ನ ಮೂರು ಮಂದಿ.
0: ಏನು ಕಿಲ?
1: ಆಗ್ಲಿಮ್ಮ ಅವ್ರು ಮೂರು ಮಂದಿ ಹೇಳಿಬಿಡವ.
0: ಹೋಗೇ ನಮ್ಮವ ಹೋಗ.
1: ಅಮ್ಮ ಯಾಕೆ
0: ಹೇಳ್ತೀನವ ಕಣ ತೆಗಿಬೇಡ.
1: ಹೇಳಮ್ಮ.
0: ಹಾದಿಮನಿ ಮಾತಂಗಿ?
1: ಹಾದಿಮನಿ ಮಾತಂಗಿ.
0: ಜೋಗಳ ಸತ್ಯವ?
1: ಜೋಗಳ ಸತ್ಯವ.
0: ಮೇಲಪ್ಪರು ಕರೆಯವ ನೋಡ್ರಿ.
1: ಏನಮ್ಮ ತಾಯಿ?
0: ಓಯವ
1: ಹಾದಿಮನಿ ಮಾತಂಗಿ ಜೋಗಳ ಸತ್ಯವ ಮೇಲಪ್ಪರು ಕರೆಯವ. ಇವ್ರು ಮೂರು ಮಂದಿನಾದ್ರೂ ಕರ್ಸಮ್ಮ.
0: ಇವ್ ಉಳದವ್ರ ಆರು ಮಂದಿ ಏನ್ ಮಾಡೋದು?
1: ನೋಡು ಇವ್ರ ಆರು ಮಂದಿ ನಿನ್ನವ್ರ ಇದ್ದಾರ, ಅವ್ರ ಮೂರು ಮಂದಿ ನನ್ನವ್ರ ಇದ್ದಾರ.
0: ಆರು ಮಂದಿ ನನ್ನವ್ರೆ? ಬೆಂಕಿ ಹಚ್ಚಿ ಅವ್ರ ಜಗಳ ಹಾಕಿ.
1: ಯಾಕೆ?
0: ನನ್ನ ಇಲ್ಲ ಆ ಮಂದಿ ತಗೊಂಡು ಮೈರಾರ ಕೊಲೆ ಒಂದ್ ಹೊಟ್ಟಿ ಸಲ ದಿಕ್ಕ ದೇಶ ತಿರುಗ್ತೀನಿ. ಇಲ್ಲೇನ ಮಸೂನಿ ಕ್ಯಾಸೆಟ್ ಮಾಮ ಕೊಟ್ಟಿನ ಆರು ಮಂದಿನ.
1: ಇರ್ಲಿಮ್ಮ ಈಗ ಅವ್ರ ಮೂರು ಮಂದಿನ ಕರ್ಸವ.
0: ಕರ್ಸಲ್ರಿ ತಾಯಿಯವ್ರ? ಏ ಹಾದಿಮನಿ ಮಾತಂಗಿ,
2: ಅಯ್ಯ ಕರ್ದೇನವ?
0: ಅದಾಳ್ರಿ ಆ ಮೀಸೆಕ್ ನಮ್ ತಂಗಿ ಇದಾಳ್ರಿ.
1: ಹಾಗಾದ್ರೆ ಕರ್ಸಮ್ಮ.
0: ಏನ್ ಮಾಡಕತ್ತೀವ ಮನ್ಯಾಗ?
2: ಏನ್ ದಂದಾ ಕೇಳ್ದನವ? ಅಯ್ಯ ಗಂಡಗ್ ಮಲಿ ಕೊಟ್ನವ.
0: ಕೆಟ್ಟಲೆ ಹುಡುಗಿ ಹಿಂಗಕ್ಕ ನೋಡ್ರಿ, ಯಾಕಂದ್ರೆ ಗಂಡನ ಕೈ ಮಲಿ ಕೊಟ್ಟಳತ್ತ. ಗಂಡಗ್ ದಾರು ಕುಡಿ ಚಟ ಐತಿ, ಮಲಿ ಬತ್ತಿಡ್ ದಾರು ಕುಡಿತೈತಿ. ಇದು ಒಂಟು ಮಲಿ ತುಡ್ ಬಾಯಿಗಡೆ ಹೋಗ್ತೈತಿ. ಕೊಡಬೇಡ ಅವನ ಕೈಯಾಗ ಮಲಿ.
2: ಅಯ್ಯ ಮಗಲ್ ಮಲಿ ಕೊಟ್ಟನ, ಯಾಕೆ ಕುಡ್ಲಾಕತ್ತಾನ?
0: ಮಲಿ ಕುಡ್ಸಕತ್ತೀಯ? ಬೇಷ್ ಕಂಡು ಹಿಡಿದೇವ. ಸರ್ಕಾರದವ್ರು ಅಪ್ರೆಷನ್ ಮಾಡೋದು ಕಂಡು ಹಿಡಿದಲ್ಲ, ನೀ ಗಂಡ ಮಲಿ ಕುಡ್ಸೋದು ಕಂಡು ಹಿಡಿದೇನು? ಹಡದ ಮೂರ್ದಿಂದ ಗಂಡ ಮಲಿ ಕುಡಿದ್ರು ಕೂಸಿ ಹಂಗ ಉಳಿತಾವ್ರಿ, ಶಟದ ಹೋಕ್ಕವು. ಎಳಿ ಕೂಸು ಮಲಿ ಹಿಡಿಯಂಗಿಲ್ಲ, ಅವ ಬಗಲ ಕುಚ್ಚಿ ಕುಡ್ದು ಬಿಡ್ತಾನೆ, ಕೂಸು ಸಾತ್ ಬಿಡ್ತತಿ. ಒಯ್ದು ಮುಚ್ಚಿ ಬರ್ತಾರ್ರಿ, ಅವ್ರ ನಾಟಕ ಮಾಡ್ತಾರ ನೋಡ್ರಿ. ಯಾಕ ಯಾಕ ಕೂಸಿಗೆ ಏನಾಗಿತ್ತು ಅದ್ ಕೇಳುದಿಟ್ಟಿದ್ದಡ? ಏನು ಮಾಡಲಿ ತಂಗಿ, ನನ್ನ ಮಗ ಸತ್ತು ಆದನೆವ್ವ, ನನ್ನ ಮಗನೇ ಲೋಡಕ್ಕಲೆವ್ವ, ನನ್ನ ಹಾಟ್ಯಂದೇವ್ರ ಕಲ್ಲಾದನೆವ್ವ. ಏ ನಿನ್ ಮಿಸಿಯಾಗ ಮಣ್ಣು
2: ಯಾಕವ?
0: ನಿಂದ ಯಾರ ಕಲ್ತಾರವ? ಯಾವತ್ ತಾಯಿಯವ್ರ ಮನೆ ನೀರಾಗ ಹೋಗ್ಬೇಕು.
2: ಅಯ್ಯ ನಡೆಯುವ ಬಂದ.
0: ಏ ಜೋಗಳ ಸತ್ಯವಾ?
3: ಅಯ್ಯ ಕರ್ದನ ಅತ್ತಿ.
0: ಹಾ ಹಿತ್ತಲ್ ತನಕ ತಿಕ್ಕಿನ ಅದಾಳ ನೋಡ್ರಿ ಬಾಗಲ್ದಾಗ ಅದಾಳ. ಏನ್ ಮಾಡಕತ್ತಿ?
3: ದಂದ ಕೇಳ್ನವ? ಒಂದ್ಸಲ ಗಾಂಡಾಕತ್ತೇನ ರಂಭಸಾಕತ್ತೀನಿ.
0: ನೀನು ಬಾಯಾಗ ಮಣ್ಣು. ತಾಯಿಯವ್ರ
1: ಏನಮ್ಮ
0: ಎಣ್ಣೆ ಮಿಳಿ ತಗೋರಿ, ಎಣ್ಣೆ ಹಚ್ಚಿಬಿಡ್ರಿ ಕೂಸಿಗೆ.
1: ಹಾಗಾದ್ರೆ ಎಣ್ಣೆ ಹಸ್ತ್ರ ನೀರ್ ಹಾಕತ್ತಿವ?
0: ಹೂನ್ರಿ.
1: ಹೋಗೋ
0: ಅಲ್ಲಿ ಅಂದ್ರೆ ಕಣ್ಣು ತೆಗಿತೀವಿ. ಒಂದ್ ಒಣಕಿತ್ತೋಮ ಬರಕನ
2: ನಡೀವ ಕುಟ್ ನಡಿಯಂಗ.

0: ತಾಯಿಯವರ
1: ಏನಮ್ಮ
0: ಹುಟ್ಟದ ಮುಗಿತಲ್ರಿ?
1: ಹಾಗಾದ್ರೆ ಗೋಧಿ ಬೀಸರೇನು?
0: ಗೋಧಿ ಬೀಸೇ ಬಿಟ್ಟೇವ್ರಿ
1: ನೋಡಮ್ಮ ತಾಯಿ. ಈಗ ಸದ್ಯಕ್ಕ ಅಮ್ಮ ಏನ್ ಮಾಡ್ಬೇಕು?
0: ಈಗ ಏನ್ ಮಾಡೋಣ್ರಿ?
1: ಗೋಧಿನ ಬೀಸುದ್ ಬೇಡ.
0: ಎಲ್ರಿ ಬೀಸಿ ಇಟ್ಟೇವ್ರಿ, ತೊಟ್ಲ ಕಟ್ಬಿಡ್ರಿ ತಾಯಿಯವರ.
1: ಈಗ ಆಗ್ಲಿಮ್ಮ
0: ತೊಟ್ಲ ಹಾಕ್ತೀವಿ ನೋಡ್ರಿ ಕುಶಿನ.
1: ಹಾಗಾದ್ರೆ ನನ್ನ ಕಂದಗ ಹೆಸರಿಡ್ರಿವ.
0: ಏನಂತ ಹೇಳ್ಬೇಕ್ರಿ
1: ಅಮ್ಮ? ಒಂದ್ ಜಗಳ ಪದ ಹಾಡಂಗ್ಲೇನ
0: ಹಾಡ್ಬೇಕ್ರಿ
1: ಅಮ್ಮ? ಹಾಡ್ಬೇಕು ನೋಡ್ರಿ
0: ತಾಯಿಯವ್ರ.

0: ಆನೆ ಸಿಕ್ತಿರೇನ ಕನ್ ಮಗ ಪುಂಡ ಪರಶುರಾಮ ನೀ ಅವ್ ತಾರ ಪರಶುರಾಮ
1: ತಾಯರ್ ತೊಟ್ಲ ಬಿಸ್ದೇವ್ ನೋಡ್ರಿ
2: ಅಮ್ಮ ಬಿಸ್ರಿವ
1: ಹೇಳಿಲ್ಲ
3: ಜಾಯಕ್ ಮಾಡೋ ಪದ್ಧತಿ ತೋರಿಸ್ತಾರೆ
2: ಜಾಯಕ್ ಮಾಡೋ ಪದ್ಧತಿ ತೋರಿಸ್ಬಿಡವಾ

0: ಹೆಂಗೈತಿ?
1: ಏನವ ಸೂರ್ಯ ಸಂಗವ?
0: ಓಯವ್ವ,
1: ಯಾಕ

0: ಕಂದ, ನೀನು ಚಿಕ್ಕವನು, ಮೂಗಂಡ ಮುಚ್ಚಿನ ಚೆಂಡ ನಾಗಂಡ ಬಂಗಾರಪ್ಪನ ನಿನಗೆ ಆತಕ್ಕೆ ಕಂದ.
1: ಏನು ಮಾತಾಯಿ, ನಾನು ಚಿಕ್ಕವನಿದ್ದರೆ ಆನೆ ದಂಡಿಗಂಜು ಮಗನು ನಾನಲ್ಲ ಮಾತಾಯಿ. ಬೇಗನ ತಂದು ನನ್ನ ಕೈಲಿ ಕೂಡ ಮಾತಾಯಿ.
0: ಅಯ್ಯೋ ಶಿವ ಶಿವ ಶಂಕರ ಪರಮಾತ್ಮ, ನನ್ನ ಕಂದ ಬಿಲ್ಲವಾಣಿನ ಆಟಕ್ಕೆ ಹೋಗುತ್ತೆ ಅಂತ ಹಠ ಮಾಡಿ ಕುಂತಿರುವನು. ಆಗಲಿ, ಏನು ಕಂದ?
1: ಏನು ಮಾತಾಯಿ,
0: ನಿನಗ ಮೂಗಂಡ ಮುಚ್ಚಿನ ಚೆಂಡ ನಾಗಡ ಬಂಗಾರ ಪಣೆಯನ್ನು ತಂದು ನಿನ್ನ ಕೈಲಿ ಕೊಡ್ತೇನೆ ಕಂದ. ಇದೇ ರಾಜ ಬೀದಿಯಲ್ಲಿ ಹೋಗಿ ಆಟ ಆಡಿಕೊಂಡು ನೀನು ಬೇಗನೆ ಮನೆಗೆ ಬಾ ಕಂದ.
1: ನಾನು ಹೋಗಲಕ್ಕೆ ಹೆಸರು ದಯಪಾಲಿಸ ಮಾತಾ.
0: ಜೇವಲ್ ಕಂದ, ನೀನು ಹೋಗಿ ಬರುವಂತವನಾಗು.
2: ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ.
3: ನಮೋ ನಮೋ ಗುರುಗಳೇ, ತಮ್ಮ ಪಾದಕ್ಕೆ ವಂದನೆಗಳು.
1: ಓಹೋ, ನಿಮಗೆ ಜೇವಾರಿ ಕಾರ್ತಿವರಾರ್ಜುನರೇ, ಇಲ್ಲಿಗೆ ಬರಲು ಕಾರಣವೇನು?
3: ಏನು ಗುರುಗಳೇ, ನನ್ನ ದೇಶದಲ್ಲಿ ನನ್ನ ಪ್ರಜೆಗಳು ಅನ್ನ ನೀರು ಇಲ್ಲದೆ ಬಳಲುತ್ತಿರುವರು. ತಮ್ಮ ಹತ್ತಿರ ಕಾಮಧೇನು ಕಲ್ಪವೃಕ್ಷ ಇರುವುದಂತೆ, ಅದನ್ನು ಕೊಟ್ಟು ಕಾಪಾಡಬೇಕು ಗುರುಗಳೇ.
1: ಹೇರು ಕಾರ್ತಿವರಾರ್ಜುನವರೇ, ನಿನ್ನ ದೇಶದಲ್ಲಿ ನಿನ್ನ ಪ್ರಜೆಗಳು ಅನ್ನ ನೀರು ಇಲ್ಲದೆ ಬಳಲುತ್ತಿದ್ದರೆ ನಾನೇನು ಮಾಡಲಿ? ಕಾಮಧೇನು ಕಲ್ಪವೃಕ್ಷ ಆಯನ್ನು ಹತ್ತಿರವಿರೋದಿಲ್ಲ, ಹೇಳಿಕನೇ ಹತ್ತಿರಿರುವುದು. ಅವಳು ಕೊಟ್ಟರೆ ತೆಗೆದುಕೊಂಡು ಹೋಗು, ಇಲ್ಲಿ ಬಂದ್ರೆ ಹಾಗೆ ಹೋಗು. ನಾನೇನು ಮಾಡಲಿರಾದ್ರೆ?
3: ಆಗಲಿ ಗುರುಗಳೇ, ತಾಯಿಯವರನ್ನ ವಿಚಾರ ಮಾಡುತ್ತೇನೆ.
1: ಓಹೋ, ಹಾಗೆ ಆಗಲಿ.
3: ನಮ್ಮ ನಮ್ಮ ತಾಯಿಯವರೇ, ತಮ್ಮ ಪಾದಕ್ಕೆ ವಂದನೆಗಳು.
0: ನಿನಗೆ ಜೇವಗಲಿ ಕಾರ್ತಿವೀರಾರ್ಜುನವರೇ, ಇಲ್ಲಿಗೆ ಬರಲು ಕಾರಣವೇನು?
3: ಏನಮ್ಮ ತಾಯಿ, ನನ್ನ ದೇಶದಲ್ಲಿ ನನ್ನ ಪ್ರಜೆಗಳು ಅನ್ನ ನೀರು ಇಲ್ಲದೆ ಬಳಲುತ್ತಿರುವರು. ತಮ್ಮ ಹತ್ತಿರ ಕಾಮಧೇನು ಕಲ್ಪವೃಕ್ಷ ಇರುವಂತೆ, ಅದನ್ನು ಕೊಟ್ಟು ಕಾಪಾಡಬೇಕು ತಾಯಿಯವರೇ.
0: ಏನು ಕಾರ್ತಿವೀರಾರ್ಜುನವರೇ, ತಮ್ಮ ದೇಶದಲ್ಲಿ ತಮ್ಮ ಜನರು ನೀರ ನೀರಂದ ಬಳಲುತ್ತಿದ್ದರೆ ನಾನೇನು ಮಾಡಲಿ? ಕಾಮಧೇನು ಕಲ್ಪವೃಕ್ಷ ನನ್ನ ಹತ್ತಿರ ಇರುವುದಿಲ್ಲ, ನನ್ನ ಪತಿದೇವ ಜಮದಗ್ನಿ ಮುನೀಶ್ವರ ಹತ್ತಿರ ಇರುವುದು. ಅವರ ಕೊಟ್ಟರೆ ತೆಗೆದುಕೊಂಡು ಹೋಗರಿ, ಇಲ್ಲವಾದ್ರೆ ಹಾಗೆ ಹೋಗರಾದರೆ ನಾನೇನು ಮಾಡಲಿ?
3: ಆಗಲಿ ಮಾತಾಯಿ, ಗುರುಗಳಾದರೂ ವಿಚಾರ ಮಾಡುತ್ತೇನೆ.
2: ಓಂ ನಮಃ ಶಿವಾಯ.
3: ಗಂಡನನ್ನು ಕೇಳಿದ್ರೆ ಹೆಂಡತಿ ಮೇಲೆ ಹಾಕುತ್ತಿರುವ, ಹೆಂಡತಿನನ್ನು ಕೇಳಿದ್ರೆ ಗಂಡನ ಮೇಲೆ ಹಾಕುತ್ತಿರುವ. ಆಗಲಿ, ಈ ಸದ್ಯ ವೇಳೆಯಲ್ಲಿ ಜಮದಗ್ನಿ ಋಷಿಗಳು ತಪಸ್ಸಿನಲ್ಲಿ ಕುಳಿತಿರುವರು. ಅವನನ್ನು ಮೋಸದಿಂದ ಹೊಡೆದು ಕಾಮಧೇನು ಕಲ್ಪವೃಕ್ಷ ಒಯ್ದಿದ್ರೆ ನನ್ನ ಹೆಸರು ಕಾರ್ತಿವೀರಾರ್ಜುನನೇ ಅಲ್ಲ.
0: ಅಯ್ಯೋ ಶಿವಶಿವ ಶಂಕರ ಪರಮಾತ್ಮ, ನಾನು ಏನು ಮಾಡಲಿ, ಎಲ್ಲಿಗೆ ಹೋಗಲಿ? ಆ ಕಾರ್ತಿವೀರಾಜನು ಬಂದು ನನ್ನ ಪತಿಯನ್ನು ಕೊಲೆ ಮಾಡಿ ಕಾಮಧೇನು ಕಲ್ಪವೃಕ್ಷ ತೆಗೆದುಕೊಂಡು ಹೋಗಿರುವನು. ನನ್ನ ಕಂದ ಇನ್ನೂ ಚಿಕ್ಕವನಿರೋನು. ಪರಮಾತ್ಮ, ನನ್ನ ಕಂದ ತಂದೆ ಎಲ್ಲಿ ಹೋಗೇನಂತ ಕೇಳಿದ್ರೆ ನಾನೇನು ಹೇಳಬೇಕು ಪರಮಾತ್ಮ? ಆಗಲಿ, ನನಗೆ ಬಂದದ್ದು ಬರಲಿ, ಆ ಸದಗುರುವಿನ ದಯೆ ನನ್ನ ಮೇಲಿರಲಿ. ಆಗಲಿ, ನನ್ನ ಕಂದ ಕೇಳಿದ್ರೆ ನಾನು ಏನಾದ್ರೂ ಹೇಳುತ್ತೇನೆ.
3: ಏ ತಂಗಿ ಮಿಶಕ್ಕ,
1: ಯಾಕವಾ
3: ಬಾರವಾ?
1: ಯಾಕ?
3: ಗುರುಗಳ ಪೂಜೆ ಹೂವಾ ಪತ್ರಿ ಶೀತಾಲ್ ನೀರ್ತಿರ್ಬೇಕು. ಒಂದ್ ಕೊಡ ನೀರ್ ತುಂಬಕೊಂಬ ಬರಕೇನೆ ಹೋಗಿ.
1: ಅಯ್ಯವ್ವ, ನನ್ ಕೊಡ ಇಲ್ಲ ಅಕ್ಕ, ನೀನೆ ತುಂಬಕೊಂಬಂದ್ಬಿಡು.
3: ತಂಗಿ, ನನ್ ಕೊಡ ತಗೊಂಡ್ ಹೋಗಿ. ನೀ
1: ಬ್ಯಾಡವ, ನೀನೆ ಹೋಗಿ ಬಂದ.
3: ಅಯ್ಯ, ನನ್ನ ತಲಾ ದೀಪ ಸರ್ಕನ್ ಹೋಗಿ ಬಾ.
1: ತಾಯವ್
3: ತಗೋ.

0: ಅಲ್ಲ ತಂಗಿ ಯಾಕಲ್ಲಾಕತಿ?
1: ಅಕ್ಕ ಅಕ್ಕ ನಾ ಯಾರಿಗಾರ ನಾಯ್ಕನ ಆಡಕಿನ
0: ಏನು ಅನ್ನಂಗಿಲ್ಲ ಬಿಡು, ಏನಾಗಿದ ಹೇಳು.
1: ಅಕ್ಕ ಹೊಳಿಗೆ ಹೋಗಿ ಅಕ್ಕ, ನಿನ್ ಕೊಡನ ತಿಕ್ಕಿದ್ನೆ ಅಕ್ಕ, ತಳ ತಳ ತಳ ನಂಗ
0: ಅಣ್ಣನ ಹಾಟೆ ಕೊಡ ಬರದನ್ ಹೌದಿಲ್ಲ.
1: ಅಕ್ಕ ದಾರ್ಯಾಗ ಒಂದ್ ಹುಡುಗ ನೋಡಿ ನೀನು
0: ನೋಡಿ, ನಾವು ತಾಯಿ ಮಗ ಜಗಳ ಜೋಗ್ಬಿಡು ನೋಡಿ ತಂಗಿ.
1: ಅಕ್ಕ ತಾಯಿ ಮಗ ಜಗಳ ಹೆಂಗಸ್ತೀಯ
0: ತಂಗಿ? ಈಗ ಅವಾಗ ಅಪ್ಪಿಲ್ಲ
1: ಅಣ್ಣನ ಹಾಟೆಗ ಅಪ್ಪಿಲ್ಲ ಅವ್ನ
0: ಗುರುತಿಲ್ಲ, ತಾಯಿ ಮಗ ಜಗಳ ಕಡೆ ಕಾಯ್ಬಿಡೋನು
1: ನಡಿ ಅಕ್ಕ.

0: ಮಾತಾಡ್ತಾಳೆ.
1: ಏನಕ್ಕಂದ?
0: ನನ್ನ ಹಡತನ್ನಿ ಎಲ್ಲರೂ ಬೇಗನೆ ತೋರಿಸಮ್ಮ.
1: ಅಯ್ಯೋ ಶಿವ ಶಿವ, ಶಂಕರ ಪರಮಾತ್ಮ, ನನ್ನ ಕನ್ನಡಿಗೆ ಯಾರು ಹೊಡೆದಂತೆ ಕಾಣಿಸ್ತಿರುವುದು, ನನ್ನ ಕನ್ನಡಿಗೆ ಯಾರು ಬಡದಂತೆ ಕಾಣಿಸ್ತಿರುವುದು. ಕಷ್ಟ ಪಡೆಯುತ್ತಾ ದುಃಖ ಮಾಡುತ್ತಾ ನನ್ನ ಕಂದ ಮನೆಗೆ ಬಂದಿರುವನು. ಈ ನನ್ನ ಕಂದನಿಗೆ ಬೇಡನೆಕ್ಕಾಗಿ ಬಿಲ್ಲಮಣ್ಣನ ಆಟಕ್ಕೆ ಹೋಗಿ ಯಾರು ಕೂಡ ಜಗಳ ತಕ್ಕೊಂಡು ಮಾರೆ ಸಣ್ಣದ ಮಾಡಿ ಮನೆಗೆ ಬಂದ. ಪರಮಾತ್ಮ, ಈಗ ನಾನು ಏನು ಮಾಡಲಿ, ಎಲ್ಲಿಗೆ ಹೋಗಲಿ? ಆಗಲಿ, ನನ್ನ ಕಂದನಿಗೆ ಇದೇ ಒಂದು ಮಾತು ನಾನು ಸರಮತಿಯಿಂದ ಕೇಳುತ್ತೇನೆ. ಏನು ಕಂದ?
0: ಏನು ಮಾತಾ?
1: ನಾನಾದ್ರೆ ಹೇಳ್ತೀನಿ ಕೇಳ ಕಂದ.
0: ಅದನ್ನು ಚೆನ್ನಾಗಿ ಹೇಳ್ಬೇಕು ಮಾತಾ.
1: ಆಗಲಿ ಕಂದ.
2: ಯಾಕೆ ಹಾಕೋ ರಾಜರಾಮ,

0: ಕಲ್ಯಾಣ ಗುಡ್ಡದ ಕರ್ಣಿ ಮಗನೇ ಹೊಡೆಯವ್ರು ಯಾರ ಮಾತಾಯ್
1: ಯಾರು ಇಲ್ಲ ಕಣ್ಣ
0: ಬಡವ್ರು ಯಾರ ಮಾತಾಯ್
1: ಯಾರು ಇಲ್ಲ
0: ಏನ ಮಾತಾಯ್
1: ಏನ ಕಂದ
0: ನೀನು ಸುಳ್ಳತನ ಹೇಳಿದ್ರೆ ನಾನೇ ನಿನ್ ಬಿಡದ್ಲ ಮಾತಾಯ್ ನನ್ನ ತಂದೆ ಎಲ್ಲರೂ ಬೇಗನೆ
1: ಶಂಕರ ಪರಮಾತ್ಮ ಏನ ಕಂದ
0: ಏನು ಮಾತ
1: ನಾನು ಸಾಕ್ಷಾತ್ ಸಂಬಂಧತ್ರ ಹೋಗಿ ನಿನ್ನನ್ನು ಪಡೆದುಕೊಂಡು ಬಂದಿರೋ ಕಂದ ಇಲ್ಲ ತಂದೆಯವ್ರು ನಾನೇ ತೋರಿಸಲಿ ಕಂದ
0: ಏನು ಮಾತಾಯಿ ನನ್ನನ್ನು ಪಡೆದುಕೊಂಡು ಬಂದಿದ್ದು ಸತ್ಯ ನಿಜವಾಗಿ ಮಾತಾಯಿ
1: ಹೌದು ಕಂದ ಇದು ಒಂದು ಮಾತು ಸತ್ಯ ನಿಜವಾಗಿ
0: ಹಾಗಿದ್ರೆ ನಾನು ಹೇಳ್ತೀನಿ ಕೇಳ ಮಾತಾಯಿ
1: ಆಗ್ಲಿ ಕಂದ
0: ಆಗ್ಲೇ ಮಾತಾಯಿ

0: ಕಂದ?
1: ಇಲ್ಲ ಮಾತಾಯಿ.
0: ಗಳಿಗಳಿಗೆ

0: ಮಾತಾಯಿ.
1: ಏನು ಕಂದ?
0: ನನ್ನ ತಂದೆ ಎಲ್ಲರೂ ಬೇಗನೆ ತೋರಿಸ ಮಾತಾಯಿ.
1: ಅಯ್ಯೋ ಶಿವಶಿವ ಶಂಕರ ಪರಮಾತ್ಮ, ನನ್ನ ಕಂದನಿಗೆ ಎಷ್ಟೊಂದು ಹೇಳಿದರು. ನನ್ನ ಕಂದ ತಂದೆ ತಂದೆ ಎಂದು ಹಠ ಮಾಡಿ ಕುಂತಿರುವನು. ಆಗಲಿ, ನನ್ನ ಕಂದನಿಗೆ ಇದು ಒಂದು ಮಾತು ನಾನು ಸನಮತ್ತಿಂದ ಹೇಳುತ್ತೇನೆ. ಏನು ಕಂದ?
0: ಏನು ಮಾತಾಯಿ?
1: ನಾನಾದ್ರೂ ಹೇಳುತ್ತೇನೆ ಕೇಳ ಕಂದ.
0: ಅದನ್ನಿರುವ ಚೆನ್ನಾಗಿ ಹೇಳಬೇಕ ಮಾತಾಯಿ.
1: ಆಗಲಿ ಕಂದ.

0: ತಾಯಿ.
1: ಏನು ಕಂದ?
0: ಮಾಡಿಲ್ಲ ಮಳೆ ಬರ್ತದೇನ ಮಾತಾಯಿ?
1: ಬರೋದಿಲ್ಲ ಕಂದ.
0: ಅದರದ್ದೇ ಬೀಜ ಇಲ್ಲದ ಮೇಲೆ ನಾಡ್ತದೇನ ಮಾತಾಯಿ?
1: ನಾಟುದಿಲ್ಲ ಕಂದ.
0: ಏನ ಮಾತಾಯಿ?
1: ಏನು ಕಂದ?
0: ಈ ಕುಳಿತಂತ ಸಭದಲ್ಲಿ ಗಂಡಲ್ಲ ಗಂಡಲ್ಲ ಹಡ್ತಾರೆ. ಏನು ಮಾತಾಯಿ?
1: ಹಡಿದಿಲ್ಲ ಕಂದ.
0: ಏನು ಮಾತಾಯಿ?
1: ಏನು ಕಂದ?
0: ನನ್ನ ಹಡ ತಂದೆ ಎಲ್ಲರೂ ಬೇಗನೆ ತೋರ್ಸ ಮಾತಾಯಿ.
1: ಅಯ್ಯೋ ಶಿವ ಶಿವ ಶಂಕರ ಪರಮಾತ್ಮ, ನನ್ನ ಕಂದನಿಗೆ ಎಷ್ಟೊಂದು ಹೇಳಿದರು. ನನ್ನ ಕಂದ ತಂದೆ ತಂದೆ ಎಂದು ಹಠ ಮಾಡಿ ಕುಂತಿರುವನು. ಆಗಲಿ, ನನ್ನ ಕಂದನಿಗೆ ಇದು ಒಂದು ಮಾತು ನಾನು ಸತ್ಯ ನಿಜವಾಗಿ ಹೇಳುತ್ತೇನೆ. ಏನು ಕಂದ?
0: ಏನು ಮಾತಾಯಿ?
1: ಏನು ಕಂದ? ನಾನಾದ್ರೂ ಹೇಳುತ್ತೇನೆ ಕೇಳ ಕಂದ.
0: ಆಗಲಿ ಮಾತಾಯಿ.

0: ಆತ್ಮ. ನನ್ನ ಕಂದನಿಗೆ ಎಷ್ಟೊಂದು ಸುಳ್ಳತನ ಹೇಳಿದರು, ನನ್ನ ಕಂದ ತಂದೆ ತಂದೆ ಎಂದು ಹಠ ಮಾಡುತ್ತಿರುವನು. ಶಿವಶಿವ ಶಂಕರ, ಈಗ ನಾನು ಏನು ಮಾಡಲಿ, ಎಲ್ಲಿಗೆ ಹೋಗಲಿ? ಪರಮಾತ್ಮ, ಇದೇನು ವಿಚಿತ್ರ! ಆಗಲಿ, ಇದು ಒಂದು ಮಾತು ನನ್ನ ಕಂದನ ಮುಂದೆ ನಾನು ಸತ್ಯ ನಿಜವಾಗಿ ಹೇಳಬೇಕು. ಏನು ಕಂದ?
1: ಏನು ಮಾತಾಯ್?
0: ನಿಮ್ಮ ತಂದೆ ತಪಸ್ಸಿಲ್ಲಿ ಕುಂತಾಗ ಆ ಕಾರ್ತಿವೀರಾಜನು ಬಂದು ನಿಮ್ಮ ತಂದೆಯನ್ನು ಕೊಲೆ ಮಾಡಿ ಕಾಮದನ ಕಲಪ್ರಾಕ್ಷ ತೆಗೆದುಕೊಂಡು ಹೋಗಿರುವನು. ಕಂದ,
1: ಏನು ಮಾತಾಯ್? ನನ್ನ ತಂದೆಯನ್ನು ಕೊಲೆ ಮಾಡಿ ಆ ಕಾಮಧೇನ ಕಲ್ಪವೃಕ್ಷ ಬಂದು ಸತ್ಯವಾಗಿ ಮಾತಾಯ್?
0: ಹೌದು ಕಂದ, ಇದು ಒಂದು ಮಾತು ಸತ್ಯ ನಿಜವಾಗಿ.
1: ಹಾಗಿದ್ದರೆ ನೀಚಲ ಕೂಡ ಇದ್ದಾಡಿ ಆ ಕಾಮಧೇನ ಕಲ್ಪವೃಕ್ಷ ಗೆದ್ದ ಮನೆಗೆ ಬರ್ತಾ ಇದ್ದೇನೆ. ಮಾತಾಯ್,
0: ಏನು ಕಂದ, ನೀನು ಆ ಕಾರ್ತಿ ವೀರರಾಜನವರು ಕೂಡ ಇದ್ದವನು ಆಡಿ ಆ ಕಾಮಧೇನ ಕಲ್ಪವೃಕ್ಷ ಗೆದ್ದು ಮನೆಗೆ ಬರುವವರಿಗೆ ನಾನು ಒಂದು

0: ತಂದೆಯವರೇ ತಮ್ಮ ಪಾದಕ್ಕೆ ವಂದನಗಳು.
1: ನಿನಗೆ ಜವಾರಿ ಪರಶುರಾಮ ಆಮೇಲೆ ಕೆಲವಂತವನಾಗು. ಎಲ್ಲ ಮಗು, ನಿನ್ನ ತಾಯಿ ಬರ ಸ್ಥಿರವಾಗಿಲ್ಲ ಹಾಗೂ ಎನ್ನ ವಚನ ಪೂರೈಸಲಿಲ್ಲ. ಈ ನಿನ್ನ ತಾಯಿ ಬೆಟ್ಟದ ಕಡೆ ಸುಟ್ಟಾಗಿರುವಂತ ನಾಗ ಮಗು.
0: ಏನು ತಂದೆಯವ್ರೇ, 9 ತಿಂಗಳ ಹೊತ್ತು ಹೆತ್ತಂತ ತಾಯಿನ ಕೊಲೆ ಮಾಡೋದಿಂದ ಆಗ್ಲಾರ ತಂದೆಯವ್ರೇ.
1: ಏನು ಪರಶುರಾಮ, ತಂದೆ ಮಾತು ಮೀರಿದ್ರು ಮಕ್ಕಳೇ. ಏನು ಮಗು, ನಿನ್ನ ತಾಯಿ ಮನ ಸ್ಥಿರವಾಗಿಲ್ಲ ಹಾಗೂ ಎನ್ನ ವಚನ ಪೂರೈಸಲಿಲ್ಲ. ನಿನ್ನ ತಾಯಿಯ ಮುಖವನ್ನು ನೋಡಲಾರೆ, ಬೇಗ ನಿನ್ನ ತಾಯಿನ ಬೆಟ್ಟದ ಕಡೆ ಸುಟ್ಟಾಗಿರುವಂತ ನಾಗ ಮಗು.
0: ಏನು ತಂದೆಯವ್ರೇ, ಆಡಿದಡಿದು ಬಂದು ಅಂಗಲನ್ನು ತೊಳೆದು ಹಸಿದ ಬಾಯಿಗೆ ಅನ್ನವಿಟ್ಟಂತೆ ತಾನೇನು ಕೊಲೆ ಮಾಡಬೇಕು ತಂದೆಯವ್ರಿ?
1: ಹೌದು ಪರಶುರಾಮ, ಕೊಲೆ ಮಾಡಲೇಬೇಕು.
0: ಆಗ್ಲಿ ತಂದೆಯವ್ರಿ, ನೀವು ಹೇಳದಂತೆ ನನ್ನ ತಾಯಿನ ಕೊಲೆ ಮಾಡಿ ಬರ್ತಾನೆ. ಬೇಡ 3 ವರ್ಷ ಕೊಡ್ಬೇಕು ತಂದೆಯವ್ರಿ.
1: ಏನು ಮಗು, ಬೇಗ ನೀ ಬೆಟ್ಟಕ್ಕೆ ಹೋಗಿ ನಿನ್ನ ತಾಯಿನ ಕಡೆ ಸುಟ್ಟಾಕಿ ಬಾ. ಆಮೇಲೆ ಏನು ಬೇಡುತ್ತೆ ಬೇಡು, ನೀನು ಬೇಡಿದ 3 ವರ್ಷ ಕೊಡ್ತೀನಿ ಮಗು.
0: ಹಾಗಾದ್ರೆ ವಚನ ಕೊಡ್ತಾನೆ ತಂದೆಯವ್ರಿ.
1: ವಚನ ತೆಗೆದುಕೊಳ್ಳು ಮಗು, ವಚನ
0: ನನಗೆ ಹೋಗಲಕ್ಕೆ ಹಸರು ದಯಪಾಲಿಸ್ ತಂದೆಯವ್ರಿ.
1: ಜೇವಾರಿ ಹೋಗಿ ಬರುವಂತ ನಾಗ ಮಗು.

0: ತಾಯಿ.
1: ಇಲ್ಲಾಕ್ ಬಂದೇನ ಹಡದ?
0: ಏನಮ್ಮ ತಾಯಿ, ನನ್ನ ಕಂದ ಪರಶುರಾಮ ಇವತ್ತಿಗೆ 12 ದಿವಸ ಆಯ್ತು ನನಗೆ ಹಂಗಾಗಿ ಕಾಡುತ್ತಿರೋನು. ಹೊಟ್ಟೆಗೆ ತುತ್ತು ಕೂಳಿಲ್ಲ, ಸಿಂಪಿ ನೀರಿಲ್ಲ ಮಾ ತಾಯಿ. ಮಾತಂಗಿ ಕೇರಿಲ್ಲದ ಕಾಲ ಹರಣಗಳ ತಗೋಬೇಕಂತ ಇಂಥ ರಾತ್ರಿ ನಿನ್ನ ಮನೆಗೆ ಬರ್ಬೇಕಾಗ್ಯದ ಮಾ ತಾಯಿ. ನಿನ್ನ ಮನೇಲಿ ಸ್ವಲ್ಪ ಜಾಗ ಇದ್ರು ಕೊಡಮ್ಮ.
1: ತಾಯಿಯವರ
0: ಏನಮ್ಮ,
1: ಬಡವ್ರಿ ತಾವು ದೊಡ್ಡವ್ರ ತಾಯಿಯವರ ದೊಡ್ಡವ್ರ ಮನೆಗೆ ಇರ್ಬೇಕಾಗಿತ್ತು ತಾಯಿ. ನಮ್ಮ ಮನೆಗೆ ಯಾಕೆ ಬಂದೇ ನಾನು ಹಡದ?
0: ನೋಡಮ್ಮ, ನಾನು ಗೌಡ್ರ ಮನೇಲಿ ಕುಲಕಂಡರ ಮನೇಲಿ ಇರುವಂತಕ್ಕೆಲ್ಲ ನಾನು ಮಾತಂಗಿ ಕೇರಿಯಲ್ಲಿ ಕಾಲ ಹರಣಗಳ ತಗೋಬೇಕಂತ ನಿನ್ನ ಮನೆಗೆ ಬರ್ಬೇಕಾಗ್ಯದ. ನಿನ್ನ ಮನೆಯ ಸ್ವಲ್ಪ ಜಾಗ ಇದ್ರು ಕೊಡಮ್ಮ.
1: ಇವಾಗ ಜಾಗ ಇಲ್ಲ ಇವ.
0: ನೋಡಮ್ಮ, ನಾನೇನ್ ಜಾಗ ಕರಿ ತಗೊಳಕ್ ಬಂದಿಲ್ಲವ?
1: ಹ್ಞೂ
0: ನೋಡಮ್ಮ, ನನ್ನ ಕಂದ ಪರಶುರಾಮ ಬರೋ ವೇಳೆಗೆದ ಬೇಗನೆ ಜಾಗ ಕೊಡಮ್ಮ.
1: ಯಾಕ್ರಿ ನಿಮ್ಮ ಗಂಜಿ ಬಂದಿರಿ?
0: ಹೌದಮ್ಮ.
1: ಜಗಳ ತೆಗೆದ್ರಿ? ನನ್ನ ಹಾಟಿಯವ?
0: ಹೌದಮ್ಮ ತಾಯಿ.
1: ಯಾವಾಗ ಆತಕ್ತಿ ಅವಾಗ ಗಪ್ ಮಾಡಿಬಿಡತ್ ಬಡ್ಕೊಂಡ್ ನೋಡ ಇವ.
0: ನೋಡಮ್ಮ, ಹಾಗೆಲ್ಲ ಮಾತಾಡಬಾರ್ದು. ಈಗ ನನ್ನ ಕಂದ ಬರೋ ವೇಳೆಗೆದ ಬೇಗನೆ ಜಾಗ ಕೊಡಮ್ಮ.
1: ಜಾಗ ಕೊಡದಲ್ಲ ಇವನ. ಯಾವ ಹತ್ತಿಕೊಂಡಿದ ಖರ್ಚು ಬಹಳ ಆಗ್ತಿ ನನ್ನ ಮನೆಯಾಗ.
0: ಅಲ್ಲ, ನಿನ್ ಮನೆ ಖರ್ಚು ಬಹಳ ಆಗಿದೆ.
1: ಹೌದು ಇವ.
0: ಎಷ್ಟಾಗಿದಮ್ಮ?
1: ಇವ 12 ಮಂದಿ ಸ್ವಸ್ತಿಯರು.
0: ಹೌದು.
1: 32 ಮಂದಿ ಮೊಮ್ಮಕ್ಕಳು. ನಾವಿಬ್ರು ಗಂಡ ಹೆಂಡತಿ ಸಣ್ಣವ್ರಿ.
0: ಏನಮ್ಮ, 12 ಮಂದಿ ಸ್ವಸ್ತಿಯರು, 32 ಮಂದಿ ಮೊಮ್ಮಕ್ಕಳು, ಮತ್ತ ನೀವ್ರು ಗಂಡ ಹೆಂಡತಿ ಸಣ್ಣವ್ರ?
1: ಸಣ್ಣವ್ರ ಅಂದ್ರೆ ವಯಸ್ಸಾಗೈತ್ರಿ, ಬುದ್ಧಿ ಕಡಿಮೆ ಸಲಕ್ಕೆ ಸಣ್ಣವ್ರ ಸಣ್ಣವ್ರ ಹೆಸರು ಇಟ್ಕೊಂಡೇವ್ರಿ.
0: ಆಗಲೇ ಮಾತಾಯಿ, ನಿನ್ನ ಮನೆಯಾಗ ಮೊಮ್ಮಕ್ಕಳು ಸ್ವಸ್ತಿಯರು ಇದ್ದ ಬಳಕ ನನಗೊಂದ್ ಸ್ವಲ್ಪ ಜಾಗ ಇಲ್ಲ. ಏನಮ್ಮ
1: ಮನೆ ಮಾತ್ರ ಜಾಗ ಇಲ್ಲವ?
0: ಏನಮ್ಮ ಜಾಗನೇ ಇಲ್ಲ?
1: ಇಲ್ಲ, ನಾನು ಹಡದ ಮಾತೆಲ್ಲರಿ ಇದು ಹೋಗ್ರಿ.
0: ನೋಡಮ್ಮ ತಾಯಿ, ನಿನ್ನ ಹೊಟ್ಟಿಲೆ ಹುಟ್ಟಿದ ಹೆಣ್ಣು ಮಗಳೆಂದು ನನ್ನ ಮೇಲೆ ದಯ ತೋರಮ್ಮ. ನಿನ್ನ ಬೆನ್ನೆಲಿ ಅಕ್ಕ ತಂಗಿರೆಂದು ನನ್ನ ಜನ್ಮ ಉಳಿಸ ಮಾ ತಾಯಿ.
1: ಎಂತ ಮಾತು ಮಾತಾಡಿದ್ರಿ ತಾಯಿ ಅವರ? ನಿಮ್ ಮಾತು ಕೇಳಿದ್ರೆ ಹೊಟ್ಟೆ ಕಳ ಕಳ ಕರೆ, ಏನ್ ಮಾಡುದು? ನಿನ್ನ ಮಗ ಬಾಳ ಬೇರಿಕೆದಾನ?
0: ಯಾಕಮ್ಮ, ನನ್ನ ಕಂದ ನಿನಗೇನ್ ಮಾಡ್ತಾನ?
1: ಏನ್ ಮಾಡ್ತಾರ್ರಿ? ಮನೆಗೆ ಇಟ್ಕೊಂಡೆ ಅಂದ್ರೆ ಈಗ ಬಂದ್ ನಾನು ಕಡದಾನ ನನ್ನ ಹಾಟಿಯವ.
0: ನೋಡಮ್ಮ, ನನ್ನ ಕಂದ ಬಂದ್ರ ನಿಮ್ಮ ಇಲ್ಲದ ಅಂತ ನೀನ್ ಹೇಳಬಾರ್ದವಾಗ. ನಿನ್ನ ಮನೇಲಿ ಜಾಗನೇ ಇಲ್ಲ?
1: ಇಲ್ಲ ಇವ.
0: ನೋಡಮ್ಮ ತಾಯಿ, ನಿನ್ನ ಮನೇಲಿ ಜಾಗ ಇರ್ಲಿ ಕಷ್ಟ ಹೋಯ್ತು, ಆ ಬೇವಿನ ಗಿಡದ ಬಿಡ ಕಾಣದೇನಮ್ಮ?
1: ಅದು ಮಾತಂಗಿ ಡೊಣೆ ರೀ ನಮ್ದೇ.
0: ಹಾಗಾದ್ರೆ ಮಾತಂಗಿ ಡೊಣೆ ಏನಿರ್ವದಮ್ಮ?
1: ಏನ್ರಿ ತಾಯಿ ಅವ್ರೆ, ಕೇಳೋದ ಕೇಳ್ತೀರಿ, ಕೇಳೋದ ಕೇಳ್ತೀರಿ, ಬಸವಣ್ಣ ಚರ್ಮದ ತಾಯಿ ಅವ್ರಲ್ಲಿ.
0: ನೋಡಮ್ಮ ತಾಯಿ, ಆ ಬಸವಣ್ಣ ಚರ್ಮದಿಂದ ಈ ಜಗವೆಲ್ಲ ಉದ್ಧಾರ ಆಗಿರುವುದು. ನಾನಾದ್ರ ಮಾತಂಗಿ ಡೊಳೆಯಲ್ಲಿ ಕುಳಿತು ಪವಿತ್ರ ಹೋಗ್ತೀನಿ, ಅಲ್ಲೇ ಸ್ವಲ್ಪ ಜಾಗ ಬೇಕಮ್ಮ.
1: ಕುಂದ್ರ ಹೋಗ್ಯವ, ಎದ್ದು ಬರ್ಬಾರ್ದು ನೋಡಿ
0: ಅಮ್ಮ. ನನ್ನ ಕಂದ ಬಂದ್ರೆ ನಾನು ಹೊರಗೆ ಬರೋದಿಲ್ಲ.
1: ಹೋಗ್ಯವ.
0: ಆಗ್ಲಿಮ್ಮ.

0: ಶಕ್ತಿ ನನಗೆ ಪುಂಡ ಪರಶುರಾಮ.
1: ಪುಂಡ ಪರಶುರಾಮ?
0: ಹೌದು.
1: ಯಾಕಪ್ಪ ಈ ಕಡೆ ಬಂದಿ?
0: ಏನಮ್ಮನ ತಾಯಿ ಹುಡುಕ್ಲಕ್ ಬಂದಿ ನೋಡು.
1: ನಿಮ್ಮ ಅವ್ನ ಹುಡುಕಾಡಕ್ ಬಂದಿಯ?
0: ಹೌದು.
1: ಹುಡುಕ್ಯಾಡ ಹೋಗಪ್ಪ.
0: ಏನಮ್ಮ ಮಾತಂಗಿ, ನನ್ನ ತಾಯಿ ನಿನ್ನ ಮನೆ ಒಳಗೆ ಅದಾಳ ನೋಡು.
1: ನನ್ನ ಮನೆಗದಾಳ?
0: ಹೌದು.
1: ಪಟ್ಟಣ ಮಸರು ಕೊಡದ ಮೂಳ.
0: ಏನಮ್ಮ ನನ್ನ ತಾಯಿ ನಿನ್ನ ಮನೆ ಒಳಗೆ ಕೂತ
1: ಮನೆಗೆ ಯಾಕೆ ಬರ್ತಾಳ ನಿಮ್ಮವ?
0: ಏನಮ್ಮ ಸುಮ್ಮನೆ ತೋರಿಸಿಲ್ಲ,
1: ನಮ್ಮ ಮನೆಗೆ ಬಂದಳ ತ್ಯಾಂಗ್ ಹೇಳ್ತಿದ್ದಮ್ಮ.
0: ಏನಮ್ಮ ಇದೆ ನನ್ನ ತಾಯಿ ಬಂಡ್ರ ಹೆಜ್ಜೆ ಮೇಲೆ ಹೇಳ್ತಿ ನೋಡು.
1: ಹಾ ಹೌದು, ನನ್ನ ಕಟ್ಟಣಿ ಉಂಡಂಗ್. ಹೌದಪ್ಪ, ನಿಮ್ಮ ತಾಯಿಯ ನಿನ್ನೆ ಬಂದಿದ್ರತ್ತ ಇಲ್ಲಿ ದೇವ್ರ ದರ್ಶನ ಮಾಡ್ಕೊಂತ ಮೂರು ಹೋಗ್ಯಾರಪ್ಪ. ಇನ್ನ ಬಂಡರ ಹೆಜ್ಜೆ ಮೊಮ್ಮಕ್ಳು ತುಳಿದ ಕಾಯ್ಕೊತಿದ್ದನು. ಅಯ್ಯಪ್ಪ ಹೋಗು.
0: ಏನಮ್ಮ ಸುಮ್ಮನೆ ತೋರಿಸ್ತಿನ ಮನೆ ಹುಡುಕ್ಯಾ ನೋಡು.
1: ಏತಮ್ಮ ನಮ್ಮ ಮನ್ಯಾಗ ನಿಮ್ಮ ಜಾರ್ ಸಿಗ್ಲಿಕ್ಕೆ ಅಂದ್ರೆ ಹೆಂಗಪ್ಪ?
0: ಏನಮ್ಮ ನನ್ನ ತಾಯಿ ಸಿಗ್ಲಿಕ್ಕೆ ಅಂದ್ರೆ ಇಲ್ಲ ನನ್ನ ರುಂಡರ್ ಕರ್ದು ದಾರ್ಬೈಲಿ ಕಟ್ಟ ಹೋಗ್ತೀನಿ.
1: ರುಂಡ ಕಡ್ದು ಕಟ್ಟ ಹೋಕ್ಯ?
0: ಹೌದು.
1: ಅವ್ನ ಜೈಲ ಇಡಿಸ್ಬೇಕತ್ ಮಾಡಿಯ? ಆಗ್ಲಿ ಬಿಡು, ವಚನ ಕೊಡ. ಹಂಗಾರ
0: ಏನಮ್ಮ ನಾನು ಸಣ್ಣವನ ವಚನ ಎತ್ಕಬೇಕು?
1: ಸಣ್ಣವನ ಸಣ್ಣವನ್ ಮಾತಾಡ ದೊಡ್ಡ ಮಾತಾಡಕ್ ಬರ್ತೈತಿ. ವಚನ ಕೊಡಕ್ ಸಣ್ಣವನ ನೀನು ವಚನ ಕೊಡು, ಹುಡುಕ್ಯಾಡ.
0: ಏನಮ್ಮ ನನ್ನ ತಾಯಿ ಸಿಗ್ಲಿಕ್ಕಂದ್ರೆ ಇದೇ ನನ್ನ ರುಂಡರ್ ಕಡೆ ದಾರ್ಬೈಲಿ ಕಟ್ಟ ಹೋಗ್ತೀನಿ, ವಚನ ತೆಗೆದು.
1: ಹುಡುಕ್ಯಾಡಪ್ಪ.
0: ಏನಮ್ಮ ನನ್ನ ತಾಯಿ ಸಿಗ್ಲಿಲ್ಲ?
1: ಸಿಗ್ಲಿಲ್ಲ.
0: ಹೌದು.
1: ಕಡಕ ರುಂಡ.
0: ಏನಮ್ಮ ಇಲ್ಲ ಸರ್ ಹುಡುಕ್ಯಾಡ್ತೀನಿ.
1: ಇಲ್ಲೇ ಹುಡುಕ್ಯಾಡ್ತೆ. ಹುಡುಕ್ಯಾಡ.
0: ಏನಮ್ಮ ನಿನ್ ವಚನ ಬೇಕಲ್ಲ.
1: ನಂದ ಎದ್ರದಪ್ಪ?
0: ಒಂದ್ ವೇಳೆ ನನ್ನ ತಾಯಿ ಮನೆ ಒಳಗೆ ಸಿಕ್ಕ್ರೆ ಮೂಕ್ ಹೋಯ್ತೀನಿ.
1: ಮೂಕ್ ಹೋಯ್ತಿ?
0: ಹೌದು.
1: ಏನನ ಹಾಟ್ಯ ಎಂತ ಕಪ್ಪರದ ಗಿಡದಿವ ಅಯ್ಯಪ್ಪ ನೀನು? ಮೂಗ್ ಯಾಕೆ ಹೋಯ್ತೀಯ ಮರ? ಸಿಕ್ಕ್ರ ಒಂದ್ ಕಾಲ್ ಕರೆಕ್ ಜೋಗ.
0: ಏನಮ್ಮ ನನ್ನ ಮೂಕ್ ಹೋಯಂಗಾಗ ಕೊಯ್ತೀನಿ.
1: ಮೂಕ್ ಕೊಯ್ಯಂಗಾಗೈತಿ?
0: ಹೌದು.
1: ಬೇಷತ್ ಬಿಡಪ್ಪ ತೆಗದ. ಹಿರಿಯರ ಸುಳ್ಳಾಗೋದಿಲ್ಲ ನೋಡ್ರಿ. ಅದ ಬುಧರಿಗೆ ಶಾಸ್ತ್ರದ ಚಿಂತೆ, ಪದಮದ ರಾಕ್ಷಿ ಆದ ಸುಧತಿಯರಿಗೆ ಕಾಮದ ಚಿಂತೆ, ದರಿದ್ರರಿಗೆ ಸರ್ವ ಚಿಂತೆ, ಸಹಭಾವ ಚಿಂತೆ, ಕುಡಲು ಸಂಗಮ ದೇವ ಅಂತ ಹೇಳಿ ಒಬ್ಬೊಬ್ಬರಿಗೆ ಒಂದೊಂದು ಚಿಂತೆ ಇರ್ತೈತಿ. ಇದಕ್ಕೆ ಬರೇ ಮೂಗ ಕೊಯ್ತಿದ್ದಂಗ ಕಾಣಿಸ್ತೈತಿ. ಮೂಗ ಕೊಯ್ತಿಪ್ಪ?
0: ಏನಮ್ಮ ನೀನು ಮೂಗ ಕೊಯ್ತೀನಿ ಬಿಡು.
1: ನಂದು ಬೇಡ, ನನ್ನ ಮನೆ ಗಂಡ ಸ್ವಸ್ಥರದ ರೂಪಕ್ಕೆ ಕೊಯ್ಯಕೈತಿ ನೋಡಿ.
0: ಏನಮ್ಮ ಅವ್ರದಾದ್ರು ಕೊಯ್ತೀನಿ.
1: ಹಾ ಹುಡುಕ್ಯಾಡ.
0: ಏನಮ್ಮ ನನ್ನ ತಾಯಿ ಸಿಗ್ಲಿಲ್ಲ?
1: ಸಿಗ್ಲಿಲ್ಲ. ಕಡುಕಾರ ಉಂಡ?
0: ಏನಮ್ಮ ತಾಯಿ?
1: ಏ ತಾಯಿ ಮತ್ತೆ
0: ನೀನು ಬರ್ಲಿದ್ದೆ ನಿನ್ನ ಕಂದಿರ ಕತ್ತು ಹೋಗ್ತಾನೆ.
2: ನೋಡಮ್ಮ ನನ್ನ ಕಂದ ಚಿಕ್ಕವನಿದ್ದಾಗ ಮೂರ್ ಸಿಂಪಿ ಅಕ್ಕಿ ಹಾಲ, ಮೂರ್ ಸಿಂಪಿ ಕಳ್ಳಿ ಹಾಲ, ಮೂರ್ ಸಿಂಪಿ ಕ್ಯಾರಣ್ಣಿ ಅಕ್ಕಿ ಸಿರ್ಪಂದಾಗ ನಿನ್ ಮೂಕೋದನಮ್ಮ. ನಾನೇನ್ ಮಾಡ್ಲಿ? ಇರ್ಲಿಮ್ಮ ನನ್ನ ಕಂದ ನಿನ್ ಮೂಕೋದನಲ್ಲ, ನಾನಿನ ಮೂಗ್ ಕೊಡ್ತೀನಿ ಅಮ್ಮ ತಾಯಿ. ಏನಮ್ಮ ನಿನ್ನ ಕರ್ಮ ಧರ್ಮ ನಿನ್ನ ಸಂಘಟಿರ್ಲಿ, ನಿನಗ ರತ್ನ ಬಂಗಾರ ಬಂಡ್ರ ಕೊಡ್ತೀನಿ. ಇದ್ ಮುಗಿದಾಗ್ತದ ಹೋಗಮ್ಮ. ಅಮ್ಮ ನಾನಿನ್ ಹೋಗಿ ಬರ್ತೀನಿ ಅಮ್ಮ. ಯಾಕೆ
1: ಯಾಕಂದ್ರೆ ಸಿಕ್ಕರ್ ಮೂಕ್ ಆಯ್ತದ ಅದು.
2: ಹಾಗಾದ್ರೆ ನನ್ನ ಕಣ್ಣನ್ನ ಕರ್ಕೊಂಡು ಹೋಗ್ತೀನಿ ಅಮ್ಮ.

0: ಕೇಳುವಂತ ಮಗು. ಏನು ಮಗು? ನಿನ್ನ ಸೋರ್ತನಿಗೆ ಮೆಚ್ಚಿದ ಮಗು. ನೀನು ಏನು ಬೇಡ್ತಿ ಬೇಡು, ನೀನು ಬೇಡಿದ ಮೂರು ವರ ಕೊಡ್ತೀನಿ ಮಗು.
1: ಏನು ತಂದೆವ್ರಿ, ನಿಮ್ಮ ಕಣ್ಣಲ್ಲಿರುವ ಉರಿ ನೇತ್ರವನ್ನು ಬಿಡಬೇಕು ತಂದೆವ್ರಿ.
0: ಏನು ಮಗು, ನೀನು ವರ ಬೇಡದಂತೆ ಎಲ್ಲ ಉರಿ ನೇತ್ರವನ್ನು ಬಿಟ್ಟಿರ್ತೀನಿ ಮಗು. ಹೋಗಿ ಬರುವಂತ
1: ನನ್ನ ಮೂರು ಮಂದಿ ಅಣ್ಣ ತಮ್ಮರ ನೆಬ್ಬಿಸಬೇಕು ತಂದೆವ್ರಿ.
0: ಆಗಲಿ ಮಗು, ಸಂತೋಷ. ನೀನು ವರ ಬೇಡದಂತೆ ನಿನ್ನ ಮೂರು ಮಂದಿ ಅಣ್ಣ ತಮ್ಮಂದಿರಾದ್ರು ಪುನರ್ಜೀವ ಮಾಡಿ ಮಗು. ಹೋಗಿ ಬರುವಂತ
1: ಮತ್ತು ನನ್ನ ತಾಯವ್ರ ನೆಬ್ಬಿಸಬೇಕು ತಂದೆವ್ರಿ.
0: ಎಲ್ಲ ಪರಶುರಾಮ, ಇದು ಒಂದು ಮಾತು ಬಿಟ್ಟು ಮಾತನಾಡು.
1: ಏನು ತಂದೆವ್ರಿ, ನಿಮ್ಮ ಹತ್ತಿರ ಏಕ ವರ್ಷ ಆತ ಎರಡು ವಚನ ಬೇಕು ತಂದೆವ್ರಿ.
0: ಆಗಲಿ ಮಗು, ನೀನು ಮರಬೇಡದಂತೆ ನಿನ್ನ ತಾಯಿನಾದ್ರೂ ಪುನರ್ಜೀವ ಮಾಡಿ ಮಗು. ಹೋಗಿ ಬರುವಂತ
1: ನಾನು ಹೋಗಲಕ್ಕೆ ಆಸರ ದಯಪಾಲಿಸ್ ತಂದೆವ್ರಿ.
0: ದೇವಾಲಿ ಮಗು, ಹೋಗಿ ಬರುವಂತ

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಹಿಂದೂಸ್ತಾನಿ ಸಂಗೀತ. ಹಾಡಿರುವವರು ನಿಷಾದ್ ಹರ್ಲಾಪುರ್ ಹಾಗೂ ನೌಷಾದ್ ಹರ್ಲಾಪುರ್.
4: ಫೇಸ್ಬುಕ್ಕಿನ ಎಲ್ಲ ಗೆಳೆಯರಿಗೂ ನನ್ನ ನಮಸ್ಕಾರ ಹೇಳ್ತಾ ಇಂದಿನ ನನ್ನ ಕಾರ್ಯಕ್ರಮದಲ್ಲಿ ಸಾಧ್ ಸಂಗತ್ನಲ್ಲಿ ತಬಲಾದಲ್ಲಿ ಯುವ ಕಲಾವಿದರಾದಂತಹ ನಮ್ಮ ಶಿವಮೊಗ್ಗ ನಗರದ ಹಾಗೂ ಸಾಗರದ ನಗರದ ಉಸ್ತಾದ್ ಜಾಕಿರ್ ಹುಸೇನ್ ತಮ್ಮರಾದ ಉಸ್ತಾದ್ ಫಜಲ್ ಕುರೇಶ್ ಅವರ ಶಿಷ್ಯರಾದ ಶ್ರೀಯುತ ವಿನಾಯಕ್ ಸಾಗರ್ ಅವರು ತಬಲಾದಲ್ಲಿದ್ದಾರೆ. ಹಾಗೆ ಹಾರ್ಮೋನಿಯಂನಲ್ಲಿ ಕೂಡ ನಮ್ಮ ಆಶ್ರಮದ ಕಲಾವಿದರು ಹಾಗೂ ಇಲ್ಲಿನ ಶಿಷ್ಯರು, ಶಿವಮೊಗ್ಗ ವೀರೇಶ್ವರ ಪುಣ್ಯಾಶ್ರಮದ ಶಿಷ್ಯರು ಶ್ರೀಯುತ ಕಲ್ಲೇಶ್ ಕಲ್ಗುಂಡಪ್ಪ ಅವರಿದ್ದಾರೆ. ಜೊತೆಗೆ ತಾನ್ಪುರ್ನಲ್ಲಿ ನಮ್ಮದೇ ಆದಂತಹ ಶಿಷ್ಯ ಬಳಗ ಬಸವರಾಜ್ ಅವರಿದ್ದಾರೆ, ಜೊತೆಗೆ ರಮೇಶ್ ಅವರಿದ್ದಾರೆ. ವಚನ ಗಾಯನವನ್ನು ಹಾಡಲಿಕ್ಕೆ ಏರ್ಪಾಟು ಮಾಡಬೇಕಂತ

ಜ್ಞಾನಯೋಗಿ ಶಿವಯೋಗಿ ಉಭಯ ಗಾಯನ ವಿಶಾರದರ ಪದ್ಮಭೂಷಣ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಗವಾಯಿಗಳು ಬರೆದಿರುವಂತಹ ಅದ್ಭುತ ವಚನಗಳಿದ್ದಾವೆ.

ಅಬ್ಸರ್ವರ್ಗಳು. ಆ ಸಾಲಿನಲ್ಲಿ ನಮ್ಮ ಗುರು ಹಿರಿಯರು ಫೇಸ್ಬುಕ್ ಗ್ರೂಪನ್ನು ಅಕೌಂಟ್ ಕ್ರಿಯೇಟ್ ಮಾಡಿ ಅಜ್ಜಾರ ವಚನಗಳನ್ನು ಮನೆ ಮನೆಗೂ ಹಾಗೂ ಜನಗಳಿಗೂ ತಲುಪುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಅಜ್ಜಾರ್ ಬರೆದಿರುವಂಥ ಇನ್ನೊಂದು ಅದ್ಭುತ

ಇಲ್ಲಿವರೆಗೆ ಕೇಳಿದಂತಹ ಕಲಾಪ್ರೇಮಿಗಳಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೂ ನನ್ನ ವಚನಗಾಯನವನ್ನು ಏರ್ಪಡಿಸಿದಂತಹ ಸಿಬ್ಬಂದಿ ವರ್ಗದವರಿಗೂ ಸದಸ್ಯರಿಗೂ ಕೂಡ ನನ್ನ ಆಭಾರ ಚಿರಋಣಿಯಾಗಿರ್ತೀನಿ. ಕೊನೆಯದಾಗಿ ರಾಗ ಭೈರವಿಯೊಂದಿಗೆ ನನ್ನ ಸಂಗೀತ ಸೇವೆಯನ್ನು ಸಮಾಪ್ತ ಮಾಡಿ ಅಣ್ಣ ಬಸವಣ್ಣನವರ ವಚನವನ್ನು

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.
5: ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ವಾರ ಬಂತಮ್ಮ ಗುರುವಾರ ಬಂತಮ್ಮ ಗುರುರಾಯರ ನೆನೆಯಮ್ಮ ಎನ್ನುವಂಥ ಒಂದು ಅದ್ಭುತವಾದಂಥ ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವಂಥ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಗೀತೆಯನ್ನು ಇದೀಗ ಕೇಳಿ ಆನಂದಿಸೋಣ. ಈ ತಂಪಾದ ತಂಗಾಳಿ ಅಂದರೆ ಮುಂಜಾನೆಯ ಹೊತ್ತಿನಲ್ಲಿ ಸುಂದರವಾದಂಥ ಭಕ್ತಿ ಗೀತೆಗಳನ್ನು ಕೇಳಿ ಆನಂದಿಸಿ. ಅದು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಓ ಗುರು ರಾಯರಿ, ಮಂತ್ರಾಲಯ ರಾಯರಿ ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ಒಂದು ವಾಹಿನಿಯಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದು ಸಾಹಿತ್ಯ ಮತ್ತು ಸಂಗೀತ ಗುಂಡು ಶೆಟ್ಟಿ ಅವರಿಂದ ಈ ಒಂದು ಗೀತೆ. ಇದೀಗ ನಿಮಗಾಗಿ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವಂತ ಅಂದರೆ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಗೀತೆಯನ್ನ ಕೇಳಿ ಆನಂದಿಸೋಣ.

0: ಏನಕ್ಕ ಮಾರ್ಕೆಟ್ ಗೊತ್ತಾ ಇದೀಯಾ?
1: ಮುಕ್ಕಣಕ್ಕ ಹೊಸ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡ್ ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನು ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
3: ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಒಂದು ಬಾರಿ ಬಂದು ನೋಡಿ ಎನ್ನುವಂತ ಒಂದು ಗೀತೆ ಇದು. ರಾಘವೇಂದ್ರ ಸ್ವಾಮಿಯ ಮೇಲಿನ ಈ ಒಂದು ಗೀತೆಯನ್ನ SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ RN ಜೈಗೋಪಾಲ್ ಬರೆದಿರುವಂತಹ ಒಂದು ಗೀತೆ, ಹಾಗೆ SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅಂದ್ರೆ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವಂತಹ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ. ಹಾಗೆ ಮೊಬೈಲ್ ಆಪ್ ನಲ್ಲಿಯೂ ಕೂಡ ನಮ್ಮ ಒಂದು ವಾಹಿನಿಯ ಪ್ರತಿ ಒಂದು ಕಾರ್ಯಕ್ರಮಗಳನ್ನ ಆಲಿಸಬಹುದು ಅಂತ ಹೇಳ್ತಾ ಇದೀಗ ಒಂದು ಸುಂದರವಾದಂತಹ ರಾಘವೇಂದ್ರ ಸ್ವಾಮಿಯ ಮೇಲಿನ ಈ ಗೀತೆ ಇದೀಗ.

ಪ್ರೀತಿ ಅಶ್ವಥ್ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಸಪ್ತ ಸ್ವರದಲ್ಲಿ ತೇಲಿ ಬರುತ್ತಿದೆ ಎನ್ನುವಂತಹ ಒಂದು ಗೀತೆ. ಇದು SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಅವರದೇ ಆದಂತಹ ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು RN ಜೈಗೋಪಾಲ್ ಬರೆದಿರುವಂತಹ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಅಂದರೆ ಮಲೆನಾಡು ಜನರ ಹೆಮ್ಮೆಯ ವಾಹಿನಿಯಾಗಿರುವಂತಹ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಗೀತೆಯನ್ನು ಕೇಳಿ ಆನಂದಿಸೋಣ. ಹಾಗೆ ಮೊಬೈಲ್ ಆಪ್ ನಲ್ಲಿ ಕೂಡ ನಮ್ಮ ಒಂದು ವಾಹಿನಿಯ ಪ್ರತಿ ಒಂದು ಕಾರ್ಯಕ್ರಮಗಳನ್ನ ಆಲಿಸಬಹುದು ಅಂತ ಹೇಳ್ತಾ ಇದೀಗ SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಧ್ವನಿಯ ಈ ಒಂದು ಗೀತೆ ಇದೀಗ.

0: ಅರೇ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದ್ರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
2: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
4: ಶ್ರೋತೃ ಬಾಂಧವರಿಗೆ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಏನೆಂದು ಬೇಡಲಿ ಗುರುರಾಯ ಎನ್ನುವಂತಹ ಒಂದು ಗೀತೆಯನ್ನ ಸುಹಾಸ್ ಎಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ನಾಗರಾಜ್ ಕೆ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವಂತಹ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ. ಹಾಗೆ ಮೊಬೈಲ್ ಆ್ಯಪ್ನಲ್ಲಿಯೂ ಕೂಡ ಈ ಒಂದು ಕಾರ್ಯಕ್ರಮಗಳನ್ನು ಆಲಿಸಬಹುದು ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತಹ ಗೀತೆಯತ್ತ ಸಾಗೋಣ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಮಂತ್ರ ಮಂದಿರ ವಾಸ ಎನ್ನುವಂತಹ ಒಂದು ಗೀತೆಯನ್ನ ಜಗದೀಶ ಪುತ್ತೂರು ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ರಾಘವೇಂದ್ರ ವಂಶಿ ಅವರ ಒಂದು ರಚನೆ, ಹಾಗೆ ಜಗದೀಶ ಪುತ್ತೂರು ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವಂತಹ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

0: ಏನಣ್ಣ ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂದರೆ
1: ಏನು? ಏನ್ ವಿಷಯ ಅಮ್ಮ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡುಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ.